ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ.

0: ಗುಡ್ ಮಾರ್ನಿಂಗ್, ಶುಭೋದಯ. ಈ ದಿನ ಹೊಸತಾಗಿರಲಿ, ಈ ದಿನ ಖುಷಿಯಾಗಿರಲಿ. ಇಂದು 2026 ಮೇ 20 ಬುಧವಾರ. ಶ್ರೀಶಕ 1949 ಶ್ರೀ ಪರಾಭವ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಯೋಗ ಶೂಲ ಕರ್ಣ ಭದ್ರ ಸೌರ ವೃಷಭ. ಇವತ್ತಿನ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಈ ರೀತಿ ಇದೆ. ಬೆಳಗ್ಗೆ 6:10 ದಿನದ ಆರಂಭಕ್ಕೆ ಒಂದೊಳ್ಳೆ ಮಾತು, ಮಾತಿನ ಮೂಲಕ ಇಡೀ ದಿನವನ್ನು ಸಂತೋಷವಾಗಿಟ್ಟುಕೊಳ್ಳುವಲ್ಲಿ ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ, ಹೊಸ ಹುರುಪನ್ನು ನೀಡಲು ಭಕ್ತಿಗೀತೆಯೊಂದಿಗೆ ಆರಂಭಗೊಳ್ಳಲಿದೆ ಅರುಣೋದಯ. ಈ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇವರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನದ ಶಿವಶರಣರ ನಡೆನುಡಿಗಳ ಮೂಲಕ ಜಗತ್ತಿಗೆ ಬೆಳಕಾದ ವಚನಗಳ ಬಗ್ಗೆ ಬೆಳಕು ಚೆಲ್ಲುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಪವಿತ್ರ ದಿನೇಶ್ ಅವರು ವಚನಗಳ ಬಗ್ಗೆ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:30 ಬೆರಗು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಮುದಾಯದ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿಬರಲಿದ್ದು, ಶಿವಮೊಗ್ಗದ ವಿಜಯ ಗಣೇಶ್ ಅವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆ ಮಾಡಲಿದ್ದಾರೆ. ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿ ಇವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು ಮತ್ತು ಗಾದೆಗಳ ಕುರಿತು ವಿಶೇಷ ಮಾಹಿತಿಯನ್ನು ನೀಡಲಿದ್ದಾರೆ ಚೇತನ್ ಸಿ ರಾಯ್ನಳ್ಳಿರವರು. ಬೆಳಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚಂದ, ಪರಿಸರಕ್ಕಾಗಿ ನಾವಲ್ಲ ನಮಗಾಗಿ ಪರಿಸರ, ಆ ಪರಿಸರದ ಹಲವು ವಿಷಯಗಳ ಬಗ್ಗೆ ಬೆಳಕು ಚೆಲ್ಲುವ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಪರಿಸರದ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ ಆರ್ಜೆ ಅರ್ಪಿತರವರು. ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣಗಳ ಬಗ್ಗೆ, ಅಲ್ಲಿನ ವಿಶೇಷತೆ, ನಾವು ಆ ಸ್ಥಳಕ್ಕೆ ತಲುಪುವುದು ಹೇಗೆ ಎನ್ನುವ ವಿಷಯ ಹಂಚಿಕೊಳ್ಳಲಿದ್ದಾರೆ ಆರ್ಜೆ ರಕ್ಷಿತಾ ಹೊಳ್ಳ ಅವರು. ಬೆಳಗ್ಗೆ 9:30 ಪುಸ್ತಕ ಪ್ರಪಂಚ ಮತ್ತೊಂದು ಪ್ರಪಂಚವನ್ನೇ ಸೃಷ್ಟಿಸಬಲ್ಲದು, ಸಾಹಿತ್ಯ ಲೋಕ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಮಾತನಾಡಿ, ಹಾಡನ್ನು ಹೇಳಿ ಕಾರ್ಯಕ್ರಮವನ್ನು ಎಂಜಾಯ್ ಮಾಡಿ. ಬೆಳಗ್ಗೆ 11:00 ಇವತ್ತು ಸೋಷಿಯಲ್ ಮೀಡಿಯಾ ಎಷ್ಟು ಪರಿಣಾಮಕಾರಿಯಾಗಿದೆ ಅಂದರೆ, ಅದರಲ್ಲಿ ನಮಗೆ ಸ್ಫೂರ್ತಿ ನೀಡುವ, ಮನೋರಂಜನೆಯ ಜೊತೆಗೆ ಸಂದೇಶ ನೀಡುವ ಒಂದಿಷ್ಟು ಕಥೆಗಳು ತಿಳಿಸುವ ಕಾರ್ಯಕ್ರಮ ಸೋಷಿಯಲ್ ಮೀಡಿಯಾ ಕಥೆಗಳು. ಈ ಒಂದು ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳ ಅವರು ನಡೆಸಿಕೊಡಲಿದ್ದು, ಬೆಳಗ್ಗೆ 11:30 ಕೆಲಸದ ಜೊತೆಗೆ ಕಾಲ ಕಳಿತ ಒಂದಿಷ್ಟು ಚಿತ್ರಗೀತೆಗಳನ್ನ ಕೇಳುವ ಸಮಯ, 12:30 ದೇಶ ಎಂದಿಗೂ ಮರೆಯದ ಭಾರತದ ಹೆಮ್ಮೆ, ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ವಿಚಾರಣ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಇದು ಊಟದ ಸಮಯ, ಅನ್ನದೇವರ ಮುಂದೆ ಅನ್ಯದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನು ತಿಳಿಸುವ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ. ಮಧ್ಯಾಹ್ನ 1:30 ಸ್ಥಳೀಯ ಸುದ್ದಿಗಳನ್ನು ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ. ಇದರಲ್ಲಿ ಕೊಳ್ಳೇಗಾಲ ಶರ್ಮರವರ ಜಾಣ ಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತುಗಳು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ ಮತ್ತು ಮಾಧವ ಪೆರಾರ್ಜಿ ಅವರಿಂದ ಪಂಪನ ನುಡಿಗಳನ್ನು ಹೇಳಲಿದ್ದಾರೆ. ಮಧ್ಯಾಹ್ನ 3:00 ಹಳೆಯ ಚಲನಚಿತ್ರ ಗೀತೆಗಳು ಪ್ರಸಾರವಾಗಲಿದೆ. ಸಂಜೆ 4:00 ಸರಿಯಾಗಿ ಕಾಫಿ ವಿತ್ ಆರ್ಜೆಸ್ ನೇರ ಫೋನ್ ಇನ್ ಕಾರ್ಯಕ್ರಮ ನಮ್ಮ ಆರ್ಜೆಗಳು ನಡೆಸಿಕೊಡಲಿದ್ದಾರೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳ ಕುಂದು ಕೊರತೆಗಳನ್ನು ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತರ ಅವರು ನಡೆಸಿಕೊಡಲಿದ್ದಾರೆ. ಸಂಜೆ 6:00 ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ, ಬೆರಗು ಉಂಟು ಮಾಡುವ ಅನೇಕ ಕುತೂಹಲ ಸಂಗತಿಗಳ ಬಗ್ಗೆ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಿಕೊಡಲಿದ್ದು, ಸಂಜೆ 6:30 ಜೀರೋ ಟು ಹೀರೋ ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರ ತನಕವೂ ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನು ತಿಳಿಸುವ ಬಿಸಿನೆಸ್ ಬಸ್ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಆರ್ಜೆ ಅರ್ಪಿತರ್ ಅವರು. ಸಂಜೆ 7:00 ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರು ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವೂ ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದು, ರಾತ್ರಿ 7:45 ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಡರ್ ಅವರು. ರಾತ್ರಿ 7:57 ರೈತರ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತ ಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:00 ಬೆಳಗ್ಗೆ 6:00 ಗಂಟೆಯವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿದೆ. ಈ ಎಲ್ಲಾ ಕಾರ್ಯಕ್ರಮಗಳು ನಿಮಗಾಗಿ. ಕಾರ್ಯಕ್ರಮಗಳನ್ನು ಕೇಳಿ ನಿಮ್ಮ ಅನಿಸಿಕೆಗಳನ್ನ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸೋರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಹೊಸ ಆಸೆ, ಹೊಸ ಕನಸುಗಳು ಹೊತ್ತು ತಂದಿರೋ ಈ ಸುಂದರ ಬೆಳಕಿನ ಶುಭಾಶಯಗಳು ಹೇಳ್ತಾ ಇವತ್ತು ನಾನೊಂದು ಅದ್ಭುತವಾದ ಸಾಲನ್ನ ಓದಿದೆ ಸ್ನೇಹಿತರೆ. ಏನಪ್ಪ ಅಂದ್ರೆ, ಬದುಕಿಗೆ ಅಂತಿಮ ಎನ್ನುವ ಯಾವುದೂ ಇಲ್ಲ, ಬದುಕು ಸ್ಥಾಯಿಯೂ ಅಲ್ಲ, ಅದು ಒಂದು ನಿರಂತರ ಡೈನಾಮಿಕ್ ಪ್ರೋಸೆಸ್ ಅಂತ. ಎಂತಹ ಮಾತಲ್ವಾ. ನಾವೆಲ್ಲ ಅನ್ಕೊಳ್ತೀವಿ ಒಂದು ಕೆಲ್ಸ ಸಿಕ್ಬಿಟ್ರೆ ಲೈಫ್ ಸೆಟ್ಲ್ ಆಗುತ್ತೆ ಅಂತ, ಅಥವಾ ಒಂದು ಗುರಿ ಮುಟ್ಟಿದ್ರೆ ಅಲ್ಲಿಗೆ ಎಲ್ಲ ಮುಗ್ದು ಹೋಯ್ತು ಅಂತ. ಆದ್ರೆ ನಿಜ ಹೇಳ್ಬೇಕು ಅಂದ್ರೆ, ಬದುಕು ಒಂದು ಹರಿಯುವ ನದಿ ಇದ್ದಂತೆ. ನದಿ ಎಲ್ಲೂ ನಿಲ್ಲಲ್ಲ, ನಿಂತರೆ ಅದು ನದಿ ಅಲ್ಲ ಅಲ್ವಾ. ಸೊ ಇವತ್ತು ಕೇವಲ ಶುಭೋದಯವಲ್ಲ ಸ್ನೇಹಿತರೆ, ಕೆಲವು ಭಾಗದಲ್ಲಿ ಇವತ್ತು ಕೂಡ ಶ್ರೀರಾಮನವಮಿ ಆಚರಣೆ ಮಾಡ್ತಾ ಇದ್ದಾರೆ. ರಾಮಚಂದ್ರನು ಅಯೋಧ್ಯೆಯ ರಾಜಕುಮಾರನಾಗಿದ್ದರೂ ಜೀವನದಲ್ಲಿ ಅದೆಷ್ಟೋ ಕಷ್ಟಗಳನ್ನ ಎದುರಿಸಬೇಕಾಯಿತು. ಅರಮನೆಯ ಸುಖವನ್ನು ಬಿಟ್ಟು 14 ವರ್ಷ ವನವಾಸಕ್ಕೆ ಹೋದರು. ಅರಣ್ಯದಲ್ಲಿ ರಾಕ್ಷಸರೊಡನೆ ಹೋರಾಡಿದರು. ಪತ್ನಿಯನ್ನು ಕಳೆದುಕೊಂಡು ಶ್ರಮಿಸಿದರು. ಆದರೆ ಯಾವತ್ತು ಕೂಡ ಹತಾಶರಾಗಲಿಲ್ಲ, ಧರ್ಮದ ದಾರಿಯನ್ನು ಬಿಡಲಿಲ್ಲ. ಶ್ರೀರಾಮನ ಜೀವನವೇ ಈ ನಿರಂತರ ಡೈನಾಮಿಕ್ ಪ್ರೋಸೆಸ್ಗೆ ಒಂದು ಶ್ರೇಷ್ಠ ಉದಾಹರಣೆಯಾಗಿದೆ ಅಂತಾನೆ ಹೇಳ್ಬಹುದು. ಬದುಕಿನ ಎಲ್ಲಾ ಏರಿಳಿತಗಳನ್ನ ಸಮಚಿತ್ತದಿಂದ ಸ್ವೀಕರಿಸಿದರು. ರಾಮನವಮಿಯ ಈ ಶುಭ ದಿನದಂದು ನಾವು ಕೂಡ ಅದೇ ಶ್ರೀರಾಮ ನಮಗೆ ತೋರಿದ ಹಾದಿಯಲ್ಲಿ ಕಷ್ಟಗಳನ್ನ ಧೈರ್ಯದಿಂದ ಎದುರಿಸುತ್ತಾ ಬದಲಾವಣೆಯನ್ನ ಪ್ರೀತಿಯಿಂದ ಸ್ವೀಕರಿಸೋಣ. ಹಾಗೆ ಸ್ನೇಹಿತರೆ, ನಮಗೆ ಕೆಲವೊಂದ್ಸರಿ ಸೋಲಾಗಬಹುದು, ಅಥವಾ ಅಂದ್ಕೊಂಡಿದ್ದು ಕೈ ತಪ್ಪಬಹುದು. ಆಗ ಛೇ, ಎಲ್ಲ ಮುಗ್ದು ಹೋಯ್ತು ಅಂತ ಸುಮ್ನೆ ಕೂರ್ಬೇಡಿ. ನೆನ್ಪಿಡಿ, ಅಲ್ಲಿಗೆ ಮುಗ್ದಿಲ್ಲ, ಅದು ಕೇವಲ ಒಂದು ತಿರುವಾಗಿರುತ್ತೆ. ಬದುಕು ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇರುತ್ತೆ. ಈ ಬದಲಾವಣೆಯನ್ನು ನಾವು ಪ್ರೀತಿಯಿಂದ ಸ್ವೀಕರಿಸಬೇಕು. ಈಗ ಗಾಳಿ ಬೀಸುತ್ತಲೇ ಇರುತ್ತೆ, ಮಳೆ ಬರುತ್ತೆ, ಮತ್ತೆ ಬಿಸಿಲು ಸುಡುತ್ತೆ. ಪ್ರಕೃತಿಯೇ ನಿರಂತರವಾಗಿ ಚಲಿಸ್ತಾ ಇರುವಾಗ ನಾವ್ಯಾಕೆ ಒಂದೇ ಕಡೆ ಅಂಟ್ಕೊಂಡು ಕೂರ್ಬೇಕು ಹೇಳಿ. ಸೊ ಕಷ್ಟ ಬಂದಾಗ ಕುಬ್ಬೇಡಿ, ಸುಖ ಬಂದಾಗ ಹಾರಾಡ್ಬೇಡಿ. ಈ ಡೈನಾಮಿಕ್ ಪ್ರೋಸೆಸ್ ಇದೆಯಲ್ಲ, ಇದನ್ನ ಎಂಜಾಯ್ ಮಾಡೋದೇ ನಿಜವಾದ ಜೀವನ. ಸೊ ಇವತ್ತಿನ ಈ ದಿನವನ್ನ ಹೊಸ ಉತ್ಸಾಹದಿಂದ ಆರಂಭಿಸೋಣ. ಯಾವುದೂ ಇಲ್ಲಿ ಶಾಶ್ವತ ಅಲ್ಲ ಸ್ನೇಹಿತರೆ, ನಿಮ್ಮ ಇವತ್ತಿನ ಸಂಕಷ್ಟವೂ ಕೂಡ ಶಾಶ್ವತವಲ್ಲ. ಹಾಗಾಗಿ ಮುಖದ ಮೇಲೆ ಒಂದು ಪುಟ್ಟ ನಗು ಇರಲಿ, ಮನಸ್ಸಿನಲ್ಲಿ ಹೊಸ ಹಾದಿಯ ಹುಡುಕಾಟವಿರಲಿ ಅಂತ ಹೇಳ್ತಾ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಸೂರ್ಯನ ಕಿರಣಗಳು ಮರಗಿಡಗಳ ನಡುವೆ ಇಣುಕಿ ನೋಡ್ತಾ ಇದೆ. ಇವತ್ತಿನ ಹೊಸ ಭರವಸೆಯನ್ನ ಹೊತ್ತು ತಂದಿವೆ. ಸೊ ಇವತ್ತಿನ ಸುಂದರ ಮುಂಜಾನೆಯಲ್ಲಿ ಒಂದು ಪುಟ್ಟ ಕಥೆಯ ಜೊತೆಗೆ ನಿಮ್ಮುಂದೆ ಬಂದಿದ್ದೀನಿ. ಒಂದಾನೊಂದು ಕಾಲದಲ್ಲಿ ಒಬ್ಬ ರೈತ ಒಂದು ಸುಂದರವಾದ ಗುಲಾಬಿ ಗಿಡವನ್ನ ಬೆಳೆಸಿದ್ದ. ಅದರಲ್ಲಿ ಅದ್ಭುತವಾದ ಹೂಗಳು ಅರಳ್ತಾ ಇದ್ವು. ಆದ್ರೆ ಒಂದು ದಿನ ಜೋರಾದ ಗಾಳಿ ಬೀಸಿ ಗಿಡದಲ್ಲಿದ್ದ ಅತಿ ಸುಂದರವಾದ ಹೂವೊಂದು ಕೆಳಗೆ ಉದುರಿ ಬಿಟ್ಟು ಆ ಹೂವು ಮಣ್ಣಿನಲ್ಲಿ ಬಿದ್ದು ಬಾಡಿ ಹೋಗುತ್ತಿರೋದನ್ನ ನೋಡಿ ರೈತನಿಗೆ ತುಂಬಾ ಬೇಜಾರಾಯ್ತು. ಛೇ, ಇಷ್ಟು ದಿನ ಕಾಪಾಡಿಕೊಂಡು ಬಂದಿದ್ದ ಹೂವು ಹೋದವಲ್ಲ ಅಂತ ಅಳೋದಕ್ಕೆ ಶುರು ಮಾಡ್ತಾನೆ. ಆಗ ಅವನ ಸ್ನೇಹಿತ ಬಂದು ಒಂದು ಮಾತು ಹೇಳ್ತಾನೆ. ಸ್ನೇಹಿತರೆ, ಗೆಳೆಯ, ಉದುರಿದ ಹೂವಿನ ಬಗ್ಗೆ ಯೋಚನೆ ಮಾಡ್ಬೇಡ. ಆ ಹೂವು ಮತ್ತೆ ಅರಳೋದಿಲ್ಲ. ಆದರೆ ಒಮ್ಮೆ ಕೆಳಗಡೆ ಮಣ್ಣಿನ ಆಳದಲ್ಲಿರುವ ಆ ಗಿಡದ ಬೇರುಗಳನ್ನ ನೋಡು. ಅವು ಇವತ್ತಿಗೂ ಗಟ್ಟಿಯಾಗಿದೆ. ಆ ಬೇರುಗಳು ಭದ್ರವಾಗಿದ್ರೆ ನಾಳೆ ಇವತ್ತಿಗಿಂತಲೂ 100 ಪಟ್ಟು ಹೆಚ್ಚು ಸುಂದರವಾದ ಹೂವುಗಳು ಅದೇ ಗಿಡದಲ್ಲಿ ಅರಳುತ್ತೆ ಅಲ್ವಾ? ಸು ಸ್ನೇಹಿತರೆ, ನಮ್ಮ ಬದುಕು ಕೂಡ ಹಾಗೆ ಅಲ್ವಾ? ಮರದಿಂದ ಕೆಳಗೆ ಬಿದ್ದ ಹೂವು ಮತ್ತೆ ಅರಳೋದಿಲ್ಲ. ಆದರೆ

ಇರಬಹುದು. ಆದ್ರೆ ನೆನ್ಪಿಡಿ, ನಿಮ್ಮ ಆತ್ಮವಿಶ್ವಾಸ ಅನ್ನೋ ಬೇರು ಗಟ್ಟಿಯಾಗಿದ್ರೆ ಹೋದ ಅವಕಾಶಗಳಿಗಿಂತ ಸಾವಿರ ಪಟ್ಟು ಹೆಚ್ಚಿನ ಸುಂದರ ಕ್ಷಣಗಳು ನಿಮ್ಮ ಜೀವನದಲ್ಲಿ ಮತ್ತೆ ಅರಳುತ್ತೆ. ಕಳೆದು ಹೋದದನ್ನ ನೋಡಿ ಕೊರಗಬೇಡಿ, ಮುಂದೆ ಬೆಳೆಯೋ ಅವಕಾಶಗಳನ್ನ ನೋಡಿ ಮುಗುಳ್ನಕ್ಕೂ ಸ್ವಾಗತಿಸಿ. ಸ್ನೇಹಿತರೆ, ಸೋಲು ಅನ್ನೋದು ಉದುರಿದ ಹೂವಿನಂತೆ, ಪ್ರಯತ್ನ ಅನ್ನೋದು ಗಟ್ಟಿಯಾದ ಬೇರಿನಂತೆ. ಬೇರು ಗಟ್ಟಿಯಾಗಿದ್ರೆ ವಸಂತ ಮತ್ತೆ ಬಂದೇ ಬರುತ್ತೆ, ಏನಂತೀರಾ? ಸೊ ಇವತ್ತಿನ ದಿನ ನಿಮಗಾಗಿ ಹೊಸ ಹೂವುಗಳನ್ನ ಅರಳಿಸಲಿ ಅಂತ ಹಾರೈಸುತ್ತ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನನ್ನೆಲ್ಲ ಪ್ರೀತಿಯ ಕೇಳುಗರೆ, ಅರುಣೋದಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಒಡವೆಗಳು ಅಂದ್ರೆ ಯಾವ ಹೆಣ್ಮಕ್ಳಿಗೆ ಇಷ್ಟ ಇಲ್ಲ ಹೇಳಿ? ಹಾಗೆಯೇ ಅಂದಿನ ಕಾಲದ ಒಬ್ಬ ಹೆಣ್ಣು ಮಗಳು ಒಡವೆ ಬಗ್ಗೆ ಮಾತನಾಡಿದಾಗ, ಒಡವೆಗಳ ಆಸೆ ಇಲ್ಲದಿರುವ ಸೊಸೆ ಬರಲಿ ಅಂತ ಒಬ್ಬ ಮಹಾತ್ಮರು ಹೇಳಿದ್ದಾರೆ. ಸೊ ಈ ಒಂದು ಸ್ಫೂರ್ತಿದಾಯಕ ಕಥೆಯನ್ನ ಒಂದು ಕತೆ ಹೇಳ ಅನ್ನೋ ಪುಸ್ತಕದಲ್ಲಿ ಲೇಖಕಿ ರಾಜಮ್ಮ ಡಿಕೆ ಅವರು ಉಲ್ಲೇಖಿಸಿದ್ದಾರೆ. ಕತೆ ಏನಪ್ಪ ಅಂದ್ರೆ, ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಮರಳುವ ಮುನ್ನ ಬೀಳ್ಕೊಡುಗೆಯ ಸಮಾರಂಭಗಳನ್ನು ಏರ್ಪಡಿಸಿದ ಅಲ್ಲಿಯ ಜನತೆ ಅವರಿಗೆ ಅಮೂಲ್ಯವಾದ ಉಡುಗೊರೆಗಳನ್ನ ಕೊಟ್ಟರು. ಅವುಗಳಲ್ಲಿ ಚಿನ್ನ ಬೆಳ್ಳಿಯ ವಸ್ತುಗಳ ಜೊತೆಗೆ ವಜ್ರದ ವಸ್ತುಗಳು ಕೂಡ ಇದ್ದವು. ಭಾರತಕ್ಕೆ ಮರಳಿದ ಮೇಲೆ ಗಾಂಧೀಜಿಯವರಿಗೆ ಅವುಗಳನ್ನ ಇಟ್ಕೊಳ್ಳೋದಕ್ಕೆ ಮನಸ್ಸು ಒಪ್ಪಲಿಲ್ಲ. ಒಡವೆಗಳ ಆಸೆಯನ್ನು ತ್ಯಜಿಸಿ ಎಂದು ಜನರಿಗೆ ಹೇಳುವ ನಾನು ಇವುಗಳನ್ನ ಇಟ್ಕೊಳ್ಳೋದು ಸರಿಯಲ್ಲ. ಜನರ ಕಲ್ಯಾಣಕ್ಕಾಗಿ ಇವುಗಳ ಸದ್ಬಳಕೆಯಾಗಬೇಕು. ಅದಕ್ಕಾಗಿ ಒಂದು ಟ್ರಸ್ಟ್ ಸ್ಥಾಪಿಸಿ ಕೆಲವು ಧರ್ಮದರ್ಶಿಗಳನ್ನು ನೇಮಿಸಿ ಆ ಟ್ರಸ್ಟಿಗೆ ಈ ಒಡವೆಗಳನ್ನೆಲ್ಲ ಒಪ್ಪಿಸುವುದೇ ಸರಿ ಎಂದು ತೀರ್ಮಾನಿಸಿದರು. ಈ ವಿಷಯವನ್ನು ಹೆಂಡತಿ ಮಕ್ಕಳೊಂದಿಗೆ ಹಂಚಿಕೊಂಡರು. ಮಕ್ಕಳೇನೋ ಒಪ್ಪಿದರು, ಆದರೆ ಹೆಂಡತಿ ಒಪ್ಪಲಿಲ್ಲ. ನಿಮಗೂ ನಿಮ್ಮ ಮಕ್ಕಳಿಗೂ ಒಡವೆಗಳು ಬೇಡ ಅಂತ ಅನ್ಸಿರಬಹುದು, ಆದರೆ ಮುಂದೆ ಬರುವ ಸೊಸೆಯರ ಬಗ್ಗೆ ಯೋಚಿಸಿದ್ದರೆ ಹೇಗೆ? ನಾಳೆ ಏನಾಗುತ್ತದೋ ಯಾರಿಗೊತ್ತು? ಅಷ್ಟಕ್ಕೂ ಇವು ಪ್ರೀತಿಯಿಂದ ಕೊಟ್ಟಿರುವ ಉಡುಗೊರೆಗಳು. ಇದರಲ್ಲಿ ನನಗೆ ಕೊಟ್ಟ ಒಡವೆಗಳು ಕೂಡ ಇದಾವೆ. ನಾನು ಮಾತ್ರ ಅವುಗಳನ್ನ ಹಿಂದಕ್ಕೆ ಕೊಡುವುದಿಲ್ಲ ಅಂತ ಹೇಳ್ತಾರೆ. ಆಗ ಗಾಂಧೀಜಿಯವರು, ಮಕ್ಕಳಿಗೆ ಮದುವೆಯಾಗಲು ಇನ್ನೂ ಕಾಲವಿದೆ, ಆ ಸಮಯ ಬಂದಾಗ ಒಡವೆಗಳ ಆಸೆ ಇಲ್ಲದಿರುವವರನ್ನು ನಮ್ಮ ಸೊಸೆಯರನ್ನಾಗಿ ತರೋಣ, ಆಸೆ ಇರುವವರನ್ನು ತರುವುದೇ ಬೇಡ. ನಾವು ಸಾರ್ವಜನಿಕ ಸೇವಕರು, ಸಾರ್ವಜನಿಕ ಸೇವೆ ಮಾಡುವವರು ಬೆಲೆ ಬಾಳುವ ಕೊಡುಗೆಗಳನ್ನ ಸ್ವೀಕರಿಸಬಾರದು. ಒಂದು ವೇಳೆ ಸ್ವೀಕರಿಸಲೇಬೇಕಾದ ಅನಿವಾರ್ಯತೆ ಬಂದರೆ ಅದು ಸಾರ್ವಜನಿಕ ಕೆಲಸಕ್ಕೆ ಬಳಕೆಯಾಗಬೇಕಲ್ಲದೆ ಸ್ವಂತ ಕೆಲಸಕ್ಕೆ ಬಳಸಬಾರದು. ಸೇವೆಯ ಪ್ರತಿಫಲ ಸೇವೆಯೇ ಹೊರತು ಸ್ವಂತ ಲಾಭ ಅಲ್ಲ. ಸಾರ್ವಜನಿಕ ಸೇವೆ ಮಾಡುವವನ ಜೀವನ ದುರಾಸೆಯಿಂದ ದೂರವಿದ್ದು ಸರಳವಾಗಿರಬೇಕು ಎಂಬುವುದು ನನ್ನ ನಿಲುವು. ಇದಕ್ಕೆ ನಾನು ಬದ್ಧನಾಗಿದ್ದೇನೆ ಅಂತ ಗಾಂಧೀಜಿಯವರು ಖಡಾಖಂಡಿತವಾಗಿ ಹೇಳಿದಾಗ ಹೆಂಡತಿ ಮರು ಮಾತನಾಡದೆ ಸುಮ್ಮನಾದರು. ಸೋ ಸ್ನೇಹಿತರೆ, ಆದರ್ಶನೀಯ ವ್ಯಕ್ತಿತ್ವವುಳ್ಳವರ ರೀತಿ ರಿವಾಜುಗಳೇ ಹೀಗೆ ಅಲ್ವಾ? ಯಾವಾಗ್ಲೂ ಈ ರೀತಿಯೇ ಯೋಚಿಸ್ತಾ ಇರ್ತಾರೆ, ಹಾಗೆಯೇ ನಡೆದುಕೊಳ್ತಾರೆ. ಅದಕ್ಕೆ ಅವರು ಮಹಾಮಹಿಮರೆನಿಸಿಕೊಳ್ತಾರೆ, ಮಹಾತ್ಮರೆನಿಸಿಕೊಳ್ತಾರೆ ಅಲ್ವಾ? ಸೋ ಈ ಒಂದು ಸ್ಫೂರ್ತಿದಾಯಕ ಕತೆ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಸ್ವಲ್ಪ ಮಾಡೋಣ. ನಿಮ್ಮ ಮನೆಯ ಸುತ್ತಮುತ್ತ ಜೇನುಗೂಡುಗಳಿದ್ರೆ ಅವುಗಳನ್ನ ಕೆಣಕಬೇಡಿ, ಕರುಣೆ ತೋರಿಸಿ ಅಂತ ಹೇಳ್ತಾ ಇವತ್ತಿನ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಕಾಲೇಜ್ ಲೈಬ್ರರಿ ಅಂದ್ರೆ ತುಂಬಾ ಹೊತ್ತು ಓಪನ್ ಇರಬೇಕು ಅಂತ ಗೊಣಗ್ಬೇಡ್ರಿ. ವಿದ್ಯಾರ್ಥಿಗಳ ಅನುಕೂಲಕ್ಕೆ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಲೈಬ್ರರಿ ಓಪನ್ ಇರುತ್ತೆ. ಜೊತೆಗೆ ಇಂಟರ್ನೆಟ್ ಸೌಲಭ್ಯ ಕೂಡ ಇದೆ.
3: ಶಿವಮೊಗ್ಗದಲ್ಲಿ ಪಿಯು ಸೇರುವವರ ಕನಸಿನ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
4: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ.

0: ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
1: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
2: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿರುವುದು ವಿಶೇಷ ಸರಣಿ ಕಾರ್ಯಕ್ರಮ ಗಾಂಧಿ ಓದು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಮತ್ತು ಬರಹಗಳನ್ನು ಮರು ಓದುವ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗ, ಮಿಂಚು ಐಡಿಯಾಸ್ ಬೆಂಗಳೂರು ಮತ್ತು ಸಿರಿ ಕ್ರಿಯೇಷನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈಗ ಕೇಳಿ ಸರಣಿ ಕಾರ್ಯಕ್ರಮ ಗಾಂಧಿ ಓದು.

0: ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು.
1: ಮಹಾತ್ಮ ಗಾಂಧೀಜಿ ಓದು ಸರಣಿಯ ಮುಂದಿನ ಭಾಗವಾಗಿ ಮೋಹನ್ದಾಸ್ ಕರಮ್ಚಂದ್ ಗಾಂಧಿಯವರು ಬರೆದ ನನ್ನ ಕನಸಿನ ಸ್ವರಾಜ್ಯ, ಸ್ವರಾಜ್ ಆಫ್ ಮೈ ಡ್ರೀಮ್ಸ್, ಈ ಪುಸ್ತಕವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧಿ ತತ್ವ ಅನುಯಾಯಿಗಳಾದ KS ನಾರಾಯಣ ಸ್ವಾಮಿಯವರು ಗಾಂಧೀಜಿಯವರ ಬರಹ, ಭಾಷಣ, ಪತ್ರಿಕಾ ವರದಿ, ಪತ್ರಗಳು, ಇನ್ನೂ ಮುಂತಾದ ದಾಖಲೆಗಳಿಂದ ಸಂಗ್ರಹಿಸಿ ಈ ಪುಸ್ತಕವನ್ನು ರಚಿಸಿದ್ದಾರೆ. ಇದರಲ್ಲಿ ಇಂಗ್ಲಿಷ್ನ ಮೂಲ ಪಠ್ಯದೊಂದಿಗೆ ಕನ್ನಡ ಅನುವಾದವನ್ನೂ ಕೊಡಲಾಗಿದೆ. ಈ ಪುಸ್ತಕವನ್ನು ಪ್ರಕಟಿಸಿದವರು ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ, ಗಾಂಧಿ ಭವನ, ಕುಮಾರ ಪಾರ್ಕ್ ಪೂರ್ವ, ಬೆಂಗಳೂರು. ಈ ಪುಸ್ತಕವನ್ನು ಓದುತ್ತಿರುವವರು ಪ್ರಕಾಶ್ ಹೆಚ್ಆರ್ ಮತ್ತು ಮೂಡುಬಾಗಿಲು ವಿಜಯಕುಮಾರ್.
2: ಮಹಾತ್ಮ ಗಾಂಧಿಯವರು ಇಂಗ್ಲಿಷ್ನಲ್ಲಿ ಬರೆದ ಪುಸ್ತಕ ಸ್ವರಾಜ್ ಆಫ್ ಮೈ ಡ್ರೀಮ್ಸ್, ಇದರ ಕನ್ನಡ ಅನುವಾದ ನನ್ನ ಕನಸಿನ ಸ್ವರಾಜ್ಯ.
3: ಭಾಗ 10. ಅಸತ್ಯದ ಮತ್ತು ವಿಧ್ವಂಸಕತೆಯ ಮಾರ್ಗದಿಂದ ಎಂದಿಗೂ ನಿಜವಾದ ಪ್ರಜಾಪ್ರಭುತ್ವ ಅಥವಾ ಬೃಹತ್ ಜನತೆಯ ಸ್ವರಾಜ್ಯವನ್ನು ಸ್ಥಾಪಿಸುವುದು ಸಾಧ್ಯವೇ ಇಲ್ಲ. ಏಕೆಂದರೆ ವಿರೋಧಿಗಳಾದವರನ್ನೆಲ್ಲ ದಬ್ಬಾಳಿಕೆಯಿಂದ ಹತ್ತಿಕ್ಕುವ ಮೂಲಕವೋ ಅಥವಾ ಅವರನ್ನು ಸಂಪೂರ್ಣವಾಗಿ ನಿರ್ಮೂಲ ಮಾಡುವುದರಿಂದಲೋ ಎಲ್ಲ ರೀತಿಯ ಪ್ರತಿರೋಧವನ್ನು ನಿವಾರಿಸಬೇಕಾಗುತ್ತದೆ. ಅಸತ್ಯ ಮತ್ತು ಹಿಂಸಾ ಮಾರ್ಗ ಪ್ರಯೋಗದ ಸಹಜ ಪರಿಣಾಮವೇ ಇದು. ಇದರಿಂದ ವ್ಯಕ್ತಿಗತ ಸ್ವಾತಂತ್ರ್ಯವನ್ನು ಸಾಧಿಸಿಕೊಳ್ಳಲು ಸಾಧ್ಯವಿಲ್ಲ. ನಿರ್ಮಲವಾದ ಅಹಿಂಸಾ ಪಥದ ಆಳ್ವಿಕೆಯಿಂದ ಮಾತ್ರವೇ ವ್ಯಕ್ತಿ ಸ್ವಾತಂತ್ರ್ಯದ ಪೂರ್ಣ ವಿಶ್ವಾಸ ಸಾಧಿತವಾದೀತು.
2: ಭಾಗ 11. ಯಾವ ಒಂದು ವೈಚಾರಿಕ ಪಂಥವು ತನ್ನದೇ ಸರಿಯಾದ ತೀರ್ಪು ಎಂದು ಏಕಸ್ವಾಮ್ಯತೆಯಿಂದ ಪಡೆಯಲಾಗದೆಂದು ನಾನು ಪದೇ ಪದೇ ಹೇಳಿದ್ದೇನೆ. ನಾವೆಲ್ಲರೂ ತಪ್ಪು ಮಾಡುವುದು ಸಹಜ. ಆದ್ದರಿಂದ ಅನೇಕ ವೇಳೆ ನಮ್ಮ ತೀರ್ಪುಗಳನ್ನು ತಿದ್ದಿಕೊಳ್ಳಬೇಕಾಗುತ್ತದೆ. ನಮ್ಮದರಂತಹ ದೊಡ್ಡ ರಾಷ್ಟ್ರದಲ್ಲಿ ಪ್ರಾಮಾಣಿಕವಾದ ಎಲ್ಲ ವಿಚಾರ ಮಾರ್ಗಗಳಿಗೂ ಅವಕಾಶ ಇರಬೇಕು. ನಾವು ಅದನ್ನು ಒಪ್ಪಲು ಸಾಧ್ಯವಾಗದಿದ್ದಲ್ಲಿ ನಮ್ಮ ಅಭಿಪ್ರಾಯಗಳನ್ನು ಇತರರು ಗೌರವಿಸಬೇಕೆಂದು ನಾವು ನಿರೀಕ್ಷಿಸುವಂತೆಯೇ ಇತರರದನ್ನು ನಾವು ಗೌರವದಿಂದ ಕಾಣಬೇಕು. ಆರೋಗ್ಯಕರ ಸಾರ್ವಜನಿಕ ಜೀವನಕ್ಕೆ ಅದೇ ಅನಿವಾರ್ಯ ಪರೀಕ್ಷೆಯ ಒಂದು ವಿಧಾನ. ಸ್ವರಾಜ್ಯಕ್ಕೆ ಅರ್ಹತೆ ಪಡೆಯಲು ಅದೇ ಅಗತ್ಯ ಮನೋಧರ್ಮ.
3: ಭಾಗ 12. ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ನಾನು ಬೆಲೆ ಕೊಡುತ್ತೇನೆ. ಆದರೆ ಸ್ವಭಾವತಃ ಮಾನವ ಸಮಾಜ ಜೀವಿ. ಸಮಾಜದ ಪ್ರಗತಿಗಾಗಿ ತನ್ನ ವ್ಯಕ್ತಿ ಸ್ವಾತಂತ್ರ್ಯವನ್ನು ಅಳವಡಿಸಿಕೊಂಡು ವಿಕಾಸಗೊಳ್ಳುತ್ತಿರುವುದರಿಂದಲೇ ಈಗಿನ ಸುಸಂಸ್ಕೃತ ಸ್ಥಿತಿಯನ್ನು ಸಾಧಿಸಿಕೊಂಡಿದ್ದಾನೆ. ಅನಿಯಂತ್ರಿತ ವ್ಯಕ್ತಿ ಸ್ವಾತಂತ್ರ್ಯ ಒಂದು ಕಾಡು ನಿಯಮ. ಆದ್ದರಿಂದ ಸಾಮಾಜಿಕ ಸಂಯಮಕ್ಕೂ ವ್ಯಕ್ತಿ ಸ್ವಾತಂತ್ರ್ಯಕ್ಕೂ ನಡುವಿನ ಸಾಮರಸ್ಯವನ್ನು ನಾವು ಮೈಗೂಡಿಸಿಕೊಳ್ಳಲು ಕಲಿಯಬೇಕು. ಸಮಾಜದ ಸಮಸ್ತರ ಒಳಿತಿಗಾಗಿ ಸಾಮಾಜಿಕ ಸಂಯಮಕ್ಕೆ ಸ್ವಂತ ಇಚ್ಛೆಯಿಂದ ತಲೆಬಾಗಿ ನಡೆಯುವುದರಿಂದ ವ್ಯಕ್ತಿಯ ಮತ್ತು ಸುತ್ತಲಿನ ಸಮಾಜದ ಅಭ್ಯುದಯಗಳೆರಡೂ ಸಾಧ್ಯವಾಗುತ್ತದೆ.
2: ಭಾಗ 13. ಮಾನವ ವ್ಯಕ್ತಿತ್ವವನ್ನು ಪರಿಗಣಿಸದಿದ್ದಲ್ಲಿ ಸಮಾಜ ಎಲ್ಲಿದ್ದೀತು? ಸಾಮಾಜಿಕ ಕಾರ್ಯಕ್ಕೆ ತನ್ನನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳುವ ಇಚ್ಛೆ ವ್ಯಕ್ತಿ ಸ್ವಾತಂತ್ರ್ಯದ ಮೂಲಕವೇ ಮೂಡಿ ಬಂದೀತು. ಅವನ ಸಹಕಾರವನ್ನು ಬಲಾತ್ಕಾರದಿಂದ ಪಡೆದುದಾದರೆ ಅವನು ಜಡ ಯಂತ್ರವಾಗಿ ಬಿಡುತ್ತಾನೆ. ಸಮಾಜವು ಹಾಳಾಗುತ್ತದೆ. ವ್ಯಕ್ತಿ ಸ್ವಾತಂತ್ರ್ಯವನ್ನು ನಿರಾಕರಿಸಿ ಯಾವ ಸಮಾಜವನ್ನು ಸದೃಢವಾಗಿ ಕಟ್ಟಲಾಗುವುದೇ ಇಲ್ಲ.
3: ಭಾಗ 14. ನಾವು ಭಾರತ ಗ್ರಾಮೀಣ ಸಂಸ್ಕೃತಿ ಎಂದರ ಉತ್ತರಾಧಿಕಾರಿಗಳು. ಈ ದೇಶದ ವಿಸ್ತಾರ, ಇದರ ಜನಬಾಹುಳ್ಯ, ಭೌಗೋಳಿಕ ಸ್ಥಾನ ಮತ್ತು ಈ ದೇಶದ ವಾಯುಗುಣ ಎಲ್ಲವೂ ಒಂದು ಗ್ರಾಮ ಸಂಸ್ಕೃತಿಗಾಗಿಯೇ ನಿಯತಗೊಂಡಿವೆ. ಅದರ ಅವಗುಣಗಳು ಎಲ್ಲರಿಗೂ ಗೊತ್ತಿದೆ. ಆದರೆ ಅವು ಯಾವ ಪರಿಹಾರಕ್ಕೆ ಮೀರಿದವಲ್ಲ. ಈ ಸಂಸ್ಕೃತಿಯನ್ನು ಪಲ್ಲಟಗೊಳಿಸಿ ಒಂದು ನಗರ ಸಂಸ್ಕೃತಿಯನ್ನು ತಂದು ಸ್ಥಾಪನೆ ಮಾಡುವುದು ಅಸಾಧ್ಯವೇ ಸರಿ ಎನಿಸುತ್ತದೆ. ಈಗಿನ ಅಂದರೆ 1929 30 ಕೋಟಿ ಜನಸಂಖ್ಯೆಯನ್ನು 3 ಕೋಟಿಗೋ ಕನಿಷ್ಠ 30 ಲಕ್ಷಕ್ಕೋ ಇಳಿಸಿಬಿಡಲು ಅತ್ಯಂತ ಕಠಿಣ ಕ್ರಮಗಳನ್ನು ತೆಗೆದುಕೊಂಡಲ್ಲದೆ ನಗರೀಕರಣ ಅಸಾಧ್ಯ. ಆದ್ದರಿಂದ ನಮ್ಮ ಗ್ರಾಮೀಣ ಸಂಸ್ಕೃತಿಯನ್ನೇ ಊರ್ಜಿತಗೊಳಿಸಿ ಅದರಲ್ಲಿ ನುಸುಳಿರುವ ಅನೇಕ ಅವಗುಣಗಳನ್ನು ಅರಿತು ನಿವಾರಿಸಿ ಸುಧಾರಿಸಿಕೊಳ್ಳಬೇಕೆಂದು ಮಾತ್ರವೇ ನಾನು ಸಲಹೆ ನೀಡಬಲ್ಲೆ. ನಮ್ಮ ಸುಶಿಕ್ಷಿತ ಯುವಜನರು ಹಳ್ಳಿಗಳಲ್ಲಿ ನೆಲೆಸುವುದರಿಂದ ಮಾತ್ರವೇ ಇದು ಸಾಧ್ಯವಾದೀತು. ಇದನ್ನು ಕೈಗೊಳ್ಳಲು ಅವರು ತಮ್ಮ ಜೀವನ ಶೈಲಿಯನ್ನು ಬದಲಿಸಿಕೊಳ್ಳಬೇಕು. ತಮ್ಮ ಕಾಲೇಜು ಅಥವಾ ಶಾಲೆಗಳ ಸುತ್ತ ಇರುವ ಗ್ರಾಮಗಳಲ್ಲೇ ತಮ್ಮ ರಜೆ ದಿನಗಳನ್ನು ಕಳೆಯಬೇಕು. ಗ್ರಾಮದಲ್ಲೇ ನೆಲೆಸಿ ಜೀವಿಸಲು ಸಂಕಲ್ಪ ಮಾಡಬೇಕು.
2: ಭಾಗ 15. ನನ್ನ ಸಮೀಪದಲ್ಲಿರುವ ಪರಿಸರದ ಬಳಕೆ ಮತ್ತು ಸೇವೆಗಾಗಿ ಹೆಚ್ಚು ದೂರದಲ್ಲಿರುವುದನ್ನು ಬಿಟ್ಟುಕೊಡುವಂತೆ ನಮ್ಮ ಮಿತಿಯನ್ನು ವಿಧಿಸುವ ನನ್ನೊಳಗಿನ ಭಾವನೆಯೇ ನಿಜವಾದ ಸ್ವದೇಶಿ ವಿಚಾರ. ಈ ವಿವರಣೆಯ ಪ್ರಕಾರ ನಡೆಯುವಾಗ ಧರ್ಮಾಚರಣೆಯ ವಲಯದಲ್ಲೂ ಆಶ್ರಯ ಪರಂಪರೆಯಿಂದ ಲಭ್ಯವಾಗಿರುವ ನನ್ನ ಕುಲಧರ್ಮಕ್ಕೆ ಮಿತಿಗೊಳಿಸಬೇಕು, ಅಂದರೆ ನನಗೆ ಸಮೀಪವಾದ ಧಾರ್ಮಿಕ ಪರಿಸರವನ್ನೇ ಬಳಸಿಕೊಳ್ಳಬೇಕು. ಅದರಲ್ಲಿ ದೋಷಗಳಿದ್ದಲ್ಲಿ ಅವನ್ನು ನಿವಾರಿಸಲು ನಾನು ಶ್ರಮಿಸಬೇಕು. ರಾಜಕೀಯ ವಲಯದಲ್ಲಿ ನನ್ನ ಸಮಾಜದಲ್ಲಿನ ಸ್ಥಳೀಯ ಸಂಸ್ಥೆಗಳನ್ನು ಬಳಸಿಕೊಂಡು ಅವುಗಳಲ್ಲಿರುವ ಸರ್ವ ವಿವಿಧ ದೋಷಗಳ ನಿವಾರಣೆ ಮಾಡುವುದರ ಮೂಲಕ ಸೇವೆ ಸಲ್ಲಿಸಬೇಕು. ಆರ್ಥಿಕ ಕ್ಷೇತ್ರದಲ್ಲಿ ನನ್ನ ಅತ್ಯಂತ ಸಮೀಪದ ನೆರೆಹೊರೆಯವರು ಉತ್ಪಾದಿಸುವ ವಸ್ತುಗಳನ್ನು ಮಾತ್ರವೇ ಬಳಸಬೇಕು. ಈ ಉದ್ಯಮಗಳು ದಕ್ಷತೆಯಿಂದ ನಡೆದು ಎಲ್ಲಿ ಕೊರತೆಗಳಿವೆಯೋ ಅವುಗಳನ್ನು ತುಂಬಿಕೊಳ್ಳಲು ಶಕ್ತವಾಗುವಂತೆ ಸೇವೆ ಸಲ್ಲಿಸಬೇಕು. ಇಂಥ ಸ್ವದೇಶಿ ಭಾವನೆಗಳನ್ನು ಕಾರ್ಯಗತಗೊಳಿಸುವುದಾದರೆ ಅತ್ಯಂತ ನೆಮ್ಮದಿಯ ಸ್ಥಿತಿಗೆ ದೇಶವನ್ನು ಅದು ಕೊಂಡೊಯ್ಯಬಲ್ಲದು ಎನ್ನುವುದೇ ನನ್ನ ಸಲಹೆ.
3: ಭಾಗ 16. ಈ ದೇಶದಲ್ಲಿ ನ್ಯಾಯಾಲಯಗಳಿದ್ದವು, ವಕೀಲರಿದ್ದರು, ವೈದ್ಯರಿದ್ದರು, ಆದರೆ ಅವರೆಲ್ಲರೂ ಒಂದು ನೈತಿಕ ಚೌಕಟ್ಟಿನಲ್ಲೇ ನಡೆಯುತ್ತಿದ್ದರು. ಈ ವೃತ್ತಿಗಳಾವುವು ಇತರ ವೃತ್ತಿಗಳಿಗಿಂತ ಬಹಳ ಮೇಲ್ಪಟ್ಟದ್ದು, ವಿಶೇಷವಾದವು ಎಂದು ಯಾರೂ ಭಾವಿಸಿರಲಿಲ್ಲ. ಅಲ್ಲದೆ ಆಗಿನ ವಕೀಲರು ವೈದ್ಯರು ಜನತೆಯನ್ನು ಸುಲಿಗೆ ಮಾಡುತ್ತಿರಲಿಲ್ಲ. ಜನತೆಯ ಅವಲಂಬಿಗಳಾಗಿದ್ದ ಇವರು ಜನರ ಯಜಮಾನರು ಎನಿಸಿರಲಿಲ್ಲ. ನ್ಯಾಯ ವಿತರಣೆ ಬಹುಮಟ್ಟಿಗೆ ಯೋಗ್ಯ ರೀತಿಯಲ್ಲಿ ನಡೆಯುತ್ತಿತ್ತು. ನ್ಯಾಯಾಲಯಗಳ ಕಟ್ಟೆ ಹತ್ತುವುದನ್ನು ದೂರ ಮಾಡುವುದೇ ಸಾಮಾನ್ಯವಾದ ನಿಯಮವಾಗಿರುತ್ತಿತ್ತು. ಜನರನ್ನು ಕಟ್ಟಳೆಗಳಿಗೆ ಎಳೆಯುವ ಮಧ್ಯವರ್ತಿಗಳು ಇರುತ್ತಿರಲಿಲ್ಲ. ರಾಜಧಾನಿ ಸ್ಥಳದಲ್ಲಿ ಅದರ ಸುತ್ತಮುತ್ತಲಲ್ಲಿ ಮಾತ್ರವೇ ಈ ಅನಿಷ್ಟ ಕಾಣಿಸಿಕೊಳ್ಳುತ್ತಿತ್ತು. ತಮ್ಮ ವ್ಯವಸಾಯ ವೃತ್ತಿಗಳಲ್ಲಿ ನಿರತರಾಗಿ ಸಾಮಾನ್ಯ ಜನ ಸಹಜವಾಗಿಯೇ ಸ್ವತಂತ್ರ ಬಾಳನ್ನು ಬಾಳುತ್ತಿದ್ದರು. ಅವರು ನಿಜವಾದ ಸ್ವರಾಜ್ಯ ಅಂದರೆ ಹೋಮ್ ರೂಲ್ ಅದನ್ನು ಆನಂದದಿಂದ ಅನುಭವಿಸುತ್ತಿದ್ದರು.
2: ಈ ಭಾಗವು ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುತ್ತದೆ.
0: ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ, ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಹೇ, PUC ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
1: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
0: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
2: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್ಗೆ ಬನ್ನಿ.
3: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
2: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
3: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
2: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
4: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
2: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಮ್ಕೋಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588244 ಅಥವಾ 8884082.
4: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
5: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ? ನಿಲ್ಲಿ ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
6: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
5: KMS ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
7: ಬಳಸಿ ಪರಿಶುದ್ಧ ನಂದಿನಿ.
8: ಸತತ 8ನೇ ಬಾರಿಗೆ CBSE 10ನೇ ತರಗತಿಯಲ್ಲಿ 100% ರಿಸಲ್ಟ್ಸ್.
0: ಹೌದು, ಇದು ಶಿವಮೊಗ್ಗದ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನ ಐತಿಹಾಸಿಕ ಸಾಧನೆ. ಈ ಬಾರಿಯೂ ಪರೀಕ್ಷೆಗೆ ಹಾಜರಾದ 46 ವಿದ್ಯಾರ್ಥಿಗಳಲ್ಲಿ 31 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆಯಾಗುವ ಮೂಲಕ ಹೊಸ ದಾಖಲೆ ಬರೆದಿದ್ದಾರೆ. ಅದರಲ್ಲೂ 94.2% ಅಂಕಗಳೊಂದಿಗೆ ಸಾಹಿತ್ಯ TM ಶಾಲೆಗೆ ಕೀರ್ತಿ ತಂದಿದ್ದಾರೆ.
1: ಸವಳಂಗ ರಸ್ತೆಯಲ್ಲಿರುವ ಈ ಶಿಕ್ಷಣ ದೇಗುಲದಲ್ಲಿ ಈಗ 2026-27 ಅಡ್ಮಿಷನ್ ಆರಂಭವಾಗಿದೆ. ರೂರಲ್ ಕೋಟಾ ಸೌಲಭ್ಯ, ಸ್ಪೋರ್ಟ್ಸ್ ಮತ್ತು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಒತ್ತು.
0: ನಿಮ್ಮ ಮಗುವಿನ ಭವಿಷ್ಯ ನಮ್ಮ ಜವಾಬ್ದಾರಿ. ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9620456100.
9: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
11: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಬಸವಣ್ಣನವರ ಒಂದು ವಚನ: ಎನ್ನ ನೆಡೆಯೊಂದು ಪರಿ, ಎನ್ನ ನುಡಿಯೊಂದು ಪರಿ, ಎನ್ನೊಳಗೇನು ಶುದ್ಧವಿಲ್ಲ ನೋಡಯ್ಯ, ನುಡಿಗೆ ತಕ್ಕ ನೆಡೆಯ ಕಂಡಡೆ, ಕೂಡಲ ಸಂಗಮ ದೇವನೊಳಗಿಪ್ಪನಯ್ಯ. ಇದು ಬಸವಣ್ಣನವರ ಒಂದು ವಚನ. ಅಂದ್ರೆ ನಮ್ಮ ನಡೆ ಮತ್ತು ನುಡಿಗಳು ಬೇರೆ ಬೇರೆ ಆಗಿದ್ದಾಗ ನಾವು ಏನನ್ನು ಕೂಡ ಜೀವನದಲ್ಲಿ ಸಾಧನೆ ಮಾಡೋದಕ್ಕಾಗೋದಿಲ್ಲ, ಅಥವಾ ದೇವರಲ್ಲಿ ಭಕ್ತಿಯನ್ನ ಇಡೋದಕ್ಕೂ ಕೂಡ ಆಗಲ್ಲ ಎಂಬುದನ್ನ ಬಸವಣ್ಣನವರು ಈ ವಚನದಲ್ಲಿ ಹೇಳಿದ್ದಾರೆ. ಯಾಕೆಂದ್ರೆ ನಮ್ಮ ಶಿವಶರಣರೆಲ್ಲರೂ ಕೂಡ ನುಡಿದಂತೆ ನಡೆದವರು, ಅದನ್ನೇ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡವರು, ಅದನ್ನೇ ಬಸವಣ್ಣನವರು ಹೇಳ್ತಾ ಹೋಗಿದ್ದಾರೆ. ಹಾಗಾದ್ರೆ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಜಗಜ್ಯೋತಿ ವಿಶ್ವಗುರು ಬಸವಣ್ಣನವರ ವಿಚಾರಧಾರೆಯನ್ನ ತಿಳಿಯೋಣ. ನಮ್ಮ ಜೊತೆಗೆ ಇವತ್ತು ಗುರುಕುಲದಲ್ಲಿ ಓದ್ತಾ ಇರುವಂತಹ ಚಿನ್ಮಯಿ ಮತ್ತು ಶಿಕಾರಿಪುರ ತಾಲೂಕು ಮರವಳ್ಳಿ ಗ್ರಾಮದ 7ನೇ ತರಗತಿ ಓದ್ತಾ ಇರುವಂತಹ ಖುಷಿ, ಈ ಇಬ್ಬರು ವಿದ್ಯಾರ್ಥಿಗಳು ನಮ್ಮ ಜೊತೆಗಿದ್ದಾರೆ. ಇವರ ಜೊತೆಗೆ ಶಿವಮೊಗ್ಗದ ಕಲ್ಲಹಳ್ಳಿಯ ರಾಷ್ಟ್ರೀಯ ಬಸವದಳದ ಸದಸ್ಯರಾದ ಶ್ರೀಮತಿ ರತ್ನಮ್ಮ ಅವರು ಸಹ ನಮ್ಮ ಜೊತೆಗಿದ್ದಾರೆ. ಇವರೆಲ್ಲರೂ ಕೂಡ ಬಸವಣ್ಣನವರ ವಚನಗಳನ್ನ ಹಾಡುವ ಮೂಲಕ ಅದರ ಅರ್ಥ ವಿವರಣೆಯನ್ನ ಹೇಳ್ತಾರೆ, ಕೇಳೋಣ ಬನ್ನಿ.
12: ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಇವತ್ತಿನ ದಿವಸ ಮಕ್ಕಳ ಕಾರ್ಯಕ್ರಮ. ನಮ್ಮ ಜೊತೆಗೆ ಚಿನ್ಮಯಿ, ಗುರುಕುಲದ ವಿದ್ಯಾರ್ಥಿನಿ ಚಿನ್ಮಯಿ ವಿದ್ಯಾರ್ಥಿ ಇದ್ದಾರೆ, ಮತ್ತೆ ಇನ್ನೊಬ್ಬ ವಿದ್ಯಾರ್ಥಿನಿ ಶಿಕಾರಿಪುರ ತಾಲೂಕು ಮಾರವಳ್ಳಿ ಗ್ರಾಮದ ಖುಷಿ 7ನೇ ತರಗತಿ. ವಚನ ಸಾಹಿತ್ಯದ ಬಗ್ಗೆ ಏನ್ ತಿಳ್ಕೊಂಡಿದ್ದಾರೆ ಮಕ್ಕಳು ಅನ್ನೋದ್ ಬಗ್ಗೆ ಕೇಳೋಣ. ಖುಷಿ, ನೀನೊಂದು ವಚನ ಹೇಳಿ, ಅದರ ಅರ್ಥ ಹೇಳ್ತೀಯ ಪುಟ.
13: ಎಲ್ಲರಿಗೂ ಶರಣು ಶರಣಾರ್ಥಿ. ನನ್ನ ಹೆಸರು ಖುಷಿ. ಇವನಾರವ ಇವನಾರವ ಇವನಾರವ ಎಂದೆನಿಸದಿರಯ್ಯ, ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ಎಂದು ಬಸವಣ್ಣನವರು ಹೇಳಿದ್ದಾರೆ. ಇವನಾರವ ಇವನಾರವ ಇವನಾರವ ಎಂದೆನಿಸದಿರಯ್ಯ ಎಂದರೆ ಮೇಲ್ಜಾತಿ ಕೀಳು ಜಾತಿ ಬಡವ ಬಲ್ಲಿದ ಎನ್ನದೆ ಹೆಣ್ಣು ಗಂಡು ಎಂಬ ಲಿಂಗ ಭೇದವಿಲ್ಲದೆ ಎಲ್ಲಾ ಜನ ಸಮುದಾಯವನ್ನು ಸೇರಿಸಿ ಅಕ್ಷರ ಕಲಿಸಿ ಅನ್ನದಾಸೋಹ ಮಾಡಿ ಶರಣರೆಲ್ಲ ಸೇರಿ ವಚನ ಸಾಹಿತ್ಯ ರಚನೆ ಮಾಡಿದ್ದಾರೆ.
12: ಶರಣು ಶರಣಾರ್ಥಿ ಪುಟ ಎಷ್ಟು ಚೆನ್ನಾಗಿ ವಚನ ಸಾಹಿತ್ಯದ ಬಗ್ಗೆ ಖುಷಿ ಹೇಳಿದ್ದಾಳೆ. ಇನ್ನೊಂದ್ಸರ್ತಿ ಖುಷಿನ ಮಾತಾಡ್ಸೋಣ. ಈಗ ನೋಡ್ರಿ, ಶರಣರು ಹೇಗೆ ಹೇಳಿದ್ದಾರೆ, ಇವನಾರವ ಇವನಾರವ ಅಂತ ಲಿಂಗ ಭೇದ ಜಾತಿ ಭೇದ ವರ್ಣ ಭೇದ ಮಾಡದೆ ಗುರು ಬಸವಣ್ಣನವರು ನಾಡಿನ ಮೂಲೆ ಮೂಲೆಯಿಂದ ಎಲ್ಲಾ ಶರಣರೆಲ್ಲ ಸೇರಿಸಿ ವಜಾವರಿಂದ ಅಕ್ಷರ ಕಲಿಸಿ, ಅಕ್ಷರ ಅವಿದ್ಯಾವಂತರು ಇದ್ರು ಅವಾಗ, ಅವಿದ್ಯಾವಂತರನ್ನು ಅಕ್ಷರ ಕಲಿಸಿ ಅವರಿಂದ ವಚನ ರಚನೆ ಮಾಡಿ ಸ್ವರಚಿತ ವಚನಗಳು ಮಾಡಿ ಅವರಿಗೆ ಕಾಯಕ ದಾಸೋಹ ಸೇವಾ ಮನೋಭಾವ ಲಿಂಗಾರ್ಚನೆ ನವ ಸಮಾಜ ಆರೋಗ್ಯವಂತ ಸಮಾಜವನ್ನ ರಚಿಸಿದ್ದಾರೆ ಗುರು ಬಸವಣ್ಣನವರು.
11: ಖುಷಿ ಹೇಳಿದಂತಹ ವಚನವನ್ನ ಕೇಳಿದ್ವಿ. ಖುಷಿ ವಚನವನ್ನ ಹೇಳುವ ಮೂಲಕ ಅದರ ಅರ್ಥ ವಿವರಣೆಯನ್ನು ಕೂಡ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು. ನಂತರದಲ್ಲಿ ಚಿನ್ಮಯಿ ಸಹ ನಮ್ ಜೊತೆಗಿದ್ದಾರೆ. ಚಿನ್ಮಯಿ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವಂತಹ ಚಿನ್ಮಯಿ ಸಹ ಬಸವಣ್ಣನವರ ಒಂದು ವಚನವನ್ನ ಹಾಡುವ ಮೂಲಕ ಅದರ ಅರ್ಥ ವಿವರಣೆಯನ್ನ ಹೇಳ್ತಾರಂತೆ. ಅದಕ್ಕೂ ಮೊದಲು ಒಂದು ವಚನವನ್ನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನ್ ಪವಿತ್ರ ದಿನೇಶ್. ಸ್ನೇಹಿತರೆ, ಇದುವರೆಗೆ ಖುಷಿ ಬಸವಣ್ಣನವರ ಒಂದು ವಚನವನ್ನ ಹೇಳುವ ಮೂಲಕ ಅದರ ಅರ್ಥ ವಿವರಣೆಯನ್ನ ಹೇಳಿದ್ರು. ಈಗ ನಮ್ಮ ಜೊತೆಗೆ ಗುರುಕುಲದಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇರುವಂತಹ ಚಿನ್ಮಯಿ ನಮ್ಮ ಜೊತೆಗಿದ್ದಾನೆ. ಚಿನ್ಮಯಿ ಸಹ ಬಸವಣ್ಣನವರ ವಚನವನ್ನ ಹೇಳ್ತಾರೆ, ಕೇಳೋಣ ಬನ್ನಿ.
3: ಶರಣು ಶರಣಾರ್ಥಿ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರು ಇಲ್ಲವಯ್ಯ. ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ.
4: ಚಿನ್ಮಯಿ, ಪರಮಾತ್ಮನೆ ತಾಯಿ, ಪರಮಾತ್ಮನೆ ತಂದೆ, ಪರಮಾತ್ಮನೆ ಬಂಧು, ಬಳಗ ಎನ್ನುವುದನ್ನ ಚಿನ್ಮಯಿಗೆ ಪುಟ ಈಗ ಒಂದು ವಚನ ಹೇಳಿದ್ದಾರೆ. ಹಾಗಾಗಿ ನಮಗೆ ಸೃಷ್ಟಿಕರ್ತ ಪರಮಾತ್ಮ ಒಬ್ಬನೇ, ದೇವರೊಬ್ಬ, ನಾಮ ಹಲವು, ಪರಮ ಪರ್ವತಿ ಜೊತೆಗೆ ಗಂಡನೊಬ್ಬ ಅಂತ ಹೇಳ್ತಾರೆ. ಹಾಗಾಗಿ ಪರಮಾತ್ಮ ನಮಗೆ ಇಲೆ, ಬೆಳೆ, ಭೂಮಿ, ಧಾನ್ಯ ಎಲ್ಲವನ್ನು ಕೊಟ್ಟಿದ್ದಾನೆ. ಹಾಗೆ ಪರಮಾತ್ಮನೇ ನಾವು ತಂದೆ ತಾಯಿ ಅಂತ ಹೇಳೋದೊಂದು ಅರ್ಥವನ್ನ ಚಿನ್ಮಯಿ ಹೇಳಿದಾನೆ.
2: ಚಿನ್ಮಯಿ ಹೇಳಿದಂತಹ ವಚನವನ್ನ ಕೇಳಿದ್ವಿ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಅನ್ನುವಂತಹ ವಚನವನ್ನ ಬಸವಣ್ಣನವರು ರಚಿಸಿದಂತಹ ಒಂದು ವಚನದಲ್ಲಿ ಇಷ್ಟೊಂದು ಅರ್ಥ ಇದೆ, ಇಷ್ಟೊಂದು ವಿಚಾರವನ್ನ ಈ ಒಂದು ವಚನದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಎಂಬುದನ್ನ ಚಿನ್ಮಯಿ ವಚನವನ್ನ ಹೇಳುವ ಮೂಲಕ, ಹಾಗೆ ಶಿವಮೊಗ್ಗದ ರಾಷ್ಟ್ರೀಯ ಬಸವ ದಳದ ಸದಸ್ಯರಾದ ಶ್ರೀಮತಿ ರತ್ನಮ್ಮನವರು ಅದರ ಅರ್ಥ ವಿವರಣೆಯನ್ನ ತುಂಬಾ ಚೆನ್ನಾಗಿ ತಿಳಿಸಿದ್ರು. ನಂತರದಲ್ಲಿ ಸಹ ಇನ್ನಷ್ಟು ಬಸವಣ್ಣನವರ ವಿಚಾರಧಾರೆಯನ್ನ ಚಿನ್ಮಯಿ, ಖುಷಿ ಮತ್ತು ಶ್ರೀಮತಿ ರತ್ನಮ್ಮ ಅವರು ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ಶಿಕಾರಿಪುರದ ಗುರುಕುಲದಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇರುವಂತಹ ಚಿನ್ಮಯಿ ಬಸವಣ್ಣನವರ ಒಂದು ವಚನ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಈ ವಚನವನ್ನ ಹೇಳುವ ಮೂಲಕ ಶ್ರೀಮತಿ ರತ್ನಮ್ಮನವರು ಇದರ ಅರ್ಥ ವಿವರಣೆಯನ್ನ ಹೇಳಿದ್ರು. ಈಗ ಶಿಕಾರಿಪುರ ತಾಲೂಕು ಮರವಳ್ಳಿಯ ಖುಷಿ ನಮ್ ಜೊತೆಗಿದ್ದಾರೆ. ಖುಷಿ ಸಹ ಈಗ ಬಸವಣ್ಣನವರ ಮತ್ತೊಂದು ವಚನವನ್ನ ಹೇಳ್ತಾರೆ, ಕೇಳೋಣ. ಬಂದು
3: ಕಳಬೇಡ, ಕೊಲಬೇಡ, ಉಸಿಯ ನುಡಿಯಲೂ ಬೇಡ, ಮುನಿಯ ಬೇಡ, ಅನ್ನರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಅಳಿಯಲೂ ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ. ಇದರ ಅರ್ಥ, ನಾವು ಕಳ್ಳತನ ಮಾಡಬಾರದು. ಸ್ಕೂಲಿನಲ್ಲಿ ಯಾರದಾದರೂ ಪೆನ್ಸಿಲ್ ಜಾಮಿಟ್ರಿ ಸಿಕ್ಕರೆ ಅದನ್ನು ಅವರಿಗೆ ಹಿಂತಿರುಗಿಸಬೇಕು. ಒಂದು ಸಣ್ಣ ವಸ್ತು ನಾಳೆ ದೊಡ್ಡ ವಸ್ತುವಿಗೆ ಕಳ್ಳತನ ಮಾಡಲು ಪ್ರಚೋದನೆ ಆಗುತ್ತೆ. ಕೊಲಬೇಡ ಎಂದರೆ ಜೀವ ತೆಗೆಯುವುದು ಎಂದು ಅರ್ಥ. ನಾವು ಸಣ್ಣವರಿದ್ದಾಗ ಪ್ರಾಣಿ ಪಕ್ಷಿಗಳಿಗೆ, ಕಪ್ಪೆ ಮೀನುಗಳಿಗೆ ಕಲ್ಲಿಂದ ಒಡೆಯುವುದು ಮಾಡಬಾರದು. ಸಣ್ಣ ತಪ್ಪು ತಪ್ಪೆ ಹುಸಿಯ ನುಡಿಯಲೂ ಬೇಡ ಎಂದರೆ ಸುಳ್ಳು ಹೇಳಬಾರದು, ಸತ್ಯವನ್ನೇ ಹೇಳಬೇಕು. ಮುನಿಯ ಬೇಡ, ನಾವು ಸಿಟ್ಟಾಗಬಾರದು. ತಾಯಿ ತಂದೆ ನಮಗೆ ಬೇಕಾದ ಸಾಮಾನು ಕೊಡಿಸಲಿಲ್ಲ ಎಂದು ಸಿಟ್ಟಾಗಬಾರದು. ಅನ್ನರಿಗೆ ಅಸಹ್ಯ ಪಡಬೇಡ ಎಂದರೆ ಅಸಭ್ಯವಾಗಿ ವರ್ತಿಸಬಾರದು. ತನ್ನ ಬಣ್ಣಿಸಬೇಡ, ತನ್ನನ್ನು ತಾನು ಅತಿಯಾಗಿ ಹೊಗಳಿಕೊಳ್ಳಬಾರದು. ಇದಿರ ಅಳಿಯಲೂ ಬೇಡ ಎಂದರೆ ಇನ್ನೊಬ್ಬರನ್ನು ಹೀಯಾಳಿಸಬಾರದು. ಕ್ಷಮಿಸುವ ಗುಣವಿರಬೇಕು. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಈ ಮೇಲಿನ ಗುಣಗಳನ್ನು ಅಳವಡಿಸಿಕೊಂಡರೆ ಬಹಿರಂಗ ಶುದ್ಧಿ. ಇದು ಪರಮಾತ್ಮ ಮೆಚ್ಚುವ ಗುಣ. ಎಷ್ಟೇ ಪೂಜೆ ಮಾಡಿದರೂ ಪ್ರಯೋಜನವಿಲ್ಲ. ಅಂತರಂಗ ಬಹಿರಂಗ ಶುದ್ಧವಾಗಿರಬೇಕು. ಶರಣು ಶರಣಾರ್ಥಿ.
4: ಶರಣು ಶರಣಾರ್ಥಿ. ಖುಷಿ ಪುಟ್ಟ ಪರಮಾತ್ಮ ನೋಡು, ಒಂದು ವಚನದಲ್ಲಿ ಇದು ಸಂವಿಧಾನ ವಚನಗಳು ಅಂತ ಹೇಳ್ತಾರೆ ನೋಡ್ರಿ. ಖುಷಿ ಇದರ ವಚನ ಹೇಳಿ ಇದ್ರ ವಚನ ಅರ್ಥವನ್ನು ಹೇಳಿದರೆ ನಾವು ನಮ್ಮ ಸಮಾಜ ನಿರ್ಮಾಣ ಮಾಡ್ಬೇಕಾದ್ರೆ, ಸಮಾಜದಲ್ಲಿ ಅಂಕುಡಂಕೋ ತೆಗಿಯಬೇಕಾದ್ರೆ ನೋಡ್ರಿ, ಕಳ್ಳತನ, ಕೊಲೆ ಮಾಡೋದು, ಸುಳ್ಳು ಹೇಳೋದು, ಸಿಟ್ಟಾಗೋದು, ಅನ್ಯರಿಗೆ ಅಸಹ್ಯ ಪಡೋದು, ತನ್ನ ಬಣ್ಣಿಸ್ಕೊಳ್ಳೋದು, ಇದ್ರನ್ನ ಅಳಿಯೋದು. ಹಾಗಾಗಿ ಇವು ಹೇಗೆ ಅಂದ್ರೆ ಅನುಭವ ಮಂಟಪದಲ್ಲಿ ಪ್ರಚಲಿತ ವಚನಗಳು ಅಂತಾರೆ. ಹಾಗಾಗಿ ಎಲ್ಲರಿಗೂ ಅರ್ಥ ಆಗಂತ ವಚನ ಹೇಳ್ತಿದ್ದಂಗ್ಲೇನೆ ಅರ್ಥ ಆಗ್ತದೆ ನೋಡ್ರಿ. ನಾವು ಹೇಗೆ ಅಂತರಂಗ ಮತ್ತು ಬಹಿರಂಗ ಹೇಗೆ ಶುದ್ಧಿ ಆಗಿರ್ಬೇಕು ಅಂದ್ರೆ ಕಳ್ತನ ಮಾಡಬಾರ್ದು. ಸಣ್ಣ ಕಳ್ತನ, ಒಂದು ಪೆನ್ ಕಲ್ತ್ರು ಅಷ್ಟೇ, ಒಂದು ಪೆನ್ಸಿಲ್ ಕದ್ರು ಅಷ್ಟೇ, ಅದು ಕಳ್ತನನೇ. ಹಾಗಾಗಿ ಮಕ್ಕಳು ಸುಳ್ಳು ಹೇಳ್ಬಾರ್ದು, ಕಳ್ತನ ಮಾಡಬಾರ್ದು, ಮೋಸ ಮಾಡಬಾರ್ದು, ಇನ್ನೊಬ್ರು ಸಾಮಾನು ತಗೋಬಾರ್ದು ಅನ್ನೋದನ್ನ ಸಿಟ್ಟಾಗ್ಬಾರ್ದು. ಈಗ ಮಕ್ಕಳಿಗೇನೋ ಕನಿಗೇನೋ ಸಾಮಾನು ಕೊಳ್ಳಿದ್ರೆ ಸಿಟ್ಟಾಗೋದು, ಅಳೋದು, ಹಠ ಮಾಡೋದು, ಅದೆಲ್ಲ ಮಾಡ್ತಾರೆ. ಹಾಗಾಗಿ ಮಕ್ಕಳು ಎಷ್ಟು ಚೆನ್ನಾಗಿದ್ರು ವಚನನ ಅರ್ಥವನ್ನ ಬಿಡಿಸ್ತಾ ಹೋದ್ರು, ವಚನ ಅರ್ಥವನ್ನ ಹೇಳಿದ್ರು. ಹಾಗಾಗಿ ಅನ್ಯರಿಗೆ ಅಸಹ್ಯವಾಗುವ ರೀತಿ ನಾವು ನಡ್ಕೋಬಾರದು. ಅಂತರಂಗ ಬಹಿರಂಗ ಸುದ್ದಿ ಏನಪ್ಪಾ ಅಂದ್ರೆ ಇವು ಮೌಲ್ಯಗಳು, ನಮ್ಮ ಜೀವನದ ಮೌಲ್ಯಗಳು. ನವ ಸಮಾಜ, ಆರೋಗ್ಯವಂತ ಸಮಾಜವನ್ನು ರಚಿಸಲಿಕ್ಕೆ ಆ ಮೌಲ್ಯಗಳನ್ನು ತುಂಬಿಕೊಡ್ತಾ ಇದೆ ಬಸವಾದಿ ಶಿವಶರಣರ ವಚನಗಳು. ಹಾಗಾಗಿ ಇವತ್ತಿನ ದಿವಸ ಖುಷಿ ಮತ್ತು ಚಿನ್ಮಯಿ ವಚನ ಹೇಳಿ ವಚನದ ಅರ್ಥವನ್ನು ಹೇಳಿದ್ದಾರೆ. ಶರಣು ಶರಣಾರ್ಥಿ ಪುಟ ಹೀಗೆ ವಚನವನ್ನು ಕಲಿತು ಆ ಬಾಳಿನಲ್ಲಿ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಕಲಿಸುತ್ತದೆ ವಚನ. ಅಂದ್ರೆ ದಾರಿದೀಪ. ನಾವು ಮಕ್ಕಳಿಗೆ ಸಂಸ್ಕಾರ ತಪ್ಪಿ ಹೋಗಿದೆ. ಈಗ ಭಕ್ತಿ ಅನ್ನೋದು ಗೊತ್ತಿಲ್ಲ, ಜ್ಞಾನ ಗೊತ್ತಿಲ್ಲ. ಹಾಗಾಗಿ ಮಕ್ಕಳನ್ನ ನಾವು ಏನ್ ಮಾಡ್ತಾ ಇದೇವೆ ಅಂದ್ರೆ ಮಾರ್ಕ್ಸ್ ತೆಗೆಯುವಂತ ಒಂದು ಯಂತ್ರವನ್ನು ಮಾಡ್ತಾ ಇದೇವೆ. ಹಾಗಾಗಿ ಇವತ್ತಿನ ದಿವಸ ಮಕ್ಕಳಿಗೆ ವಚನ ಸಾಹಿತ್ಯ ಅತ್ಯವಶ್ಯಕ ಅಂತ ಹೇಳ್ತಾ ಇದನ್ನ ಅವಕಾಶ ಕೊಟ್ಟಿರ್ತಕ್ಕಂಥ FM ರೇಡಿಯೋ ಪವಿತ್ರ ದಿನೇಶ್ ಅವರಿಗೂ ಶರಣು ಶರಣಾರ್ಥಿ ಅನ್ಸಲ್ಸುತ್ತಾ ಮಕ್ಕಳಿಗೂ ಇನ್ನೊಂದ್ಸರ್ತಿ ಶರಣು ಶರಣಾರ್ಥಿ. ಸರ್ವರಿಗೂ ಶರಣು ಶರಣಾರ್ಥಿ.
2: ನಿಮಗೂ ಸಹ ಧನ್ಯವಾದಗಳು ಮೇಡಮ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ವಿದ್ಯಾರ್ಥಿಗಳಾದ ಖುಷಿ, ಚಿನ್ಮಯಿ ಮತ್ತು ಶಿವಮೊಗ್ಗದ ರಾಷ್ಟ್ರೀಯ ಬಸವ ದಳದ ಸದಸ್ಯರಾದ ಶ್ರೀಮತಿ ರತ್ನಮ್ಮ ಅವರಿಗೂ ಸಹ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ವಚನಗಳ ಕುರಿತು ಮಾಹಿತಿಯನ್ನ ತಿಳ್ಕೊಂಡ್ವಿ. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ವಿಚಾರಧಾರೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಾನೊಬ್ಬ ನಿವೃತ್ತ ಶಿಕ್ಷಕ. ನನ್ನ ಮಗ ಆದಿಚುಂಚನಗಿರಿ ಪಿ ಯು ಕಾಲೇಜ್ನಲ್ಲಿ ಓದ್ದ. ಅವನು ಬೆಸ್ಟ್ ಕರಿಯರ್ ರೂಪಿಸ್ಕೊಳ್ಳೋಕೆ ಸಾಧ್ಯವಾಯಿತು.
1: ನಮಸ್ಕಾರ, ನಾನೊಬ್ಬ ಆಟೋ ಡ್ರೈವರ್. ನನ್ನ ಮಗ ಶಿವಮೊಗ್ಗದ ಆದಿಚುಂಚನಗಿರಿ ಕಾಲೇಜ್ ಇದೆಯಲ್ಲ, ಅಲ್ಲಿ ಓದ್ದ. ಕಡಿಮೆ ಫೀಸು, ಉತ್ತಮ ಶಿಕ್ಷಣ ಕೊಡ್ತಾರೆ ಕಣ್ರಿ, ಆ ಸಂಸ್ಥೆಗೆ ನಾನು ಯಾವಾಗಲೂ ಋಣಿ.
2: ನಿಮ್ಗೆ ಗೊತ್ತಾ, ನನಗೆ ಈಸಿಯಾಗಿ ಇಂಜಿನಿಯರಿಂಗ್ ಸೀಟ್ ಸಿಗೋಕ್ಕೆ ಕಾರಣ ನಮ್ಮ ಆದಿಚುಂಚನಗಿರಿ ಪಿ ಯು ಕಾಲೇಜ್. ಯಾಕೆ ಅಂದರೆ ಇಲ್ಲಿ JEE, NEET, KCET-ಗೆ ಸೂಕ್ತವಾದ ಟ್ರೈನಿಂಗ್ನ ಸ್ಟಾರ್ಟಿಂಗ್ನಿಂದೇ ಕೊಟ್ಟರು. ಸೊ ನನಗೆ ಆರಾಮಾಯಿತು.
3: Hi, I'm a doctor. I have seen many colleges, but for the holistic development of your children, there is no better college like Sri Adichunchangiri PU College, Shivamogga.
4: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
3: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ.

0: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
1: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
2: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
1: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
2: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
1: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
2: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
1: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
2: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ. ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
0: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
3: ನಮಸ್ಕಾರ. ಶ್ರೀಯುತ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಹೃದಯಕ್ಕೆ ಶಾಂತಿ. ಹೃದಯದಬ್ಬರವೇನು ಹೊಟ್ಟೆಯುಬ್ಬರದಂತೆ, ಅದರಿಳಿತ ಕೊರಳ ನಾಳದ ಸದ್ದಿನಿಂದ, ಅದೇ ನಗುವು ದುಗುಡಗಳು, ಅದೇ ಹೊಗಳು ತೆಗಳುಗಳು, ಅದನ್ನಿಳಿಸೆ ಶಾಂತಿಯಲೋ ಮಂಕುತಿಮ್ಮ. ಹೃದಯದ ಅಬ್ಬರ ಏನು? ಹೊಟ್ಟೆಯ ಉಬ್ಬರದ ಹಾಗೆ. ಹೊಟ್ಟೆಲು ಉಬ್ಬರ ಆಗತ್ತಲ್ಲ, ಹಾಗೆ ಹೃದಯ ಕೂಡ ಅಬ್ಬರ ಮಾಡ್ತಾ ಇದೆ. ಅದರ ಇಳಿತ ಕೊರಳನಾದದ ಸದ್ದಿನಿಂದ, ಕೊರಳನಿಂದ ಸದ್ದು ಬರುತ್ತಲ್ಲ, ಹಾಗಿದೆ ಅದರ ಇಳಿತ. ಅದೇ ನಗುವು ದುಗುಡಗಳು, ಅದೇ ಹೊಗಳು ತೆಗಳುಗಳು. ನಮ್ಮಲ್ಲಿ ಮೂಡುವಂತಹ ನಗು ಇರ್ಬೋದು, ದುಃಖದು ಮಾನಗಳಿದ್ದಿರ್ಬೋದು, ಹೊಗಳಿಕೆ ಅಥವಾ ತೆಗಳಿಕೆ ಇರ್ಬೋದು, ಅವೆಲ್ಲ ಕೊರಳನಾದದ ಸದ್ದಿನ ಇಳಿತದ ಅಲ್ಲಿ ಬರುವಂಥದ್ದು. ಅದನ್ನಿಳಿಸೆ ಶಾಂತಿಯಲೋ, ಅದನ್ನು ಇಳಿಸಬೇಕು ಯಾವಾಗ ನಮಗೆ ಶಾಂತಿ ಬೇಕು ಅಂತಿದ್ದಾಗ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಹೃದಯದ ಅಬ್ಬರವೇನು ಹೊಟ್ಟೆಯ ಉಬ್ಬರದಂತೆ, ಅದರ ಇಳಿತ ಕೊರಳನಾದದ ಸದ್ದಿನಿಂದ, ಅದೇ ನಗುವು ದುಗುಡಗಳು, ಅದೇ ಹೊಗಳು ತೆಗಳುಗಳು, ಅದನ್ನಿಳಿಸಿ ಶಾಂತಿಯಲೋ ಮಂಕುತಿಮ್ಮ. ಹಾಗಾದ್ರೇನಂತ ನೋಡೋಣ ಬನ್ನಿ. ಹೊಟ್ಟೆ ಉಬ್ಬರದ ಹಾಗೆ ಹೃದಯದ ಉಬ್ಬರ ಏನಪ್ಪ ಇದು? ಅದರ ಇಳಿತ ಕೊರಳಿನ ನಾಳದ ಶಬ್ದದಿಂದ, ಅದೇ ನಗು, ಅದೇ ದುಃಖ, ಅದೇ ಹೊಗಳಿಕೆ, ಅದೇ ತೆಗಳಿಕೆಗಳು, ಅವನ್ನ ತಗ್ಗಿಸಿದರೆ ಹೃದಯಕ್ಕೆ ಶಾಂತಿ ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ಹೊಟ್ಟೆಗೆ ಹಿತವಾದ ಸಾತ್ವಿಕ ಆಹಾರದಿಂದ ಪುಷ್ಟಿ ಸಿಗುತ್ತೆ. ಆದರೆ ಬಾಯಿ ಚಪಲಕ್ಕೆ ಅಂತ ನಾವು ಹೆಚ್ಚು ಮಸಾಲೆ ಇರುವಂತಹ ಖಾರದ ತಾಮಸಿಕವಾದ ಆಹಾರನ ತಿಂದಾಗ ಹೊಟ್ಟೆ ಬಿಗಿದ ಹಾಗೆ ಅನುಭವ ಆಗತ್ತೆ. ಕಮರು ತೇಗ ಬರುತ್ತೆ, ಹೊಟ್ಟೆ ಉಬ್ಬರಿಸಿಕೊಳ್ಳತ್ತೆ. ಆ ಉಬ್ಬರ ಇಳಿಯೋವರೆಗೂ ಏನೋ ಒಂಥರ ಒದ್ದಾಟ. ಏನೇನೋ ಪ್ರಯೋಗಗಳು ಮಾಡೋದಾಯಿತು, ಸೋಡಾ ತಗೊಂಡಿದ್ದಾಯಿತು, ಬಿಸಿ ನೀರು ಕುಡಿದದ್ದಾಯಿತು. ತಾನಾಗೆ ಹೊತ್ಕೊಂಡ ಈ ಭಾರನ ಕರಗಿಸೋದಕ್ಕೆ ಶಪಥ ಕೂಡ ಇಟ್ಟದ್ದಾಯ್ತು. ಕೊನೆಗೆ ಒಂದೊಳ್ಳೆ ತೇಗು ಬಂದಾಗ ಸ್ವರ್ಗ ಸುಖ ನೋಡಿ. ಹೀಗೆ 16 ತೇಗುಗಳು ಗಂಟಲಿನಿಂದ ಅಬ್ಬರಿಸಿ ಬಂದಾಗ ಹೊಟ್ಟೆ ಭಾರ ಕಡಿಮೆ ಆಗತ್ತೆ. ಹೊಟ್ಟೆ ಭಾರನ ಏರಿಸ್ಕೊಂಡಿದ್ದೆ ನಾವು ಅಂದಾಗ ಅದನ್ನು ಇಳಿಸಬೇಕಾದದ್ದು ನಾವೇ ಅಲ್ವಾ? ಈ ಹೊಟ್ಟೆ ಉಬ್ಬರನ ಇಳಿಸ್ಕೊಳ್ಳೋದಿಕ್ಕೆ ಒಂದಷ್ಟು ದೈಹಿಕವಾದ ಉಪಾಯ ಇದೆ. ಆದರೆ ಇದಕ್ಕಿಂತ ಕಷ್ಟವಾದದ್ದು ಯಾವುದು ಹೇಳಿ? ಹೃದಯದ ಅಬ್ಬರ. ಹೊಟ್ಟೆ ಉಬ್ಬರದ ಹಾಗೆ ಈ ಹೃದಯದ ಅಬ್ಬರನ ಕೂಡ ನಾವೇ ಸೃಷ್ಟಿಸಿಕೊಂಡದ್ದು. ನಾಲಿಗೆ ರುಚಿಯಾದ ಆಹಾರನ ಬೇಡೋ ಹಾಗೆ ಹೃದಯ ಕೂಡ ಬೇಡತ್ತೆ. ಅದಕ್ಕೆ ಬೇಕಾಗಿರೋ ಆಹಾರಗಳು ಬೇರೆ ಅಷ್ಟೇ. ಒಲವು, ಸಾಹಿತ್ಯ, ಪ್ರೀತಿ, ಸಂಗೀತ, ನಗು, ಹರಟೆ, ಸೌಂದರ್ಯ ದರ್ಶನ ಇತ್ಯಾದಿ, ಅವೆಲ್ಲ ಒಂದು ಮಿತಿಯಲ್ಲಿದ್ದಾಗ ಹೃದಯದ ಸ್ಪಂದನ ಕೂಡ ಆರೋಗ್ಯಕರವಾಗಿರುತ್ತೆ. ಆದರೆ ಕೆಲವೊಂದು ಭಾವನೆಗಳು ಅತಿಯಾದಾಗ ಅಥವಾ ಏನು ಇಲ್ಲದೆ ಹೋದಾಗ ಹೃದಯದ ಅಬ್ಬರ ಹೆಚ್ಚಾಗತ್ತೆ. ಅದರ ಅಬ್ಬರನ ನಿಭಾಯಿಸೋದು ಹೊಟ್ಟೆ ಉಬ್ಬರಕ್ಕಿಂತ ತುಂಬ ಕಷ್ಟ. ಹೊಟ್ಟೆಯ ಉಬ್ಬರ ಕೊರಳನಾಳದ ತೇಗಿನಿಂದ ಇಳಿಯೋ ಹಾಗೆ ಹೃದಯದ ಅಬ್ಬರ ಕೂಡ ಕೊರಳಿಂದಲೇ ಬರುತ್ತೆ ಅಲ್ವಾ? ನಗುವಾಗಿಯೋ ನೋವಾಗಿಯೋ ಸಂತೋಷದ ಒತ್ತಡ ಹೆಚ್ಚಾದಾಗ ನಗುವಿನ ರೂಪದಲ್ಲಿ ಹೊಗಳಿಕೆ ರೀತಿಯಲ್ಲಿ ಪ್ರಕಟ ಆಗತ್ತೆ. ದುಗುಡದ ನೋವಿನ ಅಬ್ಬರ ಹೆಚ್ಚಾದಾಗ ಅಳುವಿನ ಧ್ವನಿಯಾಗಿ ಅಥವಾ ಇನ್ನೊಬ್ಬರನ್ನ ತೆಗಳೋ ಮಾತಿನ ಹಾಗೆ ಹೊರಬರುತ್ತೆ. ಒಟ್ಟಲ್ಲಿ ಹೊಟ್ಟೆ ಉಬ್ಬರನೋ ಹೃದಯದ ಅಬ್ಬರನೋ ಎರಡನ್ನೂ ಆದಷ್ಟು ಬೇಗ ಇಳಿಸ್ಕೊಳ್ಳೇಬೇಕು, ಇಲ್ಲ ಅಂದ್ರೆ ಸುಖ ಇಲ್ಲ. ಅದಕ್ಕೆ ಎರಡು ದಾರಿ ಇದೆ. ಮೊದಲನೇದು ಆದಷ್ಟು ಮಟ್ಟಿಗೆ ಮಿತವಾದ ಸಾತ್ವಿಕ ಆಹಾರ ಮತ್ತೆ ಒಳ್ಳೆ ಚಿಂತನೆಗಳ ಸ್ವೀಕಾರ ಮಾಡಬೇಕು. ಎರಡನೇದು ಏನಪ್ಪ ಅಂದ್ರೆ ಅಬ್ಬರ ಉಬ್ಬರ ಆಗ್ತಾ ಇರೋದು ಗೊತ್ತಾಗ್ತಾ ಇದ್ದ ಹಾಗೆ ಅದರ ಇಳಿಕೆಗೆ ಪ್ರಯತ್ನ ಮಾಡಬೇಕು. ಮೆಲುವಾದ ಸುಸಂಸ್ಕೃತವಾದ ಮಾತು, ನಗೆ, ನೈಜ ಪ್ರಾಮಾಣಿಕ ಹೊಗಳಿಕೆಯ ನುಡಿಗಳು, ಸಜ್ಜನರ ಸಹವಾಸಗಳು ಹೃದಯದ ಅಬ್ಬರದ ಇಳಿಕೆಗೆ ಪೂರಕ. ಅದರಿಂದಲೇ ಮನಸ್ಸಿಗೆ ಶಾಂತಿ ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
0: ಹೇ, PUC ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
1: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
0: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
4: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್ಗೆ ಬನ್ನಿ.
5: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
4: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
5: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
4: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
6: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
4: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಮ್ಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588744 ಅಥವಾ 8884082.
6: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
7: ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಗಾದೆಗಳು ನಮ್ಮ ಹಿರಿಯರ ಅನುಭವದ ಮಾತಿನ ಸಾರವಾಗಿದೆ. ಇಂತಹ ಗಾದೆಗಳ ಕುರಿತಾಗಿ ಶಿವಮೊಗ್ಗದವರೇ ಆದಂತಹ ರಂಗಕರ್ಮಿಗಳಾದ ಚೇತನ್ ಸಿ ರಾಯನಹಳ್ಳಿ ಅವರು ಮಾಹಿತಿ ಹೇಳ್ತಾರೆ, ಕೇಳೋಣ ಬನ್ನಿ.
8: ಎಲ್ರಿಗೂ ನಮಸ್ಕಾರ, ನಾನು ಚೇತನ್ ಸಿ ರಾಯನಹಳ್ಳಿ. ಕನ್ನಡ ಭಾಷೆಯಲ್ಲಿ ವಿಶೇಷವಾಗಿರ್ತಕ್ಕಂತಹ ಗಾದೆ ಮಾತುಗಳು, ಈ ಗಾದೆ ಮಾತುಗಳು ಹೊರನೋಟಕ್ಕೆ ಒಂದು ಅರ್ಥವನ್ನು ಕೊಟ್ಟರೆ ಒಳನೋಟ ಬಹಳ ವಿಸ್ತಾರವಾಗಿರ್ತಕ್ಕಂಥದ್ದು. ಈ ಎಲ್ಲ ಗಾದೆಗಳು ನಮ್ಮ ಹಿರಿಯರ ಅನುಭವದ ಮಾತುಗಳು. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅನ್ನೋದು ಗಾದೆಗಿರುವಂತಹ ಶಕ್ತಿಯನ್ನು ತಿಳಿಸುತ್ತೆ.
9: ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರೆ ಜುಟಿಗೆ ಮಲ್ಲಿಗೆ ಹೂವು ಅಂದ್ರಂತೆ. ಇದನ್ನು ಬಹಳ ಸಲ ಕೇಳಿರ್ತೀವಿ. ಮೇಲ್ನೋಟಕ್ಕೆ ತಿಳಿಸುತ್ತೆ, ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರೂ ಜುಟಿಗೆ ಮಲ್ಲಿಗೆ ಹೂವು ಅಂದ್ರೆ ಇದೊಂಥರ ಆಡಂಬರದ ಜೀವನದ ಬಗ್ಗೆ ಹೇಳ್ತಕ್ಕಂಥದ್ದು. ಹೊಟ್ಟೆಗೆ ಹಿಟ್ಟಿಲ್ಲ ಅನ್ನೋದು ಬಡತನವನ್ನ ಸೂಚಿಸುತ್ತೆ. ಕೆಲವರಲ್ಲಿ ಊಟ ಉಡುಗೆ ತೊಡುಗೆಗೆ ಸಾಕಷ್ಟು ಹಣ ಇರೋದಿಲ್ಲ. ಆದ್ರೂ ಜುಟ್ಟಿಗೆ ಮಲ್ಲಿಗೆ ಹೂವು ಬೇಕು ಅಂತ ಆಸೆ ಪಡ್ತಾರೆ. ಜುಟ್ಟಿಗೆ ಮಲ್ಲಿಗೆ ಹೂವು ಅಂದ್ರೆ ಅನಗತ್ಯವಾಗಿ ಅಲಂಕಾರ ಮಾಡೋದು ಅಥವಾ ಆಡಂಬರ ಶ್ರೀಮಂತಿಕೆಯನ್ನ ಪ್ರದರ್ಶಿಸುವುದು ಅಂತ ಹೇಳಿ. ಕೆಲವರು ಮನೆಯಲ್ಲಿ ದವಸ ಧಾನ್ಯ ಬೇಳೆಕಾಳುಗಳೇ ಇರೋದಿಲ್ಲ, ಬಡತನದಿಂದ ಕಷ್ಟ ಪಡ್ತಿರ್ತಾರೆ. ಹೀಗೆ ಹೊಟ್ಟೆಗೆ ಹಿಟ್ಟಿಲ್ದಿದ್ರೂ ತಾವು ಶ್ರೀಮಂತರಿಂದ ತೋರಿಸ್ಕೊಳ್ಳೋದಕ್ಕೋಸ್ಕರ ಇಷ್ಟಪಡ್ತಾರೆ, ಕೈಗೆಟಕದ ಆಡಂಬರದ ವಸ್ತುಗಳಿಗೋಸ್ಕರ ಆಸೆ ಪಡ್ತಾರೆ. ಈ ರೀತಿ ಬದುಕುವವರನ್ನ ಹೊಟ್ಟೆಗೆ ಹಿಟ್ಟಿಲ್ದಿದ್ರೂ ಜುಟ್ಟಿಗೆ ಮಲ್ಲಿಗೆ ಹೂವು ಬೇಕು ಅಂತಂದೇಳಿ ಜನ ಗೇಲಿ ಮಾಡ್ತಾರೆ, ನಗ್ತಾರೆ. ಈ ಗಾದೆಗೆ ಪೂರಕವಾಗಿ ಒಂದು ಸಣ್ಣ ಕಥೆಯನ್ನು ಹೇಳಕ್ ಇಷ್ಟಪಡ್ತೇನೆ. ಕಾವೇರಿ ನದಿ ತೀರದ ಒಂದು ಪುಟ್ಟ ಪಟ್ಟಣ, ಅಲ್ಲಿ ಆನಂದಿ ಅಂತಕ್ಕಂಥ ಒಬ್ಬ ಯುವತಿ ಒಂದು ಪುಟ್ಟ ಗುಡಿಸಲಲ್ಲಿ ತನ್ನ ಅಜ್ಜಿ ಜೊತೆ ವಾಸ ಮಾಡ್ತಾ ಇದ್ಲು. ಅಜ್ಜಿ ಹಪ್ಪಳ ಸಂಡಿಗೆಗಳನ್ನ ಮನೆಯಲ್ಲೇ ತಯಾರಿಸ್ತಾ ಇದ್ಲು. ಈ ಆನಂದಿ ಕೂಡ ಅಜ್ಜಿ ತಯಾರಿಸಿದ ಹಪ್ಪಳ ಸಂಡಿಗೆಗಳನ್ನ ಅಂಗಳದಲ್ಲಿ ಹಾಕಿ ಚೆನ್ನಾಗಿ ಒಣಗಿಸಿದ್ಲು. ವಾರಕ್ಕೆ ಎರಡು ಬಾರಿ ಅದನ್ನ ಅಂಗಡಿಗೆ ಕೊಂಡು ಹೋಗಿ ಮಾರ್ತಾ ಇದ್ಲು. ಮರಳಿ ಬರಬೇಕಾದಾಗ ಮನೆಗೆ ಬೇಕಾಗ್ತಕ್ಕಂತಹ ದಿನಸಿ ಸಾಮಾನುಗಳು ಇತರ ವಸ್ತುಗಳನ್ನ ತಗೊಂಡ್ಬರ್ತಾ ಇದ್ಲು. ಈ ಆನಂದಿಯ ಅಕ್ಕಪಕ್ಕದ ಮನೆಯವರು ಶ್ರೀಮಂತರಾಗಿದ್ರು, ಪ್ರತಿ ಹಬ್ಬಕ್ಕೂ ಹೊಸ ಹೊಸ ಬಟ್ಟೆಗಳನ್ನ ಧರಿಸ್ತಾ ಇದ್ರು, ಅಂಗಡಿಯಿಂದ ಬಗೆ ಬಗೆಯ ಸಾಮಾನುಗಳನ್ನ ಕೊಂಡ್ಕೊಂಡು ತಗೊಂಡ್ಬರ್ತಾ ಇದ್ರು. ಎಷ್ಟು ವಿಶೇಷವಾಗಿರ್ತಕ್ಕಂತಹ ವಿಭಿನ್ನವಾಗಿರ್ತಕ್ಕಂತಹ ಹಲವಾರು ರೀತಿಯ ಸಿಹಿ ತಿಂಡಿಗಳನ್ನು ತಯಾರಿಸ್ತಾ ಇದ್ರು. ಆಗಾಗ ಅವರುಗಳು ಬೇರೆ ಊರುಗಳಿಗೆ, ಪ್ರವಾಸಿ ತಾಣಗಳಿಗೆ, ದೇವಸ್ಥಾನಗಳಿಗೆ ಅಂತೇಳಿ ಪ್ರವಾಸ ಹೋಗ್ತಾನೆ ಇದ್ರು. ಜೀವನವನ್ನ ತುಂಬಾ ಚೆನ್ನಾಗಿ ಮೋಜು ಮಸ್ತಿಲಿ ಕಳೀತಾ ಇದ್ರು. ಇದನ್ನ ಕಂಡಂತಹ ಆನಂದಿಗೂ ನಾನು ಅದೇ ತರದಲ್ಲಿ ಇರಬೇಕಾಗಿತ್ತಲ್ಲ ಅಂತ ಸಣ್ಣ ಆಸೆ ಇದ್ದೇ ಇರ್ತಿತ್ತು. ನಾನು ಅವರಂತೆ ಇರಬೇಕು ಅಂತೇಳಿ ಆಕೆ ದಿನ ಕೂಡ ಯೋಚನೆ ಮಾಡ್ತಾ ಇದ್ಲು. ಒಮ್ಮೆ ದೀಪಾವಳಿ ಹಬ್ಬ ಬಂತು. ಈ ಹಬ್ಬದ ದಿನ ಇದ್ದಕ್ಕಿದ್ದಂಗೆ ಮಳೆ ಸುರಿಯೋದಕ್ಕೆ ಪ್ರಾರಂಭ ಆಯ್ತು. ಹೀಗ್ ಮಳೆ ಬಂದ್ರೆ ಹಪ್ಪಳ ಸಂಡಿಗೆ ಹೇಗ್ ಮಾಡೋದು? ಬಿಸ್ಲೇ ಇಲ್ಲ, ಹಪ್ಪಳ ಸಂಡಿಗೆ ಒಣಗೋದಾದ್ರೂ ಹೇಗೆ? ಮಳೆ ಬಂದ್ರೆ ನಮಗೆ ಉಪವಾಸವೇ ಗತಿ ಅಂತ ಅಜ್ಜಿ ಯೋಚನೆ ಮಾಡಕ್ ಶುರು ಮಾಡಿದ್ಲು. ಆದ್ರೆ ಈ ಆನಂದಿಯ ಯೋಚನೆಯ ರೀತಿನೇ ಬೇರೆ ಆಗಿತ್ತು. ಅಜ್ಜಿ, ಏನೇ ಆಗ್ಲಿ, ಈ ಬಾರಿ ನಾವು ದೀಪಾವಳಿ ಹಬ್ಬವನ್ನ ಆಡಂಬರದಿಂದ ಆಚರಿಸಲೇಬೇಕು. ಬಗೆ ಬಗೆ ತರದ ಸಿಹಿ ತಿಂಡಿಗಳನ್ನು ತರಬೇಕು. ಕಜ್ಜಾಯ, ಹೋಳಿಗೆ, ಅವು ಇವು ಎಲ್ಲದನ್ನು ಕೂಡ ನಾವೇ ತಯಾರಿಸಬೇಕು. ಮನೆ ತುಂಬಾ ದೀಪಗಳನ್ನು ಇಡಬೇಕು. ಹೊಸ ಬಟ್ಟೆಗಳನ್ನ ಕೊಂಡ್ಕೊಳ್ಬೇಕು. ಸಾಕಷ್ಟು ಪಟಾಕಿಗಳನ್ನ ತಗೊಂಬಂದು ಹಚ್ಚಬೇಕು. ಎಲ್ರಿಗೂ ಗೊತ್ತಾಗ್ಬೇಕು ನಾವು ಅದ್ಧೂರಿಯಾಗಿ ಹಬ್ಬವನ್ನ ಮಾಡ್ತಾ ಇದ್ದೀವಿ ಅಂತ ಆನಂದಿ ಹೇಳಿದ್ಲು. ಆಗಲ್ಲ ಕಣೆ ಹುಡುಗಿ, ನಾವು ಹಬ್ಬವನ್ನ ಸರಳವಾಗಿ ಆಚರಿಸೋಣ. ಮನೆ ಬಾಗಿಲಲ್ಲಿ ಎರಡು ದೀಪ ಇಡೋಣ ಸಾಕು. ಸ್ವಲ್ಪ ಪಾಯಸ ಮಾಡೋಣ, ದೇವ್ರ ಪೂಜೆ ಮಾಡೋಣ. ನಮಗಿರೋ ಇಷ್ಟರಲ್ಲೇ ದೇವರಿಗೆ ಪೂಜೆಯನ್ನ ಮಾಡಿ ತೃಪ್ತಿಯನ್ನು ಹೊಂದೋಣ. ಅದ್ಧೂರಿಯಾಗಿ ಆಚರಿಸೋದಕ್ಕೆ ನಮ್ಮ ಹತ್ರ ಹಣ ಎಲ್ಲಿದೆ ಹೇಳು? ಇರೋ ಸ್ವಲ್ಪ ಹಣವನ್ನು ಮುಗಿಸ್ಬಿಟ್ರೆ ನಾಳೆ ನಾವು ಉಣ್ಣೋದಾದ್ರೂ ಹೇಗೆ ಅಂತ ಅಜ್ಜಿ ಕೇಳಿದ್ಲು.
10: ಇಲ್ಲ ಅಜ್ಜಿ, ನಾನಂತೂ ಹಬ್ಬನ ಅದ್ದೂರಿಯಿಂದ ಮಾಡೇ ಮಾಡ್ತೀನಿ. ಎಷ್ಟು ಹಣ ಖರ್ಚಾದ್ರೂ ಚಿಂತೆ ಇಲ್ಲ, ಎಲ್ರು ಹಾಗೆ ನಾನು ಕೂಡ ಹಬ್ಬ ಮಾಡಬೇಕು ಅಂತ ಆನಂದಿ ಹಠ ಹಿಡಿದ್ಲು.
9: ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರೆ ಜುಟ್ಟಿಗೆ ಮಲ್ಲಿಗೆ ಹೂವು ಅಂತ ಹೇಳೋದು ಇದಕ್ಕೆ. ಬೇರೆಯವರಿಗೆ ಪ್ರದರ್ಶಿಸೋದಕ್ಕೋಸ್ಕರ ನಾವು ಹಬ್ಬ ಮಾಡಬಾರ್ದು ಕಣೆ ತಾಯಿ. ಮನೆಯಲ್ಲಿ ಅಕ್ಕಿ ಇಲ್ಲ, ಬೇಳೆ ಇಲ್ಲ, ಹಪ್ಪಳ ಸಂಡಿಗೆ ಮಾರೋಣ ಅಂದ್ರೆ ಮಳೆ ಬೇರೆ ಸುರಿತಿದೆ ಅಂತ ಅಜ್ಜಿ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡ್ಬಿಟ್ಲು. ಆದ್ರೆ ಆನಂದಿ ಅಜ್ಜಿ ಮಾತನ್ನು ಕೇಳಲಿಲ್ಲ. ಮನೇಲಿದ್ದ ಅಲ್ಪ ಸ್ವಲ್ಪ ಹಣವನ್ನ ಖರ್ಚು ಮಾಡಿ ಬಗೆ ಬಗೆ ಸಿಹಿ ತಿಂಡಿಗಳನ್ನ ತಗೊಂಬಂದ್ಲು, ಹೊಸ ಬಟ್ಟೆಗಳನ್ನ ತಗೊಂಬಂದ್ಲು. ಆ ಹಣ ಸಾಲದೆ ಹೋದಾಗ ಎಲ್ಲಿಂದಲೋ ಸಾಲ ಕೂಡ ಮಾಡ್ತಗೊಂಬಂದ್ಲು. ರಾಶಿ ರಾಶಿ ಪಟಾಕಿಗಳನ್ನ ತಗೊಂಬಂದ್ಲು. ಹೊಸ ಬಟ್ಟೆನ ಹಚ್ಚಿ, ಹೊಸ ಬಟ್ಟೆಯನ್ನ ಹಾಕೊಂಡು ಅದ್ಧೂರಿಯಾಗಿ ಪಟಾಕಿಗಳನ್ನ ಹಚ್ಚಿ ಹಬ್ಬವನ್ನ ಆಚರಿಸಿದ್ಲು. ಹಬ್ಬ ಕಳಿತು. ಮನೆಗೆ ತಂದಿದ್ದ ಸಿಹಿ ತಿಂಡಿಗಳೆಲ್ಲ ಖಾಲಿಯಾದು. ಅಕ್ಕಿ ಬೇಳೆ ಕಾಳುಗಳು ಕೂಡ ಖಾಲಿಯಾದು. ಈಗ ಹೊಸದಾಗಿ ತರೋಣ ಅಂದ್ರೆ ಮನೆಯಲ್ಲಿ ಒಂದಿಷ್ಟು ಹಣ ಕೂಡ ಇಲ್ಲ. ಸಾಲ ಕೇಳಕ್ಕೆ ಅಂತ ಹೋದ್ರೆ ಅಂಗಡಿ ಆತ ಆನಂದಿಯನ್ನ ಬೈದ್ ಕಳಿಸ್ತ. ಮೊನ್ನೆ ಹಬ್ಬ ದಿನ ಅಷ್ಟೊಂದು ದುಡ್ಡು ಖರ್ಚು ಮಾಡಿದೆ, ಈಗ ದುಡ್ಡಿಲ್ವಾ? 1,000 ರೂಪಾಯಿ ಸಾಲ ತಗೊಂಡು ಹೋಗಿದ್ಯಲ್ಲ, ಮೊದಲು ಅದನ್ನು ಕೊಡು, ಆಮೇಲೆ ಅಕ್ಕಿ ಬೇಳೆ ಬೇಳೆಕಾಳು ಎಲ್ಲದೂ ಕೊಡ್ತೀನಿ ಅಂದ. ಆನಂದಿ ಸಪ್ಪೆ ಮುಖ ಮಾಡಿಕೊಂಡು ಮನೆಗೆ ಬಂದ್ಲು. ಎರಡು ದಿನ ಆಕೆ ಜೊತೆಗೆ ಅಜ್ಜಿ ಇಬ್ರು ಉಪವಾಸ ಇರಬೇಕಾಯ್ತು. ಅಜ್ಜಿಗೆ ಹಪ್ಪಳ ಸಂಡಿಗೆ ಮಾಡೋದು ಕೂಡ ಶಕ್ತಿ ಇರಲಿಲ್ಲ. ನಿಂಗೆ ನೋಡಿದ್ರೆ ಎಲ್ಲರೂ ನಗ್ತಾರೆ, ನಿಂಗೆ ಯಾರು ಅಕ್ಕಿ ಬೇಳೆ ಕೊಡಲ್ಲ, ನಾನೇ ಎಲ್ಲಾದರೂ ಹೋಗಿ ಸಾಲ ತರ್ತೀನಿ ಅಂತ ಅಜ್ಜಿ ಹೊರಗೋದ್ಲು. ಆನಂದಿಗೆ ಏನು ಮಾಡಬೇಕು ಅನ್ನೋದು ಕೂಡ ತೋಚಲಿಲ್ಲ. ಹಸುವಿನಿಂದ ಬಳಲ್ತಾ ಸುಮ್ಮನೆ ಕೂತ್ಕೊಂಡ್ಲು. ಹೊಟ್ಟೆಗೆ ಇಟ್ಟಿಲ್ದೆ ಹೋದ್ರೂ ಜುಟ್ಟಿಗೆ ಮಲ್ಲಿಗೆ ಹೂ ಬೇಕಾ ಅನ್ನೋ ಅಜ್ಜಿ ಮಾತು ನೆನಪಾಗ್ತಾ ಹೋಯ್ತು. ಬಹಳಷ್ಟು ಸಮಯ ನಾವು ನಮ್ಮ ಜೀವನವನ್ನು ಆಡಂಬರವಾಗಿ ಕಳಿಬೇಕು ಅಂತಂದೇಳಿ ಅನ್ಕೊಳ್ತೀವಿ, ಅದಕ್ಕೆ ಸಾಲ ಸೋಲ ಮಾಡ್ಕೊಳ್ತೀವಿ. ಆದ್ರೆ ಇದ್ರಲ್ಲಿ ನೆಮ್ಮದಿಯನ್ನ ಕಂಡುಕೊಳ್ಳಲ್ಲ. ಎರಡು ಹೊತ್ತಿನ ತುತ್ತಿನ ಚೀಲ ತುಂಬಿದ್ರೆ ಸಾಕಾಗಿರುತ್ತೆ. ಆದ್ರೆ ಅದು ಬಿಟ್ಟು ಆಡಂಬರವನ್ನು ನೆಚ್ಚಿಕೊಂಡು ಅದರ ಮೂಲಕ ನಮ್ಮ ನೆಮ್ಮದಿಯನ್ನು ಕೆಡಿಸ್ಕೊಳ್ಳೋದು ಬೇಡ ಅನ್ನೋದು ಈ ಗಾದೆಯ ತಾತ್ಪರ್ಯ ಆಗಿತ್ತು. ಈ ಗಾದೆಯ ಬಗ್ಗೆ ಒಂದಿಷ್ಟು ಮಾಹಿತಿನ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ಸಿಗೋಣ, ಅಲ್ಲಿ ತನಕ ನಮಸ್ಕಾರ.
7: ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರೂ ಜುಟ್ಟಿಗೆ ಮಲ್ಲಿಗೆ ಹೂವು ಎಂಬ ಗಾದೆ ಮಾತಿನ ಕುರಿತು ಮಾಹಿತಿಯನ್ನ ತಿಳಿಸಿಕೊಟ್ಟಂತಹ ಚೇತನ್ ಸಿ ರಾಯನಹಳ್ಳಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
11: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
12: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಯುಕ್ತ, ಐಶಿತಾ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
13: ಮುದ್ದು ಮುದ್ದು ಮಕ್ಕಳೇ, ಎದ್ದು ಎದ್ದು ಬನ್ನಿ. ಇವತ್ತು ವಿವೇಕಾನಂದರ ಮತ್ತೊಂದು ಕತೆ ತಂದಿದ್ದೀನಿ ನಿಮಗಾಗಿ.
14: ಹೌದಾ, ಯಾವುದದು ಆ ಕತೆ ಅಂತ ಕೇಳ್ತೀರಾ?
15: ಅವ್ರ ಕತೆ ಕೇಳಕ್ಕೆ ತುಂಬ ಇಷ್ಟ ನಮಗೆಲ್ಲ.
14: ಮತ್ತೆಕ್ತಡ, ವಿವೇಕಾನಂದರ ಸಂದೇಶ ಏನು ಅಂತ ನೋಡೇ ಬಿಡೋಣ. ಮಕ್ಕಳಿಗೆ ಮನೆಯೇ ಮೊದಲ ಪಾಠಶಾಲೆ, ತಾಯಿನೇ ಮೊದಲ ಗುರು ಅನ್ನೋದು ಎಲ್ಲರಿಗೂ ತಿಳಿದ ವಿಷಯವಾಗಿದೆ. ತಾಯಿ ಹಾಕಿಕೊಟ್ಟ ಮೊದಲ ಬುನಾದಿ ಭದ್ರವಾಗಿದ್ದರೆ ಆ ಮಗುವಿನ ಬಾಳು ಹಸನಾಗುತ್ತೆ, ಭವ್ಯವಾಗುತ್ತೆ ಅನ್ನೋದಕ್ಕೆ ನಾನು ಈಗ ಹೇಳೋ ಈ ಕಥೆನೇ ಒಂದು ಉದಾಹರಣೆಯಾಗಿದೆ. ವಿವೇಕಾನಂದರ ಬಾಲ್ಯದ ನಾಮಧೇಯ ನರೇಂದ್ರ ದತ್ತ ಅಂತ ಆಗಿತ್ತು. ಅವರ ತಂದೆ ವಿಶ್ವನಾಥ ದತ್ತರು ಕಲ್ಕತ್ತಾದ ಹೆಸರುವಾಸಿಯಾದ ವಕೀಲರಾಗಿದ್ದರು. ಹಾಗಾಗಿ ಮನೆಗೆ ಬರೋರು ಹೋಗುವವರ ದಂಡು ಸದಾ ಇದ್ದೇ ಇರ್ತಿತ್ತು. ಮನೆಯಲ್ಲಿ ಎಲ್ಲೆಲ್ಲೋ ಸಮೃದ್ಧಿ ತುಂಬಿತ್ತು. ಸಂಪತ್ಲಕ್ಷ್ಮಿಯ ಕಿಲಕಾರಿಯ ಕಲರವ ಮನೆ ತುಂಬ ಹರಡಿತ್ತು. ಮನೆ ತುಂಬ ಆಳು ಕಾಳು ವೈಭವ ವೈಭೋಗ ಇತ್ತು. ಹೀಗೆ ಐಶ್ವರ್ಯ ಮನೆಯಲ್ಲಿ ತುಂಬಿ ತುಳುಕಾಡ್ತಿತ್ತು. ಮಕ್ಕಳಿಗೆ ಯಾವುದೇ ವಿಧದ ಅಸೌಕರ್ಯವಿರಲಿಲ್ಲ. ಮನೆಯ ಶ್ರೀಮಂತಿಕೆಯ ದ್ಯೋತಕವಾಗಿ ಒಂದು ಸಾರೋಟು ಮತ್ತು ಸಾರೋಟಿಗೆ ಒಬ್ಬ ನಿಯಮಿತ ಗಾಡಿ ಓಡಿಸುವವನಿದ್ದ. ಮನೆಯ ಸದಸ್ಯರ ಅವಶ್ಯಕತೆಗೆ ತಕ್ಕ ಹಾಗೆ ಆ ಸಾರೋಟಿನ ಚಾಲಕ ಎಲ್ಲರನ್ನ ಹೊರಗೆ ಕರ್ಕೊಂಡು ಹೋಗಿ ಪುನಃ ತಂದು ಬಿಡುವ ಕೆಲಸವನ್ನು ಮಾಡ್ತಿದ್ದ. ವಿಶ್ವನಾಥ ದತ್ತರ ಮಕ್ಕಳನ್ನು ಸಾರೋಟ್ನಲ್ಲೇ ಶಾಲೆಗೆ ಕರೆದೊಯ್ಯಲಾಗ್ತಿತ್ತು. ಪುನಃ ಮನೆಗೆ ಸಾರೋಟ್ನಲ್ಲೇ ಕರ್ಕೊಂಡು ಬರಲಾಗ್ತಿತ್ತು. ಬಾಲಕ ನರೇಂದ್ರ ದತ್ತ ಪ್ರತಿದಿನ ಅದೇ ಸಾರೋಟ್ನಲ್ಲಿ ಶಾಲೆಗೆ ಹೋಗ್ತಾ ಇದ್ದ ಮತ್ತು ಮನೆಗೆ ಅದೇ ಸಾರೋಟ್ನಲ್ಲಿ ಬರ್ತಾ ಇದ್ದ. ನರೇಂದ್ರ ದತ್ತನಿಗೆ ಆ ಸಾರೋಟಿನ ಮೇಲೆ ವಿಶೇಷ ಆಕರ್ಷಣೆ ಮತ್ತು ಪ್ರೀತಿ ಇತ್ತು. ಆತ ಸಾರೋಟಿನ ಮುಂದೆ ಕೂತ್ಕೊಂಡು ಸಾರೋಟನ್ನು ಓಡಿಸುವ ಚಾಲಕನನ್ನೇ ನೋಡ್ತಾ ಇದ್ದ. ಆತ ಚಾಬೂಕನ್ನು ಚಟ್ ಅಂತ ಗಾಳಿಯಲ್ಲಿ ಬೀಸಿ ಮಾಡೋ ಸದ್ದು, ಕುದುರೆಯ ಟಕ ಟಕ ಓಡುವ ಗತಿ, ಕುದುರೆಯ ಬಾಲದ ಜೂಲನ್ನು ಬೀಸುವ ಲಾಸ್ಯ, ಎಲ್ಲನೂ ಕೂಡ ಅವನಿಗೆ ಅತ್ಯಂತ ಪ್ರಿಯವಾಗಿತ್ತು. ಶಾಲೆಗೆ ಹೋಗುವಾಗ ಬರೋವಾಗ ಸಮಯಕ್ಕೆ ಸರಿಯಾಗಿ ಅಲ್ಲಿದ್ದು ಎಲ್ಲರಿಗಿಂತ ಮುಂದಾಗಿ ಸಾರೋಟನ್ನು ತಾನು ಹತ್ತಿ ಮುಂಭಾಗದಲ್ಲಿ ಆತ ಕೂತು ಬಿಡ್ತಿದ್ದ. ಕೆಲವೊಂದ್ಸಲ ಸಾರೋಟಿನ ಚಾಲಕ ನರೇಂದ್ರನ ವಿಶೇಷ ಆಸಕ್ತಿಯನ್ನು ಕಂಡು ತನ್ನ ಕೈಯ ಲಗಾಮನ ನರೇಂದ್ರನಿಗೆ ಕೊಟ್ಟು ಗಾಡಿ ಹೊಡಿ ಹೊಡಿ ಅಂತ ಇದ್ದ. ನರೇಂದ್ರನಿಗೆ ಆಗ ಎಲ್ಲಿಲ್ಲದ ಸಂಭ್ರಮವಾಗ್ತಾ ಇತ್ತು. ಆತ ಲಗಾಮು ಹಿಡಿದ ಚಾಲಕನ ಕೈ ಮೇಲೆ ತನ್ನ ಕೈಯನ್ನು ಇಟ್ಟು ಸಾರೋಟನ್ನು ಓಡಿಸುವ ತನ್ನ ಹಂಬಲವನ್ನು ಪೂರ್ಣಗೊಳಿಸ್ಕೊಳ್ತಾ ಇದ್ದ.
16: ಮಜ್ವಾಗಿರುತ್ತಲ್ವಾ ಗಾಡಿ ಬಿಡೋದು, ಕುದುರೆ ಗಾಡಿ ಓಡಿಸೋದು ಎಲ್ಲ?
17: ಹೇ
18: ಹೌದು, ಏನ್ ಹೇಳ್ತಾರೆ ಕುದುರೆ ಗಾಡಿಗೆ?
16: ಟಾಂಗಾ ಅಂತಾರೆ.
14: ಹ್ಮ್, ಮತ್ತೆ ಸಾರೋಟು ಅಂದ್ರೆ ಕುದುರೆ ಗಾಡಿನೇ ಸ್ವಲ್ಪ ವೈಭವೋಪೇತವಾಗಿದ್ರೆ ಅದನ್ನ ಸಾರೋಟು ಅಂತಾರೆ. ಅದಿರ್ಲಿ, ಕತೆ ಬಿಟ್ಟು ಬೇರೆನೆ ಮಾತಾಯ್ತಲ್ಲ. ಆ ದಿನ ವಿಶ್ವನಾಥ ದತ್ತರು ಕೆಲಸ ಕಾರ್ಯ ಇಲ್ಲದೆ ಸ್ವಲ್ಪ ಆರಾಮವಾಗಿ ಇದ್ರು. ಹೊರಗಿನ ಚಾವಡಿಯಲ್ಲಿದ್ದ ಆರಾಮ ಕುರ್ಚಿಯಲ್ಲಿ ಕೂತು ತಮ್ಮ ಸಂಜೆಯ ಚಹಾವನ್ನು ಸೇವಿಸ್ತಾ ಇದ್ರು. ನರೇಂದ್ರ ಅಂಗಳದಲ್ಲಿ ಆಟ ಆಡ್ತಾ ಇದ್ದ. ಆಗ ಬಜಾರಿಗೆ ಹೋಗಿದ್ದ ಸಾರೋಟು ಮನೆಗೆ ವಾಪಸ್ಸಾಗಿ ಅಂಗಳದಲ್ಲಿ ನಿಂತಿತ್ತು. ನರೇಂದ್ರ ಆಟವನ್ನು ನಿಲ್ಲಿಸಿ ಸಾರೋಟನ ನೋಡ್ತಾ ನಿಂತ. ಕುದುರೆ ವಿರಾಮವಾಗಿ ನಿಂತು ಹುಲ್ಲನ್ನು ಮೇಯ್ತಾ ಇತ್ತು. ನರೇಂದ್ರನಿಗೆ ಸಾರೋಟು ಮತ್ತು ಅದಕ್ಕೆ ಸಂಬಂಧಪಟ್ಟ ಎಲ್ಲವನ್ನು ನೋಡುವಾಗ ಪ್ರತಿ ಬಾರಿ ಹೊಸದಾಗಿ ಅದ್ಭುತವಾಗಿ ಕಾಣಿಸ್ತಾ ಇತ್ತು. ಆಗ ವಿಶ್ವನಾಥ ದತ್ತರ ಗಮನ ಮಗನ ಮೇಲೆ ಹೋಗುತ್ತೆ. ಓದ್ನಲ್ಲಿ ಸದಾ ಚುರುಕಾಗಿದ್ದ ಚಾಣಾಕ್ಷನಾಗಿದ್ದ ಮಗನ ಮೇಲೆ ವಿಶೇಷ ಪ್ರೀತಿ ಇತ್ತು ಅವರಿಗೆ. ನನ್ನ ಈ ಮುದ್ದಿನ ಮಗ ಜೀವನದಲ್ಲಿ ಮುಂದೆ ಏನಾಗ್ಬೋದು ಅನ್ನೋ ಪ್ರಶ್ನೆ ಅವರ ಮನಸ್ಸಿನಲ್ಲಿ ಹುಟ್ಟುತ್ತೆ. ಅವರು ನರೇಂದ್ರ ಏನಾಗಕ್ಕೆ ಬಯಸ್ತಾನೆ ಅಂತ ಕೇಳಿ ತಿಳ್ಕೊಳ್ಳೋಕ್ಕೆ ಉತ್ಸುಕರಾಗ್ತಾರೆ. ಮಗನನ್ನು ಹತ್ರ ಕರೆದು, ನರೇಂದ್ರ ನೀನು ದೊಡ್ಡವನಾದ್ಮೇಲೆ ಏನಾಗಕ್ಕೆ ಇಷ್ಟಪಡ್ತೀಯ ಅಂತ ಕೇಳಿದರು. ನರೇಂದ್ರ ತಟ್ ಅಂತ, ನಾನು ಸಾರೋಟಿನ ಚಾಲಕನಾಗ್ತೀನಿ ಅಂತ ಬಹಳ ಹೆಮ್ಮೆಯಿಂದ ಹೇಳ್ತಾನೆ. ವಿಶ್ವನಾಥರಿಗೆ ಮಗನ ಮಾತು ಕೇಳಿ ತುಂಬ ಸಿಟ್ಟು ಬರುತ್ತೆ. ಮಗನ ಬಾಯಿಂದ ಇನ್ನೂ ಹೆಚ್ಚಿನದ್ದೇನನ್ನೋ ನಿರೀಕ್ಷೆ ಮಾಡಿದ್ದ ಅವರಿಗೆ ಇದನ್ನು ತಡ್ಕೊಳಕ ಆಗೋದಿಲ್ಲ. ಅವರು ನರೇಂದ್ರನನ್ನು ಧರ್ಧರ ಅಂತ ಹೇಳ್ಕೊಂಡು ಪತ್ನಿ ಭುವನೇಶ್ವರಿಯ ಮುಂದೆ ನಿಲ್ಲಿಸ್ತಾರೆ. ನೋಡು ನಿನ್ನ ಮಗ ಏನು ಹೇಳ್ತಾ ಇದ್ದಾನೆ, ಆತ ಬೆಳೆದು ದೊಡ್ಡವನಾದ್ಮೇಲೆ ಸಾರೋಟಿನ ಚಾಲಕ ಆಗ್ತಾನಂತೆ ಅಂತ ದುಮುಗುಡ್ತಾ ಹೇಳಿದರು. ಪತಿಯ ಕೋಪ ನೋಡಿ ಭುವನೇಶ್ವರಿ ದೇವಿ ಏನು ಹೇಳದೆ ಸುಮ್ಮನಾಗ್ತಾರೆ. ತಂದೆಯ ಕೋಪದಿಂದ ಸಪ್ಪಗಾದ ನರೇಂದ್ರನನ್ನು ನೋಡಿ ತಾಯಿ ಭುವನೇಶ್ವರಿಯ ಕರುಳು ಚುರುಕನ್ನತ್ತೆ. ಅವರು ಮಗುವನ್ನು ತನ್ನ ಮಡಿಲಲ್ಲಿ ಕೂರಿಸ್ಕೊಂಡು ಸಮಾಧಾನ ಮಾಡ್ತಾರೆ. ನರೇಂದ್ರ ಆಗ ಮುಗ್ಧತೆಯಿಂದ ಕೇಳ್ತಾನೆ, ಅಮ್ಮ ಸಾರೋಟಿನ ಚಾಲಕನಾಗೋದು ತಪ್ಪೇ ಅಂತ. ಅಮ್ಮ ಭುವನೇಶ್ವರಿ ಕೂಡಲೇ ಎದುರಿಗೆ ಗೋಡೆಯ ಮೇಲೆ ತೂಗು ಹಾಕಿದ್ದ ಭಗವದ್ಗೀತೆಯ ಚಿತ್ರದಲ್ಲಿದ್ದ ಶ್ರೀಕೃಷ್ಣನತ್ತ ಕೈ ಮಾಡಿ, ಖಂಡಿತ ತಪ್ಪಿಲ್ಲ ಕಂದ, ನೀನು ಅಂತಿಂಥ ಸಾರಥಿ ಅಲ್ಲ, ಶ್ರೀಕೃಷ್ಣನಂಥ ಸಾರಥಿಯಾಗು, ಈ ಭಾರತವೆಂಬ ರಥದಾರ್ ಸಾರಥಿಯಾಗು, ಆಧ್ಯಾತ್ಮದ ಹಿಂದುತ್ವದ ಲಗಾಮು ಹಿಡಿದು ಜಗತ್ತಿಗೆ ಅದರ ಮಹಿಮೆಯನ್ನು ಸಾರು, ವಿಶ್ವದಲ್ಲಿ ವಿಶ್ವಧರ್ಮವನ್ನು ಹರಡುವ ಸಾರಥಿಯಾಗು ಅಂತ ಹೇಳಿದ್ರಂತೆ. ಈ ಮಾತು ಬಾಲಕನ ಮನದಲ್ಲಿ ನೆಟ್ಟೋಯ್ತು. ಮುಂದೆ ಆದದ್ದು ಅಗಾಧ ಇತಿಹಾಸ. ವಿಶ್ವ ವಿಜಯಿಯಾಗಿ, ವೀರ ಸನ್ಯಾಸಿಯಾಗಿ, ವಿಶ್ವ ಬಾಂಧವನಾಗಿ ನರೇಂದ್ರ ದತ್ತ ವಿವೇಕಾನಂದರಾದರು. ಅಂದು ತಾಯಿ ಹಾಕಿದ ಭದ್ರ ಬುನಾದಿಯನ್ನು ತನ್ನ ಆಧಾರವಾಗಿ ಮಾಡಿಕೊಂಡು ವಿಶ್ವ ಮಾನವನಾಗಿ ಮಹಾಮಹಿಮನಾಗಿ ಅವರು ಬೆಳೆದು ಬಂದ ರೀತಿ ಅದ್ವಿತೀಯವಾಗಿತ್ತು. ಹಿಂದೂ ಧರ್ಮದ ಚುಕ್ಕಾಣಿ ಹಿಡಿದ ಶ್ರೇಷ್ಠ ಸಾರಥಿಯಾಗಿ ಹೊರಹೊಮ್ಮಿ ತಮ್ಮ ತಾಯಿಯ ಮಾತನ್ನು ಅವರು ಸತ್ಯ ಮಾಡಿದರು.
15: ಕೊನೆಗೂ ತಾಯಿ ಭುವನೇಶ್ವರಿಯ ಮಾತು ಸತ್ಯವಾಯಿತು,
17: ಅವರು ಸಾರಥಿಯಾದ್ರು,
16: ಹಿಂದೂ ಧರ್ಮದ ಸಾರಥಿಯಾದ್ರು.
14: ಹ್ಞೂ ಮಕ್ಕಳೇ, ತಾಯಿ ಕಲಿಸಿದ ಪಾಠ ಜೀವನದ ಪಾಠವಾಗುತ್ತೆ.
12: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಐಶಿತಾ, ಯುಕ್ತ ಇವರಿಗೆ ಧನ್ಯವಾದಗಳು.
1: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
19: ಎಲ್ರಿಗೂ ನಮಸ್ಕಾರ. ಸಿರಿ ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ. ಬನ್ನಿ ಹಾಡನ್ನ ಕೇಳೋಣ. ರಚನೆ ಸಾನ ಶ್ರೀಲಕ್ಷ್ಮಿ ಬೆಂಗಳೂರು. ರಾಗ ಸಂಯೋಜನೆ ಮಾಡಿ ಇದನ್ನ ಹಾಡಾಗಿಸಿದ್ದು ಆಯುರ್ವೇದ ತಜ್ಞರು, ಸಂಗೀತ ಶಿಕ್ಷಕರು ಆದಂತಹ ಡಾಕ್ಟರ್ ಸೌಮ್ಯ ರಾವ್ ಶಿವಮೊಗ್ಗ. 2026ಕ್ಕೆ ಸ್ವಾಗತ, ಪ್ರೀತಿಯ ಸುಸ್ವಾಗತ ಹೇಳೋಣ ಅಲ್ಲ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
2: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
0: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
5: PU ವಿದ್ಯಾರ್ಥಿಗಳಿಗೆ ವಾರಕ್ಕೊಮ್ಮೆ ಟೆಸ್ಟ್, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಮಾಕ್ ಟೆಸ್ಟ್ ಇರುವ ಸಂಸ್ಥೆ ನಿಮ್ಗೆ ಗೊತ್ತಾ?
6: ಕಾಲೇಜು ಆಪ್ನ ಮುಖಾಂತರ ರಿವಿಷನ್ಗೆ ಅನುಕೂಲವಾಗುವ ವಿಡಿಯೋ ರೆಕಾರ್ಡಿಂಗ್ ನೀಡುವ ಸಂಸ್ಥೆ ನಿಮ್ಮ ಆಯ್ಕೆ ಆಗಲಿ.
7: ಟ್ಯಾಬ್ ಮುಖಾಂತರವಾಗಿ ನವೀನ ತಂತ್ರಜ್ಞಾನದೊಂದಿಗೆ ಶಿಕ್ಷಣ ನೀಡುವ ಸಂಸ್ಥೆ ಶಿವಮೊಗ್ಗ ನಗರದಲ್ಲಿಯೇ ಇದೆ.
8: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
0: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.seipuc.org.in. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ.
9: ಅಮ್ಮ, ನಾನು ದೊಡ್ಡವಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
10: ಟ್ರೀಟ್ಮೆಂಟ್ ಹೇಗೆ ಕೊಡ್ತೀಯಾ?
9: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ಪಲ್ಲಿ ಬರ್ದು ಕೊಡ್ತೀನಿ.
10: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
11: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
9: ನಂದಿನಿ,
12: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
13: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
14: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು RJ ಶ್ವೇತಾ. ಇದು ದಿನದ ವಿಶೇಷ ಕಾರ್ಯಕ್ರಮ. ಸಾಗರ ಮೆಸ್ಕಾಂ ಉಪವಿಭಾಗ ಕಚೇರಿಯಲ್ಲಿ May 21 ಬೆಳಗ್ಗೆ 11:00 to 1:00 PM ಜನಸಂಪರ್ಕ ಸಭೆ ನಡೆಯಲಿದೆ. ಈ ಸಭೆಯಲ್ಲಿ ಮೆಸ್ಕಾಂನ ಅಧಿಕಾರಿಗಳು ಭಾಗವಹಿಸಲಿದ್ದು, ಸಂಬಂಧಪಟ್ಟ ಪ್ರದೇಶದ ಗ್ರಾಹಕರ ಅಹವಾಲುಗಳನ್ನು ಸ್ವೀಕರಿಸುವುದರಿಂದ ಈ ಅವಕಾಶವನ್ನು ಗ್ರಾಹಕರು ಸದುಪಯೋಗ ಪಡಿಸಿಕೊಳ್ಳುವಂತೆ ಮೆಸ್ಕಾಂ ಪ್ರಕಟಣೆ ತಿಳಿಸಿದೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 9448289516 ಈ ನಂಬರಿಗೆ ಸಂಪರ್ಕಿಸಬಹುದಾಗಿದೆ. ಮುಂದಿನ ವಿವರ. ಶ್ರೀರಾವ್ ಬಹದ್ದೂರ್ ಧರ್ಮಪ್ರವರ್ತ ಗುಬ್ಬಿ ತೋಟದಪ್ಪನವರ ಉಚಿತ ವೀರಶೈವ ವಿದ್ಯಾರ್ಥಿ ನಿಲಯ ಶಿವಮೊಗ್ಗ ನವುಲೆ ಶಾಖೆಯಲ್ಲಿ ನಡೆಸುತ್ತಿರುವ ಉಚಿತ ವಿದ್ಯಾರ್ಥಿ ನಿಲಯದಲ್ಲಿ ಖಾಲಿ ಇರುವ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಸ್ಥಾನಕ್ಕೆ ಅರ್ಹ ವಿದ್ಯಾರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಶಿವಮೊಗ್ಗ ನಗರದಲ್ಲಿ ವ್ಯಾಸಂಗ ಮಾಡುತ್ತಿರುವ ವೀರಶೈವ ಸಮಾಜದಲ್ಲಿರುವ ಪ್ರತಿಭಾವಂತ ಹಾಗೂ ಬಡ ವಿದ್ಯಾರ್ಥಿಗಳು ಶಿವಕುಮಾರ್ ಸ್ವಾಮೀಜಿಗಳ ನೌಕರರ ಸಂಘ ವಸತಿ ನಿಲಯ, ಡಾಲರ್ಸ್ ಕಾಲೋನಿ ಹಿಂಭಾಗ, RR ವಿಶ್ವವಿದ್ಯಾಲಯದ ಹತ್ತಿರ, ನವುಲೆ, ಶಿವಮೊಗ್ಗ. ಇಲ್ಲಿಗೆ June 15 ಅರ್ಜಿ ಸಲ್ಲಿಸುವಂತೆ ಪ್ರಕಟಣೆ ತಿಳಿಸಿದೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 9916-27-8470 ಅಥವಾ 9448-23-1968 ಈ ನಂಬರ್ಗಳಿಗೆ ಸಂಪರ್ಕಿಸಬಹುದು. ಮುಂದಿನ ವಿವರ. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಮಂತ್ರಾಲಯದ ವತಿಯಿಂದ ಜಿಲ್ಲೆಯಲ್ಲಿ 18-25 ಜನಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹಲ ಎಂಬ ವಿಶೇಷ ಮಾಹಿತಿ ಶಿಕ್ಷ ಸಂವಹನ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ತಿಳಿಸಿದ್ದಾರೆ. ಬುಡಕಟ್ಟು ಸಮುದಾಯದ ಜನರಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿವಿಧ ಯೋಜನೆಗಳ ಪ್ರಯೋಜನಗಳನ್ನು ತಲುಪಿಸುವುದು ಮತ್ತು ಅದಕ್ಕೆ ಬೇಕಾಗುವ ಅಗತ್ಯ ದಾಖಲಾತಿಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಸಂಬಂಧಿಸಿದ 17 ಇಲಾಖೆಗಳ ಸಮನ್ವಯದೊಂದಿಗೆ ಈ ಅಭಿಯಾನವನ್ನು ಆಯೋಜಿಸಲಾಗಿದೆ. ಗ್ರಾಮಗಳಲ್ಲಿ ಜಾಗೃತಿ ಮತ್ತು ಆರೋಗ್ಯ ಶಿಬಿರ, ಧರ್ತಿ ಆಭಾ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನ್ ಯೋಜನೆಯಡಿ ಆಯ್ಕೆಯಾಗಿರುವ ಶಿವಮೊಗ್ಗ ತಾಲೂಕಿನ 2 ಪ್ರಮುಖ ಗ್ರಾಮಗಳಲ್ಲಿ ಈ ಕಾರ್ಯಕ್ರಮಗಳು ನಡೆಯಲಿವೆ. ಮುದ್ದಿನಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿರೋಪಿನಕೊಪ್ಪ, ಬಿಬೀರನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸದಾಶಿವಪುರ ಈ ಗ್ರಾಮಗಳಲ್ಲಿ ಅಭಿಯಾನದ ಅಂಗವಾಗಿ ಆರೋಗ್ಯ ತಪಾಸಣಾ ಶಿಬಿರಗಳು ಹಾಗೂ ವಿವಿಧ ಸರ್ಕಾರಿ ಯೋಜನೆಗಳ ಕುರಿತು ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಪ್ರಮುಖವಾಗಿ ಪಿಎಂ ಜನ್ಮನ್ ಹಾಗೂ ಡಿಎಜೆಜಿಯುಎ ಯೋಜನೆಗಳ ಬಗ್ಗೆ ಸಮುದಾಯದ ಜನರಲ್ಲಿ ವ್ಯಾಪಕ ಅರಿವು ಮೂಡಿಸುವುದು ಈ ಅಭಿಯಾನದ ಮುಖ್ಯ ಉದ್ದೇಶವಾಗಿದೆ. ಶಿವಮೊಗ್ಗ ತಾಲೂಕಿನ ವಿರೂಪಿನಕೊಪ್ಪ ಮತ್ತು ಸದಾಶಿವಪುರ ಗ್ರಾಮಗಳ ಪರಿಶಿಷ್ಟ ಪಂಗಡ ಸಮುದಾಯದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಶಿಬಿರಗಳಲ್ಲಿ ಪಾಲ್ಗೊಂಡು ಯೋಜನೆಯ ಪ್ರಯೋಜನಗಳನ್ನು ಪಡೆದುಕೊಳ್ಳಬೇಕಾಗಿ ಅವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜು ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 94.FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆನಂದಪುರಂ ಸಮೀಪದ ಮುರುಘಾ ಮಠದ SJGR ಪ್ರೌಢಶಾಲೆಗೆ SSLC ಪರೀಕ್ಷೆಯಲ್ಲಿ ಮರು ಮೌಲ್ಯಮಾಪನದಲ್ಲಿ 100% ಫಲಿತಾಂಶ ದೊರೆತಿದೆ. ಒಟ್ಟು 34 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು ಡಿಸ್ಟಿಂಕ್ಷನ್ 1, ಪ್ರಥಮ ದರ್ಜೆ 15, ದ್ವಿತೀಯ ದರ್ಜೆ 13 ಮತ್ತು ತೃತೀಯ ದರ್ಜೆಯಲ್ಲಿ 5 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಮೊದಲ ಮೌಲ್ಯಮಾಪನದಲ್ಲಿ ಒಬ್ಬ ವಿದ್ಯಾರ್ಥಿ ತೃತೀಯ ಭಾಷೆ ಹಿಂದಿಯಲ್ಲಿ ಅನುತ್ತೀರ್ಣರಾಗಿದ್ದ. ಮುಂದಿನ ವಿವರ. ಕಾರ್ಗಲ್ ಸರಕಾರಿ ಪ್ರೌಢಶಾಲೆ ವಿದ್ಯಾರ್ಥಿ ವಿನೋದ್ ಕುಮಾರ್ SSLC ಪರೀಕ್ಷೆ ಮರು ಮೌಲ್ಯಮಾಪನದಲ್ಲಿ 595 ಅಂಕ ಗಳಿಸಿ ಶಾಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಮೊದಲು 586 ಅಂಕ ಪಡೆದಿದ್ದು ಮರು ಮೌಲ್ಯಮಾಪನದಿಂದ 9 ಅಂಕ ಹೆಚ್ಚು ಗಳಿಸಿದ್ದಾರೆ. ಇವರು ಜೀವ ವಿಮಾ ಪ್ರತಿನಿಧಿ ಹಾಗೂ ಪಿಗ್ಮಿ ಸಂಗ್ರಹಕಾರ ಕಾರ್ಗಲ್ನ ಪಿ ಸುರೇಶ್ ಹಾಗೂ ಮಾಲಾ ದಂಪತಿ ಪುತ್ರ. ಶರಾವತಿ ವರ್ತಕರ ಸಂಘ ಅಭಿನಂದನೆ ಸಲ್ಲಿಸಿದೆ. ಮುಂದಿನ ವಿವರ. ಶಿವಮೊಗ್ಗದ MRS ಮುಖ್ಯ ವಿದ್ಯುತ್ ಸ್ವೀಕರಣಾ ಕೇಂದ್ರದಲ್ಲಿ ತ್ರೈಮಾಸಿಕ ನಿರ್ವಹಣೆ ಹಿನ್ನೆಲೆಯಲ್ಲಿ May 20 ಬೆಳಗ್ಗೆ 9 ಸಂಜೆ 5 ಗಂಟೆಯವರೆಗೆ ನಗರದ ಹಲವೆಡೆ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯವಾಗಲಿದೆ. ಕುವೆಂಪು ನಗರ, ನವಲೆ, ಸವಳಂಗ ರಸ್ತೆ, LBS ನಗರ, ಕೀರ್ತಿನಗರ, ಬಸವೇಶ್ವರ ನಗರ, ಡಾಲರ್ ಕಾಲೋನಿ, ಕೃಷಿನಗರ, ರಾಗಿಗುಡ್ಡ, ತರಳಬಾಳು ಬಡಾವಣೆ, ತಾವರಚಟ್ನಹಳ್ಳಿ, ವಡ್ಡರಹಟ್ಟಿ, ಮಲ್ಲಿಕಾರ್ಜುನ ನಗರ, JNNCE ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳು ಮತ್ತು ಕೂಡ್ಲಿ, ಚಿಕ್ಕೂಡ್ಲಿ, ಭದ್ರಾಪುರ, ಕಾಟಿಕೆರೆ, ವೆಂಕಟಾಪುರ, ಬುಕ್ಲಾಪುರ, ಹೊಳೆಬೆಳಗಲು, ಸಕ್ಕರೆಬೈಲು, ಹೊಳಲೂರು, ಮಡಿಕೆಚೀಲೂರು, ಹಾಡೋನಹಳ್ಳಿ, ಹೊಳೆಹಟ್ಟಿ, ಸೂಗೂರು, ಕ್ಯಾತಿನಕೊಪ್ಪ, ಬೇಡರ ಹೊಸಹಳ್ಳಿ, ಹರಮಘಟ್ಟ, ಸೋಮಿನಕೊಪ್ಪ, ಆಲದಹಳ್ಳಿ, ಸುತ್ತುಕೋಟೆ, ಕೊಮ್ಮನಾಳ್, ಬಿಕ್ಕೋನಹಳ್ಳಿ, ಬೂದಿಗೆರೆ, ಬೀರಣಕೆರೆ, ಬನ್ನಿಕೆರೆ, ಅಬ್ಬಲಗೆರೆ, ಹುಣಸೋಡು, ಕಲ್ಲಗಂಗೂರು, ಚನ್ನಮುಂಬಾಪುರ, ಮತ್ತೋಡು, ಕೃಷಿ ಕಾಲೇಜು, ಗೋಂದಿಚಟ್ನಹಳ್ಳಿ, ಹೊಳೆ ಹನಸವಾಡಿ, ಕುಂಚೇನಹಳ್ಳಿ, ಕಲ್ಲಾಪುರ, ಬಸವನಗಂಗೂರು, ಮೇಲಿನ ಹನಸವಾಡಿ, ಬೆಳಲಕಟ್ಟೆ, ಮೋಜಪ್ಪ, ಹೊಸೂರು ಸುತ್ತಮುತ್ತಲಿನ ಪ್ರದೇಶಗಳು ವಿದ್ಯುತ್ ವ್ಯತ್ಯಯವಾಗಲಿದೆ. ಮುಂದಿನ ವಿವರ. ಸಾಗರ ತಾಲೂಕಿನ ಬೇಸೂರು ಭಾಗದಲ್ಲಿ ಅಣು ವಿದ್ಯುತ್ ಸ್ಥಾವರ ಸ್ಥಾಪನೆಗೆ ಸರ್ಕಾರ ಮುಂದಾಗುತ್ತಿರುವುದಕ್ಕೆ ವಿರೋಧ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಈಗಾಗಲೇ ಜಲವಿದ್ಯುತ್ ಯೋಜನೆಗಾಗಿ ನಮ್ಮ ಹಿರಿಯರು ಭೂಮಿ ಕಳೆದುಕೊಂಡು ನಿರಾಶ್ರಿತರಾಗಿದ್ದಾರೆ, ಇದೀಗ ಮತ್ತೆ ಅಣು ವಿದ್ಯುತ್ ಸ್ಥಾವರ ಹೆಸರಿನಲ್ಲಿ ನಮ್ಮ ಭವಿಷ್ಯವನ್ನು ಅಪಾಯಕ್ಕೆ ತಳ್ಳಬಾರದು ಎಂದು ಒತ್ತಾಯಿಸಿದರು. ನಮ್ಮೂರಿಗೆ ಅಣು ವಿದ್ಯುತ್ ಸ್ಥಾವರ ಬೇಡ ಎಂಬ ಘೋಷಣೆಯೊಂದಿಗೆ ಹುಲಿದೇವರಬನ ಗ್ರಾಮದ ಬಳಿ ಗ್ರಾಮಸ್ಥರು, ಪರಿಸರಾಸಕ್ತರು, ಆವಿನಹಳ್ಳಿ ಹೋಬಳಿ ವ್ಯಾಪ್ತಿಯ ಮಕ್ಕಳು ಪ್ರತಿಜ್ಞೆ ಮಾಡಿದರು. ಅಣು ವಿಕಿರಣದ ಅಪಾಯ ಮತ್ತು ಪರಿಸರ ಹಾನಿ ಕುರಿತು ತಮಗೆ ಅರಿವಿದೆ ಎಂದು ಹೇಳಿದ ಮಕ್ಕಳು ಯಾವುದೇ ಕಾರಣಕ್ಕೂ ಯೋಜನೆಗೆ ಅವಕಾಶ ನೀಡಬಾರದು ಎಂದು ಆಗ್ರಹಿಸಿದರು. ಈ ಸಂದರ್ಭ ಮಾತನಾಡಿದ ಮಲೆನಾಡು ಅಣುಸ್ಥಾವರ ವಿರೋಧಿ ಹೋರಾಟ ವೇದಿಕೆ ಅಧ್ಯಕ್ಷ ಬಿಎ ಇಂದೋಧರ ಬೇಸೂರು, ಅಣುಸ್ಥಾವರ ನಾಗರಿಕ ಸಮಾಜಕ್ಕೆ ಮಾರಕ. ಲಿಂಗನಮಕ್ಕಿಯಲ್ಲಿ ಈಗಾಗಲೇ 2500 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ನಡೆಯುತ್ತಿದ್ದು ಈಗ ಬೇಸೂರಿನಲ್ಲಿ 4000 ಮೆಗಾವ್ಯಾಟ್ ಅಣು ವಿದ್ಯುತ್ ಉತ್ಪಾದನೆಗೆ ಸರಕಾರ ಮುಂದಾಗಿದೆ. ಅಣು ವಿಕಿರಣ ಸೋರಿಕೆಯಾದರೆ ದೊಡ್ಡ ಅನಾಹುತ ಸಂಭವಿಸಬಹುದು ಎಂದು ಎಚ್ಚರಿಸಿದರು. May 20 ಬೇಸೂರಿನಿಂದ ಸಾಗರ ಉಪವಿಭಾಗಾಧಿಕಾರಿಗಳ ಕಚೇರಿಯವರೆಗೆ 25 ಕಿಲೋಮೀಟರ್ ಪಾದಯಾತ್ರೆ ನಡೆಸಲಾಗುವುದು. May 21 25ರವರೆಗೆ ಉಪವಿಭಾಗಾಧಿಕಾರಿಗಳ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಧರಣಿ ನಡೆಯಲಿದ್ದು May 27 ಜಿಲ್ಲಾಧಿಕಾರಿ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಅವರು ತಿಳಿಸಿದರು. ಮಲೆನಾಡು ರೈತ ಹೋರಾಟ ವೇದಿಕೆ ಅಧ್ಯಕ್ಷ ಶ್ರೀನಿವಾಸ್ ಮಾತನಾಡಿ, ಅಣು ವಿದ್ಯುತ್ ಸ್ಥಾವರ ಬೇಡ ಎಂದು ಜನರು ಈಗಾಗಲೇ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ, ಆದರೂ ಯೋಜನೆ ಕೈಬಿಡಲಾಗಿದೆ ಎಂಬ ಸ್ಪಷ್ಟ ಹೇಳಿಕೆ ಸರ್ಕಾರದಿಂದ ಬಂದಿಲ್ಲ, ಹೀಗಾಗಿ ಪಾದಯಾತ್ರೆಗೆ ಜನಪ್ರತಿನಿಧಿಗಳು ಬೆಂಬಲ ನೀಡಬೇಕು ಎಂದು ಒತ್ತಾಯಿಸಿದರು. ಕೋಳೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ KV ನವೀನ್, ರೈತ ಸಂಘದ ಜಿಲ್ಲಾಧ್ಯಕ್ಷ ದಿನೇಶ್ ಶಿರವಾಳ, ಜಯಂತ್, ಅಶೋಕ್ ಬೈಸೂರು, ಮಂಜಪ್ಪ, ನೀಲಕಂಠಗೌಡ, ಶಿವಾನಂದಗೌಡ, ಸೀತಾರಾಮ, ಕುರುವರಿ, ನಾಗೇಂದ್ರ ಸಾಗರ್, ಪ್ರಶಾಂತ ಹೆಗಡೆ, ಅಖಿಲೇಶ ಚಿಪ್ಲಿ ಮತ್ತಿತರರು ಉಪಸ್ಥಿತರಿದ್ದರು. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗ 94.FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಇಲ್ಲಿಗೆ ಸಮೀಪದ ಯಲವಟ್ಟಿ ಗ್ರಾಮದಲ್ಲಿ ಶ್ರೀ ಬೆಕ್ಕಿನಕಲ್ಮಠದ ಶ್ರೀಗಳ ಮಹತ್ವಾಕಾಂಕ್ಷೆಯ ಶ್ರೀ ಜಗದ್ಗುರು ಸಚ್ಚಿದಾನಂದ ಗ್ರಾಮೀಣ ವಸತಿ ಪ್ರೌಢಶಾಲೆಯಲ್ಲಿ 1986ರಲ್ಲೇ ಪ್ರಾರಂಭ ಮಾಡಿದ್ದು, ಈ ಸಾಲಿನಲ್ಲಿ ಇಲ್ಲಿ ಪ್ರವೇಶ ಪಡೆಯುವ ಮೊದಲ 50 ವಿದ್ಯಾರ್ಥಿಗಳಿಗೆ ಉಚಿತ ಶಾಲಾ ಪ್ರವೇಶ ಮತ್ತು ಉಚಿತ ಹಾಸ್ಟೆಲ್ ವ್ಯವಸ್ಥೆ ಕಲ್ಪಿಸಲಾಗುವುದು ಎಂದು ಶಾಲಾ ಆಡಳಿತ ಮಂಡಳಿಯ ನಿರ್ದೇಶಕ ಚಂದ್ರಶೇಖರಯ್ಯ ತಿಳಿಸಿದರು. ಅವರು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ದೂರದ ನಗರ ಪ್ರದೇಶಕ್ಕೆ ಹೋಗುವುದನ್ನು ತಪ್ಪಿಸಲು ಹಾಗೂ ಬಡತನದಿಂದ ಶಿಕ್ಷಣ ವಂಚಿತರಾಗುತ್ತಿರುವ ಮಕ್ಕಳಿಗೆ ಅನುಕೂಲವಾಗಲು ಯಲವಟ್ಟಿ ಗ್ರಾಮದಲ್ಲಿ ಈ ಪ್ರೌಢ ಶಾಲೆಯನ್ನು ಆರಂಭಿಸಲಾಗಿದೆ. ಈ ಶಾಲೆಯು ಗುರುಪುರ, ಪುರಲೆ, ವೆಂಕಟೇಶ್ ನಗರ, ಹೊಸೂಡಿ, ಯಲವಟ್ಟಿ, ಯಲವಟ್ಟಿ ತಾಂಡ, ಹೊಳೆಬೆನವಳ್ಳಿ, ಹಕ್ಕಿಪಿಕ್ಕಿ ಕ್ಯಾಂಪ್, ಶೆಟ್ಟಿಹಳ್ಳಿ ಈ ಭಾಗದ ಮಕ್ಕಳಿಗೆ ಪ್ರಮುಖ ಶಿಕ್ಷಣ ಕೇಂದ್ರವಾಗಿದೆ. ಈ ಶಾಲೆಯಲ್ಲಿ ಶಿಕ್ಷಣವನ್ನು ಪಡೆದ ಸಾವಿರಾರು ವಿದ್ಯಾರ್ಥಿಗಳು ಇಂದು ಸರ್ಕಾರಿ ಉನ್ನತ ಹುದ್ದೆಗಳಲ್ಲಿದ್ದಾರೆ. ಅನೇಕರು ಸ್ವಂತ ಉದ್ಯಮದಲ್ಲಿ ಯಶಸ್ವಿಯಾಗಿದ್ದಾರೆ. 2025-26 ಸಾಲಿನ ಎಸ್ಎಸ್ಎಲ್ಸಿ ಫಲಿತಾಂಶ 100% ಆಗಿದ್ದು ಈ ಶಾಲೆಯ ಶೈಕ್ಷಣಿಕ ಗುಣಮಟ್ಟಕ್ಕೆ ಸಾಕ್ಷಿಯಾಗಿದೆ ಎಂದರು. ಈ ಶಾಲೆಯ ಉಚಿತ ಪ್ರವೇಶದ ಸೌಲಭ್ಯವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಅವರು ವಿನಂತಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಆಡಳಿತ ಮಂಡಳಿಯ ಅಧ್ಯಕ್ಷ ಶಾಂತವೀರಪ್ಪ, ಚಂದ್ರಪ್ಪ, ಶಿಕ್ಷಕರಾದ ಜಿ ನಿಜಗುಣಾರಾಧ್ಯ, ರೂಪ ಇದ್ದರು. ಮುಂದಿನ ವಿವರ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯು 2026-27 ಸಾಲಿಗೆ ಭಾರತೀಯ ಸೇನೆ ಇತರೆ ಯೂನಿಫಾರ್ಮ್ ಸೇವೆಗಳಿಗೆ ಸೇರಬಯಸುವ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಅರ್ಹ ಅಭ್ಯರ್ಥಿಗಳಿಂದ ಬೆಳಗಾವಿ ಜಿಲ್ಲೆಯಲ್ಲಿನ ಇಲಾಖೆಯ ಸೇನಾ ಆಯ್ಕೆಯ ಪೂರ್ವ ಸಿದ್ಧತೆ ಬಗ್ಗೆ ವೃತ್ತಿ ಮಾರ್ಗದರ್ಶನ ಹಾಗೂ ತರಬೇತಿಗಾಗಿ ಅರ್ಜಿ ಆಹ್ವಾನಿಸಲಾಗಿದ್ದು, ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕವನ್ನು 13 ಜೂನ್ 5 ವಿಸ್ತರಿಸಲಾಗಿದೆ ಎಂದು ಇಲಾಖೆಯ ಜಿಲ್ಲಾ ಅಧಿಕಾರಿಗಳು ತಿಳಿಸಿರುತ್ತಾರೆ. ಮುಂದಿನ ವಿವರ. ಯುವ ಫಾರ್ ಸೇವಾ ಶಿವಮೊಗ್ಗ ವತಿಯಿಂದ ಬಸವನಗುಡಿಯ ವಿನಾಯಕ ಪಾರ್ಕ್ನಲ್ಲಿ ಆಯೋಜಿಸಲಾದ 2ನೇ ಸ್ವಚ್ಛತಾ ಅಭಿಯಾನವು ಯಶಸ್ವಿಯಾಗಿ ನಡೆಯಿತು. ಈ ಸಂದರ್ಭದಲ್ಲಿ ಸುಮಂತ್, ಉನ್ನತಿ, ಹರ್ಷ, ಧನುಷ್, ನಾಗಪ್ರಸಾದ್, ರಾಶಿ, ರೋಶ್ನಿ, ಪೂಜಾರ್, ಹರ್ಷಿತಾ, ದಿನೇಶ್ ಸೇರಿದಂತೆ ಹಲವರಿದ್ದರು. ಮುಂದಿನ ವಿವರ. ಹಾವೇರಿ, ರಾಣೆಬೆನ್ನೂರು, ಬ್ಯಾಡಗಿ ಮತ್ತು ಹಿರೇಕೇರೂರು ಪಟ್ಟಣಗಳಿಗೆ ಹಾಗೂ ನದಿಯ ಪಕ್ಕದಲ್ಲಿ ಬರುವ ಗ್ರಾಮಗಳಿಗೆ ಬಹುಗ್ರಾಮ ನದಿ ನೀರು ಯೋಜನೆಯಡಿ ಸಾರ್ವಜನಿಕರಿಗೆ ಕುಡಿಯುವ ನೀರು ಪೂರೈಕೆಗಾಗಿ ತುಂಗಭದ್ರಾ ನದಿಯ ನೀರನ್ನು ಅವಲಂಬಿಸಿರುವ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಿಗೆ ನೀರನ್ನು ಭದ್ರಾ ಜಲಾಶಯದಿಂದ ತುಂಗಭದ್ರಾ ನದಿಗೆ 18-23 ಪ್ರತಿದಿನ 2000 ಕ್ಯೂಸೆಕ್ಸ್ನಂತೆ ನೀರನ್ನು ಹರಿಸಲಾಗುವುದು. ನದಿಯ

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
0: ಆಶಾ, ಏನ್ ಯೋಚನೆ ಮಾಡ್ತಾ ಇದೀಯಾ?
2: ಉಷಾ, ನನ್ ಮಗಳನ್ನ 8ನೇ ಕ್ಲಾಸಿಗೆ ಸೇರಿಸ್ಬೇಕು, ಆದ್ರೆ ಯಾವ ಸ್ಕೂಲಿಗೆ ಸೇರಿಸೋದು ಅಂತಾನೆ ಗೊತ್ತಾಗ್ತಿಲ್ಲ.
0: ಆಶಾ, ಹೆಣ್ಮಕ್ಳ ಸೇಫ್ಟಿ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೋಬೇಡ. ನಮ್ಮ ಶಿವಮೊಗ್ಗದಲ್ಲೇ ಕೇವಲ ವಿದ್ಯಾರ್ಥಿನಿಯರಿಗೆ ಮಾತ್ರ ಇರೋ ಸೂಪರ್ ಸ್ಕೂಲ್ ಅಂತಂದ್ರೆ ಪ್ರತಿಷ್ಠಿತ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಕಸ್ತೂರಬಾ ಬಾಲಿಕಾ ಪ್ರೌಢಶಾಲೆ. ಇಲ್ಲಿ ಬರೀ ಹೆಣ್ಮಕ್ಳೇ ಇರೋದ್ರಿಂದ ನಮಗೂ ನೆಮ್ಮದಿ, ಅವರಿಗೂ ಫುಲ್ ಸೇಫ್ಟಿ ಮತ್ತು ಒಳ್ಳೆ ಸಂಸ್ಕಾರ ಕೂಡ ಸಿಗುತ್ತೆ.
2: ಹೌದಾ ಆಶಾ, ಅಲ್ಲಿ ಎಜುಕೇಶನ್ ಹೇಗಿದೆ? ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡು ಕೂಡ ಇದೆಯಾ?
0: ಹೌದು ಆಶಾ, ಎರಡೂ ಇದೆ. ನಿಂಗೊತ್ತಾ, ಲಾಸ್ಟ್ ಇಯರ್ 100% ರಿಸಲ್ಟ್ ಬಂದಿದೆ. ಎಕ್ಸ್ಪೀರಿಯನ್ಸ್ ಇರೋ ಟೀಚರ್ಸ್, ಸ್ಮಾರ್ಟ್ ಕ್ಲಾಸ್, ಕಂಪ್ಯೂಟರ್ ಎಜುಕೇಶನ್, ಉತ್ತಮ ಗ್ರಂಥಾಲಯ, ಪ್ರಯೋಗಾಲಯ, NCC ಎಲ್ಲಾ ಇದೆ. ಜೊತೆಗೆ ಫ್ರೀ ಬುಕ್ಸ್, ಬಿಸಿಯೂಟ, ಸ್ಕಾಲರ್ಶಿಪ್ ಕೂಡ ಸಿಗುತ್ತೆ.
3: 2026-27 ಸಾಲಿನ ಅಡ್ಮಿಷನ್ ಓಪನ್ ಆಗಿದೆ. ತಡ ಮಾಡದೆ ಇಂದೇ ಅಡ್ಮಿಷನ್ ಮಾಡಿಸಿ. ಕಸ್ತೂರಬಾ ಬಾಲಿಕಾ ಪ್ರೌಢಶಾಲೆ, KT ಶಾಮಯ್ಯಗೌಡ ರಸ್ತೆ, TSB ವೃತ್ತ, ಗೋಪಿ ಸರ್ಕಲ್, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9483990 0030. ಸಂಖ್ಯೆ ಮತ್ತೊಮ್ಮೆ 9483990 0030.
5: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
6: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
7: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
8: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
9: ನಂದಿನಿ, ಪರಿಶುದ್ಧತೆಯ ಪ್ರತೀಕ.
10: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
0: ಹೂನೆ, ರೆಡಿ ಆಗ್ತಾ ಇದೆ.
10: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂಧ.

0: ಬಿಕಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
1: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
0: ಹೆಲೋ ಕೇಳುಗರೆ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ ಜೆ ಅರ್ಪಿತಾ. ನಮ್ಮ ಪ್ರೀತಿಯ ಕೇಳುಗರೆಲ್ಲರೂ ಹೇಗಿದ್ದೀರಿ? ಆರಾಮಾಗಿ, ಆರೋಗ್ಯವಾಗಿ, ಖುಷಿ ಖುಷಿಯಾಗಿ ನಗ್ನಗ್ತಾ ಇದ್ದೀರಾ ಅಲ್ವಾ? ಹಾಗೆ ಯಾವಾಗಲೂ ನಗ್ತಾ ಖುಷಿಯಾಗಿರಿ. ಇರೋದೊಂದು ಲೈಫಲ್ಲಿ ಆದಷ್ಟು ಖುಷಿಯಾಗಿ ಹೆಲ್ತಿಯಾಗಿ ಇರೋಣ, ಏನಂತೀರಾ? ಹಾಗಿದ್ಮೇಲೆ ಮೊದಲನೇದಾಗಿ ನಿಮ್ಮೆಲ್ರಿಗೂ ಕೂಡ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿ ಪೂರ್ವಕವಾಗಿ ಸ್ವಾಗತಿಸ್ತಾ, ಕೇಳುಗರ ಹೆಸರು ಹೇಳ್ತಾ ಇದೆ ಪರಿಸರ ಪರಿಚಯ ಅಂತ. ಅಂದಮೇಲೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರವನ್ನ ಪರಿಚಯ ಮಾಡಿಕೊಡುವಂತಹ ಕಾರ್ಯಕ್ರಮ. ನನಗಂತೂ ಪರಿಸರ ಪರಿಚಯ ಅಂತ ಹೆಸರು ಕೇಳಿದ ತಕ್ಷಣ ನೆನಪಾಗುವಂತಹ ಒಂದಿಷ್ಟು ವಿಷಯಗಳೇನಪ್ಪ ಅಂದ್ರೆ, ನದಿ, ಬೆಟ್ಟ, ಕಾಡು, ಗುಡ್ಡ, ಜಲಪಾತಗಳು, ಜಲಚರಗಳು, ಪ್ರಾಣಿ, ಪಕ್ಷಿ, ಹಣ್ಣು, ತರಕಾರಿ. ಅಫ್ಕೋರ್ಸ್ ನಿಮಗೂ ಕೂಡ ಈ ಎಲ್ಲಾ ವಿಷಯಗಳು ನೆನಪಾಗುತ್ತೆ ಅನ್ಸುತ್ತಲ್ವಾ? ಖಂಡಿತವಾಗ್ಲೂ ನೆನಪಾಗುತ್ತೆ. ಹಾಗಿದ್ಮೇಲೆ ಇವತ್ತು ಒಂದು ವಿಶೇಷವಾದ ಜೀವಿಯ ಬಗ್ಗೆ ಮಾತಾಡೋಣ ಅಂತ. ಕೇಳುಗರೆ ಏನ್ ಗೊತ್ತಾ, ನಾವು ದಿನಾ ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬಿಸಿನೀರಿಗೆ ಒಂದು ಸ್ಪೂನ್ ಜೇನುತುಪ್ಪವನ್ನ ಹಾಕೊಂಡು ಕುಡಿದ್ರೆ ಹೆಲ್ತಿ ಆಗಿರುತ್ತೆ ಅಂತ ಕೆಲವರು ಹೇಳ್ತಾರೆ, ಆಯ್ತಾ? ಕೆಲವರಿಗೆ ಈ ಅಭ್ಯಾಸ ಕೂಡ ಇದೆ. ಆ ಸಿಹಿಯಾದ ಜೇನುತುಪ್ಪ ನಮ್ ಕೈ ಸೇರೋದಕ್ಕೆ ಕಾರಣ ಯಾರು, ಅವ್ರನ್ನ ಇವತ್ತು ನಾವು ನೆನ್ಪ್ ಮಾಡ್ಕೊಳ್ಳೇಬೇಕು. ಯಾಕಂದ್ರೆ ಇವತ್ತು ವಿಶ್ವ ಜೇನು ದಿನ. ನಿಮಗೊತ್ತಾ, ಜಗತ್ನಲ್ಲಿ ಮನುಷ್ಯ ತಿನ್ನೋ ಮೂರನೇ ಒಂದು ಭಾಗ ಆಹಾರ ಬೆಳೆಯೋಕೆ ಈ ಪುಟ್ಟ ಜೇನು ನೊಣಗಳೇ ಕಾರಣವಾಗಿರುತ್ತೆ. ನಾವು ಸೂಪರ್ ಮಾರ್ಕೆಟ್ನಲ್ಲಿ ಜೇನುತುಪ್ಪದ ಬಾಟಲಿ ಕೊಳ್ಳುವಾಗ ಈ ಪುಟ್ಟ ಜೀವಿಗಳ ಕಷ್ಟ ನೆನಪಾಗಲ್ಲ ಅಲ್ವಾ? ಆದ್ರೆ ಇವತ್ತಿನ ಶೋನಲ್ಲಿ ನಾವು ಈ ವಂಡರ್ಫುಲ್ ಜೀವಿಗಳ ಬಗ್ಗೆ ತಿಳ್ಕೊಳ್ಳೋಣ, ಹೆಚ್ಚು ಮಾತಾಡೋಣ, ಜೊತೆಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಕೂಡ ಹೇಳೋದಿದೆ. ಕೇಳುಗರೆ, ಆಲ್ಬರ್ಟ್ ಐನ್ಸ್ಟೀನ್ ಒಂದು ಮಾತು ಹೇಳ್ತಾರೆ, ಏನಪ್ಪ ಅಂದ್ರೆ, ಈ ಭೂಮಿಯಿಂದ ಜೇನು ನೊಣಗಳು ಸಂಪೂರ್ಣವಾಗಿ ಕಣ್ಮರೆಯಾದ್ರೆ ಮನುಷ್ಯ ಬದುಕೋಕೆ ಕೇವಲ 4 ವರ್ಷಗಳು ಬಾಕಿ ಉಳಿಯುತ್ತೆ ಅಂತ. ಹೌದು, ಜೇನು ನೊಣಗಳು ಅಷ್ಟು ಇಂಪಾರ್ಟೆಂಟ್ ಆಗಿದೆ. ಇವತ್ತು ಮೇ 20 ವಿಶ್ವ ಜೇನು ದಿನ ಕೂಡ. ಹೌದು, ನಾವು ಈ ಒಂದು ಜೇನು ನೊಣವನ್ನ ತುಂಬಾ ಸಣ್ಣ ಜೀವಿ ಅಂತ ಉದಾಸೀನ ಮಾಡ್ತೀವಿ. ಆದ್ರೆ ಜೇನು ನೊಣಗಳು ಇಲ್ಲ ಅಂದ್ರೆ ನಮ್ಮ ಪ್ರಕೃತಿ ಬ್ಯಾಲೆನ್ಸ್ ತಪ್ಪ ಹೋಗ್ಬಿಡುತ್ತೆ. ಕೃಷಿ, ಹಣ್ಣು, ತರಕಾರಿಗಳ ಇಳುವರಿ ಎಲ್ಲದಕ್ಕೂ ಇವೆ ಆಧಾರ. ಆದ್ರೆ ಇವತ್ತು ನಗರೀಕರಣ ಹಾಗೆ ಕೆಮಿಕಲ್ ಕೀಟನಾಶಕಗಳಿಂದ ಇವುಗಳ ಸಂಖ್ಯೆ ಕಮ್ಮಿ ಆಗ್ತಿದೆ. ಸೊ ಹಾಗಿದ್ರೆ ಕೇಳುಗರೆ, ಜೇನುನೊಣದ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ. ಏನ್ ಗೊತ್ತಾ, 1 kg ಜೇನುತುಪ್ಪ ತಯಾರಿಸೋಕೆ ಈ ಜೇನುನೊಣಗಳು ಸುಮಾರು 40 lakh ಹೂಗಳಿಂದ ಮಕರಂದ ಹೀರ್ಬೇಕಂತೆ. ಅರೆ ನೋಡಿ, ನಮಗೆ 1 kg ಜೇನುತುಪ್ಪ ಬೇಕು ಅಂದ್ರೆ ಈ ಜೇನುನೊಣಗಳು ಸುಮಾರು ಬರೋಬ್ಬರಿ 40 lakh ಹೂಗಳಿಂದ ಮಕರಂದ ಹೀರ್ಬೇಕು ಅಂದ್ರೆ ಅದರ ಪರಿಶ್ರಮ ಎಷ್ಟು ಮಟ್ಟಿಗಿದೆ ಅಲ್ವಾ? ಆದ್ರೆ ಅದು ಅಷ್ಟೆಲ್ಲಾ ಪರಿಶ್ರಮ ಪಟ್ಟರು ಕೂಡ ಆ ಜೇನುತುಪ್ಪವನ್ನ ನಾವು ತಿಂತೀವಿ. ನಾವು ಮನುಷ್ಯರು ಎಷ್ಟು ಸ್ವಾರ್ಥಿಗಳಲ್ಲ. ಅಷ್ಟೇ ಅಲ್ಲ, ಭೂಮಿಯ ಸುತ್ತ 4 ಪ್ರದಕ್ಷಿಣೆ ಹಾಕುವಷ್ಟು ದೂರ ಹಾರಾಡ್ಬೇಕಂತೆ ಈ ಜೇನುನೊಣಗಳು. ಎಷ್ಟು ಕಷ್ಟ ಪಡತೆ ಅಲ್ಲ ಈ ಮುದ್ದು ಜೀವಿಗಳು. ಖಂಡಿತ ಇಷ್ಟೊಂದು ಶಿಸ್ತು, ಕಠಿಣ ಪರಿಶ್ರಮ ಇರೋ ಈ ಜೀವಿಗಳನ್ನ ಪ್ರೀತಿಸೋಣ, ರಕ್ಷಿಸೋಣ. ನಮ್ ಮನೆ ಹತ್ರ ಜೇನುಗೂಡು ಕಂಡ್ರೆ ದಯವಿಟ್ಟು ಅದಕ್ಕೆ ಕಲ್ ಹೊಡಿಬೇಡಿ, ಬೆಂಕಿನ ಇಡಬೇಡಿ. ಅದರಿಂದ ಸಾಕಷ್ಟು ಪ್ರಯೋಜನಗಳು ಕೂಡ ಇದೆ ಕೇಳುಗರೆ. ಹಾಗಿದ್ರೆ ಈ ಒಂದು ಜೇನುನೊಣದ ದಿನದ ಕುರಿತು ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯ ಹೇಳೋದು ಬಾಕಿ ಇದೆ, ಖಂಡಿತವಾಗ್ಲೂ ಹೇಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನ ತೆಗೆದುಕೊಂಡು ಒಂದು ಗೀತೆಯನ್ನು ಕೂಡ ಕೇಳ್ಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು ನಿಮ್ಮ ಮನೆ ಮಗಳು ಆರ್ ಜೆ ಅರ್ಪಿತಾ. ಕೇಳುಗರೆ, ಇವತ್ತು ವಿಶ್ವ ಜೇನು ದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಮೇ 20ರಂದು ಈ ದಿನವನ್ನ ಆಚರಿಸಲಾಗುತ್ತೆ. ಪರಿಸರ ವ್ಯವಸ್ಥೆಯಲ್ಲಿ ಜೀವ ವೈವಿಧ್ಯತೆಯ ರಕ್ಷಣೆಯಲ್ಲಿ ಹಾಗೆ ಕೃಷಿಯಲ್ಲಿ ಜೇನುನೊಣಗಳು ಹಾಗೂ ಇತರ ಪರಾಗಸ್ಪರ್ಶಕಗಳ ಮಹತ್ವದ ಪಾತ್ರವನ್ನ ಸಾರುವುದಕ್ಕಾಗಿ ಈ ದಿನವನ್ನ ಮೀಸಲಿಡಲಾಗಿದೆ. ಇನ್ನು ಮೇ 20ರಂದೇ ಯಾಕೆ ಈ ದಿನವನ್ನ ಆಚರಣೆ ಮಾಡ್ತಾರೆ ಅಂತ ನೀವು ಕೇಳ್ಬೋದು. ಖಂಡಿತವಾಗ್ಲೂ ಉತ್ತರಿಸ್ತೀನಿ. ಯಾಕಪ್ಪ ಅಂದ್ರೆ, ಜೇನು ಸಾಕಾಣಿಕೆಯ ಪ್ರವರ್ತಕ ಹಾಗೂ ಆಧುನಿಕ ಜೇನು ಸಾಕಾಣಿಕೆ ತಂತ್ರಗಳನ್ನ ಜಗತ್ತಿಗೆ ಪರಿಚಯಿಸಿದಂತ ಸ್ಲೋವೇನಿಯಾದ ಆಂಟನ್ ಜಾನ್ಸ್ ಇವರ ಜನ್ಮದಿನದ ನೆನಪಿಗಾಗಿ ಮೇ 20ನ್ನು ಜೇನು ದಿನವನ್ನಾಗಿ ಆಯ್ಕೆ ಮಾಡಿಕೊಳ್ಳಲಾಯಿತು. ಇನ್ನು ಸ್ಲೋವೇನಿಯಾ ದೇಶದ ಪ್ರಸ್ತಾಪದ ಮೇರೆಗೆ ವಿಶ್ವಸಂಸ್ಥೆಯು 2017ರಲ್ಲಿ ಈ ದಿನಕ್ಕೆ ಅನುಮೋದನೆ ನೀಡಿತು. ಮೊದಲ ಬಾರಿಗೆ 2018 ಮೇ 20ರಂದು ಅಧಿಕೃತವಾಗಿ ವಿಶ್ವ ಜೇನು ದಿನವನ್ನ ಆಚರಿಸಲಾಯಿತು. ನಾವು ತಿನ್ನುವ ಆಹಾರದ ಮೂರನೇ ಒಂದು ಭಾಗದಷ್ಟು ಬೆಳೆಗಳು ನೇರವಾಗಿ ಅಥವಾ ಪರೋಕ್ಷವಾಗಿ ಪರಾಗಸ್ಪರ್ಶದ ಮೇಲೇನೆ ಅವಲಂಬಿತವಾಗಿದೆ. ಕೇಳುಗರೆ, ಇದರಲ್ಲಿ ಜೇನುನೊಣಗಳ ಪಾತ್ರ ಸಿಂಹಪಾಲು ಅಂದ್ರೆ ಅಷ್ಟೊಂದು ಅದರ ಪಾತ್ರ ಇದೆ. ಹಾಗೆ ಸೇಬು, ಬಾದಾಮಿ, ಕಾಫಿ, ಟೊಮೆಟೊ ಸೇರಿದಂತೆ ಸಾಕಷ್ಟು ಹಣ್ಣು ತರಕಾರಿ ಹಾಗೆ ಧಾನ್ಯಗಳ ಇಳುವರಿಗೆ ಹೆಚ್ಚು ಜೇನುನೊಣಗಳೇ ಕಾರಣವಾಗಿರುತ್ತೆ. ಇನ್ನು ಗ್ರಾಮೀಣ ಭಾಗದ ಜನರಿಗೆ ಜೇನು ಸಾಕಾಣಿಕೆ ವಿಶೇಷವಾಗಿ ರೈತರು ಹಾಗೆ ಸಣ್ಣ ಉದ್ಯಮಿಗಳಿಗೆ ಉತ್ತಮ ಉಪಕಸುಬಾಗಿದ್ದು ಜೇನುತುಪ್ಪ ಜೊತೆಗೆ ಮೇಣದ ಮೂಲಕ ಉತ್ತಮ ಆದಾಯವನ್ನು ಕೂಡ ತಂದುಕೊಡುತ್ತೆ ಈ ಜೇನು ಸಾಕಾಣಿಕೆ. ಇನ್ನು ಈಗಿನ ದಿನಗಳಲ್ಲಿ ಜೇನುನೊಣಗಳ ಸಂಖ್ಯೆ ತೀವ್ರವಾಗಿನೇ ಕಡಿಮೆ ಆಗ್ತಿದೆ. ಇದಕ್ಕೆ ಕಾರಣ ಏನಿರ್ಬೋದು ಅಂತ ನೀವು ಕೇಳ್ತಾ ಇದ್ದೀರಾ. ಕಾರಣ ಖಂಡಿತವಾಗ್ಲೂ ಇದೆ. ಏನಪ್ಪ ಕಾರಣ ಅಂದ್ರೆ, ಕೃಷಿಯಲ್ಲಿ ರಾಸಾಯನಿಕ ಕೀಟನಾಶಕಗಳ ಅತಿಯಾದ ಬಳಕೆ. ಅಂದ್ರೆ ಕೆಲವು ರೈತರು ಬೆಳೆ ಚೆನ್ನಾಗಿ ಬರಬೇಕು, ಬೇಗ ಫಸಲ್ ಸಿಗ್ಬೇಕು ಅಂತ ಹೇಳಿ ಅತಿಯಾದ ರಾಸಾಯನಿಕ ಪ್ರಯೋಗಗಳನ್ನ ಮಾಡ್ತಾರೆ. ಆದ್ರೆ ಜೇನುನೊಣಗಳಿಗೆ ಇದೇನು ಗೊತ್ತಿರಲ್ಲ. ಇವು ಹೂಗಳ ಪರಾಗಸ್ಪರ್ಶ ಮಾಡುವಾಗ ಆ ಕೆಮಿಕಲ್ನ ಕೂಡ ಸ್ಪರ್ಶ ಮಾಡ್ಬೇಕಾಗತ್ತೆ. ಆಗ ಅದರ ಸಾವು ಕೂಡ ಆಗಬಹುದು ಅಲ್ವಾ. ಹಾಗಾಗಿ ಕೃಷಿಯಲ್ಲಿ ಬಳಸುವಂತಹ ಅತಿಯಾದ ರಾಸಾಯನಿಕ ಕೀಟನಾಶಕಗಳು ಇವುಗಳ ಕ್ಷೀಣಿಸ್ತಾ ಇರೋದಕ್ಕೆ ಕಾರಣ ಆಗುತ್ತೆ. ಇನ್ನು ಮತ್ತೊಂದ್ ಕಡೆ ನಗರೀಕರಣ, ಕಾಡುಗಳ ನಾಶದಿಂದಾಗಿ ಜೇನುನೊಣಗಳು ನೈಸರ್ಗಿಕ ಆವಾಸ ಸ್ಥಾನಗಳನ್ನೇ ಕಳೆದುಕೊಳ್ತಾ ಇದೆ. ಇದರ ಕೊರತೆ ಹೆಚ್ಚಾಗಿದೆ. ಹಾಗೆ ಹವಾಮಾನ ವೈಪರೀತ್ಯ ಕೂಡ ಇದಕ್ಕೆ ಮತ್ತೊಂದು ಕಾರಣ ಅಂತ ಹೇಳ್ಬೋದು. ಹಾಗಿದ್ಮೇಲೆ ನಾವು ಈ ಜೇನುನೊಣಗಳು ಇನ್ನು ಇರಬೇಕು, ಇವುಗಳು ಇನ್ನಷ್ಟು ಕಾಲ ಈ ಭೂಮಿ ಮೇಲೆ ಇರಬೇಕು, ನಮಗಾಗಿ ಇನ್ನಷ್ಟು ಜೇನುತುಪ್ಪವನ್ನ ನೀಡಬೇಕು ಅಂದ್ರೆ ಏನ್ ಮಾಡಬಹುದಪ್ಪ ಅಂತ ಹೇಳಿದ್ರೆ, ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಜೇನುನೊಣಗಳನ್ನ ಆಕರ್ಷಿಸುವ ಹಾಗೆ ಅವುಗಳಿಗೆ ಆಹಾರ ಒದಗಿಸುವಂತಹ ಸ್ಥಳೀಯ ಹೂವಿನ ಗಿಡಗಳನ್ನ ಬೆಳೆಸಬೇಕಾಗಿದೆ. ಹೂವಿನ ಗಿಡಗಳ ಮಕರಂದನೆ ಇದಕ್ಕೆ ಮುಖ್ಯವಾಗಿ ಆಹಾರ ಅಲ್ವಾ. ಹಾಗಾಗಿ ಹೂವಿನ ಗಿಡ ಬೆಳೆಸೋದ್ರಿಂದ ಜೇನುನೊಣಗಳಿಗೆ ಆಹಾರ ಸಿಕ್ಕಂತಾಗತ್ತೆ. ಹಾಗೆ ರಾಸಾಯನಿಕ ಕೀಟನಾಶಕಗಳ ಬಳಕೆಯನ್ನ ಆದಷ್ಟು ಕಡಿಮೆ ಮಾಡೋಣ. ಸಾವಯವ ಕೃಷಿಗೆ ಆದ್ಯತೆಯನ್ನ ನೀಡೋಣ. ಜೊತೆಗೆ ಶುದ್ಧವಾದ ನೀರನ್ನ ಸಣ್ಣ ಪಾತ್ರೆಗಳಲ್ಲಿ ಹೊರಗಿಡೋಣ. ವಿಶೇಷವಾಗಿ ಬೇಸಿಗೆಯಲ್ಲಿ ಜೇನುನೊಣಗಳು ನೀರು ಕುಡಿಯೋಕೆ ಈ ರೀತಿ ನಾವು ಮಾಡಬಹುದು. ಹಾಗಿದ್ರೆ ಕೇಳುಗರೆ, ಜೇನುನೊಣಗಳ ಕುರಿತು ಮತ್ತಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿ ಹೇಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮವನ್ನ ತೆಗೆದುಕೊಂಡು ಇನ್ನೊಂದು ಗೀತೆಯನ್ನು ಕೂಡ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶ್ವ ಜೇನು ದಿನದ ಬಗ್ಗೆ ಮಾತನಾಡ್ತಿದ್ದೆ. ಹೌದು, ಎರೆಹುಳ ರೈತನ ಮಿತ್ರ ಅನ್ನೋ ಒಂದು ಅಂಶ ಇದೆ. ಪ್ರಾಥಮಿಕವಾಗಿ ಹಾಗೆ ಮಾಧ್ಯಮಿಕವಾಗಿ ನಮ್ಮ ಶಾಲೆಗಳಲ್ಲಿ ನಾವು ಇದನ್ನ ಓದಿದೀವಿ. ಹೌದು, ಜೇನುನೊಣ ಕೂಡ ರೈತನ ಮಿತ್ರ. ಖಂಡಿತವಾಗ್ಲೂ ಕೇಳುಗರೆ, ಬಹುತೇಕ ಬೆಳೆಗಳು ಪರಕೀಯ ಪರಾಗಸ್ಪರ್ಶದ ಬೆಳೆಗಳಾಗಿರುತ್ತೆ. ಅಂತಹ ಪರಕೀಯ ಪರಾಗಸ್ಪರ್ಶಕ್ಕೆ ಅನುವು ಮಾಡಿಕೊಡುವುದು ಹೂವನ್ನ ಮುತ್ತಿಕ್ಕಿ ಮಕರಂದ ಹೀರುವ ಜೇನುನೊಣಗಳೇ. ಮತ್ತಿತರ ಕೆಲವು ಉಪಯೋಗಿ ದುಂಬಿಗಳು ಕೂಡ ಇದೆ. ಜೇನುನೊಣಗಳು ತಮ್ಮ ಆಹಾರವಾದ ಮಕರಂದವನ್ನ ಕೂಡಿ ಹಾಕಿ ಜೇನುತುಪ್ಪವನ್ನ ಉತ್ಪಾದಿಸುತ್ತೆ. ಹೂಗಳಲ್ಲಿ ಸಿಗುವ ಮಕರಂದವೇ ಇವುಗಳ ಆಹಾರ. ಆಹಾರ ಹುಡುಕಾಟಕ್ಕೆ ಹೊರಟಂತ ಜೇನುನೊಣ ಜೇನುಗೂಡಿನ ಸಂಸಾರಕ್ಕೆ ಆಹಾರ ಲಭ್ಯತೆಯನ್ನ ಸೂಚಿಸುತ್ತೆ. ಜೇನುಗೂಡಿನ ಬಳಿ ಎರಡು ರೀತಿಯ ನೃತ್ಯವನ್ನ ಮಾಡುತ್ತೆ, ಅಂದ್ರೆ ಪ್ರದರ್ಶಿಸುತ್ತೆ. ಮೊದಲನೇದು ಚಕ್ರಾಕಾರದ ನೃತ್ಯ, ಅಂದ್ರೆ ರೌಂಡ್ ಡ್ಯಾನ್ಸ್. ಈ ಡ್ಯಾನ್ಸ್ ಅಲ್ಲಿ 100 meters ದೂರದಲ್ಲಿ ಯಾವುದೇ ದಿಕ್ಕಿನಲ್ಲಿ ಆಹಾರ ಲಭ್ಯತೆ ಇರುತ್ತೆ. ಎರಡನೆಯದು ತೂಗಾಡುವಂತ ನೃತ್ಯ, ಅಂದ್ರೆ ವ್ಯಾಗಲ್ ಡ್ಯಾನ್ಸ್. ಅದರಂತೆ ನಿರ್ದಿಷ್ಟ ದಿಕ್ಕಿನಲ್ಲಿ 100 meters ಆಹಾರ ಸಿಗುತ್ತೆ ಅಂತ ಅರ್ಥ. ನೋಡಿ, ಜೇನುನೊಣಗಳು ತಮ್ಮ ನೃತ್ಯ ಭಾಷೆಯ ಮುಖಾಂತರ ಆಹಾರ ಇದೆಯೋ ಇಲ್ವೋ ಅಂತ ಹೇಳಿ ಮತ್ತೊಂದು ಜೇನುನೊಣಕ್ಕೆ ಸಂದೇಶವನ್ನ ನೀಡುತ್ತೆ. ಜೇನುನೊಣಗಳಲ್ಲಿ ಒಟ್ಟು 5 ಪ್ರಭೇದಗಳಿದೆ. ಅದರಲ್ಲಿ ಮೊದಲನೇದು ಹೆಜ್ಜೇನು, ಎರಡನೇದು ಕಡ್ಡಿ ಜೇನು, ಮೂರನೇದು ತುಡುವೆ ಜೇನು, ನಾಲ್ಕನೇದು ಮಿಲ್ಲಿಫೆರಾ ಅಥವಾ ಯುರೋಪಿಯನ್ ಜೇನು, ಹಾಗೆ 5ನೇದು ನಸುರು ಜೇನು. ಮೊದಲು 2 ಪ್ರಭೇದಗಳು, ಅಂದ್ರೆ ಹೆಜ್ಜೇನು ಹಾಗೆ ಕಡ್ಡಿ ಜೇನನ್ನ ಸಾಕೋದಿಲ್ಲ. ಆದ್ರೆ ಇನ್ನು ಮಿಕ್ಕಿರೋ 3 ಜೇನು, ಅಂದ್ರೆ ತುಡುವೆ ಜೇನು, ಮಿಲ್ಲಿಫೆರಾ, ನಸುರು ಜೇನುಗಳನ್ನ ಸಾಕ್ತಾರೆ. ಜೇನುನೊಣಗಳಲ್ಲಿ 3 ವಿಧಗಳಿದೆ. ಒಂದು ಗೂಡ್ನಲ್ಲಿ 50-100 ಗಂಡು ಜೇನು ನೊಣಗಳಿರುತ್ತೆ. ಅವುಗಳ ಆಯಸ್ಸು 2 ಅಷ್ಟೇ. ಇನ್ನು ಒಂದು ರಾಣಿ ಹುಳ ಮಾತ್ರ ಇರುತ್ತೆ. ಅಷ್ಟು ಗೂಡ್ನಲ್ಲಿ ಒಂದು ರಾಣಿ ಹುಳ ಇರುತ್ತೆ. ಅದರ ಆಯಸ್ಸು 4-5 ವರ್ಷ. ಇನ್ನು ಒಂದು ಗೂಡ್ನಲ್ಲಿ ಸುಮಾರು 5,000-50,000 ಕೆಲಸಗಾರ ಹೆಣ್ಣು ಹುಳಗಳೇ ಇರುತ್ತೆ. ಅವುಗಳ ಆಯಸ್ಸು 2-3 ವರೆಗೂ ಇರುವಂತದ್ದು. ನೋಡಿ, ಇಲ್ಲಿ ಹೆಣ್ಣು ಜೇನು ಹುಳಗಳೇ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದು ಜೇನು ಗೂಡನ್ನ ನಿರ್ಮಿಸುವಂತದ್ದು. ಹಾಗಿದ್ರೆ ಜೇನು ಗೂಡನ್ ಕಟ್ಟೋಕೆ ಎಷ್ಟು ಸಮಯ ಬೇಕು ಅಂತ ನೀವು ಕೇಳೋದಾದ್ರೆ, ಜೇನುನೊಣಗಳಿಗೆ ಹೂಗಳಿಂದ ಸಾಕಷ್ಟು ಪ್ರಮಾಣದಲ್ಲಿ ಆಹಾರ ಸಿಕ್ಕರೆ ಗೂಡು ಕಟ್ಟಿದಂತಹ 15 ಜೇನು ಗೂಡಿನಲ್ಲಿ ತುಪ್ಪವನ್ನ ಶೇಖರಣೆ ಆಗುತ್ತೆ. ಆಹಾರ ಪ್ರಮಾಣದ ಲಭ್ಯತೆ ಕಡಿಮೆಯಾದ್ರೆ ದಿನಮಾನಗಳಲ್ಲಿ ಜೇನುತುಪ್ಪದ ಶೇಖರಣೆಗೆ 2-3 ಅವಧಿ ಕೂಡ ಬೇಕಾಗಬಹುದು. ಸಾಮಾನ್ಯವಾಗಿ ನವೆಂಬರ್ ಡಿಸೆಂಬರ್ ತಿಂಗಳಿನಿಂದ ಜೂನ್ ತಿಂಗಳವರೆಗೆ ಬಹುತೇಕ ಮರ ಗಿಡ ಸಸ್ಯಗಳು ಹೂ ಬಿಡುವ ಹಂತವಾಗಿರೋದ್ರಿಂದ ಜೇನುನೊಣಗಳಿಗೆ ಮಕರಂದವೆಂಬ ಆಹಾರ ಜಾಸ್ತಿನೇ ಸಿಗೋದ್ರಿಂದ ಅತಿ ಕಡಿಮೆ ಅವಧಿಯಲ್ಲಿ ಜೇನು ಕಟ್ಟುತ್ತೆ. ಜೇನುನೊಣವನ್ನು ಸಂಘಜೀವಿ ಅಥವಾ ಸಾಮಾಜಿಕ ಕೀಟ ಅಂತ ಕರೆಯಲಾಗುತ್ತೆ. ಅತಿ ಮುಖ್ಯವಾಗಿ ಕುಕ್ಕರ್ ಬೀಟ್ ಸಸ್ಯ ಸಂಸಾರಕ್ಕೆ ಸೇರಿದಂತಹ ಹೀರೆಕಾಯಿ, ಸೋರೆಕಾಯಿ, ತೊಂಡೆಕಾಯಿ, ಕುಂಬಳಕಾಯಿ, ಹೀಗೆ ಇಂಥ ಕಾಯಿಗಳ ಬೆಳೆಗಳಲ್ಲಿ ಹೂಗಳು ಕಾಯಿ ಕಟ್ಟೋಕೆ ಜೇನುನೊಣ ಇನ್ನು ಸಾಕಷ್ಟು ದುಂಬಿಗಳು ಪರಕೀಯ ಪರಾಗಸ್ಪರ್ಶ ನಡೆಯಲೇಬೇಕು. ಕಾಫಿ, ದಾಳಿಂಬೆ, ಡ್ರ್ಯಾಗನ್ ಹಣ್ಣುಗಳು ಬೆಳೆಗಳಿಗೆ ಜೇನುನೊಣಗಳಿಂದಾಗುವ ಪರಕೀಯ ಪರಾಗಸ್ಪರ್ಶ ಬೇಕೇ ಬೇಕು ಕೇಳುಗರೆ. ನೋಡಿ, ಜೇನುನೊಣಗಳಿಂದ ಎಷ್ಟೊಂದು ಪ್ರಯೋಜನ ಇದೆ ಅಲ್ವಾ? ಖಂಡಿತವಾಗ್ಲೂ ಈ ಒಂದು ವಿಶೇಷ ದಿನದಂದು ಜೇನುನೊಣಗಳ ಬಗ್ಗೆ ಕೊಟ್ಟಂತಹ ಒಂದಿಷ್ಟು ಮಾಹಿತಿ ನಿಮಗೂ ಕೂಡ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಹಾಗೆ ಇದರೊಂದಿಗೆ ಕಾರ್ಯಕ್ರಮ ಮುಗಿಸು ಸಮಯ ಕೂಡ ಬಂತು. ಈ ಭೂಮಿ ಮೇಲೆ ಇರುವಂತಹ ಪ್ರತಿಯೊಂದು ಜೀವಿಯಿಂದ ಒಂದಲ್ಲ ಒಂದು ಅನುಕೂಲತೆ ಖಂಡಿತವಾಗ್ಲೂ ಇದೆ. ಅದನ್ನ ನಾವು ಅರಿತುಕೋಬೇಕಾಗಿದೆ. ಹಾಗಿದ್ರೆ ಕಾರ್ಯಕ್ರಮ ಹೇಗನಿಸ್ತು? ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ. ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
0: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
2: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡು ಹೋದ್ರು ಏನು, ಅಲ್ ಹೋಗ್ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜೀವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
0: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976998 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
3: ಹಲೋ, ಗುಡ್ ಮಾರ್ನಿಂಗ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಇಷ್ಟವಾಗುವಂಥದ್ದು ಅಂತ ಹೇಳಿದ್ರೆ ಟ್ರಾವೆಲಿಂಗ್ ಅಂತಾನೇ ಹೇಳ್ಬೋದು. ಮನಸ್ಸನ್ನ ರಿಲ್ಯಾಕ್ಸ್ ಆಗಿ ಇಟ್ಕೊಳ್ಳೋದಕ್ಕೆ, ಖುಷಿ ಖುಷಿಯಾಗಿ ಇರೋದಕ್ಕೆ, ಹಾಗೆ ನಮ್ಮ ಬೇಜಾರನ್ನೆಲ್ಲ ದೂರ ಮಾಡೋದಕ್ಕೆ ಟ್ರಾವೆಲಿಂಗ್ ಅನ್ನೋದು ತುಂಬಾನೇ ಹೆಲ್ಪ್ ಆಗುತ್ತೆ ಅಲ್ವಾ? ಸೊ ಯಾವಾಗ್ಲೂ ಅಷ್ಟೇ, ನಾವು ತುಂಬಾ ಖುಷಿಯಾಗಿದ್ರೆ ಟ್ರಾವೆಲ್ ಮಾಡ್ತೀವಿ, ತುಂಬಾ ಬೇಜಾರಾದ್ರೂ ಟ್ರಾವೆಲ್ ಮಾಡ್ತೀವಿ ಅಲ್ವಾ? ಸೊ ಹಾಗಾಗಿ ನಮಗೆ ಒಂದು ಬೆಸ್ಟ್ ಫ್ರೆಂಡ್ ಅಂತಾನೆ ಹೇಳ್ಬೋದು ಈ ಒಂದು ಟ್ರಾವೆಲಿಂಗ್ನ. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮವನ್ನು ಕೂಡ ಸ್ಟಾರ್ಟ್ ಮಾಡೋಣ. ಇವತ್ತು ಕೂಡ ನಿಮಗೆ ಒಂದು ಸ್ಪೆಷಲ್ ಆಗಿರೋ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾವ ಜಾಗ, ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಎಲ್ಲ ನಿಮಗೆ ತಿಳಿಸ್ತೀನಿ. ಹಾಗೆ ನಾನು ಇವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರುವಂತಹ ಜಾಗ ಯಾವ್ದಪ್ಪ ಅಂತ ಹೇಳಿದ್ರೆ, ಇವತ್ತು ನಾನು ನಿಮ್ಮನ್ನ ದೇಶ ಬಿಟ್ಟು ವಿದೇಶಕ್ಕೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ಹೌದು, ಎಲ್ಲಿಗೆ ಅಂತ ಯೋಚನೆ ಮಾಡ್ತಿದ್ದೀರಾ? ಇವತ್ತು ನಿಮ್ಮನ್ನ ಶ್ರೀಲಂಕಾಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೌದು, ಶ್ರೀಲಂಕಾಕ ಅಲ್ಲೇನಿದೆ ಅಂತ ನೀವು ಯೋಚನೆ ಮಾಡ್ತಿದ್ದೀರಾ? ನಾನು ಹಿಂದೆ ಒಮ್ಮೆ ನಿಮಗೆ ವಿಶೇಷವಾಗಿರುವಂತಹ ಒಂದು ದೇವಸ್ಥಾನದ ಬಗ್ಗೆ ತಿಳಿಸಿದ್ದೆ. ಅದ್ ಯಾವ್ದಪ್ಪ ಅಂತ ಹೇಳಿದ್ರೆ, ಶಕುನಿ ದೇವಸ್ಥಾನ ಅಂತ ಹೇಳಿ. ಶಕುನಿಗೂ ಒಂದು ದೇವಸ್ಥಾನ ಇದೆಯಾ ಅಂತ ಆಶ್ಚರ್ಯ ಆಗಿತ್ತಲ್ವಾ? ಅದೇ ರೀತಿ ಇವತ್ತು ಅಂತಹದ್ದೇ ಒಂದು ಅಚ್ಚರಿಯನ ಮೂಡಿಸುವಂತಹ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಇವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ಶ್ರೀಲಂಕಾದ ರಾವಣ ದೇವಸ್ಥಾನಕ್ಕೆ. ಹೌದು, ರಾವಣನಿಗೆ ಕೂಡ ಒಂದು ದೇವಸ್ಥಾನ ಇದೆ ಗೊತ್ತಾ? ತುಂಬಾ ವಿಶೇಷವಾಗಿರುವಂತಹ ಹಾಗೆ ವಿಭಿನ್ನವಾಗಿರುವಂತಹ ದೇವಸ್ಥಾನ ಈ ಒಂದು ರಾವಣ ದೇವಸ್ಥಾನವಾಗಿದೆ. ಸೊ ಹಾಗಿದ್ರೆ ಶ್ರೀಲಂಕಾದಲ್ಲಿರುವಂತಹ ರಾವಣ ದೇವಸ್ಥಾನದ ಬಗ್ಗೆ, ಇಲ್ಲಿನ ಇತಿಹಾಸದ ಬಗ್ಗೆ ಎಲ್ಲ ನಿಮಗೆ ಒಂದಿಷ್ಟು ಮಾಹಿತಿಯನ್ನ ಇವತ್ತಿನ ಟ್ರಾವೆಲರ್ ಸ್ಟಾರಿ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಾಗಲೇ ಶ್ರೀಲಂಕಾದ ಬಗ್ಗೆ ಹೇಳ್ತಾ ಇದ್ದೆ. ಸೊ ಹಾಗೆಯೇ ಶ್ರೀಲಂಕಾದಲ್ಲಿರುವಂತಹ ರಾವಣ ದೇವಸ್ಥಾನದ ಬಗ್ಗೆ ಹೇಳ್ತಾ ಇದ್ದೆ. ಸೊ ಹಾಗಿದ್ರೆ ಶ್ರೀಲಂಕಾದಲ್ಲಿರುವಂತಹ ರಾವಣ ದೇವಸ್ಥಾನದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಈ ಒಂದು ರಾವಣ ದೇವಸ್ಥಾನ ತುಂಬಾ ಪೌರಾಣಿಕ ಮಹತ್ವವನ್ನ ಹೊಂದಿದೆ. ಪುರಾತನ ದೇವಾಲಯವಾಗಿದೆ. ಈ ಒಂದು ದೇವಾಲಯವನ್ನ ರಾವಣನಿಗಾಗಿ ಸಮರ್ಪಿಸಲಾದ ದೇವಾಲಯ ಅಂತ ಹೇಳಿ ಹೇಳಲಾಗುತ್ತೆ. ಸ್ನೇಹಿತರೆ, ಇಲ್ಲಿ ರಾವಣನ ದೇವಸ್ಥಾನ ಅಂದ ತಕ್ಷಣ ರಾವಣಿಗಾಗಿ ಒಂದು ಸಪರೇಟ್ ದೇವಸ್ಥಾನವನ್ನೇನು ಕಟ್ಟಿಲ್ಲ, ಆದರೆ ರಾವಣನ ಸ್ಟ್ಯಾಚುವನ್ನು ನೋಡಬಹುದು. ಹಾಗೆ ಇಲ್ಲಿ ರಾವಣ ಇದ್ದ ಅನ್ನೋದಕ್ಕೆ ಅಥವಾ ರಾವಣ ಆ ದೇವಸ್ಥಾನಕ್ಕೆ ಹೋಗಿದ್ದಕ್ಕೆ ತುಂಬ ಇತಿಹಾಸ ಕೂಡ ಈ ಒಂದು ದೇವಸ್ಥಾನಕ್ಕೆ ಇದೆ. ಸೊ ಹಾಗಿದ್ರೆ ದೇವಸ್ಥಾನದ ಇತಿಹಾಸ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಈ ದೇವಸ್ಥಾನದ ಹೆಸರು ಕೋನೇಶ್ವರಂ ಅಂತ ಹೇಳಿ, ಹಾಗೆ ಶ್ರೀಲಂಕಾದಲ್ಲಿರುವಂತಹ 5 ಪಂಚಲಿಂಗಗಳಲ್ಲಿ ಇದು ಕೂಡ ಒಂದಾಗಿದೆ. ಹಾಗೆ ಇಲ್ಲಿ ತುಂಬಾ ಜನ ಟೂರಿಸ್ಟ್ ವಿಸಿಟ್ ಮಾಡೋದನ್ನ ನೋಡಬಹುದಾಗಿದೆ. ಇದು ಪಂಚಲಿಂಗೇಶ್ವರ ದೇವಸ್ಥಾನ ಆಗಿದ್ರು ಕೂಡ ಇದನ್ನ ರಾವಣ ದೇವಸ್ಥಾನ ಅಂತ ಹೇಳಿ ಅಲ್ಲಿ ತುಂಬಾ ಜನ ಕರೆಯೋದನ್ನ ನೋಡಬಹುದಾಗಿದೆ. ಹಾಗೆ ಅಲ್ಲಿ ಶ್ರೀಲಂಕಾದ ಜನರ ಪ್ರಕಾರ ಈ ಒಂದು ಸ್ಥಳವನ್ನ ಇದನ್ನ ದಕ್ಷಿಣ ಕೈಲಾಸ ಅಂತಲೇ ಕರೀತಾರೆ. ಇನ್ನು ಈ ದೇವಸ್ಥಾನ ಬೆಟ್ಟದ ಮೇಲೆ ಇದೆ. ಹಾಗೆ 3 ಕಡೆಯಿಂದ ಸಮುದ್ರದಿಂದ ಆವೃತವಾದಂತಹ ದೇವಸ್ಥಾನ ಇದಾಗಿದೆ. ಸುಮಾರು 1580 BC ಹಿಂದಿನದು ಈ ದೇವಸ್ಥಾನ ಅಂತ ಹೇಳಿ ಹೇಳಲಾಗುತ್ತೆ. ಹಾಗೆ ಇದೊಂದು ಶಿವನ ದೇವಸ್ಥಾನವಾಗಿದೆ. ಶಿವನ ದೇವಸ್ಥಾನ ಅಂತಿದ್ದ ಹಾಗೆ ನಿಮಗೆ ಗೊತ್ತಾಗಬಹುದು, ರಾವಣ ದೊಡ್ಡ ಶಿವ ಭಕ್ತನಾಗಿದ್ದ. ಹಾಗೆ ಈ ದೇವಸ್ಥಾನದ ಮುಂದೆ ಒಂದು ದೊಡ್ಡ ಬಂಡೆಯನ್ನ ನಾವು ನೋಡಬಹುದಾಗಿದೆ. ಇನ್ನು ಇದು ಬೆಟ್ಟದ ಮೇಲೆ ಇದೆ ಅಂತ ಹೇಳ್ತಾ ಇದೆ. ಇದು ತ್ರಿಕೋನಾಕಾರದ ಬೆಟ್ಟದ ಮೇಲೆ ಇರೋದನ್ನ ನೋಡಬಹುದಾಗಿದೆ. ಹಿಂದೂ ಮಹಾಸಾಗರದಿಂದ 3 ಬದಿಗಳಿಂದ ಇದು ಸುತ್ತುವರೆದಿದೆ ಅಂತಲೇ ಹೇಳಬಹುದು. ಇನ್ನು ಇಲ್ಲಿ ದೊಡ್ಡ ಬಂಡೆಯನ್ನ ನೋಡಬಹುದಾಗಿದೆ. ಈ ಬಂಡೆಯನ್ನ ನೋಡಿದಾಗ ನಮಗೆ ತಿಳಿಯೋದು ಏನಪ್ಪ ಅಂತ ಹೇಳಿದ್ರೆ, ಆ ಬಂಡೆಯ ಸೀಲ್ ಆಗಿರೋದನ್ನ ನೋಡಬಹುದಾಗಿದೆ. ಇದಕ್ಕೆ ಒಂದು ಇತಿಹಾಸ ಇದೆ. ಏನಪ್ಪ ಅಂತ ಹೇಳಿದ್ರೆ, ಶಿವನನ್ನ ಒಲಿಸಿಕೊಳ್ಳೋದಕ್ಕಾಗಿ ರಾವಣ ಪ್ರಾರ್ಥನೆಯನ್ನ ಮಾಡ್ತಾ ಇರ್ತಾನೆ, ಆದ್ರೆ ಶಿವ ರಾವಣನಿಗೆ ಒಲಿಯೋದಿಲ್ಲ. ಅಂತಹ ಟೈಮ್ನಲ್ಲಿ ಕೋಪಗೊಂಡ ರಾವಣ ಆ ಬಂಡೆಯನ್ನ ಜೋರಾಗಿ ಗುದ್ದುತ್ತಾನೆ. ಅಂತಹ ಟೈಮ್ನಲ್ಲಿ ಆ ಬಂಡೆ 2 ಪೀಸ್ ಆಯ್ತು ಅಂತ ಹೇಳಿ ಇಲ್ಲಿನ ಇತಿಹಾಸ ಇದೆ. ಹಾಗೆ ಇಲ್ಲಿ ಅದ್ಭುತವಾಗಿರುವಂತಹ ರಾವಣನ ಸ್ಟ್ಯಾಚುವನ್ನ ಕೂಡ ನಾವು ನೋಡಬಹುದಾಗಿದೆ. ಹಾಗೆ ದೊಡ್ಡದಾದ ಶಿವನ ಸ್ಟ್ಯಾಚು ಕೂಡ ಈ ಒಂದು ದೇವಸ್ಥಾನದಲ್ಲಿ ಇದೆ. ಇನ್ನು ರಾವಣನಿಗೆ ತುಂಬಾ ಇಷ್ಟವಾದ ದೇವಸ್ಥಾನ ಅಂತ ಹೇಳಿದ್ರೆ ಈ ಒಂದು ಕೋನೇಶ್ವರಂ ದೇವಸ್ಥಾನವಾಗಿತ್ತು. ಇನ್ನು ಹಳೆಯ ಕೋನೇಶ್ವರಂ ದೇವಾಲಯ ರಚನೆಯ ಅವಶೇಷಗಳಿಂದ ಬಂದ ಶಾಸನಗಳ ಆಧಾರದ ಮೇಲೆ ಇದನ್ನು ಕ್ರಿಸ್ತಪೂರ್ವ 400 ಮೊದಲು ನಿರ್ಮಿಸಲಾಗಿದೆ ಅಂತ ಅಂದಾಜಿಸಲಾಗಿದೆ. ಆದರೆ ನಿಖರವಾದ ಯಾವುದೇ ರೀತಿಯ ಸ್ಪಷ್ಟನೆ ಇದಕ್ಕೆ ಇಲ್ಲ. ಇನ್ನು 17th ದೇವಾಲಯದ ಕಲ್ಲಿನ ಶಾಸನದಲ್ಲಿ ಕೆತ್ತಲಾದ ಕವಿರಾಜ ವರೋಯನ್ ಅವರ ತಮಿಳು ಕವಿತೆಯು ಕ್ರಿಸ್ತಪೂರ್ವ 1580 ಕೋನೇಶ್ವರಂ ದೇವಾಲಯದ ನಿರ್ಮಾಣವನ್ನು ಸೂಚಿಸುತ್ತೆ. ಹಾಗೆ ಇದು 1000 ಕಂಬಗಳ ದೇವಸ್ಥಾನವಾಗಿದೆ. ಇನ್ನು ಈ ದೇವಸ್ಥಾನ 1624 ಪೋರ್ಚುಗೀಸರ ದಾಳಿಯಿಂದಾಗಿ ನಾಶ ಮಾಡಲಾಯಿತು. ಇನ್ನು ನಂತರ ಬ್ರಿಟಿಷರ ಆಳ್ವಿಕೆಯ ಟೈಮ್ನಲ್ಲಿ ಇದನ್ನು ಪುನರ್ ನಿರ್ಮಿಸಲಾಯಿತು. ಆದರೆ ಈಗ ಅಲ್ಲಿ 1000 ಕಂಬಗಳು ಸಂಪೂರ್ಣವಾಗಿ ಕಣ್ಮರೆಯಾಗಿದೆ ಅಂತ ಹೇಳಲಾಗುತ್ತೆ. ಇನ್ನು ಭಗವಾನ್ ರಾಮ ಇಲ್ಲಿ 2 ಶಿವಲಿಂಗವನ್ನು ಸ್ಥಾಪಿಸಿದ್ದಾನೆ ಅಂತ ಕೂಡ ಹೇಳಲಾಗುತ್ತೆ. ಇಲ್ಲಿ ಆಚರಿಸುವಂತಹ ಹಬ್ಬವನ್ನು ನೋಡೋದಾದರೆ ಇಲ್ಲಿ ಶಿವರಾತ್ರಿ, ನವರಾತ್ರಿ, ತೇರ್ ಹಬ್ಬ ಇವೆಲ್ಲವೂ ಕೂಡ ನಡೆಯುತ್ತೆ. ಆದರೆ ಇಲ್ಲಿ ರಾವಣನಿಗೆ ಯಾವುದೇ ರೀತಿಯ ವಿಶೇಷವಾದ ಪೂಜೆ ಕೂಡ ನಡೆಯೋದಿಲ್ಲ. ಇನ್ನು ದೇವಸ್ಥಾನಕ್ಕೆ ಹೇಗೆಲ್ಲ ಹೋಗಬಹುದು ಅಂದರೆ, ಶ್ರೀಲಂಕಾ ರೈಲುಗಳು ಕೊಲಂಬೋ ಪೋರ್ಟ್ ನಿಲ್ದಾಣದಿಂದ ತ್ರಿಕೋನಮಲಿ ನಿಲ್ದಾಣಕ್ಕೆ ಒಂದು ರೈಲು ಸಂಚರಿಸುತ್ತೆ. ವಿಮಾನದ ಮೂಲಕ ತುಂಬ ಹತ್ತಿರವಾಗಿ ಹೋಗಬಹುದು ಅಂತಲೇ ಹೇಳ್ಬೋದು. 136 ದೂರದಲ್ಲಿ ಇದೆ. ಇನ್ನು ಬ್ಯಾಟಿಕಾಲಾವೋ ಎನ್ನುವಂತಹ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಸಂಚರಿಸಬಹುದಾಗಿದೆ. ಇಲ್ಲಿಗೆ ನೀವು ವಿಮಾನದಲ್ಲಿ ಬಂದು ರೈಲು ಅಥವಾ ರಸ್ತೆ ಮಾರ್ಗದ ಮೂಲಕ ಕೂಡ ಸಂಚರಿಸಬಹುದಾಗಿದೆ. ಇನ್ನು ಈ ಶ್ರೀಲಂಕಾದಲ್ಲಿ ರಾವಣ ಗುಹೆ ಹಾಗೆ ರಾವಣ ಜಲಪಾತ ಇದೆ. ಸೊ ಹಾಗಿದ್ರೆ ಶ್ರೀಲಂಕಾದಲ್ಲಿರುವಂತಹ ರಾವಣ ಗುಹೆ, ರಾವಣ ಜಲಪಾತದ ಬಗ್ಗೆ ಕೂಡ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಹೇ, PUC ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
2: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
0: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
3: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್ಗೆ ಬನ್ನಿ.
2: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
3: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
2: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
3: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
4: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
3: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಂಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588244 ಅಥವಾ 8884082.
4: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
0: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಾಗಲೇ ರಾವಣ ದೇವಸ್ಥಾನದ ಬಗ್ಗೆ, ಹಾಗೆ ಅಲ್ಲಿ ಯಾವ ದೇವಸ್ಥಾನ ಇದೆ, ಅಲ್ಲಿನ ಇತಿಹಾಸ ಏನು ಅನ್ನೋದ್ರ ಬಗ್ಗೆ ಎಲ್ಲ ತಿಳಿಸ್ತಾ ಇದ್ದೆ. ಹಾಗೆ ನಾನಾಗಲೇ ಹೇಳ್ತಾ ಇದ್ದೆ, ರಾವಣ ಗುಹೆ ಮತ್ತೆ ರಾವಣ ಜಲಪಾತ ಇದೆ ಅಂತ ಹೇಳಿ. ಇದು ಶ್ರೀಲಂಕಾದ ಮಧ್ಯ ಪ್ರಾಂತ್ಯದ ಪರ್ವತ ಪ್ರದೇಶದಲ್ಲಿ ನೆಲೆಗೊಂಡಿರುವಂತಹ ಒಂದು ಸ್ಥಳವಾಗಿದೆ. ನುವರ ಎಲಿಯ ಎನ್ನುವಂತಹ ಪ್ರದೇಶದಲ್ಲಿ ಇದನ್ನು ನೋಡಬಹುದು. ಇದನ್ನ ರಾವಣ ಎಲ್ಲ ಅಂತಲೂ ಕೂಡ ಕರೀತಾರೆ. ಇನ್ನು ರಾವಣನ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಕೆಲವು ಸ್ಥಳಗಳನ್ನ ಇಲ್ಲಿ ನೋಡಬಹುದಾಗಿದೆ. ಇನ್ನು ರಾವಣ ಜಲಪಾತ ಎಲ್ಲ ನಗರದಿಂದ 2 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಇದರಿಂದ ಸ್ವಲ್ಪ ದೂರದಲ್ಲೇ ರಾವಣ ಗುಹೆಯನ್ನು ಕೂಡ ನೋಡಬಹುದಾಗಿದೆ. ಇದು ಗುಡ್ಡಗಾಡು ಪ್ರದೇಶದಲ್ಲಿರುವಂತಹ ಜಲಪಾತ ಹಾಗೆ ಗುಹೆಯಾಗಿದೆ. ಇನ್ನು ಎರಡು ಪ್ಲೇಸ್ಗಳು ಕೂಡ ತುಂಬಾ ಜನಪ್ರಿಯವಾಗಿರುವಂತಹ ಒಂದು ಪ್ರೇಕ್ಷಣೀಯ ಸ್ಥಳವಾಗಿದೆ. ಹಾಗೆ ಈ ಜಲಪಾತ ಸುಮಾರು 25 ಮೀಟರ್ ಆಳವನ್ನ ಹೊಂದಿದೆ. ಇನ್ನು ದಂತ ಕಥೆಯ ಪ್ರಕಾರ ರಾವಣ ಸೀತಾಮಾತೆಯನ್ನ ಅಪಹರಿಸಿದಂತಹ ಟೈಮ್ನಲ್ಲಿ ಈ ಜಲಪಾತದ ಹಿಂದಿನ ಗುಹೆಯಲ್ಲಿ ಸೀತಾಮಾತೆಯನ್ನ ಅಡಗಿಸಿಟ್ಟಿದ್ದ ಅಂತ ಹೇಳಲಾಗುತ್ತೆ. ಇದನ್ನ ಈಗ ರಾವಣ ಗುಹೆ ಅಂತ ಹೇಳಿ ಕರೆಯಲಾಗುತ್ತೆ. ಇನ್ನು ರಾಮನ ಸಹೋದರ ಲಕ್ಷ್ಮಣ ರಾವಣನ ತಂಗಿಯಾದ ಶೂರ್ಪನಖಿಯ ಮೂಗನ್ನ ಕತ್ತರಿಸಿದಕ್ಕೆ ಪ್ರತಿಕಾರವನ್ನ ತೀರಿಸಿಕೊಳ್ಳೋದಕ್ಕೆ ಸೀತಾಮಾತೆಯನ್ನ ಅಪಹರಿಸ್ತಾನೆ. ಆ ಸಮಯದಲ್ಲಿ ಗುಹೆಯ ಅರಣ್ಯದ ಮಧ್ಯದಲ್ಲಿ ದಟ್ಟವಾದ ಕಾಡುಗಳಿಂದ ಆವೃತವಾಗಿತ್ತು. ಈ ಜಲಪಾತದಿಂದ ಬೀಳುವ ನೀರನ್ನ ಸಂಗ್ರಹಿಸಿದ ಕೊಳದಲ್ಲಿ ಸೀತಾಮಾತೆ ಸ್ನಾನ ಮಾಡ್ತಿದ್ಲು ಅಂತ ಹೇಳಿ ನಂಬಲಾಗಿದೆ. ಹಾಗೆ ಇದೇ ಸ್ಥಳದಲ್ಲಿ ರಾವಣ ಹತನಾದ ಅಂತ ಹೇಳಿ ಕೂಡ ಹೇಳಲಾಗುತ್ತೆ. ಸೊ ಹಾಗೆ ಇನ್ನು ರಾವಣ ಗುಹೆಯ ಬಗ್ಗೆ ಹೇಳ್ತಾ ಇದೆ. ಇನ್ನು ರಾವಣ ಎಲ್ಲ ಗುಹೆ 1970 ಮೀಟರ್ ಸಮುದ್ರ ಮಟ್ಟದಿಂದ ಬಂಡೆಯ ಅಡಿಪಾಯದ ಮೇಲೆ 11 ಕಿಲೋಮೀಟರ್ನಲ್ಲಿ ನೆಲೆಗೊಂಡಿದೆ. ಈ ಗುಹೆಯು ಕೂಡ ತುಂಬಾ ಜನಪ್ರಿಯವಾದ ಸ್ಥಳವಾಗಿದೆ. ಇನ್ನು 2500 ವರ್ಷಗಳ ಹಿಂದೆ ಈ ಗುಹೆಯಲ್ಲಿ ಮನುಷ್ಯರು ಆವಾಸ ಇದ್ರು ಅಂತ ಹೇಳಿ ಕೂಡ ಹೇಳಲಾಗುತ್ತೆ. ಸ್ನೇಹಿತರೆ, ಇದಿಷ್ಟು ಕೂಡ ರಾವಣ ದೇವಸ್ಥಾನ, ರಾವಣ ಗುಹೆ, ರಾವಣ ಜಲಪಾತದ ಕುರಿತಾದಂತಹ ಒಂದಿಷ್ಟು ಮಾಹಿತಿಯಾಗಿತ್ತು. ಈ ಒಂದು ಮಾಹಿತಿ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಹಾಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಿಮಗಿರುವಂತಹ ಅನಿಸಿಕೆ, ಅಭಿಪ್ರಾಯವನ್ನು ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9680962799686 9627 ಈ ಸಂಖ್ಯೆಗೆ ಕಳಿಸ್ಬೋದಾಗಿದೆ. ಸೊ ಹಾಗೆ ನೀವು ಯಾವುದಾದ್ರೂ ಪ್ಲೇಸ್ಗೆ ವಿಸಿಟ್ ಮಾಡಿದರೆ ಅಥವಾ ನಿಮ್ಮ ಮನೆಯ ಸುತ್ತಮುತ್ತ ಕೂಡ ಯಾವುದಾದ್ರೂ ಪ್ರೇಕ್ಷಣೀಯ ಸ್ಥಳಗಳಿದ್ರೆ ನೀವು ಕೂಡ ನಮ್ಮ

ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದಾಗಿದೆ. ಸೊ ಹಾಗೆ ನೀವು ಯಾವ್ದಾದ್ರು ಪ್ಲೇಸ್ ಬಗ್ಗೆ ಕೂಡ ತಿಳಿಸಬಹುದಾಗಿದೆ. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಆಗ್ತಿರೋದ್ರಿಂದ ಎಲ್ರಿಗೂ ಕೂಡ ಟಾಟಾ ಬಾಯ್. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಹಾಗೆ ಯಾವಾಗ್ಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈ ಜುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈ ಜುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈ ಜುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈ ಜುವೆಲ್. ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
1: ಶಿವಮೊಗ್ಗದ ಜನತೆಗೆ ಸಿಹಿ ಸುದ್ದಿ. ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನಲ್ಲಿ ಈಗ ಎಐ ಕ್ರಾಂತಿ.
2: ಪ್ರೀ ಕೆಜಿಯಿಂದ 10ನೇ ತರಗತಿವರೆಗೆ ನಿಮ್ಮ ಮಗುವಿನ ಬುದ್ಧಿಶಕ್ತಿಗೆ ಎಐ ಮೆರಗು. ಕೋರ್ ಕೋಡಿಂಗ್ ಕಾನ್ಸೆಪ್ಟ್ಸ್, ಸೇಫ್ ಕ್ಯಾಂಪಸ್ ಮತ್ತು ಅನುಭವಿ ಶಿಕ್ಷಕರು. ಜ್ಞಾನಸಾಗರ, ನರ್ಚರಿಂಗ್ ಥಿಂಕರ್ಸ್ ಅಂಡ್ ಕ್ರಿಯೇಟರ್ಸ್.
1: ಅಡ್ಮಿಷನ್ ಶುರುವಾಗಿದೆ, ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9164449431. ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್. ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೆ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
4: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್,

0: ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
1: ಯಾರು ಮಧ್ಯವರ್ತಿಗಳಿಲ್ಲದೇ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
2: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಕನ್ನಡ ಸಾಹಿತ್ಯವು ಪ್ರಾಚೀನ ಮತ್ತು ಮಧ್ಯಕಾಲೀನ ಹಾಗೂ ಆಧುನಿಕ ಘಟ್ಟಗಳಲ್ಲಿ ವೈವಿಧ್ಯಮಯ ಪ್ರಕಾರಗಳನ್ನು ಒಳಗೊಂಡಿದೆ. ಇಲ್ಲಿ ಮುಖ್ಯವಾಗಿ ಕಾವ್ಯ, ಕಾದಂಬರಿ, ಸಣ್ಣ ಕಥೆ, ನಾಟಕ, ಪ್ರಬಂಧ, ಹಾಸ್ಯ, ವೈಜ್ಞಾನಿಕ ಗ್ರಂಥ ಮತ್ತು ಮಕ್ಕಳ ಸಾಹಿತ್ಯ ಅನ್ನುವಂತಹ ಸಾಕಷ್ಟು ಸಾಹಿತ್ಯ ಪ್ರಕಾರಗಳಿವೆ. ಇನ್ನು ಕನ್ನಡ ಸಾಹಿತ್ಯದ ಪ್ರಮುಖ ಪ್ರಕಾರಗಳಲ್ಲಿ ಈ ಕಾವ್ಯ, ಗದ್ಯ, ನಾಟಕ, ಜನಪದ ಸಾಹಿತ್ಯ ಮತ್ತು ಆಧುನಿಕ ಪ್ರಕಾರಗಳು ಅಂತ ಕೂಡ ಬರ್ತವೆ. ಇನ್ನು ಕಾವ್ಯದ ವಿಷಯಕ್ಕೆ ಬಂದರೆ ಇಲ್ಲಿ ಚಂಪು, ಷಟ್ಪದಿ, ರಗಳೆ, ಸಾಂಗತ್ಯ, ವಚನ, ಕೀರ್ತನೆ ಮತ್ತು ಆಧುನಿಕ ಕವನಗಳು ಕೂಡ ಇದರಲ್ಲಿ ಬರುತ್ತೆ. ಇನ್ನು ಗದ್ಯದಲ್ಲಿ ಕಾದಂಬರಿ, ಸಣ್ಣ ಕಥೆ, ಆತ್ಮಕಥೆ, ಪ್ರವಾಸ ಸಾಹಿತ್ಯ, ಜೀವನ ಚರಿತ್ರೆ, ವಿಮರ್ಶೆ ಮತ್ತು ಪ್ರಬಂಧಗಳು ಬರ್ತವೆ. ಇನ್ನು ನಾಟಕದಲ್ಲಿ ಪೌರಾಣಿಕ, ಐತಿಹಾಸಿಕ, ಸಾಮಾಜಿಕ ಮತ್ತು ರೇಡಿಯೋ ನಾಟಕಗಳು ಅಂತ ಕೂಡ ಬರುತ್ತೆ. ಇನ್ನು ಜನಪದ ಸಾಹಿತ್ಯ ಅನ್ನೋ ಒಂದು ವಿಷಯಕ್ಕೆ ಬಂದರೆ ಇಲ್ಲಿ ಲಾವಣಿಗಳು, ಕಥೆಗಳು, ಗೀತೆಗಳು ಮತ್ತು ಒಗಟುಗಳು ಬರುತ್ತೆ. ಇನ್ನು ಆಧುನಿಕ ಪ್ರಕಾರಗಳಲ್ಲಿ ನವ್ಯ, ದಲಿತ, ಬಂಡಾಯ ಮತ್ತು ಸ್ತ್ರೀವಾದಿ ಸಾಹಿತ್ಯ ಕೂಡ ಬರುತ್ತೆ. ಜೊತೆಗೆ ಇನ್ನು ನಮ್ಮ ಕನ್ನಡ ಸಾಹಿತ್ಯವು ಪಂಪ, ರನ್ನ, ಪೊನ್ನ, ಚಂಪು ಕಾವ್ಯಗಳಿಂದ ಹಿಡಿದು ಈಗಿನ ಆಧುನಿಕ ಕತೆ ಕಾದಂಬರಿಗಳವರೆಗೆ ಶ್ರೀಮಂತ ಪರಂಪರೆಯನ್ನು ಹೊಂದಿದೆ. ಇಷ್ಟೆಲ್ಲ ಸಾಹಿತ್ಯ ಪ್ರಕಾರಗಳನ್ನು ನಾವು ನೋಡ್ತೀವಿ ಸ್ನೇಹಿತರೆ. ಇದರಲ್ಲಿ ಈ ದಿನ ಜನಪದ ಸಾಹಿತ್ಯದಲ್ಲಿ ಬರುವಂತಹ ಮಾತೃಪ್ರೇಮದ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ತಿಳಿಯೋಣ. ಸ್ನೇಹಿತರೆ, ಪ್ರತಿಯೊಂದು ಭಾಷೆಯ ಸಾಹಿತ್ಯ ಪರಂಪರೆಯಲ್ಲಿ ಶಿಷ್ಟ ಸಾಹಿತ್ಯದ ಜೊತೆಗೆ ತನ್ನದೇ ಆದ ವೈಶಿಷ್ಟ್ಯವನ್ನು ಹೊಂದಿರುವಂತಹ ಜನಪದ ಸಾಹಿತ್ಯವು ಮಹತ್ವದ ಸ್ಥಾನವನ್ನು ಹೊಂದಿದೆ. ಜನಪದ ಸಾಹಿತ್ಯವು ಆಯಾ ಭಾಷೆಯ ಸಂಸ್ಕೃತಿ, ಪರಂಪರೆ ಮತ್ತು ಜನಜೀವನದ ನಿಜವಾದ ಪ್ರತಿಬಿಂಬವಾಗಿದೆ ಅಂದರೆ ತಪ್ಪಾಗಲಾರದು. ಇದು ಪರಂಪರೆಯ ಮೂಲವನ್ನು ಸ್ಪಷ್ಟಗೊಳಿಸುವ ಅಮೂಲ್ಯ ಆಸ್ತಿಯಾಗಿದೆ ಜನಪದ ಸಾಹಿತ್ಯ. ಇನ್ನು ಸ್ನೇಹಿತರೆ, ಈ ಜನಪದ ಸಾಹಿತ್ಯದಲ್ಲಿ ಮಾನವೀಯ ಸಂಬಂಧಗಳು, ವಿಶೇಷವಾಗಿ ತಾಯಿ ಮತ್ತು ತವರು ಮನೆಯ ಮೇಲಿನ ಪ್ರೀತಿಯು ಪ್ರಮುಖ ಸ್ಥಾನವನ್ನು ಹೊಂದಿದೆ ಕೂಡ. ಇನ್ನು ಸ್ನೇಹಿತರೆ, ನಮ್ಮ ಭಾರತೀಯ ಹೆಣ್ಣು ಮಕ್ಕಳಿಗೆ ತಮ್ಮ ತಾಯಂದಿರ ಬಗ್ಗೆ ಮತ್ತು ತವರು ಮನೆಯ ಬಗ್ಗೆ ಅಪಾರ ಮಮಕಾರವಿರುತ್ತೆ, ಪ್ರೀತಿ ಇರುತ್ತೆ, ಒಂದು ಆತ್ಮೀಯ ಸಂಬಂಧ ಇರುತ್ತೆ. ಈ ಭಾವನೆಗಳು ಜನಪದ ಗೀತೆಗಳಲ್ಲಿ ಸುಂದರವಾಗಿ ಮೂಡ್ಬರ್ತವೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಕೇಳೋದಕ್ಕೂ ಸುಂದರವಾಗಿರುವುದಷ್ಟೇ ಅಲ್ಲದೆ ಸರಳ ಭಾಷೆ ಮತ್ತು ಭಾವನಾತ್ಮಕ ಅಭಿವ್ಯಕ್ತಿಯು ನಮ್ಮನ್ನು ಆಕರ್ಷಿತರನ್ನಾಗಿ ಮಾಡುತ್ತೆ. ಇನ್ನು ಸ್ನೇಹಿತರೆ, ಈ ಜನಪದ ಸಾಹಿತ್ಯದಲ್ಲಿ ತಾಯಿಯ ಮಹಿಮೆಯನ್ನು ವರ್ಣಿಸುವ ಅನೇಕ ಗೀತೆಗಳು ಮತ್ತು ಪದ್ಯಗಳು ಕೂಡ ಕಂಡುಬರ್ತವೆ. ಇಂತಹ ಪದ್ಯಗಳು ಅವಳ ಪ್ರೀತಿ ಮತ್ತು ತ್ಯಾಗವನ್ನು ಶಾಶ್ವತವಾಗಿ ಜೀವಂತಗೊಳಿಸ್ತವೆ. ಜನಪದ ಸಾಹಿತ್ಯದಲ್ಲಿ ತಾಯಿಯ ವ್ಯಕ್ತಿತ್ವವನ್ನು ಗೌರವಯುತವಾಗಿ ಹಾಗೂ ಸ್ಮರಣೀಯವಾಗಿ ಚಿತ್ರಿಸಲಾಗಿದೆ ಕೂಡ. ಅವಳನ್ನು ಪ್ರೀತಿ ಮತ್ತು ತ್ಯಾಗದ ಪ್ರತೀಕವಾಗಿ ನೋಡುವ ಪರಂಪರೆ ಕೂಡ ಇದೆ. ಅಷ್ಟೇ ಅಲ್ಲದೆ ತಾಯಿ ಕೇವಲ ಕುಟುಂಬದ ಆಧಾರ ಸ್ತಂಭವಾಗಿರುವವಳಲ್ಲ, ಅವಳು ಜೀವನದ ಮಾರ್ಗದರ್ಶಕಳು ಕೂಡ. ಅವಳ ಪ್ರೀತಿ ಮತ್ತು ಮಮತೆ ಹಾಗೂ ತ್ಯಾಗವು ಸದಾ ಶ್ರೇಷ್ಠವಾದ ಮಾದರಿಯಾಗಿದೆ ಅನ್ನೋ ಒಂದು ವಿಷಯಕ್ಕೆ ಬಂದಾಗ ಈ ಒಂದು ಗೀತೆ ತುಂಬಾ ಅರ್ಥಗರ್ಭಿತವಾಗಿದೆ ಸ್ನೇಹಿತರೆ. ಈ ಗೀತೆ ಇಂತಿದೆ: ತವರೂರ ದಾರಿಯಲ್ಲಿ ಕಲ್ಲಿಲ್ಲ ಮುಳ್ಳಿಲ್ಲ, ತವರೂರ ದಾರಿಯಲ್ಲಿ ಕಲ್ಲಿಲ್ಲ ಮುಳ್ಳಿಲ್ಲ, ಸಾಸುವೆಯಷ್ಟು ಮರಳಿಲ್ಲ, ಬಾನಲ್ಲಿ ಬಿಸಿಲಿನ ಬೇಗೆ ಸುಡಲಿಲ್ಲ, ಬಾನಲ್ಲಿ ಬಿಸಿಲಿನ ಬೇಗೆ ಸುಡಲಿಲ್ಲ, ಎಂತಹ ಅರ್ಥಗರ್ಭಿತವಾದ ಮಾತು. ಏನೇ ಆಗಲಿ ಸ್ನೇಹಿತರೆ, ಹೆಣ್ಮಕ್ಳು ಖುಷಿಯಿಂದ ತವ್ರ ಮನೆಗೆ ಹೊರಡುವಾಗ ಅವರಿಗೆ ಆ ಕಷ್ಟಗಳು ಹೂವಿನಂತೆ ಆಗತ್ತೆ. ಅಂದರೆ ಆ ಹೋಗುವ ದಾರಿಯಲ್ಲಿ ಕಲ್ಲುಗಳು ಇರೋದಿಲ್ಲ, ಮುಳ್ಳುಗಳು ಇರೋದಿಲ್ಲ, ಇದ್ರೂ ಅವು ಕಣ್ಣಿಗೆ ಕಾಣೋದಿಲ್ಲ. ಯಾಕಪ್ಪ ಅಂದರೆ ತವ್ರ ಮನೆಗೆ ಹೋಗುವಾಗ ಅದು ಒಂದು ರೀತಿಯ ಸೆಳೆತ ಇರುತ್ತೆ, ಪ್ರೀತಿ ಇರುತ್ತೆ, ಹಾಗೆ ಒಂದು ಸವಿ ನೆನಪು ಇರುತ್ತೆ. ಹೆಣ್ಣು ಮಕ್ಕಳ ಮನಸ್ಸಿನಲ್ಲಿ ಬರುವಂತಹ ಸಂತಸ ಇಲ್ಲಿ ವ್ಯಕ್ತವಾಗಿದೆ. ನಾವು ಹೊರಡುವಂತಹ ದಾರಿಯಲ್ಲಿ ಹೋಗುವಾಗ ಅದು ಎಷ್ಟೇ ಕಷ್ಟಗಳು ಬಂದರೂ ನಮಗೆ ಅದು ಸಣ್ಣದಾಗಿ ಕಾಣುತ್ತೆ. ಅಂದರೆ ಅಷ್ಟೊಂದು ಖುಷಿಯಲ್ಲಿರ್ತೀವಿ, ಅಷ್ಟೊಂದು ಆಸೆಯಲ್ಲಿರ್ತೀವಿ ತವ್ರ ಮನೆಗೆ ಹೊರಡುವಾಗ. ಆ ಉತ್ಸಾಹ ಎಂದಿಗೂ ಕಡಿಮೆ ಆಗೋದಿಲ್ಲ, ಅದು ಯಾವಾಗಲೂ ಉತ್ಸಾಹದ ಚಿಲುಮೆ ಆಗಿರುತ್ತೆ. ಆ ಪದ ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ, ಬಾನಲ್ಲಿ ಬಿಸಿಲಿನ ಬೇಗೆ ಸುಡಲಿಲ್ಲ ಅಂತ. ಅದು ಎಷ್ಟೇ ಬಿಸಿಲಿರಲಿ, ಗಾಳಿ ಇರಲಿ, ಮಳೆ ಇರಲಿ, ಚಳಿ ಇರಲಿ, ತವ್ರ ಮನೆಗೆ ಹೊರಡ್ತಾ ಇದ್ದೀವಿ ಅಂದರೆ ಎಲ್ಲಿಲ್ಲದ ಪ್ರೀತಿಯಲ್ಲಿ ಉಕ್ಕಿ ಬರುತ್ತೆ. ಈ ಮಾತುಗಳನ್ನೇ ಹೃದಯಕ್ಕೆ ಮುಟ್ಟುವ ಥರ, ಹೃದಯ ಸ್ಪರ್ಶಿಯಾಗಿ ಚಿತ್ರಿಸುತ್ತವೆ ಕೂಡ. ಎಷ್ಟು ತುಂಬ ಚೆನ್ನಾಗಿ ಹೇಳಿದರೆ, ಜನಪದಿಯರು ತಮ್ಮ ಪದಗಳಲ್ಲಿ ಸರಳವಾಗಿ ಪ್ರೀತಿ ತುಂಬಿ, ತವರೂರ ದಾರಿಯಲ್ಲಿ ಕಲ್ಲಿಲ್ಲ ಮುಳ್ಳಿಲ್ಲ, ಸಾಸುವೆಯಷ್ಟು ಮರಳಿಲ್ಲ, ಬಾನಲ್ಲಿ ಬಿಸಿಲಿನ ಬೇಗೆ ಸುಡಲಿಲ್ಲ ಅನ್ನುವಂತಹ ಪದಗಳು ಪ್ರೀತಿಪೂರ್ವಕವಾಗಿ ವ್ಯಕ್ತವಾಗಿವೆ ಕೂಡ. ಈ ರೀತಿಯಲ್ಲಿ ಮಾತೃಪ್ರೇಮ ಜನಪದ ಸಾಹಿತ್ಯದಲ್ಲಿ ಮೂಡಿಬಂದಿದೆ. ಮಾತೃಪ್ರೇಮವನ್ನು ಪ್ರತಿಬಿಂಬಿಸುವಂತಹ ಜನಪದ ಸಾಹಿತ್ಯದಲ್ಲಿ ಮತ್ತಷ್ಟು ಗೀತೆಗಳು ಸಾಕಷ್ಟು ಜನಪ್ರಿಯವಾಗಿವೆ. ಅಂತಹ ಗೀತೆಗಳನ್ನು ಮತ್ತಷ್ಟು ತಿಳಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಜನಪದ ಸಾಹಿತ್ಯದಲ್ಲಿ ಮಾತೃಪ್ರೇಮವನ್ನು ನಮ್ಮ ಜನಪದಿಯರು ತಮ್ಮ ಮಾತುಗಳಲ್ಲಿ ತುಂಬ ಅರ್ಥಗರ್ಭಿತವಾಗಿ ಗೀತೆಗಳ ಮೂಲಕ ವರ್ಣನೆ ಮಾಡಿದ್ದಾರೆ. ಸ್ನೇಹಿತರೆ, ಆ ಗೀತೆಗಳ ಬಗ್ಗೆ ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಇದ್ದೆ. ತವರೂರ ದಾರಿಯಲ್ಲಿ ಕಲ್ಲಿಲ್ಲ ಮುಳ್ಳಿಲ್ಲ, ಸಾಸುವೆಯಷ್ಟು ಮರಳಿಲ್ಲ, ಬಾನಲ್ಲಿ ಬಿಸಿಲಿನ ಬೇಗೆ ಸುಡಲಿಲ್ಲ ಅನ್ನುವಂತಹ ಗೀತೆ ಅರ್ಥಗರ್ಭಿತವಾದಂಥದ್ದು ಅನ್ನೋದನ್ನು ತಿಳ್ಕೊಂಡ್ವಿ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮತ್ತೊಂದು ವಿಶೇಷವಾಗಿರುವಂತಹ ಗೀತೆಯನ್ನು ತಿಳಿಸ್ತೀನಿ ಸ್ನೇಹಿತರೆ. ತಾಯಿ ಇದ್ದರೆ ಭೋಗ, ತಂದೆ ಇದ್ದರೆ ಭೋಗ, ನೀರಿದ್ರೆ ಬಾಳೆಗೊನೆ, ಭೋಗ ತಾಯವ್ವ ನೀ ಇದ್ರೆ ನಮಗೆ ಐ ಭೋಗ. ಎಷ್ಟು ಅರ್ಥಗರ್ಭಿತವಾದಂತಹ ಗೀತೆ ಇದಾಗಿದೆ. ಈ ಜನಪದ ಗೀತೆಯು ತಾಯಿ ಮತ್ತು ತಂದೆಯ ಮಹತ್ವವನ್ನು, ಪ್ರೀತಿಯನ್ನು ಸ್ಪಷ್ಟವಾಗಿ ಭಾವನಾತ್ಮಕವಾಗಿ ಚಿತ್ರಿಸುತ್ತೆ ಸ್ನೇಹಿತರೆ. ತಾಯಿ ಇದ್ದರೆ ಭೋಗ, ತಂದೆ ಇದ್ದರೆ ಭೋಗ. ಹೆಣ್ಮಕ್ಳಿಗೆ ತವ್ರ ಮನೆ ಅಂತ ನೆನಪಾದಾಗ ಕಣ್ಮುಂದೆ ಬರೋದೇ ಅಪ್ಪ ಅಮ್ಮ. ಅಪ್ಪ ಅಮ್ಮ ಅಂದರೆ ಎಲ್ಲಿಲ್ಲದ ಪ್ರೀತಿ. ಅವ್ರನ್ನ ಎಷ್ಟೊತ್ತಿಗೆ ನೋಡ್ತೀವೋ, ಅವ್ರ ಜೊತೆ ಎಷ್ಟೊತ್ತು ಮಾತಾಡ್ತೀವೋ ಅನ್ನುವಂತಹ ಒಂದು ಭಾವನಾತ್ಮಕ ಚಿತ್ರಣವನ್ನು ಕಣ್ಣಿಗೆ ಸ್ಪಷ್ಟವಾಗಿ ಮೂಡಿಸುತ್ತೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ನಮ್ಮ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ತಾಯಿ ಮತ್ತು ತಂದೆ ಕುಟುಂಬದ ಮೂಲ ಸ್ತಂಭಗಳು ಕೂಡ. ಅವರಿದ್ರೇ ಮನೆಗೆ ಒಂದು ನೆಮ್ಮದಿ, ಸಂತಸ, ಖುಷಿ, ಸಮೃದ್ಧಿ ಕೂಡ. ಹೇಗೆ ಒಂದು ಬಾಳೆಗಿಡಕ್ಕೆ ನೀರು ಅನಿವಾರ್ಯವೋ, ಹಾಗೆ ನಮ್ಮ ಖುಷಿ, ಸಂತೋಷ, ಕಷ್ಟ, ಸುಖಗಳಿಗೆ ತವರು ಮನೆ, ತಾಯಿ, ತಂದೆ ಎಲ್ಲರೂ ಕೂಡ ಆಧಾರ ಸ್ತಂಭಗಳು. ತಾಯಿಯು ಕುಟುಂಬದ ಸುಖ, ಸಂತೋಷ, ಸಮೃದ್ಧಿ, ಶಾಂತಿ ಮತ್ತು ನೆಮ್ಮದಿಗೆ ಕಾರ್ಯನಿರ್ವಹಿಸ್ತಾಳೆ, ಕೆಲಸ ಮಾಡುವಂಥವಳು. ತಾಯಿಯ ಪ್ರೀತಿ ಮತ್ತು ಕಾಳಜಿ ಕುಟುಂಬದ ಸದಸ್ಯರಿಗೆ ಒಂದು ರೀತಿಯಲ್ಲಿ ಭದ್ರತೆಯನ್ನು ನೀಡುತ್ತೆ, ಅಂದರೆ ಖುಷಿಯನ್ನು ಕೊಡುತ್ತೆ, ಆರೈಕೆಯನ್ನು ಮಾಡುತ್ತೆ, ಭಾವನೆಯನ್ನು ತುಂಬತ್ತೆ, ಕಾಳಜಿ ಮಾಡುತ್ತೆ. ಇನ್ನು ತಂದೆ ವಿಷಯಕ್ಕೆ ಬಂದಾಗ, ಆಕಾಶದೆತ್ತರದಷ್ಟು ಪ್ರೀತಿ ತಂದೆ ಮೇಲೆ ಇದ್ದೇ ಇರುತ್ತೆ. ಅಪ್ಪ ತುಂಬ ಮಾತಾಡೋದಿಲ್ಲ, ಆದರೆ ಮಾರ್ಗದರ್ಶಕರಾಗಿರ್ತಾರೆ. ಅಪ್ಪನ ಒಂದು ಸಲಹೆ ಜೀವನದ ಸವಾಲುಗಳನ್ನು ಎದುರಿಸಲಿಕ್ಕೆ ಸಹಾಯ ಮಾಡುತ್ತೆ, ಶಕ್ತಿ ನೀಡುತ್ತೆ ಕೂಡ. ಈ ಗೀತೆ ತಾಯಿ ಮತ್ತು ತಂದೆಯ ಪ್ರೀತಿಯು ಕುಟುಂಬದ ಸಂತೋಷಕ್ಕೆ ಎಷ್ಟು ಮುಖ್ಯ ಅನ್ನುವಂಥದ್ದನ್ನು ನಮ್ಮ ಜನಪದಿಯರು ತಮ್ಮ ಪದಗಳ ಮೂಲಕ, ಗೀತೆಗಳ ಮೂಲಕ ರಚನೆ ಮಾಡಿ ತಿಳಿಸಿದ್ದಾರೆ. ಅವರಿಲ್ಲದ ಕುಟುಂಬ ಈ ಭೋಗಗಳಿಂದ ವಂಚಿತವಾಗತ್ತೆ ಅನ್ನುವಂತಹ ಸಂದೇಶವನ್ನು ಸಾರಿದ್ದಾರೆ ಕೂಡ. ಖಂಡಿತ ಅಲ್ವಾ, ಅಂತಹದ್ದೇ ಮತ್ತೊಂದು ವಿಶೇಷವಾಗಿರುವಂತಹ ಗೀತೆ ಇದೆ ಸ್ನೇಹಿತರೆ. ಬ್ಯಾಸಿಗೆ ದಿವಸಕ್ಕೆ ಬೇವಿನ ಮರ ತಂಪ, ಭೀಮರತಿ ಎಂಬ ಹೊಳೆತಂಪ, ಹಡೆದವ್ವ ನೀ ತಂಪ ನನ್ನ ತವರಿಗೆ. ಒಂದೊಂದು ಮಾತು ಕೂಡ ಮನಸ್ಸಿಗೆ ಮುಟ್ಟತ್ತೆ. ಈ ಮರದ ನೆರಳು ನದಿಯ ಒಂದು ತೀರ ಎಷ್ಟೊಂದು ತಂಪಾಗಿರುತ್ತೆ ಅಲ್ವಾ ಸ್ನೇಹಿತರೆ. ಮನಸ್ಸಿಗೆ ಖುಷಿ ಕೊಡತ್ತೆ, ನೆಮ್ಮದಿ ಕೊಡತ್ತೆ, ಹಾಗೆ ಒಂದು ಭಾವನೆಗಳನ್ನು ತೆರೆದಿಡತ್ತೆ. ಇಲ್ಲಿ ಮರದ ನೆರಳು, ತಂಪಾದ ನೀರು, ಈ ನದಿಯ ತೀರಗಳು ಮನಸ್ಸಿಗೆ ಎಷ್ಟು ಖುಷಿ ಕೊಡ್ತವೋ, ಮುದ ನೀಡ್ತವೋ, ಸಂತೋಷ ನೀಡ್ತವೋ, ಹಾಗೆ ಹೆಣ್ಮಕ್ಳು ತವ್ರ ಮನೆಗೆ ಹೊರಡುವಾಗ ಆ ತಾಯಿಯ ಪ್ರೀತಿ ಕೂಡ ಅಷ್ಟೇ ನೆನಪಾಗಿ ಖುಷಿ ಕೊಡತ್ತೆ, ಮನಸ್ಸಿಗೆ ಅಷ್ಟೇ ತಂಪಾಗತ್ತೆ. ಸುಡುವಂಥ ಬಿಸಿಲಿನಲ್ಲಿ ಹೋದಾಗ ನಮಗೆ ನೆರಳು ಸ್ವರ್ಗದ ರೀತಿಯಲ್ಲಿ ಖುಷಿ ಕೊಡತ್ತೆ. ಅದೇ ರೀತಿಯಲ್ಲಿ ನಮಗೆ ಎಷ್ಟೇ ಕಷ್ಟ, ನೋವು, ಸಮಸ್ಯೆಗಳು ಬಂದಾಗ ತವ್ರ ಮನೆ ನೆನಪಾಗಿ, ಹಾಗೆ ಆ ತಾಯಿಯ ತಂದೆಯ ಪ್ರೀತಿಯ ನೆನಪಾದಾಗ ಆ ಕಷ್ಟಗಳು ಕೂಡ ದೂರ ಆಗ್ತವೆ ಅಂತ ನಮ್ಮ ಜನಪದಿಯರು ತುಂಬ ಚೆನ್ನಾಗಿ ಅರ್ಥಗರ್ಭಿತವಾಗಿ ವರ್ಣನೆ ಮಾಡಿದ್ದಾರೆ. ತಾಯಿಯ ಪ್ರೀತಿಯಲ್ಲಿ ಕೇವಲ ಆರೈಕೆಯಲ್ಲ, ಅವಳು ಕೇವಲ ನಮಗೆ ರಕ್ಷಣೆ ಕೊಡೋದಿಲ್ಲ, ನಮ್ಮ ಜೀವನದ ಕಷ್ಟ ಸಮಸ್ಯೆಗಳನ್ನು ದೂರ ಮಾಡುವಂಥವಳು, ಧೈರ್ಯ ಕೊಡುವಂಥವಳು. ನೆಮ್ಮದಿಯ ತಾಣ ಅಂದರೆ ಅದು ತವರು ಮನೆ. ಇಲ್ಲಿ ತಾಯಿಯ ಪ್ರೀತಿಯನ್ನು ಪ್ರಕೃತಿಗೆ ಹೋಲಿಕೆ ಮಾಡಿ ತುಂಬ ಚೆನ್ನಾಗಿ ತಿಳಿಸಿದರೆ ಕೂಡ, ಇಲ್ಲಿ ಅವಳ ಕಾಳಜಿ ಮತ್ತು ಆಳವಾದ ಪ್ರೀತಿ ಮನ ಮುಟ್ಟುವಂತೆ ತಿಳಿಸಿದರೆ ಜನಪದಿಯರು. ಈ ಸಾಹಿತ್ಯದಲ್ಲೂ ಕೂಡ ತಮ್ಮ ಪದಗಳ ಮೂಲಕ ಎಷ್ಟು ಅರ್ಥಗರ್ಭಿತವಾಗಿ ವರ್ಣನೆ ಮಾಡಿದ್ದಾರೆ ನೋಡಿ ಸ್ನೇಹಿತರೆ. ಬ್ಯಾಸಿಗೆ ದಿವಸಕ್ಕೆ ಬೇವಿನ ಮರ ತಂಪ, ಭೀಮರತಿ ಎಂಬ ಹೊಳಿ ತಂಪ, ಹಡೆದವ್ವ ನೀ ತಂಪ ನನ್ನ ತವರಿಗೆ ಅಂತ. ಈ ಸಾಲುಗಳನ್ನ ಕೇಳ್ತಾ ಇದ್ರೆ ಕೇಳ್ತಾನೆ ಇರಬೇಕು ಅನ್ಸುತ್ತೆ. ಇಂತಹ ಗೀತೆಗಳನ್ನು ಮತ್ತಷ್ಟು ತಿಳಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಜನಪದ ಸಾಹಿತ್ಯದಲ್ಲಿ ಮೂಡಿಬಂದಂತಹ ಮಾತೃಪ್ರೇಮದ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿಸ್ತಾ ಇದ್ದೆ. ನಮ್ಮ ಜನಪದಿಯರು ಓದಿಲ್ಲ ಬರೆದಿಲ್ಲ, ಆದರೂ ಅವರ ಒಂದು ಜಾಣ್ಮೆ ಬುದ್ಧಿವಂತಿಕೆ ಎಲ್ಲರನ್ನೂ ಮೀರಿಸುವಂತಿದೆ. ಅದರಲ್ಲಿ ಬರುವಂತಹ ಒಂದು ಪ್ರೀತಿ ಇರ್ಬೋದು, ನೈಜತೆ ಇರ್ಬೋದು, ಜೊತೆಗೆ ಬದುಕಿನ ಚಿತ್ರಣ ಇರ್ಬೋದು, ವೈಚಾರಿಕತೆ, ಮೌಲ್ಯಗಳು, ರೂಢಿಗಳು, ಸಂಪ್ರದಾಯಗಳು, ಸಂಸ್ಕೃತಿ, ಹಬ್ಬ ಹರಿದಿನಗಳು, ಆಚರಣೆಗಳು, ಎಲ್ಲವೂ ಕೂಡ ಪದಗಳಲ್ಲಿ ಕಟ್ಟಿ ಆ ಗೀತೆಗಳನ್ನಾಗಿ ರಚನೆ ಮಾಡೋದಿದೆ ಅಲ್ವಾ. ಅದೊಂದು ಅದ್ಭುತವಾದಂತಹ ಕಲೆ ಅಂತಲೇ ಹೇಳ್ಬೋದು ಅಲ್ವಾ ಸ್ನೇಹಿತರೆ. ಸೊ ಅಂತಹ ಕಲೆಯನ್ನು ರೂಢಿಗತವಾಗಿ ತುಂಬ ಚೆನ್ನಾಗಿ ಅನುಸರಿಸ್ಕೊಂಡು ಉಳಿಸ್ಕೊಂಡು ಬೆಳೆಸ್ಕೊಂಡು ಬರೋದು ಕೂಡ ನಮ್ಮೆಲ್ಲರ ಒಂದು ಜವಾಬ್ದಾರಿಯಾಗಿದೆ, ಕರ್ತವ್ಯವಾಗಿದೆ ಕೂಡ. ಸೊ ಇಂತಹ ಜನಪದ ಗೀತೆಗಳಲ್ಲಿ ಮೂಡಿ ಬಂದಂತಹ ಮಾತೃಪ್ರೇಮದ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ತಿಳಿತಾ ಹೋಗೋಣ ಸ್ನೇಹಿತರೆ. ಈ ಗೀತೆ ತುಂಬಾ ಅದ್ಭುತವಾಗಿದೆ. ತವರು ಮನೆಯ ಜ್ಯೋತಿ ತಣ್ಣಾಗೆ ಉರಿಯವ್ವ, ತಣ್ಣೀರಾಗೆ ಮಿಂದು ಮಡಿಯುಟ್ಟು ಬರುತ್ತೇನೆ, ತಣ್ಣಾಗೆ ಉರಿಯೇ ಜಗಜ್ಯೋತಿ. ತವರು ಮನೆಯ ಜ್ಯೋತಿ ತಣ್ಣಾಗೆ ಉರಿಯವ್ವ, ತಣ್ಣೀರಾಗೆ ಮಿಂದು ಮಡಿಯುಟ್ಟು ಬರುತ್ತೇನೆ, ತಣ್ಣಾಗೆ ಉರಿಯೇ ಜಗಜ್ಯೋತಿ. ಈ ಗೀತೆಯಲ್ಲಿ ಸ್ನೇಹಿತರೆ, ತವರು ಮನೆಗೆ ಬರುವ ಹೆಣ್ಣುಮಗಳು ತಾಯಿಯನ್ನು ಜ್ಯೋತಿಗೆ ಹೋಲಿಸ್ತಾಳೆ, ಅಂದರೆ ದೀಪಕ್ಕೆ, ಬೆಳಕಿಗೆ ಹೋಲಿಸ್ತಾಳೆ. ಕತ್ತಲಿನ ಮನೆಯಲ್ಲಿ ಒಂದು ಸಣ್ಣ ದೀಪ ಹಚ್ಚಿದ್ರೂ ಕೂಡ ಆ ಮನೆ ನಳನಳಿಸತ್ತೆ. ಹಾಗೇ ಒಂದು ಮನೆಗೆ ತಾಯಿ ಇದ್ದಾಗ ಆ ಮನೆ ಸುಖ ಸಂತೋಷ ನೆಮ್ಮದಿಯಿಂದ ನೆಲೆಸಿರುತ್ತೆ. ಅಂತಹ ಮನೆ ಯಾವಾಗಲೂ ಖುಷಿಯಾಗಿರಲಿ, ತಣ್ಣಗಿರಲಿ, ನೆಮ್ಮದಿಯಾಗಿರಲಿ, ಪ್ರೀತಿಯಿಂದ ಕೂಡಿರಲಿ ಅಂತ ಗಂಡನ ಮನೆಗೆ ಹೋದಂತಹ ಹೆಣ್ಮಗಳು ಮನ ತುಂಬಿ ಈ ಮಾತುಗಳನ್ನು ಹೇಳ್ತಾಳೆ. ಇಲ್ಲಿ ಜ್ಯೋತಿ ಅಂದರೆ ಕೇವಲ ದೀಪವಲ್ಲ ಸ್ನೇಹಿತರೆ, ತಾಯಿಯ ಪ್ರೀತಿ, ಕಾಳಜಿ, ಮಾರ್ಗದರ್ಶನದ ಸಂಕೇತ ಕೂಡ. ತಾಯಿ ಮನೆಯ ಬೆಳಕು, ಆಕೆ ಇದ್ದಾಗ ಮನೆಯಲ್ಲಿ ಒಂದು ಶಕ್ತಿಯೇ ತುಂಬಿರುತ್ತೆ. ಜಸ್ಟ್ ಹಾಗೆ ಒಂದು ಊಹೆ ಮಾಡ್ಕೊಳ್ಳಿ ಸ್ನೇಹಿತರೆ, ತಾಯಿ ಒಂದು ವಾರ ಅಥವಾ 15 ದಿನ ಮನೆ ಬಿಟ್ಟು ಯಾವುದಾದ್ರೂ ಊರಿಗೆ ಹೋಗ್ಬಿಟ್ರೆ, ಎಲ್ಲಾದರೂ ಹೋಗ್ಬಿಟ್ರೆ, ಅವಳು ಹೋಗಿ ಅರ್ಧ ಗಂಟೆಗೆ ನಮಗೆ ಕೈಕಾಲೆ ಆಡೋದಿಲ್ಲ. ಒಂದು 100 ಸಲ ಫೋನ್ ಮಾಡಿರ್ತೀವಿ, ಅಮ್ಮ ಅಡುಗೆ ಮನೆಯಲ್ಲಿ ಆ ವಸ್ತು ಕಾಣಿಸ್ತಿಲ್ಲ, ಈ ವಸ್ತು ಕಾಣಿಸಿಲ್ಲ, ಅದು ಎಲ್ಲಿಟ್ಟಿದೆಯಾ, ಇದು ಎಲ್ಲಿಟ್ಟಿದೆಯಾ, ಡೈನಿಂಗ್ ಟೇಬಲ್ ಮೇಲೆ ಇದು ಇಲ್ಲ, ರೂಮಲ್ಲಿ ಅದು ಇಲ್ಲ, ವಾಶ್ರೂಮಲ್ಲಿ ಸೋಪಿಲ್ಲ, ಆ ಬಟ್ಟೆ ಇಲ್ಲ, ಈ ಬಟ್ಟೆ ಇಲ್ಲ, ಆ ರೇಷನ್ ಎಲ್ಲಿಟ್ಟಿದೆಯಾ, 1000 ಕ್ವಶನ್ನು. ಅಡುಗೆ ಹೇಗೆ ಮಾಡೋದು, ಬಟ್ಟೆ ಹೇಗೆ ತೊಳೆಯೋದು, ಮನೆ ಹೇಗೆ ಕ್ಲೀನ್ ಮಾಡೋದು, ಪಾತ್ರೆ ಹೇಗೆ ತೊಳೆಯೋದು ಅಂತ 1000 ಕ್ವಶನ್ ಕೇಳ್ತೀವಿ ಅಮ್ಮಂಗೆ ಫೋನ್ ಮಾಡಿ. ಆಗ ಒಮ್ಮೆ ಯೋಚನೆ ಮಾಡಿ ಸ್ನೇಹಿತರೆ, ಅಲ್ಲಿ ತಾಯಿಯ ಪ್ರೀತಿ, ತಾಯಿಯ ಉಪಸ್ಥಿತಿ ಎಷ್ಟಿರತ್ತೆ, ಎಷ್ಟು ಮಿಸ್ ಮಾಡ್ಕೊಳ್ತೀವಿ ಅಮ್ಮನನ್ನು ಅಂತ. ಅಷ್ಟೊಂದು ಅದ್ಭುತ ಶಕ್ತಿ ತಾಯಿ. ಗಂಡನ ಮನೆಯಲ್ಲಿ ಇರುವಂತಹ ಹೆಣ್ಮಗಳು ತವರು ಮನೆಗೆ ಬರುವಾಗ ತಣ್ಣೀರಾಗೆ ಮಿಂದು ಮಡಿಯುಟ್ಟು ಬರುತ್ತೀನಿ ಅಂತ ಹೇಳ್ತಾಳೆ. ಅಂದರೆ ತವರು ಮನೆಗೆ ಬರುವಾಗ ಅಷ್ಟೇ ಪ್ರೀತಿ, ಮಮತೆ, ವಿಶ್ವಾಸದಿಂದ ಪವಿತ್ರವಾಗಿ ಬರ್ತೀನಿ ಅಮ್ಮ ಅಂತ ಹೇಳ್ತಾಳೆ. ತಾಯಿಯನ್ನು ಇಲ್ಲಿ ಜಗಜ್ಯೋತಿಗೆ ಹೋಲಿಕೆ ಮಾಡಿದ್ದಾರೆ ನೋಡಿ ಸ್ನೇಹಿತರೆ. ತಣ್ಣಾಗೆ ಉರಿಯೇ ಜಗಜ್ಯೋತಿ, ಅಂದರೆ ಇಲ್ಲಿ ಆಕೆಯ ಪ್ರೀತಿ ಕೇವಲ ಮನೆಗೆ ಮಾತ್ರ ಸೀಮಿತವಾಗಿರುವುದಿಲ್ಲ, ಅದು ಇಡೀ ಜಗತ್ತಿಗೆ ಬೆಳಕು ನೀಡುವ ಶಕ್ತಿ ಅಂತ ಹೇಳ್ತಾರೆ ಜನಪದಿಯರು. ನೀನು ಚಂದ ಇದ್ದಷ್ಟು ಮನೆ ಚೆನ್ನಾಗಿರುತ್ತೆ, ಜಗತ್ತು ಚೆನ್ನಾಗಿರುತ್ತೆ ಅಂತ ನಮ್ಮ ಜನಪದಿಯರು ತಮ್ಮ ಪದಗಳ ಮೂಲಕ ಗೀತೆಗಳನ್ನು ರಚನೆ ಮಾಡಿ ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ ಕೂಡ. ಒಂದಕ್ಕಿಂತ ಒಂದು ಪದ್ಯಗಳು, ಗೀತೆಗಳು ಅದ್ಭುತವಾಗಿದ್ದಾವೆ ಕೇಳಲಿಕ್ಕೆ, ಹಾಗೆ ಜೀವನದಲ್ಲಿ ಅನುಸರಿಸೋದಕ್ಕೂ ಕೂಡ ಅಲ್ವಾ. ಅದೇ ರೀತಿಯಲ್ಲಿ ಮತ್ತೊಂದು ಗೀತೆಯನ್ನು ತಿಳಿಸ್ತೀನಿ ಸ್ನೇಹಿತರೆ. ಈ ಗೀತೆಯಂತೂ ಮಗುವಿನ ಬಗ್ಗೆ ಇರುವ ಭಾವನೆಗಳನ್ನು, ಜೊತೆಗೆ ಮಗುವಿನ ಭವಿಷ್ಯದ ಬಗ್ಗೆ ಅವಳಿಗಿರುವ ನಿರೀಕ್ಷೆಯನ್ನು ವ್ಯಕ್ತಪಡಿಸುತ್ತೆ ಸ್ನೇಹಿತರೆ. ಆ ಗೀತೆಯನ್ನು ಈಗ ಪ್ರಸ್ತುತಪಡಿಸ್ತೀನಿ ಕೇಳಿ. ಆಚಾರ ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ನನಕಂದ ಜ್ಯೋತಿಯೇ ಆಗು ಜಗಕ್ಕೆಲ್ಲ. ಎಲ್ಲ ತಾಯಂದರು ಬಯಸೋದೇ ಇದು. ಮಕ್ಕಳಿಂದ ಅವರು ಏನನ್ನೂ ನಿರೀಕ್ಷೆ ಮಾಡೋದಿಲ್ಲ. ಪ್ರಾಮಾಣಿಕವಾಗಿರು, ಕೆಲಸ ಮಾಡು, ಆಚಾರವಂತನಾಗು, ನೀತಿವಂತನಾಗು, ಮೌಲ್ಯಯುತ ಬದುಕನ್ನು ನೀನು ಮಾಡು, ಕಠಿಣ ಪರಿಶ್ರಮ ಪಡು ಅಂತಲೇ ಎಲ್ಲ ತಂದೆ ತಾಯಂದರು ಕೂಡ ಆಸೆ ಪಡ್ತಾರೆ ಮಕ್ಕಳ ಮೇಲೆ. ಅಪ್ಪ ಅಮ್ಮಂದರು ಮಕ್ಕಳನ್ನು ತುಂಬ ಮುದ್ದು ಮಾಡಿ ಬೆಳೆಸ್ತಾರೆ, ತಪ್ಪು ಮಾಡಿದಾಗ ಅವರಿಗೆ ಶಿಕ್ಷೆ ಕೂಡ ಕೊಡ್ತಾರೆ, ಬೈತಾರೆ, ಬುದ್ಧಿವಾದ ಹೇಳ್ತಾರೆ. ಅವ್ರು ಏನು ಹೇಳ್ತಾರೋ ಅವರ ಮಾತನ್ನು ಕೇಳಿದಾಗ ಮಕ್ಕಳ ಭವಿಷ್ಯ ಕೂಡ ಉಜ್ವಲವಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸತ್ಯ ಮತ್ತು ಪ್ರಾಮಾಣಿಕತೆಯನ್ನು ಅಳವಡಿಸ್ಕೊಳ್ಳಿ ಅಂತಲೇ ಪ್ರತಿಯೊಬ್ಬ ತಂದೆ ತಾಯಿ ಕೂಡ ಮಕ್ಕಳಿಗೆ ಹೇಳುವಂತಹ ಮಾತಿದಾಗಿದೆ. ಈ ಮಾತು ವ್ಯಕ್ತಿಯ ವ್ಯಕ್ತಿತ್ವವನ್ನು ತೋರಿಸತ್ತೆ, ಹಾಗೆ ಸೌಜನ್ಯ, ಜ್ಞಾನ, ಸಂಯಮವನ್ನು ತೋರಿಸತ್ತೆ. ಇಲ್ಲಿ ಮಗುವಿನ ನಡವಳಿಕೆ ಸಮಾಜಕ್ಕೆ ಮಾದರಿಯಾಗಬೇಕು ಅನ್ನುವಂಥದ್ದೇ ತಂದೆ ತಾಯಿಯರ ಆಸೆ ಆಗಿರುತ್ತೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂದಾಗೆ ಮಕ್ಕಳಲ್ಲಿ ನಾವು ಯಾವ ರೀತಿ ಒಂದು ಪ್ರಾಮಾಣಿಕತೆಯನ್ನು ಉತ್ತಿ ಬಿತ್ತಿ ಬೆಳೆಸ್ತೀವೋ ಅದು ದೊಡ್ಡವರಾದ ಮೇಲೂ ಕೂಡ ಮುಂದುವರಿತಾ ಹೋಗುತ್ತೆ. ಇಷ್ಟೆಲ್ಲ ವಿಶೇಷತೆಯಿಂದ ಕೂಡಿವೆ ಈ ಜನಪದ ಗೀತೆಗಳು. ಈ ಜನಪದ ಗೀತೆಗಳು ತಾಯಿ ಮತ್ತು ತವರು ಮನೆ ಮೇಲಿನ ಪ್ರೀತಿ, ಮಮತೆ ಮತ್ತು ಬಾಂಧವ್ಯವನ್ನು ಸರಳ ಮತ್ತು ಹೃದಯ ಸ್ಪರ್ಶಿಯಾಗಿ ವ್ಯಕ್ತಪಡಿಸ್ತವೆ. ಇಲ್ಲಿ ಜನಪದ ಸಾಹಿತ್ಯದ ಈ ಭಾವನಾತ್ಮಕ ಅಭಿವ್ಯಕ್ತಿಗಳು ನಮ್ಮ ಸಂಸ್ಕೃತಿಯ ಶ್ರೀಮಂತಿಕೆಯನ್ನು ಪ್ರತಿಬಿಂಬಿಸುತ್ತವೆ. ಅಷ್ಟೇ ಅಲ್ಲದೆ ಜನಪದ ಸಾಹಿತ್ಯದಲ್ಲಿ ತಾಯಿಯ ಮಹತ್ವವನ್ನು ಈ ಗೀತೆಗಳ ಮೂಲಕ ವ್ಯಕ್ತಪಡಿಸಿದರೆ ನಮ್ಮ ಜನಪದಿಯರು. ಇವು ಕೇವಲ ಸಂಗೀತವಲ್ಲ, ಗೀತೆಗಳಲ್ಲ, ಹಾಡುಗಳಲ್ಲ ಸ್ನೇಹಿತರೆ, ಸಂಸ್ಕೃತಿಯ ಜೀವಂತ ಪ್ರತಿಬಿಂಬಗಳಾಗಿವೆ. ಈ ಮಧುರ ಪದ್ಯಗಳು ತಾಯಿಯ ಮಹತ್ವವನ್ನು ಯುಗ ಯುಗಾಂತರಕ್ಕೂ ಜೀವಂತವಾಗಿಡುವ ದೀಪಗಳಂತೆ ಹೊಳೆಯುತ್ತವೆ ಅಲ್ವಾ? ಈ ದಿನ ಸಾಹಿತ್ಯ ಲೋಕದಲ್ಲಿ ತಿಳಿಸ್ಕೊಟ್ಟಂತಹ ಜನಪದ ಸಾಹಿತ್ಯದಲ್ಲಿ ಮಾತೃಪ್ರೇಮ ಹೇಗೆ ಮೂಡ್ ಬಂದಿದೆ ಅನ್ನುವ ಒಂದು ವಿಷಯ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅನ್ಕೊಳ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
4: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
5: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಸಹಜ ಗರ್ಭಧಾರಣೆಯಿಂದ, 500 ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಪ್ರನಾಳ ಶಿಶುಗಳ

0: ಜನನವಾಗಿದೆ.
1: 4,000 ಹೆಚ್ಚು ಗರ್ಭಕೋಶದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
2: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
3: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
4: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
5: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ಹಲೋ, ಗುಡ್ ಮಾರ್ನಿಂಗ್, ಶುಭೋದಯ, ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ಹಾಗೆ ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ, ಸ್ನೇಹಿತರೆ, ಇವತ್ತು ಯಾರ್ಯಾರ ಮನೇಲಿ ಏನೇನು ಸ್ಪೆಷಲ್ ಅಂತ ಕೇಳ್ತಾ, ಎಸ್, ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ, ಈಗ ಸಾಮಾನ್ಯ ನಮ್ಮ ಈ ಹಳ್ಳಿಗಳಲ್ಲಾಗಲಿ ಅಥವಾ ನಮ್ಮ ಸಿಟಿ ಕಡೆಗಳಲ್ಲಾಗಲಿ, ಮುಂಚೆ ಎಲ್ಲ ಮನೆಗಳಲ್ಲಿ ಏನಾದರೂ ಒಂದು ಸಣ್ಣ ಶುಭ ಕಾರ್ಯ ಆದರೂ ಕೂಡ ಒಂದು ಸಣ್ಣ ಒಂದು ಸಂಭ್ರಮ ಇರ್ತಾ ಇತ್ತು. ಹೇಗೆ ಅಂತಂದರೆ, ಹಸಿರು ಚಪ್ಪರ ಆಗಿರ್ಬೋದು, ಮಾವಿನ ಎಲೆ ತೋರಣ, ಅಕ್ಕಪಕ್ಕದ ಮನೆಯವರೆಲ್ಲ ಸೇರಿ ಒಟ್ಟಿಗೆ ಕೂಡಿ ಒಂದು ಸಂತೋಷದ ವಾತಾವರಣನ ಕ್ರಿಯೇಟ್ ಮಾಡ್ತಾ ಇದ್ರು. ಸೊ ಏನು ಹೇಳ್ತಾ ಇದ್ದೀನಿ ಗೊತ್ತಾ? ಸೊ ಮದುವೆ, ಹುಟ್ಟು ಹಬ್ಬ ಆಗಲಿ, ಸೀಮಂತ ಕಾರ್ಯ ಆಗಲಿ, ಹಾಗೆ ಹಬ್ಬ ಹರಿದಿನಗಳಲ್ಲಾಗಲಿ, ಪ್ರತಿಯೊಂದು ಶುಭ ಸಂದರ್ಭದಲ್ಲೂ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅದ್ಭುತವಾದ ಹಾಡುಗಳು ಕೂಡ ಇದ್ದಾವೆ. ಸೊ ಆ ಒಂದು ಹಾಡನ್ನು ನೀವು ಕೂಡ ಎಂಜಾಯ್ ಮಾಡ್ತಾ, ನೀವು ಕೂಡ ಆ ಒಂದು ಆಯ್ಕೆ ಮಾಡಿಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಈಗ ಆ ಹಾಡನ್ನು ನಮ್ಮೊಟ್ಟಿಗೆ ಹಾಡ್ತಾ ಈ ಕಾರ್ಯಕ್ರಮವನ್ನು ಶುರು ಮಾಡೋಣ. ಯಾರು ಮೊದಲು ಕಾಲರ್ ಅಂತ ನೋಡೋಣ, ಬನ್ನಿ. ಹಲೋ, ಹಲೋ, ಅರೆ
9: ಶಿವಮೊಗ್ಗ.
8: ಓಕೆ, ಎಸ್, ಬ್ರಹ್ಮಾನಂದ ಸರ್.
9: ತಿಂಡಿ ಆಯ್ತಾ ಮೇಡಮ್?
8: ತಿಂಡಿ ಆಯ್ತು. ನಿಮ್ದು ಆಯ್ತಾ?
9: ನಮ್ದು ಆಯ್ತು ಮೇಡಮ್, ದೋಸೆ ಚಟ್ನಿ. ನಿಮ್ದು?
8: ನಮ್ದು ಇವತ್ತು ತಟ್ಟೆ ಕಡುಬು.
9: ಓ, ಫೇಮಸ್ ಮೇಡಮ್ ಮಲ್ನಾಡ್ದು.
8: ಎಸ್, ಹೌದು. ಓಕೆ ಸರ್, ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
9: ಇವತ್ತು ವಿಶ್ವ ಜೇನುನೊಣಗಳ ದಿನ ಮೇಡಮ್.
8: ಖಂಡಿತ, ಹೌದು.
9: ಎಲ್ಲರ ಜೀವನವು ಜೇನುಗೂಡಿನಂತೆ ಒಂದು ಅವಿಭಕ್ತ ಕುಟುಂಬವಾಗಿರ್ಲಿ, ಜೇನಿನಂತೆ ಸಿಹಿ ಆಗಿರ್ಲಿ ಮೇಡಮ್ ಎಲ್ಲರ ಜೀವನ.
8: ಓಕೆ ಸರ್, ಓಕೆ
9: ಮೇಡಮ್. ಅದೇ ಇವತ್ತು ಗೆಟ್ ಟುಗೆದರ್ ತರ ಹಾಡುಗಳು ಹೇಳ್ಬೇಕು ಅಂತ ಹೇಳಿದ್ರಲ್ಲ.
8: ಹೌದು, ಈಗ ಮನೆ ಅಂದ ಕೂಡಲೇ ಎಲ್ಲಾ ಶುಭ ಕಾರ್ಯಗಳು ನಡೆಯುತ್ತೆ. ಸೊ ಆ ಒಂದು ಮನೆ ಮುಂದೆ ನಡೆಯುತ್ತೆ. ಕೆಲವರು ಪಾರ್ಟೀಸ್ ಹಾಲ್ ಅಲ್ಲಿ ಇಟ್ಕೊಂತಾರೆ, ಕೆಲವರು ಮನೆಯಲ್ಲೇ ಇಟ್ಕೊಳ್ತಾರೆ.
9: ಈಗ ನಮ್ಮ ಮನೆಯಲ್ಲೇ ಒಂದ್ ಫಂಕ್ಷನ್ ಇಟ್ಕೊಂಡಿದ್ದೀನಿ ನಾನು, ಗೆಟ್ ಟುಗೆದರ್.
8: ಓಕೆ,
9: ಪ್ರೀತಿ ವಾತ್ಸಲ್ಯದ ಒಂದು ಚಿತ್ರದ ಗೀತೆನ ಹಾಡ್ತಾ ಇದ್ದೀನಿ ಫ್ರೆಂಡ್ಸ್ ಗೆಲ್ಲ.
8: ಓಕೆ,
9: ನೀವು ಎಲ್ಲರೂ ಬಂದಿದ್ದೀರಾ, ಕೇಳುಗರು ಬಂದಿದ್ದಾರೆ ನಮ್ಮ ಮನೆ ಫಂಕ್ಷನ್ ಗೆ, ನಾನು ಆಡ್ತಾ ಇದ್ದೀನಿ.
8: ಸೂಪರ್, ಓಕೆ.
9: ಸ್ನೇಹಿತರೇ, ನಿಮಗೆ ಸ್ವಾಗತ, ನನ್ನೆದೆಯ ಪ್ರೀತಿ ಸ್ವಾಗತ, ಎಂದೆಂದು ನೆನಪಿರಲಿ ಗೀಸುದಿನ, ಸಂತೋಷದ ಗೀ ಶುಭ ಮಿಲನ. ಓ, ಎಂದೆಂದು ನೆನಪಿರಲಿ ಗೀಸುದಿನ, ಸಂತೋಷದ ಗೀ ಶುಭ ಮಿಲನ. ಸ್ನೇಹಿತರೇ, ನಿಮಗೆ ಸ್ವಾಗತ, ನನ್ನೆದೆಯ ಪ್ರೀತಿ ಸ್ವಾಗತ, ರಸಪೂರ್ಣ ರಂಗ

0: ಮಕಾವ್ಯವಿಲ್ಲ ಹೃದಯ ಹಗುರಾಗಿ ಇರಲಿ ಪ್ರೀತಿ ವಾತ್ಸಲ್ಯ ನಗಲಿ ಸ್ನೇಹಿತರೇ ನಿಮಗೆ ಸ್ವಾಗತ ನನ್ನೆದೆಯ ಪ್ರೀತಿ ಸ್ವಾಗತ ಎಂದೆಂದು ನೆನಪಿರಲಿ ಗೀಸು ದಿನ ಸಂತೋಷದ ಗೀ ಶುಭ ಮಿಲನ ಆಯೇ ಎಂದೆಂದು ನೆನಪಿರಲಿ ಗೀಸು ದಿನ ಸಂತೋಷದ ಗೀ ಶುಭ ಮಿಲನ ಸ್ನೇಹಿತರೇ ನಿಮಗೆ ಸ್ವಾಗತ ನನ್ನೆದೆಯ ಪ್ರೀತಿ ಸ್ವಾಗತ. ಆಯ್ತು ಮೇಡಮ್, ಇನ್ನೂ ಒಂದ್ ಪ್ಯಾರಾ ಇದೆ ಆದ್ರೆ ಸಾಕು.
1: ಓಕೆ, ಥ್ಯಾಂಕ್ ಯು, ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಥ್ಯಾಂಕ್ ಯು,
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
1: ಓಕೆ, ಎಸ್ ಬ್ರಹ್ಮಾನಂದ ಸರ್ ಅವರು ಸಖತ್ತಾಗಿ ಹಾಡಿದ್ರು. ಪ್ರೀತಿ ವಾತ್ಸಲ್ಯ ಚಿತ್ರದಿಂದ ಈ ಒಂದು ಸುಂದರವಾದ ಗೀತೆಯನ್ನ ಹಾಡಿದಾಯ್ತು. ಈಗ ಮತ್ತೊಬ್ರು ಕಾಲರ್ ರೆಡಿ ಇದಾರೆ, ಬನ್ನಿ. ಯಾರು ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ
2: ಮೇಡಮ್, ನಮಸ್ತೆ.
1: ನಮಸ್ತೆ, ಊಟ ಆಯ್ತಾ ಸೋಮಶೇಖರ್ ಸರ್?
2: ಮೇಡಮ್ ಮಾಡಬೇಕು ಮೇಡಮ್ ಈಗ.
1: ಓಕೆ, ಯಾವ ಗೀತೆಯನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ?
2: ಮೇಡಮ್ ನಿಜ, ನೀವು ನಾನು ತುಂಬಾ ತಡವಾಗಿ ನೋಡಿದೆ ಮೇಡಮ್, ಒಂದು 5 ನಿಮಿಷ ಹಿಂದೆ.
1: ಓಕೆ,
2: ಹಾಗಾಗಿ ನಾವು ಹಿಂದೆ ತುಂಬಾ ಹಾಡು ಇದೆಲ್ಲ ನಮ್ ಕಾಲೇಜ್ ಡೇಸ್ ನಲ್ಲಿ ಆಡ್ತಾ ಇದ್ವಿ ಮೇಡಮ್. ಇದು ಮಾನವ ದಾನವ ಅಂತ ಒಂದ್ ಸಿನಿಮಾ,
1: ಶಂಕರ್ ನಾಗ್ ಅವ್ರದ್ದು.
2: ಅದನ್ನ ಮಾಡಿದ್ವಿ.

ಸುಧಿಮ ನಿನ್ನ ಜನುಮ ದಿನ ಹಳೆಯದು ಮರೆಯಲಿ ಹೊಸತಿನಲಿ ಈ ಜೀವನ ಮಲಿಯಲಿ ಋಷದಲ್ಲಿ ಈ ಸುಧಿಮ ನಿನ್ನ ಜನುಮ ದಿನ ಸಂತೋಷದ ಶುಭ ಸುದಿನ ಈ ಸುಧಿಮ ನಿನ್ನ ಜನುಮ ದಿನ ನಿಮ್ಮಯ ಪ್ರೀತಿ ಹೂವಿನ ರೀತಿ ಅಂಧಗೆ ಕಣ್ಣನು.

0: కరగిసొకులుమే పాపవ తొలెవుదు ప్రీతియ చిలుమే. యేసు దిన నిన్న జన్మదిన సంతోషద శుభ సుదిన. యేసు దిన నిన్న జన్మదిన.
1: ఓకే సూపర్ సార్. ಈಗ ನಿಮ್ಮ ಒಂದು ಏನು ಫ್ಯಾಮಿಲಿ ಫಂಕ್ಷನ್ ಅಲ್ಲಿ ಈ ಒಂದು ಹಾಡನ್ನ ಹಾಡ್ಲಿಕ್ಕೆ ಇಷ್ಟಪಡ್ತೀರಾ?
2: ಖಂಡಿತ. ಈ ನಾನು ಯಾರದೇ ಹುಟ್ಟುಹಬ್ಬ ಇದ್ರು ಈ ಹಾಡು ಅವರಿಗೆ ಡೆಡಿಕೇಟ್ ಮಾಡಿರ್ತೀನಿ ಮೇಡಮ್.
1: ಓ ಸೋ ಸ್ವೀಟ್. ಎಸ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
2: ಧನ್ಯವಾದಗಳು ಮೇಡಮ್ ತಮಗೂ ಕೂಡ.
1: ಓಕೆ ಸೂಪರ್ ಆಗಿ ಹಾಡಿದ್ರು. ಮಾನವ ದಾನವ ಅನ್ನೋ ಚಿತ್ರದಿಂದ ಸೋಮಶೇಖರ್ ಸರ್ ಅವರು ಈ ಒಂದು ಒಳ್ಳೆ ಬರ್ತ್ಡೇ ಸಾಂಗ್ ಅಂತಾನೆ ಹೇಳ್ಬೋದು. ಸೊ ನೆಕ್ಸ್ಟ್ ಕಾಲರ್ ಅವರು ರೆಡಿ ಇದಾರೆ, ಬನ್ನಿ. ಯಾರು ಎಲ್ಲಿಂದ ಕರೆ ಮಾಡ್ತಾರೆ ಕೇಳೋಣ. ಹಲೋ.
3: ಹಲೋ,
1: ನಮಸ್ತೆ.
3: ನಮಸ್ತೆ ಶ್ವೇತಾ. ಎಲ್ಲ ಬಿಂದಾಸ್ ಮಾರ್ನಿಂಗ್ ಎಲ್ಲರಿಗೂ, ನಮ್ಮ ಕೇಳುಗ ಮಿತ್ರರಿಗೂ ಮತ್ತು ನಮ್ಮ ಎಫ್ಎಂ ಬಾನುಲಿಕ್ಕಿಂತ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್ ಶ್ವೇತಾ.
1: ಓಕೆ, ಗುಡ್ ಮಾರ್ನಿಂಗ್ ಶಾಂತಾ ಮೇಡಮ್. ತಿಂಡಿ ಆಯ್ತಾ?
3: ತಿಂಡಿಯಾ? ತಿನ್ಬೇಕು. ಇಡ್ಲಿ ಚಟ್ನಿ ಸಾಂಬಾರು ಕಾಯಿ ತೊಗೆ ಮಾಡಿದ್ವಿ.
1: ಓಕೆ ಸೂಪರ್ ಸೂಪರ್. ಇವತ್ತು ಟಾಪಿಕ್ ಗೊತ್ತಾಯ್ತಲ್ವಾ?
3: ಹಾ ಗೊತ್ತಾಯ್ತು.
1: ಓಕೆ,
3: ಹೇಳುತ್ತೆ.
1: ಹೌದು,
3: ಕಾಪಾಡು.

0: ಓ ಸೂಪರ್ ಸೂಪರ್.
1: ಮನವೆಂಬ ಮಂಟಪ ಬೆಳಕಾಗಿದೆ, ಹರಿನಾಮದ ಮಂತ್ರವೇ ತುಂಬಿದೆ, ಎಂದೆಂದು ಸ್ಥಿರವಾಗಿ ನೀನಿಲ್ಲಿರು, ನಮ್ಮಲ್ಲಿ ಒಂದಾಗಿ ಉಸಿರಾಗಿರು, ಕಾಪಾಡು ಶ್ರೀ ಸತ್.

0: ಸೂಪರ್ ಸೂಪರ್, ಥ್ಯಾಂಕ್ ಯು ಶಾಂತಾ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ಶಾಂತಾ ಶ್ರೀರಾಮ್ಪುರ ಅವರು ಸತ್ಯನಾರಾಯಣ ಪೂಜೆ ಸಮಯದಲ್ಲಿ ಹಾಡುವಂತಹ ಗೀತೆಯನ್ನು ಮನೆಯಲ್ಲಿ ನಾವು ಯಾವಾಗಲೂ ಇಟ್ಕೊಂಡಿರ್ತೀವಿ. ಕೆಲವರು ಹೇಗೆ ಅಂತಂದರೆ ವರ್ಷಕ್ಕೊಮ್ಮೆ ಮಾಡ್ತಾ ಇರ್ತಾರೆ, ಹಾಗೆ ಅವರು ಕೆಲವರು ಪೂಜೆ ಮಾಡಿಸೋಕ್ಕೆ ಮನಸ್ಸಲ್ಲಿ ಹರಕೆ ಮಾಡ್ಕೊಂಡಿರ್ತಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಈ ಹಾಡುಗಳನ್ನು ಹೇಳ್ತಾ ಪೂಜೆ ಮಾಡಿದಾಗ ಎಷ್ಟು ಮನಸ್ಸಿಗೆ ಶಾಂತಿ ಸಿಗುತ್ತೆ ಅಂತಂದರೆ ಅದು ಒಂದು ಅದ್ಭುತವಾದ ಒಂದು ಏನು ಅನುಭವ ಅಂತಲೇ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಬನ್ನಿ ಕೇಳೋಣ. ಹಲೋ,
1: ಹಲೋ,
0: ನಮಸ್ತೆ.
1: ನಮಸ್ಕಾರ ಮೇಡಮ್.
0: ಮಹೇಶ್ ಅವರೇ, ತಿಂಡಿ ಆಯ್ತಾ?
1: ಇಲ್ಲ ಮೇಡಮ್, ಆಗಿಲ್ಲ.
0: ನಮ್ದು ಇವತ್ತು ತಟ್ಟೆ ಕಡುಬು.
1: ಓಕೆ,
0: ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
1: ಹೌದು ಮೇಡಮ್, ಗೊತ್ತಾಯ್ತು.
0: ಓಕೆ, ಹಾಡಿಪ.
1: ಯಜಮಾನ ಯಜಮಾನ ನಿನಗಿಂತಲೂ ಸರಿಯೇನಾ, ಯಜಮಾನ ಯಜಮಾನ ನಿನಗಿಂತಲೂ ಸಿರಿಯೇನಾ, ಓಹೊಂಬಾಳೆ ಚೆಲುವೆ ನಿನ್ನ ನಗುವಲ್ಲಿ ಸುರಿತಾವೆ ಮುತ್ತಿನ ಹರಳು, ಓ ನನ್ನಾಸೆ ಚೆಲುವೆ ನಿನ್ನ ಮಾತಲ್ಲಿ ಚೆಲ್ತಾವೆ ರಕ್ತದ ಹರಳು. ಯಜಮಾನ ಯಜಮಾನ ನಿನಗಿಂತಲೂ ಸಿರಿಯೇನಾ, ನೀ ಬಯಸ ತೊಟ್ಟಿಲಿಗೆ ಬಿಳಿಗಿರಿಯ ಮರ ತಂದೆ ಆ ಚನ್ನ ಪಟ್ಟಣದ ಕರಕುಶಲುಗರ ಕರೆದೆ, ಶ್ರೀವಾರ ಪಟ್ಟಣದ ಶಿಲ್ಪಿಗಳ ಕರೆ ತಂದೆ ಬೆಳ್ಳಿಯ ಗಂಟೆಗಳ ಅದರೊಳಗೆ ಜೋಡಿಸಿದೆ, ಆ ಕುಂಚಗಳ ತಂದು ಇಲ್ಲಿ ಬಣ್ಣವಿರಿಸಿ ಆ ತಾರೆಗಳ ತಂದು ಇಲ್ಲಿ ಅಲಂಕರಿಸಿ, ಏನ್ರೀ ಸರಿನಾ ಆ ಸಿಂಹಾದ್ರಿ ಕುಲದ ಸೊಸೆ ನೀನು, ನಿನಗೇನು ಕಮ್ಮಿ ಹೇಳು. ಓಕೆ ಮೇಡಮ್, ಇಷ್ಟು.
0: ಓಕೆ ಸೂಪರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಓಕೆ ಮೇಡಮ್, ಥ್ಯಾಂಕ್ ಯು.
0: ಓಕೆ, ಮಹೇಶ್ ಅವರು ಯಜಮಾನ ಚಿತ್ರದಿಂದ ಹೆಂಗೆ ನಾವು ಕನ್ಸಿಡರ್ ಮಾಡ್ಬೋದಪ್ಪ ಅಂದರೆ ಒಬ್ಬ ವ್ಯಕ್ತಿನ ಅಷ್ಟು ಗೌರವಪೂರ್ವಕವಾಗಿ ನಾವು ನೋಡ್ಬೋದು. ಸೊ ಅವರಿಗೆ ಒಂದು ಪ್ರೈಡ್ ಆಗಿರುವಂತಹ ಹಾಡನ್ನು ಈ ಮೂಲಕ ಹೇಳ್ತಾರೆ ಯಜಮಾನ ಅಂತ ಹೇಳಿ ನಮ್ಮ ಮಹೇಶ್ ಅವರು ಹಾಡಿದ್ದಾಯಿತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ
2: ಹಲೋ,
0: ನಮಸ್ತೆ.
2: ನಮಸ್ತೆ ನಮಸ್ತೆ ಅಮ್ಮ, ತಮಗೆ ನಮಸ್ತೆ ಎಲ್ಲರಿಗೂ.
0: ಓಕೆ, ತಿಂಡಿ ಆಯ್ತಾ ಸರ್? ನಾರಾಯಣಪ್ಪ ಸರ್.
2: ಓ, ತಿಂಡಿ ಆಗಿ ಕೆಲಸ ಮಾಡ್ತಾ ಇದೀವಿ, ತುಂಬಾ ಹೊತ್ತಾ ಐತಿ, ಬೆಳಿಗ್ಗೆನೆ 7-8 ಗಂಟೆಗೆ ತಿಂಡಿ ಮಾಡ್ಬಿಡ್ತೀವಾ?
0: ಓ ಸೂಪರ್ ಸೂಪರ್,
2: ಕೆಲಸ ಹಸಿರವಾಗಿದೆ.
0: ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
2: ಇಲ್ಲ ಗೊತ್ತಾಗಿಲ್ಲ, ಹೇಳಿ ಅಮ್ಮ, ಹೇಳಿ.
0: ಏನಪ್ಪ ಅಂದ್ರೆ ಮನೆಯಲ್ಲಿ ಸಾಮಾನ್ಯವಾಗಿ ಚಿಕ್ಕದಾದ್ರೂ ಕೂಡ ಸಂಭ್ರಮದಿಂದ ನಾವು ಆಚರಿಸ್ತಾ ಇರ್ತೀವಿ, ಹುಟ್ಟ ಹಬ್ಬ ಆಗಿರ್ಬೋದು, ಸೀಮಂತ ಆಗಿರ್ಬೋದು, ಮದ್ವೆ ಆಗಿರ್ಬೋದು, ಹಬ್ಬ ಹರಿದಿನಗಳಾಗಿರ್ಬೋದು. ಸೊ ಈ ರೀತಿ ಸಂದರ್ಭದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಅದ್ಭುತವಾದ ಹಾಡುಗಳನ್ನ ಪ್ರದರ್ಶಿಸುತ್ತಾರೆ. ನೀವು ಯಾವ್ದಾದ್ರು ಒಂದು ಹಾಡನ್ನ ಆಯ್ಕೆ ಮಾಡ್ಕೊಂಡು ಹಾಡ?
2: ನಾನೊಂದು ಹೇಳ್ತೀನಮ್ಮ, ಅದು ಯಾವ್ದು, ನಮ್ಮ ಸಂಸಾರ ಪಿ ಬಿ ಶ್ರೀನಿವಾಸ್ ಹೇಳಿದ್ ಹೇಳ್ತೀನಿ.
0: ಓಕೆ ಓಕೆ.
2: ಜೇನುಗೂಡಿನಂತೆ ನಮ್ಮಿ ಮನೆಯು, ಕೂಡಿ ಬಾಳುವಂತ ದೇವರ ಗುಡಿಯು, ತಾಯ ಮಮತೆ ಎಂಬುದೇ ನಮಗೆ ರಕ್ಷೆಯು, ನಮಗೆ ರಕ್ಷೆಯು. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾದಾರ, ಆ ದೈವ ತಂದ ವರದಿಂದ ಬಾಳಿ ಬಂಗಾರ. ನಮ್ಮ ಸಂಸಾರ ಸೋದರ ವಾತ್ಸಲ್ಯದಿ ಲಕ್ಷ್ಮಣನನ್ನು ಮೀರಿಸು ಗುಣವಂತನು ನನ್ನೀ ತಮ್ಮನು, ಕಷ್ಟ ಸುಖದಿ ಅಣ್ಣನಿಗೆ ನೆರವಾಗುವೆನು, ಬಾಳ ರಥವ ಸಾಗಿಸಲು ಜೊತೆಗೆ ದುಡಿವೆನು, ಜೊತೆಗೆ ದುಡಿವೆನು. ನಮ್ಮ ಸಂಸಾರ ಆನಂದ ಸಾಗರ, ಎಂಬ ದೈವವೇ ನಮಗಾದಾರ, ಆ ದೈವ ತಂದ ವರದಿಂದ ಬಾಳಿ ಬಂಗಾರ. ಥ್ಯಾಂಕ್ ಯು ಅಮ್ಮ.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
2: ಒಳ್ಳೇದೊಳ್ಳೇದೊಳ್ಳೇದು, ಅವಕಾಶಕ್ಕೆ ಅಭಿನಂದನೆಗಳು ಅಮ್ಮ.
0: ಓಕೆ ಸರ್, ಓಕೆ
2: ಓಕೆ.
0: ಎಸ್ ತುಂಬಾ ಸೂಪರ್ ಆಗಿ ಆಡ್ತಿದ್ರು. ನಮ್ಮ ಸಂಸಾರ, ಸಂಸಾರದ ಬಗ್ಗೆ ಇರತ್ತೆ, ಏಳು ಬೀಳು ಎಲ್ಲ ಇರತ್ತೆ, ಆದ್ರೂ ಒಟ್ಟುಗೂಡಿ ಎಲ್ಲರೂ ಸೇರಿ ಆ ಚಂದವಾದ ಒಂದು ಅದ್ಭುತವಾದ ಸಂಸಾರವನ್ನ ನಡ್ಸ್ಕೊಂಡು ಹೋಗ್ತಾ ಇದ್ರೆ ಅದು ಇನ್ನೂ ಖುಷಿನೇ ಅಂತಾನೆ ಹೇಳ್ಬೋದು. ಈ ಒಂದು ಸಂತೋಷದ ಹಾಡನ್ನ ನಮ್ಮ ನಾರಾಯಣಪ್ಪ ಸರ್ ಅವರು ಹಾಡಿದ್ದಾಯ್ತು. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ
3: ಹಲೋ
0: ಹಲೋ, ನಮಸ್ತೆ.
3: ಗುಡ್ ಮಾರ್ನಿಂಗ್.
0: ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ದಿತ್ಯಾ.
3: ಗುಡ್ ಮಾರ್ನಿಂಗ್.
0: ಓಕೆ ದ್ರಿಯಾ, ತಿಂಡಿ ಆಯ್ತಾ ಇಬ್ರದ್ದು? ಏನ್ ಮಾಡಿದ್ರಿ?
3: ಪೂರಿ ಸಾರು.
0: ಐ ನಂಗಿಲ್ವಾ ಮತ್ತೆ? ಸೂಪರ್. ಓಕೆ ಇವಾಗ ಮನೇಲಿ ಈ ಫಂಕ್ಷನ್ಸ್ ಆಗಿರುತ್ತೆ ಅಲ್ವಾ, ಈಗ ಮ್ಯಾರೇಜ್ ಆಗಿರ್ಬೋದು, ಆಮೇಲೆ ಪೂಜೆ ಆಗಿರ್ಬೋದು, ಈ ಒಂದು ಸಂದರ್ಭದಲ್ಲಿ ಕನ್ನಡ ಚಲನಚಿತ್ರದಲ್ಲಿ ತುಂಬಾ ಹಾಡುಗಳಿದಾವೆ, ನೀವು ಯಾವ ಹಾಡನ್ನ ಹಾಡ್ತಾ ಇದ್ದೀರಾ ಇವತ್ತು?
3: ಬ್ಯಾಂಗಲ್ ಬಂಗಾರಿ.
0: ಬ್ಯಾಂಗಲ್ ಬಂಗಾರಿನ? ಅರೆ ಅರೆ ಅರೆ, ಹಾಡಿ.
3: ಕಂಗ್ರಾಚುಲೇಷನ್ ಜಾನು, ಈ ರಾಜ ನೀನೆ ಕುಯಿನು, ಮುದಾದ ಲೇಡಿ ಜಾನು, ಹಿರಿಯರ ಬ್ಯೂಟಿ ನೀನು.
0: ಹಾಡಿ.
3: ದೇವರೇ ಕೇಳಲೆ ಏಳು ಚಂದಿರನ ಕೊನೆ ಮಗಳೇ, ದೇವರೇ ಕೇಳಲೆ ಏಳು ನಂಗೆ ಅಂತ ಫಿಕ್ಸ್ ಆಗಲೆ. ಬುಮ್ ಚಿಕ್ಕ ಬುಮ್ ಬುಮ್ ಬ್ಯಾಂಗ್ ಬಂಗಾರಿ, ಬ್ಯಾಂಕಲ್ಲಿ ಬಂಗಾರಿ, ಬಂಗಾರಿ ಚಾಕ್ಲೇಟ್ ಕಲ ಪೂಲ ಗೋರಿ, ಬ್ಯಾಂಗಲ್ ಬಂಗಾರಿ, ಬ್ಯಾಂಗಲ್ ಬಂಗಾರಿ, ಬ್ಯಾಂಕಲ್ ಗೋರಿ ಗೋಲ್ಡ್ ಕಟ್ಟಿನ್ ಬಂಗಾರಿ, ಬ್ಯಾಂಗಲ್ ಬಂಗಾರಿ, ಬ್ಯಾಂಗಲ್ ಬಂಗಾರಿ.
0: ಓಕೆ ದಿತ್ಯಾ, ಹೋಯ್ತು ನಿಮ್ ವಾಯ್ಸು.
3: ಮಸ್ತ್ ಮ್ಯಾಜಿಕ್ ಅನುಮಾನ ಇಲ್ಲ, ಸ್ವೀಟಾದ ಸಾಕು, ಫ್ಯೂಚರ್ ಜೋರು.
0: ಹಲೋ
3: ಕೆಟ್ಟಾಗಿ ಹೋಗಿದೆ, ಗಾಡಿ ಕಾದಾಗಿ ನಿಂತಿದೆ.
0: ಓಕೆ ದಿತ್ಯಾ, ದ್ರಿಯಾ ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಮ ವಾಯ್ಸ್ ಅವ ಸ್ವಲ್ಪ ಬ್ರೇಕ್ ಆಗ್ತಾ ಉಂಟು. ಓಕೆನಾ, ಹಾಡಿದ್ರಿ ತುಂಬಾ ಚೆನ್ನಾಗಿ ಹಾಡಿದ್ರಿ, ಬ್ಯಾಂಗಲ್ ಬಂಗಾರಿ ಸೂಪರ್. ಥ್ಯಾಂಕ್ ಯು ಕರೆ ಮಾಡೋದಕ್ಕೆ, ಧನ್ಯವಾದಗಳು. ಓಕೆ ಮ್ಯಾಮ್, ಥ್ಯಾಂಕ್ ಯು. ಎಸ್ ದಿತ್ಯಾ ಹಾಗೆ ದ್ರಿಯಾ ಅವರು ಸೂಪರ್ ಆಗಿ ಹಾಡಿದ್ರು, ಎಕ್ಕ ಚಿತ್ರದಿಂದ ಈ ಒಂದು ಹಾಡನ್ನ ಹಾಡಿದಾಯ್ತು. ಈಗಿನ ಟ್ರೆಂಡ್, ಈಗಿನ ಮಕ್ಕಳು ಈಗಿನ ಟ್ರೆಂಡಿನ ಸಾಂಗ್ ನ ಹಾಡಿದಾಯ್ತು ಅಂತ ಹೇಳ್ತಾ ಈಗ ಮೊದಲನೇ ಅಲ್ಲ, ನೆಕ್ಸ್ಟ್ ನಮ್ಮ ಕಾಲರ್ ಯಾರು ಅಂತ ಕೇಳೋಣ. ಹಲೋ ಹಲೋ
4: ಹಲೋ, ಗುಡ್ ಮಾರ್ನಿಂಗ್.
0: ಗುಡ್ ಮಾರ್ನಿಂಗ್ ಮೀನಾ ಅವರೇ, ತಿಂಡಿ ಆಯ್ತಾ? ಐ ಸೂಪರ್ ಸೂಪರ್. ಓಕೆ ಇವತ್ತು ನಮ್ದು ತಟ್ಟೆ ಇಡ್ಲಿ. ಇಲ್ಲ ಇಲ್ಲ ಮನೇಲೆಪ್ಪ, ತಟ್ಟೆ ಇಡ್ಲಿ ಚಟ್ನಿ, ಕಾಯಿ ಚಟ್ನಿ. ಓಕೆ ಇವತ್ತಿನ ಟಾಪಿಕ್ ತಟ್ಟೆ ಇಡ್ಲಿ ಇರುತ್ತೆ ಖಂಡಿತ. ಎಸ್ ಓಕೆ, ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ಲ ಅಮೀನಾ ಅವರೇ?
4: ಇದು ಹಬ್ಬನಲ್ಲಿ ವರ್ಷಕ್ಕೊಮ್ಮೆ ಎಲ್ಲರೂ ನೆನಪು ಮಾಡ್ಕೊಳ್ತಾರೆ.
0: ಓಕೆ
4: ರೇಡಿಯೋನಲ್ಲಿ ಯಾವಾಗ್ಲಿ ಹಾಡು ಸ್ಥಾನ ಇರುತ್ತೆ ಹಬ್ಬ ದಿವಸ ಅಂತ, ಇದು ಬೆಳಗ್ಗೆಯಿಂದ ಎಲ್ಲಾ ಸ್ಟೇಷನ್. ಯುಗಾದಿ ಕಳೆದರು, ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ವರುಷವ, ಹೊಸತು ಹೊಸತು ತರುತ್ತಿದೆ, ಹೊಸತು ಹೊಸತು ತರುತ್ತಿದೆ. ಮಂಗೆ ಹೂವ ತಂಬಳಲಲ್ಲಿ ಬೃಂಗದ ಸಂಗೀತ ಕೇಳಿ ಮತ್ತೆ ಕೇಳಿ ಬರುತ್ತಿದೆ, ಬೇವಿನ ಕಹಿ ಬಾಳಿನಲ್ಲಿ ಹೂವಿನ ನಸು ಗುಂಪು ಸೂಸಿ ಜೀವ ಕಳೆಯ ತರುತ್ತಿದೆ. ವರ್ಷಕ್ಕೊಂದು ಹೊಸತು ಜನ್ಮ, ಹರ್ಷಕ್ಕೊಂದು ಹೊಸತು ನೆಲೆಯು ಅಖಿಲ ಜೀವ ಜಾಲಕ್ಕೆ. ಯುಗ ಯುಗಾದಿ ಕಳೆದರೂ ಯುಗಾದಿ ಬರುಳಿ ಬರುತ್ತಿದೆ.
0: ಸೂಪರ್ ಸೂಪರ್.
4: ಕಳೆಯದಾದ್ರೂ
0: ಅಲ್ವಾ? ನೀವ್ ಹೇಳ್ದ ಹಾಗೆ ಯುಗಾದಿ ಹಬ್ಬ ಬಂತು ಅಂತಂದ್ರೆ ಸಾಕು, ಈ ಹಾಡೆ ಮೊದಲನೇ ಹಾಡು ಅಂತಾನೆ ಹೇಳ್ಬೋದು ಇದನ್ನ. ಖಂಡಿತ ಖಂಡಿತ. ಓಕೆ ಎಸ್, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು. ಬೆಂಗಳೂರಿನಿಂದ ಮೀನಾ ಅವರು ಕರೆ ಮಾಡಿ ಕುಲವಧು ಚಿತ್ರದಿಂದ ಯುಗಾದಿ ಯುಗಾದಿ ಯುಗ ಯುಗಾದಿ ಅಂತ ಎಷ್ಟು ಸಂಭ್ರಮದಿಂದ ಹಾಡ್ತಾ ಇರ್ತೀವಿ ನಾವು ಕೂಡ. ಯುಗಾದಿ ಹಬ್ಬ ಬಂತು ಅಂದರೆ ಸಾಕು, ನಮ್ಮ ರೇಡಿಯೋದಲ್ಲಾಯಿತು, ಟಿ ವಿಯಲ್ಲಾಯಿತು, ಯಾಕೆ ಎಲ್ಲರ ಬಾಯಲ್ಲೂ ಕೂಡ ಅದೇ ಹಾಡನ್ನು ನಾವು ಕೇಳ್ತಾ ಇರ್ತೀವಿ. ಈಗ ಪೋಸ್ಟರಲ್ಲೂ ಸಹ ಆ ಹಾಡಿ ಸೆಟ್ ಮಾಡಿಬಿಟ್ಟಿರ್ತೀವಿ, ಆ ಇದೇ ಹಾಡಬೇಕು ಅಂತ. ಸೂಪರಾಗಿ ನಮ್ಮ ಮೀನಾ ಅವರು ಯುಗಾದಿ ಹಬ್ಬದ ಒಂದು ಹಾಡನ್ನು ಹಾಡಿದ್ದಾಯಿತು. ಈಗ ನೆಕ್ಸ್ಟ್ ಕಾಲರ್ ಯಾರು ಅಂತ ಕೇಳೋದಕ್ಕಿಂತ ಮುಂಚೆ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮವನ್ನು ತಗೊಂಡು ವಾಪಸ್ ಬರೋಣ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಪಿಯುಸಿ ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
6: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
5: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
7: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ಗೆ ಬನ್ನಿ.
6: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
7: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
6: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
7: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
8: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
7: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಂಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588424 ಅಥವಾ 8888420682.
8: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
9: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
11: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
12: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
11: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
12: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
11: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
12: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
7: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ.

0: ഹലോ ഹലോ
1: ഹലോ
0: നമസ്തേ
1: നമസ്തേ
0: സൂപ്പർ ആഗിദ്ദീവി ನೀವು ಹೇಗಿದ್ದೀರಾ
1: ನಾವು ಕೂಡ ಚೆನ್ನಾಗಿದ್ದೀವಿ
0: ಓಕೆ ಶಾಂತಿನಿ ಮೇಡಂ
1: ಮೇಡಮ್ ಇವತ್ತು ವಿಷಯ ಚೆನ್ನಾಗಿದೆ
0: ನೀವೇ ಕೊಟ್ಟಿದ್ದು
1: ಅದೇ ನಾನು ಒಂದ್ ಸ್ವಲ್ಪ ಹೀಗಿರ್ ಕೊಡ್ಬೋದೇನೋ ಅಂತ ಹೇಳಿದ್ರೆ ನೀವು ಚೆನ್ನಾಗಿ ಆರಿಸ್ಕೊಂಡಿದ್ದೀರಾ
0: ಎಸ್
1: ಅಂದ್ರೆ ನೋಡಿ ಹಿಂದೆಲ್ಲ ಈ ಒಂದು ಮನೆಯಲ್ಲೇ ನಡೀತಕ್ಕಂತ ಸಮಾರಂಭಗಳು ಇತ್ತು ಮದುವೆಗಳೆಲ್ಲ ಹಿಂದಿನ ನಾವ್ ಹಿಂದಿನ ಚಿತ್ರಗಳಿಗೆ ಹೋದ್ರೆ ಮದುವೆಗಳೆಲ್ಲ ಮನೆಯಲ್ಲೇ ಆಗ್ತಾ
0: ಇತ್ತಲ್ಲ
1: ಪೂಜೆಗಳಲ್ಲಿ ಹೇಳ್ತಕ್ಕಂಥದ್ದು ಇನ್ನು ಹುಟ್ಟು ಹಬ್ಬ ಅದು ಕೂಡ ಮನೆಯಲ್ಲೇ ಹೇಳ್ತಾರೆ ಇನ್ ಸೀಮಂತ ಅದು ಕೂಡ ಹಿಂದಿನ ಚಿತ್ರಗಳು ಅಂತ ಹೋಗ್ಬಿಟ್ರೆ ಮನೆಯಲ್ಲೇ ಮಾಡ್ತಕ್ಕಂತ ಸಮಾರಂಭದಲ್ಲಿ ಬೇಕಾದಷ್ಟು ಹಾಡು ಸಿಗ್ತವೆ ನೀವು ಅದನ್ನ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದೀರಾ
0: ಥ್ಯಾಂಕ್ ಯು ನಿಮ್ಮ ಈ ಒಂದು ನೀವು ಈ ಟಾಪಿಕ್ ಕೊಟ್ಟಿದ್ದಕ್ಕೆ ನಮಗೂ ಖುಷಿ ಆಯ್ತು ಶಾಂತಿನಿ ಅವರೇ ಯಾವ ಹಾಡನ್ನ ಹಾಡ್ತಾ ಇದ್ದೀರಾ
1: ನಾನು ನಾ ಮೆಚ್ಚಿನ ಹುಡುಗದಲ್ಲಿ ಆರಿಸ್ಕೊಂಡಿದ್ದೆ ಮಂಗಳದ ಈಸು ದಿನ ಆದ್ರೆ ಅದು ಮನೆಯಲ್ಲೇ ಹೇಳೋದ್ ನಿಜ ಆದ್ರೆ ವಿವಾಹ ವಾರ್ಷಿಕೋತ್ಸವ ಅಂತ ಗೊತ್ತಾಗ್ಲಿಲ್ಲ ಷಷ್ಠಿ ಪೂರ್ತಿ ಅಂತ ಗೊತ್ತಾಗ್ಲಿಲ್ಲ ಹಾಗಾಗಿ ಅದನ್ನ ಬಿಟ್ಬಿಟ್ಟು ಭಾಗ್ಯವಂತರು 25 ವರ್ಷದ ವೆಡ್ಡಿಂಗ್ ಆನಿವರ್ಸರಿ ಇರುತ್ತೆ ಡಾಕ್ಟರ್ ರಾಜ್ಕುಮಾರ್ ಬಿ ಸರೋಜಾದೇವಿ ಮಕ್ಕಳೆಲ್ಲ ಸೇರಿರ್ತಾರೆ ಮನೆಯಲ್ಲಿ ಮನೆಯಲ್ಲೇ ಹೇಳ್ತಕ್ಕಂತ ಈ ಗೀತೆ ಇದು ಹಾಗೆಲ್ಲ ಮನೆಯಲ್ಲೇ ಚಿತ್ರೀಕರಣ ಮಾಡ್ತಾ ಇರ್ತಕ್ಕಂತ ಬೇಕಾದಷ್ಟು ಹಾಡುಗಳು ಇದಾವಲ್ವಾ ಆ ಹೆಣ್ಣು ನೋಡ್ಲಿಕ್ಕೆ ಬರೋ ಸಂದರ್ಭ ಅಂತೂ ಪೂರ್ತಿ ಇದಾವೆ
0: ಖಂಡಿತ ಖಂಡಿತ
1: ಹೌದು ಓಕೆ ಮೇಡಮ್ ಭಾಗ್ಯವಂತರು ನಾವೇ ಭಾಗ್ಯ

0: ಎಂದಿಗೂ. ಭಾಗ್ಯವಂತರು ನಾವೇ ಭಾಗ್ಯವಂತರು. ಓಕೆ ಮೇಡಮ್, ಜಾಸ್ತಿ ಆಗ್ಬಿಡ್ತು.
1: ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಮ್ಯಾಮ್, ಕರೆ ಮಾಡಿದ್ದಕ್ಕೆ ಧನ್ಯವಾದ.
0: ಥ್ಯಾಂಕ್ ಯು ವೆರಿ ಮಚ್.
1: ಓಕೆ, ಎಸ್, ನಮ್ಮ ಶಾಂತಿನಿಯವರು ಮೊನ್ನೆ ಮೆಸೇಜ್ ಹಾಕಿದ್ರು ಏನಪ್ಪಾ ಅಂದ್ರೆ ಈ ರೀತಿ ಮಾಡೋಣ ಮೇಡಮ್ ಕಾರ್ಯಕ್ರಮ, ಚೆನ್ನಾಗಿ ಬರ್ಬೋದು ಅಂತ. ಸೊ ಅವರ ಕೊಟ್ಟಿದ್ದ ಟಾಪಿಕ್ಗೆ ಇವತ್ತು ನಾನಿವತ್ತು ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಹಾಡನ್ನು ಹಾಡಲಿಕ್ಕೆ ನಾನು ತಿಳಿಸಿದ್ದಾಯಿತು. ಸೊ ಮತ್ತೊಮ್ಮೆ ಶಾಂತಿನಿಯವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಬನ್ನಿ. ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ,
2: ಹಲೋ ಅರ್ಪಿತ್.
1: ಹಲೋ,
2: ಹಲೋ,
1: ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್
2: ಶ್ವೇತಾ, ಏನ್ರಿ ಆರಾಮ?
1: ಸೂಪರ್ ಆಗಿದ್ದೀವಿ, ನೀವು?
3: ಯಾವಾಗ್ಲೂ ಸೂಪರ್ ನೀವು.
1: ಓಕೆ, ನಾನು ಯಾರು
3: ಹೇಳದಲ್ಲ, ಶ್ವೇತಾ, ಸ್ಮೈಲಿಂಗ್ ಶ್ವೇತಾ.
1: ಎಸ್, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು.
3: ನಾವು ನಗ್ನಗತನೆ ಹೇಳೋದು ಸ್ಮೈಲಿಂಗ್ ಶ್ವೇತಾ ಅಂತ ಅಲ್ವಾ? ನಿಮ್ಮ ಸ್ಮೈಲೇ ನಮಗೆ ಉಲ್ಲಾಸ.
1: ಓಕೆ, ತಿಂಡಿ ಆಯ್ತಾ?
3: ಓ ಎಸ್, ತಿಂಡಿ ದೋಸೆ ಮಂಡಕ್ಕಿ.
1: ಐ ಸೂಪರ್. ಓಕೆ, ಇವತ್ತಿನ ಟಾಪಿಕ್
3: ಏನೋ ಫಂಕ್ಷನ್ ಬಗ್ಗೆ ಅಲ್ವಾ?
1: ಮನೇಲಿ ಆಗಿನ ಒಂದು ಸಂದರ್ಭದಲ್ಲಿ, ಹಳೆ ಕಾಲದಲ್ಲಿ ಇರ್ಬೋದು, ಮದ್ವೆ ಆಗಿರ್ಬೋದು, ಈಗ ಪೂಜೆ ಆಗಿರ್ಬೋದು, ಸೀಮಂತ ಕಾರ್ಯ ಆಗಿರ್ಬೋದು, ಈ ಒಂದು ಸಂದರ್ಭದಲ್ಲಿ
3: ಬರ್ತಾ ಹುಟ್ಟಿದಂತ ಹೇಳ್ಬೋದು.
1: ಹೌದು, ಹಾಡ್ಬೋದು
3: ಅಲ್ವಾ?
1: ಹೌದು,
3: ಹುಟ್ಟಿದಬ್ಬದಲ್ಲಿ ನಗುತ್ತಾ ನಗುತ್ತಾ ನೀವು ಸ್ಮೈಲಿಂಗು, ಹಂಗೆ ಒಂದು ನಗುತ್ತಾ ನಗುತ್ತಾ ಹೇಳ್ಬೋದು. ನಮ್ಮ ಡಾಕ್ಟರ್ ರಾಜ್ಕುಮಾರ್ದೊಂದು
1: ಹಾಡಿಪ್ಪ, ಹಾಡಿ.
3: ನಗುತ್ತಾ ನಗುತ್ತಾ

ಹರ್ಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು ಹೂವನಕ್ಕಾಗದೇ ಅಂದು ಇರೋದು ದೊಂಬಿನ ಕಾಗದಾನೇ.

0: ಹರ್ಷ ಸ್ಮೈಲಿಂಗ್ ಶ್ವೇತಾ, ನಿಮಗೋಸ್ಕರ ಒಂದು ನಗುತ್ತಾ ನಗುತ್ತಾ ಅಂತಾನೆ ಹೇಳ್ಬಿಟ್ಟೆ.
1: ಸೂಪರ್ ಸೂಪರ್, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ಶೋಭಾ ಅವರು ಸೂಪರ್ ಆಗಿರುವಂತಹ ಹಾಡನ್ನು ಹಾಡಿದಾಯಿತು. ಪರಶುರಾಮ ಚಿತ್ರದಿಂದ ಈ ಒಂದು ಹಾಡನ್ನು ಹಾಡಿದಾಯಿತು ಅಂತಾನೆ ಹೇಳ್ತಾ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಬನ್ನಿ, ಯಾರು ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
2: ಹಲೋ, ನಮಸ್ಕಾರ ಮೇಡಮ್. ಶುಭೋದಯ.
1: ಶುಭೋದಯ, ಬಸವರಾಜ್ ಸರ್
2: ನಾನು ಮದುವೆದು ಕಿರುಚಿತ್ರದಿಂದ ಹಾಡ್ತೀನಿ ಮೇಡಮ್. ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು, ಕೋಗಿಲೆ ಹಾಡಲೇಬೇಕು, ಕಂಕಣ ಕೂಡಿ ಬಂದಾಗ ಮದುವೆಯಾಗಲೇಬೇಕು, ಮಂಗಳ ವಾದ್ಯ ಮೊಳಗಲೇಬೇಕು, ಹೊಸಬಾಳ ಹೊಸಿರಲ್ಲಿ ನಸುನಾಚಿ ನಿಂತಾಗ ನಿನ್ನಂದ ನೋಡಬೇಕು. ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು, ಕಂಕಣ ಕೂಡಿ ಬಂದಾಗ ಮದುವೆಯಾಗಲೇಬೇಕು, ಮಂಗಳ ವಾದ್ಯ ಮೊಳಗಲೇಬೇಕು. ರೇಷ್ಮೆ ಸೀರೆಯುಟ್ಟು ಹೊಸ ಹೂವ ಮುಡಿಯೋಳಿಟ್ಟು ಮದುಮಗಳಾಗಿ ಕುಳಿತಿರುವಾಗ, ಮದುಮಗಳಾಗಿ ಕುಳಿತಿರುವಾಗ ನೋಡುವುದೇ ಭಾಗ್ಯ ನನ್ನದು. ಮಂತ್ರ ಹೇಳುವಾಗ ಮಾಂಗಲ್ಯ ಕಟ್ಟುವಾಗ ಕಳ್ಳಿಯ ಹಾಗೆ ಮಳ್ಳಿಯ ಹಾಗೆ, ಕಳ್ಳಿಯ ಹಾಗೆ ಮಳ್ಳಿಯ

0: ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು, ಕೋಗಿಲು ಹಾಡಲೇಬೇಕು, ಕಂಕಣ ಕೂಡಿ ಬಂದಾಗ ಮದುವೆಯಾಗಲೇಬೇಕು, ಮಂಗಳ ವಾದ್ಯ ಮೊಳಗಲೇಬೇಕು.
1: ಸೂಪರ್ ಸೂಪರ್, ಥ್ಯಾಂಕ್ ಯು ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಧನ್ಯವಾದಗಳು ಮೇಡಮ್, ಮತ್ತೆ ಶುಭೋದಯ.
1: ಓಕೆ, ಎಸ್, ಗಂಗಾವತಿಯಿಂದ ಬಸವರಾಜ್ ಅವರು ತುಂಬ ಚೆನ್ನಾಗಿ ಹಾಡು ಹೇಳ್ತಾ ಇದ್ರು. ಯಾವುದು ಚಿತ್ರ? ಗುರಿ ಚಿತ್ರದಿಂದ ಸೊಗಸಾಗಿ ಹಾಡು ಹೇಳ್ತಾ ಇದ್ರು. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ ಹಲೋ
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ,
2: ಶುಭೋದಯ.
1: ಶುಭೋದಯ ಉಮಾ ಮೇಡಮ್, ತಿಂಡಿ ಆಯ್ತಾ?
2: ಇಲ್ಲಪ್ಪ, ಆಗ್ಬೇಕು ಬ್ರೆಡ್ ಆಮ್ಲೆಟ್.
1: ಓ ಸೂಪರ್. ಓಕೆ, ಇವತ್ತು ಯಾವ ಗೀತೆಯನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ?
2: ಸಮಯದ ಗೊಂಬೆ ತಗೊಂಡಿದ್ದೀನಮ್ಮ.
1: ಹಾಡಿಪ್ಪ.

0: ಬಂದ ಸಂಗೀತದಂತೆ ಕೋಗಿಲೆ ಹಾಡಿದೆ, ಕೇಳಿದೆಯ ಹೊಸ ರಾಗವ ಹಾಡಿದೆ ಆಲಿಸೆಯ. ಧನ್ಯವಾದ ಮೇಡಮ್.
1: ಥ್ಯಾಂಕ್ ಯು, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಥ್ಯಾಂಕ್ ಯು.
1: ಓಕೆ, ಎಸ್ ಉಮಾ ಅವರು ಕರೆ ಮಾಡಿ ಸಮಯದ ಗೊಂಬೆ ಚಿತ್ರದಿಂದ ಇದೊಂದು ಬರ್ತ್ಡೇ ಸಾಂಗ್, ಜನ್ಮದಿನದ ಒಂದು ಹಾಡು ಅಂತಲೇ ಹೇಳ್ಬೋದು. ಆ ಹಾಡನ್ನು ಹಾಡಿದಾಯಿತು ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಬನ್ನಿ, ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
2: ಹಲೋ, ನಮಸ್ತೆ ಮೇಡಮ್, ನಾಗರತ್ನ ಕಾಂಬಳೆ ಶಿವಮೊಗ್ಗ.
1: ಐ ಸೂಪರ್ ನಾಗರತ್ನ ಮೇಡಮ್, ತಿಂಡಿ ಆಯ್ತಾ? ಟಾಪಿಕ್ ಗೊತ್ತಾಯ್ತಲ್ವಾ?
2: ಇದು ನಾಂದಿ ಚಿತ್ರದ್ದು.
1: ನಾಂದಿದು
2: ಶ್ರೀಮಂತ ಕಾರ್ಯ ಮಾಡ್ಬೇಕಾದ್ರೆ
1: ಹೇಳ್ಬೇಕು.
2: ಒಂದು ಹೆಣ್ಣು ಯಾವ್ಯಾವ ಪಾತ್ರ ವಹಿಸ್ಬಳಲು ಅನ್ನೋದು ಇದ್ರಲ್ಲಿ.
0: ಚಂದ್ರಮುಖಿ ಪ್ರಾಣ ಸಖಿ ಚತುರೇ ನೀ ಕೇಳೆ, ಮಾನವ ಕೋಟಿಯ ಸಲಹುವ ಶಕ್ತಿ ಯಾವುದು ನೀ ಹೇಳೆ. ಚಂದ್ರಮುಖಿ ಪ್ರಾಣ ಸಖಿ ಚತುರೇ ನೀ ಕೇಳೆ,

0: ಹೇಳಿ.
1: ಸೂಪರ್ ಸೂಪರ್, ಥ್ಯಾಂಕ್ ಯು ಮ್ಯಾಮ್ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ಎಸ್ ನಮ್ಮ ಶಿವಮೊಗ್ಗದ ಬೊಮ್ಮನಕಟ್ಟೆಯಿಂದ ನಮ್ಮ ನಾಗರತ್ನ ಅವರು ನಾಂದಿ ಚಿತ್ರದಿಂದ ಸೀಮಂತದ ಹಾಡನ್ನು ಹಾಡಿದ್ದಾಯ್ತು. ಈಗ ಮತ್ತೊಂದು ಕಾಲ್ ರಿಸೀವ್ ಮಾಡೋಣ. ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ
2: ಹಲೋ, ನಮಸ್ತೆ ರೀ ಮೇಡಮ್.
1: ನಮಸ್ತೆ,
2: ಆರಾಮದಿರಿ ಮೇಡಮ್?
1: ಸೂಪರ್ ಆಗಿದ್ದೀವಿ ನವಾಜ್ ಅವರೇ, ನೀವು ಹೇಗಿದ್ದೀರಾ?
2: ನಾವು ಸೂಪರ್ ಆಗಿದ್ದಾರೆ ಮೇಡಮ್. ಬಿಂದಾಸ್ ಕಾರ್ಯಕ್ರಮ ಮೂಡಿ ಬರಕತ್ತದ್ರಿ, ಬಿಂದಾಸ್ ಕೇಳ್ಕೊತ ಕೂತಾರೆ ಮೇಡಮ್, ಸೂಪರ್ ಆಗಿ ಮೂಡಿ ಬರಕತ್ತದ್ರಿ.
1: ಓಕೆ, ನಾಷ್ಟ ಆಯ್ತಾ?
2: ಹಾ, ನಾಷ್ಟ ಮಾಡಿದಾರೆ ಮೇಡಮ್. ನಾಷ್ಟ ಮಾಡ್ಕೋತ ಇವತ್ತೇನ್? ಜೋಳದ ರೊಟ್ಟಿ ಬದನೆಕಾಯಿ ಪಲ್ಯ ರೀ.
1: ಓಕೆ ಓಕೆ,
2: ನಾಷ್ಟ ಮಾಡ್ಕೋತ ಹಂಗೆ ಇದು ಮಾಡ್ಕೋತ ಮಾಡಿದೇವ್ರಿ. ಅಲ್ಲಿಂದ ಕಾರ್ಯಕ್ರಮ ಈ ಕಡೆ ಸಿಕ್ತ ನೋಡ್ರಿ ಮೇಡಮ್.
1: ಓಕೆ, ಯಾವ
2: ಹಾಡು ನಾಷ್ಟ?
1: ನಮ್ದು ಇವತ್ತು ತಟ್ಟೆ ಇಡ್ಲಿ.
2: ಹೌದ್ರೆ?
1: ಓಕೆ, ಯಾವ ಗೀತೆನ ಹಾಡ್ತಾ ಇದ್ದೀರಾ ಇವತ್ತು?
2: ನಾವ್ ಹಾಡ್ತೀನಿ ನೋಡ್ರಿ ಮೇಡಮ್.
1: ಹಾಡಿಪ್ಪ.
2: ನಮ್ಮ ಮನೆಯಲ್ಲಿ ದಿನವೂ ಮಿನಗು ಚೈತ್ರವೇ, ಬೆಳದಿಂಗಳ ಈ ಪ್ರೀತಿಯು ಕರಗಲು ಸಾಧ್ಯವೇ. ಹೆಜ್ಜೆ ನಿನ್ನ ಸವಿಗೂಡಿದು ಇಲ್ಲಿ ಪ್ರೀತಿಯವರ ಮಾನ, ಪ್ರೀತಿಯ ಯಜಮಾನ. ಹಾಡುವ ಚಿಲಿಪಿಲಿ ಹಕ್ಕಿಗಳೇ ಪ್ರೀತಿಯ ಭಾಷೆ ಕೇಳಿರಿ. ಕಣ್ಣಿನಂತ ಅಣ್ಣನು ತಾಯಿ ಆದನು ನೋಡಿರಿ. ಶಿಲುಬೆಯನ್ನು ಏರಿದರೂ ನಗುವಿನ ಒಲುಮೆಯ ತುಂಬಿದೆ. ಹಾರಾಡೋ ಮನಸ್ಸಿಗೆ ಆಕಾಶವೇ ನೀನಾದೆ. ಈ ಕಣ್ಗಳೇ ಕೊಡೆಯಾಗಲಿ ಈ ಕಣ್ಣಿನ ಹನಿಯಲ್ಲೇ ಹೃದಯಕ್ಕೆ ಹೂ ಮಳೆ. ನಮ್ಮ ಮನೆಯಲ್ಲಿ ದಿನವೂ ಮಿನಗು ಚೈತ್ರವೇ, ನಮ್ಮ ಬಂಧ ಅನುಬಂಧ ಸ್ವರ್ಗವೇ ನಾಚುವ ಹಾಗಿದೆ. ಗಿಳಿಯ ಮಗ್ಗು ಅರಳಿದರೆ ಹೂವಿಗೆ ಸಾವಿರ ವರ್ಷವು, ಕನ್ನೆರಡು ಇರಬಹುದು ನೋಟಗಳು ಒಂದೇ ಅಲ್ಲವೇ. ರೂಪಗಳು ಎರಡೆರಡು ಹೃದಯವು ಒಂದೇ ಅಲ್ಲವೇ. ಈ ಜೀವನ ಸಂಜೀವಿನಿ ಇದು ಅಣ್ಣನಾಶಯ, ನೀ ಕೇಳೋ ಶುಭಾಶಯ. ನಮ್ಮ ಮನೆಯಲ್ಲಿ ದಿನವೂ ಮಿನಗು ಚೈತ್ರವೇ, ಬೆಳದಿಂಗಳ ಈ ಕರಗಲು ಸಾಧ್ಯವೇ. ಧನ್ಯವಾದ.
1: ಧನ್ಯವಾದಗಳು ಕರೆ ಮಾಡಿದಕ್ಕೆ.
2: ಧನ್ಯವಾದ, ನಮಸ್ತೆ.
1: ಓಕೆ, ಹಾ, ಬಿಜಾಪುರ್ನಿಂದ ನವಾಜ್ ಅವರು ಕರೆ ಮಾಡಿ ಯಜಮಾನ ಚಿತ್ರದಿಂದ ಈ ಒಂದು ಸುಂದರವಾದ ಗೀತೆಯನ್ನು ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು ಅಂತ ಕೇಳೋದಕ್ಕಿಂತ ಮುಂಚೆ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಮತ್ತೊಂದು ಪುಟ್ಟ ವಿರಾಮವನ್ನು ತಗೊಂಡು ವಾಪಸ್ ಬರೋಣ ಅಂತ ಹೇಳ್ತಾ, ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಎಂಟನೇ ಬಾರಿಗೆ ಸಿಬಿಎಸ್ಇ 10ನೇ ತರಗತಿಯಲ್ಲಿ 100% ರಿಸಲ್ಟ್ಸ್.
4: ಹೌದು, ಇದು ಶಿವಮೊಗ್ಗದ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನ ಐತಿಹಾಸಿಕ ಸಾಧನೆ. ಈ ಬಾರಿಯೂ ಪರೀಕ್ಷೆಗೆ ಹಾಜರಾದ 46 ವಿದ್ಯಾರ್ಥಿಗಳಲ್ಲಿ 31 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆಯಾಗುವ ಮೂಲಕ ಹೊಸ ದಾಖಲೆ ಬರೆದಿದ್ದಾರೆ. ಅದರಲ್ಲೂ 94.2% ಅಂಕಗಳೊಂದಿಗೆ ಸಾಹಿತ್ಯ ಟಿಎಂ ಶಾಲೆಗೆ ಕೀರ್ತಿ ತಂದಿದ್ದಾರೆ.
5: ಸವಳಂಗ ರಸ್ತೆಯಲ್ಲಿರುವ ಈ ಶಿಕ್ಷಣ ದೇಗುಲದಲ್ಲಿ ಈಗ 2026-27 ಅಡ್ಮಿಷನ್ ಆರಂಭವಾಗಿದೆ. ರೂರಲ್ ಕೋಟಾ ಸೌಲಭ್ಯ, ಸ್ಪೋರ್ಟ್ಸ್ ಮತ್ತು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಒತ್ತು.
6: ನಿಮ್ಮ ಮಗುವಿನ ಭವಿಷ್ಯ ನಮ್ಮ ಜವಾಬ್ದಾರಿ. ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9620456100.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
10: ಏನಿಲ್ವಾ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
9: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
7: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ ಐಎಂಆರ್ಟಿ, ಐಜಿಆರ್ಟಿ, ಎಸ್ಆರ್ಎಸ್, ಎಸ್ಬಿಆರ್ಟಿ ಹಾಗೂ
0: ವಿಮ್ಯಾಟ್ ನಂತಹ ಸುಧಾರಿತ ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋ ಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
11: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ಟಾಪಿಕ್ ಏನೂ ಇಲ್ಲ, ನಮ್ಮ ಮನೆಯ ವಾತಾವರಣದಲ್ಲಿ ಶುಭ ಸಂದರ್ಭದಲ್ಲಿ ಇರುವಂತಹ ಹಾಡುಗಳನ್ನು ನೀವು ಹಾಡ್ಬೋದು ಅಂತ ಹೇಳ್ತಾ ಇದ್ದೆ. ಸೊ ಹಾಗೆ ನಮ್ಮ ಕೇಳುಗರು ತುಂಬ ಚೆನ್ನಾಗಿ ಅದ್ಭುತವಾಗಿ ಹಾಡನ್ನು ಹಾಡ್ತಾ ಇದ್ರು ಕೂಡ. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ, ಹಲೋ,
12: ನಮಸ್ತೆ ಮೇಡಮ್.
1: ನಮಸ್ತೆ,
12: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಮೇಡಮ್.
1: ಓಕೆ ಸುಬ್ರಹ್ಮಣ್ಯ ಸರ್, ತಿಂಡಿ ಆಯ್ತಾ?
12: ತಿಂಡಿ ಆಯ್ತು ಮೇಡಮ್, ಪಲಾವ್.
1: ಓ ಸೂಪರ್ ಸೂಪರ್. ಓಕೆ, ಇವತ್ತು ಯಾವ ಗೀತೆಯನ್ನ ಆಯ್ಕೆ ಮಾಡ್ಕೊಂಡು?
12: ನಾನು ಇದಾಡ್ಬೋದ ಮೇಡಮ್, ಹಳ್ಳಿ ಮೇಷ್ಟ್ರಲ್ಲಿ ಸಂಕ್ರಾಂತಿ ಬಂತು ರಥ ರಥ.
1: ಅದು ಹೊರಗಡೆ ಸಾಂಗ್ ಆಯ್ತು, ಮನೇಲಲ್ಲ ಅಲ್ಲ.
12: ಹೌದಾ, ನಾನು ಇದಾಡ್ಬೋದು ಅಂತ ಅದೇ ತಗೊಂಡೆ ಮೇಡಮ್.
1: ಹಾ, ಬೇರೆ ಹಾಡಿ ನೆನ್ಪಾಗ್ತಿದ್ಯಾ?
12: ಬೇರೆ ಯಾವ್ದೋ ನೆನ್ಪಾಗ್ತಾ ಇಲ್ಲ ಮೇಡಮ್.
1: ಚಂದು ಹಾಡು ಹೇಳ್ಬೋದಾ? ಚಂದು ಚಿತ್ರ ನೋಡಿದೀರಾ? ಅವಳ ಒಲವನಗೆ.
12: ಅದಾ ಮೇಡಮ್? ಅದು ಚಿತ್ರ ನಾನು ನೋಡಿಲ್ಲ, ನೋಡೋಣ, ಒಂದು ಪ್ರಯತ್ನ ಮಾಡೋಣ ಮೇಡಮ್.
1: ಓಕೆ,
12: ಏನ್ ಮೇಡಮ್?
1: ಓಕೆ ಹಾಡಿಪ.
12: ಹಲೋ,
1: ಹಾಡಿ ಹಾಡಿ ಜಯ ಸುಬ್ರಹ್ಮಣ್ಯ ಅವರೇ.
12: ಸರಿ ಮೇಡಮ್. ಅವಳ ಒಲವನಗೆ, ಅವಳ ಮೊಗಸಿರಿಗೆ, ಅಂದದ ಬಿಂದಿಗೆ, ಅವಳ ಒಲವನಗೆ, ಅವಳ ಮೊಗಸಿರಿಗೆ, ಅಂದದ ಬಿಂದಿಗೆ, ಅವಳೊಂದು ಅಮೃತ ಬಿಂದು, ಬರಿ ಬಿಂಕಾನೆ ಅವಳ ಉಡುಗೆ, ಅವಳ ಒಲವನಗೆ, ಅವಳ ಮೊಗಸಿರಿಗೆ, ಅದೇ

0: ಆ ತುಟಿಯಲಿ ಆಸೆಗಳಿಗಾಸೆ ಆರಿ ಆರಿ ಬಿಡುವ ಹಂಸೆ. ಅಷ್ಟ ಗೊತ್ತಿರೋದ್ ಮೇಡಮ್.
1: ಓಕೆ, ಸೂಪರ್ ಸೂಪರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು.
0: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
1: ಓಕೆ ಓಕೆ, ಸುಬ್ರಹ್ಮಣ್ಯ ಅವರು ಚಂದು ಚಿತ್ರದಿಂದ ಒಂದು ಗೀತೆಯನ್ನು ಹಾಡಿದಾಯಿತು. ಇದೊಂಥರ ಹೇಗೆ ಅಂತಂದರೆ ಆ ಒಂದು ಮದುವೆ ವೈಭೇ ಗೊತ್ತಾಗತ್ತೆ, ಅಷ್ಟು ಚೆನ್ನಾಗಿ ಆ್ಯಕ್ಟನ್ನು ಮಾಡಿದ್ದಾರೆ ನಮ್ಮ ಸುದೀಪ್ ಅವರು. ಸೊ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾಯಿದ್ದಾರೆ ಕೇಳೋಣ. ಹಲೋ ಹಲೋ, ನಮಸ್ತೆ.
2: ನಮಸ್ತೆ ಮೇಡಮ್.
1: ನಮಸ್ತೆ ಸೌಮ್ಯ ಅವರೇ.
2: ಓಕೆ ಮೇಡಮ್, ನಾಷ್ಟ ಆಯ್ತು ನಿಮ್ದು?
1: ನಾಷ್ಟ ಆಯ್ತು, ನಿಮ್ದಾಯ್ತಾ?
2: ನಮ್ದು ಕೂಡ ನಾಷ್ಟ ಆಯ್ತು ರೀ. ಏನ್ ಇವತ್ತು ತುಂಬಾ ಖುಷಿ ಇದ್ದಂತ ಹಾಡುಗಳೇ ಬಂದು ಎಲ್ಲಾರ್ಗು ಕಡೆಯಿಂದ
1: ಅಲ್ವಾ?
2: ನಾನು ಒಂದು ಯಾವ ಹಾಡಪ್ಪ ಅದಂದ್ರೆ, ನಮ್ ಮನೇಲಿ ಪುಟ್ಟ ಮಗುವಿನ ದೊಡ್ಡವಳಾದ ಕಾರಣ ಮಾಡ್ತೇವೋ ನಾವು, ಶ್ರೀಮಂತ ಕಾರಣ ಅಂತ ಹೇಳ್ತಿರ್ತೇವೆ. ನೀವ್ ಇಲ್ಲ, ಅದು ಸೋಬಾನ್ ಕಾರಣ ಅಂತ ಹೇಳ್ತಿರ್ತೇವಿ.
1: ಓಕೆ ಓಕೆ,
2: ಕೇಳ್ರಿ. ನಮ್ ಮನೇಲಿ ಪುಟ್ಟ ಹುಡುಗಿದು ಹಾಡದು.
1: ಓಕೆ.
2: ಯಾರಿವಳು ಯಾರಿವಳು ಸೂಜಿ ಮಲಿ ಕಣ್ಣವಳು, ರಾಮನಲ್ಲಿ ತೋಟದಲ್ಲಿ ಗಮ್ಮನೆಂದು ಅರಳಿದಳು, ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು, ಹಾಡಲಿ ಕೇಳು ಅಂದದ ಸಾಲು, ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು, ಹಾಡಲಿ ಕೇಳು ಅಂದದ ಸಾಲು. ಶ್ರೀಗಂಧ ಗಂಬೆ ಇವಳಿಗೇಕೆ ಗಂಧವು, ಶೃಂಗಾರ ಈ ಗಂಬೆ ಇವಳಿಗೇಕೆ ಒಡವೆಯೋ, ತಾರೆಯ ಈ ತಾರೆಗೆ ಈ ತಾರಿಗೇಕೆ ಮಿನುಗು ದೀಪವೋ, ಕೆನ್ನೆ ಮೇಲೆ ಹುಣ್ಣಿದೆ ಹೊಣ್ಣೆಯ ಹೂವಿದೆ, ದಾಳಂಬೆ ಕಾಳು ಬಾಯಲ್ಲಿ ಏನಿದು
1: ಯಾರಿವಳು ಯಾರಿವಳು
2: ಸೂಚಿವಳು ಕಣ್ಣವಳು, ದಯಮಾಡಿ ಮುಗಿಲಾಚಿ ಸಲಿತ ನೋಡಿ ಎಲ್ಲರು, ಸಾಲಾಗಿ ಮುಕ್ಕಾಟಿ ದೇವರುಗಳು ನಿಂತರು. ಓಕೆ ಮೇಡಮ್, ಸಾಕು.
1: ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು.
2: ಓಕೆ ಮೇಡಮ್, ಎಲ್ಲರ ಕಡೆಯಿಂದ ಹಾಡುಗಳು ಒಳ್ಳೆ, ಒಂದು ನೀವು ಕೂಡ ಒಂದು ಒಳ್ಳೆ ಹಾಡನ್ನು ಹೇಳ್ರಿ.
1: ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು
2: ಮೇಡಮ್. ನಮಸ್ತೆ.
1: ನಮಸ್ತೆ. ಓಕೆ, ವಿಜಯಪುರದಿಂದ ಸೌಮ್ಯ ಅವರು ರಾಮಚಾರಿ ಚಿತ್ರದಿಂದ ಈ ಒಂದು ಹಾಡಿದ್ದಾಯ್ತು. ಹೆಣ್ಮಕ್ಳು ಋತುಮತಿ ಆದಾಗ ಈ ಹಾಡನ್ನ ಆಗಿನ ಸಮಯದಲ್ಲಿ ಹಾಡ್ತಾ ಇದ್ರು, ಈಗ ಎಲ್ಲ ಕಮ್ಮಿ ಆಗಿದೆ ಈ ಒಂದು ಸೆಲೆಬ್ರೇಷನ್ ಅಂತಾನೆ ಹೇಳ್ಬೋದು. ಸೊ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ
3: ಹಲೋ ಮೇಡಮ್, ನಮಸ್ಕಾರ.
1: ನಮಸ್ತೆ ಸುಮಿತ್ರ ಅವರೇ. ನಾಷ್ಟ ಸೂಪರ್ ಆಗಿದೀವಿ, ನೀವು?
3: ಓಕೆ.
1: ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ಲ ಸುಮಿತ್ರ ಅವರೇ?
3: ಗೊತ್ತಾಯ್ತು ಮೇಡಮ್, ನಾನು ಗೌರಮ್ಮ ಚಿತ್ರದಿಂದ ಹಾಡ್ಬೇಕು ಅನ್ಕೊಂಡಿನ್ರಿ ಮೇಡಮ್.
1: ಹಾಡಿಪ.
3: ನಮ್ ಸೌಮ್ಯಾಕರ್ ಹಾಡಿದ್ರು ಚೆನ್ನಾಗಿ ಕೇಳತ್ತೀನ್ರಿ, ಹಂಗೆ ಅವ್ರದಾಗ ನನಗೆ ಸಿಕ್ತೀನಿ.
1: ಓಕೆ,
3: ಈಗ ಎರಡ್ ಮೂರ್ ಸಲ ಸಿಕ್ತಾ ಅದ್ರ ರಿಶ್ವ ಆಗ್ಲಿಲ್ಲ, ಈಗ ರಿಶ್ವ ಆಯ್ತು.
1: ಹಾಡಿಪ, ಹಾಡಿ
3: ಹಾಡ್ತೀನಿ.

0: ಮಾಡಿ ತಾರೆಗಳ ತೋರಣಕ್ಕೆ ಜೀವಗಳ ಜೋಡಿಸುವ ಕಲ್ಯಾಣ. ಆಹಾ ಎಂತ ಸಂಭ್ರಮ, ಮನೆ ತುಂಬಾ ಬಂಧು ಬಾಂಧವರೆಲ್ಲ ತುಂಬಿಕೊಂಡಾಗ. ಆಹಾ ಎಂತ ಸಂಗಮ, ಶುಭ ಲಗ್ನದಲ್ಲಿ ಗಂಡು ಹೆಣ್ಣು ಜೋಡಿಯಾದಾಗ. ಶಾಸ್ತ್ರೋಕ್ತ ಕಲ್ಯಾಣ ಏನ್ ಚಂದ ಕೇಳಣ್ಣ, ಭೂಮಿಗೆ ಸ್ವರ್ಗಾನ ತಂದಂತೆ ನೋಡಣ್ಣ. ಮನ ಬಂದ ಹಾಗೆ ಮಾಡಲು ಮದುವೆ ವ್ಯಾಪಾರ ಅಲ್ಲಣ್ಣ. ಆಹಾ ಎಂತ ಸಂಭ್ರಮ, ಮನೆ ತುಂಬಾ ಬಂಧು ಬಾಂಧವರೆಲ್ಲ ತುಂಬಿಕೊಂಡಾಗ. ಜರತಾರೆ ಸೀರೆಯ ಹೆಂಗಸರು, ಹರಟೆಯ ಹೊಡೆಯುವ ಗಂಡಸರು, ಸುಮ್ಮನೆ ನಾಚುವ ಪೊರಿಯರು, ಕಣ್ಮುಚ್ಚಿ ತಂಟೆ ಮಾಡೋ ಪೋರರು, ಇವರೆಲ್ಲ ಸೇರಿ ಗಂಧರ್ವ ಲೋಕದ ಸೃಷ್ಟಿಯಾಗಿ ತಿಳಿ. ಚಿಂತೆಯನ್ನ ಮರೆತು ಒಂದಾಗಿ ಬರೆತು ಬಾಳಂತ ಚಂದವಳ್ಳಿ. ನೋಡೋರಿ ಇವರೇ ನಮ್ಮ ಬಂಧುಗಳು, ಇವರೇ ಮೊದಲು ನಮಗೆ ಸಿಗುತ್ತಾರೆ ಕೇಳು. ಆಹಾ ಎಂತ ಸಂಭ್ರಮ, ಮನೆ ತುಂಬಾ ಬಂಧು ಬಾಂಧವರೆಲ್ಲ ತುಂಬಿಕೊಂಡಾಗ. ಆಹಾ ಎಂತ ಸಂಭ್ರಮ, ಶುಭ ಲಗ್ನದಲ್ಲಿ ಗಂಡು ಹೆಣ್ಣು ಜೋಡಿಯಾದಾಗ. ಓಕೆನಾ ಮೇಡಮ್?
1: ಓಕೆ ಸೂಪರ್, ಥ್ಯಾಂಕ್ ಯು ಸುಮಿತ್ರಾ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ಎಸ್ ನಮ್ಮ ಸುಮಿತ್ರಾ ಅವರು ಗೌರಮ್ಮ ಚಿತ್ರದಿಂದ ಒಂದು ಸಂತೋಷದ ಗೀತೆಯನ್ನ ಹಾಡಿದ್ದಾಯ್ತು ಅಂತ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
2: ಹಲೋ,
1: ನಮಸ್ತೆ.
2: ಹಲೋ, ನಮಸ್ತೆ.
1: ನಮಸ್ತೆ ಬೀನಾ ಮೇಡಮ್, ತಿಂಡಿ ಆಯ್ತಾ? ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ ಇವತ್ತು?
2: ಇದು ಒಂದು ಒಂದು ಫಿಲಮ್ ನಲ್ಲಿ ಒಂದು ಮನೆ ಓಪನಿಂಗ್ ಆದಾಗ ಹಾಡಂತ ಹಾಡುದು.
1: ಓಕೆ ಓಕೆ.
2: ಈ ಚಂದದ ಮನೆಯಲ್ಲಿ, ಶ್ರೀಗಂಧದ ಗುಡಿಯಲ್ಲಿ, ಆನಂದದ ಹೊಳೆ ಅನುರಾಗದ ಮಳೆ ಎಂದೆಂದು ಚಿಮ್ಮುತ್ತಿರಲಿ. ಈ ಚಂದದ ಮನೆಯಲ್ಲಿ ನೂತನ ನಂದನ ನಲಿ ನಲಿದಾಡಲಿ, ಪ್ರೀತಿಯ ಸೋಮವು ಅರಳು ತಳಿರಲಿ, ಶಾಂತಿಯ ಸೋ

0: ಆನಂದದ ಹೊಳೆ ಅನುರಾಗದ ಮಳೆ ಎಂದೆಂದು ಚಿಮ್ಮುತ್ತಿರಲಿ. ಓಕೆನಪ್ಪ, ಥ್ಯಾಂಕ್ ಯು, ಒಳ್ಳೆ ಟಾಪಿಕ್.
1: ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಧನ್ಯವಾದಗಳು ಬೀನಾ ಅವರೇ.
0: ಧನ್ಯವಾದಗಳು.
1: ಓಕೆ, ಎಸ್ ಸೂಪರ್ ಆಗಿ ಹಾಡಿದ್ರು. ಕಪ್ಪು ಬಿಳುಪು ಚಿತ್ರದಿಂದ ಈ ಒಂದು ಹಾಡನ್ನು ಹಾಡಿದಾಯ್ತು ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ ಪ್ರೇಮ ಅವರು.
2: ಹೌದು ಮೇಡಮ್.
1: ಓಕೆ, ತಿಂಡಿ ಆಯ್ತಾ?
2: ತಿಂಡಿ ಆಯ್ತು ಮೇಡಮ್, ಚಪಾತಿ ಪಲ್ಯ.
1: ಸೂಪರ್ ಸೂಪರ್. ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
2: ಗೊತ್ತಾಯ್ತು ಮೇಡಮ್, ನಮ್ಮ ಸಂಸಾರದಲ್ಲಿ ಯಾವ್ದು ಖುಷಿ ಸಂಭ್ರಮದಲ್ಲಿ ಇದ್ದ ಹಾಡು ಅಂತ ಹೇಳಿದ್ರಿ.
1: ಹೌದು,
2: ಒಂದು ಎರಡು ಲೈನ್ ಹಾಡ್ತೀನಿ ಮೇಡಮ್.
1: ಹಾಡಿಪ್ಪ.
2: ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ನಮ್ಮ

0: ಬೆಳಕಿನ ಬೆಳಕು ನಮ್ಮ ಸಂಸಾರ ಆನಂದ ಸಾಗರ. ಇಷ್ಟ ಆಯ್ತು ಮೇಡಮ್.
1: ಸೂಪರ್ ಸೂಪರ್, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ, ಧನ್ಯವಾದಗಳು.
0: ಥ್ಯಾಂಕ್ ಯು ಮೇಡಮ್.
1: ಓಕೆ, ಎಸ್, ಪ್ರೇಮ ಅವರು ಸಖತ್ತಾಗಿ ಹಾಡ್ತಾ ಇದ್ರು. ಚಿತ್ರ ನಮ್ಮ ಸಂಸಾರ ಅನ್ನೋ ಚಿತ್ರದಿಂದನೇ ಹಾಡಿದ್ರು ಅಂತಲೇ ಹೇಳ್ಬೋದು. ಸೊ ಸ್ನೇಹಿತರೆ, ಎಷ್ಟು ಅದ್ಭುತವಾಗಿ ನಮ್ಮ ಕೇಳುಗರು ಅವರವರ ಇಷ್ಟವಾದ ಹಾಡುಗಳನ್ನು ಹಾಡ್ತಾ ಇದ್ದಾರೆ ಅಂತಂದರೆ, ಮನೇಲಿ ಪೂಜೆ ಆಗಿರ್ಬೋದು, ಮಗಳ ಮದುವೆ ಆಗಿರ್ಬೋದು, ಮಗರ ಉಪನಯನ, ಹೀಗೆ ಎಲ್ಲ ಒಂದು ಸಂದರ್ಭದಲ್ಲಿ ಒಂದೊಂದು ಹಾಡನ್ನು ನಾವು ನೋಡ್ತಾನೆ ಇರ್ತೀವಿ, ಕೇಳ್ತಾನೆ ಇರ್ತೀವಿ. ಹಾಗೆ ಪ್ರತಿಯೊಂದು ಶುಭ ಸಂದರ್ಭದಲ್ಲೂ ನಮ್ಮ ಕನ್ನಡ ಚಿತ್ರರಂಗದ ಹಳೆಯ ಸಿನಿಮಾಗಳಲ್ಲಂತೂ ಅದ್ಭುತವಾದ ಹಾಡುಗಳನ್ನು ರಚಿಸಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಎಸ್, ಈಗ ಮತ್ತೊಂದು ಕರೆಯನ್ನು ಸ್ವೀಕರಿಸೋಣ. ಹಲೋ, ಕರೆ ಕಟ್ ಆಯಿತು. ಓಕೆ, ಸೊ ಸ್ನೇಹಿತರೆ, ಇವತ್ತು ಆ್ಯಕ್ಚುಲಿ ನಮ್ಮ ಈ ಒಂದು ಟಾಪಿಕ್ ಕೊಟ್ಟಿದ್ದು ನಮ್ಮ ಶಾಂತಿನಿ ಮೇಡಮ್ ಅವರು. ಇದೊಂದು ಮಾಡ್ಬೋದು ನೋಡಿ ಶ್ವೇತ ಅಂತ ನಾನು ಹಾಗೆ ಯೋಚನೆ ಮಾಡ್ತಾ ಇದ್ದೆ. ಎಲ್ಲ ಸಂದರ್ಭದಲ್ಲೂ ಮನೆಯಲ್ಲಿ ಇವಾಗ ಪಾರ್ಟಿ ಹಾಲು ಅದು ಇದು ಅಂತ ಹೇಳಿ ಆಚರಣೆ ಮಾಡ್ತೀವಿ, ಬಟ್ ಮನೆಯಲ್ಲಿ ಎಷ್ಟೊಂದು ಜನ ಈಗಲೂ ಕೂಡ ಪದ್ಧತಿಯನ್ನು ಇಟ್ಕೊಂಬಂದಿದ್ದಾರೆ. ಹಳ್ಳಿ ಕಡೆಯಲ್ಲಿ ಹೋದ್ರಂತೂ ನೀವು ಮದುವೆ ಅಂತೂ ನಾವು ಒಂದು ಎರಡು ದಿವಸ ನೋಡ್ತಾ ಇದ್ವಿ, ಆಗಿನ ಕಾಲದಲ್ಲಿ ಮದುವೆ ವಾರಗಟ್ಟಲೆ ಆಗ್ತಾ ಇತ್ತು, ತುಂಬ ಚೆನ್ನಾಗಿ ಆಗ್ತಾ ಇತ್ತು ಅಂತಲೇ ಹೇಳ್ಬೋದು. ಸೊ ಈಗ ಮತ್ತೊಂದು ಕರೆಯನ್ನು ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ತೆ.
2: ನಾನು ತ್ರಿವೇಣಿ, ಶಾಂತಮಲೆಯೋಟ್.
1: ಓಕೆ ತ್ರಿವೇಣಿ ಮೇಡಮ್, ಹೇಗಿದ್ದೀರಾ?
2: ಮೇಡಮ್ ಚೆನ್ನಾಗಿದ್ದೀವಿ. ನಿಮ್ ವಾಯ್ಸು, ನಿಮ್ ಹಾಡು, ನಿಮ್ ಪ್ರೋಗ್ರಾಮು ಎಲ್ಲ ಚೆನ್ನಾಗಿದೆ, ಸೂಪರ್ ಆಗಿದೆ.
1: ಓಕೆ, ಎಸ್, ತಿಂಡಿ ಆಯ್ತಾ?
2: ಎಸ್ ಮೇಡಮ್, ಆಗಿಲ್ಲ, ಮಾಡಿದ್ದೀನಿ. ರಾಗಿ ರೊಟ್ಟಿ ಪಲ್ಯ, ಮೊಸರು ಬಜ್ಜಿ.
1: ಓಕೆ, ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
2: ಗೊತ್ತಾಯ್ತು ಮೇಡಮ್, ಚೆನ್ನಾಗಿದೆ, ಖುಷಿ ಆಗ್ತಾ ಇದೆ. ಎಲ್ಲ ಹಳೆ ಎಲ್ಲ ಹಾಡುಗಳು ನೆನಪಾಗ್ತಾ ಇದೆ, ಎಲ್ಲ ಸೀನ್ಸ್ ಗಳು ನೆನಪಾಗ್ತಾ ಇದೆ, ನೆನಪಾಗ್ತಾ ಇದೆ. ನಾನ್ ಹೇಳುದು ಒಂದು ಕಲ್ಪನಾ ಅವರು ಹಾಡೋ ಹಾಡು, ತಂದೆ ತಾಯಿ ವಾರ್ಷಿಕೋತ್ಸವದ್ದು. ಫಿಲಂ ಹೆಸರು ದೇವರು ಕೊಟ್ಟ ಅಲ್ಲ, ಸಾರಿ ಸಾರಿ, ದೇವರು ಕೊಟ್ಟವರ ಅಲ್ಲ, ನಾ ಮೆಚ್ಚಿದ ಹುಡುಗ.
1: ಓಕೆ ಓಕೆ,
2: ಅದ್ರದೊಂದು ಹಾಡು.
1: ಓಕೆ,
2: ಮತ್ತೆ ಲೀಲಾವತಿ ಅಶ್ವಥ್ ಅವರ ವಾರ್ಷಿಕೋತ್ಸವದಲ್ಲಿ ಹೇಳೋದು ಮಗಳು.
1: ಓಕೆ ಓಕೆ
2: ಓಕೆ. ಮಂಗಳದಾಯಿ ಸುದಿನ ಮಧುರವಾಗಲಿ, ನಿಮ್ಮ

ಸೊದಿನ ಮಧುರವಾಗಲೇ ಅನುರಾಗದ ರಾಗಮಾಲೆ ನಿಮ್ಮದಾಗಲೇ ಅಪ್ಪ.

0: ಅವರೋ ಕಣ್ಣುಗಳೆರಡು ಅವರ ಪ್ರೇಮ ದೂರವಾಗಿ ಮಕ್ಕಳು ಕುರುಡು.
1: ಓಕೆ ಮೇಡಮ್, ಎಸ್ ಥ್ಯಾಂಕ್ ಯು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ತ್ರಿವೇಣಿ ಮ್ಯಾಮ್.
0: ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್.
1: ಓಕೆ ಸ್ನೇಹಿತರೆ, ಇವತ್ತಿನ ನಮ್ಮ ಈ ಒಂದು ಅದ್ಭುತ ಸುಂದರವಾದ ಟಾಪಿಕ್ನಲ್ಲಿ ಸುಮಾರು ಜನ ನಮ್ಮ ಕೇಳುಗರು ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊಳ್ತೀನಿ. ಮನೆಯ ವಾತಾವರಣ ಸಂದರ್ಭದಲ್ಲಿ, ಯಾವುದೋ ಒಂದು ಖುಷಿಯಾದಂತಹ ಸಂದರ್ಭದಲ್ಲಿ ಹಾಡುಗಳು ಕೂಡ ಹಾಗೆ ನಮ್ಮ ಕಿವಿಯಲ್ಲಿ ಗುಯ್ಗುಡ್ತಾ ಇರುತ್ತೆ. ಯಾವಾಗಾದರೂ ಈ ಥರ ನೆನೆಸ್ಕೊಂಡಾಗ ಎಷ್ಟು ಚೆನ್ನಾಗಿರುತ್ತೆ ಅಂತ ನನ್ನ ಭಾವನೆ. ಈ ಒಂದು ಹಸಿರು ತೋರಣ ಆಗಿರ್ಬೋದು, ಹೂ ಮಾಲೆ ಕಟ್ಟಿದ್ದನ್ನು, ಆ ಒಂದು ವಾತಾವರಣನೇ ಹಾಗೆ ಸೃಷ್ಟಿ. ನಾವು ಏನು ಕೇಳಿಲ್ಲ ಅಂದರೂ ಮನಸ್ಸಲ್ಲಿ ಅದು ಗುಣುಗ್ತಾ ಇರ್ತೀವಿ ಅಲ್ವಾ. ಇವತ್ತು ನಮ್ಮ ಮಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ತುಂಬ ಅದ್ಭುತವಾಗಿ ಹಾಡಿದ್ದಾಯಿತು ಅಂತ ಹೇಳ್ತಾ, ನನಗೆ ಹಾಡಲಿಕ್ಕೆ ಹೇಳಿದ್ರು, ಬಟ್ ಹಾಡನ್ನು ಬರಲಿ, ನಾನು ಹಾಡೋ ಬರಲಿ, ಹಾಡನ್ನು ಪ್ರಸಾರ ಮಾಡ್ತೀನಿ, ಅದನ್ನು ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಿನ್ನೆ ರಾತ್ರಿ ಒಂದ್ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಮಹಾಲಕ್ಷ್ಮಿ ಸ್ವೀಟ್ಸ್.
5: ಆಶಾ, ಏನ್ ಯೋಚನೆ ಮಾಡ್ತಾ ಇದೀಯಾ?
6: ಉಷಾ, ನನ್ ಮಗಳನ್ನ 8ನೇ ಕ್ಲಾಸಿಗೆ ಸೇರಿಸ್ಬೇಕು, ಆದ್ರೆ ಯಾವ ಸ್ಕೂಲಿಗೆ ಸೇರಿಸೋದು ಅಂತಾನೆ ಗೊತ್ತಾಗ್ತಿಲ್ಲ.
5: ಆಶಾ, ಹೆಣ್ಮಕ್ಳ ಸೇಫ್ಟಿ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೋಬೇಡ. ನಮ್ಮ ಶಿವಮೊಗ್ಗದಲ್ಲಿ ಕೇವಲ ವಿದ್ಯಾರ್ಥಿನಿಯರಿಗೆ ಮಾತ್ರ ಇರೋ ಸೂಪರ್ ಸ್ಕೂಲ್ ಅಂತಂದ್ರೆ ಪ್ರತಿಷ್ಠಿತ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಕಸ್ತೂರಬಾ ಬಾಲಿಕಾ ಪ್ರೌಢಶಾಲೆ. ಇಲ್ಲಿ ಬರೀ ಹೆಣ್ಮಕ್ಳೇ ಇರೋದ್ರಿಂದ ನಮಗೂ ನೆಮ್ಮದಿ, ಅವರಿಗೂ ಫುಲ್ ಸೇಫ್ಟಿ ಮತ್ತು ಒಳ್ಳೆ ಸಂಸ್ಕಾರ ಕೂಡ ಸಿಗುತ್ತೆ.
6: ಹೌದಾ ಆಶಾ? ಅಲ್ಲಿ ಎಜುಕೇಶನ್ ಹೇಗಿದೆ? ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡು ಕೂಡ ಇದೆಯಾ?
5: ಹೌದು ಆಶಾ, ಎರಡೂ ಇದೆ. ನಿಂಗ್ ಗೊತ್ತಾ, ಲಾಸ್ಟ್ ಇಯರ್ 100% ರಿಸಲ್ಟ್ ಬಂದಿದೆ. ಎಕ್ಸ್ಪೀರಿಯನ್ಸ್ ಇರೋ ಟೀಚರ್ಸ್, ಸ್ಮಾರ್ಟ್ ಕ್ಲಾಸ್, ಕಂಪ್ಯೂಟರ್ ಎಜುಕೇಶನ್, ಉತ್ತಮ ಗ್ರಂಥಾಲಯ, ಪ್ರಯೋಗಾಲಯ, NCC ಎಲ್ಲಾ ಇದೆ. ಜೊತೆಗೆ ಫ್ರೀ ಬುಕ್ಸ್, ಬಿಸಿಯೂಟ, ಸ್ಕಾಲರ್ಶಿಪ್ ಕೂಡ ಸಿಗುತ್ತೆ.
1: 2026-27 ಸಾಲಿನ ಅಡ್ಮಿಷನ್ ಓಪನ್ ಆಗಿದೆ. ತಡ ಮಾಡದೆ ಹಿಂದೆ ಅಡ್ಮಿಷನ್ ಮಾಡಿಸಿ. ಕಸ್ತೂರಬಾ ಬಾಲಿಕಾ ಪ್ರೌಢಶಾಲೆ, KT ಶಾಮಯ್ಯಗೌಡ ರಸ್ತೆ, TSB ವೃತ್ತ, ಗೋಪಿ ಸರ್ಕಲ್, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9483990030. ಸಂಖ್ಯೆ ಮತ್ತೊಮ್ಮೆ 9483990030.
0: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕತೆ ಹೇಳೋದು, ಕಥೆ ಕೇಳೋದು, ಕತೆ ಓದೋದು ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ ಅಲ್ವಾ? ಸೊ ಹಾಗೆ ಯಾರಾದರೂ ಕತೆಯನ್ನು ಹೇಳ್ತಾ ಇದ್ರೆ ಹೂಗುಡ್ತಾ ಕತೆ ಕೇಳೋದೇ ಒಂಥರ ಖುಷಿ ಅಂತಲೇ ಹೇಳ್ಬೋದು. ಸೊ ಹಾಗೆ ಕತೆ ಅಂತಿದ್ದಾಗೆ ನಮಗೆಲ್ಲ ಅಜ್ಜಿ ಹೇಳ್ತಿದ್ದ ಕಥೆಗಳು ನೆನಪಾಗುತ್ತೆ, ಹಾಗೆ ರಾಜನ ಕಥೆಗಳೆಲ್ಲ ನೆನಪಾಗುತ್ತೆ ಅಲ್ವಾ? ಸೊ ಈ ಕಥೆಗಳಲ್ಲೇ ನಾನಾ ವಿಧಗಳು ಇರುತ್ತೆ. ಕೆಲವೊಂದಿಷ್ಟು ಭಯಾನಕವಾಗಿರೋ ಕತೆ, ರೋಚಕವಾಗಿರೋ ಕತೆ, ಹಾಗೆ ನೀತಿ ಕಥೆಗಳಿರ್ಬೋದು, ಮತ್ತು ಸ್ಫೂರ್ತಿದಾಯಕ ಕಥೆಗಳಿರ್ಬೋದು. ಈ ರೀತಿಯಾಗಿ ಈ ನಾನಾ ರೀತಿಯ ಕಥೆಗಳನ್ನೆಲ್ಲ ನಾವು ಓದ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ ಅಲ್ವಾ? ಹಾಗೆ ಕಥೆಗಳು ನಮ್ಮ ಜೀವನದ ಮಾರ್ಗದರ್ಶಕವಾಗಿರುತ್ತೆ ಅಂತಾನೆ ಹೇಳ್ಬೋದು. ಎಷ್ಟೋ ಕಥೆಗಳನ್ನು ಓದಿದಾಗ ಜೀವನ ಹೀಗೂ ಇರುತ್ತಾ ಅನ್ಸುತ್ತೆ. ಇನ್ನು ಕೆಲವೊಂದಿಷ್ಟು ನೈಜ ಕಥೆಗಳನ್ನು ಓದಿದಾಗ ನಮ್ಮ ಜೀವನದಲ್ಲೂ ನಾವೇನಾದರೂ ಯಶಸ್ಸು ಗಳಿಸ್ಬೇಕು, ನಮ್ಮ ಜೀವನವನ್ನು ಕೂಡ ಈ ರೀತಿಯಾಗಿ ರೂಪಿಸ್ಕೊಳ್ಬೇಕು ಅನ್ನುವಂತಹ ಒಂದಿಷ್ಟು ಕಲ್ಪನೆಗಳು ನಮಗೆ ಬರ್ತಾ ಹೋಗುತ್ತೆ. ಜೀವನದಲ್ಲಿ ಹೊಸ ತಿರುವುಗಳನ್ನು ಪಡ್ಕೊಳ್ತಾ ಹೋಗ್ತೀವಿ. ಇನ್ನು ಒಂದು ಮಾತೆ, ಪುಸ್ತಕವನ್ನು ಓದೋದು ಕೂಡ ಒಂದು ರೀತಿಯ ಧ್ಯಾನ ಅಂತ ಹೇಳಿ, ನಿಜ ಅಲ್ವಾ? ಪುಸ್ತಕಗಳನ್ನು ಓದ್ತಾ ಇದ್ದಾಗ ನಾವು ಆ ಒಂದು ಕಲ್ಪನಾ ಲೋಕಕ್ಕೆ ಹೋಗ್ತೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಸೋಷಿಯಲ್ ಮೀಡಿಯಾಗಳನ್ನು ಹೆಚ್ಚಾಗಿ ಬಳಸ್ತಾ ಇರೋದ್ರಿಂದ ಪುಸ್ತಕಗಳಲ್ಲಿ ಕಥೆ ಕಾದಂಬರಿಯನ್ನು ಓದುವ ಬದಲಾಗಿ ಈಗ ನಾವು ಮೊಬೈಲ್ನಲ್ಲೇ ಕಥೆ ಕಾದಂಬರಿಗಳನ್ನೆಲ್ಲ ಓದ್ತಾ ಇರ್ತೀವಿ ಅಲ್ವಾ? ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಓದಿದಂತಹ ಒಂದು ಕಥೆಯನ್ನು ಇವತ್ತು ನಿಮಗಾಗಿ ಹೇಳೋದಕ್ಕೆ ಬಂದಿದ್ದೀನಿ. ಯಾವ ಕಥೆ ಏನು ಅನ್ನೋದನ್ನೆಲ್ಲ ನಿಮಗೆ ತಿಳಿಸ್ತೀನಿ. ಹಾಗೆ ನಾನು ನಿಮಗೆ ಇವತ್ತು 2 ಕಥೆಯನ್ನು ಹೇಳೋದಕ್ಕೆ ಬಂದಿದ್ದೀನಿ. ಯಾರಿಗೆ ಯಾರು ಅನ್ನುವಂತಹ ಕಥೆ, ಹಾಗೆ ನಾನೆಂಬುದು ಮರೆತಾಗ ಎನ್ನುವಂತಹ 2 ಕಥೆಯನ್ನು ನಿಮಗೆ ನಾನು ಹೇಳ್ತಾ ಇದ್ದೀನಿ. ಹಾಗೆ ಕಥೆಯನ್ನು ಸ್ಟಾರ್ಟ್ ಮಾಡೋಣ. ಆದರೆ ಅದಕ್ಕೂ ಮೊದಲು ಒಂದು ಸೂಪರ್ ಆಗಿರೋ ಸಾಂಗ್ನ ಕೇಳ್ಕೊಂಡು ಎಂಜಾಯ್ ಮಾಡ್ಕೋಬರೋಣ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ಬಂದಿದ್ದೀನಿ. ಕಥೆ ಕೇಳೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ಹಾಗೆ ನಾನಿವತ್ತು ನಿಮಗೆ ಹೇಳ್ತಾ ಇರುವಂತಹ ಕಥೆ ಯಾವುದಪ್ಪ ಅಂತ ಹೇಳಿದ್ರೆ, ನನ್ನ ಬದುಕಿನಲ್ಲಿ ನೀನು ಎನ್ನುವಂತಹ ಕಥೆ. ಕಥೆ ಕೇಳೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ನನ್ನ ಬದುಕಿನಲ್ಲಿ ನೀನು ಯಾಕೆ ಬಂದೆ? ನೀನು ನನ್ನ ಬದುಕಿನಲ್ಲಿ ಪ್ರವೇಶ ಮಾಡೋವರೆಗೂ ನನ್ನ ಬದುಕು ಎಷ್ಟು ಸುಂದರವಾಗಿತ್ತು. ಅಪ್ಪ ಅಮ್ಮ ಇಬ್ಬರು ನನ್ನನ್ನು ಎಷ್ಟೊಂದು ಪ್ರೀತಿಯಿಂದ ನೋಡ್ತಾ ಇದ್ರು. 2 ತಿಂಗಳ ಹಿಂದೆ ಜರ್ಮನಿಗೆ ಪ್ರಾಜೆಕ್ಟ್ ಮೇಲೆ ಹೋಗಿದ್ದೆ. ಹೊರಟು ನಿಂತಾಗ ಅಪ್ಪ ಹೇಳಿದ ಮಾತು ಇನ್ನೂ ನೆನಪಿದೆ. ಹೊರದೇಶದಲ್ಲಿ ತುಂಬ ಜಾಗ್ರತೆ ಇರಬೇಕು. ಅಲ್ಲಿ ಹೋಗಿ ಯಾರ್ಯಾರ್ದು ಸಹವಾಸ ಮಾಡಲು ಹೋಗ್ಬೇಡ. ಹುಡುಗಿಯರೊಂದಿಗೆ ತುಂಬ ಎಚ್ಚರಿಕೆಯಿಂದ ಇರು. ತುಂಬ ಕ್ಲೋಸ್ ಆಗ್ಬೇಡ. ಅಂಥವರಿಂದ ಕಾಪಾಡ್ಕೋ. ಫಾರಿನ್ ಹುಡುಗಿಯರಿಗೆ ಇಂಡಿಯಾದ ಹುಡುಗರಂದ್ರೆ ತುಂಬ ಇಷ್ಟವಂತೆ. ಯಾಕಂದ್ರೆ ಇಂಡಿಯಾದವರು ಒಮ್ಮೆ ಕಟ್ಕೊಂಡ್ರೆ ಜೀವನ ಪರ್ಯಂತ ಜೊತೆಯಲ್ಲೇ ಇರ್ತಾರೆ ಎಂಬ ಅಚಲವಾದ ನಂಬಿಕೆಯಂತೆ ಅವರಿಗೆ. ಆದ್ರಿಂದ ತುಂಬ ಜಾಗರೂಕನಾಗಿರು. ಅಮ್ಮನು ಪಕ್ಕದಲ್ಲೇ ನಿಂತು, ಹೌದ್ ಮಗ, ಅಪ್ಪ ಹೇಳ್ದಾಗೆ ಮಾತ ನೆನ್ಪಿಟ್ಕೋ. ನಮ್ಮೂರು ಅಥವಾ ದೇಶ ಬಿಟ್ಟು ಹೊರಗಡೆ ಹೋಗುವಾಗ ನಮ್ಮ ಜಾಗ್ರತೆಯಲ್ಲಿ ನಾವಿರಬೇಕು ಎಂದ ಅಪ್ಪನ ಮಾತನ್ನ ಅನುಮೋದಿಸಿದ್ರು. ಜರ್ಮನಿಯಲ್ಲಿ ಕಂಪನಿ ಮೀಟಿಂಗ್ನಲ್ಲಿ ನಿನ್ನ ನನ್ನ ಮೊದಲ ಭೇಟಿ. ನೀನು ನಮ್ಮ ನೆರೆಯ ದೇಶದ ಚೀನಾದಿಂದ ಬಂದವಳೆಂದು ನಿನ್ನ ಹೆಸರು, ಬಣ್ಣ, ಕಣ್ಣು ಮತ್ತು ಚುರುಕುತನಗಳಿಂದಲೇ ತಿಳಿಯಿತು. ಕೇವಲ 1 ವಾರದ ಪರಿಚಯದಲ್ಲಿಯೇ ತುಂಬಾ ಹತ್ತಿರದ ಗೆಳತಿಯಾಗಿ ಬಿಟ್ಟೆಯ ನೀನು. ನನ್ನಲ್ಲಿ ಏನ್ ನೋಡ್ ಮೆಚ್ಚಿದೆ ಎಂದು ನನಗೆ ತಿಳಿದುಕೊಳ್ಳಲಾಗಲೇ ಇಲ್ಲ. ನಿನ್ನಂತಹ ರೂಪವೂ ಇಲ್ಲ, ನಿನ್ನಂತಹ ಚುರುಕುತನವೂ ಕೂಡ ನನಗಿಲ್ಲ. ಕಂಪನಿಯ ಮ್ಯಾನೇಜರ್ ಮೂಲಕ ನಿನ್ನನ್ನು ಕೂಡ ನನ್ನ ಪ್ರಾಜೆಕ್ಟ್ಗೆ ಹಾಕಿಸಿಕೊಂಡಿದ್ದೀಯ. ಕೊನೆಗೂ ಜರ್ಮನಿಯ ಪ್ರಾಜೆಕ್ಟ್ ಮುಗಿಯುತ್ತಾ ಬಂತು. ಬರುತ್ತಾ ಬರುತ್ತಾ ನೀನು ನನಗೆ ತುಂಬಾ ಹತ್ತಿರವಾಗಿದ್ದರಿಂದ ಇಂಡಿಯಾಕ್ಕೆ ನಿನ್ನನ್ನು ಬಿಟ್ಟು ಬರುವುದು ಹೇಗೆ ಎಂಬ ಆಲೋಚನೆ ಬಂದರೂ ನಿನ್ನೊಂದಿಗೆ ಆ ಪ್ರಸ್ತಾಪ ಮಾಡಲಿಲ್ಲ. ನನಗೂ ಗೊತ್ತು, ಯಾವುದೇ ಕಾರಣಕ್ಕೂ ನಿನ್ನನ್ನು ನಮ್ಮ ದೇಶಕ್ಕೆ ಕರೆದುಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ, ಮತ್ತೆ ಕರೆದುಕೊಂಡು ಬರಲೂಬಾರದು ಅಂತ ಗಟ್ಟಿ ನಿರ್ಧಾರ ಮಾಡಿಕೊಂಡಿದ್ದೆ. ಆ ದಿನ ನಾನು ಇಂಡಿಯಾಕ್ಕೆ ಹೊರಡಲು ಏರ್ಪೋರ್ಟ್ಗೆ ಬಂದು ಲಾಂಚ್ನಲ್ಲಿ ಕಾಯುತ್ತಾ ಕುಳಿತಿದ್ದೆ. ಅಲ್ಲಿಯೂ ನೀನು ಬಂದು ಹಲವು ಎಂದಾಗ ನನಗೆ ಆಶ್ಚರ್ಯ ಆಯಿತು. ಇಲ್ಲಿಗೆ ಯಾಕೆ ಬಂದಿದ್ದೀಯಾ ಅಂತ ಕೇಳಿದಾಗ ನೀನು ನಾನಿನ್ನ ಜೊತೆಗೆ ಬೆಂಗಳೂರಿಗೆ ಬರ್ತಾ ಇದ್ದೇನೆ ಎಂದು ಕೊಟ್ಟ ಉತ್ತರಕ್ಕೆ ನನಗೆ ತುಂಬ ಭಯವಾಗಿತ್ತು. ನನ್ನ ನಿನ್ನ ಗೆಳೆತನವನ್ನ ಇಲ್ಲಿಗೆ ಮರೆಯಬೇಕು ಎಂದು ನಾನಂದುಕೊಂಡ್ರೆ ನೀನು ಇಂಡಿಯಾಕ್ಕೂ ಬರಬೇಕೆನ್ನುವ ಬಯಕೆ ತಿಳಿದು ತುಂಬ ಆತಂಕಕ್ಕೆ ಒಳಗಾದೆ. ನಾನು ಏನು ಹೇಳದೆ ಮೂಕನಾಗಿ ಬಿಟ್ಟೆ ಆ ಕ್ಷಣ. ಯಾಕೆ ಅಂತ ಕೇಳಿದ್ರು ನನ್ನ ಮುಖದಲ್ಲಿ ವ್ಯಕ್ತವಾದ ಪ್ರಶ್ನಾರ್ಥಕ ಭಾವನೆಯನ್ನ ಗಮನಿಸಿ ನಿನ್ನ ಮಾತು ಮುಂದುವರಿಸಿದೆ. ನನಗೆ ನಿನ್ನನ್ನು ಬಿಟ್ಟು ಇಲ್ಲಿ ಇರಲು ಸಾಧ್ಯವಿಲ್ಲ, ಆದ್ರಿಂದ ಮ್ಯಾನೇಜರ್ಗೆ ಹೇಳಿ ನನ್ನನ್ನು ಬೆಂಗಳೂರು ಆಫೀಸ್ಗೆ ಟ್ರಾನ್ಸ್ಫರ್ ಮಾಡಿಸಿಕೊಂಡಿದ್ದೇನೆ. ನಾನು ಇನ್ನೂ ಬೆಂಗಳೂರಿನಲ್ಲೇ ಇರ್ತೀನಿ. ನನ್ನ ನಿನ್ನ ಗೆಳೆತನ ಹೀಗೆಯೇ ಇರಲಿ ಎಂದು ಗೋಗರೆದಾಗ ನನಗೆ ಏನು ಉತ್ತರ ಕೊಡಬೇಕೆಂದು ತಿಳಿಯದೆ ಮತ್ತೆ ಮೌನಿಯಾದೆ. ಸೊ ಹಾಗಿದ್ರೆ ಈ ಕಥೆ ಮುಂದೆ ಏನಾಗುತ್ತೆ, ಯಾವ ರೀತಿ ತಿರುವನ್ನ ಪಡೆದುಕೊಳ್ಳುತ್ತೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಹೇಳ್ತಾ ಇದ್ದಂತಹ ಕಥೆ ಯಾವುದಪ್ಪ ಅಂತ ಹೇಳಿದ್ರೆ, ನನ್ನ ಬದುಕಿನಲ್ಲಿ ನೀನು ಎನ್ನುವಂತಹ ಒಂದು ಅದ್ಭುತವಾಗಿರುವಂತಹ ಕಥೆಯನ್ನ. ಸೊ ಹಾಗಿದ್ರೆ ಕಾರ್ಯಕ್ರಮವನ್ನು ಕೂಡ ಮುಂದುವರಿಸೋಣ, ಕಥೆಯನ್ನು ಕೂಡ ಮುಂದುವರಿಸೋಣ. ಕೊನೆಗೆ ನಿಧಾನವಾಗಿ ಹೇಳಿದೆ, ಬೆಂಗಳೂರಿಗೆ ಬಾ, ಆದರೆ ನನಗೇನು ತೊಂದರೆ ಕೊಡಬೇಡ. ನಮ್ಮ ಅಪ್ಪ ಅಮ್ಮನಿಗೆ ತಿಳಿದ್ರೆ ಖಂಡಿತವಾಗಿ ನನ್ನನ್ನು ಮನೆಯಲ್ಲಿ ಸೇರಿಸೋದಿಲ್ಲ. ದಯವಿಟ್ಟು ನನ್ನನ್ನು ಇಲ್ಲಿಯೇ ಮರೆತು ಬಿಡು. ಇಲ್ಲ, ನಾನು ನಿಮ್ಮ ಮನೆಗೆ ಬಂದು ತೊಂದರೆ ಕೊಡಲ್ಲ. ಸದ್ಯ ಯಾವುದಾದ್ರೂ ಒಂದು ಹೋಟೆಲ್ನಲ್ಲಿ ಇರುತ್ತೇನೆ, ಆಮೇಲೆ ಹತ್ತಿರದಲ್ಲೇ ಇರುವ ಯಾವುದಾದ್ರೂ ಒಂದು ಪಿಜಿಗೆ ಸೇರಿಕೊಳ್ತೀನಿ. ನಿನ್ನನ್ನು ನಾನು ಪ್ರತಿದಿನ ನೋಡುತ್ತಲೇ ಇರಬೇಕು, ಇದೇ ನನ್ನ ಆಸೆ. ಅಷ್ಟಕ್ಕಾದರೂ ಅವಕಾಶ ಮಾಡಿಕೊಡು ಅಂದ್ಲು. ಹೌದು, ಅಪ್ಪ ಹೇಳಿದ್ದು 100% ಸತ್ಯ. ನಾನು ಜರ್ಮನಿಗೆ ಹೋದ ದಿನದಿಂದಲೇ ಎಲ್ಲರ ಜೊತೆ ಅಂತರ ಕಾಯ್ದುಕೊಳ್ಳಬೇಕಿತ್ತು. ಇಂಥವರ ಕೈಯಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ಪ್ರಸಂಗ ಬರ್ತಿರಲಿಲ್ಲ. ಬಂದರೆ ಬರಲಿ, ಇಲ್ಲಿಯ ಗೆಳೆತನ ಮರೆತು ಇಂಡಿಯಾಕ್ಕೆ ಹೋದ್ಮೇಲೆ ನನ್ನ ಜಾಗೃತಿಯಲ್ಲಿ ನಾನಿರಬೇಕು ಎಂದು ಗಟ್ಟಿ ಮನಸ್ಸು ಮಾಡಿಕೊಂಡು ಏನೂ ಉತ್ತರಿಸದೆ ಸುಮ್ಮನಾದೆ. ನೀನು ನನ್ನ ಜೊತೆ ಈ ಫ್ಲೈಟ್ ಹತ್ತಿದೆ. ಇಬ್ಬರು ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಇಳಿದೆವು. ನಿನಗೆ ಏನೂ ಹೇಳದೆ ನಾನು ನನ್ನಷ್ಟಕ್ಕೆ ನಾನು ಟ್ಯಾಕ್ಸಿ ಬುಕ್ ಮಾಡಿದೆ. ಅಲ್ಲಿಯೂ ಕೂಡ ನೀನು ನನ್ನ ಬೆನ್ನು ಬಿಡಲಿಲ್ಲ. ನನಗೆ ಬೆಂಗಳೂರು ಹೊಸ್ತು, ನೀನೇ ಯಾವುದಾದ್ರೂ ಒಳ್ಳೆಯ ಹೋಟೆಲ್ನಲ್ಲಿ ರೂಮ್ ಮಾಡಿಸ್ಕೊಡು, ನಾನು ಅಲ್ಲೇ ಇರ್ತೀನಿ ಅಂದೆ. ಆಯ್ತೆಂದು ಒಪ್ಪಿಕೊಂಡೆ. ಟ್ಯಾಕ್ಸಿಯಲ್ಲಿ ಕುಳಿತು ಅಪ್ಪನಿಗೆ ಫೋನ್ ಮಾಡಿದೆ, ಇನ್ನೂ 2 ಗಂಟೆಯಲ್ಲಿ ಮನೇಲಿರ್ತೀನಿ ಎಂದು. ಅಪ್ಪನ ಮಾತಿನಲ್ಲಿ ತುಸು ಗಡಿಸಿತ್ತು. ನೀನು ಮನೆಗೆ ಬರೋದು ಬೇಡ, ನಿನ್ನ ಸ್ನೇಹಿತ ವಿಷಯ ಎಲ್ಲ ತಿಳಿಸಿದ್ದಾನೆ. ನೀನು ಫಾರಿನಿಂದ ಕರ್ಕೊಂಬರ್ತಿರೋ ಆ ಹುಡುಗಿಯೊಂದಿಗೆ ಯಾವುದಾದ್ರೂ ಲಾಡ್ನಲ್ಲೇ ಇರು. ಅವಳು ನಿನ್ನ ಯಾವಾಗ ಬಿಟ್ಟೋಗ್ತಾಳೋ ಆವಾಗಲೇ ನಿನಗೆ ನಮ್ಮ ಮನೇಲಿ ಪ್ರವೇಶ. ಅಲ್ಲಿವರೆಗೂ ನಿನಗೆ ನಮ್ಮ ಮನೇಲಿ ಬಾಗಿಲು ಬಂದ್ ಎಂದು ಹೇಳಿ ಫೋನ್ ಕಟ್ ಮಾಡಿ ಇಟ್ಟಾಗ ನನಗೆ ಮುಖದ ಮೇಲೆ ಚಟೀರೆಂದು ಬಾರಿಸಿದ ಹಾಗಾಯಿತು. ಇವರಿಗೆ ಹೇಗೆ ಸುದ್ದಿ ಸಿಕ್ಕಿತು ಅಂತ ತಿಳಿಯದೇ ಹೋಯಿತು. ಕೊನೆಗೆ ಬೇರೆ ದಾರಿ ಕಾಣದೆ ಮನೆಯಿಂದ ಸ್ವಲ್ಪ ದೂರದಲ್ಲೇ ಇರುವ ಲಾಡ್ನಲ್ಲೇ ನನ್ನ ವಾಸ. ಬೇಡ ಬೇಡ ಅಂದ್ರು, ಅಲ್ಲಿ ಕೂಡ ನೀನು ನನ್ನ ಬೆನ್ಬಿಡಲಿಲ್ಲ. ಆಗಿಂದಾಗೆ ಬಂದು ನನಗೆ ತೊಂದರೆ ಕೊಡಲು ಪ್ರಾರಂಭ ಮಾಡಿದೆ. ನಿನ್ನ ತೊಂದರೆ ವಿಪರೀತವಾದಾಗ ತಡೆದುಕೊಳ್ಳಲಾರದೆ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆದೆ. ಅಲ್ಲಿ ನಿನ್ನ ಆಟ ಹೆಚ್ಚು ದಿನ ನಡೆಯಲಿಲ್ಲ. ಕೊನೆಗೆ ನಿನ್ನನ್ನು ಅಲ್ಲಿಗೆ ಬರದ ಹಾಗೆ ಸೇರಿಸಿಕೊಂಡ್ರು. ಅಲ್ಲಿರುವ ಡಾಕ್ಟರ್ ಮತ್ತೆ ಅಲ್ಲಿರುವ ನರ್ಸ್ ಎಲ್ಲ ಸೇರಿ ಕೊನೆಗೂ ನಿನ್ನ ಪೀಡೆಯಿಂದ ನನ್ನನ್ನು ಕಾಪಾಡಿದ್ರು. ನನಗೆ ಹೊಸ ಬದುಕು ಕೊಟ್ಟರು. ನೀನು ನನ್ನ ಬಿಟ್ಟು ಇನ್ಯಾರು ಸಿಗ್ತಾರೆ ಅಂತ ಹುಡುಕೊಂಡು ಹೋದೆ. ನಾನು ಬೇಡ್ಕೊಳ್ತಿದ್ದೆ, ಪ್ಲೀಸ್ ಕರೋನಾ, ನೀನು ನಮ್ಮ ದೇಶ ಬಿಟ್ಟು ನಿನ್ನ ದೇಶಕ್ಕೆ ವಾಪಸ್ ಹೋಗು, ನನ್ನ ಹಾಗೆ ಇನ್ನು ಯಾರಿಗೂ ತೊಂದರೆ ಕೊಡಬೇಡ. ಅಪ್ಪ ಹೇಳಿದ ಹಾಗೆ ನಾನು ಅಂತರವನ್ನ ಕಾಯ್ದುಕೊಳ್ಳದೆ ತಪ್ಪು ಮಾಡಿದೆ. ಇದು ಕೊರೋನಾ ಸಮಯದ ಒಂದು ಕಥೆಯಾಗಿದೆ. ಕೊರೋನಾ ಸಮಯದಲ್ಲಿ ಬರೆದಂತಹ ಒಂದು ಕಥೆ ಅಂತಾನೆ ಹೇಳ್ಬೋದು. ಹಾಗೆ ಈ ಕಥೆಯಲ್ಲಿ ಕೊನೆ ತನಕ ಕೂಡ ಒಂದು ಟ್ವಿಸ್ಟ್ ಅನ್ನ ಇಟ್ಟು ಯಾರೋ ಹುಡುಗಿ ಅಂತಲೇ ಹೇಳಿ ಕೊನೆಗೆ ಕೊರೋನಾ ಅನ್ನುವಂತಹ ಒಂದು ಸೋಂಕು ಅನ್ನೋದನ್ನ ತಿಳಿಸಿರೋದು ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು. ಸೊ ಹಾಗೆ ಈ ಕಥೆ ನನಗಂತೂ ಇಷ್ಟ ಆಯ್ತು, ಹಾಗೆ ನಿಮ್ಗೆ ಕೂಡ ಈ ಕಥೆ ತುಂಬಾ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮದ ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9268609927 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸುವುದರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ಹಾಗೆ ನಾಳೆ ಮತ್ತೆ ಇದೇ ಸಮಯಕ್ಕೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಕಥೆ ಜೊತೆ ನಿಮ್ಮ ಜೊತೆ ಬರ್ತೀನಿ. ಹಾಗೆ ಯಾವಾಗಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಇಂದ ಬಂದಿರು ನುರಿತ ತಜ್ಞರಿಂದ ಪಿಸಿಎಂಬಿ ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
1: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
0: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
2: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
0: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಮ್ಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588244 ಅಥವಾ 8884082.
2: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
3: ಕಾವ್ಯ, ಏನಾಯ್ತು, ಯಾಕೆ ಇಷ್ಟು ದುಃಖದಲ್ಲಿದೆಯಾ?
4: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ, ಸೇಫ್ IVF ಸೆಂಟರ್ ಇದೆ.
0: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
3: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
4: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
6: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-182-35803. ಸಂಖ್ಯೆ ಮತ್ತೊಮ್ಮೆ 0818-82-35803. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
7: ಚಿಕ್ಕ ಚಿಕ್ಕ ಚಿಕ್ಕ ಬೊಕ್ಕು, ಚಿಕ್ಕ ಚಿಕ್ಕ ಚಿಕ್ಕ ಬೊಕ್ಕು, ಚಿಕ್ಕ ಚಿಕ್ಕ ಚಿಕ್ಕ ಬೊಕ್ಕು, ಚಿಕ್ಕ ಚಿಕ್ಕ ಬೊಕ್ಕು, ಮನಿ ಮನಿ ಎಲ್ಲ ಮನಿ ಮನಿ.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತಾ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನಸ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಏಯ್ ಮೆಲ್ಲಗ್ಬಿಡಿಯೋ
1: ಅಣ್ಣ, ಈ ಹಾಡ್ರದ್ ಹಿಂಗೆ, ಇದರ ತಾಳಾನೇ ಹಿಂಗೆ.
2: ಬುರುಡೆ ಬುರುಡೆ ಬುರುಡೆ ಬುರುಡೇ.

0: ನೋಡಿ ಮಿಸ್ಟರ್, ಆಸ್ ಎ ಡಾಕ್ಟರ್ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮೆಲ್ಲ ಕಾಯಿಲೆಗಳಿಗೆ ಕಾರಣವಾಗಿರೋದು ನಿಮ್ಮ ದೇಹಕ್ಕೆ ಒಗ್ಗದ ಯಾವುದೋ ಹೊರಗಿನ, ಅಂದ್ರೆ ಜಂಕ್ ಫುಡ್ ನಿಂದ ಹೀಗಾಗಿದೆ.
1: ಡಾಕ್ಟ್ರೆ, ಹಾಗಾದ್ರೆ ದೇಹಕ್ಕೆ ಒಗ್ಗೋ ಫುಡ್ ಅಂದ್ರೆ ಯಾವುದು?
0: ನೋಡಿ, ನಾವ್ ಯಾವ ಊರಲ್ಲಿರ್ತೀವೋ ಆ ಊರಿನ ಸುತ್ತಮುತ್ತಲಿನ 30 ಕಿಲೋಮೀಟರ್ ಒಳಗೆ ಬೆಳೆಯುವ ಆಹಾರವನ್ನ ಸೇವಿಸಬೇಕು. ಹೊರ ದೇಶದ ಆಹಾರ ಪದ್ಧತಿಯನ್ನಾಗಲಿ, ಆಹಾರದ ವಸ್ತುವನ್ನಾಗಲಿ ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ.
1: ಹಾಗಲ್ಲ ಡಾಕ್ಟ್ರೆ, ಫಾರಿನ್ ಇಂದ ಬರೋ ಎಷ್ಟೋ ಹಣ್ಣುಗಳಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ, ಹೆಚ್ಚು ಉಪಯೋಗಿ ಕೂಡ.
0: ಅವೆಲ್ಲ ನಮ್ಮೂರಿನ ಹಾಲು, ಹಣ್ಣು, ತರಕಾರಿ, ಆಹಾರ ಸಾಮಗ್ರಿಗಳಲ್ಲೇ ಇವೆ. ನಾವದನ್ನ ಗುರುತಿಸಿಲ್ಲ ಅಷ್ಟೇ. ನಮ್ಮ ವಾಸದ ಸ್ಥಳದ ಸುತ್ತಮುತ್ತಲಿನ ಆಹಾರವನ್ನೇ ಬಳಸೋದ್ರಿಂದ ನಮ್ಮ ಲೈಫು ಚೆನ್ನಾಗಿರುತ್ತೆ, ಎಲ್ಲರ ಜೀವನ ಕೂಡ ಚೆನ್ನಾಗಿರುತ್ತೆ.
2: ಸಸ್ಟೈನಬಲ್ ಫುಡ್ ಸಿಸ್ಟಮ್, ಇದನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು. ಸುಸ್ಥಿರ ಆಹಾರ ಪದ್ಧತಿಯಿಂದಾಗ ಮಾತ್ರ ಎಲ್ಲರೂ ಎಲ್ಲವೂ ಸುಭದ್ರವಾಗಿರುತ್ತದೆ.
0: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ. ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ

0: ಅಂತ ಗೊಣಗಬೇಡ್ರಿ. ವಿದ್ಯಾರ್ಥಿಗಳ ಅನುಕೂಲಕ್ಕೆಂದೇ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆಯವರೆಗೆ ಲೈಬ್ರರಿ ಓಪನ್ ಇರುತ್ತೆ, ಜೊತೆಗೆ ಇಂಟರ್ನೆಟ್ ಸೌಲಭ್ಯ ಕೂಡ ಇದೆ.
1: ಶಿವಮೊಗ್ಗದಲ್ಲಿ ಪಿಯು ಸೇರುವವರ ಕನಸಿನ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
2: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
3: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
4: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
5: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
6: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
5: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
6: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
5: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
6: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
5: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
6: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449864798.
7: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
10: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common

ಎಲ್ಲರಿಗೂ ನಮಸ್ಕಾರ. ಅಂಬೇಡ್ಕರ್ ಓದು ಸರಣಿಗೆ ಸ್ವಾಗತ. ನಾನು ಜಾಹಿದ ಕೊಡಗು, ಸಂಶೋಧನಾ ವಿದ್ಯಾರ್ಥಿನಿ, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾನಿಲಯ, ಬೆಳಗಾವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಸಂಪುಟ 8ರಲ್ಲಿರುವ ಉಪವಿಭಾಗ 4ರ ಕೆಲವು ಭಾಗಗಳನ್ನು ನಾನಿಲ್ಲಿ ವಾಚಿಸುತ್ತಿದ್ದೇನೆ. ಉಪವಿಭಾಗ 4, ಯಾತನೆಗೊಳಗಾದ ಜನರ ಬಗ್ಗೆ ಸರ್ಕಾರದ ಕರ್ತವ್ಯ.

ಭವ್ಯ. 57. ಪರಿಶಿಷ್ಟ ಜಾತಿಗಳ ಪರವಾಗಿ ಈ ಮನವಿಯಲ್ಲಿ ಸಲ್ಲಿಸಿರುವ ಕೆಲವು ಸಲಹೆಗಳು, ಅದರಲ್ಲೂ ರಾಜಕೀಯ ಕುಂದುಕೊರತೆಗಳನ್ನು ನಿವಾರಿಸುವ ಸಲುವಾಗಿ ಮಂಡಿಸಿರುವಂತಹವು ಸಾರ್ವಜನಿಕ ಖಜಾನೆಗೆ ಯಾವ ಆರ್ಥಿಕ ಹೊರೆಯನ್ನು ಹೇರುವುದಿಲ್ಲ. ಅವು ರಾಜಕೀಯ ಹಕ್ಕೊತ್ತಾಯಗಳು ಆಗಿರುವಷ್ಟು ನಿಜವಾಗಿ ಸಲಹೆಗಳಾಗಿಲ್ಲ. ಅವುಗಳಲ್ಲಿನ ತರ್ಕ ಮತ್ತು ನ್ಯಾಯಗಳ ಕಾರಣದಿಂದ ಸರ್ಕಾರ ಅವುಗಳನ್ನು ಮಂಜೂರು ಮಾಡಬೇಕಾಗಿದೆ. ಕೇಂದ್ರ ಸರ್ಕಾರದ ಆದಾಯದ ಮೇಲೆ ಆರ್ಥಿಕ ಹೊರೆಯನ್ನುಂಟು ಮಾಡುವ ಸಲಹೆಗಳನ್ನು ಸ್ವೀಕರಿಸುವಾಗ ಮಾತ್ರ ಕಷ್ಟ ಉಂಟಾಗುತ್ತದೆ, ಅಲ್ಲಿ ಆರ್ಥಿಕವಾಗಿ ಭಾರ ಬೀಳುತ್ತದೆ. ಆದರೆ ಕೇವಲ ಆ ಕಾರಣಕ್ಕಾಗಿ ಅವುಗಳನ್ನು ನಿರಾಕರಿಸಲು ಸಾಧ್ಯವಿಲ್ಲ. ಏಕೆಂದರೆ ಪರಿಶಿಷ್ಟ ಜಾತಿಗಳಿಗೆ ಸಂಬಂಧಿಸಿದಂತೆ ಸರ್ಕಾರದ ಕರ್ತವ್ಯವೂ ಇದೆ ಎಂಬುದರಲ್ಲಿ ಯಾವ ಸಂದೇಹವೂ ಇರಲು ಸಾಧ್ಯವಿಲ್ಲ. ಈ ವಿಚಾರವಾಗಿ ತನ್ನ ಕರ್ತವ್ಯವನ್ನು ಸರ್ಕಾರ ಒಪ್ಪಿದಲ್ಲಿ ಸಾರ್ವಜನಿಕ ಹಣದ ಮೇಲೆ ನಿರ್ದಿಷ್ಟ ಮೊತ್ತದ ಆರ್ಥಿಕ ಹೊರೆ ಬಿದ್ದರೂ ಸಹ ತನ್ನ ಕರ್ತವ್ಯವನ್ನು ಅನುಷ್ಠಾನಕ್ಕೆ ತರಲು ಸರ್ಕಾರ ಬದ್ಧವಾಗಿರುತ್ತದೆ. 58. ಪರಿಶಿಷ್ಟ ಜಾತಿಗಳನ್ನು ಕುರಿತಂತೆ ಬ್ರಿಟಿಷ್ ಸರ್ಕಾರದ ಧೋರಣೆ ಪೂರ್ಣವಾಗಿ ಮತ್ತು ನಿರಂತರವಾಗಿ ಅಲಕ್ಷ್ಯದಿಂದ ಕೂಡಿದ್ದು, ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಪಾಲಿಸುವುದು ಮಾತ್ರವೇ ತನ್ನ ಕರ್ತವ್ಯ ಅಲ್ಲ ಎಂದು ಬ್ರಿಟಿಷ್ ಸರ್ಕಾರ ಅರಿತುಕೊಂಡು ಜನರಿಗೆ ಶಿಕ್ಷಣ ನೀಡಲು ಹಾಗೂ ಅವರ ಯೋಗಕ್ಷೇಮವನ್ನು ನೋಡಿಕೊಳ್ಳಲು ತನ್ನ ಕಾರ್ಯಕ್ಷೇತ್ರವನ್ನು ವಿಸ್ತರಿಸಿದಾಗಲೇ ಪ್ರಾರಂಭದಿಂದಲೂ ಈ ಧೋರಣೆ ಶುರುವಾಯಿತು. ಬೊಂಬಾಯಿ ಪ್ರಾಂತ್ಯದ 1850-51 ವರ್ಷದ ಶಿಕ್ಷಣ ಸಮಿತಿಯ ವರದಿಯ ಈ ಮುಂದಿನ ಉದ್ಗೃತ ಭಾಗಗಳಿಂದ ಈ ವಿಷಯ ಸ್ಪಷ್ಟವಾಗಿದೆ. ಭಾರತದ ಉಚ್ಚ ವರ್ಗಗಳಿಗೆ ಸಂಬಂಧಿಸಿದ ಪರಿಶೀಲನೆ. 16. ಪ್ಯಾರ. ಭಾರತದಲ್ಲಿ ಸರ್ಕಾರಿ ಶಿಕ್ಷಣದ ಪ್ರಭಾವಕ್ಕೆ ಒಳಪಡಿಸಬಹುದಾದ ಜನಸಂಖ್ಯೆ ಎಂದರೆ ಒಂದು ಸಣ್ಣ ಗುಂಪು ಮಾತ್ರ ಎಂಬುದು ಪ್ರತಿಪಾದಿಸಲ್ಪಟ್ಟಿರುವಾಗ ಹಾಗೂ ಗಣಿತವೆತ್ತ ನ್ಯಾಯಸ್ಥಾನವು ಈ ಗುಂಪಿನಲ್ಲಿ ಉಚ್ಚ ವರ್ಗಗಳು ಇರಬೇಕೆಂದು ಅಂತಿಮವಾಗಿ ತೀರ್ಮಾನಿಸಿರುವಾಗ ಈ ಎರಡನೆಯವರು ಯಾರು ಎಂಬುದನ್ನು ಕಂಡುಹಿಡಿಯುವುದು ಅಗತ್ಯವಾಗಿದೆ. ಭಾರತದ ಉಚ್ಚ ವರ್ಗಗಳು. 17. ಪ್ಯಾರ. ಪ್ರಭಾವಿ ಎಂದು ಪರಿಗಣಿಸಬಹುದಾದ ವರ್ಗಗಳನ್ನು, ಅಂದರೆ ಭಾರತದ ಉಚ್ಚ ವರ್ಗಗಳನ್ನು ಈ ಮುಂದಿನಂತೆ ವರ್ಗೀಕರಿಸಬಹುದಾಗಿದೆ. 1. ಭೂಮಾಲೀಕರು ಮತ್ತು ಜಹಗೀರದಾರರು, ಮುಂಚಿನ ಸಾಮಂತರ ಪ್ರತಿನಿಧಿಗಳು, ಸ್ವದೇಶಿ ಶಕ್ತಿಗಳಲ್ಲಿ ಅಧಿಕಾರವುಳ್ಳ ವ್ಯಕ್ತಿಗಳು ಮತ್ತು ಸೈನಿಕ ವರ್ಗ ಎಂದು ಕರೆಯಬಹುದಾದವರು. 2. ವ್ಯಾಪಾರ ಅಥವಾ ವಾಣಿಜ್ಯ ಕ್ಷೇತ್ರದಲ್ಲಿ ಹಣ ಸಂಪಾದಿಸಿರುವವರು ಅಥವಾ ವರ್ತಕ ವರ್ಗ. 3. ಸರ್ಕಾರದ ಉನ್ನತ ಅಧಿಕಾರಿಗಳು. 4. ಬ್ರಾಹ್ಮಣರು ಮತ್ತು ನಿಡಿದಾದ ಅಂತರವಿದ್ದರೂ ಅವರೊಡನೆ ಸೇರಿಸಬಹುದಾದ ಲೇಖನಿಯ ಮೂಲಕ ಜೀವನ ನಡೆಸುವ ಸವರ್ಣೀಯ ಬರಹಗಾರರು, ಜ್ಞಾನಾರ್ಜನೆಯಲ್ಲಿ ಅಥವಾ ತಮ್ಮ ನೆಲೆಯಲ್ಲಿ ಸ್ಥಾನ ಪಡೆದಿರುವ ಮುಂಬಯಿಯ ಪರ್ಬು, ಶೇಣೈ ಮುಂತಾದವರು ಮತ್ತು ಬಂಗಾಳದ ಕಾಯಸ್ಥರು. ಅತ್ಯಂತ ಪ್ರಭಾವಿ ಬ್ರಾಹ್ಮಣರು. 18. ಪ್ಯಾರ. ಈ ನಾಲ್ಕು ವರ್ಗಗಳಲ್ಲಿ ಎಣೆಯೇ ಇಲ್ಲದ ಅತ್ಯಂತ ಪ್ರಭಾವಿಗಳಾದ, ಸಂಖ್ಯೆಯಲ್ಲಿ ಹೆಚ್ಚಿರುವ ಮತ್ತು ಒಟ್ಟಿನಲ್ಲಿ ಸರ್ಕಾರ ಅತಿ ಸುಲಭವಾಗಿ ಪ್ರಭಾವ ಬೀರಬಹುದಾದವರು ಎಂದರೆ ಈ ಎರಡನೆಯವರು. ಇಡೀ ಭಾರತದಲ್ಲಿ ಪ್ರಾಚೀನ ಜಹಗೀರುದಾರರು ಅಥವಾ ಸೈನಿಕರು ನಮ್ಮ ನಿಬಂಧನೆಗಳ ಅಡಿಯಲ್ಲಿ ದಿನ ದಿನಕ್ಕೂ ಕ್ಷೀಣಿಸುತ್ತಿದ್ದಾರೆ ಎಂಬುದು ಅನುಭವಕ್ಕೆ ಬಂದ ಚೆನ್ನಾಗಿ ಪರಿಣಿತವಾದ ವಿಷಯ. ಕೆಲವು ಅಪವಾದಗಳನ್ನು ಬಿಟ್ಟರೆ ವರ್ತಕ ವರ್ಗದಲ್ಲಿಯೂ ಇಲ್ಲ ಎಂಬುದು ಇವರಿಗೆ ಉನ್ನತ ಶಿಕ್ಷಣದಲ್ಲಿ ಪ್ರಭಾವ ಬೀರಲು ಇನ್ನೂ ಹೆಚ್ಚಿನ ಅವಕಾಶಗಳನ್ನು ಒದಗಿಸುವಂತದ್ದು. ತಡೆಯದಾಗಿ ಸರ್ಕಾರದ ಸಂಪರ್ಕವನ್ನು ಪಡೆಯುವ ದೊಡ್ಡ ಸಂಖ್ಯೆಯ ಜನರ ಮೇಲೆ ಹೆಚ್ಚಿನ ಪ್ರಭಾವವನ್ನು ಪಡೆದಿರುವ ರಾಜ್ಯದ ನೌಕರರು ಸರ್ಕಾರವನ್ನು ಅವಲಂಬಿಸಿದ ಇನ್ನೂ ಹೆಚ್ಚಿನ ಸಂಖ್ಯೆಯ ಜನರ ಮೇಲೆ ಯಾವುದೇ ಪ್ರಭಾವವನ್ನು ಹೊಂದಿಲ್ಲ. ಬ್ರಾಹ್ಮಣರ ಬಡತನ. 19. ಪ್ಯಾರ. ಮೇಲಿನ ವಿಶ್ಲೇಷಣೆ ದೀರ್ಘವಾಗಿದೆ ಎಂದು ಅನಿಸಿದರೂ ಕೆಲವು ಮುಖ್ಯ ನಿರ್ಣಯಗಳನ್ನು ಸಕಾರಣವಾಗಿ ಊಹಿಸಬಹುದಾದ್ದರಿಂದ ಅದನ್ನು ಕಡೆಗಣಿಸಲಾಗದು.
ಮೊದಲನೆಯದಾಗಿ, ಸರ್ಕಾರವು ಶಿಕ್ಷಣದ ಬೀಜಗಳನ್ನು ಪ್ರಸಾರ ಮಾಡಲೆಂದು ತೊಡಗಿಸಲು ಸಾಧ್ಯವಾಗುವ ಪ್ರಭಾವಶಾಲಿ ವರ್ಗವು ಬ್ರಾಹ್ಮಣರು ಮತ್ತು ಅವರಿಗೆ ತೀರಾ ಸಮೀಪ ಇರುವ ಇತರ ಸವರ್ಣೀಯರು ಎಂಬುದನ್ನು ಅದು ಪ್ರತಿಪಾದಿಸುತ್ತದೆ. ಕೆಳಜಾತಿಗಳವರನ್ನು ವಿದ್ಯಾವಂತರನ್ನಾಗಿಸುವ ಪ್ರಶ್ನೆಗೆ ಸಂಬಂಧಿಸಿದಂತೆ 21ನೇ ಪ್ಯಾರ. ಹಲವು ವರ್ಷಗಳ ಅನುಭವವು ನಮ್ಮ ಗಮನಕ್ಕೆ ಬಲವಂತವಾಗಿ ತಂದಿರುವ ಈ ವಿಚಾರಗಳಿಂದ ನಿರ್ಣಯಿಸಬಹುದಾದ ಕಾರ್ಯರೂಪಕ್ಕೆ ಬರುವ ತೀರ್ಮಾನ ಎಂದರೆ, ನಮ್ಮಿಂದ ಶಿಕ್ಷಣ ಪಡೆಯಲು ಇಚ್ಛಿಸುವ ಬಡ ಸವರ್ಣೀಯ ಮಕ್ಕಳಿಗೆ ಧಾರಾಳವಾಗಿ ಬಾಗಿಲನ್ನು ತೆರೆಯಬೇಕು. ಆದರೆ ಇಲ್ಲಿ ಕೂಡ ಗಮನಕ್ಕೆ ತಂದುಕೊಳ್ಳಬೇಕಾದ್ದು ಸರಿ ಎನಿಸುವ ಇನ್ನೊಂದು ಮುಜುಗರದ ಪ್ರಶ್ನೆ ಉದ್ಭವಿಸುತ್ತದೆ. ಬಡವರ ಮಕ್ಕಳನ್ನು ಸರ್ಕಾರಿ ಸಂಸ್ಥೆಗಳಿಗೆ ಮುಕ್ತವಾಗಿ ಸೇರಿಸಿಕೊಳ್ಳಬಹುದಾದರೆ, ಅದೇ ಪರಿಸ್ಥಿತಿಯಲ್ಲಿ ಹೆಣಗುತ್ತಿರುವ ಧೇಡರು, ಮಹಾರರು ಮುಂತಾದ ಎಲ್ಲ ನಿರ್ಲಕ್ಷಿತ ಜಾತಿಗಳನ್ನು ತಡೆಯುವಂತಹದ್ದು ಯಾವುದು? ಹಿಂದೂಗಳ ಸಾಮಾಜಿಕ ಪೂರ್ವಗ್ರಹಗಳು 22ನೇ ಪ್ಯಾರ. ಈ ಎರಡನೆಯವರ ಒಂದು ವರ್ಗವನ್ನು ಮುಂಬಯಿಯಲ್ಲಿ ಸಿದ್ಧಪಡಿಸಬಹುದಾದಲ್ಲಿ ಸಮಿತಿಯಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಪ್ರಾಧ್ಯಾಪಕರ ಮತ್ತು ಗುರುಗಳ ಮಾರ್ಗದರ್ಶಕ ಪ್ರಭಾವದಿಂದ ಸಮುದಾಯದ ಯಾರನ್ನೇ ಆದರೂ ಮೀರಿಸುವಂತಹ ಬಹಳ ಬುದ್ಧಿವಂತ ಮನುಷ್ಯರಾಗಿ ಅವರು ತರಬೇತಿ ಪಡೆಯಬಹುದು ಎಂಬುದರಲ್ಲಿ ಯಾವ ಸಂಶಯವೂ ಇಲ್ಲ. ಆಗ ಅವರಿಗೆ ದೊರಕುವಂತಹ ವಿದ್ಯಾರ್ಹತೆಗಳಿಂದ ಸ್ವದೇಶದ ಮೇಧಾಶಕ್ತಿಗೆ ಸಾಧ್ಯವಿರುವ ನ್ಯಾಯಾಧಿಕಾರಿ, ಮುಖ್ಯ ಜ್ಯೂರಿ, ಗೌರವಾನ್ವಿತ ಮಹಾರಾಣಿಯವರ ಶಾಂತಿ ಪಾಲನೆಯ ಕಮಿಷನರ್ ಮೊದಲಾದ ಅತಿ ಪ್ರಮುಖ ಪದವಿಗಳಿಗೆ ಏರುವ ಅವರ ಆಕಾಂಕ್ಷೆಯನ್ನು ತಡೆಯುವಂತಹದ್ದು ಯಾವುದೂ ಇಲ್ಲ. ಹಿಂದೂ ಸಮುದಾಯದಲ್ಲಿ ಅಂತಹ ಪದವಿಗಳನ್ನೇ ಜಿಗುಪ್ಸೆಗೆ ಪಕ್ಕಾಗಿಸುವ ಪೂರ್ವಗ್ರಹಗಳಿಗೆ ತುತ್ತಾಗುವಂತದ್ದು ಬ್ರಿಟಿಷ್ ಸರ್ಕಾರದಲ್ಲಿನ ಸಂಕುಚಿತತೆ ಮತ್ತು ಅಶಕ್ತತೆಯ ಪರಮಾವಧಿ ಎಂದು ಅನೇಕ ಧರ್ಮಾತ್ಮರು ಭಾವಿಸುತ್ತಾರೆ ಮತ್ತು ಜಾತಿ ಪ್ರತಿಬಂಧಕಗಳ ಮೇಲೆ ನೇರ ದಾಳಿ ಆಗಬೇಕಿದೆ. ಸ್ಟುವರ್ಟ್ ಎಲ್ಫಿನ್ಸ್ಟೋನ್ ಅವರ ವಿವೇಕಯುತ ಪರಿಶೀಲನೆಯ ಪ್ರಸ್ತಾಪ. 23ನೇ ಪ್ಯಾರ. ಆದರೆ ಇದರೊಡನೆ ಭಾರತದ ಈ ಭಾಗದಲ್ಲಿ ಕಾಣಿಸಿಕೊಂಡಿರುವ ಅತ್ಯಂತ ಉದಾರ ಮತ್ತು ವಿಶಾಲ ಬುದ್ಧಿಯ ಆಡಳಿತಗಾರರಾದ ಶ್ರೀ ಎಲ್ಫಿನ್ಸ್ಟೋನ್ ಅವರ ವಿವೇಕಪೂರ್ಣ ವಿಚಾರಗಳು ಕಾರ್ಯದ ನಿಜವಾದ ನಿಯಮವನ್ನು ಎತ್ತಿ ತೋರಿಸುತ್ತವೆ. ಅತ್ಯಂತ ಕೆಳಗಿನ ಜಾತಿಯಲ್ಲಿ ಶ್ರೇಷ್ಠ ವಿದ್ಯಾರ್ಥಿಗಳಿದ್ದಾರೆ, ಆದರೆ ಆ ಬಗೆಯ ಜನಗಳಿಗೆ ಯಾವುದೇ ವಿಶೇಷ ಪ್ರೋತ್ಸಾಹವನ್ನು ಹೇಗೆ ನೀಡಬೇಕೆಂಬುದರ ಬಗ್ಗೆ ನಾವು ಎಚ್ಚರಿಕೆಯಿಂದ ಪರಿಶೀಲಿಸಬೇಕು. ಅವರು ಅತ್ಯಂತ ನಿರ್ಲಕ್ಷಿತರು ಮಾತ್ರವಲ್ಲ, ಸಮಾಜದ ಮಹತ್ತಾದ ವಿಭಜನೆಯಲ್ಲಿ ಅತ್ಯಂತ ಕೆಳಗಿನವರು ಮತ್ತು ನಮ್ಮ ವಿದ್ಯಾ ವ್ಯವಸ್ಥೆಯು ಮೊದಲು ಅವರಲ್ಲಿ ಬೇರು ಬಿಟ್ಟರೆ ಅದು ಮುಂದೆ ಹೋಗಲು ಸಾಧ್ಯವೇ ಇಲ್ಲ. ಹೀಗಾದರೆ ಇಲ್ಲಿಯವರೆಗೂ ದ್ವೇಷಿಸಲ್ಪಡುತ್ತಿದ್ದ ಮತ್ತು ತಿರಸ್ಕಾರಕ್ಕೆ ಒಳಗಾಗಿದ್ದ ವರ್ಗದ ಜನರು ಇತರ ವರ್ಗದ ಜನಗಳಿಗಿಂತ ಮೇಲೆ ಬರುವ ಅವಕಾಶವಾಗಿ ನಾವು ಅವರನ್ನೇ ಆಯ್ದುಕೊಳ್ಳಬೇಕಾಗುತ್ತದೆ. ನಾವು ಸೇರಿ ಬಿಡಬಹುದು. 59. ಭಾರತೀಯರಿಗೆ ಶಿಕ್ಷಣ ನೀಡುವ ಸರ್ಕಾರದ ಕಾರ್ಯನೀತಿ ಪರಿಶಿಷ್ಟ ಜಾತಿಗಳನ್ನು ಕುರಿತಂತೆ ಇಂತಹ ವೈರದೊಡನೆ ಪ್ರಾರಂಭವಾಗಿದೆ. ಈ ಕಾರ್ಯನೀತಿಯನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಲಾಗಿದೆ. ಧಾರವಾಡ ಜಿಲ್ಲೆಯ ಸರ್ಕಾರಿ ಶಾಲೆಯೊಂದಕ್ಕೆ ಸೇರಿಸಿಕೊಳ್ಳಿ ಎಂದು 1856ರಲ್ಲಿ ಭಾರತ ಸರ್ಕಾರಕ್ಕೆ ಅರ್ಜಿ ಹಾಕಿದ ಒಬ್ಬ ಮಹಾರ್ ಬಾಲಕನ ಘಟನೆ ದಾಖಲೆಗೊಂಡಿದೆ. ಸರ್ಕಾರ ನೀಡಿದ ನಿರ್ಣಯದ ಪಾಠ ಈ ಮುಂದಿನಂತಿದೆ. ಪತ್ರ ವ್ಯವಹಾರದಲ್ಲಿ ಚರ್ಚಿತವಾಗಿರುವ ಪ್ರಶ್ನೆ ಕಾರ್ಯತಃ ಎದುರಾಗುವ ಬಹಳ ದೊಡ್ಡ ಕಷ್ಟ. 1ನೆಯದು, ಮಹಾರ್ ಅರ್ಜಿದಾರನು ತನ್ನ ಪರವಾಗಿ ಅಮೂರ್ತ ನ್ಯಾಯವನ್ನು ಹೊಂದಿದ್ದಾರೆ ಎಂಬುದರಲ್ಲಿ ಯಾವ ಸಂದೇಹವೂ ಇರಲು ಸಾಧ್ಯವಿಲ್ಲ. ಮತ್ತು ಧಾರವಾಡದಲ್ಲಿ ಜಾರಿಯಲ್ಲಿರುವ ಶಿಕ್ಷಣ ಸಾಧನವನ್ನು ಆತ ಪಡೆಯುವುದಕ್ಕೆ ಅಡ್ಡಿಯಾಗಿರುವ ಸದ್ಯದ ಪೂರ್ವಗ್ರಹಗಳು ಆದಷ್ಟು ಬೇಗ ತೆಗೆದುಹಾಕಲ್ಪಡಬಹುದು ಎಂಬುದು ಸರ್ಕಾರದ ನಂಬಿಕೆ. 2ನೆಯದು, ಆದರೆ ಒಬ್ಬ ಅಥವಾ ಕೆಲವೇ ವಿದ್ಯಾರ್ಥಿಗಳಿಗೋಸ್ಕರ ಬಹಳ ಹಿಂದಿನಿಂದ ಬಂದ ಪೂರ್ವಗ್ರಹಗಳಲ್ಲಿ ಮಧ್ಯೆ ಪ್ರವೇಶಿಸಿದರೆ ಶಿಕ್ಷಣದ ಉದ್ದೇಶಕ್ಕೆ ಬಹುಶಃ ಅತಿಯಾದ ಭಂಗ ಉಂಟಾಗುತ್ತದೆ ಎಂಬುದನ್ನು ಮನಗಾಣಲು ಸರ್ಕಾರ ಬದ್ಧವಾಗಿದೆ. ಅರ್ಜಿದಾರನಿಗೆ ತೊಂದರೆಯನ್ನು ಉಂಟು ಮಾಡುತ್ತಿರುವ ಈ ಅನನುಕೂಲ ಈ ಸರ್ಕಾರದೊಡನೆ ಉದ್ಭವಿಸಿದ್ದಲ್ಲ.
ಮತ್ತು ಅದು ಸರ್ಕಾರ ಕ್ರೂರ ರೀತಿಯಲ್ಲಿ ಮಧ್ಯಪ್ರವೇಶಿಸಿ ಆತ ಪ್ರಾರ್ಥಿಸಿದ ಪ್ರಕಾರ ಆತನ ಪರವಾಗಿ ನಿವಾರಿಸುವಂತಹದ್ದು ಅಲ್ಲ. 1882 ಭಾರತ ಸರ್ಕಾರವು ಶಿಕ್ಷಣದ ಕಾರ್ಯನೀತಿಯನ್ನು ಪರಿಶೀಲಿಸಲು ಹಂಟರ್ ಸಮಿತಿಯನ್ನು ನೇಮಿಸಿತು. ಮುಸ್ಲಿಮರಲ್ಲಿ ವಿದ್ಯಾಪ್ರಸಾರಕ್ಕಾಗಿ ಅನೇಕ ಮುಖ್ಯ ಪ್ರಸ್ತಾಪಗಳನ್ನು ಈ ಸಮಿತಿ ಮಾಡಿತು. ಅಸ್ಪೃಶ್ಯರನ್ನು ಕುರಿತಂತೆ ಅದು ಏನೂ ಮಾಡಲಿಲ್ಲ. ಅದು ಮಾಡಿದ್ದೆಲ್ಲ ಸರ್ಕಾರಿ ಕಾಲೇಜು ಅಥವಾ ಶಾಲೆಗಳಲ್ಲಿ ಕೇವಲ ಜಾತಿಯ ಆಧಾರದಿಂದ ಯಾರಿಗೂ ಪ್ರವೇಶವನ್ನು ನಿರಾಕರಿಸಲಾಗದು ಎಂಬ ತತ್ವವನ್ನು ಸರ್ಕಾರ ಒಪ್ಪಿಕೊಳ್ಳಬೇಕು ಎಂಬ ಅಭಿಪ್ರಾಯವನ್ನು ತಕ್ಕ ಎಚ್ಚರಿಕೆಯಿಂದ ಅನ್ವಯಿಸಬೇಕು ಎಂದು ಹೇಳುವುದರ ಮೂಲಕ ಅದರ ಬಲವನ್ನು ಕುಗ್ಗಿಸಿತು. 61 ಈ ವೈರ ಮಾಯವಾದಾಗ ಆ ಸ್ಥಳದಲ್ಲಿ ಅಲಕ್ಷ್ಯ ಮತ್ತು ಔದಾಸೀನ್ಯಗಳು ನೆಲೆಸಿವೆ. ಈ ಅಲಕ್ಷ್ಯ ಔದಾಸೀನ್ಯಗಳು ಶಿಕ್ಷಣ ಕ್ಷೇತ್ರದಲ್ಲಿ ಮಾತ್ರವೇ ಅಲ್ಲದೆ ಇತರ ರಂಗಗಳಲ್ಲಿ ಮುಖ್ಯವಾಗಿ ಸೈನ್ಯದಲ್ಲಿ ಕಾಣಿಸಿಕೊಂಡಿವೆ. ಈಸ್ಟ್ ಇಂಡಿಯಾ ಕಂಪನಿಯ ಇಡೀ ಸೈನ್ಯದಲ್ಲಿ ಅಸ್ಪೃಶ್ಯರು ತುಂಬಿದ್ದರು. ನಿಜದಲ್ಲಿ ಈ ಅಸ್ಪೃಶ್ಯ ಸೈನ್ಯ ಇಲ್ಲದಿದ್ದಲ್ಲಿ ಬ್ರಿಟಿಷರು ಭಾರತವನ್ನು ಗೆಲ್ಲಲು ಸಾಧ್ಯವೇ ಇರಲಿಲ್ಲ. 1892 ಅಸ್ಪೃಶ್ಯರು ಸೈನ್ಯದಲ್ಲಿ ಸೇರ್ಪಡೆಯಾಗುತ್ತಿದ್ದರು. 1892 ಸೈನ್ಯದಲ್ಲಿನ ಅವರ ಉದ್ಯೋಗಾವಕಾಶಗಳು ಇದ್ದಕ್ಕಿದ್ದ ಹಾಗೆ ನಿಂತು ಹೋದವು. ವಿದ್ಯೆ ಇಲ್ಲದೆ ಗೌರವಾರ್ಹ ಬದುಕಿಗಾಗಿ ಇತರ ವಿಧಾನಗಳನ್ನು ಅವಲಂಬಿಸಲು ಯಾವ ಸಾಧನವೂ ಇಲ್ಲದೆ ತೀವ್ರ ಸಂಕಷ್ಟದೊಂದಿಗೆ ಅವರು ಬೀದಿಗೆ ಬಿದ್ದರು. 62 ಈಗ ನಿಕೃಷ್ಟ ಸ್ಥಿತಿಯಲ್ಲಿ ಹೊರಳಾಡುತ್ತಾ ಸಂಕಷ್ಟಕ್ಕೊಳಗಾಗಿರುವ ಪರಿಶಿಷ್ಟ ಜಾತಿಗಳನ್ನು ಮೇಲೆತ್ತಬಲ್ಲವರು ಯಾರು? ಕೇವಲ ತಮ್ಮ ಸ್ವಂತ ಪ್ರಯತ್ನದಿಂದ ಅವರು ಮೇಲೇಳಲಾರರು ಎಂಬುದು ನಿಶ್ಚಯ. ತಾವೇ ಸ್ವಂತ ಮೇಲೇರುವ ಸಾಧನಗಳನ್ನು ಅವಣಿಸಿಕೊಳ್ಳಲು ಅವರಲ್ಲಿ ಇರುವ ಸಂಪನ್ಮೂಲಗಳು ತೀರಾ ಅಲ್ಪ. ಹಿಂದೂಗಳ ಭಿಕ್ಷೆಯನ್ನು ಅವರು ಅವಲಂಬಿಸಲಾರರು. ಹಿಂದೂಗಳ ದಾನದ ಆಶಯ ಕೋಮುವಾದಿಯಾಗಿದ್ದು ಮತ್ತು ಅದರ ಲಾಭ ದಾನಿಯ ಕೋಮಿಗೆ ಸೇರಿದವರಿಗೆ ಮಾತ್ರ ದೊರಕುವಂತಹದ್ದು ಎಂಬುದು ಪ್ರಶ್ನಾತೀತ ವಿಚಾರವಾಗಿದೆ. ಹಿಂದೂ ದಾನಿಗಳು ವ್ಯಾಪಾರಿಗಳು ಅಥವಾ ಉನ್ನತ ಸ್ಥಾನಗಳಲ್ಲಿರುವ ಅಧಿಕಾರಿಗಳು. ದುರಂತ ಎಂದರೆ ಅವರು ತಮ್ಮ ಹಣವನ್ನು ಎಲ್ಲ ಸಾರ್ವಜನಿಕರ ಮೂಲಕ ಸಂಪಾದಿಸುತ್ತಾರೆ. ಆದರೆ ದಾನ ನೀಡುವ ಪ್ರಶ್ನೆ ಉದಯಿಸಿದಾಗ ಸಾರ್ವಜನಿಕರನ್ನು ಅವರು ಮರೆಯುತ್ತಾರೆ ಮತ್ತು ತಮ್ಮ ಸ್ವಂತ ಜಾತಿ ಮತ್ತು ಕೋಮುಗಳನ್ನು ನೆನಪಿಟ್ಟುಕೊಳ್ಳುತ್ತಾರೆ. ಪರಿಶಿಷ್ಟ ಜಾತಿಗಳಿಗೆ ಈ ಎರಡು ಆಧಾರಗಳಿಂದಲೂ ಏನೂ ದೊರಕುವುದಿಲ್ಲ ಮತ್ತು ಈ ಆಧಾರಗಳ ದಾನದತ್ತಿಗಳಿಂದ ಅವರು ನಿರ್ದಯವಾಗಿ ಹೊರತಾಗಿದ್ದಾರೆ. ಆದ್ದರಿಂದ ಅವರು ನೆಚ್ಚಬಹುದಾದ ಏಕೈಕ ಆಧಾರ ಎಂದರೆ ಸರ್ಕಾರದ ಧನ ಸಹಾಯ ಮಾತ್ರ. ಪರಿಶಿಷ್ಟ ಜಾತಿಗಳ ವಿಚಾರದಲ್ಲಿರುವ ಹಾಗೆ ತಮ್ಮದೇನು ತಪ್ಪಿಲ್ಲದೆ ಪ್ರಯತ್ನಿಸುವುದು ಅಪಾಯದಲ್ಲಿ ಸಿಕ್ಕಿಬಿದ್ದಿರುವ ಜನರ ವಿಮೋಚನೆಗಾಗಿ ಕೇಂದ್ರ ಸರ್ಕಾರದ ಕರ್ತವ್ಯವಾಗಿದೆ ಎಂದು ಹೇಳುವ ಸಾಹಸವನ್ನು ನಾನು ಮಾಡುತ್ತಿದ್ದೇನೆ. ಕೇಂದ್ರ ಸರ್ಕಾರ ಪರಿಶಿಷ್ಟ ಜಾತಿಗಳಿಗೆ ಸಹಾಯ ಮಾಡಲೆಂದು ಅವರ ನ್ಯಾಯಬದ್ಧ ಹಕ್ಕುಗಳನ್ನು ಅಂಗೀಕರಿಸಲು ಮತ್ತು ಅವರು ತಮ್ಮ ಪ್ರತಿಸ್ಪರ್ಧಿಗಳೊಂದಿಗೆ ಇನ್ನೂ ಹೆಚ್ಚಿನ ಸಮಾನವಾದ ನಿಬಂಧನೆಗಳೊಂದಿಗೆ ಸ್ಪರ್ಧಿಸಲು ಅನುಕೂಲವಾಗುವಂತೆ ಸೂಕ್ತ ಕ್ರಮವನ್ನು ಕೈಗೊಳ್ಳುವುದು ನಿಸ್ಸಂಶಯ. ಪರಿಶಿಷ್ಟ ಜಾತಿಗಳ ಪರಿಸ್ಥಿತಿಯನ್ನು ಉತ್ತಮಗೊಳಿಸಲು ವಿಶೇಷ ಲಕ್ಷ್ಯವನ್ನು ನೀಡಬೇಕೆಂದು ಕೇಂದ್ರ ಸರ್ಕಾರವನ್ನು ಕೇಳುವುದರಲ್ಲಿ ಹೆಚ್ಚುಗಾರಿಕೆಯೇನೂ ಇಲ್ಲ. ಹೆಚ್ಚುಗಾರಿಕೆ ಇದೆ ಎಂದು ಭಾವಿಸುವವರು ಆಂಗ್ಲೋ ಇಂಡಿಯನ್ ಕೋಮಿನವರ ಕ್ಷೇಮ ಸಾಧನೆಗಾಗಿ ಭಾರತ ಸರ್ಕಾರವು ಅನುಸರಿಸಿರುವ ಕ್ರಮಗಳನ್ನು ಪರಿಗಣಿಸಲಿ. ಕೆಲವನ್ನು ಮಾತ್ರ ನಾನು ಹೆಸರಿಸುತ್ತೇನೆ. 1 ಹೆಚ್ಚಿನ ಸಂಬಳ. ಭಾರತೀಯರಿಗಿಂತ ಆಂಗ್ಲೋ ಇಂಡಿಯನ್ನರು ಹೆಚ್ಚು ಸಂಬಳ ಪಡೆಯುತ್ತಿದ್ದ ಕಾಲವೊಂದಿತ್ತು. ಈ ಉದಾಹರಣೆಗಾಗಿ ಯಾದೃಚ್ಛಿಕವಾಗಿ ಆಯ್ಕೆ ಮಾಡಿರುವ 3 ರೈಲ್ವೆಗಳ ಕೆಲವು ಹುದ್ದೆಗಳ ಸಂಬಳದ ಅಂಕಿಅಂಶಗಳನ್ನು ಕೊಡುವ ಈ ಮುಂದಿನ ಪಟ್ಟಿಯಿಂದ ಆಂಗ್ಲೋ ಇಂಡಿಯನ್ನರ ಮತ್ತು ಭಾರತೀಯ ಸಂಬಳಗಳಲ್ಲಿ ಇದ್ದ ವ್ಯತ್ಯಾಸ ಸ್ಪಷ್ಟವಾಗುತ್ತದೆ. ಹುದ್ದೆ ವಾಯುವ್ಯ ರೈಲ್ವೆ ಖಾಯಂ ಆಗಿರುವ ಮಾರ್ಗ ತಪಾಸಣಾಧಿಕಾರಿ. ಆಂಗ್ಲೋ ಇಂಡಿಯನ್ನರು 625-675 ಮತ್ತು 550-600 ರೂಪಾಯಿಗಳು. ಭಾರತೀಯರು 475-500 ರೂಪಾಯಿಗಳು ಮತ್ತು 400 ರೂಪಾಯಿಯಿಂದ 450 ರೂಪಾಯಿಗಳು. ಚಾಲಕರು
260 ರೂಪಾಯಿಯಿಂದ 280 ರೂಪಾಯಿಗಳು ಆಂಗ್ಲೋ ಇಂಡಿಯನ್ನರ ಸಂಬಳ. ಭಾರತೀಯರ ಸಂಬಳ ಒಂದು ದಿನಕ್ಕೆ 1 ರೂಪಾಯಿಯಿಂದ 1.14 ರೂಪಾಯಿಗಳವರೆಗೆ, ವಿಶೇಷ ದರ ಒಂದು ದಿನಕ್ಕೆ 2 ರೂಪಾಯಿಗಳಂತೆ. ಇಐ ರೈಲ್ವೆ ರೈಲು ಪರೀಕ್ಷಕರು ಆಂಗ್ಲೋ ಇಂಡಿಯನ್ನರು 300ರಿಂದ 400 ರೂಪಾಯಿಗಳು ಮತ್ತು 200ರಿಂದ 280 ರೂಪಾಯಿಗಳು, ಭಾರತೀಯರು 120ರಿಂದ 180 ರೂಪಾಯಿಗಳು. ಜಿಪಿಐ ರೈಲ್ವೆ ಮುಖ್ಯ ರೈಲು ಪರೀಕ್ಷಕರು 275 ರೂಪಾಯಿಗಳು, 315 ರೂಪಾಯಿಗಳು ಮತ್ತು 365 ರೂಪಾಯಿಗಳು ಆಂಗ್ಲೋ ಇಂಡಿಯನ್ನರ ಸಂಬಳ, ಹಾಗೂ ಭಾರತೀಯರದ್ದು 125ರಿಂದ 275 ರೂಪಾಯಿಗಳು. ಶುದ್ಧೀಕರಣ ಮೇಲ್ವಿಚಾರಕರು ಆಂಗ್ಲೋ ಇಂಡಿಯನ್ನರ ಸಂಬಳ 145 ರೂಪಾಯಿಗಳು ಹಾಗೂ ಭಾರತೀಯರ ಸಂಬಳ 115 ರೂಪಾಯಿಗಳು. ಸಂಬಳದಲ್ಲಿನ ಈ ವ್ಯತ್ಯಾಸ 1920ರವರೆಗೂ ಮುಂದುವರೆಯಿತು. ಆ ನಂತರ ಆ ವ್ಯತ್ಯಾಸವನ್ನು ರದ್ದು ಮಾಡಲಾಯಿತು. ಒಂದು ವ್ಯತ್ಯಾಸ ಮಾತ್ರ ಇನ್ನೂ ಉಳಿದಿದೆ, ಅದೆಂದರೆ ಆಂಗ್ಲೋ ಇಂಡಿಯನ್ ಕೆಲಸಗಾರನಿಗೆ ಮಾಹೆಯಾನ 55 ರೂಗಳ ಮೂಲ ವೇತನ ದೊರಕುತ್ತದೆ. ರಾಜ್ಯದ ರೈಲ್ವೆ ಇಲಾಖೆಯಲ್ಲಿ ಆತ ಒಬ್ಬ ಜವಾನನಾಗಿ ಕೆಲಸ ಮಾಡುತ್ತಿದ್ದರು, ಆತ ಈ ಮೊತ್ತದ ಮೂಲ ವೇತನವನ್ನೇ ಪಡೆಯುತ್ತಾನೆ. ಆದರೆ ಒಬ್ಬ ಭಾರತೀಯ ಜವಾನ 13 ರೂಗಳಿಂದ 15 ರೂಗಳವರೆಗೆ ಮಾತ್ರ ಪಡೆಯುತ್ತಾನೆ. ಆಂಗ್ಲೋ ಇಂಡಿಯನ್ನರಿಗೆ ತೋರಿಸಲಾಗುತ್ತಿರುವ ಮತ್ತು ಭಾರತೀಯ ಬೊಕ್ಕಸವು ವಾರ್ಷಿಕವಾಗಿ ಭರಿಸಬೇಕಿರುವ ಈ ಪಕ್ಷಪಾತದ ವರ್ತನೆಯ ಬೆಲೆ ಅಂಚೆ ಮತ್ತು ತಂತಿ ಇಲಾಖೆಯಲ್ಲಿ 10,000 ರೂಗಳು, ಕಂಪನಿ ಸುಪರ್ದಿಯಲ್ಲಿರುವ ರೈಲ್ವೆ ಇಲಾಖೆಯಲ್ಲಿ 25,000 ರೂಗಳು, ರಾಜ್ಯ ಸುಪರ್ದಿನಲ್ಲಿರುವ ರೈಲ್ವೆ ಇಲಾಖೆಯಲ್ಲಿ 25,000 ರೂಗಳು, ಒಟ್ಟು ರೈಲ್ವೆ ಇಲಾಖೆಯಲ್ಲಿ 150,000 ರೂಗಳು. ಎರಡನೆಯದು, ತಂತಿ ಇಲಾಖೆಯ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಲು ಗಳಿಸುವ ಅಂಕಗಳಲ್ಲಿ ಪ್ರತಿ ವಿಷಯದಲ್ಲಿ 50%ರಿಂದ 40%ಕ್ಕೆ ಮತ್ತು ಒಟ್ಟಾಗಿ 66%ರಿಂದ 60%ಕ್ಕೆ ಆಗಿರುವ ಇಳಿತದಿಂದ ಆಂಗ್ಲೋ ಇಂಡಿಯನ್ನರಿಗೆ ಸ್ಪರ್ಧೆಗಳಲ್ಲಿ ವಿಜಯಿಗಳಾಗಲು ವಿಶೇಷ ರೀತಿಯಲ್ಲಿ ಸಾಧ್ಯವಾಗಿದೆ. 63. ಆಂಗ್ಲೋ ಇಂಡಿಯನ್ನರಿಗೆ ಭಾರತೀಯರಿಗಿಂತಲೂ ಹೆಚ್ಚಾಗಿ ವಿಶೇಷ ಸೌಕರ್ಯಗಳನ್ನು ನೀಡುವಂತೆ ಸ್ಟುವರ್ಟ್ ಸಮಿತಿಯು ಮಾಡಿರುವ ಇನ್ನೂ ಅನೇಕ ಶಿಫಾರಸುಗಳಿವೆ, ಆದರೆ ಅವುಗಳ ಭಾರವನ್ನು ಈ ಮನವಿ ಪತ್ರದಲ್ಲಿ ಹೊರಿಸಲು ನಾನು ಇಚ್ಛಿಸುವುದಿಲ್ಲ. ಆಂಗ್ಲೋ ಇಂಡಿಯನ್ನರಿಗೂ ಪರಿಶಿಷ್ಟ ಜಾತಿಗಳಿಗೂ ದಯಪಾಲಿಸಲಾಗಿರುವ ವರ್ತನೆಯಲ್ಲಿರುವ ಸ್ಪಷ್ಟ ವ್ಯತ್ಯಾಸವನ್ನು ತೋರಿಸುವುದರಲ್ಲಿ ಮಾತ್ರ ನಾನು ಆಸಕ್ತಿಯುಳ್ಳವನಾಗಿದ್ದೇನೆ. ಮೊದಲನೆಯವರ ಬಗ್ಗೆ ಇರುವ ಕಾಳಜಿ, ಎರಡನೆಯವರಿಗೆ ತೋರಿರುವ ಅಲಕ್ಷ್ಯ ಸ್ಪಷ್ಟ ವ್ಯತ್ಯಾಸಗಳೊಂದಿಗೆ ಎದ್ದು ಕಾಣುತ್ತದೆ. ಈ ವ್ಯತ್ಯಾಸವನ್ನು ಸಮರ್ಥಿಸಬಹುದಾದ ಕಾರಣ ಯಾವುದು? ನನ್ನ ಅಭಿಪ್ರಾಯದಲ್ಲಿ ಯಾವುದೂ ಇಲ್ಲ. ಕೇಂದ್ರ ಸರ್ಕಾರವು ಎಷ್ಟು ಬೇಗ ಪರಿಶಿಷ್ಟ ಜಾತಿಗಳಿಗೆ ಸಹಾಯ ಮಾಡಲು ಕಾರ್ಯೋನ್ಮುಖವಾಗುತ್ತದೋ ಅಷ್ಟು ಬೇಗ ಈ ಸರ್ಕಾರಕ್ಕೆ ನ್ಯಾಯಾಧಾರಿತ ಸರ್ಕಾರ ಎಂಬ ಹೆಗ್ಗಳಿಕೆ ದೊರಕುತ್ತದೆ. ಆಂಗ್ಲೋ ಇಂಡಿಯನ್ನರ ಉದ್ಧಾರಕ್ಕಾಗಿ ಪ್ರತಿ ವರ್ಷ 150,000 ರೂಪಾಯಿಗಳ ವೆಚ್ಚವನ್ನು ಸಂತೋಷವಾಗಿ ಭರಿಸುವ ಸರ್ಕಾರ ಮನಸ್ಸು ಮಾಡಿದರೆ ಪರಿಶಿಷ್ಟ ಜಾತಿಗಳಿಗೋಸ್ಕರ ಕೆಲವು ಲಕ್ಷಗಳನ್ನು ವ್ಯಯಿಸಬಲ್ಲದು. ಧನ್ಯವಾದಗಳು.

0: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿ ನವೆಂಬರ್ ತಿಂಗಳ 26 ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ.
2: ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು.
3: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
4: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
5: ನಿಮ್ಮ ಮನೆ ಮನದ ಕೈರುಚಿ.
0: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
1: ಹೌದು, ನಾನು ಕ್ಯಾನ್ಸರ್ ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
0: ಹೌದಾ? ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
1: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮುಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
3: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818235803. ಸಂಖ್ಯೆ ಮತ್ತೊಮ್ಮೆ 0818235803. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
4: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ವಿಶೇಷವಾಗಿರುವಂತಹ, ನೀರಿನಂಶ ಹೆಚ್ಚಾಗಿರುವಂತಹ ಒಂದು ತರಕಾರಿ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ತರಕಾರಿಯನ್ನು ಬಳಸಿ ಮಾಡಬಹುದಾದಂತಹ ಅಡುಗೆಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಸ್ನೇಹಿತರೆ. ಈ ದಿನ ಅದೇ ತರಕಾರಿಯನ್ನು ಬಳಸಿ ಮತ್ತೊಂದು ವಿಭಿನ್ನವಾಗಿರುವಂತಹ ಆರೋಗ್ಯಯುತವಾದಂತಹ ರೆಸಿಪಿ ಬಗ್ಗೆ ತಿಳಿಸ್ತೀನಿ. ನೀರಿನಂಶ ಹೆಚ್ಚಾಗಿರುವಂತಹ ತರಕಾರಿಗಳ ವಿಷಯಕ್ಕೆ ಅಂತ ಬಂದರೆ, ಸಾಮಾನ್ಯವಾಗಿ ಸೌತೆಕಾಯಲ್ಲಿ ಹೆಚ್ಚಾಗಿ ನೀರನ್ನು ಕಾಣ್ತೀವಿ, ಜೊತೆಗೆ ಟೊಮೆಟೊ ಹಣ್ಣು, ಹಾಗೆ ಬೂದಗುಂಬಳಕಾಯಿ, ಇನ್ನು ಮೂಲಂಗಿ, ಈ ರೀತಿಯ ತರಕಾರಿಗಳಲ್ಲಿ ನೀರಿನಂಶ ಯಥೇಚ್ಛವಾಗಿರುತ್ತೆ. ಸೊ ಈ ದಿನ ಸ್ನೇಹಿತರೆ, ಬೂದಗುಂಬಳಕಾಯಿಯನ್ನು ಬಳಸಿ ಸಾಂಪ್ರದಾಯಿಕವಾದಂತಹ ತಂಬುಳಿ ಮತ್ತು ದೋಸೆಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತೀನಿ. ಕಳೆದ ಬಾರಿ ಈ ತರಕಾರಿಯನ್ನು ಬಳಸಿ ಮಾಡಬಹುದಾದಂತಹ ಅಡುಗೆಗಳ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೆ ಸ್ನೇಹಿತರೆ. ಇದರಿಂದ ಒಂದಲ್ಲ ಎರಡಲ್ಲ ಸಾಕಷ್ಟು ರೀತಿಯ ಅಡುಗೆಗಳನ್ನು ಮಾಡ್ಕೊಳ್ಬೋದು. ಸಂಡಿಗೆ ಮಾಡ್ತಾರೆ, ಕಾಶಿ ಹಲ್ವಾ ಅಂತ ಮಾಡ್ತಾರೆ, ಅಥವಾ ದಮ್ರೋಟ್ ಅಂತ ಹೇಳ್ತಾರೆ, ಪಾಯಸ ಮಾಡ್ತಾರೆ, ಪಲ್ಯ ಮಾಡ್ತಾರೆ, ಸಾಂಬಾರ್ ಮಾಡ್ತಾರೆ, ಹುಳಿ ಮಾಡ್ತಾರೆ, ಮಜ್ಜಿಗೆ ಹುಳಿ ಮಾಡ್ತಾರೆ, ಹಪ್ಪಳ ಮಾಡ್ತಾರೆ. ಸೊ ಈ ರೀತಿಯಲ್ಲಿ ಒಂದಲ್ಲ ಎರಡಲ್ಲ ಸಾಕಷ್ಟು ರೆಸಿಪಿಗಳನ್ನು ಮಾಡ್ತಾರೆ ಬೂದುಗುಂಬಳಕಾಯಿಯನ್ನು ಬಳಸ್ಕೊಂಡು. ಹಾಗೆ ಇದನ್ನು ವಿಂಟರ್ ಮೆಲನ್ ಅಂತ ಕೂಡ ಕರೆಯೋದುಂಟು, ಮತ್ತು ಪೇಟಾಕಾಯಿ ಅಂತ ಕೂಡ ಕರೆಯೋದುಂಟು. ಈ ತರಕಾರಿಗಂತೂ ಪೋಷಕಾಂಶಗಳ ಆಹಾರ ಅಂತ ಕರೀತಾರೆ. ಆರೋಗ್ಯಕ್ಕೆ ಅತ್ಯಂತ ಹಿತಕರವಾದ ತರಕಾರಿಯಾಗಿದೆ. ಇನ್ನು ಸ್ನೇಹಿತರೆ, ಕಡಿಮೆ ಕ್ಯಾಲೋರಿಯನ್ನು ಹೊಂದಿದ್ದು ಹೆಚ್ಚಿನ ಫೈಬರ್ ಅಂಶ ಹೊಂದಿರೋದ್ರಿಂದ ತೂಕ ಇಳಿಸ್ಲಿಕ್ಕೆ ಇದು ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲದೆ ಇದು ಒಂದು ನೈಸರ್ಗಿಕವಾಗಿ ತಂಪಿನ ಗುಣವನ್ನು ಹೊಂದಿದೆ. ಬೇಸಿಗೆಯಲ್ಲಿ ದೇಹದ ತಾಪಮಾನವನ್ನು ನಿಯಂತ್ರಣ ಮಾಡಲಿಕ್ಕೆ, ಜೊತೆಗೆ ಹೊಟ್ಟೆಯ ಉರಿಯನ್ನು ಕಡಿಮೆ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಅಷ್ಟೇ ಅಲ್ಲದೆ ಖಾಲಿ ಹೊಟ್ಟೆಯಲ್ಲಿ ಇದರ ರಸವನ್ನು ಕುಡಿಯೋದ್ರಿಂದ ಜೀರ್ಣಕ್ರಿಯೆ ಕೂಡ ಉತ್ತಮಗೊಳ್ಳುತ್ತೆ, ಹಾಗೆ ಮಲಬದ್ಧತೆ ಸಮಸ್ಯೆ ಕೂಡ ದೂರ ಆಗುತ್ತೆ. ಇನ್ನು ಈ ವಿಟಮಿನ್ ಸಿ ಮತ್ತು ಇತರೆ ಪೋಷಕಾಂಶಗಳು ಸಮೃದ್ಧವಾಗಿರೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ. ಅಷ್ಟೇ ಅಲ್ಲದೆ ಕಿಡ್ನಿಯಲ್ಲಿನ ಕಲ್ಮಶಗಳನ್ನು ಹೊರಹಾಕ್ಲಿಕ್ಕೆ ಸಹಾಯ ಮಾಡುತ್ತೆ. ಜೊತೆಗೆ ಪ್ರತಿದಿನ ಬೆಳಗ್ಗೆ ಇದರ ಜ್ಯೂಸ್ ಕುಡಿಯೋದ್ರಿಂದ ದೇಹಕ್ಕೆ ತಕ್ಷಣದ ಶಕ್ತಿ ಕೂಡ ಸಿಗತ್ತೆ. ಸೊ ಇಷ್ಟೆಲ್ಲ ಉಪಯೋಗವಿದೆ ಬೂದುಗುಂಬಳಕಾಯಿಯಿಂದ. ಈ ಬೂದುಗುಂಬಳಕಾಯಿಯನ್ನು ತೊಳೆದು ಸಿಪ್ಪೆ ಮತ್ತು ಬೀಜಗಳನ್ನು ತೆಗೆದು ಸಣ್ಣ ತುಂಡುಗಳನ್ನಾಗಿ ಮಾಡಿ ಆ ತುಂಡುಗಳನ್ನು ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಕೊಳ್ಬೇಕು. ರುಬ್ಕೊಂಡಂತಹ ಆ ಮಿಶ್ರಣವನ್ನು ಒಂದು ಶುದ್ಧವಾದ ಬಟ್ಟೆ ಅಥವಾ ಸೋಸೋದಿರುತ್ತಲ್ವಾ, ಆ ಸೋಸೋದ್ರಲ್ಲಿ ಚೆನ್ನಾಗಿ ಸೋಸ್ಕೊಳ್ಬೇಕು. ನಿಂಬೆ ರಸ ಅಥವಾ ಪುದೀನ ಎಲೆಗಳನ್ನು ಕೂಡ ಸೇರಿಸ್ಕೊಂಡು ತಕ್ಷಣವೇ ಕುಡಿಬೇಕು. ಕುಡಿಯೋದ್ರಿಂದ ತುಂಬಾ ಉಪಯೋಗ ಆಗುತ್ತೆ. ಸೊ ಇಷ್ಟೆಲ್ಲ ಉಪಯೋಗವಿದೆ ಬೂದಗುಂಬಳಕಾಯಿ ಎಂಬ ಅದ್ಭುತ ತರಕಾರಿಯಿಂದ. ಆರೋಗ್ಯದ ಸಮಸ್ಯೆ ಇರುವವರು ಯಾವುದೇ ತರಕಾರಿಗಳನ್ನು ಹಣ್ಣು ಹಂಪಲಗಳನ್ನು ಸೇವನೆ ಮಾಡುವಾಗ ವೈದ್ಯರ ಸಲಹೆ ಪಡ್ಕೊಂಡು ಸೇವನೆ ಮಾಡೋದು ಉತ್ತಮ. ಯಾಕಪ್ಪ ಅಂದರೆ ಕೆಲವೊಂದು ತರಕಾರಿ ಹಣ್ಣುಗಳು ಕೆಲವರಿಗೆ ಆಗ್ಬರುತ್ತೆ, ಇನ್ನು ಕೆಲವರ ದೇಹಕ್ಕೆ ಒಗ್ಗಿ ಬರೋದಿಲ್ಲ. ಅಂತಹವರು ವೈದ್ಯರ ಸಲಹೆನ ಪಡ್ಕೊಂಡು ಸೇವನೆ ಮಾಡೋದು ಅತ್ಯುತ್ತಮ ಅಂತ ಹೇಳ್ತಾ, ಈ ಬೂದಗುಂಬಳಕಾಯಿಯನ್ನು ಬಳಸ್ಕೊಂಡು ಮಾಡಬಹುದಾದಂತಹ ತಂಬುಳಿ ಮತ್ತು ದೋಸೆ ಬಗ್ಗೆ ತಿಳಿಸ್ತೀನಿ. ತಂಬುಳಿ ಮತ್ತು ದೋಸೆಯನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೇ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ವಿಶೇಷವಾಗಿರುವಂತಹ ಆರೋಗ್ಯಯುತವಾದ ತರಕಾರಿಯಿಂದ ತಯಾರು ಮಾಡುವಂತಹ ತಂಬುಳಿಯನ್ನು ತಿಳಿಸ್ತೀನಿ ಅಂತ ಹೇಳಿದ್ದೆ. ಈ ತರಕಾರಿಯಿಂದ ಏನೆಲ್ಲ ಉಪಯೋಗ ಆಗತ್ತೆ ಅಂತ ನಾನಾಗಲೇ ತಿಳಿಸಿದೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಈ ತರಕಾರಿಯನ್ನು ಬಳಸಿ ಮಾಡಬಹುದಾದಂತಹ ಸಾಕಷ್ಟು ಅಡುಗೆಗಳ ಬಗ್ಗೆ ಕೂಡ ತಿಳಿಸಿದ್ದೆ. ಒಂದಲ್ಲ ಎರಡಲ್ಲ ಈ ತರಕಾರಿಯನ್ನು ಬಳಸಿ ಸಾಕಷ್ಟು ಅಡುಗೆಗಳನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ. ನಾನಾಗಲೇ ತಿಳಿಸ್ದಾಗೆ ಇದರಿಂದ ದೋಸೆ ಮಾಡ್ತಾರೆ, ಸಂಡಿಗೆ ಮಾಡ್ತಾರೆ, ಹಪ್ಪಳ ಮಾಡ್ತಾರೆ, ಜ್ಯೂಸ್ ಮಾಡ್ತಾರೆ, ಸಾಂಬಾರು ಮಾಡ್ತಾರೆ, ಸ್ವೀಟ್ ಮಾಡ್ತಾರೆ, ಇಷ್ಟೆಲ್ಲ ಬಗೆಯಲ್ಲಿ ರೆಸಿಪಿಗಳನ್ನು ಮಾಡ್ತಾರೆ. ಈ ದಿನ ಈ ಆರೋಗ್ಯಯುತವಾದಂತಹ ತರಕಾರಿಯಿಂದ ಮಾಡಬಹುದಾದಂತಹ ಕುಂಬಳ ತಿರುಳಿನ ತಂಬುಳಿ ಬಗ್ಗೆ ತಿಳಿಸ್ಕೊಡ್ತೀನಿ. ನಾನಾಗಲೇ ತಿಳಿಸ್ದಾಗೆ ಇದನ್ನು ಪೋಷಕಾಂಶಗಳ ಆಗರ ಅಂತ ಕೂಡ ಕರೀತಾರೆ. ಅಷ್ಟೇ ಅಲ್ಲದೆ ಇದನ್ನು ವಿಂಟರ್ ಮೆಲನ್ ಅಂತ ಕೂಡ ಕರೀತಾರೆ ಸ್ನೇಹಿತರೆ. ಜೊತೆಗೆ ಈ ಬೂದಗುಂಬಳವನ್ನು ಪೇಟಾಕಾಯಿ ಅಂತ ಕೂಡ ಕರೆಯೋದುಂಟು. ಸೊ ಈ ಪೇಟಾಕಾಯಿಯಿಂದ ಮಾಡಬಹುದಾದಂತಹ ತಂಬುಳಿ ಬಗ್ಗೆ ತಿಳಿಸ್ತೀನಿ. ಈ ತಂಬುಳಿ ಮಾಡ್ಕೊಳ್ಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಒಂದು ಕಪ್ ಈ ಕುಂಬಳಕಾಯಿಯ ತಿರುಳು ಬೇಕಾಗತ್ತೆ, ಅರ್ಧ ಚಮಚ ಕಾಳುಮೆಣಸು, ಮಜ್ಜಿಗೆ ಹಸೆಮೆಣಸು, ಒಗ್ಗರಣೆಗೆ ತುಪ್ಪ ಸಾಸಿವೆ ಇದ್ದರೆ ಕುಂಬಳ ತಿರುಳಿನ ತಂಬುಳಿ ರೆಡಿ ಆಗತ್ತೆ. ಇನ್ನು ಮಾಡ್ಕೊಳ್ಳುವ ವಿಧಾನಕ್ಕೆ ಅಂತ ಬಂದರೆ ಸ್ನೇಹಿತರೆ, ನೀವು ಎಷ್ಟು ತಿರುಳನ್ನು ತೆಗೆದುಕೊಂಡಿರ್ತೀರೋ ಕುಂಬಳಕಾಯಿ ತಿರುಳನ್ನು, ಆ ತಿರುಳಿಗೆ ಜೀರಿಗೆ ಮತ್ತು ಕಾಳುಮೆಣಸು ಹಾಕಿ ಮಜ್ಜಿಗೆಯೊಂದಿಗೆ ಚೆನ್ನಾಗಿ ರುಬ್ಕೊಳ್ಬೇಕು. ಸಹಜವಾಗಿ ಮನೆಯಲ್ಲಿ ಎಲ್ಲರೂ ತಿನ್ನಲಿಕ್ಕೆ ಮಾಡಿಕೊಂಡ್ರೆ ಹಸೆಮೆಣಸನ್ನು ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಈ ಔಷಧಿ ರೂಪದಲ್ಲಿ ತೆಗೆದುಕೊಳ್ಳೋರು ಹಸೆಮೆಣಸನ್ನು ಉಪಯೋಗ ಮಾಡ್ಕೊಳ್ಳೋದು ಬೇಡ. ಈ ಕುಂಬಳ ತಿರುಳಿಗೆ ಜೀರಿಗೆ ಕಾಳುಮೆಣಸನ್ನು ಹಾಕಿ ಮಜ್ಜಿಗೆ ಸೇರಿಸಿ ಚೆನ್ನಾಗಿ ರುಬ್ಕೊಂಡಾದಮೇಲೆ ತುಪ್ಪದಲ್ಲಿ ಒಗ್ಗರಣೆ ಕೊಟ್ಟರೆ ಕುಂಬಳ ತಿರುಳಿನ ತಂಬುಳಿ ರೆಡಿ ಆಗುತ್ತೆ. ಸಾಕಷ್ಟು ಆರೋಗ್ಯಕ್ಕೆ ಉಪಯೋಗವಾಗುವಂತಹ ತರಕಾರಿ ಇದಾಗಿದೆ. ಖಂಡಿತವಾಗ್ಲೂ ಈ ಸಿಹಿ ಗುಂಬಳದ ಕಾಯಿಯಿಂದ ಈ ಹಪ್ಪಳ, ಸಂಡಿಗೆ, ಸಾಂಬಾರು, ಪಲ್ಯ, ಪಾಯಸ, ಜೊತೆಗೆ ಹಲ್ವಾ, ಈ ರೀತಿಯ ಪಲ್ಯಗಳನ್ನು, ಈ ರೀತಿಯ ರೆಸಿಪಿಗಳನ್ನು, ಈ ರೀತಿಯ ಸಿಹಿಗಳನ್ನು ಮಾಡಿಕೊಳ್ಳುವಾಗ ಅದರ ಒಂದು ತಿರುಳನ್ನು ಸ್ವಲ್ಪ ಎತ್ತಿಟ್ಕೊಂಡು ಈ ರೀತಿಯಲ್ಲಿ ಆರೋಗ್ಯಕರವಾದ ತಂಬುಳಿಯನ್ನು ಕೂಡ ಮಾಡಿಕೊಳ್ಬೋದು. ಆರೋಗ್ಯಕ್ಕೂ ಸೈ, ರುಚಿಗೂ ಸೈ, ದೇಹಕ್ಕೂ ಕೂಡ ತಂಪು, ಬಾಯಿಗೂ ಕೂಡ ರುಚಿ ಸಿಗತ್ತೆ. ಒಂದು ತರಕಾರಿಯಿಂದ ನೋಡಿ ಸ್ನೇಹಿತರೆ, ಎಷ್ಟೆಲ್ಲ ಬಗೆಯಲ್ಲಿ ರೆಸಿಪಿಗಳನ್ನು ಮಾಡ್ಕೊಳ್ಬೋದಲ್ವಾ? ನೀವು ಕೂಡ ಕುಂಬಳ ತಿರುಳಿನ ತಂಬುಳಿಯನ್ನು ಮಾಡ್ಕೊಳ್ಳಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ಕಾಯಿಯನ್ನು ಬಳಸ್ಕೊಂಡು ಮಾಡಬಹುದಾದಂತಹ ಮತ್ತೊಂದು ರೆಸಿಪಿಯನ್ನು ತಿಳಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ನಮ್ದೊಂಥರ ಟಿಪಿಕಲ್ ಲವ್ ಸ್ಟೋರಿ, ಲವ್ ಅಲ್ಲಿ ಬಿದ್ದಾಗಿಂದ ದಿನ ದೀಪಾವಳಿ ಬಾಸ್.

0: ಪಿಯು ವಿದ್ಯಾರ್ಥಿಗಳಿಗೆ ವಾರಕ್ಕೊಮ್ಮೆ ಟೆಸ್ಟ್, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಮಾಕ್ ಟೆಸ್ಟ್ ಇರುವ ಸಂಸ್ಥೆ ನಿಮಗೆ ಗೊತ್ತಾ?
1: ಕಾಲೇಜು ಆಪ್ನ ಮುಖಾಂತರ ರಿವಿಷನ್ಗೆ ಅನುಕೂಲವಾಗುವ ವಿಡಿಯೋ ರೆಕಾರ್ಡಿಂಗ್ ನೀಡುವ ಸಂಸ್ಥೆ ನಿಮ್ಮ ಆಯ್ಕೆ ಆಗಲಿ.
2: ಟ್ಯಾಬ್ ಮುಖಾಂತರವಾಗಿ ನವೀನ ತಂತ್ರಜ್ಞಾನದೊಂದಿಗೆ ಶಿಕ್ಷಣ ನೀಡುವ ಸಂಸ್ಥೆ ಶಿವಮೊಗ್ಗ ನಗರದಲ್ಲಿಯೇ ಇದೆ.
3: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
4: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.seipuc.org.in. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ.
5: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಬೂದುಗುಂಬಳಕಾಯಿಯನ್ನು ಬಳಸಿ ಸಾಂಪ್ರದಾಯಿಕ ಆರೋಗ್ಯಯುತವಾದ ತಂಬುಳಿಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ಟೆ. ಸಾಮಾನ್ಯವಾಗಿ ಇದರಲ್ಲಿ ಸಂಡಿಗೆ, ಹಪ್ಪಳ ಜೊತೆಗೆ ದಮ್ರೋಟು ಅಥವಾ ಕಾಶಿ ಹಲ್ವಾ ಅಂತ ಮಾಡ್ತಾರೆ, ಜ್ಯೂಸನ್ನು ಮಾಡ್ಕೊಳ್ತಾರೆ, ಸಾಂಬಾರು ಮಾಡ್ಬೋದು, ಕೂಟ್ ಅಂತ ಮಾಡ್ತಾರೆ. ಸೊ ಈ ರೀತಿಯಲ್ಲಿ ಒಂದಲ್ಲ ಎರಡಲ್ಲ ಸಾಕಷ್ಟು ಬಗೆಯಲ್ಲಿ ಬೂದುಗುಂಬಳವನ್ನು ಬಳಸಿ ಅಡುಗೆಗಳನ್ನು ಮಾಡ್ಬೋದು. ಜೊತೆಗೆ ಈ ತಂಬುಳಿಯನ್ನು ಕೂಡ ಸುಲಭವಾಗಿ ಮಾಡ್ಕೊಳ್ಬೋದು ಅನ್ನೋದನ್ನು ತಿಳಿಸ್ದೆ. ಆರೋಗ್ಯಯುತವಾದ ತಂಬುಳಿಯನ್ನು ನೀವು ಮಾಡ್ಕೊಳ್ಳಿ ಸ್ನೇಹಿತರೆ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ತುಂಬಾ ಸುಲಭ. ಬೂದುಗುಂಬಳಕಾಯಿ ತಿರುಳನ್ನು ತೆಗೆದುಕೊಳ್ಳೋದು, ಅದಕ್ಕೆ ಜೀರಿಗೆ, ಕಾಳುಮೆಣಸು ಹಾಕಿ ಮಜ್ಜಿಗೆಯೊಂದಿಗೆ ರುಬ್ಕೊಳ್ಳೋದು. ಹಸಿಮೆಣಸು ಬೇಕಾದರೆ ಇದಕ್ಕೆ ಯೂಸ್ ಮಾಡ್ಕೊಳ್ಬೋದು. ರುಬ್ಬಿದ ಮಿಶ್ರಣವನ್ನು ತುಪ್ಪದಲ್ಲಿ ಒಗ್ಗರಣೆ ಕೊಟ್ಟರೆ ಬೂದುಗುಂಬಳಕಾಯಿಯ ತಂಬುಳಿ ರೆಡಿಯಾಗತ್ತೆ. ಸೊ ಹಾಗೆ ಇದರೊಟ್ಟಿಗೆ ಮತ್ತೊಂದು ವಿಶೇಷವಾಗಿರುವಂತಹ ರೆಸಿಪಿಯನ್ನು ತಿಳಿಸ್ತೀನಿ ಸ್ನೇಹಿತರೆ. ಇನ್ಸ್ಟೆಂಟಾಗಿ ಮಾಡ್ಕೊಳ್ಬಹುದಾದಂತಹ ಬೂದುಗುಂಬಳ ದೋಸೆಯನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತೀನಿ. ತುಂಬ ಹೊತ್ತೇನೋ ಇದನ್ನು ನೆನೆಸೋದು ಬೇಡ. 15-20 ನಿಮಿಷ ನೆನೆಸಿ ಮಾಡಿದರೆ ಆಯಿತು. ಒಂದು 15-20 ನಿಮಿಷ ಬೇಕಾಗತ್ತೆ ಇದನ್ನು ನೆನೆಸ್ಬಿಟ್ಟು ಮಾಡ್ಕೊಳ್ಳೋಕ್ಕೆ. ಮೊದಲು ಈ ಇನ್ಸ್ಟೆಂಟಾಗಿ ಬೂದುಗುಂಬಳ ದೋಸೆಯನ್ನು ಮಾಡ್ಕೊಳ್ಳಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ತಿಳಿಸ್ತೀನಿ, ನೋಟ್ ಮಾಡ್ಕೊಳ್ಳಿ. ತುರಿದಂತಹ 2 ಕಪ್ ಬೂದುಗುಂಬಳಕಾಯಿ ಬೇಕು. ಹಾಗೆ ಅಕ್ಕಿ ಹಿಟ್ಟು 1 ಕಪ್, ರವೆ 1/2 ಕಪ್, ಮೊಸರು 1/2 ಕಪ್, ಹಸಿಮೆಣಸು 2, ಶುಂಠಿ 1 ಇಂಚು, ಜೀರಿಗೆ 1 ಸ್ಪೂನು ಬೇಕಾಗತ್ತೆ. ಅದರೊಟ್ಟಿಗೆ ಕೊತ್ತಂಬರಿ ಸೊಪ್ಪು, ಕರಿಬೇವು, ಸಣ್ಣದಾಗೆ ಹೆಚ್ಚಿದಂತಹ ಈರುಳ್ಳಿ, ಹಾಗೆ ಉಪ್ಪು, ನೀರು, ಎಣ್ಣೆ, ಇಷ್ಟೆಲ್ಲ ಸಾಮಗ್ರಿಗಳು ಬೇಕು ಇನ್ಸ್ಟೆಂಟಾಗಿ ಬೂದುಗುಂಬಳ ದೋಸೆಯನ್ನು ಮಾಡ್ಕೊಳ್ಳಿಕ್ಕೆ. ಇನ್ನು ಮಾಡ್ಕೊಳ್ಳೋ ವಿಧಾನಕ್ಕೆ ಅಂತ ಬಂದರೆ ಸ್ನೇಹಿತರೆ, ತುರಿದ ಬೂದುಗುಂಬಳಕ್ಕೆ ಉಪ್ಪು ಹಾಕಿ ಒಂದು 5 ನಿಮಿಷ ನೆನೆಯಕ್ಕೆ ಬಿಡಬೇಕು. 5 ನಿಮಿಷ ನೆನೆಯಕ್ಕೆ ಬಿಟ್ಟರೆ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ. ಆದರೆ ಸ್ನೇಹಿತರೆ, ಆ ನೀರನ್ನು ಚೆಲ್ಲಬೇಡಿ. ಉಪ್ಪಾಕಿ ನೆನೆಸಿಟ್ಕೊಂಡಂತಹ ಬೂದುಗುಂಬಳಕಾಯಿ ತುರಿಗೆ ಅಕ್ಕಿ ಹಿಟ್ಟು, ರವೆ, ಮೊಸರು, ರುಬ್ಬಿದ ಮಸಾಲೆ, ಈರುಳ್ಳಿ, ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡ ನಂತರ ದೋಸೆ ಹಿಟ್ಟಿನದಕ್ಕೆ ನೀರನ್ನು ಸೇರಿಸ್ಬೇಕು. ನೀರನ್ನು ಸೇರಿಸಾದ್ಮೇಲೆ ಒಂದು 10-15 ನಿಮಿಷ ನೆನೆಸ್ಲಿಕ್ಕೆ ಬಿಟ್ಟರೆ ಆಯಿತು. ಅದು ಚೆನ್ನಾಗಿ ಉಬ್ಬಿ ಬರುತ್ತೆ ಒಂದು 10-15 ನಿಮಿಷ ಅದರಲ್ಲೇ ನೆನೆಸಿಟ್ಟಾಗ. ನಂತರ ಕಾವಲಿ ಬಿಸಿ ಮಾಡಿ ಬಿಸಿ ಬಿಸಿ ದೋಸೆಯನ್ನು ಮಾಡ್ಕೊಳ್ಬೋದು. ಇದಕ್ಕೆ ಒಂದೊಳ್ಳೆ ಕಾಂಬಿನೇಷನ್ ಆಗಿ ತೆಂಗಿನಕಾಯಿ ಚಟ್ನಿ ಮತ್ತು ಟೊಮೆಟೊ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ನೋಡಿ ಸ್ನೇಹಿತರೆ, ಬೂದುಗುಂಬಳಕಾಯಿಯಿಂದ ಇಷ್ಟೆಲ್ಲ ರೆಸಿಪಿಗಳನ್ನು ಮಾಡ್ಕೊಳ್ಬೋದು. ಈ ದಿನ ತಿಳಿಸ್ಕೊಟ್ಟಂತಹ ಈ 2 ರೆಸಿಪಿಗಳು ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಸಾಮಾನ್ಯವಾಗಿ ಇದರಿಂದ ನೀವು ಪಾಯಸ ಮಾಡಿರ್ತೀರಾ, ಹಲ್ವ ಮಾಡಿರ್ತೀರಾ, ಪಲ್ಯ ಮಾಡಿರ್ತೀರಾ, ದೋಸೆ ಮಾಡ್ಕೊಂಡಿರ್ತೀರಾ, ಅಥವಾ ಸಂಡಿಗೆ, ಹಪ್ಪಳ ಕೂಡ ಮಾಡ್ಕೊಂಡಿರ್ತೀರಾ. ಈ ದಿನ ಸ್ಪೆಷಲ್ಲಾಗಿ ತಂಬುಳಿ ಮತ್ತು ದೋಸೆಯನ್ನು ಕೂಡ ಮಾಡ್ಕೊಳ್ಳಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ರೆಸಿಪಿಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ. ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538897698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
4: ಆಶಾ, ಏನ್ ಯೋಚನೆ ಮಾಡ್ತಾ ಇದೀಯಾ?
3: ಉಷಾ, ನನ್ ಮಗಳನ್ನ 8th class ಸೇರಿಸ್ಬೇಕು, ಆದ್ರೆ ಯಾವ ಸ್ಕೂಲಿಗೆ ಸೇರಿಸೋದು ಅಂತಾನೆ ಗೊತ್ತಾಗ್ತಿಲ್ಲ.
4: ಆಶಾ, ಹೆಣ್ಮಕ್ಳ ಸೇಫ್ಟಿ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೋಬೇಡ. ನಮ್ಮ ಶಿವಮೊಗ್ಗದಲ್ಲೇ ಕೇವಲ ವಿದ್ಯಾರ್ಥಿನಿಯರಿಗೆ ಮಾತ್ರ ಇರೋ ಸೂಪರ್ ಸ್ಕೂಲ್ ಅಂತಂದ್ರೆ ಪ್ರತಿಷ್ಠಿತ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಕಸ್ತೂರಬಾ ಬಾಲಿಕಾ ಪ್ರೌಢಶಾಲೆ. ಇಲ್ಲಿ ಬರೀ ಹೆಣ್ಮಕ್ಳೇ ಇರೋದ್ರಿಂದ ನಮಗೂ ನೆಮ್ಮದಿ, ಅವರಿಗೂ ಫುಲ್ ಸೇಫ್ಟಿ ಮತ್ತು ಒಳ್ಳೆ ಸಂಸ್ಕಾರ ಕೂಡ ಸಿಗುತ್ತೆ.
3: ಹೌದಾ ಆಶಾ? ಅಲ್ಲಿ ಎಜುಕೇಶನ್ ಹೇಗಿದೆ? ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡು ಕೂಡ ಇದೆಯಾ?
4: ಹೌದು ಆಶಾ, ಎರಡೂ ಇದೆ. ನಿಂಗ್ ಗೊತ್ತಾ, ಲಾಸ್ಟ್ ಇಯರ್ 100% ರಿಸಲ್ಟ್ ಬಂದಿದೆ. ಎಕ್ಸ್ಪೀರಿಯನ್ಸ್ ಇರೋ ಟೀಚರ್ಸ್, ಸ್ಮಾರ್ಟ್ ಕ್ಲಾಸ್, ಕಂಪ್ಯೂಟರ್ ಎಜುಕೇಶನ್, ಉತ್ತಮ ಗ್ರಂಥಾಲಯ, ಪ್ರಯೋಗಾಲಯ, NCC ಎಲ್ಲಾ ಇದೆ. ಜೊತೆಗೆ ಫ್ರೀ ಬುಕ್ಸ್, ಬಿಸಿಯೂಟ, ಸ್ಕಾಲರ್ಶಿಪ್ ಕೂಡ ಸಿಗುತ್ತೆ.
2: 2026-27 ಸಾಲಿನ ಅಡ್ಮಿಷನ್ ಓಪನ್ ಆಗಿದೆ. ತಡ ಮಾಡದೆ ಹಿಂದೆ ಅಡ್ಮಿಷನ್ ಮಾಡಿಸಿ. ಕಸ್ತೂರಬಾ ಬಾಲಿಕಾ ಪ್ರೌಢಶಾಲೆ, KT ಶಾಮಯ್ಯಗೌಡ ರಸ್ತೆ, TSB ವೃತ್ತ, ಗೋಪಿ ಸರ್ಕಲ್, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9483990030. ಸಂಖ್ಯೆ ಮತ್ತೊಮ್ಮೆ 9483990030.
5: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ವಿಪ್ರ ನೌಕರರ ರಕ್ಷಣಾಭಿವೃದ್ಧಿ ಸಂಘದಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. SSLC ಮತ್ತು PUCಯಲ್ಲಿ 90%ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಮತ್ತು CBSEಯಲ್ಲಿ 85%ಕ್ಕಿಂತ ಹೆಚ್ಚು ಅಂಕ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರಕ್ಕಾಗಿ ಅರ್ಜಿಯನ್ನ ಆಹ್ವಾನಿಸಲಾಗಿದೆ. May 25-June 15 ಒಳಗಾಗಿ BH ರಸ್ತೆಯ ಮಲ್ಲಪ್ಪ ಕಾಂಪ್ಲೆಕ್ಸ್ ಪಕ್ಕದ ಸಂಘದ ಕಚೇರಿಯಲ್ಲಿ ನಿಗದಿತ ನಮೂನೆಯನ್ನ ಪಡೆದು ಅರ್ಜಿಯನ್ನ ಸಲ್ಲಿಸತಕ್ಕದ್ದು. ಸಂಘದ ಕಚೇರಿಯು 6:00 to 8:00 ಇರುತ್ತದೆ. ವಿಪ್ರ ನೌಕರರ ಕ್ಷೇಮಾಭಿವೃದ್ಧಿ ಸಂಘ, ಕೀರ್ತನಾ ನಿಲಯ, ಮಲ್ಲಪ್ಪ ಕಾಂಪ್ಲೆಕ್ಸ್ ಹಿಂಭಾಗ, ಸೋಮಯ್ಯ ಲೇಔಟ್, BH ರಸ್ತೆ, ಶಿವಮೊಗ್ಗ. ಇಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು. ಮುಂದಿನ ವಿವರ. ಶ್ರೀಗಂಧ ಸಂಸ್ಥೆ ಸಪ್ತಸ್ವರ ಹಿಂದೂಸ್ತಾನಿ ಸಂಗೀತ ಸಭಾ ಸಹಯೋಗದೊಂದಿಗೆ ನಗರದ ಕುವೆಂಪು ರಂಗಮಂದಿರದಲ್ಲಿ ಅರುಣ್ ಹಂಪಿ ಹೋಳಿ ಅವರ 67ನೇ ಜನ್ಮದಿನದ ನೆನಪಿಗಾಗಿ ಪಂಡಿತ್ ಪ್ರವೀಣ್ ಗೋಡ್ಕಿಂಡಿ ಮತ್ತು ಪಂಡಿತ್ ಜಯತೀರ್ಥ ಮೇವುಂಡಿ ಇವರಿಂದ ಹಮ್ಮಿಕೊಂಡಿದ್ದ ನಾದ ನೀನಾದ ವೇಣುಗಾನ ಜುಗಲ್ಬಂದಿ ಕಾರ್ಯಕ್ರಮ ಭಾರಿ ಮಳೆಯ ನಡುವೆಯೂ ಅಭೂತಪೂರ್ಣ ಯಶಸ್ಸು ಕಂಡಿತು. ಇಬ್ಬರು ಸಂಗೀತ ದಿಗ್ಗಜರ ಜುಗಲ್ಬಂದಿಗೆ ಶಿವಮೊಗ್ಗದ ಸಂಗೀತ ರಸಿಕರು ಫಿದಾ ಆಗಿದ್ದಾರೆ. ಸರಿಯಾಗಿ 7:00 ಪೂರ್ವ ಕಲ್ಯಾಣಿ ರಾಗದೊಂದಿಗೆ ಪ್ರಾರಂಭವಾದ ಜಯತೀರ್ಥ ಮೇವುಂಡಿ ಅವರ ಹಿಂದೂಸ್ತಾನಿ ಸಂಗೀತಕ್ಕೆ ಗೋಡ್ಕಿಂಡಿ ಅವರ ಕೊಳಲು ಜುಗಲ್ಬಂದಿಗೆ ಪ್ರೇಕ್ಷಕರು ಮಂತ್ರಮುಗ್ಧರಾಗಿದ್ದರು. ಇದೇ ಮೊದಲ ಬಾರಿಗೆ ಈ ಇಬ್ಬರು ಸಂಗೀತ ಮಾಂತ್ರಿಕರ ಜುಗಲ್ಬಂದಿಗೆ ಪ್ರೇಕ್ಷಕರು ಒನ್ಸ್ ಮೋರ್ ಎಂದು ಪ್ರೇಕ್ಷಕರು ಹೇಳುತ್ತಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಖ್ಯಾತ ಕೊಳಲು ಕಲಾವಿದರಾದ ಪ್ರವೀಣ್ ಗೋಡ್ಕಿಂಡಿ ಅವರು ಮಾತನಾಡುತ್ತಾ, ಶಿವಮೊಗ್ಗದ ಸಂಗೀತ ಪ್ರಿಯರ ಪ್ರೀತಿ ಕಲಾವಿದರನ್ನ ಇನ್ನೂ ಹೆಚ್ಚು ಪ್ರೋತ್ಸಾಹ ನೀಡುತ್ತದೆ. ಇದೇ ಸಹಕಾರ ಎಲ್ಲ ಕಲಾವಿದರಿಗೂ ಇರಲಿ. ನಿಮ್ಮೆಲ್ಲರ ಸಹಕಾರದಿಂದ ಇನ್ನಷ್ಟು ಉದಯೋನ್ಮುಖ ಕಲಾವಿದರು ನಮ್ಮ ಪಾಂಡಿತ್ಯ ಪ್ರದರ್ಶನಕ್ಕೆ ಸಹಕಾರಿಯಾಗುತ್ತದೆ ಮತ್ತು ಸ್ಫೂರ್ತಿ ಸಿಗುತ್ತದೆ ಎಂದರು. ಶ್ರೀಗಂಧ ಸಂಸ್ಥೆ ಸಪ್ತಸ್ವರ ಸಂಸ್ಥೆ ಕಲಾವಿದರನ್ನ ಬೆಳೆಸುತ್ತಾ ಬಂದಿದೆ. ಸಾಮಾನ್ಯವಾಗಿ ರಾಜಕಾರಣಿಗಳು ಹಿಂದೂಸ್ತಾನಿ ಗಾಯನ ಕೇಳಲು ಕುಳಿತುಕೊಳ್ಳುವುದಿಲ್ಲ, ಆದರೆ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಶ್ರೀಗಂಧ ಸಂಸ್ಥೆಯ ಅಧ್ಯಕ್ಷರಾದ KS ಈಶ್ವರಪ್ಪರವರು ತಮಗೆ ಅದ್ದೂರಿ ಕಾರ್ಯಕ್ರಮ ಏರ್ಪಡಿಸಿ ಪ್ರೋತ್ಸಾಹಿಸಿದ್ದಲ್ಲದೆ ಕೊನೆಯವರೆಗೂ ತಮ್ಮ ಸಂಗೀತವನ್ನ ಕೇಳಿದ್ದಾರೆ. ಅದು ನಮಗೆ ಹೆಚ್ಚಿನ ಪ್ರೋತ್ಸಾಹ ತಂದಿದೆ ಎಂದರು. ಇನ್ನೋರ್ವ ಕಲಾವಿದರಾದ ಜಯತೀರ್ಥ ಮೇವುಂಡಿ ಅವರು ಮಾತನಾಡುತ್ತಾ, ನಿಮ್ಮ ಕೈ ಚಪ್ಪಾಳಿಯ ಪ್ರೋತ್ಸಾಹ ನಮಗೆ ಉತ್ತೇಜನ ನೀಡುತ್ತದೆ. ಶಿವಮೊಗ್ಗದ ಸಪ್ತಸ್ವರ ಸಂಸ್ಥೆ ನಮ್ಮನ್ನ ಬೆಳೆಸಿದ ಸಂಸ್ಥೆಯಲ್ಲಿ ಒಂದು. ಈಗ ಅದಕ್ಕೆ ಶ್ರೀಗಂಧ ಸಂಸ್ಥೆ ಕೂಡ ಕೈ ಜೋಡಿಸಿರುವುದು ಕಲಾವಿದ

ಗೆ ಇನ್ನಷ್ಟು ಬಲ ತಂದಿದೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕೆಎಸ್ ಈಶ್ವರಪ್ಪನವರು ವಹಿಸಿದ್ದರು. ಸಪ್ತಸ್ವರ ಸಂಗೀತ ಸಭಾದ ಅಧ್ಯಕ್ಷರಾದ ಭಾಸ್ಕರ್ ಜಿ ಕಾಮತ್, ಶ್ರೀಗಂಧ ಸಂಸ್ಥೆಯ ಖಜಾಂಚಿಗಳಾದ ಕೆಇ ಕಾಂತೇಶ್, ವಿವೇಕ್ ನಂದ ನಾಯಕ್ ಮುಂತಾದವರು ಉಪಸ್ಥಿತರಿದ್ದರು. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡ್ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಸುತ್ತಮುತ್ತ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಮಂತ್ರಾಲಯದಿಂದ ಜಿಲ್ಲೆಯಲ್ಲಿ ಜನ ಭಾಗಿದಾರ ಸಬ್ಸೆ ದೂರ್ ಸಬ್ಸೆ ಪೆಹಲೆ ವಿಶೇಷ ಮಾಹಿತಿ ಸಂವಹನ ಅಭಿಯಾನಕ್ಕೆ ಚಾಲನೆ ನೀಡಲಾಗಿತ್ತು ಎಂದು ಜಿಲ್ಲಾಧಿಕಾರಿಗಳಾದ ಪ್ರಭುಲಿಂಗ ಕವಳಿಕಟ್ಟಿ ಹೇಳಿದರು. ಅಭಿಯಾನ May 25 ನಡೆಯಲಿದ್ದು, ಬುಡಕಟ್ಟು ಸಮುದಾಯದ ಜನರಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿವಿಧ ಯೋಜನೆಗಳ ಪ್ರಯೋಜನಗಳನ್ನು ತಲುಪಿಸುವುದು ಮತ್ತು ಅದಕ್ಕೆ ಬೇಕಾಗುವ ಅಗತ್ಯ ದಾಖಲೆಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಸಂಬಂಧಿಸಿದ 17 ಇಲಾಖೆಗಳ ಸಮನ್ವಯದೊಂದಿಗೆ ಆಯೋಜಿಸಲಾಗಿದೆ ಎಂದರು. ಶಿವಮೊಗ್ಗ ತಾಲೂಕಿನ ಮುದ್ದಿನಕೊಪ್ಪ, ಬಿಬೀರನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸದಾಶಿವಪುರ ಗ್ರಾಮಗಳಲ್ಲಿ ಅಭಿಯಾನದ ಅಂಗವಾಗಿ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ವಿವಿಧ ಸರ್ಕಾರಿ ಯೋಜನೆಗಳ ಕುರಿತು ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು.
3: ಮುಂದಿನ ವಿವರ. ಶಿವಮೊಗ್ಗ ಅಂಚೆ ಇಲಾಖೆಯಲ್ಲಿ ಅಂಚೆ ಜೀವ ವಿಮೆ ಮತ್ತು ಗ್ರಾಮೀಣ ಅಂಚೆ ಜೀವ ವಿಮೆ ಮಾಡಿಸಲು ಏಜೆಂಟರುಗಳನ್ನು ನಿಯೋಜಿಸಲು 18 ವರ್ಷ ಮೇಲ್ಪಟ್ಟ ವಯೋಮಿತಿಯ 10ನೇ ತರಗತಿ ಪಾಸಾಗಿರುವ ಆಸಕ್ತರಿಂದ ಅರ್ಜಿ ಆಹ್ವಾನಿಸಲಾಗಿದೆ. ನುರಿತ ಸಂವಹನ ಕಲೆ ಹಾಗೂ ವಿಮಾ ಮಾರಾಟ ಕ್ಷೇತ್ರದಲ್ಲಿ ಪೂರ್ವಾನುಭವ ಹೊಂದಿರುವವರಿಗೆ ಆದ್ಯತೆ ನೀಡಲಾಗುವುದು. ಆಯ್ಕೆಯಾದ ಅಭ್ಯರ್ಥಿಗಳು 5,000 ರುಗಳ ರಾಷ್ಟ್ರೀಯ ಉಳಿತಾಯ ಪತ್ರ ಅಥವಾ ಕಿಸಾನ್ ವಿಕಾಸ್ ಪತ್ರ ರೂಪದಲ್ಲಿ ಭದ್ರತಾ ಠೇವಣಿಯನ್ನ ಇರಿಸಬೇಕಾಗುವುದು. ಆಸಕ್ತ ಅಭ್ಯರ್ಥಿಗಳು ತಮ್ಮ ಇತ್ತೀಚಿನ ಭಾವಚಿತ್ರದೊಂದಿಗೆ ಸ್ವವಿವರ, ಶೈಕ್ಷಣಿಕ ಪ್ರಮಾಣ ಪತ್ರದ ನಕಲುಗಳೊಂದಿಗೆ May 22 and 25 ಬೆಳಿಗ್ಗೆ 11 ಗಂಟೆಗೆ ಅಂಚೆ ಅಧೀಕ್ಷಕರ ಕಚೇರಿ ಕೋಟೆ ರಸ್ತೆ ಶಿವಮೊಗ್ಗ ವಿಭಾಗ ಇಲ್ಲಿ ನಡೆಯಲಿರುವ ನೇರ ಸಂದರ್ಶನಕ್ಕೆ ಹಾಜರಾಗುವಂತೆ ಅಂಚೆ ಅಧೀಕ್ಷಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಅಂಚೆ ಜೀವ ವಿಮೆ ಅಭಿವೃದ್ಧಿ ಅಧಿಕಾರಿಗಳು ಮೊಬೈಲ್ ಸಂಖ್ಯೆ 9620455929 ಈ ನಂಬರ್ ಅನ್ನು ಸಂಪರ್ಕಿಸಬಹುದು. ಮುಂದಿನ ವಿವರ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ 2026-27 ಸಾಲಿಗೆ ಭಾರತೀಯ ಸೇನೆ ಇತರ ಯೂನಿಫಾರಂ ಸೇವೆಗಳಿಗೆ ಸೇರಬಯಸುವ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಅರ್ಹ ಅಭ್ಯರ್ಥಿಗಳಿಂದ ಬೆಳಗಾವಿ ಜಿಲ್ಲೆಯಲ್ಲಿನ ಇಲಾಖೆಯ ಸೇವಾ ಆಯ್ಕೆಯ ಪೂರ್ವ ಸಿದ್ಧತೆ ಬಗ್ಗೆ ವೃತ್ತಿ ಮಾರ್ಗದರ್ಶನ ಹಾಗೂ ತರಬೇತಿಗಾಗಿ ಅರ್ಜಿ ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ May 13 to June 5 ವಿಸ್ತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇದೇ ರೀತಿ ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಸುತ್ತಮುತ್ತ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್.
3: ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ

ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮದ ಸಹಯೋಗದಲ್ಲಿ ಜಿಲ್ಲೆಯ ಬಣಜಾರ್ ಸಮುದಾಯದವರಿಗೆ ಮೇ 30ರಂದು ನಗರದ ಬಣಜಾರ್ ಕನ್ವೆನ್ಷನ್ ಹಾಲ್ನಲ್ಲಿ ಕಾನೂನು ಸುರಕ್ಷತಾ ಕಾರ್ಯಕ್ರಮ ಹಾಗೂ ಆರೋಗ್ಯ ಉಚಿತ ತಪಾಸಣಾ ಶಿಬಿರ ನಡೆಸಲು ಜಿಲ್ಲಾಡಳಿತ ಸಿದ್ಧತೆ ಕೈಗೊಂಡಿದೆ ಎಂದು ಜಿಲ್ಲಾಧಿಕಾರಿಗಳಾದ ಪ್ರಭುಲಿಂಗ ಕವಳಿಕಟ್ಟಿ ಹೇಳಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಬಣಜಾರ್ ಸಮುದಾಯದವರಿಗೆ ಕಾನೂನು ಅರಿವು ಮತ್ತು ಆರೋಗ್ಯ ತಪಾಸಣೆ ಶಿಬಿರ ಆಯೋಜಿಸುವ ಬಗ್ಗೆ ಏರ್ಪಡಿಸಿದ ಪೂರ್ವ ಸಿದ್ಧತಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಶಿಬಿರವನ್ನು ಉಚಿತ ವ್ಯವಸ್ಥಿತವಾಗಿ ಆಯೋಜಿಸುವ ಜೊತೆಗೆ ಸರ್ಕಾರದ ವಿವಿಧ ಇಲಾಖೆಗಳು ನೀಡುವ ಸೌಲಭ್ಯಗಳ ಕುರಿತು ವಿಷಯ ತಜ್ಞರಿಂದ ಉಪನ್ಯಾಸ ಹಮ್ಮಿಕೊಳ್ಳಲಾಗುವುದು, ಯೋಜನೆಗಳ ಮಾಹಿತಿ ನೀಡುವ ಸ್ಟಾಲ್ಗಳು ಇರಲಿದೆ ಎಂದರು. ಕಂದಾಯ ಗ್ರಾಮಗಳ ನಿವಾಸಿಗಳಿಗೆ ಹಕ್ಕುಪತ್ರ, ವೃದ್ಧಾಪ್ಯ ವೇತನ, ವಿಶೇಷ ಚೇತನರಿಗೆ ಸೌಲಭ್ಯ, ಅರ್ಹರಿಗೆ ಜಾತಿ ಪ್ರಮಾಣ ಪತ್ರಗಳ ವಿತರಿಸಲಾಗುತ್ತದೆ. ತಾಂಡಗಳಲ್ಲಿ ಎದುರಿಸುತ್ತಿರುವ ಸಮಸ್ಯೆಗಳಿಗೂ ಪರಿಹಾರವನ್ನು ಅಧಿಕಾರಿಗಳು ಎದುರು ಇತ್ಯರ್ಥಗೊಳಿಸುವ ಉದ್ದೇಶವಿದೆ ಎಂದು ತಿಳಿಸಿದರು. ತಾಂಡ ಅಭಿವೃದ್ಧಿ ನಿಗಮದಿಂದ ಬಣಜಾರ್ ಸಮುದಾಯದ ಉಡುಗೆ ತೊಡುಗೆ, ಸಾಂಪ್ರದಾಯಿಕ ಶೈಲಿಯ ವಸ್ತ್ರಗಳು, ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಮಳಿಗೆಗಳ ತೆರೆಯಲು ಉದ್ದೇಶಿಸಲಾಗಿದೆ. ತಜ್ಞ ವೈದ್ಯರು ಆಗಮಿಸಿ ಆರೋಗ್ಯ ತಪಾಸಣೆ ನಡೆಸಲಿದ್ದಾರೆ. ಇಲಾಖಾವಾರು ಯೋಜನೆಗಳ ವಿಷಯ ನಿರ್ವಾಹಕರು ಉಪಸ್ಥಿತರಿದ್ದು ಮಾಹಿತಿ ನೀಡುವರು. ಶಿವಮೊಗ್ಗ, ಶಿಕಾರಿಪುರ ಮತ್ತು ಭದ್ರಾವತಿ ತಾಲೂಕುಗಳಿಂದ ಸಮುದಾಯವನ್ನ ಕರೆತರಲು ರಾಜ್ಯ ರಸ್ತೆ ಸಾರಿಗೆ ನಿಗಮದಿಂದ ಬಸ್ಸುಗಳನ್ನು ನಿಯೋಜಿಸಲು ಸಾರಿಗೆ ನಿಗಮದ ವ್ಯವಸ್ಥಾಪಕರಿಗೆ ಸೂಚಿಸಲಾಗುವುದು ಎಂದರು. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಎಂಎಸ್ ಸಂತೋಷ್, ಎಡಿಸಿ ಅಭಿಷೇಕ್, ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಾದ ಮಲ್ಲೇಶಪ್ಪ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮುಂದಿನ ವಿವರ. ರಾಜ್ಯ ಸರ್ಕಾರಿ ನೌಕರರ ಸೌಹಾರ್ದ ಸರ್ಕಾರಿ ಸಂಘ ನಿಗಮ ಶಿವಮೊಗ್ಗ ವತಿಯಿಂದ 2026ನೇ ಸಾಲಿನಲ್ಲಿ ನಡೆದ ಎಸ್ಎಸ್ಎಲ್ಸಿ 10ನೇ ತರಗತಿಯ ಸಿಬಿಎಸ್ಇ ಮತ್ತು ಐಸಿಎಸ್ಐ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ 90%ಕ್ಕೂ ಅಧಿಕ ಅಂಕ ಪಡೆದ ಸಹಕಾರಿಯ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತ ಅಭ್ಯರ್ಥಿಗಳು 15ರ ಒಳಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸುವುದು. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 7626245604 ಈ ನಂಬರನ್ನು ಸಂಪರ್ಕಿಸಬಹುದು. ಮುಂದಿನ ವಿವರ. ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿ 2026-27ನೇ ಸಾಲಿಗೆ ಶಿವಮೊಗ್ಗ ನಗರದಲ್ಲಿ ಹೊಸದಾಗಿ ಅಲ್ಪಸಂಖ್ಯಾತರ ಮಹಿಳೆಯರ ಉನ್ನತ ಶಿಕ್ಷಣಕ್ಕೆ ಮಹಿಳಾ ಪದವಿ ಪೂರ್ವ ಕಾಲೇಜುಗಳನ್ನು ಆರಂಭಿಸಿದ್ದು, ಈ ಕಾಲೇಜುಗಳಿಗೆ ವಿಜ್ಞಾನ, ವಾಣಿಜ್ಯ ಹಾಗೂ ಕಲಾ ವಿಭಾಗಕ್ಕೆ ಅತಿಥಿ ಉಪನ್ಯಾಸಕರ ಹುದ್ದೆಗೆ ನೇಮಕಾತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತ ಅಭ್ಯರ್ಥಿಗಳು ಅರ್ಜಿಯನ್ನ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ 1ನೇ ಮಹಡಿ ಸತ್ಯಶ್ರೀ ಆರ್ಕೇಡ್, 5ನೇ ಪ್ಯಾರಲಲ್ ರಸ್ತೆ ದುರ್ಗಿಗುಡಿ ಶಿವಮೊಗ್ಗ ಇಲ್ಲಿ ತಮ್ಮ ಎಲ್ಲ ದಾಖಲೆಗಳೊಂದಿಗೆ ಮೇ 25ರ ಒಳಗಾಗಿ ಅರ್ಜಿಯನ್ನು ಸಲ್ಲಿಸುವಂತೆ ಇಲಾಖೆಯ ಜಿಲ್ಲಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇಲ್ಲಿಗೆ ಇವತ್ತಿನ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಯಿತು. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೇ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ?
6: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
6: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
6: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
6: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
2: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.

ಜಾಣನುಡಿ. ಹೊನ್ನ ಮೀರಿಸಿದ ಮೋಹದ ಧಾತು. ಹೆಣ್ಣು, ಹೊನ್ನು, ಮಣ್ಣು, ಈ ಮೂರು ವಸ್ತುಗಳ ಮೇಲಿನ ಮೋಹದ ಬಗ್ಗೆ ನಮ್ಮ ವಚನಕಾರರು ಎಲ್ಲರೂ ಒಂದಲ್ಲ ಒಂದು ಚೆನ್ನುಡಿಯನ್ನ ಹೇಳ್ಬಿಟ್ಟಿದ್ದಾರೆ. ಹಾಗೆ ಪ್ರಪಂಚದ ಚರಿತ್ರೆಯಲ್ಲಿ ಈ ಮೂರು ವಸ್ತುವಿಗಳಿಗಾಗಿ ನಡೆದಷ್ಟು ಯುದ್ಧ ಹೋರಾಟಗಳು ಇನ್ನು ಯಾವ ವಸ್ತುವಿನ ಮೋಹದಿಂದಲೂ ನಡೀಲಿಲ್ಲ ಅಂತ ಹೇಳುವವರು ಇದ್ದಾರೆ. ಅದರಲ್ಲೂ ಹೊನ್ನು ಅಥವಾ ಚಿನ್ನಕ್ಕಾಗಿ ನಡೆದ ಯುದ್ಧಗಳು ಅನೇಕ. ಆದ್ರೆ 20ನೇ ಶತಮಾನ ಬಂದಾಗಲಾಯ್ತು. ಶತಶತಮಾನಗಳಿಂದ ಮೋಹದ ಧಾತು ಅಂತ ಹೆಸರಾಗಿದ್ದ ಹೊನ್ನು ಅರ್ಥಾತ್ ಚಿನ್ನ ತನ್ನ ಈ ಪದವಿಯನ್ನ ಕಳ್ಕೊಂಡ್ಬಿಡ್ತು. ಅದಕ್ಕಿಂತಲೂ ಪ್ರಬಲವಾಗಿ ಇಡೀ ಪ್ರಪಂಚದ ರಾಜಕೀಯ, ಆರ್ಥಿಕ ಹಾಗೂ ಸಾಮಾಜಿಕ ಚಟುವಟಿಕೆಗಳನ್ನ ಪ್ರಭಾವಿಸುವ ಹೊಸದೊಂದು ಧಾತು ಬಂತು. ಇದು ನಮ್ಮ ಇಂದಿನ ಜಾಣನುಡಿಯ ವಸ್ತು. ಈ ಚಿನ್ನಕ್ಕೆ ಪ್ರತಿಸ್ಪರ್ಧಿಯಾಗಿ ನಿಂತ ಧಾತು ಯುರೇನಿಯಂ. ಯುರೇನಿಯಂನ ಬಗ್ಗೆ ಒಂದು ಗಾದೆ ಇದೆ, ವಿಜ್ಞಾನಿಗಳು ಯುರೇನಿಯಂ ಜನರನ್ನ ಕೊಲ್ಲಬಲ್ಲದು ಅಂತ ಪತ್ತೆ ಮಾಡುವವರೆಗೂ ಇದು ಕಸಕ್ಕಿಂತಲೂ ಕಡಿಮೆ ಬೆಲೆಯದ್ದಾಗಿತ್ತು. ಹೌದು, ಯುರೇನಿಯಂ ಜನರನ್ನ ಕೊಲ್ಲಬಲ್ಲದು, ಆದ್ರೆ ಕೇವಲ ವಿಷವಾಗಿ ಅಲ್ಲ, ಅಸ್ತ್ರದ ರೂಪದಲ್ಲಿ. ಆಗಸ್ಟ್ ತಿಂಗಳ 6ನೇ ತಾರೀಖನ್ನ ಯುರೇನಿಯಂನ ಈ ಮಾರಕ ಗುಣದ ಪ್ರತೀಕವೋ ಎನ್ನುವಂತೆ ವಿಶ್ವದಾದ್ಯಂತ ಹಿರೋಶಿಮಾ ದಿನ ಅಂತಲೇ ಆಚರಿಸ್ತಾರೆ. ಏಕೆಂದ್ರೆ 1945ನೇ ಇಸವಿ ಆಗಸ್ಟ್ 6ರಂದು ಜಪಾನಿನ ಹಿರೋಶಿಮಾ ನಗರದ ಮೇಲೆ ಯುರೇನಿಯಂ ಮಾಡಿದ ಒಂದು ಬಾಂಬ್ ಅಲ್ಲಿ ಸೇರಿದಿತ್ತು. 2ನೇ ದಿನದಲ್ಲಿ ಲಕ್ಷಾಂತರ ಮಂದಿ ಬೂದಿಯಾಗಿ ಬಿಟ್ಟಿದ್ರು. ಇನ್ನಷ್ಟು ಲಕ್ಷ ಮಂದಿ ಹಲವಾರು ಸಂತತಿಗಳ ದೀರ್ಘಾವಧಿಗೆ ಹೆಳವರೂ ಆದರು. ಹೀಗಾಗಿ ಯುರೇನಿಯಂ ಈಗ ಚಿನ್ನದ ಮೇಲಿನ ಮೋಹಕ್ಕಿಂತಲೂ ಕೆಟ್ಟ ಅಧಿಕಾರ ವ್ಯಾಮೋಹದ ಪ್ರತೀಕ ಅನ್ನಿಸಿಬಿಟ್ಟಿದೆ. ಯುರೇನಿಯಂ ಒಂದು ಧಾತು. 20ನೇ ಶತಮಾನದ ನಡುವಿನವರೆಗೂ ಇದು ಅತ್ಯಂತ ಭಾರಿ ಧಾತು ಅಂತ ಖ್ಯಾತಿ ಪಡೆದಿತ್ತು. ಅದಕ್ಕೂ ಹಿಂದಿನ 100 ವರ್ಷಗಳಲ್ಲಿ ಇದು ಕಬ್ಬಿಣಕ್ಕಿಂತಲೂ ಕಡಿಮೆ ಬೆಲೆಗೆ ಮಾರಾಟವಾಗುತ್ತಿದ್ದಂತಹ ಒಂದು ಲೋಹವಾಗಿತ್ತು ಅಷ್ಟೆ. ಕಬ್ಬಿಣದ ಬದಲಿಗೆ ಇದನ್ನ ಬಳಸುವಂತಹ ಆಲೋಚನೆ ಹಲವರಿಗೆ ಇದ್ದುದೂ ಉಂಟು. ಆದರೆ ಅನಂತರ ಇದನ್ನ ಪಿಂಗಾಣಿ, ಗಾಜಿನ ತಯಾರಿಕೆಯಲ್ಲಿ ಬಣ್ಣ ಕೊಡಲು ಬಳಸ್ತಾ ಇದ್ರು. ಆದ್ರೆ ಯುರೇನಿಯಂ ಧಾತು ಕಣ್ಣಿಗೆ ಕಾಣದ ಶಕ್ತಿಯ ಕಿರಣಗಳನ್ನ ಸೂಸುತ್ತೆ ಎನ್ನುವ ವಿಶೇಷ ವಿದ್ಯಮಾನ ಪತ್ತೆಯಾಗಿದ್ದೇ ಆಗಿದ್ದು ಇದರ ಬೆಲೆ, ಮೌಲ್ಯ ಎಲ್ಲವೂ ಬದಲಾಯಿತು. ಹೊಸ ಅರಿವು ಮೂಡಿತು, ಜೊತೆಗೆ ಹೊಸ ಅಸ್ತ್ರದ ಕಲ್ಪನೆಯೂ ಸಹ ಹುಟ್ಟಿಕೊಂಡಿತ್ತು. ಪ್ರಪಂಚ ಸಂಪೂರ್ಣವಾಗಿ ಬದಲಾಗ್ಬಿಡ್ತು. ಯುರೇನಿಯಂ ಒಂದು ಲೋಹ. ಧಾತು ಪಟ್ಟಿಯಲ್ಲಿ ಇದರ ಸ್ಥಾನ 92. ಬೆಳ್ಳಿಯಂತೆ ಹೊಳೆಯುವಂತಹ ಲೋಹ. ವಾಸ್ತವವಾಗಿ ಬೆಳ್ಳಿಯ ಅದಿರಿನ ಜೊತೆಯಲ್ಲಿಯೇ ಇದರ ಅದಿರು ಸಹ ಸಿಗುತ್ತೆ. ಹೀಗಾಗಿ ಎಷ್ಟೋ ಕಾಲದವರೆಗೆ ಇದನ್ನ ಕಬ್ಬಿಣ ಅಂತಲೇ ಜನ ತಿಳಿದಿದ್ರು. ಯುರೇನಿಯಂನ ಅದಿರಿನಲ್ಲಿ ಎಲ್ಲಾ ಲೋಹಗಳಂತೆ ಇದರ ಆಕ್ಸೈಡೇ ಇರುತ್ತೆ. ಆದ್ರೆ ಈ ಆಕ್ಸೈಡ್ಗಳಲ್ಲಿ 2 ಬಗೆ. ಒಂದರಲ್ಲಿ 2 ಆಕ್ಸಿಜನ್ ಅಣುಗಳಿದ್ದ ಆಕ್ಸೈಡ್ ಹಾಗೂ 3 ಯುರೇನಿಯಂ ಪರಮಾಣುಗಳ ಜೊತೆ 8 ಆಕ್ಸಿಜನ್ ಸೇರಿದ್ದ ಮತ್ತೊಂದು ಆಕ್ಸೈಡ್. 2 ಬಗೆಯ ಆಕ್ಸೈಡ್ಗಳು ಇದ್ದುದರಿಂದಾಗಿಯೇ ಇದನ್ನ ಲೋಹವಾಗಿ ಪ್ರತ್ಯೇಕಿಸೋದು ಸ್ವಲ್ಪ ಕಷ್ಟವಾಗಿತ್ತು. ಯುರೇನಿಯಂ ಪರಮಾಣುವಿನಲ್ಲಿ 92 ಎಲೆಕ್ಟ್ರಾನ್ಗಳು ಹಾಗೂ 92 ಪ್ರೋಟಾನ್ಗಳಿರುತ್ತವೆ. ಆದ್ರೆ ನ್ಯೂಟ್ರಾನ್ಗಳ ಸಂಖ್ಯೆ ವ್ಯತ್ಯಾಸ ಇರಬಹುದು. ಸಾಮಾನ್ಯವಾಗಿ ದೊರೆಯುವ ಯುರೇನಿಯಂ ಅದಿರಿನಲ್ಲಿ 143 ನ್ಯೂಟ್ರಾನ್ಗಳಿರುವ ಯುರೇನಿಯಂ 235 ಎನ್ನುವ ಪರಮಾಣುಗಳ ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ 146 ನ್ಯೂಟ್ರಾನ್ಗಳಿರುವ ಯುರೇನಿಯಂ 238 ಎನ್ನುವ ಪರಮಾಣುಗಳು ಸಹ ಇರುತ್ತವೆ. ಯುರೇನಿಯಂ ಆಕ್ಸೈಡೇ ಪ್ರಧಾನವಾಗಿರುವ ಪಿಚ್ ಬ್ಲೆಂಡ್ ಎನ್ನುವ ಅದಿರಿನಲ್ಲಿ ಇದು ಹೆಚ್ಚು. ಯುರೇನಿಯಂ ಅನ್ನ ಮೊದಲು ಪತ್ತೆ ಮಾಡಿದ್ದು ಜರ್ಮನಿಯ ಮಾರ್ಟಿನ್ ಹೈನ್ರಿಚ್ ಕ್ಲಾಪ್ರಾತ್. ಇತ 1789ರಲ್ಲಿ
ಪಿಟ್ಸ್ಬ್ಲೆಂಡಿನ ಅದಿರನ್ನ ಆಮ್ಲಗಳ ಜೊತೆಗೆ ಬೆರೆಸಿ ಒಂದು ಲೋಹದಂತಹ ವಸ್ತುವನ್ನ ಪ್ರತ್ಯೇಕಿಸಿದ. ಆರಂಭದಲ್ಲಿ ಇದನ್ನ ಕಬ್ಬಿಣ ಅಂತ ಅನ್ಕೊಂಡಿದ್ದ. ಆದ್ರೆ ಅನಂತರ ಅದರ ರಾಸಾಯನಿಕ ಗುಣಗಳು ಕಬ್ಬಿಣದಂತೆ ಇಲ್ಲದದ್ದನ್ನ ಕಂಡು ಅದು ಹೊಸ ಧಾತು ಇರಬೇಕು ಅಂತ ಊಹಿಸಿದ. ಹೊಸದೊಂದು ಹೆಸರು ಕೊಟ್ಟ. ಕೆಲವೇ ವರ್ಷಗಳ ಹಿಂದೆ ಜರ್ಮನಿಯ ಮತ್ತೊಬ್ಬ ವಿಜ್ಞಾನಿ ಪತ್ತೆ ಮಾಡಿದ್ದ ಹೊಸ ಗ್ರಹ ಯುರೇನಸ್ನ ನೆನಪಿನಲ್ಲಿ ಈ ಹೊಸ ಧಾತುವಿಗೆ ಯುರೇನಿಯಂ ಅಂತ ಹೆಸರಿಟ್ಟ. ಆದರೆ ತಾನು ಪ್ರತ್ಯೇಕಿಸಿದ್ದು ಅಪ್ಪಟ ಲೋಹ ಅಲ್ಲ, ಅದರ ಕ್ಲೋರೈಡ್ ಲವಣ ಅನ್ನೋದು ಅವನಿಗೆ ತಿಳಿದೇ ಇರಲಿಲ್ಲ. ಅನಂತರ 4 ದಶಕಗಳು ಕಳೆದ ಮೇಲೆ ಫ್ರೆಂಚ್ ರಸಾಯನ ವಿಜ್ಞಾನಿಯೊಬ್ಬ ಈ ಯುರೇನಿಯಂ ಕ್ಲೋರೈಡ್ ಅನ್ನ ಇನ್ನಷ್ಟು ಸಂಸ್ಕರಿಸಿ ಅಪ್ಪಟ ಯುರೇನಿಯಂ ಅನ್ನ ಪ್ರತ್ಯೇಕಿಸಿದ. ಹೀಗೆ ಈ ಯುರೇನಿಯಂ ಪತ್ತೆಯಾಯ್ತು. ಪತ್ತೆಯಾದ ಆರಂಭದಲ್ಲಿ ಯುರೇನಿಯಂನ ಬಳಕೆ ಅಷ್ಟಾಗಿ ಏನಿರಲಿಲ್ಲ. ಕಿಲೋಗಟ್ಟಲೆ ಯುರೇನಿಯಂ ಕಬ್ಬಿಣಕ್ಕಿಂತಲೂ ಕಡಿಮೆ ಬೆಲೆಗೆ ಸಿಗ್ತಾ ಇತ್ತು. ಆದ್ರೆ 1896ರಲ್ಲಿ ಆದಂತಹ ಒಂದು ಆಕಸ್ಮಿಕ ಶೋಧ ಇದರ ಗತಿಯನ್ನೇ ಬದಲಾಯಿಸಿತು. ಜರ್ಮನಿಯ ಹೆನ್ರಿ ಬೆಕರಲ್ ಎಂಬಾತ ಯುರೇನಿಯಂ ಧಾತುವಿನ ರಾಸಾಯನಿಕ ಗುಣಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದ. ಹೀಗೆ ಒಮ್ಮೆ ಸಂಜೆ ಮನೆಗೆ ಹೋಗುವ ಸಂದರ್ಭದಲ್ಲಿ ತಾನು ಕೆಲಸ ಮಾಡ್ತಾ ಇದ್ದ ಯುರೇನಿಯಂ ಲೋಹವನ್ನ ಇಡಲು ಬೇರೆ ಯಾವ ವಸ್ತು ಸಿಗುತ್ತಿದ್ದಾಗ ಛಾಯಾಚಿತ್ರದ ಕಾಗದವನ್ನ ಸುತ್ತಿ ಇಟ್ಟಿದ್ದ. ಲಕೋಟೆಯ ಮೇಲೆಯೇ ಅದನ್ನ ಇಟ್ಟು ಹೋಗಿದ್ದ. ಆದರೆ ಅನಂತರ ಬಳಸಲು ನೋಡಿದಾಗ ಕಾಗದ ಹಾಳಾಗಿತ್ತು. ಭದ್ರವಾಗಿ ಮುಚ್ಚಿಟ್ಟಿದ್ರು ಬೆಳಕು ಬಿದ್ದ ಹಾಗೆ ಇಡೀ ಕಾಗದ ಮಸುಕಾಗ್ಬಿಟ್ಟಿತ್ತು. ಇದು ಅಚ್ಚರಿಯ ವಿಷಯವಾಗಿತ್ತು ಅನ್ನಿ. ಯಾಕಂದ್ರೆ ಹಿಂದಿನ ವರ್ಷವಷ್ಟೇ ವಿಲ್ಹೆಲ್ಮ ರಾಂಜನ್ ಎನ್ನುವ ಮತ್ತೊಬ್ಬ ಜರ್ಮನ್ ವಿಜ್ಞಾನಿ ಕೃತಕವಾಗಿ ಎಕ್ಸ್ರೇ ಎನ್ನುವ ಕಣ್ಣಿಗೆ ಕಾಣದ

0: ಬೆಳಕನ್ನ ಪತ್ತೆ ಮಾಡಿದ್ದು ಸುದ್ದಿಯಾಗಿತ್ತು. ಅವನು ಕೂಡ ಹೀಗೆ ಆಕಸ್ಮಿಕವಾಗಿ ಛಾಯಾಚಿತ್ರದ ಕಾಗದವನ್ನ ಹಾಳು ಗೆಡುವುದರಿಂದಲೇ ಅದನ್ನ ಪತ್ತೆ ಮಾಡಿದ. ಹೀಗಾಗಿ ಬೆಕರೆಲ್ ಯುರೇನಿಯಂನಿಂದಲೂ ಸಹ ಕ್ಷಕಿರಣಗಳು ಬರುತ್ತಿರಬಹುದು ಅಂತ ಊಹಿಸಿದ. ಆದರೆ ಪರೀಕ್ಷಿಸಿದಾಗ ಈ ಕಿರಣಗಳ ಶಕ್ತಿ ಹಾಗೂ ಸ್ವರೂಪ ಸಂಪೂರ್ಣ ಭಿನ್ನವಾಗಿದ್ವು. ಇದು ಸಹಜವಾಗಿ ಹೊಮ್ಮುವ ವಿಶೇಷ ಕಿರಣಗಳು ಎನ್ನುವ ಕಾರಣದಿಂದ ಇದನ್ನ ರೇಡಿಯೋ ಆಕ್ಟಿವಿಟಿ ಅಂತ ಕರೆದ. ಹೀಗೆ ಯುರೇನಿಯಂನ ವಿಕಿರಣಶೀಲತೆ ಪತ್ತೆಯಾಯಿತು. ಯುರೇನಿಯಂ ಜೊತೆಗೆ ಬೇರೆ ಬೇರೆ ವಿಕಿರಣಶೀಲ ಧಾತುಗಳು ಪತ್ತೆಯಾಗತೊಡಗಿದ್ವು. ವಿಕಿರಣಶೀಲತೆ ಎನ್ನುವುದು ಕೆಲವು ಧಾತುಗಳ ಅಥವಾ ಅವುಗಳ ಪರಮಾಣುಗಳ ಸಹಜ ಗುಣ ಅನ್ನಿಸ್ಬಿಡ್ತು. ಜೊತೆಗೆ ಪ್ರತಿಯೊಂದು ವಿಕಿರಣಶೀಲ ಧಾತುವಿನಿಂದ ಹೊಮ್ಮುವ ಶಕ್ತಿಯು ಅದರ ಪರಮಾಣುವಿನ ಪ್ರತಿನಿಧಿ ಅಂತ ತೋರ್ತು. ಅಲ್ಲದೆ ಹೀಗೆ ವಿಕಿರಣವನ್ನು ಸೂಸಿದ ಧಾತುಗಳು ಕ್ರಮೇಣ ವಿಕಿರಣಗಳನ್ನು ಚೆಲ್ಲದ ಸೀಸದಂತಹ ಧಾತುಗಳಾಗಿ ಬದಲಾಗುವುದು ಅಚ್ಚರಿ ಮೂಡಿಸಿತು. ಇವೆಲ್ಲವನ್ನ ಕೂಲಂಕುಷವಾಗಿ ಅಧ್ಯಯನ ಮಾಡಲು ತೊಡಗಿದ್ದೇ ವಸ್ತು, ಪರಮಾಣು ಶಕ್ತಿ, ಶಕ್ತಿ ಧಾತು ಇವೆಲ್ಲವುಗಳ ವ್ಯಾಖ್ಯಾನವನ್ನ ಬದಲಾಯಿಸಿತು. ವಸ್ತು ಶಕ್ತಿಯಾಗಿಯೂ ಶಕ್ತಿ ವಸ್ತುವಾಗಿಯೂ ಬದಲಾಗಬಹುದೆನ್ನುವ ಕಲ್ಪನೆ ಗರಿಗೆದರಿತು. ಅತ್ಯಲ್ಪ ವಸ್ತುವನ್ನ ಶಕ್ತಿಯನ್ನಾಗಿಸಬಹುದಾದ್ರೆ ಅದರ ಪ್ರಮಾಣ ಹೆಚ್ಚಿರುತ್ತೆ ಎನ್ನುವ ತರ್ಕ ಮೂಡಿತು. ಯುರೇನಿಯಂ ಅದಿರಿನಲ್ಲಿ ಇರುವ ಎರಡು ಸಮಸ್ಥಾನಿಗಳಲ್ಲಿ ಯುರೇನಿಯಂ 238 ಸಹಜವಾಗಿ ಶಕ್ತಿಯನ್ನ ಕಳೆದುಕೊಂಡು ಬೇರೆ ಧಾತುವಾಗುತ್ತದೆಂದು ತಿಳಿಯಿತು. ಇದು ಅದರ ಪರಮಾಣುಗಳು ಒಡೆದು ಆಗುವಂತಹ ಕ್ರಿಯೆ. ಪರಮಾಣುಗಳನ್ನ ಕೃತಕವಾಗಿ ನ್ಯೂಟ್ರಾನ್ಗಳಿಂದ ಹೊಡೆದು ಒಡೆಯಬಹುದು ಅನ್ನೋದು ಅರ್ಥವಾಯಿತು. ಹಾಗಿದ್ದ ಮೇಲೆ ಈ ಕ್ರಿಯೆಯನ್ನ ನಿರಂತರವಾಗಿ ಎಡಬಿಡದೆ ನಡೆಯುವಂತೆ ಮಾಡಿದ್ರೆ ಅಪಾರ ಪ್ರಮಾಣದ ಶಕ್ತಿ ಬಿಡುಗಡೆ ಆಗುತ್ತೆ ಹಾಗೂ ಸ್ಫೋಟವಾಗುತ್ತೆ ಅಂತ ತರ್ಕಿಸಲಾಯಿತು. ಇದುವೇ ಪರಮಾಣು ಬಾಂಬ್ ತಯಾರಿಕೆಯ ಮೂಲ. ಇದಕ್ಕೆ ಇಂಬು ಕೊಡುವ ಹಾಗೆ ಯುರೋಪಿನ ರಾಜಕೀಯ ಪರಿಸ್ಥಿತಿ ಸಹ ಇತ್ತು. ಹಿಟ್ಲರ್ನ ಸರ್ವಾಧಿಕಾರ ಮೆರಿತಾ ಇತ್ತು. ಹಿಟ್ಲರ್ನ ಜೊತೆಗೆ ಇಟಲಿ, ಜಪಾನ್ ಮೊದಲಾದ ಇತರೆ ರಾಷ್ಟ್ರಗಳು ಸಹ ಕೈ ಜೋಡಿಸ್ಬಿಟ್ಟಿದ್ವು. ಇವನ್ನ ವಿರೋಧಿಸಲು ಇನ್ನೊಂದು ಮಿತ್ರಬಣ ತಯಾರಾಗಿತ್ತು. ಪರಮಾಣು ಬಾಂಬ್ ತಯಾರಿಕೆಯ ಪೈಪೋಟಿ ಆರಂಭವಾಯಿತು. ಕೊನೆಗೆ ಜಪಾನಿನ ಎರಡು ನಗರಗಳ ಮೇಲೆ ಬಾಂಬ್ ಹಾಕಿ ಲಕ್ಷಾಂತರ ಜನರ ಮರಣವೂ ಸಹ ಆಯಿತು. ಯುರೇನಿಯಂನ ಈ ಸ್ವರೂಪವೇ ಅದರ ಬೆಲೆಯನ್ನ ಸಂಪೂರ್ಣ ಬದಲಿಸಿಬಿಡ್ತು. ಯುರೇನಿಯಂ ಅದಿರನ್ನ ತಯಾರಿಸುವ ಹಾಗೂ ಆ ಅದಿರನ್ನು ಸಂಸ್ಕರಿಸಿ ಅದರಲ್ಲಿ ಯುರೇನಿಯಂ 238 ಪ್ರಮಾಣ ಹೆಚ್ಚುವಂತೆ ಮಾಡುವ ತಂತ್ರಜ್ಞಾನಿಗಳಿಗೆ ಬಹಳ ಬೇಡಿಕೆ ಹೆಚ್ಚಿತು. ಪರಮಾಣು ಬಾಂಬಿನ ಈ ಘೋರ ಪರಿಣಾಮವನ್ನು ಕಂಡಂತಹ ಪ್ರಪಂಚದ ಬಹುತೇಕ ರಾಷ್ಟ್ರಗಳು ಈ ಅಸ್ತ್ರ ನಮಗೆ ಬೇಡ ಅನ್ನಲು ಆರಂಭಿಸಿದ್ವು. ಭಾರತದಂತಹ ಇನ್ನು ಕೆಲವು ರಾಷ್ಟ್ರಗಳು ಈ ಶಕ್ತಿಯನ್ನ ವಿದ್ಯುತ್ ಉತ್ಪಾದನೆಗೆ ಬಳಸಬಹುದು ಅಂತ ಹೇಳಿದ್ವು. ಪರಮಾಣು ವಿದ್ಯುತ್ ಸ್ಥಾವರಗಳು ಹುಟ್ಟಿಕೊಂಡವು. ಅವುಗಳ ತಂತ್ರಜ್ಞಾನ ಕೆಲವೇ ರಾಷ್ಟ್ರಗಳ ಸ್ವತ್ತಾಯಿತು. ಹೀಗೆ ಅದಿರು ತಂತ್ರಜ್ಞಾನಗಳ ಬಲವಿರುವ ರಾಷ್ಟ್ರಗಳು ಇನ್ನಷ್ಟು ಬಲಶಾಲಿಯಾದವು. ಇವೆಲ್ಲದ ರಾಷ್ಟ್ರಗಳು ತಮ್ಮದೇ ತಂತ್ರಜ್ಞಾನ ಅಭಿವೃದ್ಧಿಪಡಿಸಲು ಹೊರಟವು. ಈ ಸಾಮರ್ಥ್ಯವನ್ನ ಸರಾಗವಾಗಿ ಬಾಂಬ್ ತಯಾರಿಕೆಗೂ ಬಳಸಬಹುದಾದ್ದರಿಂದ ಇಡೀ ಪ್ರಪಂಚದಲ್ಲಿ ಆತಂಕ ಹುಟ್ಟುಕೊಂಡಿತು. ಪರಮಾಣು ವಿದ್ಯುತ್, ಪರಮಾಣು ಶಕ್ತಿ, ಪರಮಾಣು ಬಾಂಬ್ಗಳಿಗೆ ವಿರೋಧ ಉಂಟಾಯಿತು. ಇವುಗಳ ಅಭಿವೃದ್ಧಿ ನಿಯಂತ್ರಣದಲ್ಲಿರಲಿ ಅಂತ ಹಲವು ಅಂತಾರಾಷ್ಟ್ರೀಯ ಒಪ್ಪಂದಗಳು, ವ್ಯವಸ್ಥೆಗಳು ಕೂಡ ಹುಟ್ಟಿಕೊಂಡವು. ತಂತ್ರಜ್ಞಾನದ ಅಭಿವೃದ್ಧಿಗೆ ಬೇಕಾದ ಎಲೆಕ್ಟ್ರಾನಿಕ್ ಹಾಗೂ ಮಾಹಿತಿ ತಂತ್ರಜ್ಞಾನಗಳು ಜೊತೆ ಜೊತೆಗೆ ಬೆಳೆದವು. ಹಾಗೆ ಪ್ರಪಂಚ ಬದಲಾಯಿತು. ಇಂದಿಗೂ ಪ್ರಪಂಚದಲ್ಲಿ ತಯಾರಾಗುವ ಪ್ರತಿಯೊಂದು ಚಿಟಿಕೆ ಯುರೇನಿಯಂನ ಮೇಲೂ ಭದ್ರವಾದ ಕಣ್ಗಾವಲು ಇರುತ್ತೆ. ಚಿನ್ನವನ್ನ ಕದ್ದರಾದ್ರೂ ಕ್ಷಮೆ ಸಿಗಬಹುದು ಸ್ವಾಮಿ, ಆದ್ರೆ ಯುರೇನಿಯಂ ಅನ್ನ ಕದ್ದರೆ ಅಲ್ಲ ಅನ್ನೋ ಹಾಗಾಯ್ತು. ಭದ್ರತೆ, ಸುರಕ್ಷತೆಯ ವ್ಯಾಖ್ಯಾನಗಳೇ ಬದಲಾದವು. ಚಿನ್ನಕ್ಕಾಗಿ ಯುದ್ಧಗಳು ನಡೆದರೆ ಯುರೇನಿಯಂನಿಂದಾಗಿ ಯುದ್ಧ ಮಾಡಲು ಹಿಂಜರಿಯುವಂತಾಯ್ತು. ಹೀಗೆ ಯುರೇನಿಯಂ ಪ್ರಪಂಚವನ್ನೇ ಬದಲಿಸಿಬಿಟ್ಟ ಲೋಹ ಧಾತುವಾಯಿತು. ಇದು ಇಂದಿನ ಜಾಣ ಸುದ್ದಿ. ರಚನೆ ಕೊಳ್ಳೆಗಾಲ ಶರ್ಮಾ, ಜಾಣ ಧ್ವನಿ ನವ್ಯ ಎನ್.
1: ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ.

0: ಜಾಣನುಡಿ. ಮಸುಕಾದ ಹೊಳಪು. ಬಹುಶಃ ಧಾತುಗಳ ಚರಿತ್ರೆಯಲ್ಲಿ ಇದು ಬಹಳ ವಿಶಿಷ್ಟವಾದುದೊಂದು ಕಥೆ. ಹೊಸದೊಂದು ಧಾತುವಿನ ಪತ್ತೆಯಾಗುತ್ತೆ, ಅದರ ಗುಣವೇ ವಿಶಿಷ್ಟ. ಎಲ್ಲರನ್ನ ಬೆರಗುಗೊಳಿಸುವಂತಹ ಹಲವು ಹೊಸ ಅರಿವನ್ನ ಅದು ಮೂಡಿಸುತ್ತೆ. ಹಲವು ವಿಧದಲ್ಲಿ ಅದರ ಬಳಕೆ ಸಹ ನಡೆಯುತ್ತೆ. ಎಲ್ಲೆಡೆ ಅದೊಂದು ವಿಶಿಷ್ಟ, ಅದ್ಭುತ ಎನ್ನುವ ರೀತಿಯ ಪರಿಸರ ಸೃಷ್ಟಿಯಾಗುತ್ತೆ. ಹೀಗೆ ಹೀರೋ ಆದ ಧಾತು ಅನಂತರ ತನ್ನ ಅದೇ ವಿಶಿಷ್ಟ ಗುಣಗಳಿಂದಾಗಿ ವಿಲನ್ ಕೂಡ ಆಗುತ್ತೆ. ಅದರ ಬಳಕೆ ಕ್ರಮೇಣ ಕಡಿಮೆ ಆಗುತ್ತಾ ಹೋಗ್ತಾ ಇದೆ. 100 ವರ್ಷಗಳ ನಂತರ ಅದರ ಬಳಕೆ ಇಲ್ಲವೇ ಇಲ್ಲವೇನು ಅನ್ನುವಂತಾಗಿ ಬಿಡುತ್ತೆ. ಈಗ ಅದು ಕೇವಲ ಚರಿತ್ರೆ. ಕೆಮಿಸ್ಟ್ರಿ ಪ್ರಯೋಗಾಲಯಗಳಲ್ಲಿ ಬಂಧಿಯಾದ, ಕೇವಲ ಕುತೂಹಲಕ್ಕಾಗಿ ಬಳಕೆಯಾಗುವ ವಸ್ತುವಾಗಿಬಿಟ್ಟಿದೆ. ಹೀಗೊಂದು ಧಾತುವೂ ಇದೆ, ಅದುವೇ ರೇಡಿಯಂ. ನಮ್ಮ ಇಂದಿನ ಜಾಣ ನುಡಿಯ ವಸ್ತು. ರೇಡಿಯಂ ಎನ್ನುವ ಹೆಸರನ್ನ ಕೇಳಿದವರೇ ಇಲ್ಲ. ಕಳೆದ ಶತಮಾನದಲ್ಲಿ ಎಲ್ಲ ಕಡೆಯೂ ಕೂಡ ರೇಡಿಯಂ ಗಡಿಯಾರಗಳು ಸುದ್ದಿ ಮಾಡಿದ್ವು. ರಾತ್ರಿಯ ಕತ್ತಲಲ್ಲಿಯೂ ಕೂಡ ಸಮಯವನ್ನ ಸ್ಪಷ್ಟವಾಗಿ ತೋರಿಸುವಂತೆ ಗಡಿಯಾರದ ಅಂಕೆಗಳು ಹೊಳಿತಾ ಇದ್ವು. ಹೀಗಾಗಿ ಈ ಪದ ಎಲ್ಲರಿಗೂ ಪರಿಚಯ ಆಯಿತು. ಇದೀಗ ಈ ಮಾತು ಮರೆಯಾಗಿ ಹೋಗಿದೆ. ಧಾತುವು ಸಹ ಬಳಕೆಯಿಂದ ದೂರ ಸರಿದಿದೆ ಎನ್ನಬಹುದು. ರೇಡಿಯಂ ಒಂದು ಲೋಹ, ಧಾತು ಪಟ್ಟಿಯಲ್ಲಿ 88ನೆಯ ಮನೆಯಲ್ಲಿ ಇದಿದೆ. ಬಹುತೇಕ ಜೀವಿಗಳಲ್ಲಿ ಉಪಯುಕ್ತವೆನಿಸಿದಂತಹ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಲೋಹಗಳ ಸಂಬಂಧ ಇದು. ಅದೇ ಗ್ರೂಪಿಗೆ ಅಥವಾ ವರ್ಗಕ್ಕೆ ಸೇರಿದ ಧಾತು. 2 ಎಲೆಕ್ಟ್ರಾನ್ಗಳನ್ನ ಬಿಟ್ಟುಕೊಟ್ಟು ಸಂಯುಕ್ತವಾಗುವಂತಹ ಲೋಹ. ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಧಾತುಗಳು ಹೇಗೆ ಜೀವಿ ವರ್ಗಕ್ಕೆ ಅನುಕೂಲಿಯಾಗಿರುವುದರಿಂದ ಸುಪ್ರಸಿದ್ಧವಾಗಿದೆಯೋ, ರೇಡಿಯಂ ಕೂಡ ಅಷ್ಟೇ ಅನಾನುಕೂಲಿ ಅನ್ನುವಂತಹ ಕಾರಣಕ್ಕೆ ಪ್ರಸಿದ್ಧತೆಯನ್ನ ಹೊಂದಿದೆ. ರೇಡಿಯಂನ ಪರಮಾಣುಗಳಲ್ಲಿ 88 ಎಲೆಕ್ಟ್ರಾನ್ಗಳು, 88 ಪ್ರೋಟಾನ್ಗಳು ಇರುತ್ತವೆ. ಇದರ ಪರಮಾಣು ತೂಕ ಹೈಡ್ರೋಜನ್ ಪರಮಾಣುವಿಗಿಂತಲೂ 223 ರಿಂದ 228 ಬಾರಿ ಹೆಚ್ಚಿರಬಹುದು. ಅಂದ್ರೆ ಇದರ ಪರಮಾಣುಗಳಲ್ಲಿ 135ರಿಂದ 138ರವರೆಗೂ ನ್ಯೂಟ್ರಾನ್ಗಳು ಇರಬಹುದು. ಇದು ಇಷ್ಟು ಭಾರಿ ಇರುವುದರಿಂದಲೇ ಅತ್ಯಂತ ಕ್ರಿಯಾಶಾಲಿಯಾದ 2ನೆಯ ಗ್ರೂಪ್ನಲ್ಲಿದ್ದರೂ ಜೈವಿಕ ವಸ್ತುಗಳಲ್ಲಿ ಕಾಣೋದಿಲ್ಲ. ರೇಡಿಯಂನ ಬಳಕೆ ಬಹಳಾನೇ ಕಡಿಮೆ, ಅದು ಸಿಗೋದು ಸಹ ಅಪರೂಪವೇ. ಆದರೂ ಈ ವಿಶ್ವದ ರಾಸಾಯನಿಕ ಜಗತ್ತಿನ ಹಾಗೂ ವಿವಿಧ ಧಾತುಗಳ ಸ್ವರೂಪದ ಬಗ್ಗೆ ಅದು ನಮಗೆ ನೀಡಿರುವ ಅರಿವು ಮಾತ್ರ ಅಗಾಧ. ರೇಡಿಯಂ ಪತ್ತೆಯಾದತೆ, ರೇಡಿಯಂ ಪತ್ತೆಯಾದದ್ದೇ ಆದದ್ದು. ಪರಮಾಣುಗಳು, ಧಾತುಗಳು, ಪರಮಾಣು ಶಕ್ತಿಯೇ ಮೊದಲಾದ ಹಲವು ಹೊಸ ಅರಿವು ನಮಗೆ ದಕ್ಕಿತು. ಹೊಸ ಹೊಸ ಧಾತುಗಳು ಪತ್ತೆಯಾದವು. ಕೆಲವು ಕೃತಕ ಧಾತುಗಳನ್ನ ಸೃಷ್ಟಿಸೋದು ಸಹ ಸಾಧ್ಯ ಆಯಿತು. ರೇಡಿಯಂನ ಈ ಎಲ್ಲ ಪ್ರಸಿದ್ಧಿಗೂ ಕಾರಣ ಅದರ ವಿಕಿರಣಶೀಲತೆ. ವಿಕಿರಣಗಳು ಅಂದ್ರೆ ಇನ್ನೇನಲ್ಲ, ಕೆಲವು ಭಾರಿ ಧಾತುಗಳಲ್ಲಿ ಇರುವ ಪ್ರೋಟಾನ್ ಹಾಗೂ ನ್ಯೂಟ್ರಾನ್ಗಳ ಪರಿಮಾಣದಿಂದಾಗಿ ಅವುಗಳಲ್ಲಿ ಹಿಡಿದಿಟ್ಟುಕೊಳ್ಳಲು ಸಾಧ್ಯವಾಗುವುದಕ್ಕಿಂತಲೂ ಹೆಚ್ಚು ಶಕ್ತಿ ಇರುತ್ತೆ. ಈ ಶಕ್ತಿಯನ್ನ ಆ ಪರಮಾಣುಗಳ ಕಿರಣಗಳ ರೂಪದಲ್ಲಿ ಬಿಟ್ಟುಕೊಡ್ತವೆ. ಪರಮಾಣುಗಳಲ್ಲಿ ಇರುವ ಹೆಚ್ಚಳವಾದ ನ್ಯೂಟ್ರಾನ್ಗಳನ್ನು, ಪ್ರೋಟಾನ್ಗಳನ್ನು, ಎಲೆಕ್ಟ್ರಾನ್ಗಳನ್ನು ಹೊರಗೆ ಬಿಸಾಡುತ್ತವೆ. ಇದನ್ನೇ ನಾವು ವಿಕಿರಣಶೀಲತೆ ಅಂತ ಹೇಳ್ತೀವಿ. ಪರಮಾಣುಗಳು ಶಕ್ತಿಯನ್ನ ಯಾವ ರೂಪದಲ್ಲಿ ಬಿಸಾಡುತ್ತವೆ, ಎಷ್ಟು ಶಕ್ತಿಯನ್ನು ಬಿಸಾಡುತ್ತವೆ ಅನ್ನೋದು ಆಯಾ ಪರಮಾಣುಗಳ ಗುಣವಾಗಿರುವುದರಿಂದ ಆ ಶಕ್ತಿಯನ್ನ ಅಳೆದು ಪರಮಾಣುಗಳನ್ನ ಪತ್ತೆ ಮಾಡಬಹುದು. ರೇಡಿಯಂ ಪತ್ತೆಯಾಗಿದ್ದು ಹೀಗೆ ಅದರ ವಿಕಿರಣದಿಂದ. ಇದು ಆಗಿದ್ದು 123 ವರ್ಷಗಳ ಹಿಂದೆ, 1898ನೆಯ ಇಸವಿಯಲ್ಲಿ. ಇದನ್ನ ಪತ್ತೆ ಮಾಡಿದ್ದು ಫಿಸಿಕ್ಸ್, ಕೆಮಿಸ್ಟ್ರಿ ಎರಡೂ ವಿಷಯದಲ್ಲಿ ಅದ್ಭುತ ಶೋಧ ಮಾಡಿದ್ದಕ್ಕಾಗಿ 2 ನೋಬೆಲ್ ಬಹುಮಾನಗಳನ್ನ ಪಡೆದ ಏಕೈಕ ಮಹಿಳೆ ಹಾಗೂ 4 ನೋಬೆಲ್ ಪಾರಿತೋಷಕಗಳನ್ನ ಪಡೆದ ಕುಟುಂಬದ ಯಜಮಾನಿ ಮೇರಿ ಸ್ಕ್ಲೋಡೊವಾಸ್ಕಾ ಕ್ಯೂರಿ, ಅಥವಾ ನಮ್ಮೆಲ್ಲರಿಗೂ ಬಹಳ ಪರಿಚಿತವಾದ ಮೇರಿ ಕ್ಯೂರಿ. 1885ರಲ್ಲಿ ಜರ್ಮನಿಯ ವಿಲ್ಹೆಲ್ಮ್ ರಾಂಜನ್ ಎಂಬಾತ ಗಾಳಿ ಇಲ್ಲದ ಕೊಳವೆಯೊಳಗೆ ವಿದ್ಯುತ್ ಹಾಯುವಾಗ ಅಡ್ಡಿಯಾಗಿ ಭಾರಿ ಲೋಹಗಳೆದರೆ ಹೊಸತೊಂದು ಕಣ್ಣಿಗೆ ಕಾಣದ ಬೆಳಕು ಅಥವಾ ಎಕ್ಸ್ರೇ ಉತ್ಪತ್ತಿಯಾಗುತ್ತೆ ಅಂತ ಪತ್ತೆ ಮಾಡ್ದ. ಹೀಗೆ ಎಕ್ಸ್ರೇ ಅನ್ನೋದರ ಪತ್ತೆಯಾಗಿತ್ತು. ಇದೇ ಸಮಯದಲ್ಲಿ ಪ್ಯಾರಿಸ್ನಲ್ಲಿ ಹೆನ್ರಿ ಬೆಕರೆಲ್ ಎಂಬಾತ ಯುರೇನಿಯಂ ಧಾತುವನ್ನ ಅಧ್ಯಯನ ಮಾಡ್ತಾ ಇದ್ದ. ಈ ಧಾತುವು ಕೂಡ ಕೆಲವು ಕ್ಷ ಕಿರಣಗಳನ್ನ ಬಿಟ್ಟುಕೊಡುತ್ತೆ ಅಂತ ತಿಳಿತು. ಆದ್ರೆ ಇದು ರಾಂಜನ್ ಪತ್ತೆ ಮಾಡಿದ್ದಕ್ಕಿಂತಲೂ ಭಿನ್ನವಾಗಿದ್ವು. ಬೆಕರೆಲ್ನ ವಿದ್ಯಾರ್ಥಿನಿಯಾಗಿದ್ದವಳು ಮೇರಿ ಕ್ಯೂರಿ. ಯುರೇನಿಯಂನ ಅದಿರಿನಿಂದ ಹೊರಹೊಮ್ಮುವ ಈ ಶಕ್ತಿಯನ್ನ ಅಳೆಯುವ ಕೆಲಸ ಆಕೆಯ ಪಾಲಿದಾಗಿತ್ತು. ಹೀಗೆ ಅಳೆಯುವಾಗ ಯುರೇನಿಯಂನ ಸಂಪೂರ್ಣವಾಗಿ ಸಂಸ್ಕರಿಸಿದ ಮೇಲೂ ಕೂಡ ಅದಿರಿನಲ್ಲಿ ಈ ವಿಕಿರಣಶೀಲತೆ ಉಳಿದಿರುತ್ತೆ ಅಂತ ಆಕೆ ಕಂಡುಕೊಂಡ್ಲು. ಹಾಗಿದ್ರೆ ಅದು ಬೇರೆ ಧಾತು ಇರಬಹುದಾ? ಈ ಪ್ರಶ್ನೆಯನ್ನ ಉತ್ತರಿಸುವುದಕ್ಕಾಗಿ ತನ್ನ ಗಂಡ ಪಿಯರಿ ಕ್ಯೂರಿ ಆಗಷ್ಟೇ ಪತ್ತೆ ಮಾಡಿದ್ದ ಪೀಸೋ ಎಲೆಕ್ಟ್ರಿಕ್ ತಂತ್ರವನ್ನ ಬಳಸಿ ಈ ವಿಕಿರಣಗಳ ಶಕ್ತಿಯನ್ನ ಅಳೆದಳು. ಹಾಗೆ ಯುರೇನಿಯಂ ಧಾತುವಿನ ಅದಿರಾದ ಪಿಚ್ ಬ್ಲೆಂಡ್ ಅನ್ನ ಟನ್ ಗಟ್ಟಲೆ ಸಂಸ್ಕರಿಸಿ ಕೇವಲ ಈ ಶಕ್ತಿಯನ್ನಷ್ಟೇ ಹೊಸೂಸುವಂತಹ ವಸ್ತುವನ್ನ ಪ್ರತ್ಯೇಕಿಸಿದಳು. ಇದು ಯುರೇನಿಯಂಗಿಂತಲೂ ಪ್ರಬಲವಾದ ವಿಕಿರಣವನ್ನ ಸೂಸುತ್ತೆ ಅಂತ ತಿಳಿತು. ಈ ಶಕ್ತಿ ನಮಗೆ ಕಾಣದ ಕಿರಣದ ರೂಪದಲ್ಲಿ ಸೂಸುತ್ತಾ ಇದ್ರಿಂದ ಈ ಧಾತುವನ್ನ ಕಿರಣಗಳನ್ನು ಸೂಸುವ ಧಾತು ಅಂತಾನೆ ಹೆಸರಿಸಲು ಕೂಡ. ಲ್ಯಾಟಿನ್ ಭಾಷೆಯಲ್ಲಿ ರೇಡಿಯಾ ಅಂದ್ರೆ ಬೆಳಕು ಅಥವಾ ಕಿರಣ. ರೇಡಿಯಂ ಪತ್ತೆಯಾಗಿದ್ದು ಹೀಗೆ. ರೇಡಿಯಂ ಕಣ್ಣಿಗೆ ಕಾಣದ ವಿಕಿರಣಗಳನ್ನ ತುಸು ಮಂದವಾದ ನೀಲಿ ಬೆಳಕನ್ನ ಹೊಮ್ಮಿಸುತ್ತೆ. ಅದರಲ್ಲಿಯೂ ಇದರ ಜೊತೆಗೆ ರಂಜಕದಂತಹ ವಸ್ತುವನ್ನ ಸೇರಿಸಿದ್ರೆ ಕಣ್ಣಿಗೆ ಕಾಣದ ವಿಕಿರಣಗಳು ಕೂಡ ನಾವು ನೋಡಬಲ್ಲಂತಹ ಬೆಳಕನ್ನ ಸೂಸಬಲ್ಲವು. ರೇಡಿಯಂನ ಈ ಗುಣವನ್ನ ಬಳಸಿಕೊಂಡು ಗಡಿಯಾರದ ಮುಳ್ಳುಗಳಿಗೆ ಹಚ್ಚಲು ಆರಂಭಿಸಿದ್ರು. ಇದರಿಂದಾಗಿ ರಾತ್ರಿಯ ಕಗ್ಗತ್ತಲಲ್ಲಿಯೂ ಕೂಡ ಗಡಿಯಾರ ತೋರುವ ವೇಳೆಯನ್ನ ನೋಡಬಹುದಾಗಿತ್ತು. ಆದ್ರೆ ಇದು ಒಂದು ದುರಂತಕ್ಕೆ ಮೂಲವಾಯಿತು. ರೇಡಿಯಂ ಸಂಯುಕ್ತವನ್ನ ಪೇಂಟಿನಂತೆ ಮಾಡಿಕೊಂಡು ಈ ಮುಳ್ಳಿಗೆ ಹಚ್ಚಬೇಕಿತ್ತು. ಇದನ್ನ ಮಾಡ್ತಾ ಇದ್ದಂತಹ ಸಿಬ್ಬಂದಿಗಳು ಬಹುತೇಕ ಮಹಿಳೆಯರು. ಇವರು ರೇಡಿಯಂನಲ್ಲಿದ್ದ ಅದ್ದಿದ್ದಂತಹ ಬ್ರಷ್ ಅನ್ನ ಒಮ್ಮೆ ತಮ್ಮ ಬಾಯಲ್ಲಿಟ್ಟು ತಾವು ದಾರವನ್ನ ಪೋಣಿಸಲು ಅದರ ತುದಿಯನ್ನ ಒದ್ದೆ ಮಾಡುವಂತೆ ಒದ್ದೆ ಮಾಡಿ ಮುಳ್ಳುಗಳಿಗೆ ಹಚ್ಚುತ್ತಾ ಇದ್ರು. ಈ ಮಹಿಳೆಯರ ಬಾಯಲ್ಲಿ ಹುಣ್ಣುಗಳು ಕಾಣಿಸಿಕೊಳ್ಳಲಾರಂಭಿಸಿತು. ಹೊಸ ಸಂಶೋಧನೆಗೆ ಕಾರಣ ಆಯಿತು. ರೇಡಿಯಂನ ವಿಕಿರಣಗಳು ಕ್ಯಾನ್ಸರ್ ಉಂಟು ಮಾಡಬಲ್ಲವು ಅಂತ ತಿಳಿಯಿತು. ರೇಡಿಯಂನ ಪತ್ತೆ ಮಾಡಿದ ಪಿಯರಿ ಕ್ಯೂರಿ ಒಮ್ಮೆ ಆಕಸ್ಮಿಕವಾಗಿ ತನ್ನ ಕೈಯ ಮೇಲೆ ರೇಡಿಯಂನ ಹಚ್ಚಿಕೊಂಡ. ಅಲ್ಲಿ ಉರಿಯೂತ ಆರಂಭವಾಯಿತು. ಜೀವಕೋಶಗಳು ಸತ್ತದ್ದು ಕಂತು. ಇದನ್ನ ಆತ ತನ್ನ ವೈದ್ಯ ಗೆಳೆಯನೊಬ್ಬನಿಗೆ ಹೇಳ್ದ. ಇಷ್ಟು ಶಕ್ತಿಯುತ ವಸ್ತುವನ್ನ ಕ್ಯಾನ್ಸರ್ ಜೀವಕೋಶಗಳನ್ನ ಕೊಲ್ಲಲು ಬಳಸಬಾರದೇಕೆ ಅನ್ನುವಂತಹ ಆಲೋಚನೆ ಬಂದಂತಹ ಆ ವೈದ್ಯ ಸೂಜಿಯ ಮೊನೆಗಳ ಮೇಲೆ ರೇಡಿಯಂನ ಹಚ್ಚಿ ಆ ಸೂಜಿಗಳನ್ನ ಕ್ಯಾನ್ಸರ್ ಗೆಡ್ಡೆಗಳೊಳಗೆ ತೂರಿಸಿ ಇಡುವಂತಹ ಚಿಕಿತ್ಸೆಯನ್ನ ಆರಂಭಿಸಿದ. ಹೀಗೆ ಆರಂಭವಾಯಿತು ಹೊಸದೊಂದು ಕ್ಯಾನ್ಸರ್ ಚಿಕಿತ್ಸೆ. ಇವತ್ತು ಇದಕ್ಕಾಗಿ ರೇಡಿಯಂ ಬದಲಿಗೆ ಬೇರೆ ಧಾತುಗಳ ವಿಕಿರಣಶೀಲ ಸಮಸ್ಥಾನಿಗಳನ್ನ ಬಳಸ್ತಾ ಇದ್ದಾರೆ. ಮೇರಿ ಕ್ಯೂರಿ ಪತ್ತೆ ಮಾಡಿದ ಈ ರೇಡಿಯಂ ಧಾತುವಿನ ವಿಕಿರಣಗಳನ್ನ ಇಂಗ್ಲೆಂಡಿನ ಸುಪ್ರಸಿದ್ಧ ವಿಜ್ಞಾನಿ ರುದರ್ಫೋರ್ಡ್ ಕೂಡ ಅಧ್ಯಯನ ಮಾಡಲು ಆರಂಭಿಸಿದ. ರೇಡಿಯಂನಿಂದ ಹೊಮ್ಮುವ ಕಿರಣಗಳನ್ನ ತಡೆಯಲು ಪ್ರಯತ್ನಿಸಿದ. ಇದಕ್ಕಾಗಿ ರಾಂಜನ್ ಮಾಡಿದಂತೆ ಈ ಕಿರಣಗಳ ಹಾದಿಗೆ ಅಡ್ಡಿಯಾಗಿ ತೆಳುವಾದ ಸೀಸದ ಹಾಳೆಯನ್ನಿಟ್ಟಿದ್ದ. ಎಕ್ಸ್ರೇಗಳು ಸೀಸವನ್ನು ಹಾದು ಸಾಗುವುದಿಲ್ಲವೆನ್ನುವುದು ತಿಳಿದಿತ್ತು. ವಿಶೇಷ ಅಂದ್ರೆ ರೇಡಿಯಂನ ಕಿರಣಗಳಲ್ಲಿ ಕೆಲವು ಈ ಹಾಳೆಯನ್ನು ದಾಟಿ ಹೊರಬಂದಿದ್ವು. ಅಂದ್ರೆ ಹಾಳೆಯಲ್ಲಿ ಆ ವಿಕಿರಣಗಳು ಹಾಯುವಷ್ಟು ಸಂಧಿ ಇದೆ ಅಂತ ತರ್ಕಿಸಿದ್ರು. ಇದೇ ತರ್ಕದ ಬೆನ್ನು ಹತ್ತಿ ಹೋದ ಅವರ ತಂಡ ಪರಮಾಣುಗಳಲ್ಲಿ ಭಾರಿ ಕೇಂದ್ರ ಒಂದಿದೆ ಎಂದು ಅದರ ಸುತ್ತಲೂ ಬಹಳಷ್ಟು ಖಾಲಿ ಜಾಗ ಇದ್ದು ಆ ಜಾಗದಲ್ಲಿ ಎಲೆಕ್ಟ್ರಾನ್ಗಳು ಸುತ್ತುತ್ತಾ ಇದೆ ಅಂತ ತರ್ಕಿಸಿದರು. ನಾವು ಇಂದು ಕಲ್ಪಿಸಿಕೊಂಡಿರುವ ಪರಮಾಣುವಿನ ರಚನೆ ಈ ಶೋಧದ ಕೊಡುಗೆ ಬಹಳ ಮುಖ್ಯವಾಯಿತು. ಇಷ್ಟೆಲ್ಲಾ ಪ್ರಭಾವ ಬೀರಿದ ರೇಡಿಯಂ ಬಹಳ ಅಸ್ಥಿರವಾದ ಧಾತು. ಇದು ನಿಸರ್ಗದಲ್ಲಿ ಸಹಜವಾಗಿ ಅತ್ಯಲ್ಪ ಪ್ರಮಾಣದಲ್ಲಿ ಸಿಗುತ್ತೆ. ಯುರೇನಿಯಂನ ಒಂದು ಟನ್ ಅದಿರಿನಲ್ಲಿ ಕೆಲವು ಗ್ರಾಮ್ನಷ್ಟು ಮಾತ್ರ ರೇಡಿಯಂ ಸಿಗುತ್ತೆ. ಪರಮಾಣು ರಿಯಾಕ್ಟರ್ಗಳಲ್ಲಿಯೂ ಇದು ಉತ್ಪತ್ತಿಯಾಗುತ್ತೆ. ಇದರ ಒಂದು ಸಮಸ್ಥಾನಿ ರೇಡಿಯಂ 226. ಕೋಟ್ಯಾಂತರ ವರ್ಷಗಳವರೆಗೂ ವಿಕಿರಣಗಳನ್ನ ಇದು ಸೂಸುತ್ತಲೇ ಇರಬಲ್ಲದು. ಇನ್ನು ಉಳಿದವುಗಳು ಕೆಲವು ದಿನಗಳಿಂದ ಕೆಲವು ವರ್ಷಗಳವರೆಗಷ್ಟೇ ಉಳಿದಿರುತ್ತವೆ. ರೇಡಿಯಂ ಪತ್ತೆ ಮಾಡಿದ ಕ್ಯೂರಿ ಕೂಡ ರಕ್ತದ ಕ್ಯಾನ್ಸರ್ ನಿಂದಲೇ ಸತ್ತದ್ದು ಒಂದು ವಿಷಾದದ ಸಂಗತಿ. ಈ ಕ್ಯಾನ್ಸರ್ ಆಕೆಗೆ ರೇಡಿಯಂನಿಂದಲೇ ಬಂದಿರಬೇಕು ಅನ್ನೋದು ಪತ್ತೆಯಾಗಿದ್ದು ಅನಂತರ. ರೇಡಿಯಂನ ಈ ಕೆಟ್ಟ ಗುಣ ಅರ್ಥವಾದ ಮೇಲೆ ಅದರ ಬಳಕೆ ಕ್ಷೀಣಿಸಿತು. ಜೊತೆಗೆ ಕ್ಯಾನ್ಸರ್ ಗೆಡ್ಡೆಗಳ ಚಿಕಿತ್ಸೆಗೆ ಬೇರೆ ಇತರ ಕಡಿಮೆ ವಿಕಿರಣಶೀಲ ಧಾತು ಬಳಕೆ ಸಹ ಆರಂಭವಾಯಿತು. ಹೀಗಾಗಿ ಇಂದು ರೇಡಿಯಂ ಕೇವಲ ಕುತೂಹಲದ ವಸ್ತು. ಆರಂಭದಲ್ಲಿ ಶಕ್ತಿ ಕೊಡುವ ಪಾನೀಯವೆಂದು ಕುಡಿಯುವ ನೀರಿನಲ್ಲಿಯೂ ಸಹ ಇದನ್ನು ಬೆರೆಸಿ ಮಾರಲಾಗ್ತಾ ಇತ್ತು. ಹೀಗೆ ಹಲವು ಬಳಕೆಗಳಿಂದಾಗಿ ಅದ್ಭುತ ವಸ್ತು ಎಂದೇ ಪ್ರಸಿದ್ಧಿಯಾಗಿದ್ದ ರೇಡಿಯಂ ಇಂದು ಅತಿ ವಿಕಿರಣಶಾಲಿ ಅಪಾಯಕಾರಿ ಧಾತು ಎಂದು ವಿಲನ್ ಅನಿಸಿದೆ. ರೇಡಿಯಂ ಪ್ರಸಿದ್ಧಿ ಪಡೆಯಲು ಅನಂತರ ಕುಪ್ರಸಿದ್ಧ ಅನಿಸಲು ವಿಜ್ಞಾನವೇ ಕಾರಣ ಅನ್ನೋದು ವಿಪರ್ಯಾಸ ಅಲ್ವೇ? ಇದು ಇಂದಿನ ಜಾಣ ನುಡಿ. ರಚನೆ ಕೊಳ್ಳೇಗಾಲ ಶರ್ಮಾ, ಜಾಣ ಧ್ವನಿ ನವ್ಯ ಎನ್.
1: ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ.
2: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣ ಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
3: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
4: 405 ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೀಡ್ ಡಿಸ್ಪರ್ಷನ್, ಬೀಜ ಪ್ರಸಾರ. ಬೀಜ ಪ್ರಸಾರದಿಂದಾಗಿಯೇ ಕಾಡುಗಳು ಬೆಳೆಯುತ್ತವೆ ಹಾಗೂ ಗಿಡಗಳು ಸಹ ಬೆಳೆಯುತ್ತವೆ. ಹಣ್ಣುಗಳು ಮತ್ತು ಬೀಜಗಳ ತಾಯಿ ಸಸ್ಯದಿಂದ ದೂರ ಚದುರಿಸುವ ಕ್ರಿಯೆ, ಇದೊಂದು ಬಗೆಯ ಹೊಂದಾಣಿಕೆಯೇ ಸರಿ. ಪ್ರಸಾರಣವು ಸಸ್ಯಗಳ ನಡುವೆ ಉಂಟಾಗುವ ಸ್ಪರ್ಧೆಯನ್ನು ಕಡಿಮೆ ಮಾಡಿ ಸಂತತಿಗಳ ತಾಯಿ ಸಸ್ಯದ ಬಳಿ ಅತಿಯಾಗಿ ಗುಂಪು ಕಟ್ಟುವುದನ್ನು ತಡೆಯುತ್ತದೆ. ಬೀಜ ಪ್ರಸಾರಣವು ಪ್ರತಿಯೊಂದು ಸಸಿಗೂ ಅಗತ್ಯವಾದ ಸ್ಥಳಾವಕಾಶ, ನೀರು, ಪೋಷಕಾಂಶಗಳು, ಬೆಳಕು, ಗಾಳಿ ಮುಂತಾದವುಗಳನ್ನು ಒದಗಿಸಿ ಸಸಿಯು ಉತ್ತಮವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ. ಸಸ್ಯಜಾತಿಗಳು ಉಳಿವಿಕೆಗೆ ನಿಸರ್ಗವು ರೂಪಿಸಿಕೊಂಡ ಒಂದು ವಿಶಿಷ್ಟ ಕಾರ್ಯವೇ ಬೀಜ ಪ್ರಸಾರಣ. ಪ್ರಸಾರಣ ಕ್ರಿಯೆಯು ಹಲವು ವಿಧಗಳಿಂದ ನಡೆಯುತ್ತದೆ. ಇದಕ್ಕಾಗಿ ಸಸ್ಯಗಳು ಮಾಡಿಕೊಳ್ಳುವ ಹೊಂದಾಣಿಕೆ ಅಪೂರ್ವವಾದದ್ದು. ಪ್ರಸಾರಣಕ್ಕೆ ಕಾರಕಗಳು ಬೇಕು. ಪ್ರಸಾರಣದ 4 ಮುಖ್ಯ ಕಾರಕಗಳೆಂದರೆ ಗಾಳಿ. ಗಾಳಿ ಸಸ್ಯ ಬೀಜವನ್ನು ವಿಸ್ತೃತವಾಗಿ ಪ್ರಸಾರ ಮಾಡುತ್ತದೆ. ಈ ವಿಧಾನದಲ್ಲಿ ಬೀಜಗಳು ನಷ್ಟವಾಗುವುದು

ಹಕ್ಕು ಕೊಡೆಗಳು ಇರುತ್ತವೆ. ಚೆಂಡು ಹೂವು ಮತ್ತು ಈ ಕುಟುಂಬಕ್ಕೆ ಕಾಂಪೋಸಿಟ್ ಸೇರಿದ ಇತರ ಸಸ್ಯ ಬೀಜಗಳು ಪುಷ್ಪ ಪಾತ್ರೆಯು ಕೂದಲಿನಂತಹ ರಚನೆಗಳಾಗಿ ಮಾರ್ಪಡುತ್ತವೆ. ಈ ರಚನೆಗೆ ಪ್ಯಾಪಸ್ ಎನ್ನುತ್ತಾರೆ. ಇದು ಪ್ಯಾರಚೂಟ್ನಂತೆ ವರ್ತಿಸಿ ಬೀಜ ಪ್ರಸಾರಕ್ಕೆ ಸಹಾಯ ಮಾಡುತ್ತದೆ. ಹುಲ್ಲಿನ ಜಾತಿಗೆ ಸೇರಿದ ಅನೇಕ ಸಸ್ಯಗಳಲ್ಲಿ ವಾಯುಪ್ರಸರಣ ಹೆಚ್ಚಾಗಿ ನಡೆಯುತ್ತದೆ. ಕೆಲವೊಮ್ಮೆ ವಾಯುಪ್ರೇರಿತ ಸಸ್ಯಗಳು ಪ್ರದೇಶವೆಲ್ಲ ಆವರಿಸಿಕೊಂಡು ಅರಣ್ಯ ಅಥವಾ ಕೃಷಿ ಪ್ರದೇಶಗಳಿಗೆ ಕಂಟಕವಾಗಿ ಪರಿಗಣಿಸುತ್ತವೆ. ಪ್ರಾಣಿಗಳು, ಹಕ್ಕಿಗಳು, ದಶಾಂಕಗಳು, ಸಸ್ತನಿಗಳು ಮುಂತಾದವು ಪ್ರಾಣಿಗಳಿಂದ ನಡೆಯುವ ಬೀಜ ಪ್ರಸಾರ ಕುತೂಹಲಕಾರಿ. ಪ್ರಾಣಿಗಳು ಹಣ್ಣುಗಳನ್ನು ತಿಂದು ಬೀಜಗಳನ್ನು ತ್ಯಜಿಸುತ್ತವೆ ಅಥವಾ ಸಣ್ಣ ಬೀಜಗಳಾದರೆ ಮಲದ ಮೂಲಕ ಹೊರಬರುತ್ತವೆ. ಪ್ರಾಣಿಗಳು ಒಂದೆಡೆಯಿಂದ ಇನ್ನೊಂದೆಡೆಗೆ ಸಂಚರಿಸುವ ಸಂದರ್ಭದಲ್ಲಿ ಬೀಜ ಪ್ರಸಾರಣ ನಡೆಯುತ್ತದೆ. ಪ್ರಾಣಿಗಳಿಂದ ಪ್ರಸಾರವಾಗುವ ಹಣ್ಣುಗಳು, ಸಸ್ಯಗಳ ಹಣ್ಣುಗಳು ರಸಭರಿತವಾಗಿ ತಿನ್ನಲು ರುಚಿಕರವಾಗಿರುತ್ತವೆ. ಅನೇಕ ಹಣ್ಣುಗಳಿಗೆ ಆಕರ್ಷಕ ಬಣ್ಣವೂ ಇದೆ. ಸೀಬೆ, ಅಂಜೂರ, ಮಾವು, ಹೀಗೆ ಪ್ರಾಣಿ ಪ್ರೇರಿತ ಬೀಜಗಳ ಹಲವಾರು. ಹಕ್ಕಿಗಳಲ್ಲಿ ಬೀಜಗಳನ್ನು ಮರಗಳ ಮೇಲೆ, ಕಟ್ಟಡಗಳ ಮೇಲೆ ಉದುರಿಸಿ ಬಿಡುತ್ತವೆ. ಹಲವು ಸಸ್ಯಗಳ ಬೀಜಗಳು ಅಲ್ಲಿಯೇ ಮೊಳೆಯುತ್ತವೆ. ಕೋಲ್ಕತ್ತಾದ ಮಹಾ ಆಲದ ವೃಕ್ಷವು ಖರ್ಜೂರದ ಮರದ ಮೇಲೆ ಮೊಳೆತಿದ್ದು ಎಂದು ನಂಬಲಾಗಿದೆ. ಕೆಲವೊಮ್ಮೆ ಬೀಜಗಳು ದಪ್ಪ ಚರ್ಮ ಅಥವಾ ಒತ್ತಾದ ಕೂದಲಿರುವ ಪ್ರಾಣಿಗಳ ಮೇಲೆ ಅಂಟಿಬಿಡುತ್ತವೆ. ಈ ಪ್ರಾಣಿಗಳಿಗೆ ಕೊಂಡಿಯಂತೆ ರಚನೆಯಾಗಿರುವುದರಿಂದ ಚರ್ಮಕ್ಕೆ ಸುಲಭವಾಗಿ ಬೀಳುವುದಿಲ್ಲ. ಕೆಲವೊಮ್ಮೆ ಮಾನವರ ಬಟ್ಟೆಗಳಿಗೂ ಇವು ಸಿಕ್ಕಿ ಹಾಕಿಕೊಳ್ಳುವುದು ಉಂಟು. ಪ್ರಾಣಿಗಳು ಚಲಿಸುವಾಗ ಕ್ರಮೇಣ ಈ ಬೀಜಗಳು ಭೂಮಿಗೆ ಉದುರುತ್ತವೆ. ಮರಳು ಉಮ್ಮತ್ತಿ ಇದಕ್ಕೊಂದು ಉದಾಹರಣೆ. ಕೆಲವೊಂದು ಜಲಸಸ್ಯಗಳು ಬೀಜಗಳನ್ನು ಜಲಪಕ್ಷಿಗಳು ಪ್ರಸಾರಿಸುತ್ತವೆ. ಶ್ರೀಗಂಧ, ಆಲದ ಮುಂತಾದ ವೃಕ್ಷಗಳ ಪ್ರಸಾರಣಕ್ಕೆ ಇವುಗಳು ಹಣ್ಣುಗಳನ್ನು ತಿನ್ನುವ ಪಕ್ಷಿಗಳೇ. ಕೆಲವೊಂದು ಸಸ್ಯ ಬೀಜಗಳ ಪ್ರಾಣಿಗಳ, ವಿಶೇಷವಾಗಿ ಹಕ್ಕಿಗಳ ಅನ್ನನಾಳದ ಮೂಲಕ ಹಾಯ್ದಿದ್ದರೆ ಮೊಳಕೆಯಡುವುದೇ ಇಲ್ಲ. ನೀರು, ನೀರಿನಲ್ಲಿ ಅಥವಾ ನೀರಿನ ಸಮೀಪ ಬೆಳೆಯುವ ಸಸ್ಯ ಬೀಜಗಳ ಪ್ರಸಾರಣ ನೀರಿನಿಂದಲೇ ಆಗುತ್ತದೆ. ಈ ಹಣ್ಣುಗಳಿಗೆ ಅಥವಾ ಬೀಜಗಳಿಗೆ ಮೆತ್ತಗೆ ಸ್ಪಂಜಿನಂತಿರುವ ಅಥವಾ ನಾರಿನಿಂದ ಹೊರ ಪದರಿರುತ್ತದೆ. ಇದರಿಂದ ಬೀಜಗಳು ತೇಲುತ್ತವೆ. ನೀರಿನ ಪ್ರವಾಹದಲ್ಲಿ ಬೀಜಗಳು ಕೊಚ್ಚಿಕೊಂಡು ದೂರ ಪ್ರದೇಶಗಳನ್ನು ತಲುಪುತ್ತವೆ. ತೆಂಗಿನಕಾಯಿ ಜಲಪ್ರಸಾರಣಕ್ಕೆ ಒಂದು ಅತ್ಯುತ್ತಮ ಉದಾಹರಣೆ. ಇಂದು ಕರಾವಳಿ ಪ್ರದೇಶದಲ್ಲಿ ತೆಂಗಿನ ಮರಗಳು ಅಧಿಕ ಸಂಖ್ಯೆಯಲ್ಲಿ ಕಂಡುಬರುವುದಕ್ಕೆ ಕಾರಣವೇ ಇದರ ಜಲಪ್ರಸಾರಣ. ಅಂತರಗಂಗೆ, ವಾಟರ್ ಹೈಸಿಂತ್ ಹಾಗೂ ಇತರ ಜಲಸಸ್ಯಗಳು ಬೀಜಗಳು ಹಗುರವಾಗಿರುವುದರಿಂದ ಇವು ಸುಲಭವಾಗಿ ನೀರನ್ನು ಹೀರಿಕೊಳ್ಳುವುದಿಲ್ಲ. ಸ್ಫೋಟಕ ವಿಧಾನ, ಕೆಲವು ಸಸ್ಯಗಳು ಹಣ್ಣುಗಳು ಒಮ್ಮೆಲೆ ಸಿಡಿದು ಅದರಲ್ಲಿರುವ ಬೀಜಗಳು ಚದುರುತ್ತವೆ. ಗೌರಿ ಹೂ ಬ್ಲಾಸಮ್ ಇದಕ್ಕೆ ಉತ್ತಮ ಉದಾಹರಣೆ. ಈ ಸಸ್ಯಗಳು ಚೆನ್ನಾಗಿ ಬಲಿತ ಹಣ್ಣುಗಳು ಸ್ವಲ್ಪ ಅಲಗಾಡಿದರೂ ಸ್ಫೋಟಗೊಳ್ಳುತ್ತವೆ. ಈ ವಿಧಾನದಿಂದ ಬೀಜಗಳು ಹಲವಾರು ಅಡಿಗಳಷ್ಟು ದೂರ ಸಾಗಬಹುದು. ಮಹಾಗನಿಯಂಥ ವೃಕ್ಷಗಳಲ್ಲಿ ಸ್ಫೋಟಕ ವಿಧಾನ ಕಂಡುಬರುತ್ತದೆ. ಈ ಬೀಜಗಳಿಗೆ ರೆಕ್ಕೆಯು ಇರುತ್ತದೆ. ಇದರಿಂದ ಬೀಜಗಳು ಮತ್ತಷ್ಟು ದೂರ ಪ್ರಸಾರವಾಗುವ ಸಾಧ್ಯತೆ ಇದೆ. ಹೀಗೆ ಬೀಜ ಪ್ರಸಾರವಾಗುವುದರಿಂದ ಕಾಡು ತಂತಾನೆ ಬೆಳೆದುಕೊಳ್ಳುತ್ತದೆ. ಸೀಡ್ ಪ್ರೊಟೆಕ್ಷನ್, ಬೀಜ ಸಂರಕ್ಷಣೆ. ಬಿತ್ತನೆ ಬೀಜಗಳು ಬಿತ್ತನೆಯ ನಂತರ ಸೂಕ್ಷ್ಮ ಜೀವಿಕ್ರಿಯೆಗಳಿಂದ ಮತ್ತು ಶಿಲೇಂದ್ರಿಯಗಳಿಂದ ಸೋಂಕಿಗೊಳಗಾಗಿ ಹಾಳಾಗದಂತೆ ರಾಸಾಯನಿಕ ಅಥವಾ ಇತರ ವಿಧಾನಗಳಿಂದ ಅವುಗಳನ್ನು ಕಾಪಾಡುವುದು ಬೀಜ ರಕ್ಷಣೆಯಲ್ಲಿ. ರಾಸಾಯನಿಕಗಳನ್ನು ಹೆಚ್ಚು ಬಳಸುವುದೇ ಹೆಚ್ಚು. ಎರಡು ವಿಧದ ರಾಸಾಯನಿಕಗಳನ್ನು ಬಳಸಲಾಗುತ್ತದೆ. ಅವುಗಳೆಂದರೆ ಸೋಂಕು ನಿವಾರಕ ಹಾಗೂ ರಕ್ಷಕಗಳು. ಸೋಂಕು ನಿವಾರಕಗಳು ಬೀಜದ ಮೇಲ್ಮೈಯಲ್ಲಿರುವ ಜೀವಿ ಸೂಕ್ಷ್ಮ ಜೀವಿಗಳನ್ನು ನಿಷ್ಕ್ರಿಯಗೊಳಿಸುತ್ತದೆ. ಆಗ್ರೋಸನ್, ಜಿಎನ್, ಸೆರೆಸಾನ್ ಮುಂತಾದ ಆರ್ಗನ್ ಮರ್ಕ್ಯೂರಿಯಲ್ ಸಂಯುಕ್ತಗಳನ್ನು ಸೋಂಕು ನಿವಾರಕಗಳಾಗಿ ಬಳಸುತ್ತಾರೆ. ರಕ್ಷಕ ರಾಸಾಯನಿಕಗಳು ಬೀಜದೊಳಗಿರುವ ಮತ್ತು ಮಣ್ಣಿನಿಂದ ತಗುಲುವ ಸೋಂಕುಗಳನ್ನು ನಿವಾರಿಸುತ್ತವೆ. ಥಿರಮ್, ಕ್ಯಾಪ್ಟನ್, ಕ್ಲೋರನಿಲ್ ಮುಂತಾದವು ರಕ್ಷಕ ರಾಸಾಯನಿಕಗಳು.
ಈ ರಾಸಾಯನಿಕಗಳ ಜೊತೆಗೆ

0: ಕೀಟನಾಶಕಗಳನ್ನು ಮಿಶ್ರ ಮಾಡುವುದರಿಂದ ಕೀಟಗಳಿಂದ ಬೀಜಗಳಿಗೆ ತಗುಲುವ ಅಪಾಯವನ್ನು ತಡೆಗಟ್ಟಬಹುದು. ರಾಸಾಯನಿಕಗಳನ್ನು ಪುಡಿಯ ರೂಪದಲ್ಲಿ ಅಥವಾ ಕಣಕಗಳ ರೂಪದಲ್ಲಿ ಬಳಸುತ್ತಾರೆ. ಕಣಕದ ರೂಪದಲ್ಲಿ ಬಳಸಿದರೆ ರಾಸಾಯನಿಕಗಳು ಹೆಚ್ಚು ಪರಿಣಾಮಕಾರಿಯಾಗಿರುತ್ತವೆ, ಏಕೆಂದರೆ ಸ್ಥಳಾವಕಾಶ ಬಿಡದೆ ಸಂಪೂರ್ಣ ಬೀಜವು ಆವರಿಸುತ್ತದೆ. ರಾಸಾಯನಿಕ ಬೀಜೋಪಚಾರದಿಂದ ಹಲವು ಅನುಕೂಲಗಳಿವೆ. ಇದರಿಂದ ಬೀಜಗಳಿಗೆ ತಗುಲುವ ಹಲವು ರೋಗಗಳನ್ನು, ವಿಶೇಷವಾಗಿ ಶಿಲೀಂಧ್ರಗಳಿಂದ ಹರಡುವ ರೋಗಗಳನ್ನು ತಡೆಗಟ್ಟಬಹುದು. ಮಣ್ಣಿನಲ್ಲಿರುವ ಸೂಕ್ಷ್ಮಜೀವಿಗಳು ಬೀಜಗಳನ್ನು ಕೊಳೆಯುವುದನ್ನು ತಪ್ಪಿಸಬಹುದು. ಕೀಟಗಳಿಂದ ಹಾಗೂ ಇತರ ಪೀಡೆಗಳಿಂದ ಬೀಜಗಳನ್ನು ಸಂರಕ್ಷಿಸಬಹುದು. ರಾಸಾಯನಿಕ ರಕ್ಷಣೆಯಿಂದ ಅನುಕೂಲತೆಯೂ ಇದೆ. ಆರ್ಗನೋಮರ್ಕ್ಯೂರಿಯಲ್ ಸಂಯುಕ್ತಗಳು ಬೀಜಗಳನ್ನು ನಾಶಪಡಿಸಬಹುದು. ವಿಶೇಷವಾಗಿ ಬೀಜಗಳು ಬಿರುಕು ಬಿಟ್ಟಿದ್ದರೆ ಈ ಸೋಂಕು ನಿವಾರಕ ರಾಸಾಯನಿಕವು ಬೀಜದ ಒಳವಕ್ಕು, ಅದರಿಂದ ಬೀಜಗಳ ಮೊಳೆಯುವಿಕೆಯನ್ನು ತಡೆಗಟ್ಟಬಹುದು. ಆರ್ಗನೋಮರ್ಕ್ಯೂರಲ್ ರಾಸಾಯನಿಕಗಳನ್ನು ಮುಸುಕಿನ ಜೋಳ, ಕುರುಳಿಕಾಯಿ, ಕಡಲೆಕಾಯಿ, ತರಕಾರಿ ಬೀಜಗಳಿಗೆ ಉಪಯೋಗಿಸುವುದಿಲ್ಲ, ಏಕೆಂದರೆ ಈ ರಾಸಾಯನಿಕಗಳು ಬೀಜಗಳ ಮೂಲಕ ಆಹಾರ ಸರಪಳಿಯನ್ನು ಸೇರುವ ಸಂಭವವಿದೆ. ಆದುದರಿಂದ ರಾಸಾಯನಿಕಗಳನ್ನು ಬಳಸಿ ಬೀಜೋಪಚಾರ ಮಾಡುವಾಗ ಬಹಳ ಜಾಗರೂಕತೆಯಿಂದ ಇರಬೇಕಾಗುತ್ತದೆ. ಅಗತ್ಯವಿದ್ದರೆ ಹಾಗೂ ಬೀಜಗಳಿಗೆ ಹಾನಿ ತಟ್ಟದಿದ್ದರೆ ಮಾತ್ರ ರಾಸಾಯನಿಕಗಳನ್ನು ಬಳಸಿ ಬೀಜೋಪಚಾರ ನಡೆಸಬಹುದು. ರಾಸಾಯನಿಕಗಳು ಮಣ್ಣಿನ ಸೂಕ್ಷ್ಮ ಜೀವಿಗಳನ್ನು ನಾಶ ಮಾಡಬಹುದು, ಜೊತೆಗೆ ಗಾಳಿಯಲ್ಲಿ ಹಾಗೂ ನೀರಿನಲ್ಲಿ ಬೆರೆತು ವಾಯು ಹಾಗೂ ಜಲಮಾಲಿನ್ಯವನ್ನು ಉಂಟು ಮಾಡುತ್ತವೆ. ಹೀಗಾಗಿ ಬೀಜ ರಕ್ಷಣೆಯಲ್ಲಿ ಜಾಗರೂಕತೆ ಅತ್ಯವಶ್ಯಕ. ಇತ್ತೀಚೆಗೆ ಕೆಲವು ಜೈವಿಕ ಉತ್ಪನ್ನಗಳನ್ನು ಬಳಸಿ ಬೀಜ ರಕ್ಷಣೆ ಮಾಡಲಾರಂಭಿಸಿದ್ದಾರೆ. ಇದು ಪುರಾತನ ಬೀಜ ರಕ್ಷಣಾ ವಿಧಾನ, ಇದನ್ನು ಮತ್ತೆ ಬಳಕೆಗೆ ತರಲಾಗುತ್ತಿದೆ. ರಾಸಾಯನಿಕ ಸೋಂಕು ನಿವಾರಣೆಗಳಿಂದ ಆಗುತ್ತಿರುವ ಪರಿಸರ ಮಾಲಿನ್ಯವೇ ಇದಕ್ಕೆ ಕಾರಣ. ಸೀಡ್ ಟ್ರೀ ಕಟ್ಟಿಂಗ್, ಬೀಜ ವೃಕ್ಷ ಕಟಾವು ಕನ್ನಡದಲ್ಲಿ ಅರಣ್ಯಗಾರಿಕೆಯಲ್ಲಿ ಅರಣ್ಯವೊಂದರಲ್ಲಿ ಬೀಜೋತ್ಪಾದನೆಗೆ ಅಗತ್ಯವಾದ ವೃಕ್ಷಗಳನ್ನು ಬಿಟ್ಟು ಇತರ ವೃಕ್ಷಗಳನ್ನು ಕಟಾವು ಮಾಡುವುದು. ಬೀಜೋತ್ಪಾದನೆಗಾಗಿ ಬಿಟ್ಟ ವೃಕ್ಷಗಳಿಂದ ಅರಣ್ಯವು ಪುನರ್ಭವಿಸುತ್ತದೆ. ಸುಮಾರು 10% ಮರಗಳನ್ನು ಬೀಜೋತ್ಪತ್ತಿಗಾಗಿ ಸರಿಸಮಾನವಾಗಿ ಸ್ಥಳಾಂತರದಲ್ಲಿ ಬಿಟ್ಟಿರುತ್ತಾರೆ. ಸೀಪೇಜ್, ಜಿನುಗುವಿಕೆ. ಮಣ್ಣಿನ ವಿಜ್ಞಾನದಲ್ಲಿ ಮಣ್ಣಿನಲ್ಲಿ ನೀರು ಕೆಳಮುಖವಾಗಿ ಮಣ್ಣಿನ ಕೆಳಪದರಿಗೆ ಚಲಿಸುವುದು. ಎರಡನೇ ಅರ್ಥ, ಮಣ್ಣಿನಲ್ಲಿರುವ ನೀರು ಒಂದು ರೇಖೆಯ ಉಪಾದಿಯಲ್ಲಿ ಭೂ ಮೇಲ್ಮೈಗೆ ಒಸರುವುದು. ಚಿಲುಮೆಯಲ್ಲಿ ನೀರು ಮೇಲ್ಮೈಯ ಒಂದು ಬಿಂದುವಿನಿಂದ ಮಾತ್ರ ಹೊರಬರುತ್ತದೆ. ಸೀಸ್ಮಿಕ್ ವೇವ್, ಭೂಕಂಪದ ಅಲೆ. ಭೂಕಂಪಗಳಿಂದ ಉಂಟಾಗುವ ಆಘಾತ ತರಂಗ ಅಲೆ ಭೂ ಮೇಲ್ಮೈಯಿಂದ ಭೂಮಿಯ ಆಳದಲ್ಲಿರುವ ಕೇಂದ್ರಕ್ಕೆ ಈ ತರಂಗಗಳು ಚಲಿಸುತ್ತವೆ. ಅನಂತರ ಈ ತರಂಗಗಳು ಭೂ ಮೇಲ್ಮೈಗೆ ಮರಳಿ ಬಂದು ಹಲವು ಸ್ಥಳಗಳಲ್ಲಿ ಹಂಚಿ ಹೋಗುತ್ತವೆ. ಭೂಶಾಸ್ತ್ರಜ್ಞರು ನಿರಂತರವಾಗಿ ಭೂಕಂಪನ ಲೇಖನಿಯಿಂದ ಪ್ರಪಂಚದಾದ್ಯಂತ ಅನೇಕ ಸ್ಥಳಗಳಲ್ಲಿ ಈ ತರಂಗಗಳ ನಿಗಾವಣೆಯನ್ನು ಮಾಡುತ್ತಿದ್ದಾರೆ. ಆಘಾತ ತರಂಗಗಳ ವೇಗವು ಅವು ಹಾಯುವ ಹಲವು ಪದಾರ್ಥಗಳ ಸಾಂದ್ರತೆಗೆ ಅನುಗುಣವಾಗಿ ಬೇರೆಯಾಗಿರುತ್ತದೆ. ಮೂರು ಬಗೆಯ ತರಂಗಗಳನ್ನು ಗುರುತಿಸಲಾಗಿದೆ. ಅವುಗಳೆಂದರೆ ಪ್ರಾಥಮಿಕ ತರಂಗಗಳು, ದ್ವಿತೀಯಕ ತರಂಗಗಳು ಹಾಗೂ ಪಾರ್ಶ್ವ ತರಂಗಗಳು. ಸೆಲೆಕ್ಟಿವ್ ಕಟ್ಟಿಂಗ್, ಕನ್ನಡದಲ್ಲಿ ವರ್ಣಶೀಲ ಕಟಾವು. ಅರಣ್ಯಗಾರಿಕೆಯಲ್ಲಿ ನಡುತೋಪುಗಳಲ್ಲಿ ಪ್ಲಾಂಟೇಷನ್ ನಿಯಮಿತವಾಗಿ ದೊಡ್ಡ ಹಾಗೂ ಪಕ್ವ ವೃಕ್ಷಗಳನ್ನು ಆರಿಸಿ ಕಡಿಯುವುದು. ಈ ವಿಧಾನದಿಂದ ಪ್ರತ್ಯೇಕ ವೃಕ್ಷಗಳನ್ನು ಅಥವಾ ವೃಕ್ಷಗಳ ಸಣ್ಣ ಗುಂಪುಗಳನ್ನು ಮಾತ್ರ ಕಟಾವು ಮಾಡಲಾಗುತ್ತದೆ. ಈ ವಿಧಾನ ಜಾರಿಯಲ್ಲಿರುವ ನಡುತೋಪುಗಳಲ್ಲಿ ಮಿಶ್ರ ವಯೋಮಾನದ ವೃಕ್ಷಗಳಿರುತ್ತವೆ. ಈ ವಿಧಾನವು ದುಬಾರಿ ಅಲ್ಲದೆ ಇರುವುದರಿಂದ ಎಳೆಯ ಮರಗಳಿಗೆ ಪೆಟ್ಟಾಗಬಹುದು, ಆದರೂ ಇದು ದೀರ್ಘಕಾಲದ ನಿರ್ವಹಣೆಗೆ ಉತ್ತಮ ವಿಧಾನ. ಅಲ್ಲದೆ ಇತರ ಮೀನುಗಳಿಗಿಂತ ಉತ್ತಮ ವಿಧಾನ, ಆದರೆ ಅಲ್ಪಾವಧಿಯಲ್ಲಿ ಈ ವಿಧಾನದಿಂದ ದೊರಕುವ ಲಾಭ ಕಡಿಮೆ, ಏಕೆಂದರೆ ಅಲ್ಪಾವಧಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ದಿಮ್ಮಿಗಳು ದೊರೆಯುವುದಿಲ್ಲ. ಕಟಾವು ನಡೆದ ಖಾಲಿ ಸ್ಥಳಗಳಲ್ಲಿ ಉಳಿದ ವೃಕ್ಷಗಳು ತಮ್ಮ ಬೀಜಗಳನ್ನು ಪ್ರಸಾರ ಮಾಡುವುದರಿಂದ ಮರಗಳ ಸಸಿಗಳು ಮತ್ತೆ ಮೊಳಕೆ ಹಿಡಿದು ಬೆಳೆಯುತ್ತವೆ. ಇದರಿಂದ ನಿರಂತರ ಛತ್ರವಿರುವ ಆಕರ್ಷಕ ಅರಣ್ಯಗಳ ನಿರ್ವಹಣೆ ಸಾಧ್ಯ. ಇಲ್ಲಿಗೆ 405ನೆಯ ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆಯವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
2: ನಮಸ್ಕಾರ. ಇದು ಪ್ರಥಮ ಆಶ್ವಾಸದ 131ನೆಯ ಪದ್ಯ. ಆ ಪದ್ಯ ಹೀಗಿದೆ. ಒದವುಗೆ ನಿನ್ನ ಸಂತತಿಗೆ 100 ರುದಗ್ರ ಸುತರ್ಕಳೊಂದೇ ಗರ್ಭದೊಳನೆ ಕೆಮ ನಿಂತು ಪೊಸದಿಕ್ಕಿದೆ. ಪೊಲ್ಲದುಗೆ ಇದೆ ಎಂದು ಮಾಣದೆ ಮುನಿ 100 ಪಿಂಡಮುಮನಾಗಳೆ ತೀವಿದ ಕಮನಪ್ಪ ತುಪ್ಪದ ಕೊಡದೊಳು ಸಮಂತು ಮಡಗಿಟ್ಟೊಡೆ ಸೃಷ್ಟಿಗೆ ಚೋದ್ಯಮಪ್ಪಿನವು. ಇದನ್ನು ಹೀಗೆ ಬಿಡಿಸಿ ಓದಬಹುದು. ಒದವುಗೆ ನಿನ್ನ ಸಂತತಿಗೆ 100 ವರು ಉದಗ್ರ ಸುತರ್ಕಳ್ ಒಂದೇ ಗರ್ಭದೊಳು ಏನೇ ಕೆಮ್ಮ ನಿಂತು ಪೊಸೆದು ಇಕ್ಕಿದೆ. ಪೊಲ್ಲದುಗೆ ಇದೆ ಎಂದು ಮಾಣದೆ ಮುನಿ 100 ಪಿಂಡಮಂ ಆಗಳೆ ತೀವಿದ ಕಮ್ಮನಪ್ಪ ತುಪ್ಪದ ಕೊಡದೊಳು ಸಮಂತು ಮಡಗಿ ಇಟ್ಟೊಡೆ ಸೃಷ್ಟಿಗೆ ಚೋದ್ಯಂ ಅಪ್ಪಿನಂ. ಇದರ ಅನ್ವಯ ಆದ ನಂತರ ಅದರ ಅರ್ಥವನ್ನು ಅಥವಾ ಅದರ ವ್ಯಾಖ್ಯಾನವನ್ನು ನಾವು ಮಾಡಬಹುದು. ಒದವುಗೆ ನಿನ್ನ ಸಂತತಿಗೆ 100 ವರು ಉದಗ್ರ ಸುತರ್ಕಳ್. ನಿನ್ನ ಸಂತತಿಗೆ ಅಂದರೆ ಈ ಕುರುವಂಶಕ್ಕೆ ನಿನ್ನಲ್ಲಿ 100 ಜನ ಮಕ್ಕಳು ಉಂಟಾಗಲಿ, ಒದವುಗೆ ಒದಗಲಿ ಎಂದು. 100 ವರು ಎಂಥ ಮಕ್ಕಳು? ಉದಗ್ರ 100 ವರು. 100 ವರು ಉದಗ್ರ ಸುತರ್ಕಳು 100 ಜನ ಉಗ್ರರಾದಂತಹ ಪರಾಕ್ರಮವಂತರಾದಂತಹ ಮಕ್ಕಳು ಒದಗಲಿ ಎಂದು. ಒಂದೇ ಗರ್ಭದೊಳು ಏನೇ ನಿನ್ನ ಒಂದೇ ಗರ್ಭದಲ್ಲಿ ನಿನ್ನಲ್ಲಿಯೇ 100 ರು ಮಕ್ಕಳು ಈ ಸಂತತಿಗೆ ಆಗಲಿ ಎನ್ನುವಂಥ ಒಂದು ಭಾವನೆಯಿಂದ ಏನೇ ನಾನು ಈ ಅನುಗ್ರಹವನ್ನು ಮಾಡಿದೆ. ಕೆಮ್ಮನೆಂತೂ ಪೊಸದಿಕ್ಕಿದೆ. ನೀನು ಸುಮ್ಮನೆ ಕೆಮ್ಮನೆ ಅಂದರೆ ಸುಮ್ಮನೆ ಹೀಗೆ ಅದನ್ನು ಹೊಸೆದು ಹಿಸುಕಿ ಇಕ್ಕಿದೆ, ಹಾಳು ಮಾಡಿದೆ. ಪೊಲ್ಲದುಗೆ ಇದೆ, ಕೆಟ್ಟದನ್ನು ಮಾಡಿದೆ. ಪೊಲ್ಲದು ಅಂದರೆ ಕೆಟ್ಟದು. ಪೊಲ್ಲದುಗೆ ಇದೆ ಎಂದು ಮಾಣದೆ ಮುನಿ, ಮಾಣ ಅಥವಾ ತಡೆಯದೆ ಹಾಗೆ ಹೇಳಿ ತಡೆಯದೆ ಮುನಿ 100 ಪಿಂಡವನ್ನಾಗಲೇ ಆ 100 ಪಿಂಡಗಳನ್ನು ಕೂಡ ಆಗಲೇ ತೀವಿದ ಕಮ್ಮನಪ್ಪ, ತೀವಿದ ಅಂದರೆ ತುಂಬಿದ, ಕಮ್ಮನಪ್ಪ ಅಂದರೆ ಕಂಪಾಗಿರುವ, ಕಂಪು ಬರುವ ಅಥವಾ ಪರಿಮಳ ಬರುವ ತುಪ್ಪದ ಕೊಡದಳೆ ಸಮಂತು ಮಡಗಿಟ್ಟದೆ. ಒಂದೊಂದು ಕೊಡದಲ್ಲಿ ಕೂಡ ಅಂದರೆ 100 ಕೊಡಗಳನ್ನು ತುಂಬಿಸಿ ಅದರಲ್ಲಿ ಆ 100 ಪಿಂಡಗಳನ್ನು ಇಟ್ಟು ತೀವಿದ ಕಮ್ಮನಪ್ಪ ತುಪ್ಪದ ಕೊಡದಳೆ ಸಮಂತು ಮಡಗಿಟ್ಟಡೆ, ಸರಿಯಾಗಿ ಸಮಂತು ಎಲ್ಲವನ್ನು ಒಂದೇ ಪ್ರಕಾರವಾಗಿ ಮಡಗಿಟ್ಟಡೆ, ಮಡಗು ಅಂದರೆ ತುಂಬಿಸು ಎನ್ನುವಂಥ, ಅಲ್ಲಿ ಮಡಗು ಎನ್ನುವುದು ಈಗಲೂ ಕೂಡ ಕನ್ನಡದಲ್ಲಿ ಬಳಕೆ ಆಗ್ತದೆ, ಅಲ್ಲಿ ಇಡು ಎನ್ನುವಂಥದ್ದು, ಇಲ್ಲಿ ತುಂಬಿಸಿ ಇಡು ಮಡಗಿಟ್ಟಡೆ ಸೃಷ್ಟಿಗೆ ಚೋದ್ಯಮಪ್ಪಿನಂ, ಅದು ಇಡೀ ಪ್ರಪಂಚಕ್ಕೆ ಅಥವಾ ಭೂಮಂಡಲಕ್ಕೆ ಚೋದ್ಯ ಎನ್ನುವ ಹಾಗೆ ಆ ವ್ಯವಸ್ಥೆಯನ್ನು ವೇದವ್ಯಾಸ ಮಹರ್ಷಿಗಳು ಮಾಡಿದರು. ಅಂದರೆ 100 ಪಿಂಡಗಳು ಗರ್ಭದಿಂದ ಆಚೆಗೆ ಬಂದಿವೆ. ಈಗ ಅದನ್ನು ಬಿಟ್ಟಿದರೆ ಆ 100 ಗರ್ಭದಲ್ಲಿ ಬಂದಿರುವಂಥ 100 ಪಿಂಡಗಳು ಕೂಡ ವ್ಯರ್ಥವಾಗ್ತವೆ. ಈ ಮಹರ್ಷಿ ತನ್ನ ತಪಸ್ಸಿನ ಶಕ್ತಿಯಿಂದ ಗಾಂಧಾರಿಗೆ ನಿನ್ನ ಗರ್ಭದಲ್ಲಿ 100 ಮಕ್ಕಳು ಅದರಲ್ಲೂ ಕೂಡ ಪರಾಕ್ರಮವಾದಂತಹ ಮಕ್ಕಳು ಹುಟ್ಟಲಿ ಎನ್ನುವ ಕಾರಣಕ್ಕಾಗಿ ನಾನು ವರವನ್ನು ಕೊಟ್ಟರೆ ಅದನ್ನು ಹೊಸೆದು ನೀನು ಕೆಟ್ಟದನ್ನು ಮಾಡಿದೆ ಎಂದು ಹೇಳಿ 100 ಕೊಡಗಳನ್ನು ತರಿಸಿ ಅದರಲ್ಲಿ ತುಪ್ಪವನ್ನು ತುಂಬಿಸಿ ಆ ಪಿಂಡಗಳನ್ನು ಅದರಲ್ಲಿ ಹಾಕಿ ಇಟ್ಟ. ಅದು ಸೃಷ್ಟಿಗೆ ಚೋದ್ಯ ಎನ್ನುವ ಹಾಗೆ ಆಯಿತು ಎನ್ನುವುದು ಈ ಪದ್ಯದ ಒಟ್ಟು ಅರ್ಥ.
1: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು. ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ? ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು. ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
4: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಹಾಕೊಡ್ತಾರ ಬಿಡು.
3: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು. ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
4: ಹಂಗ ಅದ್ಯಾಕಂತೆ?
3: ಅಲ್ ಕಣವಿ ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
4: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ ಮನೆಗ್ ಹೋಗಿ ಈಗ್ಲೆ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
3: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
5: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನಾನೊಬ್ಬ ನಿವೃತ್ತ ಶಿಕ್ಷಕ. ನನ್ನ ಮಗ ಆದಿಚುಂಚನಗಿರಿ ಪಿ ಯು ಕಾಲೇಜ್ನಲ್ಲಿ ಓದ್ದ. ಅವನು ಬೆಸ್ಟ್ ಕರಿಯರ್ ರೂಪಿಸಿಕೊಳ್ಳೋಕೆ ಸಾಧ್ಯವಾಯಿತು.
3: ನಮಸ್ಕಾರ, ನಾನೊಬ್ಬ ಆಟೋ ಡ್ರೈವರ್. ನನ್ನ ಮಗ ಶಿವಮೊಗ್ಗದ ಆದಿಚುಂಚನಗಿರಿ ಕಾಲೇಜ್ ಇದೆಯಲ್ಲ, ಅಲ್ಲಿ ಓದ್ದ. ಕಡಿಮೆ ಫೀಸು, ಉತ್ತಮ ಶಿಕ್ಷಣ ಕೊಡ್ತಾರೆ ಕಣ್ರಿ. ಆ ಸಂಸ್ಥೆಗೆ ನಾನು ಯಾವಾಗಲೂ ಋಣಿ.
4: ನಿಮ್ಗೆ ಗೊತ್ತಾ, ನನಗೆ ಈಸಿಯಾಗಿ ಇಂಜಿನಿಯರಿಂಗ್ ಸೀಟ್ ಸಿಗೋಕ್ಕೆ ಕಾರಣ ನಮ್ಮ ಆದಿಚುಂಚನಗಿರಿ ಪಿ ಯು ಕಾಲೇಜು. ಯಾಕೆ ಅಂದರೆ ಇಲ್ಲಿ JEE, NEET, KCET ಸೂಕ್ತವಾದ ಟ್ರೈನಿಂಗ್ನ ಸ್ಟಾರ್ಟಿಂಗ್ನಿಂದೇ ಕೊಟ್ಟರು. ಸೊ ನನಗೆ ಆರಾಮಾಯಿತು.
5: Hi, I'm a doctor. I have seen many colleges, but for the holistic development of your children, there is no better college like Shri Adichunchanagiri PU College, Shivamogga.
6: Prati vidyarthige doriyuttide samartha shikshana. Vidyarthiya sarvatomukha pragatige aadyate needuva Malanadina hemmeya samsthe Shri Adichunchanagiri Swatantra Padavi Purva College, Sharavati Nagara, Shivamogga. Mobile sankhe 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
5: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
0: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
7: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
8: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818385083. ಸಂಖ್ಯೆ ಮತ್ತೊಮ್ಮೆ 0818285803. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಏನ್ ಮೇಡಮ್, ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಎಂತ ಚಂದ, ಮೀಸೆ ಇನ್ನು ಚಂದ, ತುಂಬಿದ ಆಸೆ ಬಲು ಚಂದ, ಇವನ ಮುದ್ದಾದ ಮಗನು ಅತಿ ಚಂದ, ರಾಜಾಧಿರಾಜ. ಮೋರೆ ಎಂತ ಚಂದ, ಮೀಸೆ ಇನ್ನು ಚಂದ, ತುಂಬಿದ ಆಸೆ ಬಲು ಚಂದ, ಇವನ ಮುದ್ದಾದ ಮಗನು ಅತಿ ಚಂದ, ರಾಜಾಧಿರಾಜ.
1: ಅಮ್ಮಣಿ, ಇವ್ರು ಯಾರು ನಿನಗೆ ಗೊತ್ತಾ?
2: ನೀನೇ ಹೊಸಿಯಾಳು ಕೇಳುವ.
0: ಅಂದಿಲ್ಲ ಇಂದಿಲ್ಲ ಮುಂದೆಂದು ಹುಟ್ಟೊಲ್ಲ, ಇಂಥವ್ರು ನಾಡಲ್ಲಿ ಯಾರಿಲ್ಲ, ಇವರು ಆಳೋಕೆ ಬಂದೋರು ಸುಳ್ಳಲ್ಲ,
3: ಆಳೋಕೆ ಬಂದೋರು ಸುಳ್ಳಲ್ಲ.
0: ಇವನಂಥ ಹಮ್ಮೀರ, ಇವನಂಥ ಸುಕುಮಾರ, ಕೋಟಿಗೆ ಬಬ್ಬ ಸುಳ್ಳಲ್ಲ, ಇಂಥ ಜೋಡಿಯು ಎಲ್ಲೂ ಸಿಕ್ಕಲ್ಲ,
3: ಜೋಡಿಯು ಎಲ್ಲೂ ಸಿಕ್ಕಲ್ಲ.
0: ರಾಜಾಧಿರಾಜ.

0: ಇವರ ಹೊಟ್ಟೆ ಎಲ್ಲ ಹೆಂಡದ ಗುಡಾಣವಂತೆ. ಮಾತಲ್ಲಿ ಹುಲಿಯಂತೆ ನೋಡೋದು ಹದ್ದಂತೆ, ಆಸೆಯು ಮನದಲ್ಲಿ ಕಡಲಂತೆ, ಇವರು ಗುಣದಲ್ಲಿ ಗುಳ್ಳೆ ನರಿಯಂತೆ,
1: ಇವರು ಗುಣದಲ್ಲಿ ಗುಳ್ಳೆ ನರಿಯಂತೆ,
0: ಆಡೋದು ಒಂದಂತೆ ಮಾಡೋದು ಬಂದಂತೆ, ಕಾಲಕ್ಕೆ ತಕ್ಕಂತೆ ಇವರಂತೆ, ಇನ್ನು ಎಂದೆಂದು ಇವರಿಗೆ ನಿಶ್ಚಿಂತೆ,
1: ಇನ್ನು ಎಂದೆಂದು ಇವರಿಗೆ ನಿಶ್ಚಿಂತೆ.

0: ತರ್ತಾಳೆ
1: ಚಂದುಲಿ ಹೆಣ್ಣು ಬರ್ತಾಳೆ ನಾಳೆ ಹುಡುಗರೆಯೊಂದ ತರ್ತಾಳೆ ಬೇಕಾದ್ದು ತಂದು ಕೊಡ್ತಾಳೆ ನಿನ್ನ ಸರಿಯಾದ ದಾರಿಗೆ ತರ್ತಾಳೆ ನಿನ್ಗಾಗೆ ಅಲ್ಲಿ ಕಾದವಳೆ ಹೋಗು ಹಿಂದೇನೆ ಓಡೋಡಿ ಬರ್ತಾಳೆ
2: ಚಂದ ಮೀಸ ಇನ್ನು ಚಂದ ತುಂಬಿದ ಆಸೆ ಬಲು ಚಂದ ಇವನ ಮುದ್ದಾದ ಮಗನು ಅತಿ ಚಂದ
3: ಹಿಗ್ಗುತ್ತಪ್ಪ ಮೇಲೆ ಇದ್ದಾನಪ್ಪ ತಪ್ಪು ಒಪ್ಪು ಎಲ್ಲ ಅವನು ಅಲ್ಲೇ ಇದ್ದು

ನಿನ್ನ ನನ್ನ ಬಲ್ಲ ಅವನಂತೆ ಇಲ್ಲೇ ಅಲ್ಲ ನನ್ನ ನಿನ್ನ ಬಲ್ಲ ಅವನಿಲ್ಲದೆ ಏನೋ ಇಲ್ಲ

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
2: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
0: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042. ಮೊಬೈಲ್ ಸಂಖ್ಯೆ 9535191545.
0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
5: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818128083. ಸಂಖ್ಯೆ ಮತ್ತೊಮ್ಮೆ 0818235808083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಆಶಾ, ಏನ್ ಯೋಚನೆ ಮಾಡ್ತಾ ಇದೀಯಾ?
7: ಉಷಾ, ನನ್ ಮಗಳನ್ನ 8th class ಸೇರಿಸ್ಬೇಕು, ಆದ್ರೆ ಯಾವ ಸ್ಕೂಲಿಗೆ ಸೇರಿಸೋದು ಅಂತಾನೆ ಗೊತ್ತಾಗ್ತಿಲ್ಲ.
3: ಆಶಾ, ಹೆಣ್ಮಕ್ಳ ಸೇಫ್ಟಿ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೋಬೇಡ. ನಮ್ಮ ಶಿವಮೊಗ್ಗದಲ್ಲೇ ಕೇವಲ ವಿದ್ಯಾರ್ಥಿನಿಯರಿಗೆ ಮಾತ್ರ ಇರೋ ಸೂಪರ್ ಸ್ಕೂಲ್ ಅಂತಂದ್ರೆ ಪ್ರತಿಷ್ಠಿತ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಕಸ್ತೂರಬಾ ಬಾಲಿಕಾ ಪ್ರೌಢಶಾಲೆ. ಇಲ್ಲಿ ಬರೀ ಹೆಣ್ಮಕ್ಳೇ ಇರೋದ್ರಿಂದ ನಮಗೂ ನೆಮ್ಮದಿ, ಅವರಿಗೂ ಫುಲ್ ಸೇಫ್ಟಿ ಮತ್ತು ಒಳ್ಳೆ ಸಂಸ್ಕಾರ ಕೂಡ ಸಿಗುತ್ತೆ.
7: ಹೌದಾ ಆಶಾ? ಅಲ್ಲಿ ಎಜುಕೇಶನ್ ಹೇಗಿದೆ? ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡು ಕೂಡ ಇದೆಯಾ?
3: ಹೌದು ಆಶಾ, ಎರಡೂ ಇದೆ. ನಿಂಗೊತ್ತಾ, ಲಾಸ್ಟ್ ಇಯರ್ 100% ರಿಸಲ್ಟ್ ಬಂದಿದೆ. ಎಕ್ಸ್ಪೀರಿಯನ್ಸ್ ಇರೋ ಟೀಚರ್ಸ್, ಸ್ಮಾರ್ಟ್ ಕ್ಲಾಸ್, ಕಂಪ್ಯೂಟರ್ ಎಜುಕೇಶನ್, ಉತ್ತಮ ಗ್ರಂಥಾಲಯ, ಪ್ರಯೋಗಾಲಯ, NCC ಎಲ್ಲಾ ಇದೆ. ಜೊತೆಗೆ ಫ್ರೀ ಬುಕ್ಸ್, ಬಿಸಿಯೂಟ, ಸ್ಕಾಲರ್ಶಿಪ್ ಕೂಡ ಸಿಗುತ್ತೆ.
1: 2026-27 ಸಾಲಿನ ಅಡ್ಮಿಷನ್ ಓಪನ್ ಆಗಿದೆ. ತಡ ಮಾಡದೆ ಇಂದೇ ಅಡ್ಮಿಷನ್ ಮಾಡಿಸಿ. ಕಸ್ತೂರಬಾ ಬಾಲಿಕಾ ಪ್ರೌಢಶಾಲೆ, KT ಶಾಮಯ್ಯಗೌಡ ರಸ್ತೆ, TSB ವೃತ್ತ, ಗೋಪಿ ಸರ್ಕಲ್, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9483990 0030. ಸಂಖ್ಯೆ ಮತ್ತೊಮ್ಮೆ 9483990 0030.
8: ಹಾಯ್, ನಮಸ್ಕಾರ, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸಂಜೆಯ ಸಮಯ 4 ಗಂಟೆ ಆಗಿದೆ. ಕಾಫಿ ವಿತ್ ಆರ್ಜಿ ಶೋನ ನಡೆಸೋದಕ್ಕೆ ನಾನು ಬಂದಿದ್ದೀನಿ, ಆರ್ಜಿ ಶ್ರೀಧರ್. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಸಹ ಕರೆ ಮಾಡಿ ಮಾತಾಡ್ತಾ ಇವತ್ತಿನ ಶೋನಲ್ಲಿ ನಮ್ಮ ಜೊತೆನಲ್ಲಿ ಎಂಜಾಯ್ ಮಾಡಬಹುದು. ಏನಪ್ಪ ವಿಷಯ ಅಂತ ಕೇಳ್ತಾ ಇದ್ರಾ? ಸಂಜೆಯ ಸಮಯ ಆಗಿರೋದ್ರಿಂದ ನಿಮ್ಮ ಜೊತೆ ಇವತ್ತು ಮಾತಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಮ್ಮ ಕಡೆ ವೆದರ್ ಕೂಡ ಸ್ವಲ್ಪ ಕೂಲ್ ಆಗಿದೆ. ಅಂಡ್ ಒಳಗಡೆ ಮಾತ್ರ ಸಿಕ್ಕಾಪಟ್ಟೆ ಶೆಕೆ. ಯಾಕೆಪ್ಪ ಅಂತಂದ್ರೆ ಇವತ್ತು ಪವರ್ ಇಲ್ಲ, ಆ್ಯಂಡ್ ನಾವೆಲ್ಲ ಕೂಡ ಸಿಕ್ಕಾಪಟ್ಟೆ ಬಿಸಿ ಬಿಸಿ ವೆದರ್ನ ಎಂಜಾಯ್ ಮಾಡ್ತಿದ್ದೀವಿ. ಎನಿವೆ, ನೀವು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡ್ತಾ ಇವತ್ತಿನ ಶೋನಲ್ಲಿ ಏನು ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ, ಈಗ ನಮ್ಮೆಲ್ಲರೂ ಮನೆ ಮುಂದೆ, ಹಳ್ಳಿ ಆಗಿರ್ಬೋದು ಸಿಟಿ ಆಗಿರ್ಬೋದು, ಎಲ್ಲರೂ ಮನೆ ಮುಂದೆ ಇವಾಗೆಲ್ಲ ತರಕಾರಿ ಮಾರಾಟ ಮಾಡೋದಕ್ಕೆ ಅಥವಾ ಏನಾದರೂ ಒಂದು ಮಾರಾಟ ಮಾಡೋದಕ್ಕೆ ಅಂತ ಬರ್ತಾ ಇರ್ತಾರೆ. ಅಂದರೆ ತಳ್ಳುಗಾಡಿನಲ್ಲೇ ಆಗಿರ್ಬೋದು ಅಥವಾ ಬೈಕ್ಗಳಲ್ಲಿ ಸೈಕಲ್ಗಳಲ್ಲೆಲ್ಲ ಇಟ್ಕೊಂಡು ಬರ್ತಾ ಇರ್ತಾರೆ. ಸೊ ಆ ರೀತಿ ಮಾರಾಟ ಮಾಡೋದಕ್ಕೆ ಬರುವಂಥವರು ಕೆಲವೊಂದು ಅಷ್ಟು ಜನ ಪ್ರಾಡಕ್ಟ್ಗಳನ್ನ ಕೂಡ ತರಬಹುದು. ಆ್ಯಂಡ್ ಈ ಥರ ನಿಮ್ಮ ಮನೆ ಮುಂದೆ ಬರುವಂತಹ ಪ್ರಾಡಕ್ಟ್ ಆಗಿರ್ಬೋದು ಅಥವಾ ಯಾನೇ ಮಾರಾಟ ಮಾಡೋಕ್ಕೆ ಬರುವಂಥವ್ರು ಆಗಿರ್ಬೋದು, ಸೊ ಯಾವ್ಯಾವ ರೀತಿ ಕೂಗ್ತಾರೆ ಮತ್ತು ಯಾವ್ಯಾವ ರೀತಿ ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಅವರು ಸೊಪ್ಪು ತರಕಾರಿ ಅಥವಾ ಹಾಲು ಹಣ್ಣು ಈ ಥರದ್ದೆಲ್ಲ ಹೇಳ್ತಾ ಇರ್ತಾರೆ, ಅದನ್ನು ಇವತ್ತು ನಮ್ಮ ಜೊತೆ ಮಾತಾಡ್ತಾ ಇಮಿಡಿಯೇಟ್ ಮಾಡಿ ಕೂಡ ಹೇಳ್ಬೋದು. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ಮಾತಾಡ್ತಾ ಇವತ್ತಿನ ಶೋನಲ್ಲಿ ಇದೇ ವಿಷಯದ ಬಗ್ಗೆ ಮಾತಾಡಿ. ಆ್ಯಂಡ್ ಹಾಗೆ ಇನ್ನೊಂದು ವಿಷಯ ನಾನು ನೆನಪು ಮಾಡ್ಕೊಂಡೆ ಏನಂತಂದರೆ, ಈಗ ನಮ್ಮ ಮನೆ ಮುಂದೆ ಅಥವಾ ನಿಮ್ಮ ಮನೆ ಮುಂದೆ ಎಲ್ಲ ಸೊ ಕೆಲವೊಂದಷ್ಟು ಪ್ರಾಡಕ್ಟ್ಗಳನ್ನ ಮಾರ್ಕೆಟಿಂಗ್ ಮಾಡುವಂಥವ್ರು ಓಡಾಡಿರ್ತಾರೆ. ಸುಮಾರು ಸರಿ ಆ ಒಂದು ರಸ್ತೆನಲ್ಲಿ ಮಾರ್ಕೆಟಿಂಗ್ ಮಾಡೋದಕ್ಕೆ ಅಂತ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಆದರೆ ಕೆಲವು ದಿನಗಳಾದ ನಂತರದಲ್ಲಿ ಅವರು ಕಾಣಿಸ್ಕೊಳ್ಳೋದಿಲ್ಲ. ಆ ರೀತಿ ನಿಮಗೆ ಮಿಸ್ಸಿಂಗ್ ಅಂತ ಅನಿಸಿರುವಂತಹ ಯಾವ್ದಾದ್ರು ಪ್ರಾಡಕ್ಟ್ಗಳು ಅಥವಾ ಯಾವ್ದಾದ್ರು ಒಂದು ಫುಡ್ಡೋ ಅಥವಾ ಏನೋ ಒಂದು ತರಕಾರಿನೋ ಇವರೋ ಯಾರೋ ಇದ್ದರೆ ಅದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಹೇಳ್ಬೋದು. ಸೊ ಹಾಗಿದ್ರೆ ಕರೆ ಮಾಡಿ, ನಮ್ಮ ಸಂಖ್ಯೆ 9686209627 ಈ ಸಂಖ್ಯೆ ಕರೆ ಮಾಡಿ ನನ್ನ ಜೊತೆನಲ್ಲಿ ಮಾತಾಡಿ ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಫಸ್ಟ್ ಒಬ್ರು ಕಾಲ್ ಆಡಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ
9: ಹಲೋ
8: ನಮಸ್ತೆ.
9: ನಮಸ್ತೆ ಶ್ರೀಧರ್ ಸರ್, ಊಟ ಆಯ್ತಾ?
8: ಊಟ ಆಗಿದೆ. ಮೋನಿಕಾ ಅವರಾ?
9: ಹಾ ಸರ್.
8: ಹೇಗಿದ್ರ ಮೋನಿಕಾ ಅವರು?
9: ಚೆನ್ನಾಗಿದ್ದೀನಿ ಸರ್.
8: ಹೇಗಿದೆ ಹಾಸನ?
9: ಪರವಾಗಿಲ್ಲ, ಮಳೆ ಏನ್ ಬಂದಿಲ್ಲ, ಬೇರೆ ಕಡೆಗೆಲ್ಲ ಮಳೆ ಆಗಿದೆ, ಆದ್ರೆ ಕೂಲ್ ಆಗಿದೆ. 2-3 ದಿನದಿಂದ ಅಷ್ಟೇನು ಸೆಕೆ ಅನ್ನಿಸ್ತಾ ಇಲ್ಲ. ಸುತ್ತಮುತ್ತ ಮಳೆ ಆಗಿದೆ, ಹಾಸನಲ್ಲಿ ಯಾಕೋ ಬರ್ತಾ ಇಲ್ಲ.
8: ಓಕೆ, ಸೊ ಮೋನಿಕಾ ಅವರ
9: ಬಂತ?
8: ಮಳೆ ಇವತ್ತು ಬಂದಿಲ್ಲ ಮೇಡಮ್, ನಿನ್ನೆ ಸ್ವಲ್ಪ ಆಯ್ತು ಅನ್ಸುತ್ತೆ. ಹಾ ಓಕೆ, ಮೋನಿಕಾ ಅವರೇ, ಇವತ್ತಿನ ಟಾಪಿಕ್ ಏನಂತಂದ್ರೆ, ನಿಮ್ಮ ಮನೆ ಮುಂದೆ ಅಥವಾ ನಿಮ್ಮ ಏರಿಯಾದಲ್ಲಿ ಏನಾದ್ರು ತಳ್ಳುಗಾಡಿ ಅಥವಾ ಯಾರಾದರೂ ಮಾರ್ಕೆಟಿಂಗ್ ಮಾಡುವಂಥವ್ರು ಏನಾದ್ರು ಓಡಾಡ್ತಾರೆ ಅಂತಂದ್ರೆ, ಅಥವಾ ಈ ತರಕಾರಿ ಹಣ್ಣು ಹಾಲು ಈ ಥರದ್ದೆಲ್ಲ ತಗೊಂಡು ಬರ್ತಾ ಇರ್ತಾರಲ್ಲ, ಸೊ ಅವರೆಲ್ಲ ಯಾವ ಥರ ಕೂಗ್ತಾ ಇರ್ತಾರೆ, ನಿಮ್ಮನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಅವರು ಕೂಗುವಂತಹ ಕೂಗು ಯಾವ ರೀತಿನಲ್ಲಿ ಇರುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡ್ತಿದ್ವಿ. ಸೊ ನಿಮಗೆ ಅಂತ ಇಂಟ್ರೆಸ್ಟಿಂಗ್ ಅಂತ ಅನ್ಸಿರುವಂತಹ ಯಾವ್ದಾದ್ರು ಕೂಗುಗಳಿದ್ರೆ ಅದನ್ನ ಹೇಳ್ಬೋದು ಇವತ್ತು.
9: ಈಗೆಲ್ಲ ಡಿಸೈನ್ ಡಿಸೈನ್ ಆಗಿ ಹಾಕೊಂಡ್ ಬರ್ತಾರೆ ಇವಾಗ, ಹೆಂಗ್ ಗೊತ್ತಾ? ಮುಂಚೆ ಅವರೇ ಸೈಕಲ್ ಅಲ್ಲೋ ಅಥವಾ ನಡ್ಕೊಂಡು ಬಾಯಲ್ಲಿ ಹೇಳ್ಕೊಂಡ್ ಬರೋರು ಈಗ ಎಂತ, ಈಗೆಲ್ಲ 2-wheeler ತಗೊಂಡ್ಬಿಟ್ಟು ಇವಾಗ ಎಲ್ಲ ಮೈಕ್ ಅಲ್ಲಿ ಫಿಕ್ಸ್ ಅಂದ್ರೆ ಇದು ಸ್ಪೀಕರ್ ಫಿಕ್ಸ್ ಮಾಡ್ಕೊಂಡ್ಬಿಡ್ತಾರೆ. ಯಾರಿಗ ಬಾಯಲ್ಲಿ ಕೂಗಲ್ಲ ಈಗ, ಇದೆಲ್ಲ ಏನು ಇದು ಸಾಕು ಕತ್ರಿ ಎಲ್ಲ ಬರ್ತಾರಲ್ಲ, ಅದು ಕೂಡ ಅವರು ಅದೇ ತರಾನೇ. ಆಮೇಲೆ ಜಿಪ್ ಎಲ್ಲ ಹಾಕ್ತಾರಲ್ಲ ಬ್ಯಾಗ್ ಗಳಿಗೆ, ಶರ್ಟ್ ಇದಕ್ಕೆಲ್ಲ, ಸ್ವೆಟರ್ಗೆಲ್ಲ, ಅವರು ಕೂಡ ಒಂದ್ ರೀತಿ ಏನೋ ಸಾಂಗ್ ಏನೋ ಅನ್ನೋ ತರ ಒಳ್ಳೆ ಚೆನ್ನಾಗಿ ಹಾಡಕ್ ಇದಾಕೊಂಡ್ ಬರ್ತಾರೆ. ಆಮೇಲೆ ಇವರೆಲ್ಲ ಅಷ್ಟೇನೆ, ಏನೋ ಹಣ್ಣು ಮಾರೋರು ಇರ್ಬೋದು ಅಥವಾ ತರಕಾರಿಗಳು, ಯಾರು ಈಗ ಕಷ್ಟ ಪಡಲ್ಲ ಕಿರ್ಚ್ಕೊಳ್ಳೋದೆಲ್ಲ ಆ ತರ ಬಾಯಿಂದ. ಈಗೆಲ್ಲ ಒಂದೊಂದು ಪುಟ್ ಪುಟಾಣಿ ಮೈಕ್ ಅಲ್ಲಿ ಇಟ್ಕೊಂಡ್ ಬಿಡ್ತಾರೆ. ಅದ್ರಲ್ಲಿ ಮತ್ತೆ ಅವ್ರು ಅದನ್ನ ಫಿಕ್ಸ್ ಮಾಡ್ತಿರ್ತಾರೆ ಕೆಲವೊಂದು, ಅದ್ರಷ್ಟಕ್ಕೆ ಅದ್ ಬರ್ತಾ ಇರುತ್ತೆ. ಅವ್ರೇನ್ ಹೇಳೋ ಅವಶ್ಯಕತೆ ಇರಲ್ಲ. ಇನ್ನು ತುಂಬಾನೇ ಕಮ್ಮಿಡಿದ್ರೆ ಕಸದ್ ವ್ಯಾನ್, ಕಸದ್ ವ್ಯಾನ್ ಅದು ಒಳ್ಳೆ ಬೆಳಕ್ಕೆನೆ ಒಳ್ಳೊಳ್ಳೆ ಸಾಂಗ್ ಹಾಕೊಂಡ್ ಬರುತ್ತೆ ಕೆಲವು ಕಸದ್ ವ್ಯಾನ್. ಇನ್ ಕೆಲವರು ಅವೇರ್ನೆಸ್ ತರುವಂತದ್ದು, ನಮ್ಮ ಏರಿಯಾಗ್ ತರೋ ಕಸದ್ ವ್ಯಾನು ಕಸನ ರಸ್ತೆಲಿ ಯಾಕೆ ಸಿಬಾರ್ದು, ಹಸಿ ಕಸ ಒಣ ಕಸ ಹೇಗೆ ಬೇರ್ಪಡಿಸ್ಬೇಕು, ಆ ಕಸನ ಆಚೆ ಎಸೆಯೋದ್ರಿಂದ ಯಾವ್ಯಾವ ಕಾಯಿಲೆಗಳು ಬರುತ್ತೆ ಆತರ ಎಲ್ಲ ಹೇಳ್ಕೊಂಡ್ ಬರುತ್ತೆ. ಅದೊಂಥರ ಖುಷಿ ಆಗುತ್ತೆ, ಅದೊಂಥರ ಮೆಮೊರಬಲ್. ಇನ್ ಕೆಲವು ಕಡೆ ಎಲ್ಲ ನೋಡಿದೀನಿ ಇದು ಆಟೋ ಕಸದ ವ್ಯಾನ್ಗಳ ಆಟೋಗಳು ಸಾಂಗ್ ಹಾಕೊಂಡು ದೇವ್ರ ಸಾಂಗ್ ಅಥವಾ ಅದೇ ಕಸದ ಅಂದ್ರೆ ಒಂದು ಯಾವ್ದಾದ್ರು ಸಾಂಗ್ ಟ್ಯೂನ್ಗೆ ಕಸ ಹಾಕಿ ಎದ್ದು ಬಾ ಕಸ ಹಾಕಿ ಅಂತ ಆತರ ಏನೋ ಒಂದು ಇದನ್ನ ಹಾಕೊಂಡ್ಬಿಟ್ಟಿರ್ತಾರೆ, ಅದು ಚೆನ್ನಾಗಿರುತ್ತೆ ಒಂಥರ ಕೇಳೋಕೆ. ಈಗ ಅವೆಲ್ಲ ತುಂಬಾ ಅಪ್ಡೇಟ್ ಆಗಿದ್ದಾರೆ ಶ್ರೀಧರ್, ಎಲ್ಲ ಮಾಡರ್ನೈಸ್ ಆಗಿದ್ದಾರೆ. ಮುಂಚೆ ತರ ಬರ್ತಾರೆ ಎಲ್ರು ರೋಡ್ಗಳಲ್ಲಿ, ಬಟ್ ಯಾರು ರಿಸ್ಕ್ ತಗೊಂತ ಇಲ್ಲ, ಆರಾಮಾಗಿ ಬಂದು ಎಲ್ಲ ವ್ಯಾಪಾರ ಮುಗಿಸ್ಕೊಂಡು ಹೋಗ್ತಾರೆ, ಅದು ಖುಷಿ ಆಗುತ್ತೆ.
8: ಇಷ್ಟೆಲ್ಲ ಹೇಳಿದ್ರಿ ಇವಾಗ, ಸೊ ಒಂದ್ ಯಾವ್ದನ್ನಾರು ನಿಮಗೆ ತುಂಬಾ ಇಷ್ಟ ಆಗಿರೋದನ್ನ ಇಮಿಟೇಟ್ ಮಾಡಿ ಹೇಳ್ಬೇಕು ಇವಾಗ ನಮ್ಗೆ.
9: ಅದೇ ಕಸದ ಗಾನೇ ಜಾಸ್ತಿ, ಅದು ಕಸದ
8: ಹೇಳಿ ನೋಡೋಣ ಒಂದ್ ಎರಡ್ ಲೈನ್ ಹೇಳಿ ಅದ್ ಯಾವ್ತರ ಹೇಳ್ತಾರೆ.
9: ಅಲ್ಲ ಅಂದ್ರೆ ಅದು ಸ್ವಲ್ಪ ಮಾತಾಡ್ಕೊಂಡ್ ಬರತ್ತೆ. ಆಮೇಲೆ ಅದೇ ತರವೆಲ್ಲ ತಗ್ಗಿ ನಿನ್ನ ತಂಗೂರಿ ಆತರ ಆತರ ಕಸ ಹಾಕ್ಬೇಡಿ, ಅದು ನನ್ಗೆ ಲಿರಿಕ್ಸ್ ಅಷ್ಟು ಬರ್ತಾ ಇಲ್ಲ. ಅಂದ್ರೆ ಕಸ ಹಾಕು ಬಾ ತಂಗಿ ಆತರ ಹೇಳ್ಕೊಂಡ್ ಬರತ್ತೆ, ಅದು ಒಂಥರ ಚೆನ್ನಾಗಿರತ್ತೆ, ಅದೊಂಥರ ಕೇಳತ್ತೆ. ಮದ್ ಮಧ್ಯೆ ಮಾತುಗಳು ಅದೇ ಯಾಕೆ ಕಸನ ಬೇರ್ಪಡಿಸ್ಬೇಕು, ಕಸನ ರಸ್ತೆಲಿ ಎಸೆಯೋದ್ರಿಂದ ಏನಾಗುತ್ತೆ, ಆಮೇಲೆ ಸುಡಬಾರದು ಬೆಂಕಿನಲ್ಲಿ ಪ್ಲಾಸ್ಟಿಕ್ ತರದೆಲ್ಲ, ಅದರಿಂದ ಎಷ್ಟು ಪೊಲ್ಯೂಷನ್, ಇದೆಲ್ಲ ಹೇಳ್ಕೊಂಡ್ ಬರುತ್ತೆ ಮದ್ ಮಧ್ಯೆ. ಅದಿಷ್ಟ ಆಗತ್ತೆ. ನಮ್ಮ ನಮ್ದು ರೋಡ್ ಬರೋ ಏರಿಯಾಗ್ ಬರೋ ವ್ಯಾನ್ ಮಾತ್ರ ಆತರ, ಇನ್ ಬೇರೆ ಬೇರೆ ನೋಡಿದೀನಿ ಅಕ್ಕಪಕ್ಕ ಎಲ್ಲ ಅವರೆಲ್ಲ ಸಾಂಗ್ ಗಳು ಫಿಲ್ಮ್ ಸಾಂಗ್ ಗಳು ಹಾಕೊಂಡು
8: ಹೋಗ್ಬಿಡ್ತಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಮೋನಿಕಾ ಅವರೇ, ಚೆನ್ನಾಗಿ ಮಾತಾಡಿದ್ರಿ.
9: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
8: ಓಕೆ, ಮೋನಿಕಾ ಅವ್ರು ಕರೆ ಮಾಡಿದ್ರು ಹಾಸನದಿಂದ. ಅವರು ಕೂಡ ಕರೆ ಮಾಡಿ ಸೊ ಅವರ ಏರಿಯಾದಲ್ಲಿ ಅವರ ಸುತ್ತಮುತ್ತ ಎಲ್ಲ ಓಡಾಡುವಂತಹ ವೆಹಿಕಲ್ಗಳ ಬಗ್ಗೆ ಮತ್ತೆ ಯಾರ್ಯಾರು ಅಲ್ಲೆಲ್ಲ ಮಾರಾಟ ಮಾಡೋಕೆ ಬರ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಹೇಳ್ತಾ ಇದ್ರು. ಸೊ ಹಾಗೀಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಕೂಡ ಇದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
10: ನಮಸ್ತೆ ಸರ್.
8: ನಮಸ್ತೆ, ಪ್ರೇಮ ಅವರು?
10: ಹೌದು ಸರ್.
8: ಹಾ ಪ್ರೇಮ ಅವರು, ಹೇಗಿದ್ದೀರಾ?
10: ಚೆನ್ನಾಗಿದ್ದೀನಿ ಸರ್.
8: ಹಾಸನದವರೇ ಫಸ್ಟ್ ಕಾಲರ್ ಅಲ್ಲ? ಓಕೆ, ಹೇಗಿದೆ ಮೇಡಮ್ ನಿಮ್ಮ ಏರಿಯಾ ಕಡೆಗೆಲ್ಲ, ಬಿಸಿಲು ಜೋರ ಇದೆಯಾ?
10: ಬಿಸಿಲಿದೆ ಸರ್, ಮಳೆನೆ ಬರ್ತಿಲ್ಲ ಸರ್, ಮಳೆಗಾಗಿ ಕಾಯ್ತಿದೀವಿ, ಮಳೆನೇ ಇಲ್ಲ ಸರ್, ತುಂಬಾ ಸೆಕೆ ಇದೆ.
8: ನೀವು ಕಾಲ್ ಮಾಡಿ ಕರ್ಸ್ಬೇಕಪ್ಪ ಮಳೆನ. ಓಕೆ ಪ್ರೇಮ ಅವ್ರ,
10: ಹೇಳಿ ಸರ್.
8: ಏನ್ ಊಟ ಮಾಡಿದ್ರಿ ಇವತ್ತು ಮಧ್ಯಾಹ್ನ ಸ್ಪೆಷಲ್?
10: ಇವತ್ತು ಸ್ಪೆಷಲ್ ಮುದ್ದೆ ಅಂತೂ ಇದ್ದೇ ಇರುತ್ತೆ ಸರ್, ತರಕಾರಿ ಸಾರು ಮುದ್ದೆ ಅನ್ನ ಸರ್.
8: ಓಕೆ ಓಕೆ, ಸೊ ಇವತ್ತಿನ ಟಾಪಿಕ್ ಗೊತ್ತಾಯ್ತಾ ಪ್ರೇಮ ಅವ್ರಿಗೆ?
10: ಅದೇ ಇವರು ನಮ್ ಏನೆಲ್ಲ ಮಾರಕ್ ಬರ್ತಾರಲ್ಲ ಸರ್.
8: ನೋಡಿ ಕರೆಕ್ಟ್, ನಿಮ್ಮನೆ ಹತ್ರ ನಿಮ್ಮ ಏರಿಯಾದಲ್ಲಿ ಯಾರಾದ್ರು ಮಾರಾಟ ಮಾಡಕ್ ಬರ್ತಾರೆ ಅಂತಂದ್ರೆ ಯಾವ ತರ ಕೂಗ್ತಾ ಇರ್ತಾರೆ, ಡಿಸೈನ್ ಡಿಸೈನ್ ಆಗಿ, ಮತ್ತೆ ನಿಮಗೆ ಅದ್ರಲ್ಲಿ ತುಂಬಾ ಇಷ್ಟ ಆಗಿದ್ ಯಾವ್ದು?
10: ನಮ್ಗೆ ತರಕಾರಿದೊಂದ್ ಇರಲ್ವಲ್ಲ ಸರ್, ಸಾಂಬಾರ್ ಏನ್ ಮಾಡೋಣ ಅನ್ಕೊಂಡಿರ್ತೀವಲ್ಲ
8: ಸರ್,
10: ಟೊಮಾಟೋ ಬದ್ನೆಕಾಯಿ ಎಲ್ಲ ತರಕಾರಿ ಹೇಳ್ತಿರ್ತಾರೆ, ಸೊಪ್ಪು ಸಾಂಬಾರ್ ಸೊಪ್ಪು ಸಬ್ಸಿಗೆ ಮೆಂತ್ಯ ಅಂದ್ರೆ ಅವ್ರ ಆಗ ಕೇಳಿದ ತಕ್ಷಣ ಓ ನಮ್ಗೆ ಇವತ್ತು ಯಾವ ಸಾಂಬಾರ್ ಒಂದು ಒಂದ್ ತಲೆಗೆ ಹೋಗ್ಬಿಡುತ್ತೆ ಸರ್. ಹಾಗೋಗಿ ಅವ್ರ ಹೆಸರೆಲ್ಲ ಕೂಗಿರ್ತಾರಲ್ಲ, ಆಗ ತಲೆಯಲ್ಲಿ ಓ ಇವತ್ತು ಇದನ್ನೇ ಸಾರ್ ಮಾಡಿದ್ರೆ ಆಗತ್ತೆ, ಆಗ ಹೋಗ್ಬಿಟ್ಟು ತಕ್ಕ ತಗೊಂಬರುತ್ತೆ ಸರ್ ಅರ್ಜೆಂಟ್ ಅಲ್ಲಿ. ಚೆನ್ನಾಗಿರುತ್ತೆ ಸರ್, ಅದೊಂಥರ ಈ ತರಕಾರಿದ್ದೇ ವಿಶೇಷ ನಮ್ಗೆ, ಯಾಕೆಂದ್ರೆ ಬೆಳಗ್ಗೆ ತಿಂಡಿ ಮಾಡ್ಕೊಂಡಿರ್ತೀವಿ, ಮಧ್ಯಾಹ್ನ ಏನ್ ಮಾಡ್ಬೋದು ಅಂತ ಯೋಚನೆಯಲ್ಲಿ ಇದ್ದಾಗ ಕರೆಕ್ಟ್ ಆಗ ಸೌಂಡ್ ಬಂದ್ಬಿಡುತ್ತೆ ಸರ್ ನಮ್ಗೆ, ಟೊಮಾಟೋ ಬದ್ನೆಕಾಯಿ ಅಂತ ಎಲ್ಲ ಕೂಗ್ಬಿಡ್ತಾರಲ್ಲ, ಇದನ್ನ ತಗೊಂಡ್ರೆ ಸರಿ ಹೋಗುತ್ತೆ ಒಂದ್ ಐಡಿಯಾ ಬಂದ್ಬಿಡುತ್ತೆ.
8: ಮತ್ತೆ ಯಾವ್ ನಿಮ್ಗೆ ಇಷ್ಟ ತುಂಬಾ ನಿಮ್ಮ ಏರಿಯಾದಲ್ಲಿ ತುಂಬಾ ಡಿಫ್ರೆಂಟ್ ಆಗಿ ಕೂಗೋರು ಯಾರಿದ್ದಾರೆ, ಯಾರು ಬರ್ತಾರ ಆತರ?
10: ಅವ್ರು ತುಂಬಾ ಇತ್ತೀಚೆಗಂತೂ ಹಾಸ್ಗೆ ಹಾಸ್ಗೆ ಅಂತ ಕೂಗ್ತಾನೆ ಇರ್ತಾರೆ ಸರ್ ಅವರು, ಒಬ್ರಿಂದ ಒಬ್ರು ಬರ್ತಾರೆ, ಅದೇನು ಅಂತ ಗೊತ್ತಿಲ್ಲ ಸರ್, ಸಿಕ್ಕಾಬಿಟ್ಟಿದ ಹಾಸ್ಗೆ ಮಾಡೋರಾಗಿರ್ಲಿ ತರಕಾರಿ ಹೆಚ್ಚಿರ್ತಾರೆ, ಮತ್ತೆ ಹಣ್ಣುಗಳು ಇವ್ರು ಎಲ್ಲ ಬರ್ತಾರೆ ಸರ್ ಇತ್ತೀಚೆಗೆ, ಬಾಳೆಹಣ್ಣು ಹಂಗಾಗಿ ನಮ್ಗೆ ಒಂದೊಂದ್ ಸ್ವಲ್ಪ ಏನು ಮನೇಲಿ ಇಲ್ಲ ಅಂದಾಗ ಹೋಗಿ ತಗೊಂಬರಕ್ ಅದೊಂಥರ ಚೆನ್ನಾಗಿರುತ್ತೆ ಸರ್ ಅವ್ರು
8: ಕೂಗೋದಿಲ್ಲ. ಹಂಗಾಗಿ ತರಕಾರಿ ಕೂಗೋದು ನಿಮ್ಗೆ ಇಷ್ಟ ಆಗುತ್ತೆ, ತಕ್ಷಣ ಹೋಗಿ ತರಕಾರಿ ತಗೊಂಡ್ಬಿಡ್ತೀರಾ?
10: ತರಕಾರಿದೊಂದು ತುಂಬಾ ಇಷ್ಟ, ಯಾಕೆಂದ್ರೆ ಸಾಂಬಾರದ ಯೋಚನೆ ಇಲ್ಲಿರ್ತಾರೆ ಸರ್ ಏನ್ ಮಾಡ್ಬೋದು ಇವತ್ತು ಅಂತ,
8: ಅವ್ರ ಐಡಿಯಾ ಕೊಟ್ಟಂಗ ಆಗ್ಬಿಡುತ್ತೆ,
10: ಅವ್ರೊಂದ್ ಐಡಿಯಾ ಕೊಟ್ಟು ಕೂಗಿದ ತಕ್ಷಣ ಓ ಇವತ್ತು ಇದನ್ನೇ ತಗೊಂಬಂದ್ಬಿಡೋಣ ತರಕಾರಿ ಹೆಸರೆಲ್ಲ ಹೇಳ್ತಿರ್ತಾರೆ, ಹಂಗಾಗಿ ಇದನ್ ತರೋಣ ಅಂತ ಹೇಳಿ ಯೋಚನೆ ಮಾಡೋದು ಸರ್.
8: ಸೂಪರ್ ಸೂಪರ್ ಆಗ್ಯಾರ, ಥ್ಯಾಂಕ್ ಯು, ಚೆನ್ನಾಗಿ ಮಾತಾಡಿದ್ರಿ ಪ್ರೇಮ ಅವರೇ, ಥ್ಯಾಂಕ್ ಯು.
10: ಥ್ಯಾಂಕ್ ಯು ಸರ್.
8: ಓಕೆ, ಪ್ರೇಮ ಅವರು ಕರೆ ಮಾಡಿದ್ರು ಹಾಸನದಿಂದ, ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಮಾತಾಡ್ತಾ ಅವರ ಏರಿಯಾದಲ್ಲಿ ತರಕಾರಿ ಮಾರೋಕ್ ಬರೋರು ತುಂಬಾ ಚೆನ್ನಾಗಿ ಹೇಳ್ತಾರಂತೆ, ತರಕಾರಿ ತಗೊಳಕ್ಕೆ ಅವರಿಗೆ ಅವಾಗ ಇಷ್ಟ ಆಗುತ್ತೆ, ಏನೇನು ತಗೊಂಡು ಏನೇನು ಸಾಂಬಾರ್ ಮಾಡ್ಬೋದು ಅಂತೆಲ್ಲ ಪ್ಲಾನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಎನಿವೆ ನೀವು ಕೂಡ ಕರೆ ಮಾಡಿ ಮಾತಾಡಿ, ಇವತ್ತು ನಿಮ್ಮ ಏರಿಯಾದಲ್ಲಿ ಈ ತರ ಏನಾದ್ರು ಮಾರ್ಕೆಟಿಂಗ್ ಮಾಡೋದಕ್ಕೆ ಬರುವಂತವ್ರು ಯಾವ್ಯಾವ ತರಕ್ಕೆ ಹೋಗ್ತಾರೆ? ಈಗೆಲ್ಲ ಸಿಕ್ಕಾಬಟ್ಟೆ ಏನಂತಂದ್ರೆ ಅಡ್ವಾನ್ಸ್ ಆಗ್ಬಿಟ್ಟಿದ್ರೆ, ಎಲ್ಲರೂ ಕೂಡ ಈಗ ಹಳ್ಳಿ ಆಗಿರ್ಬೋದು ಅಥವಾ ಸಿಟಿ ಆಗಿರ್ಬೋದು ಎರಡು ಕಡೆನಲ್ಲೂ ಈಗ ಯಾರು ಸಂತೆಗಿಂತ ಎಲ್ಲ ಹೋಗಿ ಮಾಡೋದೆಲ್ಲ ತುಂಬಾ ರೇರ್ ಆಕ್ಚುಲಾಗಿ, ಯಾಕಂದ್ರೆ ಎಲ್ಲ ಮನೆ ಮುಂದೆನೆ ಬಂದ್ಬಿಡ್ತಾರೆ, ಒಂದೊಳ್ಳೆ ಗಾಡಿ ತಗೊಂಡ್ತಾರೆ, ಗಾಡಿ ತಗೊಂಡು ಮನೆ ಮುಂದೆನೆ ಕೂಗ್ಕೊಳ್ತಾ ಬಂದ್ಬಿಡ್ತಾರೆ. ಸೊ ಇನ್ನೂ ಅಡ್ವಾನ್ಸ್ ಆಗಿ ಏನಪ್ಪಾ ಅಂತಂದ್ರೆ ಕೂಗ್ತಾ ಇದ್ರು, ಅವಾಗ ಇವಾಗ ಕೂಗಲ್ಲ, ಒಂದ್ಸರಿ ಕೂಗ್ಬಿಟ್ಟು ಬಿಟ್ಬಿಡ್ತಾರೆ, ಅಂದ್ರೆ ಮೈಕಲ್ಲಿ ಹಾಕೊಂಡು ಸ್ಟಾರ್ಟ್ ಮಾಡ್ಕೊಂಡು ಬಂದ್ರೆ ಎಂಡ್ ಮಾಡೋದು, ಮತ್ತೆ ಅಲ್ಲಿ ಎಲ್ಲೋ ಯಾರೋ ತಗೊಳ್ತಾರೆ ಅಂದಾಗ ಮಾತ್ರ ಎಂಡ್ ಮಾಡ್ತಾರೆ ಅವರು. ಸೊ ಆ ತರ ಮಾರ್ಕೆಟಿಂಗ್ ಮಾಡೋದು ತುಂಬಾನೇ ಈಸಿ ಆಗ್ತದೆ, ಜೊತೆಗೆ ಅದೊಂದು ರೀತಿ ಕನೆಕ್ಟಿವಿಟಿ ಕೂಡ ಹೌದು, ಯಾಕಂದ್ರೆ ಆ ಒಬ್ಬರ ಜೊತೆನಲ್ಲಿ ನಾವು ಡೈರೆಕ್ಟ್ ಆಗಿ ಮಾತಾಡ್ತೀವಿ, ಸ್ವಲ್ಪ ಅಲ್ಲಿ ಚೌಕಾಸಿ ಕೂಡ ಮಾಡ್ತೀವಿ, ಅದೆಲ್ಲ ಒಂದು ರೀತಿಯ ಎಂಜಾಯ್ಮೆಂಟು. ಬೆಳಗ್ಗೆ ಕೂಡ ನಮ್ಮಲ್ಲೂ ಅಷ್ಟೇ, ನಮ್ಮನೆ ಸುತ್ತಮುತ್ತನೂ ಅಷ್ಟೇ, ಒಂದು ಹಾಲಿನವ್ರು ಯಾರು ಬರ್ತಾ ಇರ್ತಾರೆ, ತರಕಾರಿ ಅವ್ರು ಯಾರು ಬರ್ತಾ ಇರ್ತಾರೆ. ಸೊ ಇದೇ ತರ ನಮ್ಮ ಡೈಲಿ ಲೈಫಲ್ಲಿ ಕೂಡ ಆಗ್ತಾ ಇರುತ್ತೆ, ನೀವು ಕೂಡ ಅದನ್ನ ಎಂಜಾಯ್ ಮಾಡಿರ್ತೀರ, ಅದ್ರ ಬಗ್ಗೆ ಇವತ್ತಿನ ಶೋನಲ್ಲಿ ಮಾತಾಡ್ತಾ ಹೇಳಿ ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಏನೊಬ್ರು ಕಾಲ್ ಹೇಳಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ,
11: ನಮಸ್ತೆ ಸರ್, ಗಿರಿಧರ್ ಸರ್ಗೆ ನಮಸ್ಕಾರ.
8: ನಮಸ್ತೆ ಶಿವಶರಣ್ ಅವರು.
11: ಶಿವಶಾಗರ ಸಮಿತಿ ಅಂತ ಸರ್. ನಾವು
8: ಹೇಗಿದ್ದೀರಾ?
11: ಆರಾಮಿದ್ದೀವಿ ಸರ್. ತಾವೇ ಆಗಿದ್ದೀರಿ?
8: ನಾವು ಆರಾಮಾಗಿದ್ದೀವಿ. ಚಾಗಿ ಕುಡಿಯೋದಿಲ್ಲ ಸರ್ ಇವಾಗ. ಶೆಕೆ ಅಂದ್ರೆ ಶೆಕೆ ಆಗ್ಬಿಟ್ಟು ಏನು ಕುಡಿಯೋದ್ ಬೇಡ ಅನ್ಸ್ಬಿಟ್ಟಿದೆ ನಮ್ಗೆ.
11: ಮಜ್ಜಿಗೆ ಕುಡಿದ್ರಿ? ಮಜ್ಜಿಗೆ
8: ಕುಡಿಬೇಕು ನೋಡಿ. ಹೌದು,
11: ಮಣ್ಣಿನ ಹರಿವ್ಯಾಗ ಹಾಕಿ ಇಟ್ಟಿರ್ತಾರಲ್ಲ ಸರ್, ಅವು ಕುಡಿಬೇಕ್ರಿ. ನೀ ಮಜ್ಜಿಗೆ ಇವಾಗ ಐಸ್ ಹಾಕಿ ಅದು ಇದು ಮಾಡಿರ್ತಾರಲ್ಲ, ಅವು ಕುಡಿಬಾರ್ದ್ರಿ. ಮನಿ ಒಳಗ ಅರ್ಬಿ ಕಟ್ಟಿ ಏನ್ ಇಟ್ಟಿರ್ತಾವ್ ನೋಡ್ರಿ ಅರ್ಬಿಗೆ, ಅವು ಮಾತ್ರ ಕುಡಿಬೇಕು ನೋಡ್ರಿ ಮಜ್ಜಿಗೆ ಇವಾಗ.
8: ಸೊ ಶಿವಶರಣ ಅವ್ರೆ, ನಿಮ್ ಕಡೆ ಮಳೆ ಏನಾರ ಆಯ್ತಾ?
11: ಇಲ್ಲ ಸರ್, ಮಳೆ ಕೇಳಬೇಡ ನಮ್ ಕಡೆ ಇನ್ನ ತನ.
8: ಹಾಗೆ ಇವತ್ತಿನ ಕಾರ್ಯಕ್ರಮ ಕೇಳಿಸ್ಕೊತಾ ಇದ್ರ?
11: ಕೇಳಿಸ್ಕೊಳ್ತೀವಿ ಸರ್.
8: ಹೇಳಿ ಸರ್, ನಿಮ್ಮ ಏರಿಯಾದಲ್ಲಿ ನಿಮ್ಮ ಮನೆ ಹತ್ರ ಎಲ್ಲ ಯಾರು ಬರ್ತಾರೆ ಮಾರ್ಕೆಟಿಂಗ್ ಮಾಡೋದಕ್ಕೆ, ಅಥವಾ ಏನು ಮಾರಾಟ ಮಾಡಕ್ ಬರ್ತಾರೆ? ಯಾವ್ಯಾವ ತರ ಕೂಗ್ತಾರೆ?
11: ಈಗ ಕಾಯಿಪಲ್ಯ ಮಾರವ್ರು ಮಾತ್ರ ಆದ್ರೆ ಮೈಕ್ ಕುಂಡಿಸಿಲ್ಲ ಸರ್. ಈಗ ಮನೆ ಊರೊಳಗೆ ಏನ್ ಕಾಯಿಪಲ್ಯ ಮಾರ್ತಾರಲ್ಲ ಊರೊಳಗೆ ಅದ್ಲೇ ಮಾತಂತಂದು ಅವ್ರ ಮಾತ್ರ ಮೈಕ್ ಇಲ್ಲ. ಬೇರೆ ಊರಿಂದ ಬಂದ್ರ ಅಂದ್ರ ಮೈಕ್ ಕಟ್ಕೊಂಡು ಬಂದಿರ್ತಾರ ಸರ್ ಇವಾಗ.
8: ಹೌದು, ಯಾರ್ಯಾರು ಯಾವ ತರ ಕೂಗ್ತಾರೆ ನಿಮ್ಗೆ ಏನಾದ್ರು ನೆನಪಿದ್ಯಾ?
11: ನೆನಪಿದೆ ಸರ್. ಅಲ್ಲ, ಕೀಲಿ ಮಾರವ್ರು ಬರ್ಲಿ, ಕೀಲಿ ಮಾಡವ್ರು ಬರ್ಲಿ, ಗ್ಯಾಸ್ ರಿಪೇರಿ ಮಾಡವ್ರು ಬರ್ಲಿ, ಒಲಿ ರಿಪೇರಿ ಮಾಡವ್ರು ಬರ್ಲಿ, ಇವ್ ಯಾರೋ ಆಯುರ್ವೇದಿಕ್ ಒಂದು ಔಷಧ ತಗೊಂಬಂದಿರ್ತಾರ ಸರ್, ಅವ್ರು ಬರ್ತಾರ. ಮತ್ತೆ ಕಿರಾಣಿ ಅಂಗಡಿಗಳು ತಗೊಂಬರ್ತಾರ ಸರ್ ಇವಾಗ ಸತ್ ನಮ್ ಕಡೆ ಗಾಡಿ ಒಳಗ ಕಿರಾಣಿ ಏನ್ ಬೇಕೆಲ್ಲಾ ಸಾಮಾನ್ ತಂದ್ ಬಿಡ್ತಾರ ಸರ್. ಒಟ್ಟ ಸಕ್ರಿ, ಚಾ ಪುಡಿ, ಕಡ್ಲಿ ಬ್ಯಾಳಿ, ತೊಗರಿ ಬ್ಯಾಳಿ ಎಲ್ಲ ಮರಾಕ ಗಾಡ್ಯಾಗ ತಗೊಂಡ್ ಬರ್ತಾರ ಸರ್. ಅವ್ರ ಸಹಿತ ಎಲ್ಲ ಮಾಯಿ ಕಟ್ಕೊಂಡ ಈಗ ಏನ್ ಅವಶ್ಯತೆ ಇಲ್ಲ, ಯಾರು ಹೋಗುದು ಬರ್ಲಿಲ್ಲ. ಅವ್ರ ಒದ್ರಕೋತ್ ಗಾಡಿ ಹೋಗೇ ಬಿಡ್ತದ, ಬೇಕಂದ್ರೆ ತಗೊಳ್ಳೋದು, ಬ್ಯಾಡ ಅಂದ್ರೆ ಸುಮ್ಕಿತ್ ಬಿಡುದು ಮನೆಯಲ್ಲಿ. ಅವ್ರ ಯಾರು ಒದರುದಿಲ್ಲ, ಏನಿಲ್ಲ ಸರ್. ಮಾಯಿ ಕಂಡ ಹೋಗ್ಬಿಡ್ಬೇಕು ನಾವ್ ಈಗ ತಗೊಳಕ್ ಏನೇ ಬೇಕಂದ್ರು. ನಮ್ ಏನ್ ರಿಪೇರಿ ಮಾಡುದಿತ್ತಂದ್ರೆ, ಗ್ಯಾಸ್ ರಿಪೇರಿ ಮಾಡುದಿದ್ರೆ ಅವ್ರು ಬಂದೇ ಇರ್ತಾರ, ಅವ್ರ ಅಂತಲೇ ಹೋಗುದು. ಅವಾಗ ಮನಿ ಮನಿ ಬರ್ತಿದ್ರು ಅವ್ರು, ಮನಿ ಮನಿ ಬದಲಕೊತ್ ಬರ್ತೀರಿ. ಕೀಲಿ ಮಾಡೋದ್ರಿ, ಗ್ಯಾಸ್ ರಿಪೇರಿ ಐತನ್ರಿ, ನೀವೇನು ಕಾಯಿಪಲ್ಲೆ ತಗೋತೀರಿ ಅನ್ರಿ, ಹಿಂಗೆಲ್ಲ ಅವಾಗ ಕೇಳ್ಕೊತ್ ಮನಿ ಮನಿ ಬರ್ತಾ ಇದ್ರಿ. ಈಗ ಹಂಗಿಲ್ಲ, ರಸ್ತೆ ಕೂಡ ಹೋಗ್ಬಿಡ್ತಾರ, ಅದ್ ರಸ್ತೆ ಇಂದ ಬಂದ್ ಬಂದ್ಬಿಡ್ತಾರ ಕವ. ಈಗ ಅವಶ್ಯಕತೆನೇ ಇಲ್ಲ ಸರ್, ಯಾರ ಯಾರಿಗೆ ಅವಶ್ಯ ಇಲ್ಲ. ಅವ್ರ ಬಾಯ್ಕ್ ಒಮ್ಮೆ ಏನ್ ಮಾಡಿ ರೆಕಾರ್ಡಿಂಗ್ ಮಾಡಿ ಕುಂಡಿಸಿರ್ತಾರ, ಅದೇ ಕಂಟಿನ್ಯೂ ಮಾಡೋದು ಹೋಗ್ಬಿಡ್ತಾರ ಸರ್ ಅವ್ರಿಗೆ.
8: ನಿಮಗೆ ಯಾವ್ದು ತುಂಬಾ ಇಷ್ಟ ಆಗುತ್ತೆ ಸರ್, ನೀವು ಅದನ್ನ ಇಮಿಟೇಟ್ ಮಾಡೋದಾರ ಯಾವ್ದು ಮಾಡ್ತೀರಾ ತುಂಬಾ ಇಷ್ಟ ಆಗುವಂತದನ್ನ?
11: ಏನ್ರಿ ಸರ್,
8: ಅವ್ರು ಹೆಂಗ್ ಹೇಳ್ತಾರ ಹಂಗ ಹೇಳ್ಬೇಕು ನೀವೀಗ ಒಂದ್ಸರಿ, ಯಾವ ತುಂಬಾ ಇಷ್ಟ ಆಗಿದೆ ಅದನ್ನ ಹೇಳ್ಬೇಕು ಇವಾಗ.
11: ಅವ್ರು ನೋಡ್ರಿ, ಗ್ಯಾಸ್ ರಿಪೇರಿ, ಗ್ಯಾಸ್ ರಿಪೇರಿ ರೀ, ಗ್ಯಾಸ್ ರಿಪೇರಿ ಅಂತ ಬರ್ತಾರೆ.
8: ಓಕೆ,
11: ಅದು ಬಹಳ ಇಂಟ್ರೆಸ್ಟಿಂಗ್ ಸರ್. ಯಾಕಂತ ಕೇಳಿದ್ರೆ ಅದ್ರದ್ದು ಅದ್ರದ್ದು ಐತಲ್ರಿ ಹೆಲ್ತ್.
8: ಹೌದು ಅಲ್ಲ, ನಿಜ. ಆಕ್ಚುಲ್ ಆಗಿ ಆ ಟೋನ್ ಗಳೆಲ್ಲ ಒಂದೇ ಸರಿ ನಮಗೆ ಬರಲ್ಲ.
11: ನಿಮ್ಮ ಒಲಿ ಹಾಕಿ ಕುಡ್ತೀವಿ, ನಿಮ್ಗೆ ಇದು ಹಾಕಿ ಕುಡ್ ಜಾಲಿಗೆ ಹಾಕಿ ಕುಡ್ತೀವಿ, ಏನ್ ಒಂದೊಂದ್ ನಮನ ನಮನ್ ಬರುತ್ತಾ ಇರ್ತಾರ ಸರ್. ಹಕ್ಕಿ ಕೂಗಿದಂಗ ಹಕ್ಕಿ ಕೂಗಿದಂಗ ಬಹಳ. ಈಗ ಯಾಕಂದ್ರೆ ಅದೊಂದು ಬಹಳ ಈಗ ಎಲ್ಲರಿಗೂ ಅದೊಂದು ಕಾಮನ್ ಆಗ್ಬಿಡ್ತು ಸರ್.
8: ಹೌದು,
11: ಪ್ರತಿಯೊಬ್ಬರು ಎಲ್ಲಾರು ಮೈಕರಿ ಈಗ.
8: ನಿಜ, ಹೌದು.
11: ಅದ್ ಬಿಟ್ರೆ ಕೆಲಸ ಇಲ್ಲ, ಯಾಕಂದ್ರೆ ಎಷ್ಟು ಬದುಕ್ತಾರ್ರಿ ಅವಾಗ. ಬಹಳ ಎಲ್ಲಾರು ಮನಿ ಮನಿಗೆ ಹೋಗಿ ಓದಿರ್ಬೇಕಾಗಿತ್ತು, ಬಾಯಿನೂ ಸಿತ್ತು ಪಾಪ ಅವ್ರದ್ದು.
8: ಹೌದು. ಸೊ ನಿಮಗೆ ಇಷ್ಟ ಆಗುತ್ತೆ ಆತರ ಎಲ್ಲ ಕೂಗ್ಕೊಂಡ ಬರೋದು?
11: ಹಾ, ಕಂಪಲ್ಸರಿ ಕೂಗಬೇಕಾಗಿತ್ತು ಅವಾಗ.
8: ಅಲ್ಲ, ಇಷ್ಟ ಆಗುತ್ತೆ ನಿಮಗೆ ನಿಮ್ಮ ಏರಿಯಾದಲ್ಲೆಲ್ಲ ಓಡಾಡ್ಬೇಕಾರ ಅವ್ರು?
11: ಇಷ್ಟ ಆಗುತ್ತೆ ಸರ್. ಮತ್ತೆ ಅದು ಒಂದು ಹಕ್ಕಿ ಹಾಡಿದಂಗ ಆಗುತ್ತೆ ಸರ್, ಹಕ್ಕಿ ಹಕ್ಕಿ ಚಂದ ಬರ್ತಾರ ಸರ್. ಅವ್ರು ಅಷ್ಟು ಚಂದ ಸಾಂಗ್ ಅನ್ನ ಕುಂಡಿಸಿರ್ತಾರ
8: ನೋಡಿ.
11: ಬ್ರೆಡ್ ಬಿಸ್ಕಿಟ ಮಾರೋರ್ ಬರ್ತಾರ, ಅವ್ರ ತೀರಾ ಮಜಾರಿ ಅವ್ರದ.
8: ಹೌದಾ?
11: ಹಾ, ನಿಮ್ ಮನೆಯಲ್ಲಿ ಹರ್ಯಾವತ್ ಮುಂಜಾನೆ ನಾಷ್ಟಾಕ ಬೀಗರು ಬೀಚರು ಯಾರು ಬಂದ್ರು ಸಹಿತ ನಿಮಗ ಆನ್ ದಿ ಸ್ಪಾಟ್ ಬ್ರೆಡ್ ತಗೊಂಡ್ರಿ ಅಂದ್ರೆ, ಒಂದ್ ಕಪ್ ಚಾ ಮಾಡಿ ಕುಡಿದ್ರಿ ಅಂದ್ರೆ ಹೊರಗೆ ಹಾಕ್ಬಿಡುದು ಅವ್ರನ್ನ ಹೇಳ್ತಾರ.
8: ಸೂಪರ್ ಆಗಿದೆ. ಸೊ ಈ ತರ ಎಲ್ಲ ಚೆನ್ನಾಗಿದೆ ಒಂಥರ ಕೇಳೋದಕ್ಕೆ. ಸೊ ತುಂಬಾ ಖುಷಿ
11: ಆಗುತ್ತೆ ಸರ್ ಅದನ್ನ ಕೇಳಿದ್ರೆ.
8: ಹೇ, ಹೌದು ಸರ್. ಅದಕ್ಕೆ ಇವತ್ತು ನಾನು ಅದೇ ಟಾಪಿಕ್ ತಗೊಂಡ್ಬಂದೆ, ಯಾರ್ಯಾರ ಏರಿಯಾದಲ್ಲಿ ಯಾವ್ಯಾವ ತರ ಕೂಗ್ತಾರೆ.
11: ಮನುಷ್ಯನ ಮೆದುಳು ಕೆಲಸ ಮಾಡುತ್ತೆ ಸರ್ ಈಗ.
8: ಹೌದು, ಮತ್ತೆ
11: ಮೆದುಳು ಕೆಲಸ ಮಾಡಕ್ ಹತ್ತಿರ್ ನೀವು ನಮ್ದು.
8: ಹಾ ನೋಡಿ, ಮತ್ತೆ ಬೆಳಿಗ್ಗೆ ಕೇಳಿಸ್ಕೊಂಡಿರ್ತಾರೆ. ಆಕ್ಚುಲಿ ಈಗ ಬೆಳಿಗ್ಗೆ ಎದ್ದಾಗ ಎಲ್ರು ಕೇಳಿಸ್ಕೊಂಡಿರ್ತಾರೆ, ಓ ಯಾವ ತರ ಕೂಗ್ತಾರೆ ಇವರು, ಕೇಳಿದ್ದ ನೆನಪಿಲ್ವಲ್ಲ ಅಂತ ಅನ್ಕೊಳ್ತಾ ಇರ್ತಾರೆ ಇವಾಗ. ಇವತ್ತೆಲ್ಲಾರು ತಲೆನೂ ಕೆದ್ಕಡೆ ಇವತ್ತು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
11: ಧನ್ಯವಾದ ಸರ್, ಧನ್ಯವಾದ,
8: ಧನ್ಯವಾದಗಳು. ಶಿವಶರಣ್ ಅವ್ರು ಕರೆ ಮಾಡಿದ್ರು. ವಿಜಾಪುರಿಂದ ಅವರು ಕೂಡ ಕರೆ ಮಾಡಿ ಅವರ ಏರಿಯಾದಲ್ಲಿ ಬರುವಂತಹ ಏನು ಬಿಸ್ಕೆಟ್ ಬ್ರೆಡ್ನವರು ಅವರು ಅಂತ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು. ಸೊ ಹಾಗೆ ನಿಮ್ಮ ನಿಮ್ಮ ಏರಿಯಾಗಳಲ್ಲೂ ಕೂಡ ಇದೇ ತರ ಬರ್ತಾ ಇರ್ತಾರೆ, ಕೂಗ್ತಾ ಇರ್ತಾರೆ, ನೀವು ಕೂಡ ಅದನ್ನ ಎಂಜಾಯ್ ಮಾಡಿರ್ತೀರ ಅಂದ್ರೆ ಒಂದೊಂದು ಟೋನ್ಗಳು ಕೂಡ ಎಷ್ಟು ಇಂಟ್ರೆಸ್ಟಿಂಗ್ ಅಂತ ಅನಿಸಿರುತ್ತಂದ್ರೆ ಅದನ್ನ ತಗೊಳ್ಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ಹಾಗಾಗಿ ನೀವು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ಕೂಗೋ ರೀತಿಯಲ್ಲಿ ಒಂದು ಸ್ವಲ್ಪ ಇಮಿಟೇಟ್ ಮಾಡಿ ಚೆನ್ನಾಗಿ ನಮ್ಮ ಜೊತೆನಲ್ಲಿ ಮಾತಾಡ್ತಾ ಇವತ್ತಿನ ಶೋನ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಿಮಗೋಸ್ಕರ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜು ಶ್ರೀಧರ್, ಇದು ಕಾಫಿ ವಿತ್ ಆರ್ ಶೋ ಕೇಳ್ತಾ ಇರಿ ರೇಡಿಯೋ ಶೋ ಮುಗ್ಗರಾಣಿಪುರ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಕಾಲೇಜ್ ಲೈಬ್ರರಿ ಅಂದ್ರೆ ತುಂಬಾ ಹೊತ್ತು ಓಪನ್ ಇರಬೇಕು ಅಂತ ಗೊಣಗ್ಬೇಡ್ರಿ. ವಿದ್ಯಾರ್ಥಿಗಳ ಅನುಕೂಲಕ್ಕೆಂದೇ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಲೈಬ್ರರಿ ಓಪನ್ ಇರುತ್ತೆ. ಜೊತೆಗೆ ಇಂಟರ್ನೆಟ್ ಸೌಲಭ್ಯ ಕೂಡ ಇದೆ.
3: ಶಿವಮೊಗ್ಗದಲ್ಲಿ ಪಿಯು ಸೇರುವವರ ಕನಸಿನ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
4: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
5: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
6: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
7: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
8: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
7: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
8: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
7: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
8: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
7: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
8: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
9: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
7: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ಕಾಫಿ ವಿತಾರ ಶೋ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಸಹ ಕರೆ ಮಾಡಿ ಮಾತಾಡಬಹುದು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಏನಪ್ಪಾ ವಿಷಯ ಅಂತ ಕೇಳ್ತಾ ಇದ್ರೆ, ಈಗ ನಿಮ್ಮ ಮನೆ ಹತ್ತಿರದಲ್ಲೇ ಆಗಿರ್ಬೋದು ಅಥವಾ ನಿಮ್ಮ ಏರಿಯಾದಲ್ಲಾಗಿರ್ಬೋದು ಯಾರು ಮಾರಾಟ ಮಾಡೋದಕ್ಕೆ ಬರ್ತಾರೆ ಅಂತ ಅಂದ್ರೆ, ಸೊ ಅವರು ಮಾರಾಟಕ್ಕೆ ಬಂದಂತಹ ಸಮಯದಲ್ಲಿ ಕೂಗುವಂತಹ ಕೂಗು ಯಾವ ರೀತಿ ಇರುತ್ತೆ, ನಿಮ್ಮನ್ನ ಯಾವ ರೀತಿ ಅವರು ಅಟ್ರಾಕ್ಟ್ ಮಾಡಿ ಕೂಗ್ತಾರೆ, ಅದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡಬಹುದು. ಕರೆ ಮಾಡಬೇಕಾದಂತಹ ಸಂಖ್ಯೆ 9686960692279 ಈ ಸಂಖ್ಯೆಗೆ ಕರೆ ಮಾಡಿ ನಮ್ಮ ಜೊತೆ ಮಾತಾಡಿ ಅಂತ ಹೇಳ್ತಾ, ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
10: ನಮಸ್ತೆ ಸರ್.
7: ನಮಸ್ತೆ
10: ಸೌಮ್ಯ ಟೇಲರ್.
7: ಸೌಮ್ಯ ಅವರು ಹೇಗಿದ್ದೀರಾ?
10: ಆರಾಮಿದ್ದೀರಿ ಸರ್? ತಾವು ಕೂಡ ಆರಾಮಿದ್ದೀರಿ?
7: ನಾವು ಆರಾಮಾಗಿದ್ದೀವಿ ಮೇಡಮ್.
10: ಇವಾಗ ಇವತ್ತು ಒಳ್ಳೆ ವಿಷಯ ಅಂತ ಅಂದಿರಿ, ನಮಗೂ ಒಂದ್ ಸ್ವಲ್ಪ ಹೇಳ್ಕೊಡಕ್ ಅವಕಾಶ ತಂದಿರಿ. ನಾವು ಕೂಡ ವ್ಯಾಪಾರಿಗಾರ, ಯಾಕಂದ್ರೆ ನಾ ಟೇಲರ್ ವ್ಯಾಪಾರ ಮಾಡ್ತೀನಿ, ಕೂಗು ಹಂಗಿಲ್ಲ ಮಂದಿನ. ಈಗ ಒಂದ್ ವ್ಯಾಪಾರ ಮಾಡಿ ನಿಮ್ಮನ್ನ ಕೂಗ್ತೀನಿ, ಏನ್ ವ್ಯಾಪಾರ ಮಾಡ್ತೀರಿ ಅಥವಾ ನೀವೇ ಇದು ಮಾಡ್ತೀರಿ ನೋಡೋಣ ಅಂತ. ಹಂಗಾಗಿ
7: ನಾನಾ?
10: ಹೌದು, ಈಗ ನಿಮ್ಮನ್ನ ಕೂಗ್ತೀನಿ ನಾನು, ವ್ಯಾಪಾರಕ್ ಬಂದಿನ್ ನಾನೀಗ.
7: ಇದೊಳ್ಳೆ ಚಾಲೆಂಜ್ ತಂದ್ಬಿಟ್ರಲ್ಲ ಅಂತ ನೀವು, ನಮ್ಗೆ ಅಷ್ಟೆಲ್ಲ ಚೌಕಾಸಿ ಎಲ್ಲ ಮಾಡಕ್ ಬರಲ್ಲ ಮೇಡಮ್.
10: ಅಯ್ಯೋ, ಚೌಕಾಶಿ ಮಾಡ್ಬೇಕ್ರಿ ಸರ್, ಜೀವನ ಅಂದ್ರೆ ಎಲ್ಲಾನು ಚೌಕಾಶಿನೆ ಮಾಡ್ಬೇಕು.
7: ಹಂಗ್ ಟ್ರೈ ಮಾಡೋಣಂತೀರಾ? ಒಂದ್ಸರಿ ಮಾತಾಡೋಣ ಬಿಡಿ ಹಾಗಾರ.
10: ನೋಡ್ರಿ, ಈಗ ಹೇಳ್ತೀನಿ. ಮಾವಿನ್ಕಾಯೋ ಮಾವಿನ್ಕಾಯಿ ಬರ್ರಿ ಅಪ್ಪ, ಎಣ್ಣ ಒಳ್ಳೆ ಮಾವಿನ್ಕಾಯಿ ಇದಾವು. ಯಾಲಕ್ಕಿ ಮಾವು ನಾ ಮಾರಾಟ ಮಾಡುದು, ಯಾಲಕ್ಕಿ ಮಾವು ನೀವು ವ್ಯಾಪಾರ ಮಾಡ್ಲಿಲ್ಲ ಅಂದ್ರ ಅಷ್ಟೇ ಹೋಯ್ತು, ತಗೊಂಡ್ ತಿಂದು ನೋಡಿ ವ್ಯಾಪಾರ ಮಾಡರಿ, ನೀವ್ ಏನ್ ಹೇಳ್ತೀರಿ?
7: ಮಾವಿನ್ಕಾಯಿ ಹೆಂಗ ಮಾರೇಟು
10: ಸರ್? ಅವಾಗೆಲ್ಲ ಡಜನ್ ಗಟ್ಲೆ ಕೊಡ್ತಿದ್ದೇವಿ, ಈಗ ಬರೀ ಕೆಜಿ ಗಟ್ಲೆ ಮಾರಾಟ ರೀ ಸರ್.
7: ನಮ್ಗೆ ಡಜನ್ ಗಟ್ಲೆ ಬೇಕಲ್ಲ ಈಗ.
10: ಇಲ್ಲ ಸರ್, ಡಜನ್ ಗಟ್ಲೆ ಅಂದ್ರೆ ನಮ್ಗೆ ವ್ಯಾಪಾರ ಹೊಟ್ಟಿದೆ ತುಂಬಂಗಿಲ್ಲ ಸರ್. ಕೆಜಿ ಗಟ್ಲೆ ತಗೋರಿ, ಒಂದ್ ಮಾವಿನ್ಕಾಯಿ ಒಂದ್
7: ಕೆಜಿ ಹೆಂಗೆ?
10: ಈಗ 800 ರೂಪಾಯಿ ಕೆಜಿ ನೋಡಿ ಸರ್, ಎಷ್ಟು ಮಂತ್ ತಗೊಂಡ್ರೆ 800 ರೂಪಾಯಿ ಒಂದೇ ಕೈಗೆ. ಅವಾಗ 800 ರೂಪಾಯಿ ಕೊಟ್ಟರೆ ಬುಟ್ಟಿ ತುಂಬಾ ಕೈ ಬರ್ತಿದ್ದು.
7: ನಮ್ಗೆ ಅವಾಗಿಂದೇ ಬೇಕಲ್ಲ ಹಂಗಾರೆ.
10: ಏ ಇಲ್ಲ ಸರ್, ಅವಾಗಿಂದಿಲ್ಲ. ಈಗ ಅವಾಗಿಂದ ಬರ್ಬೇಕಾದ್ರೆ ಇನ್ನ ನಾವು ಮರಳಿ ಬರ್ಬೇಕು ಮತ್ತೊಂದ್ಸಲ.
7: ಈಗ ಒಂದಕ್ಕೆ 200 ರೂಪಾಯಿ ಇದೆಯಾ ಮಾವಿನಕಾಯಿ?
10: ಒಂದಕ್ಕೆ 800 ನೋಡಿ.
7: ಏನ್ ಸ್ಪೆಷಲ್ ಅಮ್ಮ ಮಾವಿನಕಾಯಿಲಿ?
10: 200 ರೂಪಾಯಿ ಹೇಳ್ತಿರಲ್ಲ. ಯಾಲಕ್ಕಿ ಮಾವು ಸರ್, ಅವು ಬಹಳ ಒಳ್ಳೆ ಮಾವು. ಎಲ್ಲಿ
7: ಏನ್ ಯಾಲಕ್ಕಿ ಅಮ್ಮ, ನಮ್ಮೂರಲ್ಲಿ ಸಿಗ್ತಾವೆ ಯಾಲಕ್ಕಿ ಮಾವು. ನೀವು ಒಳ್ಳೆ 200 ರೂಪಾಯಿ ಹೇಳ್ತಿರಲ್ಲ ಅದಕ್ಕೆ.
10: 200 ರೂಪಾಯಿ 800 ರೂಪಾಯಿ 300 ರೂಪಾಯಿ ಅಂತ ಹೇಳ್ಕಿಸಿದ್. ಅವಾಗ ರೀ ಸರ್, ನಾವು 100 ರೂಪಾಯಿ ಕೊಟ್ಟು ಒಂದ್ ಡಜನ್ ತಗೊಂಡ್ರು ಎಷ್ಟು ಮನೆ ತುಂಬಾ ಎಲ್ಲ ವಾರಗಟ್ಲೆ ತಿನ್ಬೇಕು, ಅಷ್ಟೊಂದ್ ದೊಡ್ಡ ಕಾಯಿ ಬರ್ತಿದ್ವು. ಈಗ ಅಂತಾರು 200 ರೂಪಾಯಿ ಕೆಜಿ, 150 ರೂಪಾಯಿ ಕೆಜಿ ಅಂತಾರ. ಒಟ್ಟು ಮೂರ್ ಕಾಯಿನೇ ಇರಂಗಿಲ್ಲ. ತೂಕನೇ ಹೆಂಗ ಹೇಳ್ತಾರ, ನಿಮಗ್ ನಾವ್ ಚೌಕಾಶ್ ಮಾಡ್ತೇವ್, ನಮ್ಗೆ ಚೌಕಾಶ್ ಮಾಡಕ್ ಆಗಂಗಿಲ್ಲ ಹೆಣ್ಮಕ್ಳಿಗೆ. ಆಯ್ತು ಸರ್, ಚೆನ್ನಾಗಿತ್ತು. ನಾನು ಹೇಳಿದ್ದು
7: ಸೂಪರ್ ಆಗಿತ್ತು, ಸೂಪರ್ ಆಗಿತ್ತು.
10: ಓಕೆ ಸರ್, ನಮಸ್ಕಾರ.
7: ಓಕೆ, ನಮಸ್ತೆ ಮೇಡಮ್, ಥ್ಯಾಂಕ್ ಯು.
10: ಓಕೆ ಸರ್, ಓಕೆ.
7: ಓಕೆ, ವಿಜಯಪುರದಿಂದ ಸೌಮ್ಯ ಅವ್ರು ಕರೆ ಮಾಡಿದ್ರು. ಅವರು ಕೂಡ ಕರೆ ಮಾಡಿ ನೋಡಿ ಇಲ್ಲೇ ಮಾರ್ಕೆಟಿಂಗ್ ಮಾಡಿಬಿಟ್ರು, ಒಂದು ಮಾವಿನಕಾಯಿಗೆ 200 ರೂಪಾಯಿ ಅಂತೆ. ಸೊ ಏಲಕ್ಕಿ ಮಾವು ಸ್ಪೆಷಲ್ ಅಂತ ಹೇಳಿ ಹೇಳಿದ್ರು. ನೋಡೋಣ, ನಾವು ಕೂಡ ತಗೊಂಡಿದ್ದೀವಿ. ಏನಿವೆ, ನೀವು ಕೂಡ ಕರೆ ಮಾಡಿ ಮಾತಾಡಿ ಈ ಥರ. ಸೊ ನಿಮ್ಮ ಏರಿಯಾ ಹತ್ತಿರದಲ್ಲೂ ಅಥವಾ ನಿಮ್ಮ ಊರಲ್ಲೂ ಕೂಡ ಮಾರ್ಕೆಟಿಂಗ್ ಮಾಡೋದಕ್ಕೆ ಸುಮಾರು ಜನ ಬರ್ತಾ ಇರ್ತಾರೆ. ಆ್ಯಂಡ್ ಅವ್ರು ಕೂಗೋ ರೀತಿನಲ್ಲೇ ನೀವು ಕೂಡ ಇವತ್ತು ಕೂಗಿ ಇಮಿಟೇಟ್ ಮಾಡ್ತಾ, ಸೊ ಆ ಒಂದು ಅವರು ಫೀಲ್ ಮಾಡುವಂತಹ ಎಂಜಾಯ್ಮೆಂಟ್ನ ಅವರು ಸ್ವಲ್ಪ ಏನೋ ಮಾರ್ಕೆಟಿಂಗ್ ಆಗಬೇಕು ಅಂತೇಳಿ ಡಿಸೈನ್ ಆಗಿ ಕೂಗ್ತಾ ಇರ್ತಾರೆ. ನೀವು ಕೂಡ ಅದೇ ರೀತಿ ಟ್ರೈ ಮಾಡಿ ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಆಡಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಯಾರು, ಎಲ್ಲಿಂದ ಕರೆ ಮಾಡಿದ್ರೆ ಕೇಳೋಣ. ಹಲೋ.
11: ಹಲೋ ಸರ್, ನಮಸ್ತೆ ಸರ್.
7: ನಮಸ್ತೆ.
11: ಕಲ್ಲಪ್ಪ ಸರ್, ಹೊಳಲ್ಕೆರೆ ತಾಲೂಕು ಚನ್ನಪಟ್ಟಣ.
7: ಓಕೆ ಕಲ್ಲಪ್ಪ ಅವರು, ಹೇಗಿದ್ದೀರಾ?
11: ಚೆನ್ನಾಗಿದ್ದೀವಿ ಸರ್.
7: ಓಕೆ, ಹೊಳಲ್ಕೆರೆ ಕಡೆ ಎಲ್ಲ ಮಳೆ ಆಯ್ತಾ?
11: ಇಲ್ಲ ಸರ್, ಮಳೆ ಇಲ್ಲ ನಮಗೆ.
7: ಓಕೆ, ಸೊ ಹಾಗಾದ್ರೆ ಕಲ್ಲಪ್ಪ ಅವರೇ
11: ಹೇಳಿ ಸರ್,
7: ನಿಮ್ಮೂರಲ್ಲಿ ಏನೇನೆಲ್ಲ ಮಾರಕ್ ಬರ್ತಾರೆ, ಯಾರ್ಯಾರು ಯಾವ ತರಕ್ಕೆ ಹೋಗ್ತಾರೆ, ನಿಮಗೆ ಯಾವ್ದು ಇಷ್ಟ?
11: ನಮಗೆ ಒಬ್ರು ಮಿಕ್ಸಿ ರಿಪೇರಿ ಅವ್ರು ಬರ್ತಾರೆ ಸರ್, ಒಬ್ರು ಮಿಕ್ಸಿ ರಿಪೇರಿ, ಫ್ಯಾನ್ ರಿಪೇರಿ, ಕುಕ್ಕರ್ ರಿಪೇರಿ, ಜಾರ್ ರಿಪೇರಿ, ಒಂದು ಅದೇ ಅವ್ರದ್ದು ಅವ್ರದೇ ಒಂಥರ ಸ್ಟೈಲ್ ಅಲ್ಲಿ ಕೂಗ್ತಾರೆ ಸರ್.
7: ಒಂದ್ಸರಿ ಟ್ರೈ ಮಾಡಿ ನೀವೊಂದ್ಸರಿ.
11: ಅದೇ ಅಷ್ಟೇ ಸರ್.
7: ಇಷ್ಟೇನಾ?

0: ಥ್ಯಾಂಕ್ ಯು. ಕಲ್ಲಪ್ಪ ಅವರು ಕರೆ ಮಾಡಿದ್ರು, ಅವ್ರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಅವರ ಊರಲ್ಲಿ ಮಿಕ್ಸಿ ರಿಪೇರಿ, ಫ್ಯಾನ್ ರಿಪೇರಿ ಈ ಥರದ್ದೆಲ್ಲ ಮಾರಾಟ ಮಾಡೋಕೆ ಬರ್ತಾರೆ, ಅವರು ಹೇಳ್ತಾ ಇರ್ತಾರೆ ಅಂತ ಹೇಳಿದ್ದು ತುಂಬ ಚೆನ್ನಾಗಿರುತ್ತೆ, ಅದಿಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ರು. ನಿಮಗೆ ಈ ರೀತಿ ಯಾವುದು ಇಷ್ಟ ಆಗುತ್ತೆ, ಆ ರೀತಿ ನೀವೇನಾದ್ರು ನಿಮ್ಮ ಏರಿಯಾದಲ್ಲಿ ಮಾರ್ಕೆಟಿಂಗ್ ಮಾಡೋಂಥವ್ರನ್ನ ನೋಡಿದ್ರೆ ಅಂತಂದರೆ ಅದ್ರ ಬಗ್ಗೆ ನೀವು ಕೂಡ ಹೇಳ್ಬೋದು. ಸೊ ಹಾಗಾಗಿ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲ್ ಮಾಡಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
1: ನಮಸ್ಕಾರ ಸರ್.
0: ನಮಸ್ತೆ ಶಂಭುಲಿಂಗ ಅವರು.
1: ನಮ್ದು ಅದೇ ಸರ್.
0: ಏನ್ ಸರ್
1: ನೀವೇನ್ ಕೇಳಿದ ಕ್ವಶನ್? ಅದೇ
0: ಅದೇನಾ? ಓಕೆ, ನೀವ್ ಯಾವ ತರಕ್ ಹೋಗ್ತೀರಾ ಸರ್?
1: ನಾನ್ ಮಂಡಕ್ಕಿ ವ್ಯಾಪಾರ ಮಾಡೋದು. ಮಂಡಕ್ಕಿ ಮಂಡಕ್ಕಿ ಏನ್ ಮೈಸೂರು ಮಂಡಕ್ಕಿ, ಮೈಸೂರು ಮಂಡಕ್ಕಿ ಕೈ ಮಂಡಕ್ಕಿ ಗಟ್ಟಿ ಮಂಡಕ್ಕಿ ಅನ್ನೋದು. ಮೈಸೂರು ಮಂಡಕ್ಕಿ ಮಾತ್ರ ಒಂದೇ ಮಂಡಕ್ಕಿ, ಮೈಸೂರು ಮಂಡಕ್ಕಿ ಮಾತ್ರ ಮೂರು ಇದೆ, ಕೈ ಮಂಡಕ್ಕಿ ಗಟ್ಟಿ ಮಂಡಕ್ಕಿ ಮೈಸೂರು ಮಂಡಕ್ಕಿ. ಎಸ್ ಸರ್. ಅವ್ರು ಯಾವ್ದು ಕೇಳ್ತಾರೆ ಅದು ಕೊಡೋದು. ಈ ನಾಲ್ಕು ತರ ಮಂಡಕ್ಕಿ ಯಾವ್ದು ಅಂತ ಕೇಳ್ತಾರೆ, ಒಂದಕ್ಕೆ ಮಾತ್ರ ಒಂದ್ ಹೆಸರು, ಮೂರು ಒಂದಕ್ಕೆ ಮಾತ್ರ ಮೂರು ಹೆಸರು ಅಂತೀನಿ. ಅದ್ ಯಾವ್ದಪ್ಪ? ಶಿವಮೊಗ್ಗ ಶಿವಮ್ಮನಾಯ್ಕಿ ಮಂಡಕ್ಕಿ ಬೇಕಾದ್ರೆ ಒಂದೇ ಹೆಸರು, ಜಯಚಮ್ಮ ಬೆಳೆಯಲ್ಲಿ ಬೇಕಾದ್ರೆ ನಾಲ್ಕು ಮೂರು ಹೆಸರು ಅಂತೀನಿ. ಅವಾಗ ಅವ್ರಿಗೆ ಫ್ಲಾಶ್ ಆಗತ್ತ, ಓ ಮೈಸೂರು ಮಂಡಕ್ಕಿ ಹೇಳ್ತಾರೆ ಅಂತ ಹೇಳಿ ಕೂಗ್ತೀನಿ. ಆಮೇಲೆ ಹೇಗಿದ್ಯಪ್ಪ ಮೆತ್ತಿಗಿದ್ಯಾ ಮಂಡಕ್ಕಿ ಅಂತೀನಿ. ಮೆತ್ತಿಗಿದ ಕೇಳ್ತಾರೆ ಸರ್, ನಾನು ಅಂಗಡಿ ಸ್ಟಾಕ್ ಅಡಿ ತರ ಸ್ಟಾಕ್ ಇಡಲ್ಲ ಸರ್, ನಾನು ಎರಡ್ಸ್ಕೊಂತರ ದಿವಸ ವಾರದ ನಾಲ್ಕು ಸಲ ತರ್ತೀನಿ. ಬಾಯಲೆಕ್ಕ ನೋಡಿ ಡಿಜಿಟಲ್ ಸೌಂಡ್ ಬರುತ್ತೆ ಮಂಡಕ್ಕಿ.
0: ಡಿಜಿಟಲ್ ಸೌಂಡ್
1: ಮತ್ತೆ ಗರಂ ಗರಂ ಅಂತ ಸೌಂಡ್ ಬರುತ್ತೆ. ಈ ಅಂಗಡಿ ಒಳಗೆ ಏನ್ ಮಾಡ್ತಾರೆ ಗೊತ್ತಾ ಸರ್, ಅವರು ಯಾವ ಪ್ಯಾಕಿಂಗ್ ಮಾಡ್ತಾರೆ, ಯಾವ ಕೊಡ್ತಾರೆ, ನಂದು ಎರಡು ಸಲ ಚೇಂಜ್ ಬರ್ತಾ ಇರುತ್ತೆ ಸರ್. ನನ್ ಮಂಡಕ್ಕಿ ನೀವು 25 ಸೈಟ್ ಒಂದ್ ತಿಂಗ್ಳಿಟ್ಟು ನೋಡೋ, ನನ್ ಮಂಡಕ್ಕಿ ಯಾವ ತರದ ಹಾಗೆ ಇರುತ್ತೆ. ಯಾಕಂದ್ರೆ ನಾವ್ ಯಾವ ತರ ಸೇಫ್ಟಿ ಆಗಿರ್ತಿ ಆ ತರ ವ್ಯಾಪಾರ ಮಾಡೋದು. ಹೇಳ್ಬೇಕು ಸರ್, ಹೇಳ್ಬೇಕು ಅಂದ್ರೆ ನನಗೊಂದ್ ಸಾರಿ ನಾಲ್ಕು ಮೂರು ವರ್ಷ ಕೆಳಗೆ ಹುಷಾರಿಲ್ಲ, ಏನಾನ ಆಕ್ಸಿಡೆಂಟ್ ಆಗಿತ್ತು, 10 ಚೀಲ ಮಂಡಕ್ಕಿ ಸರ್ ಸ್ಟಾಕ್ ನ ಹತ್ರ. ಆ ಟೈಮಲ್ಲಿ ನನ್ನ ಅಣ್ಣನ ಅಂಗಡಿ ಇತ್ತು, ಅವ್ನು ತಗೊಂಡ ಮನೆ ಮಾಡ್ರಲ್ಲ ಅದನ್ ನೋಡಿದ್ರಂತೆ ಮಂಡಕ್ಕಿ ತಿನ್ಬಿಟ್ಟು ಹೆಂಗಿದೆ, ಚೆನ್ನಾಗಿ ಚೆನ್ನಾಗಿ ಗರಂ ಗರಂ ಇತ್ತು ಅಂತೆ. ಅದೆಷ್ಟು ಸ್ಟಾಕ್ ಹೋತ ಸ್ಟಾಕ್ ಅಂತ ಕೇಳಾರ. ಒಂದ್ ತಿಂಗಳ ನಮ್ಮ ಹುಡುಗ ನಮ್ಮ ಹುಡುಗ ತಂದು ಎರಡ್ ಮೂರ್ ತಿಂಗಳಾಯ್ತು ಮಂಡಕ್ಕಿ ಏನಾಗಿಲ್ಲ ನೋಡೋದು, ಖುಷಿ ಪಡೋದಲ್ಲ, ಚೆನ್ನಾಗಿದೆ ಮಂಡಕ್ಕಿ ಆದ್ರೆ ಚೆನ್ನಾಗಿ ಟೈಮ್ ತಮ್ಮ ಮಂಡಕ್ಕಿ ಅಂತ ಹೇಳೋದಂತ. ಅಂದ್ರೆ ನಾವ್ ಯಾವ ತರ ಸೇಫ್ಟಿ ಆಗಿರ್ತೀವಿ ಆ ತರ ಐಟಮ್ ಇರ್ತದೆ. ಯಾವುದೇ ಒಂದು ವಸ್ತು ಆಗಲಿ, ಒಂದು ಮನೆ ಬಟ್ಟೆ ಆಗಲಿ, ವಸ್ತು ಆಗಲಿ, ತರಕಾರಿ ಆಗಲಿ, ಸೊಪ್ಪು ಆಗಲಿ, ಸಿದಿ ಆಗಲಿ, ಯಾವ್ದೇ ಆಗಲಿ, ನಾವ್ ಹೇಗಿರ್ತೀವೋ ನಾವ್ ಹೇಗೆ ರೆಸ್ಪೆಕ್ಟ್ ಇನ್ನೊಬ್ಬರಿಗೆ ಕೊಡ್ತೋ ಅದೇ ತರ ಇದ್ರೆ ರೆಸ್ಪೆಕ್ಟ್ ತರಕಾರಿ ಇರುತ್ತೆ. ಅದು ನಮ್ಮನ್ನ ನೋಡ್ಕೊಂಡ್ರೆ ನಮ್ಮನ್ನ ನೋಡುತ್ತೆ. ನಾವು ರುಚಿಯಾಗಿರ್ಬೇಕು, ಕರೆಕ್ಟ್ ಆಗಿರ್ಬೇಕು ಅಂದ್ರೆ ಅದನ್ನ ನಾವು ನೋಡ್ಕೋಬೇಕು. ಅದು ನಮ್ ರುಚಿ ಮಾಡ್ಲಿಕ್ಕೆ ನಮಗೆ ಕೊಡುತ್ತೆ ಸರ್. ಆಮೇಲೆ ಕೆಲಕ್ಕೆ ತಮ್ಮ ನಾನೇ ಮಾಡ್ತಿದ್ದೆ, ಮಕ್ಕಳೆಲ್ಲ ನಂಗಂತ ಟ್ಯಾಕ್ಸ್ ಆಫೀಸರ್ ಇದ್ದಂಗೆ, ಮಕ್ಕಳ ಮಾಮ ಅಂತವೆ, ಅಣ್ಣ ಅಂತವೆ, ಅಜ್ಜ ಅಂತವೆ, ತಾತ ಅಂತವೆ, ಅವ್ರಿಗೆ ಏನ್ ಮಾಡ್ತೀನಿ ಕೈಯಲ್ಲಿ ಕೊಡಲ್ಲ ಸರ್. ನಾನೇ ಮಾಡ್ತೀನಿ ಅವ್ರಿಗೆಲ್ಲ ಕವರ ಬಟ್ಲ ತರ ಸ್ವೀಟ್ ಕೊಡ್ತೀನಿ. ಆಮೇಲೆ ಬಾರಪ್ಪ ಮನೆಗಳು ಅವ್ರಿಗೆ ಮಕ್ಕಳಿಗೆ ನದಿಕೇತೀನಿ, ಮೇಡಮ್ ಮಕ್ಕಳೆಲ್ಲ ಅವರು ಟ್ಯಾಕ್ಸ್ ಆಫೀಸರ್, ಅವ್ರಿಗೆ ಕೊಟ್ಟು ಮುಂದೆ ಹೋದ್ರೆ ನಮ್ದು ಟ್ಯಾಕ್ಸ್ ಏನಂತ ಗೊತ್ತಾಗುತ್ತೆ, ಟ್ಯಾಕ್ಸ್ ಇರೋದ್ ನಮ್ಗೆ ಏನ್ ಉಳಿಯಲ್ಲ. ಮತ್ತೆ ಬಡಬಗ್ರು ಕೇಳ್ತಾರೆ, ನಾನ್ ಕೊಡ್ತೀನಿ ಸರ್ ಅವ್ರಿಗೆಲ್ಲ ಒಂದ್ ಅರ್ಧ ಸೇರ್ ಒಂದ್ ಸೇರ. ಆಮೇಲೆ ಅದು ಒಂದಿಲ್ಲ ಸರ್, ಪ್ರಾಣಿಗಳೆಲ್ಲ ಕೊಡ್ತೀನಿ, ನಾಯಿ ಕೊಡ್ತೀನಿ, ಕೋಳಿ ಕೊಡ್ತೀನಿ. ಕೋಳಿಗೆಲ್ಲ ಒಂದು ಇದು ಡೈಲಿ ಸ್ಕೂಲ್ ಇದೆ ಸರ್, ಇದು ಗುರುಪುರದಲ್ಲಿ ಡೈಲಿ ಸ್ಕೂಲ್. ಅಲ್ಲೊಬ್ರು ಮನೆ ಇದೆ ತೋಟದ ಒಳಗಡೆ ಹೊರಗಡೆ ಹೊಲದ ಮನೆಯಲ್ಲಿ, ಅವ್ರ ಮೇಲೆ ಒಂದು 25 ಕೋಳಿ ಇದೆ ಸರ್. ನಾನು ಅಲ್ಲಿ ಊರಿಂದ ಹೊರಗಿದೆ ಸ್ವಲ್ಪ, ಒಳಗಡೆ ಮುಂದೆ ಒಳಗಡೆ ಹೋಗ್ಬೇಕು ಸ್ವಲ್ಪ, ಅಲ್ಲಿ ಒಂದ್ ಒಂದ್ 5-4-5 ಮನೆ ಇದೆ ಸರ್. ಅಲ್ಲೊಂದ್ರೆ ಮಂಡಕ್ಕಿ ಮಂಡಕ್ಕಿ ಅಂತ ಹೋಗ್ತೀನಿ, ಮೈಸೂರು ಮಂಡಕ್ಕಿ ಅಂತ ಹೋಗ್ತೀನಿ. ನಾನು ಕೂಗಿದಷ್ಟು ಎಲ್ಲಾ ಕೋಳಿಗೆ ಹೊರ ಬರ್ತವೆ. ನಾನೇ ಮಾಡಿದ್ ಇನ್ನು ಸ್ವಲ್ಪ ಮುಂದೆ ಹೋಗುತ್ತೆ, ನಾನು ಬರ್ತೀನಿ ಹೋಗ್ರ ಒಳಗಡೆ ಹೋಗ್ರ ಬರ್ತೀನಿ ಅಂತೀನಿ. ಹೇಳ್ತೀನಿ ಸೀದಾ ಹೋಗ್ತದೆ ಸರ್, ಹೇಳ್ಬೇಕಂದ್ರೆ ಅಲ್ಲಿಂದ ಆಕಡೆ ಬಂದ್ರೆ ತಕ್ಷಣ ಒಂದ್ ಕೋಳಿ ಬರುತ್ತೆ, ಕೊಕ್ಕೋ ಕೊಕ್ಕೋ ಕೊಕ್ಕೋ ಕೊಕ್ಕೋ ಅಂತ ಕೂಗುತ್ತೆ. ಆ ಕೂಗಿದ ತಕ್ಷಣ ಎಲ್ಲಾ ಕೋಳಿ ಹೊರ ಬರ್ತವೆ. ಅವಕ್ಕೆಲ್ಲ ಒಂದ್ ಎರಡ್ ಸರ್ ಮಂಡಕ್ಕಿ ಆ ಕಡೆ ಈ ಕಡೆ ಸುತ್ತಲೂ ಮಂಡಕ್ಕಿ ಹಾಕ್ಬಿಡ್ತೀನಿ ಸರ್. ಅಲ್ಲಿರೋ ನೋಡಿ ನಗ್ತಾ ಇರ್ತಾರೆ ಸರ್, ಖುಷಿ ಪಡ್ತಾರೆ ಬಹಳ. ಬಹಳ ಚೆನ್ನಾಗಿ ನೀನ್ ರೂಢಿ ಮಾಡ್ಕೊಂಡು ಬಿಡ ಮರ ಕೋಳಿಗಳು ಇರ್ತಾರೆ, ನಾಯಿಗಳು ಅಷ್ಟೇ ಸರ್, ಕೆಲವೊಂದು ನಾಯಿಗಳು ಅಷ್ಟೇ ನಾನು ಬೆನ್ನಿಸ್ಕೊಂಡ್ ಬಿಡ್ತಾರೆ. ಅವಕ್ಕೆಲ್ಲ ನಾಯಿಗಳೆಲ್ಲ ಮಂಡಕ್ಕಿ ಹಾಕ್ತೀನಿ, ಕೆಲವೇ ಫಸ್ಟ್ ಏನ್ ಮಾಡ್ತೀನಿ ಎರಡ್ ಮಟ್ಕ ಮಂಡಕ್ಕಿ ತಿಂದು ಅಂದ್ರೆ ಜಾಸ್ತಿ ಆಗ್ತದೆ ಸರ್. ತಿಂದ ಅಷ್ಟಿಗೆ ಬಿಡಿದೆ, ಕೆಲವು ನಾಯಿಗಳು ತಿಂತ ಸರ್. ಯಾವಾಗ ಬೆನ್ನತ್ತಿಗೆ ನಾನು ಬಂದ ನನ್ನ ಕೈ ಕಾಲೆಲ್ಲ ಮುದಾಡ್ತಾವ ಸರ್, ಯಾವಾಗ ಮೈ ಮೇಲೆ ಇರ್ತವೆ. ನಾನೇ ಭಯ ಪಡಲ್ಲ ಸರ್, ಯಾಕಂದ್ರೆ ನಾವ್ ಹೆಂಗ್ ನಾವ್ ಇನ್ನೊಬ್ಬರನ್ನ
0: ಒಳ್ಳೆ ಕೆಲಸ
1: ಬಳಕೆ ಮಾಡ್ಕೊಳಿ ಸರ್.
0: ಚೆನ್ನಾಗಿದೆ ಹೇಳದ್ ಕೇಳ್ತಾ ಇದ್ರೇನೆ ಖುಷಿ ಆಗುತ್ತೆ ನಮ್ಗೆ. ಓಕೆ, ಇದೆ ವ್ಯಾಪಾರ ಕೂಡ
1: ಬೇರೆ ಟೈಮಲ್ಲಿ ಮಾತ್ರ ವಾರ ದಿವಸ ಹೇಳಿದ್ರೆ ಸರ್, ಬೇರೆ ಟೈಮಲ್ಲಿ 11 ಗಂಟೆವರೆಗೂ ತಿರ್ತಾರೆ. ಕೆಲವು ಕಡೆ ಹೋಗಕ್ ಆಗಿಲ್ಲ ಸರ್ ಟೈಮ್, ಆ ಕೆಲ್ಸಕ್ಕೆ ಬರಕ್ಕೆ ಆ ಟೈಮ್ ಕೂಕೊಂಡ್ಬಿಡ್ತೀನಿ. ಕೆಲವು ನೀವು ಒಂದ್ ವಾರ ಹೇಳ್ತಾ ಬಿಟ್ರೆ ಏನ ಮರ ಮಂಡಕ್ಕಿ ತಿಂದರೆ ಒಂದ್ ವಾರ ಆಯ್ತು, ಮಂಡಕ್ಕಿ ಎಲ್ಲೋಗಿದ್ದೆ ಮರ ಏನಂತ ಕೆಲಸಕ್ಕೆಲ್ಲ. ಯಾಕೆ ನನ್ ಮಂಡಕ್ಕಿ ಆಗಿರೋ ಸರ್, ಇವಾಗ ಗರಿ ಗರಿ ಇರುತ್ತೆ ಸರ್. ಒಂಥರ ಅರ್ಪಿತಾ ಮೇಡಮ್ ನಮ್ದು ಸಂದರ್ಶನ ಮಾಡ್ಕೊಂಡಾಗಿರೋ ಸರ್, ನನ್ನ ಮಂಡಕ್ಕಿ ಸಂದರ್ಶನ ಮಾಡಿದ್ದಾರೆ.
0: ಥ್ಯಾಂಕ್ ಯು ಸರ್, ಚೆನ್ನಾಗಿ ನಿಮ್ಮ ವ್ಯಾಪಾರ. ಥ್ಯಾಂಕ್ ಯು. ಶಂಬಲಿಂಗ ಅವರು ಕರೆ ಮಾಡಿದ್ರು, ಅವರು ಕೂಡ ಮಂಡಕ್ಕಿ ವ್ಯಾಪಾರ ಮಾಡ್ತಾರಂತೆ. ಮಂಡಕ್ಕಿ ವ್ಯಾಪಾರ ಮಾಡ್ತಾ ಸೊ ಯಾವ್ಯಾವ ಸ್ಟ್ರಾಟಜಿ ನಲ್ಲಿ ಅವರು ಮಾರ್ಕೆಟಿಂಗ್ ಮಾಡಬಹುದು ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು. ಮತ್ತೆ ಅವರು ಕೂಡ ಯಾವ ರೀತಿ ಮಂಡಕ್ಕಿ ಮಾರಾಟ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ನೀವು ನಿಮ್ಮ ಏರಿಯಾ ಸುತ್ತಮುತ್ತ ಅಥವಾ ನಿಮ್ಮ ಮನೆ ಹತ್ತಿರದಲ್ಲಿ ಯಾರಾದ್ರು ಈ ರೀತಿ ಮಾರಾಟ ಮಾಡೋದಕ್ಕೆ ಬರ್ತಾರೆ ಅಂತಂದ್ರೆ

0: ಅವ್ರು ಯಾವ್ಯಾವ ತರ ಹೋಗ್ತಾ ಇರ್ತಾರೆ, ನಿಮಗೆ ತುಂಬಾ ಇಷ್ಟ ಆಗುವಂತಹ ಒಂದು ಮಾರ್ಕೆಟಿಂಗ್ ಸ್ಟೈಲ್ ಯಾವ್ದು ಇಷ್ಟ ಆಗುತ್ತೆ ಅದ್ರ ಬಗ್ಗೆ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳ್ಬೋದು. ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಹೇಳಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
1: ಹಲೋ ಸರ್, ನಮಸ್ತೆ.
0: ನಮಸ್ತೆ.
1: ಹಲೋ ಶ್ರೀಧರ್ ಸರ್, ಹೇಗಿದ್ದೀರಾ?
0: ಓ, ನಾವು ಸೂಪರ್ ಆಗಿದ್ದೀವಿ. ಮಂಜುನಾಥ್ ಅವರ?
1: ಹಾ ಸರ್.
0: ಹೇಗಿದ್ದೀರಾ ಮಂಜುನಾಥ್ ಅವರ?
1: ಸರ್, ನಾನು ಚೆನ್ನಾಗಿದ್ದೀನಿ ಸರ್.
0: ಓಕೆ. ಸೊ ಯಾವಾಗಿನಿಂದ ಕಾಲೇಜ್ ಎಲ್ಲ ಸ್ಟಾರ್ಟ್?
1: ಸರ್, ಮೇ 29 ಸರ್.
0: 29 ಓಕೆ. ಅಲ್ಲಿ ತನಕ ಆರಾಮಾಗಿ ರಜೆ?
1: ಹಾ, ರಜೆ ಸರ್, ಆರಾಮ್ ಮನೇಲಿ
0: ಇದ್ದೀವಿ. ಓಕೆ ಮಂಜುನಾಥ್ ಅವ್ರೆ, ಈ ಹೆಂಗೋ ಮನೇಲಿ ಇದ್ದೀರಾ? ಮನೇಲಿರೋ ಟೈಮಲ್ಲಿ ನಿಮ್ಮ ಮನೆಯ ಸುತ್ತಮುತ್ತ ಮಾರ್ಕೆಟಿಂಗ್ ಮಾಡೋಕ್ಕೆಲ್ಲ ಬರ್ತಾರಲ್ಲ, ಯಾವ್ಯಾವ ತರ ಹೋಗ್ತಾ ಇರ್ತಾರೆ? ನಿಮಗೆ ಯಾವ್ದು ಸಿಕ್ಕಾಪಟ್ಟೆ ಇಷ್ಟ?
1: ಸರ್, ನನಗೆ ಬೇಸಿಗೆ ತರ ಬೇಸಿಗೆ ರಜೆಯಲ್ಲಿ ನನಗೆ ಅನುಭವ ಆಗಿದೆ ಸರ್. ನಮ್ ಇಲ್ಲಿ ತನಕ ನಮ್ಮ ಹಳ್ಳಿ ಯಾರ್ಯಾರು ಯಾವ ರೀತಿ ಮಾರ್ಕೋತ ಬರ್ತಾರೆ ನನಗೆ ಸ್ವಲ್ಪ ಗೊತ್ತಿಲ್ಲ ಸರ್. ಎಲ್ಲ ಅನುಭವ ಬಿಟ್ಟಿದೆ ಸರ್ ನನಗೆ. ವಿಚಿತ್ರ, ಬೆಳಗ್ಗೆ ಕುಕ್ಕರ್ ಮಿಕ್ಸರ್ ಜಾರ್ ರಿಪೇರಿ ಅಂತ ಬರ್ತಾರೆ ಸರ್ ಬೆಳಗ್ಗೆ. ಅದು ಆದ ತಕ್ಷಣ ಏನಪ್ಪ ಅಂದ್ರೆ ತರಕಾರಿ ತಗೊಂಬರ್ತಾರೆ ಸರ್ ಎಲ್ಲರೂ. ಆಮೇಲೆ ಮಧ್ಯಾಹ್ನ ಹೊತ್ತಿನಲ್ಲಿ ಫೇಮಸ್ ಸರ್ ನಮ್ ಕಡೆ ಯಾವ್ದಂದ್ರ ಕಬ್ಬಿನ ಹಾಲು ಸರ್.
0: ಏನ್ ಸರ್?
1: ಕಬ್ಬಿನ ಹಾಲು.
0: ಕಬ್ಬಿನ ಹಾಲು, ಓಕೆ.
1: ಹಾ ಸರ್, ಕಬ್ಬಿನ ಹಾಲು ಅದು ಆಟೋದಲ್ಲಿ ತಗೊಂಡ್ ಬರ್ತಾರೆ ಸರ್. ಅದು 10 ರೂಪಾಯಿ ಒಂದ್ ಗ್ಲಾಸು. ಅವ್ರು ಹೇಳುವಂತ ಆ ಮಾತಾಗಿ ನಾವ್ ಮರಳಾಗಿ ಹಾಲು ತಗೋಬೇಕು ಸರ್.
0: ಏನೇನ್ ಹೇಳ್ತಾರೆ ಸರ್ ಹಂಗಾರ?
1: ಸರ್, ಬನ್ನಿರಿ ಬನ್ನಿರಿ, ಕಬ್ಬಿನ ಹಾಲು ಕಬ್ಬಿನ ಹಾಲು, ಭಾಗ್ಯವಂತಿ ದೇವಿಯ ಕಬ್ಬಿನ ಹಾಲು, ಎಲ್ರೂ ಬನ್ನಿ, 10 ರೂಪಾಯಿ ಒಂದ್ ಗ್ಲಾಸು. ಕಬ್ಬಿನ ಹಾಲು ಆರೋಗ್ಯಕ್ಕೆ ಬಾಳ ಒಳ್ಳೆಯದು, ಇದು ಕುಡಿದ್ರೆ ನಿಮ್ಗೆ ಆರೋಗ್ಯ ಒಂದ ಚೆನ್ನಾಗಿರ್ತೈತಿ. ಕಾಮಣಿ ಆದ್ರ ಮತ್ತು ಅತಿಸಾರ ಬೇದಿ ಏನಾದ್ರು ಕುಡಿಬೇಕು ಕಬ್ಬಿನ ಹಾಲು ಅಂತ ಸಿಕ್ಕಾಪಟ್ಟೆ ಬರ್ತಾರೆ ಸರ್.
0: ಫುಲ್ ಡೀಟೇಲ್ ಕೊಟ್ಬಿಡ್ತಾರೆ.
1: ಡೀಟೇಲ್ಸ್ ಕೊಟ್ಬಿಡ್ತಾರೆ ಸರ್. ಅದು ನಮ್ಮಲ್ಲಿ ಭಾಗ್ಯವಂತಿ ದೇವಿ, ಭಾಗ್ಯ ಗತ್ರಿಗೆ ಭಾಗ್ಯವಂತಿ ದೇವಿ ಅದು ಫೇಮಸ್ ಸರ್ ನಮ್ಮಲ್ಲಿ.
0: ಕಬ್ಬ?
1: ಇಲ್ಲ ಸರ್, ಅದು ದೇವರು ಸರ್, ಗತ್ರಿಗ
0: ದೇವರು. ಓಕೆ ಓಕೆ. ಹಾ,
1: ಭಾಗ್ಯವಂತಿ ದೇವಿ ಅಂದ್ರ ನಮ್ಮಲ್ಲಿ ಶಕ್ತಿ ದೇವತೆ ಸರ್. ಅದನ್ನ ಬಹಳ ನಾವು ಅದನ್ನ ಪೂಜ್ಯ ಭವನದಿಂದ ಅದನ್ನ ಪೂಜಿಸ್ತೇವೆ ಮೇಡಮ್. ಸರ್, ಅದೇ ಆ ದೇವ್ರ ಹೆಸರು ಇಟ್ಕೊಂಡೆ ಬಂದಾಗ ಅದು ಅಲ್ಲ, ಅವಾಗ ನಮ್ಗೆ ಇನ್ಸ್ಪೈರ್ ಆಗಿ ಅಲ್ಲಿ ಹೋಗಿ ಹಾಲು ತಗೊಳ್ಬೇಕು ಸರ್
0: ನಾವು.
1: ಈ ತರ ಹೇಳ್ತಿರ್ತಾರೆ. ಇನ್ನು ಜಾರ್ ರಿಪೇರಿ ಮಿಕ್ಸರ್ ರಿಪೇರಿ ಮಾಡೋರಂತರು ಅದು ಬೆಳಗ್ಗೆನೆ ಬಂದ್ಬಿಡ್ತಾರೆ ಸರ್ ಅವ್ರು. ಅವ್ರು ಅವ್ರು ಒಂದ್ ಅದಕ್ಕ ಅಮೌಂಟ್ ಎಷ್ಟಪ್ಪ ಅಂದ್ರೆ ಒಂದ್ 50 ರೂಪಾಯಿ ಸರ್, ಅವ್ರು 100 ರೂಪಾಯಿ ಹೇಳ್ತಾರೆ ಸರ್ ಅವ್ರು.
0: ಹೌದು, ಮತ್ತೆ ಆಮೇಲೆ ಚೌಕಾಸಿ ಮಾಡ್ತಾರೆ ಅಂತ ಗೊತ್ತಿರುತ್ತೆ ಅವ್ರಿಗೆ ಆಲ್ರೆಡಿ.
1: ಹಾ ಸರ್, ನಮ್ಮ ಹೇಳಿ ನಮ್ಮ ಮನೆಯವ್ರು ಕೂಡ ನಾ ಹೇಳ್ತೀನಿ, ನನಗ ಗೊತ್ತಾಗಲ್ಲ ಸರ್ ಅದು, ಗೊತ್ತಿರ್ತೀನಿ ಹೆಣ್ಮಕ್ಳಿಗೆ. ನಾ ಹೇಳ ನಾ ಹಿಂಗ ಇದು 100 ರುಪೀಸ್ ಅಂತ, ಅದಕ್ಕೆ 100 ರುಪೀಸ್ 50 ರುಪೀಸ್ ಕೊಡ್ತಾರ ಅಂತ ಹೇಳಿ ಚೌಕಾಸಿ ಮಾಡಿ ಅದ 50 ರೂಪಾಯಿ ಅದನ್ನ ಮಾಡ್ಕೊಂಡ್ಬಿಡ್ತಾರೆ ಮನೆಯವರು. ಚೌಕಾಸಿ ಮಾಡ್ತಾರೆ ಸರ್. ಅಮ್ಮಂತ ಇವ್ರು ಹಳ್ಳಿಯವರು ಈ ತರ ಚೌಕಾಸಿ ಮಾಡ್ತಾರ ಅಂತ ಹೇಳಿ ಅವ್ರ ಅಮೌಂಟ್ ಜಾಸ್ತಿ ಇರ್ತಾರೆ ಸರ್ ಮುಂಚೆನೆ.
0: ಹೌದು, ಮತ್ತೆ
1: ಅದು ಒಂದ್ 100 ರುಪೀಸ್ ಇದ್ರೆ 200 ಹೇಳ್ತಾರೆ ಸರ್, ಆತರ 100 ರುಪೀಸ್ ಬರ್ತಾರೆ ಸರ್ ಜನ. ಆ ತರ ಮಾಡ್ತಿರ್ತಾರೆ ಸರ್ ಹಳ್ಳಿಗಳಲ್ಲಿ ಜಾಸ್ತಿ ಸರ್ ಚೌಕಾಸಿ ಮಾಡೋದು, ಯಾಕಂದ್ರೆ ಅಲ್ಲಿ ಜನರಿಗೆ ಅದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ. ಸಿಟಿ ಪಟ್ಟಣದಲ್ಲಿ ಸ್ವಲ್ಪ ನಾಲೆಜ್ ಇದ್ದ ಅವ್ರು ಸ್ವಲ್ಪ ವಿಚಾರ ಮಾಡಲ್ಲ ಸರ್, ಚೌಕಾಸಿ ಮಾಡೋದಿಲ್ಲ ಸಿಟಿಯಲ್ಲಿ. ಅವ್ರು ಅವರಿಗೆಲ್ಲ ಮಾಹಿತಿ ಗೊತ್ತಿರುತ್ತೆ ಸರ್, ಎಷ್ಟು ಕೆಜಿ ತಮ್ಮ ಟೊಮೆಟೊ ಎಷ್ಟು, ಇದು ಈರುಳ್ಳಿ ಎಷ್ಟು ಎಲ್ಲ ಗೊತ್ತಿರುತ್ತೆ ಸರ್ ಅವ್ರಿಗೆ. ಇವ್ರಿಗೆ ಗೊತ್ತಿರೋ ಸಲ ಏನ ರಿಯಲ್ ರೇಟ್ ಹೇಳಿದ್ರು ಕೂಡ ಚೌಕಾಸಿ ಮಾಡ್ದಾರ ಸರ್.
0: ಹಾಗಾಗಿ ನಿಮಗೆ ತುಂಬಾ ಇಷ್ಟ ಆಗುತ್ತೆ.
1: ಹಾ ಸರ್, ನಾನು ಇಷ್ಟು 2 ಮಂತ್ಸ್ ನಲ್ಲಿ ಈ ತರ ಹಳ್ಳಿಗಳಲ್ಲಿ ಈ ತರ ಮಾಡ್ಕೊಂಡ್ ಬರ್ತಾರ, ಅವ್ರ ಕಷ್ಟ ಏನು ನನಗ ಅರೋಯ್ತು ಸರ್ 2 ತಿಂಗಳಲ್ಲಿ.
0: ನೋಡಿ,
1: ಬಿಸಿಲಲ್ಲಿ ಮಕ್ಕಳು ತಗೊಂಡು ಗಾಡಿ ತಗೊಂಡು ಅದಕ್ಕೆ ಡೀಸೆಲ್ ಹಾಕೊಂಡು ಪೆಟ್ರೋಲ್ ಹಾಕೊಂಡು ಈ ತರ ಬರ್ತಿರ್ತಾರ ಸರ್ ದಿನ, ಅವ್ರ ಕಷ್ಟ ಹೇಳಕ್ ಹೋಗಲ್ಲ ಸರ್. ಇನ್ನು ಐಸ್ ಕ್ಯಾಂಡಿ ಮಾರೋ ಅಂತ ಸಾಕಷ್ಟು ಜನ ಬರ್ತಾರ ಸರ್
0: ಅವ್ರು.
1: ಅವ್ರ ಬಹಳ ಕಷ್ಟ ಬೇಸಿಗೆಯಲ್ಲಿ ಆ ತರ ಕಷ್ಟ ಅನುಭವಿಸ್ಕೊಂಡು ಈ ತರ ಮಾಡಿದ್ರು ಕೂಡ ಜನ ಅವರನ್ನೆಲ್ಲ ಚೌಕಾಸಿ ಮಾಡ್ತಾರೆ ಸರ್.
0: ಹೌದು. ಸೊ ಇದೆಲ್ಲ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀರಾ, ನಿಮಗೆ 2 ತಿಂಗಳು ರಜೆ ಸಿಕ್ಕಿದ್ದು ಮತ್ತೆ ಇವತ್ತು ಈ ಟಾಪಿಕ್ ಬಂದಿದ್ದು.
1: ಹಾ ಸರ್, ಖುಷಿ ಆಗ್ತದೆ ಸರ್, ಯಾಕಂದ್ರೆ ನನಗೆ ಇದು ಅನುಭವ ಆಗಿದೆ ಸರ್ 2 ಮಂತ್ಸ್ ಅಲ್ಲಿ. ಈ ತರ ಹಳ್ಳಿಗಳಲ್ಲಿ ಈ ತರ ವ್ಯವಸ್ಥೆ ಇದೆ, ಈ ತರ ನನ್ನ ಬೆಳಗ್ಗೆ 8 ಗಂಟೆ 8 ಹೋಗೋ ಸಾಯಂಕಾಲ 5 ಗಂಟೆಗೆ ಬರೋ ಸರ್. ಅದು ಇಲ್ಲಿ ಇಲ್ಲಿ ವಾತಾವರಣ ಏನ್ ನಡೀತಾ ಅಂತ ಗೊತ್ತಾಗ್ತಿಲ್ಲ ಸರ್ ನನಗೆ. ಈಗ ಸ್ವಲ್ಪ ಅವ್ರ ಕಷ್ಟ ಏನು ಇರ್ಲಿ, ಎಷ್ಟ ಕಷ್ಟ ಪಡ್ತಾರ ಅವ್ರು ಮಾರಾಟ ಮಾಡ್ಬೇಕಾದ್ರ, ಇಲ್ಲಿ ವ್ಯಾಪಾರಿಗಳು ಕೂಡ ಚೌಕಾಸಿ ಹ್ಯಾಂಗ್ ಮಾಡ್ತಾರ ಸ್ವಲ್ಪ ನಾಲೆಜ್ ಬಂತು ಸರ್.
0: ತುಂಬಾ ಖುಷಿ ಆಯ್ತು ಸರ್ ನಿಮ್ ಜೊತೆ ಮಾತಾಡಿದ್ದು. ಥ್ಯಾಂಕ್ ಯು ನಿಮಗೂ ಕೂಡ.
1: ಥ್ಯಾಂಕ್ ಯು ಸರ್.
0: ಓಕೆ, ಮಂಜುನಾಥ್ ಅವರು ಕರೆ ಮಾಡಿದ್ರು ಬಿಜಾಪುರದಿಂದ, ಅವರು ಕೂಡ ಕರೆ ಮಾಡಿ ತುಂಬ ಚೆನ್ನಾಗಿ ಮಾತಾಡ್ತಾ ಹೇಳ್ತಾ ಇದ್ರು. ಸೊ ಅವರ ಊರಲ್ಲಿ ಮಾರ್ಕೆಟಿಂಗ್ ಮಾಡೋದಕ್ಕೆ ಬರುವಂತವ್ರು ಯಾವ ರೀತಿ ಮಾತಾಡ್ತಾರೆ ಅಂತ ಹೇಳಿ. ಸೊ ಹಾಗೆ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಕೂಡ ಇದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
2: ಹಲೋ ಸರ್, ನಮಸ್ಕಾರ ಸರ್, ಹೇಗಿದ್ದೀರಾ ಸರ್?
0: ನಮಸ್ಕಾರ, ನಾವು ಚೆನ್ನಾಗಿದ್ದೀವಿ. ಚಿಕ್ಕಪ್ಪ ಅವರು ನೀವು ಹೇಗಿದ್ದೀರಾ?
2: ನಾವು ಚೆನ್ನಾಗಿದ್ದೀವಿ ಸರ್.
0: ಮತ್ತೆ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ್ಯಾವ ತರ ನಿಮ್ಮ ಏರಿಯಾದಲ್ಲಿ ಕೂಗ್ತಾ ಇರ್ತಾರೆ, ನಿಮ್ಗೆ ಯಾವ್ದು ತುಂಬಾ ಇಷ್ಟ? ಇಮಿಟೇಟ್ ಮಾಡ್ಬೋದ?
2: ಒಳ್ಳೆ ವಿಷಯನ ಒತ್ತ ತಂದಿದ್ದೀರ ಸರ್. ನಾವಾಗಿಂದ ಏನಾರು ಹೇಳೋಣ ಅಂತ ಫೋನ್ ಮಾಡಿದ್ರೆ ಕರೆನೇ ಸಿಗ್ತಾ ಇರ್ಲಿಲ್ಲ. ಇವತ್ ಕರೆಂಟ್ ಬೇರೆ ಹೋಗಿ ಪಜೀತಿ ಆಗ್ಬಿಟ್ಟಿದೆ. ಒಳ್ಳೆ ವಿಷಯ ಕೊಟ್ಟಿದ್ದೀರಾ ಬಿಡ್ರಿ ಸರ್. ಯಾಕಂತಂದ್ರೆ ಮೊದಲನೇ ಕಾಲ ಇವ್ರು ಏನ್ ಮೋನಿಕಾ ಮೇಡಮ್ ಅವ್ರು ಹೇಳಿದಂಗೆ ಈಗೆಲ್ಲ ಮೈಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈಗ, ಇಲ್ಲ ಆದ್ರೂ ನೀವು ಒಂದ್ ಆ ಟಾಪಿಕ್ ಒತ್ಕೊಂಡ್ ಬಂದಿದ್ದೀರಾ ಅಂದ್ರೆ ನಾವು ಹಳೆ ನೆನ್ಪಿ ಹೋಗ್ಲೇಬೇಕಲ್ಲ ಸರ್.
0: ಹೌದು ಮತ್ತೆ
2: ನಮ್ಮಲ್ಲಿ ಒಬ್ರು ಕೂಗ್ತಾ ಬರೋರು ಸರ್ ತರಕಾರಿನ, ಅದು ಏನ್ ಗೊತ್ತರ ಎಲ್ಲಾರು ಒಂದೇ ತರ ಕೂಗ್ತಾ ಇರ್ಲಿಲ್ಲ, ಯಾಕೆ ಅಂತಂದ್ರೆ ನಮ್ಗಿರಕ್ಕೆ ಅವ್ರ ಹತ್ರ ಮತ್ತೆ ತಗೊಂಡ್ಬಿಟ್ಟಾರು ಅಂತ
0: ಹೇಳಿ.
2: ಅವ್ರು ಒಳಗಿಂದ ಬರ್ಬೇಕಾದ್ರೆ ಅವ್ರು ಯಾರು ಕೂಗ್ತಿದಾರೆ ಅಂತ ನೋಡೇ ಹೊರಗ್ ಬರೋರು, ಯಾಕೆಂದ್ರೆ ಅವ್ರು ಅವ್ರು ಅವ್ರ ಹತ್ರ ಅಡ್ಜಸ್ಟ್ ಆಗಿರ್ತಾರೆ, ಒಂದ್ ರೇಟ್ ನಲ್ಲಿ ಆಗ್ಲಿ ಒಂದು ಚೆನ್ನಾಗಿ ಕೊಡ್ತಾರಲ್ಲ ಅಂತಂದೇಳಿ. ಹಾಗಾಗಿ ನಾನು ಒಂದ್ ಕೂಗ್ಬಿಡ್ತೇನೆ ಸರ್ ಒಂದ್ಸಲ.
0: ಕೂಗಿ ಸರ್ ಕೂಗಿ ಕೇಳುವ.
2: ನುಗ್ಗೆಕಾಯಿ, ಹೀರೆಕಾಯಿ, ಬೆಂಡೆಕಾಯಿ, ಬೀನ್ಸ್, ಟಮಾಟ, ನೀರುಳ್ಳಿ, ಸೌತೆಕಾಯಿ, ಅವರೆಕಾಯಿ. ಈ ಅವರೆಕಾಯಿ ಇನ್ನೊಂದು ವಿಶೇಷ ಇದೆ ಸರ್. ಏನ್ ಗೊತ್ತಾ ಸರ್, ನಾವು ಅವರೆಕಾಯಿ ಬೇಕು ಅಂತೇವಲ್ಲ, ಅವರೆಕಾಯಿ ಬೇಕು ಅನ್ನೋದಕ್ಕೂ ಒಂದ್ ಅರ್ಥ ಇದೆ. ಅವರೆಕಾಯಿ ಬೇಕು ಅನ್ನೋದೊಂದ್ ಅರ್ಥನಾ, ಅವರೇ ಕಾಯ್ಬೇಕು ಅನ್ನೋದು ಒಂದ್ ಅರ್ಥ.
0: ಓ ಹಂಗೆ, ಅವರೇ ಕಾಯ್ಬೇಕು ಅಂತ. ಚೆನ್ನಾಗಿದೆ ಅದು. ಸೊ ಅವರೇಕಾಯಿ ಅವರೇಕಾಯಿ ಅಂತ
2: ನಾವು ಅವನು ಅವರೇಕಾಯಿ ಅವರೇಕಾಯಿ ಅಂತ ಕೂಗಿದಾಗ ನಾವು ಅವರೇಕಾಯಿ ಬೇಕು ಅಂತ ಕೇಳಿದಾಗ ಅವರೇ ಕಾಯ್ಬೇಕು ಅಂತ, ಅವರೇ ಕಾಯ್ಬೇಕು ಅಂತ ಆಗುತ್ತೆ, ಅವರೇ ಕಾಯ್ಬೇಕು
0: ಅಂತ. ನೋಡಿ ಎಷ್ಟೆಲ್ಲ ಏನು ಪಾಯಿಂಟ್ ಮಾಡಿದ್ರ ನೀವು.
2: ಹೌದು ಸರ್, ಹೌದು ಸರ್,
0: ಚೆನ್ನಾಗಿ ಕೂಗಿರಿ ಸರ್,
2: ಒಳ್ಳೆ ವಿಷಯ ಕೊಟ್ಟಿದ್ದೀರ ಸರ್, ತುಂಬಾ ಖುಷಿ ಆಯ್ತು. ಬಿಡಬಾರ್ದು ಇವತ್ತು, ಕರೆಂಟ್ ಹೋದ್ರೂ ಪರವಾಗಿಲ್ಲ ಅಂತ ತಲೆ ಕೆಡಿಸ್ಕೊಂಡು ಕುತ್ಕೊಂಡಿದ್ದೆ.
0: ಹೌದಾ?
2: ಹೌದು ಸರ್, ಈಗ ನಮ್ದು ಕರೆಂಟ್ ಇಲ್ಲ ಅಂದ್ರೆ ನಡೆಯುತ್ತೆ ಸರ್, ಯಾಕಂದ್ರೆ ನಮ್ದು ಈ ಕರೆಂಟ್ ಇಲ್ಲ ಅಂದ್ರೆ ಗ್ಯಾಸಿನ ಐರನ್ ಬಾಕ್ಸ್ ತರಿಸಿದೆ ಸರ್ ನಾವು ಹೊರ ರಾಜ್ಯದಿಂದ. ಹಾಗಾಗಿ ನಾವು ನೋಡ್ರಿ, ಒಂದ್ ರೋಡ್ ನ ಹೋಗ್ಬೇಕಾದ್ರೆ ಒಂದ್ ಮರ ಬಿದ್ದತಿ ಅಂತಂದ್ರೆ ನಾವು ಅಲ್ಲೇ ಕುತ್ಕೊಳಕಾಗಲ್ಲ, ಮರ ತೆಗೆಯ ತನಕ ಆ ಬೇರೆ ರೂಟ್ ಹುಡ್ಕೊಳ್ಬೇಕಲ್ಲ. ಹಾಗೆ ನಾವು ಈಗ ಕರೆಂಟ್ ಇಲ್ಲ ಅಂದ್ರೆ ಗ್ಯಾಸಿನ ಐರನ್ ಬಾಕ್ಸ್ ನಾಗ ಐರನ್ ಮಾಡ್ತೀವಿ ಸರ್.
0: ಸರ್
2: ಒಳ್ಳೆ ಟಾಪಿಕ್ ಕೊಟ್ಟಿದ್ರು, ತುಂಬಾ ಖುಷಿ ಆಯ್ತು ಸರ್, ಧನ್ಯವಾದಗಳು.
0: ಓಕೆ ಸರ್, ಓಕೆ, ಥ್ಯಾಂಕ್ ಯು. ನಿಮಗೂ ಕೂಡ
2: ಓಕೆ ಸರ್, ನಮಸ್ಕಾರ.
0: ನಮಸ್ತೆ. ಚಿಕ್ಕಪ್ಪ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಸೊ ಹಾಗೆ ಅವರು ಕೂಡ ಹೇಳಿದಾಗೆ ಈ ತರ ಏನೋ ಮಾರ್ಕೆಟಿಂಗ್ ಮಾಡೋಕೆ ಬರುವಂತವ್ರು ತುಂಬಾ ಚೆನ್ನಾಗಿ ಹೇಳ್ತಾ ಇರ್ತಾರೆ, ಅದನ್ನೆಲ್ಲ ಕೇಳಿಸ್ಕೊಂಡಾಗ ಖುಷಿ ಆಗುತ್ತೆ ಅಂತ ಹೇಳ್ತಾ ಇದ್ರು. ಎನಿವೆ, ನೀವು ಕೂಡ ಕರೆ ಮಾಡಿ ಮಾತಾಡಿ ನಮ್ಮ ಜೊತೆಗೆ ಮಾತಾಡ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ನಿಮ್ಮ ಏರಿಯಾದಲ್ಲಿ ಅಥವಾ ನಿಮ್ಮ ಮನೆ ಸುತ್ತಮುತ್ತ ಯಾರು ಮಾರ್ಕೆಟಿಂಗ್ ಮಾಡೋದಕ್ಕೆ ಬರ್ತಾರೆ ಅಂತಂದ್ರೆ ಅವ್ರು ಯಾವ್ಯಾವ ತರ ಕೂಗ್ತಾ ಇರ್ತಾರೆ, ಸೊ ಅದನ್ನ ಇಮಿಟೇಟ್ ಮಾಡಿ ಕೂಡ ಹೇಳ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಜೊತೆಗೆ ಒಂದು ಸೂಪರ್ ಆಗಿರುವಂತಹ ಸಾಂಗ್ ಕೂಡ ಪ್ಲೇ ಮಾಡ್ತೀನಿ, ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ಕಾಫಿ ವಿತ್ ಆರ್ ಶೋ, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಸತತ 8ನೇ ಬಾರಿಗೆ ಸಿಬಿಎಸ್ಇ 10ನೇ ತರಗತಿಯಲ್ಲಿ 100% ರಿಸಲ್ಟ್ಸ್. ಹೌದು, ಇದು ಶಿವಮೊಗ್ಗದ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನ ಐತಿಹಾಸಿಕ ಸಾಧನೆ. ಈ ಬಾರಿಯೂ ಪರೀಕ್ಷೆಗೆ ಹಾಜರಾದ 46 ವಿದ್ಯಾರ್ಥಿಗಳಲ್ಲಿ 31 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆಯಾಗುವ ಮೂಲಕ ಹೊಸ ದಾಖಲೆ ಬರೆದಿದ್ದಾರೆ. ಅದರಲ್ಲೂ 94.2% ಅಂಕಗಳೊಂದಿಗೆ ಸಾಹಿತ್ಯ ಟಿಎಂ ಶಾಲೆಗೆ ಕೀರ್ತಿ ತಂದಿದ್ದಾರೆ.
4: ಸವಳಂಗ ರಸ್ತೆಯಲ್ಲಿರುವ ಈ ಶಿಕ್ಷಣ ದೇಗುಲದಲ್ಲಿ ಈಗ 2026-27 ಅಡ್ಮಿಷನ್ ಆರಂಭವಾಗಿದೆ. ರೂರಲ್ ಕೋಟಾ ಸೌಲಭ್ಯ, ಸ್ಪೋರ್ಟ್ಸ್ ಮತ್ತು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಒತ್ತು.
3: ನಿಮ್ಮ ಮಗುವಿನ ಭವಿಷ್ಯ ನಮ್ಮ ಜವಾಬ್ದಾರಿ. ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9620456100. ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಹೇ, ಪಿಯುಸಿ ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
6: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
3: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು. ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ಗೆ ಬನ್ನಿ.
6: ಗಂಗೋತ್ರಿ ಕಾಲೇಜ್, ಅಲ್ಲಿ ಸ್ಪೆಷಲ್ ಏನಿದೆ?
3: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ ಐಐಟಿ ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ ಐಐಟಿಗಳಿಂದ ಬಂದಿರೋ ನುರಿತ ತಜ್ಞರಿಂದ ಪಿಸಿಎಂಬಿ ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
6: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
3: ಖಂಡಿತ ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ ಎಐ ಮತ್ತು ರೋಬೋಟಿಕ್ ಸಬ್ಜೆಕ್ಟ್ ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
7: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
3: ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್, ಮ್ಯಾಂಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035587424 ಅಥವಾ 8884082682.
7: ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.

0: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮುಗ್ಗ 90.5 ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಶ್ರೀಧರ್. ಇದು ಕಾಫಿ ವಿತಾರ ಶೋ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಸಹ ಕರೆ ಮಾಡಿ ಮಾತಾಡಬಹುದು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸೊ ನೀವು ನಿಮ್ಮ ಏರಿಯಾದಲ್ಲಿ ನೋಡಿರೋ ಹಾಗೆ ಅಥವಾ ನಿಮ್ಮ ಮನೆಯ ಸುತ್ತಮುತ್ತ ಯಾರಾದರೂ ಮಾರ್ಕೆಟಿಂಗ್ಗೆ ಬರ್ತಾರೆ ಅಂತಂದರೆ ಸೊ ಅವರು ಯಾವ್ಯಾವ ರೀತಿ ಕೂಗ್ತಾ ಇರ್ತಾರೆ ಅದನ್ನು ಇವತ್ತು ನಮ್ಮ ಜೊತೆನಲ್ಲಿ ಮಾತಾಡ್ತಾ ಇಮಿಟೇಟ್ ಕೂಡ ಮಾಡಬಹುದು. ಆ್ಯಂಡ್ ಶೋನ ಕೇಳಿಸ್ಕೊಳ್ತಾ ಇದ್ರೆ ನೀವು ಕೂಡ ನಿಮ್ಮ ಏರಿಯಾದಲ್ಲಿ ಯಾವ್ಯಾವ ಥರ ಕೂಗ್ತಾರೆ ಅದನ್ನು ಹೇಳ್ಬೋದು ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಏನೊಬ್ಬರು ಕಾಲರ್ ಹೇಳಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
1: ನಮಸ್ಕಾರ ಸರ್, ಗುಡ್ ಆಫ್ಟರ್ನೂನ್. ನಾನು ಬ್ರಹ್ಮಾನಂದ ಆನಂದ, ವಿದ್ಯಾನಗರ, ಶಿವಮೊಗ್ಗ.
0: ನಮಸ್ತೆ ಬ್ರಹ್ಮಾನಂದ ಅವರೇ, ಹೇಗಿದ್ದೀರಾ?
1: ಫೈನ್ ಸರ್, ತಾವಾಗಿದ್ದೀರಾ?
0: ನಾವು ಆರಾಮಾಗಿದ್ದೀವಿ. ಹೇಳಿ ಸರ್, ನಿಮ್ಮ ಏರಿಯಾದಲ್ಲಿ ಯಾವ್ಯಾವ ಥರ ಕೂಗೋದಕ್ಕೆ ಬರ್ತಾರೆ? ನೀವು ನೋಡಿರೋ ಹಾಗೆ ನಿಮಗೆ ಇಷ್ಟ ಆಗೋ ಹಾಗೆ ಯಾರ್ಯಾರು ಕೂಗಿದ್ದಾರೆ ಅದ್ರ ಬಗ್ಗೆ ಹೇಳ್ಬೋದಾ?
1: ಏನು ಕೂಗೋದು ಸರ್?
0: ಮಾರ್ಕೆಟಿಂಗ್ ಮಾಡೋದ್ರ ಬಗ್ಗೆ ಕೇಳ್ತಾ ಇದ್ವಿ ಇವತ್ತು. ಮಾರ್ಕೆಟಿಂಗು ಮಾಡುವಂತಹ ಸ್ಟ್ರಾಟಜಿ ಏನಿದೆ, ಬೇರೆ ಬೇರೆ ಥರ ಕೂಗ್ತಾ ಇರ್ತಾರೆ ಅಥವಾ ಮೈಕಲ್ಲೆಲ್ಲ ಹಾಕೋ ಬರ್ತಾರೆ. ಸೊ ನಿಮ್ಮ ಏರಿಯಾದಲ್ಲಿ ಯಾರು ಆ ಥರ ಹಾಕೋ ಬರ್ತಾರೆ, ನಿಮಗೆ ಯಾವ್ದು ಇಷ್ಟ?
1: ಹಾ ಸರ್, ಅದೇ ಬೇರೆ ಬೇರೆ ತರದವ್ರು ಬರ್ತಾ ಇರ್ತಾರೆ ಕೂಕೊಂಡ್ ಕೂಕೊಂಡು. ಒಂದೊಂದ್ಸಲ ಅವ್ರು ಕೂಗೋ ಸ್ಟೈಲ್ಗೆ ಅವ್ರು ಏನ್ ಹೇಳ್ತಿದ್ದಾರೆ ಅನ್ನೋದೇ ಗೊತ್ತಾಗಲ್ಲ. ಆತರ ಕೂಗ್ತಾ ಇರ್ತಾರೆ, ಇಲ್ಲ ಆತರ ಮೈಕ್ ಸೆಟ್ ರೆಡಿ ಮಾಡಿರ್ತಾರೆ. ನಾವು ವಿಜಯನಗರದಲ್ಲಿರೋ ನಮ್ಮನೆ ಹತ್ರ ಜಾಸ್ತಿ ಬರ್ತಕ್ಕಂಥದ್ದು ಇದು ಸೊಪ್ಪಿಂದ ಜಾಸ್ತಿ ಬರುತ್ತೆ ಸರ್. ಕರ್ಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಅರವೆ ಸೊಪ್ಪು, ಮೆಂತೆ ಸೊಪ್ಪು, ಪಾಲ್ಕ ಸೊಪ್ಪು, ಸೊಪ್ಪು ಸೊಪ್ಪು ಬೇಕಾ ಬೇಕಾ ಬೇಕಾ ಬೇಕಂತ ಕೂಕೊಂಡು ಹೋಗ್ತಿರ್ತಾರೆ. ಅದೊಂದು ಯಾವಾಗ್ಲೂ ಕೇಳಿಸ್ತಿರುತ್ತೆ. ಆಮೇಲೆ ಇದು ಹಳೆ ಪಾತ್ರೆ ಹಳೆ ಇದಂತ ಹಾಡಿದ್ಯಲ್ಲ, ಅದನ್ನ ಹಾಕೊಂಡು ಈ ಗುಜರಿ ಸಾಮಾನು ಆಟದವ್ರು ಬರ್ತಾ ಇರ್ತಾರೆ ಯಾವಾಗ್ಲೂ. ಅದು ಯಾವಾಗ್ಲೂ ಕೇಳ್ತಿರುತ್ತೆ ಅದಂತೂ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಮೀನ ಮೀನ ಮೀನ ಮೀನ ಮೀನ ಮೀನ ಅಂತಾರ, ಅದೇನ ಅನ್ನೋದೇ ಗೊತ್ತಾ, ಒಣ ಮೀನ್ ತಗೊಂಡ್ಬರ್ತಾ ಇರ್ತಾರಲ್ಲ ಅವ್ರು, ಮೀನ ಮೀನ ಮೀನ ಮೀನ ಮೀನ ಮೀನ ಮನ ಮನ ಮನ ಅಂತಾರೆ. ಏನಪ್ಪ ಮನನ ಮೀನನ ಒಂದು ಗೊತ್ತಾಗಲ್ಲ ಹಂಗೆ. ಒಂದೊಂದ್ಸಲ ಅವ್ರ ಕೂಗೋದೇ ಗೊತ್ತಾಗಲ್ಲ ಸರ್, ಚೆನ್ನಾಗಿರುತ್ತೆ ಒಬ್ಬೊಬ್ರದ್ದು ಒಂಥರ ವಾಯ್ಸ್.
0: ತುಂಬಾ ಇಷ್ಟ ಆಗೋದು ಯಾವ್ದು, ಇಮಿಟೇಟ್ ಮಾಡ್ಬೋದು ಒಂದ್ಸರಿ?
1: ಅದೇ ಸರ್, ಇದೆ ಸೊಪ್ಪಿಂದ ಸರ್.
0: ಸೊಪ್ಪಿಂದ ತುಂಬಾ ಇಷ್ಟ ಆಗುತ್ತೆ.
1: ಸೊಪ್ಪಿಂದ ಇಷ್ಟ ಆಗತ್ತೆ, ಯಾಕಂದ್ರೆ ನಾವು ಡೈಲಿ ಅದನ್ನೇ ಬಳಸ್ತದಲ್ಲ. ಕರ್ಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮೆಂತೆ ಸೊಪ್ಪು, ಪಾಲ್ಕ ಸೊಪ್ಪು, ಸಬ್ಬಸ್ಗೆ ಸೊಪ್ಪು, ಸೊಪ್ಪು ಸೊಪ್ಪು ಬೇಕಾ ಬೇಕಾ ತಗೊಳ್ಳಿ ತಗೊಳ್ಳಿ ಅಂತ ಕೂಕೊಂಡು ಹೋಗ್ತಾರಲ್ಲ, ಅದೇ ಇಷ್ಟ ಆಗೋದು.
0: ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು,
1: ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್.
0: ಓಕೆ, ಬ್ರಹ್ಮಾನಂದ ಅವರು ಕರೆ ಮಾಡಿದ್ರು. ಸೊ ವಿದ್ಯಾನಗರದಲ್ಲಿ ಯಾವ ತರ ಕೂಗ್ತಾರೆ ಅಂತ ಹೇಳ್ತಾ ಇದ್ರು. ನೀವು ಕೂಡ ಕರೆ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ನಿಮ್ಮ ಏರಿಯಾದಲ್ಲಿ ಯಾವ್ಯಾವ ತರ ಕೂಗ್ತಾ ಇರ್ತಾರೆ, ಯಾವ್ಯಾವ ತರ ಮಾರ್ಕೆಟಿಂಗ್ ಮಾಡೋದಕ್ಕೆ ಬರ್ತಾರೆ ಅದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳ್ಬೋದು. ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಹೇಳಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
2: ಶುಭ ಸಂಜೆ.
0: ಯಾರಿದು? ಷಡಾಕ್ಷರಿ ಅವರು. ಯಾಕೆ ವಾಯ್ಸ್ ಸಣ್ಣ ಆಗ್ಬಿಟ್ಟಿದೆಯಲ್ಲ,
2: ಯಾಕೋ ಕೆಂಪು ಬಂದ್ಬಿಡು ಸರ್.
0: ಹೌದಾ? ಓಕೆ ಷಡಾಕ್ಷರಿ ಅವರೇ, ಸರಿ ಆಯ್ತಾ ಗಂಟೆ ಎಲ್ಲ? ಓಕೆ, ನಾಮತಿ ಕಡೆ ಎಲ್ಲ ಹೇಗೆ ಮಳೆ ಬಂತ?
2: ಮೊನ್ನೆ ಬಂತ ಸರ್, ಮೊನ್ನೆ ಆಯ್ತು. ವಾತಾವರಣ ತುಂಬಾ ಕೂಲ್ ಆಗಿದೆ.
0: ಓಕೆ,
2: ಮೂರಕ್ಕ ಇದೆ ವಾತಾವರಣ.
0: ತಂಪಾದ ಗಾಳಿ ಬೀಸ್ತಾ ಇದೆಯಾ?
2: ಹೌದು ಹೌದು, ಗಾಳಿ ಬೀಸ್ತಾ ಇದೆ.
0: ನೋಡಿ,
2: ನಾವು ಹೊರ ಕೂತ್ಕೊಂಡಿದ್ದೇವೆ ಜಮೀನಿನಲ್ಲಿ.
0: ಓಕೆ, ಸೂಪರ್. ಹಾಗೆ ಷಡಾಕ್ಷರಿ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಏರಿಯಾದಲ್ಲಿ ಯಾವ್ಯಾವ ತರ ಕೂಗೋದು ಬರ್ತಾರೆ?
2: ನಮ್ಮ ಊರಿನಲ್ಲಿ ಯಾರು ಬರಲ್ಲ ಅಂತಂದೇ ಕೇಳ್ಬೇಕೀಗ.
0: ಓಕೆ,
2: ಹಳೆ ಕಬ್ಬಿಣದವ್ರು ಬರ್ತಾರೆ, ಕಾಳು ಗಡೆ ಮಾರೋರು ಬರ್ತಾರೆ, ಸಪ್ನವ್ರು ಬರ್ತಾರೆ, ಜಿಪ್ ಹಾಕೋರು ಬರ್ತಾರೆ, ಗುಜರಿ ಸಾಮಾನು ಒಯ್ಯೋರು ಬರ್ತಾರೆ. ಹಿಂದೆ ನಾವು ಸಣ್ಣ ಮಕ್ಳಿದ್ದಾಗ ನಮ್ಮ ಹಳೆಕಟ್ಟೆ ಇದೆ ಒಂದು ಊರ ಮಧ್ಯದಲ್ಲಿ, ಅಲ್ಲಿಗೆ ಬರೋರು ಇದನ್ ತಗೊಂಡ್ಬರೋರು ಎಣ್ಣೆ ಅದ್ನು, ಅವ್ರು ಯಾವತ್ತರ ಕೂಕಂತ ಬರೋ ಅಂದ್ರೆ ಯಜಮಾನ್ರವ್ರು ಒಬ್ಬರೇ ಬರೋರು ಅವರು. ಅಂದ್ರೆ ಆಗಿನ ಕಾಲದಲ್ಲಿ ಕೂಗದೇ ಅಲ್ಲ, ಹಳ್ಳೆಣ್ಣೆ ಕೊಬ್ಬರಿ ಎಣ್ಣೆ ಉಪ್ಪು, ಹಳ್ಳೆಣ್ಣೆ ಒಳ್ಳೆಣ್ಣೆ ಕೊಬ್ಬರಿ ಎಣ್ಣೆ ಉಪ್ಪು ಅನ್ಕಂತ ಬರೋರು. ಅದು ವಾರಕ್ಕೆ ಒಂದ್ಸರಿ ಬರೋರ, ಎಲ್ಲ ಕ್ಯೂನ ನಿಂತ್ಕೊಂಡು ತಗೊಂಡ್ಬರ್ತಿದ್ವಿ. ಅವಾಗೆಲ್ಲ ನಾ ಈ ಪ್ಯಾಕೆಟ್ ಉಪ್ಪೇ ಇರ್ಲಿಲ್ಲ, ಅವಾಗೆಲ್ಲ ಕಲ್ಲು ಉಪ್ಪು ಇತ್ತು. ಆತರ ಉಪ್ಪು ಬಂದಿದೆ, ಉಪ್ಪು ಬಂದಿದೆ, ಇವತ್ತು ಎಣ್ಣೆ ಬಂದಿದೆ ಅಂತಂದೇಳಿ ಹೋಗ್ತಾ ಇದ್ರು. ಅಂದ್ರೆ ಅವಾಗೆಲ್ಲ ಪ್ಯಾಕೆಟ್ ಇರ್ಲಿಲ್ಲ, ಪ್ಯಾಕೆಟ್ ಎಣ್ಣೆಗಳಾಗ್ಲಿ ಯಾವ್ದು ಇರ್ಲಿಲ್ಲ
0: ಅವಾಗೆಲ್ಲ. ಡಬ್ಬದಲ್ಲಿ ತರ್ತಿದ್ರು ಅನ್ಸುತ್ತಲ್ವಾ, ಡಬ್ಬದಲ್ಲಿ,
2: ಡಬ್ಬದಲ್ಲಿ ಈ ಇದು ಬರುತ್ತಲ್ಲ ಇದ್ರದ್ದು,
0: ಅದೇ ಅಳದ ಎಣ್ಣೆ
2: ಡಬ್ಬ ಡಬ್ಬ ಡ್ರಮ್. ಅವಾಗೆಲ್ಲ ಪ್ಲಾಸ್ಟಿಕ್ ಇರ್ಲಿಲ್ಲ ಅವಾಗೆಲ್ಲ, ಆ ಡ್ರಮ್ ನಲ್ಲಿ ಹಾಕೊಂಡ್ ಬಂದು ಅದಕ್ಕೊಂದು ನಳ ಫಿಕ್ಸ್ ಮಾಡಿರೋರು, ಆ ನಳದಲ್ಲಿ ಲೀಟರ್ ಲೆಕ್ಕ ಹೋಗಲ್ಲ, ಲೀಟರ್ ಅಳದ ಅಲ್ಲೇ ಕಣ್ಣು ಎದುರಿಗೆ ಅಳದ್ ಕೊಡ್ತಾ ಇದ್ರು. ಅವಾಗಲ್ಲ ಸರ್ ಗಾಣದ ಎಣ್ಣೆ ಅವಲ್ಲ ನಾ ಈಗಲ್ಲ ಏನ್ ಬಿಡಿ, ಎಷ್ಟು ಮಂದವಾಗಿರೋದು ಅದು, ನೀನು ಅಲ್ಲಿ ಅಳಿತಾ ಇದಾರೆ ಅಂದ್ರೆ ಆ ಮೂಗಿ ಒಂದು
0: ಗಮನ ಬರೋದಂದ್ರೆ
2: ಎಷ್ಟು ಇದಿರೋದು, ಒಂದು ಉಪ್ಪೆ ಆಗಲಿ ಒಂದ್ ಸ್ವಚ್ಛತವಾಗಿ ಎಷ್ಟು ಇದಿರೋದಲ್ಲಿ.
0: ಸೊ ನಿಮಗೆ ಅದು ತುಂಬಾ ಇಷ್ಟ ಆಗ್ತದೆ. ಇತ್ತೀಚೆಗೆ ಬರ್ತಾ ಇರೋರಲ್ಲಿ ನಿಮಗೆ ತುಂಬಾ ಇಷ್ಟ ಆಗೋದು ಯಾವ್ದು ಸರ್, ಯಾವ ತರ ಕೂಗೋದು?
2: ಕೂಗೋದು ಎಲ್ಲವೂ ತರ ಅವ್ರವ್ರ ಇದಕ್ಕೋಸ್ಕರ ಕೂಗ್ತಿರ್ತಾರೆ.
0: ಹೌದು.
2: ಅದರಲ್ಲಿ ಇದು ಬರುತ್ತಲ್ಲ ಈ ಗುಜರೆ ಸಾಮಾನು ಅಂದರು, ಹಳೆ ಕಬ್ಬಿಣ, ಹಳೆ ಪ್ಲಾಸ್ಟಿಕ್, ಹಳೆ ಟೈರ್, ಹಳೆ ಬುಕ್, ಎಕ್ಸೈಸ್, ಹಳೆ ಸೈಕಲ್ ರೀ
0: ಅಂತ ಬರ್ತಾರೆ.
2: ಆಮೇಲೆ ಒಂದು ಘಟನೆ ಏನಂದ್ರೆ, ನಾಲ್ಕು ಗದಿ ಕೂದಿ ಕೂಡಿದೆ ಅಲ್ಲಿ, ಅದಕ್ಕೆ ಚೌಕ್ ಅಂತೀವಿ ಸರ್, ಬಸ್ನಲ್ಲಿ ಹೋಗ್ತಾ ನೋಡಿರ್ಬೇಕು. ಅಲ್ಲಿ ಒಬ್ರು ಒಂದು ಪಕ್ಕಕ್ಕೆ ಮೆಡಿಕಲ್ ಇದೆ, ಪಕ್ಕಕ್ಕೆ ಒಂದು ಮೊಬೈಲ್ ಶಾಪ್ ಇದೆ, ಅವ್ರ ಮುಂದೆ ಅವರೆಕಾಯಿ ಮಾರ್ತಾ ಇದ್ದ. ನಾವು ಸಂಜೆ ಭಾನುವಾರ ಹೊತ್ತು ನಾವು ಸಂಜೆ ಸಂಘಕ್ಕೆ ಹೋಗ್ತಾ ಇದ್ವಿ, ಒಂದು ಶರಣ ಸೊಸೈಟಿ ಸಂಘ ಅಂತ ಮಾಡ್ಕೊಂಡಿದ್ವಿ. ಆ ಸಂಜೆ ಟೈಮ್ನಲ್ಲಿ ಮಾರ್ತಾ ಇದ್ರು, ನಾವು ಹೋಗ್ತಾ ಇದ್ವಿ, ನಾವೊಂದು ಫ್ರೆಂಡ್ಸ್ ಒಂದ್ ಮೂವರು ಹೋಗ್ತಾ ಇದ್ವಿ. ಅವನು ಅವರೆಕಾಯಿ ಅವರೆಕಾಯಿ ಅವರೆಕಾಯಿ ಕೂಗ್ತಾ ಅಂತ ಕೂಗ್ತಾ ಇದ್ದ. ನಾವು ತಮಾಷೆ ಮಾಡಕ್ಕೋಸ್ಕರ ಏನಪ್ಪ ಸೀಡ್ಲೆಸ್ ಅವರೆಕಾಯಿ ಅಂದ್ಬಿಟ್ವಿ. ಅವ್ರಿಗೆ ಸೀಡ್ಲೆಸ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಪಾಪ. ಅವನು ಏನ್ ಮಾಡಕತ್ಬಿಟ್ಟ ಅಂದ್ರೆ, ಹ್ಞೂ ಸೀಡ್ಲೆಸ್ ರೀ ಇದು ಅಂತಂದ ಹೇಳಿ ಅವ್ನ ಮುಂದಕ್ಕೆ ಹೋಗ್ಬಿಟ್ಟು ಆತರ ಒಂದು, ಅವ್ನ ಏತರ ಕೂಗ್ತಾನೆ ಅಂದ್ರೆ ಸೀಡ್ಲೆಸ್ ಅವ್ರೆ ಸೀಡ್ಲೆಸ್ ಅವ್ರೆ ಸೀಡ್ಲೆಸ್ ಅಂತ ಕೂಗಕತ್ಬಿಟ್ಟಾನೆ.
0: ಒಳ್ಳೆ ಕಥೆ.
2: ಆಮೇಲೆ ಮೊಬೈಲ್ ಅಂಗಡಿ ಏ ದಡ್ಡ ಸೀಡ್ಲೆಸ್ ಅಂದ್ರೆ ಬೀಜ ಇಲ್ದವು ಅಂತ, ನೀನ್ ಹಂಗ್ ಕೂಗಿದ್ರೆ ಅವರೆಕಾಯಿ ಎಲ್ಲಿ ಹುಡ್ತಾರೆ ಬರೀ ಸಿಪ್ಪೆ ತಗೊಂಡೋಗ್ತಾರೆ ಅಂತ ಬೈ ಮೇಲೆ ತೀರ್ಮಾರಿಸ ಸಿಕ್ಕಾಗಂತಾನೆ, ಏನಣ ಹಂಗ್ ಮಾಡ್ಬಿಟ್ರಿ ನೀವು ಅಂತಂದ ಹೇಳಿ ಅದೊಂದ್ ತಮಾಷೆ ಆಗಿತ್ತು. ಆತರ ಕೆಲವ್ರಿಗೆ ಏನಂತ ಗೊತ್ತಿರೋದಿಲ್ಲ. ಆದ್ರೆ ನಾವು ಒಂಥರ ಮಾಡ್ಕೊಂತ ಹೋಗ್ಬಿಟ್ವಿ, ಅದು ಅದು ಅವನು ಆತರ
0: ತಗೊಂಡ್ಬಿಟ್ಟು.
2: ಜಿಪ್ ಹಾಕರ್ ಬರ್ತಾರೆ ಹಳೆ ಬ್ಯಾಗ್ಗಳಿಗೆ, ಜಿಪ್ ಹೋಗಿದ್ರೆ ಜಿಪ್ ಹಾಕಿ ಕೊಡ್ತೀವಿ ಅಂತಂದ್ ಹೇಳ್ತಾರೆ, ಸ್ವೆಟರ್ಗಳಿಗೆ ಜಿಪ್ ಹಾಕಿ ಕೊಡ್ತೀವಿ ಅಂತ ಬರ್ತಾರೆ. ಆಮೇಲೆ ಸೊಪ್ಪನರ್ ಬರ್ತಾರೆ, ಎಳರ್ಬೆ ಮೆಂತೆ ಕೊತ್ತಂಬರಿ ಸೊಪ್ಪು ಪುದೀನ ಪಾಲಕ್ ಸೊಪ್ಪು ಅಂತ ಬರ್ತಾರೆ. ಆಮೇಲೆ ಈ ರಂಗೋಲಿಯರ್ ಬರ್ತಾರೆ, ರಂಗೋಲಿ ಬೆಳ್ಳುಳ್ಳಿ ಅಂತ ಬರ್ತಾರೆ. ಆಮೇಲೆ ಇನ್ನು ಅಂದ್ರೆ ಪೂಜಾ ಸಾಮಗ್ರಿಗಳದ್ದೇ ಒಂದ್ ಗಾಡಿ ಬರುತ್ತೆ, ಸಾಸುವಳ್ಳಿಯಿಂದ ಬರುತ್ತೆ ಅದು, ವಾರಕ್ಕೊಂದ್ಸರಿ ಬರ್ತಾರ ಅವರು. ನಿಮ್ಮ ಪೂಜಾ ಸಾಮಗ್ರಿಗಳೆಲ್ಲ ಸಿಗ್ತಾವೆ, ಊದುಬತ್ತಿ, ಅಗರಬತ್ತಿ, ಕರ್ಪೂರ, ಊದುಬತ್ತಿ, ವಿಭೂತಿ ಅಂತಂದ ಬರ್ತಾರ ಅವರು. ಈ ತರ ಹಲವಾರು ಬರ್ತಾವೆ, ಕಾಳು ಕಡೆಗಳು ಬರ್ತಾವೆ. ಆದ್ರೆ ಅವ್ರು ಒಂದೊಂದು ತರ ಕೂಗ್ತಾ ಇರ್ತಾರೆ. ಆಮೇಲೆ ಹೂನರ್ ಬರ್ತಾರೆ, ಕನಕಾಂಬ್ರ, ಶಾವಂತಿಗೆ, ಮಲ್ಲಿಗೆ ಹೂವು.
0: ಸೊ ಇದರೆಲ್ಲ ಕೂಗೋದು ತುಂಬಾ ಚೆನ್ನಾಗಿ ಕೇಳಿಸ್ಕೊಂಡಿದೀರ ಅಂತ. ನೀವು
2: ಎಲ್ಲರಿಗಿಂತ ಮೊದ್ಲು ಬರೋದು ನಮ್ಮ ಸ್ವಚ್ಛತಾ ಪಂಚಾಯತ್ ಸ್ವಚ್ಛತಾ ಮೈಕ್.
0: ಹೌದೌದೌದು, ಬನ್ನಿ ಬನ್ನಿ ಅಂತ ಹೇಳಿ ಬಂದ್ಬಿಡ್ತಾರ ಅವರು ಬೇಗ.
2: ಅದು ಬರ್ತಾರ ಅವ್ರು ಫಸ್ಟ್, ಅವ್ರು ಬಂದಾದ್ಮೇಲೆ ಇವರೆಲ್ಲ ಬಂದು
0: ಹೋಗ್ತಾರೆ. ಓಕೆ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಸರ್, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿದ್ದು.
2: ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು, ಈ ಕಾರ್ಯಕ್ರಮ ತಂದಕ್ಕೆ ನಿಮಗೂ ಕೂಡ ಧನ್ಯವಾದಗಳು.
0: ಓಕೆ ಓಕೆ, ಥ್ಯಾಂಕ್ ಯು. ಷಡಾಕ್ಷರಿ ಅವರು ಕರೆ ಮಾಡಿದ್ರು ನ್ಯಾಮತಿಯಿಂದ, ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಆ್ಯಂಡ್ ಯಾರಿಗೆಲ್ಲ ಕರೆ ಸಿಕ್ಕಿಲ್ಲ ಯಾರು ಕೂಡ ಬೇಜಾರಾಗ್ಬಿಡಿ. ಆ್ಯಂಡ್ ನೆಕ್ಸ್ಟ್ ಟೈಮು ಈ ಥರ ಯಾರ್ಯಾರು ಇಮಿಟೇಟ್ ಮಾಡೋಕ್ಕೆ ರೆಡಿ ಇರ್ತೀರಾ, ಸೊ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿರಿ, ನೆಕ್ಸ್ಟ್ ಯಾವತ್ತಾದರೂ ಆದರೆ ಇದೇ ರೀತಿ ಮಾತಾಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಕೂಡ ಹೇಳಬೇಕು ಅಂತ ಅನ್ಕೊಂಡಿದ್ದೆ, ಆದರೆ ಸಮಯ ಕೂಡ ಆಗಿರೋದ್ರಿಂದ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಎಲ್ಲರೂ ಕೂಡ ಬಾಬಾಯ್. ಇವತ್ತಿನ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆಗಳನ್ನು ನಮಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸಿ ನಾನು ಹೊರಡ್ತಾ ಇದ್ದೀನಿ. ಎಲ್ರಿಗೂ ಬಾಬಾಯ್. ಇಷ್ಟು ತನಕ ನೀವು ಕೇಳಿದ್ದು ಕಾಫಿ ವಿತ್ ಆರ್ ಶೋ, ನಾನು ಆರ್ ಜಿ ಶ್ರೀಧರ್. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಡಿ ಪೊನ್ನ ಫೆಮ್ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ? ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
5: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850ಕ್ಕೂ ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
4: 4,000ಕ್ಕೂ ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000ಕ್ಕೂ ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
5: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ ಐವಿಎಫ್ ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರನಾಳ ಶಿಶು ಕೇಂದ್ರ RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240442, ಮೊಬೈಲ್ ಸಂಖ್ಯೆ 9535191545.
7: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯ್ತು, ನೋಡೋದಕ್ಕೆ ಭಯ ಆಯ್ತು.
5: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
3: ಆಶಾ, ಏನ್ ಯೋಚನೆ ಮಾಡ್ತಾ ಇದೀಯಾ?
8: ಉಷಾ, ನನ್ ಮಗಳನ್ನ 8th class ಸೇರಿಸ್ಬೇಕು, ಆದ್ರೆ ಯಾವ ಸ್ಕೂಲಿಗೆ ಸೇರಿಸೋದು ಅಂತಾನೆ ಗೊತ್ತಾಗ್ತಿಲ್ಲ.
3: ಆಶಾ, ಹೆಣ್ಮಕ್ಳ ಸೇಫ್ಟಿ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೋಬೇಡ. ನಮ್ಮ ಶಿವಮೊಗ್ಗದಲ್ಲೇ ಕೇವಲ ವಿದ್ಯಾರ್ಥಿನಿಯರಿಗೆ ಮಾತ್ರ ಇರೋ ಸೂಪರ್ ಸ್ಕೂಲ್ ಅಂತಂದ್ರೆ ಪ್ರತಿಷ್ಠಿತ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಕಸ್ತೂರಬಾ ಬಾಲಿಕಾ ಪ್ರೌಢಶಾಲೆ. ಇಲ್ಲಿ ಬರೀ ಹೆಣ್ಮಕ್ಳೇ ಇರೋದ್ರಿಂದ ನಮಗೂ ನೆಮ್ಮದಿ, ಅವರಿಗೂ ಫುಲ್ ಸೇಫ್ಟಿ ಮತ್ತು ಒಳ್ಳೆ ಸಂಸ್ಕಾರ ಕೂಡ ಸಿಗುತ್ತೆ.
8: ಹೌದಾ ಆಶಾ? ಅಲ್ಲಿ ಎಜುಕೇಶನ್ ಹೇಗಿದೆ? ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡು ಕೂಡ ಇದೆಯಾ?
3: ಹೌದು ಆಶಾ, ಎರಡೂ ಇದೆ. ನಿಂಗೊತ್ತಾ, ಲಾಸ್ಟ್ ಇಯರ್ 100% ರಿಸಲ್ಟ್ ಬಂದಿದೆ. ಎಕ್ಸ್ಪೀರಿಯನ್ಸ್ ಇರೋ ಟೀಚರ್ಸ್, ಸ್ಮಾರ್ಟ್ ಕ್ಲಾಸ್, ಕಂಪ್ಯೂಟರ್ ಎಜುಕೇಶನ್, ಉತ್ತಮ ಗ್ರಂಥಾಲಯ, ಪ್ರಯೋಗಾಲಯ, NCC ಎಲ್ಲಾ ಇದೆ. ಜೊತೆಗೆ ಫ್ರೀ ಬುಕ್ಸ್, ಬಿಸಿಯೂಟ, ಸ್ಕಾಲರ್ಶಿಪ್ ಕೂಡ ಸಿಗುತ್ತೆ.
0: 2026-27 ಸಾಲಿನ ಅಡ್ಮಿಷನ್ ಓಪನ್ ಆಗಿದೆ. ತಡ ಮಾಡದೆ ಹಿಂದೆ ಅಡ್ಮಿಷನ್ ಮಾಡಿಸಿ. ಕಸ್ತೂರಬಾ ಬಾಲಿಕಾ ಪ್ರೌಢಶಾಲೆ, KT ಶಾಮಯ್ಯಗೌಡ ರಸ್ತೆ, TSB ವೃತ್ತ, ಗೋಪಿ ಸರ್ಕಲ್, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9483990030. ಸಂಖ್ಯೆ ಮತ್ತೊಮ್ಮೆ 9483990030.
3: ಎಲ್ಲರಿಗೂ ನಮಸ್ಕಾರ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು RJ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕುವೆಂಪು ವಿಶ್ವವಿದ್ಯಾಲಯದ 1999-2001 ಸಾಲಿನ ಸ್ನಾತಕೋತ್ತರ ಹಿರಿಯ ವಿದ್ಯಾರ್ಥಿಗಳ ಬಳಗವು 23rd ಕುವೆಂಪು ವಿಶ್ವವಿದ್ಯಾಲಯದ ಬಸವ ಸಭಾಭವನದಲ್ಲಿ 1999-2001 ಶೈಕ್ಷಣಿಕ ವರ್ಷದಲ್ಲಿ ಅಭ್ಯಾಸ ಮಾಡಿರುವ ವಿದ್ಯಾರ್ಥಿಗಳು, ಆ ಸಮಯದಲ್ಲಿ ಬೋಧಿಸಿದ ಅಧ್ಯಾಪಕರು ಮತ್ತು ಪ್ರಾಧ್ಯಾಪಕರುಗಳಿಗೆ ಗುರು ನಮನ ಮತ್ತು ಸ್ನೇಹ ಸಂಗಮ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. 1999-2001 ಶೈಕ್ಷಣಿಕ ಸಾಲಿನಲ್ಲಿ ವಿದ್ಯಾರ್ಥಿಗಳಾಗಿದ್ದ 15ಕ್ಕೂ ಹೆಚ್ಚು ವಿಭಾಗಗಳಲ್ಲಿ ವಿದ್ಯಾಭ್ಯಾಸ ಮಾಡಿದ ವಿದ್ಯಾರ್ಥಿಗಳು ಸೇರಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಈ ಬ್ಯಾಚಿನ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಮುಗಿಸಿ 25 ವರ್ಷಗಳು ಕಳೆದಿದೆ. ಬೆಳ್ಳಿ ಮಹೋತ್ಸವದ ನೆನಪಿಗೆ ಗುರು ನಮನ ಹಾಗೂ ಸ್ನೇಹ ಸಂಗಮ 2026 ಹೆಸರಿನಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಈ ಶೈಕ್ಷಣಿಕ ಸಾಲಿನಲ್ಲಿ ಓದಿದ ಗೆಳೆಯರು, ಅವರ ಕುಟುಂಬದ ಸದಸ್ಯರು, ಮಕ್ಕಳು, ಅಧ್ಯಾಪಕರು, ಪ್ರಾಧ್ಯಾಪಕರು ಭಾಗವಹಿಸುತ್ತಿದ್ದಾರೆ. ಕಾರ್ಯಕ್ರಮವು ಸಮಯ 9:30 ಆರಂಭಗೊಳ್ಳುವುದು. ಪ್ರೊಫೆಸರ್ ಶರತ್ ಅನಂತಮೂರ್ತಿ ಕುಲಪತಿಗಳು ಕುವೆಂಪು ವಿಶ್ವವಿದ್ಯಾಲಯ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವರು. 1987 ಪ್ರಾರಂಭವಾದ ಕಾಲದಿಂದ ಪಾಠ ಹೇಳಿದ ಸುಮಾರು 65 ಅಧ್ಯಾಪಕರು ಮತ್ತು ಪ್ರಾಧ್ಯಾಪಕರನ್ನು ಆಹ್ವಾನಿಸಲಾಗಿದೆ. ಮುಖ್ಯವಾಗಿ ಹಿರಿಯ ಪ್ರಾಧ್ಯಾಪಕರುಗಳಾದ ಪ್ರೊಫೆಸರ್ ಶ್ರೀಕಂಠ ಕೊಡುಗೆ, ಪ್ರೊಫೆಸರ್ ಬಿಎಸ್ ಶೇರಿಗಾರ್, ಪ್ರೊಫೆಸರ್ ವಸಂತಕುಮಾರ್, ಪ್ರೊಫೆಸರ್ ರಾಜೇಂದ್ರ ಚನ್ನಿ, ಪ್ರೊಫೆಸರ್ ಎಸ್ಎ ಭಾರಿ, ಪ್ರೊಫೆಸರ್ ಜೆ ನಾರಾಯಣ್, ಒಟ್ಟು 65 ಅಧ್ಯಾಪಕರು, 250ಕ್ಕೂ ಹೆಚ್ಚು ಜನ ಭಾಗವಹಿಸುತ್ತಿದ್ದಾರೆ ಎಂದು ಕಾರ್ಯಕ್ರಮದ ಸಂಚಾಲಕರಾದ ಪ್ರಶಾಂತ್ ಕೆಎಂ ಮಾರುತಿ, ಶ್ರೀಧರ್ ಶಾಸ್ತ್ರಿ, ಡಾ ಲವ ಜೆಆರ್, ಶ್ರೀನಿವಾಸ್ ಆರ್, ಗಿರೀಶ್, ಡಾ ಪ್ರಭಾಕರ್, ಭಾರತಿ ಎನ್ಎಸ್, ತಿಪ್ಪೇಸ್ವಾಮಿ, ಡಾ ಕೌಶಿಕ್ ಎಂಸಿ, ಡಾ ನರೇಂದ್ರ ವಿಎಚ್ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಆದಿಚುಂಚನಗಿರಿ ಶಾಖಾ ಮಠದ ಪೂಜ್ಯ ಶ್ರೀ ನಾದಮಯ ನಂದನಾಥ ಸ್ವಾಮೀಜಿ ಅವರಿಂದ ನೂತನವಾಗಿ ಆರಂಭಗೊಂಡಿರುವ ಕ್ಯಾಲಿಬರ್ ಫಿಟ್ನೆಸ್ ಸೆಂಟರ್ ಪೂಜ್ಯರು ಚಾಲನೆ ನೀಡಿ ಶುಭಾಶಯ ಕೋರಿದರು. ಶಿವಮೊಗ್ಗದ ಸವಳಂಗ ರಸ್ತೆಯ ನಿಸರ್ಗ ಹೋಟೆಲ್ ಎದುರುಗಡೆ ನೂತನವಾಗಿ ಆರಂಭಗೊಂಡಿರುವ ಕ್ಯಾಲಿಬರ್ ಫಿಟ್ನೆಸ್ ಶಿವಮೊಗ್ಗದ ಜನತೆಗೆ ವಿಶಿಷ್ಟ ವಿನೂತನವಾಗಿ ಆರಂಭಗೊಂಡಿದ್ದು, ರಿಯಾಯಿತಿ ದರದಲ್ಲಿ ನುರಿತ ಜಿಮ್ ತರಬೇತುದಾರರಾದ ಗೌತಮ್ ಹರೀಶ್ ರವರಿಂದ ತರಬೇತಿ ನೀಡಲಾಗುವುದು ಎಂದು ಕಾರ್ತಿಕ್ ಸ್ವಾಮಿ ತಿಳಿಸಿದರು. ಅಂದು ನಗರದ ಶಾಸಕರಾದ ಎಸ್ಎನ್ ಚನ್ನಬಸಪ್ಪನವರು, ವಿಧಾನ ಪರಿಷತ್ ಸದಸ್ಯರಾದ ಧನಂಜಯ್ ಸರ್ಜಿ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಎಚ್ಎಸ್ ಸುಂದರೇಶ್ ಭೇಟಿ ನೀಡಿ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಕೆಜೆ ಮಠಪತಿ, ಶೀತಲ್, ಕೇವಲ್, ಕುಂತಲ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯಡಿ 2026 ಮೇ ಮತ್ತು ಜೂನ್ ಮಾಹೆಗಳ ಆಹಾರ ಧಾನ್ಯಗಳನ್ನು ಮೇ 2026 ಮಾಹೆಯಲ್ಲಿಯೇ ವಿತರಣೆ ಮಾಡಲು ಸರ್ಕಾರವು ಆದೇಶಿಸಿದೆ. ಅಂತ್ಯೋದಯ ಅನ್ನ ಯೋಜನೆಯಡಿ ಪಡಿತರ ಚೀಟಿಗೆ 35 ಕೆಜಿಯಂತೆ 2 ತಿಂಗಳ ಅಕ್ಕಿ 70 ಕೆಜಿ ಹಾಗೂ ಆದ್ಯತಾ ಕೇಂದ್ರ ಮತ್ತು ರಾಜ್ಯ ಪಡಿತರ ಚೀಟಿಗೆ ಪ್ರತಿ ಸದಸ್ಯರಿಗೆ ಕೇಂದ್ರದಿಂದ ತಲಾ 5 ಕೆಜಿಯಂತೆ 2 ತಿಂಗಳ ಅಕ್ಕಿ 10 ಕೆಜಿಯಂತೆ ಮೇ 31ರೊಳಗೆ ಮಾತ್ರ ನೀಡಲಾಗುವುದು ಎಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ತಿಳಿಸಿದ್ದಾರೆ. ಪಡಿತರ ಚೀಟಿದಾರರು ಆಹಾರ ಧಾನ್ಯವನ್ನು ಪಡೆಯುವಾಗ ಮೇ ಮತ್ತು ಜೂನ್ ಮಾಹೆಯ ಹಂಚಿಕೆಗಳಿಗೆ ಪ್ರತ್ಯೇಕವಾಗಿ 2 ಬಾರಿ ಕಡ್ಡಾಯವಾಗಿ ಬಯೋ ನೀಡಿ ಪ್ರತಿದಿನ ಬೆಳಗ್ಗೆ 6ರಿಂದ ರಾತ್ರಿ 10 ಗಂಟೆಯವರೆಗೆ ಪಡಿತರ ವಿತರಣೆಗೆ ಸರ್ವರ್ ಲಭ್ಯಗೊಳಿಸುವುದರಿಂದ ಮೇ 31ರೊಳಗಾಗಿ ಪಡಿತರ ಪಡೆಯುವುದು. ಪಡಿತರ ವಿತರಣೆ ಸಂಬಂಧ ಯಾವುದೇ ದೂರುಗಳಿದ್ದಲ್ಲಿ ಕೇಂದ್ರ ಸಹಾಯವಾಣಿ 1967 ಈ ನಂಬರಿಗೆ ಕರೆ ಮಾಡಿ ಅಥವಾ ಹತ್ತಿರದ ಆಹಾರ ಕಚೇರಿಗೆ ಭೇಟಿ ನೀಡಿ ದೂರು ಸಲ್ಲಿಸಬಹುದಾಗಿದೆ. ಮುಂದಿನ ವಿವರ. ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆ ಹೊಳಲೂರು ಇಲ್ಲಿ ಉಚಿತ ತರಬೇತಿಯನ್ನು ಹಮ್ಮಿಕೊಂಡಿದ್ದು ಆಸಕ್ತಿ ಇರುವ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅಭ್ಯರ್ಥಿಯು 18-49 ವರ್ಷ ವಯೋಮಿತಿ ಒಳಗಿನವರಾಗಿರಬೇಕು ಮತ್ತು 8ನೇ ತರಗತಿ ಉತ್ತೀರ್ಣರಾಗಿರಬೇಕು ಮತ್ತು ಗ್ರಾಮೀಣ ಭಾಗದ ಬಿಪಿಎಲ್ ಕಾರ್ಡ್ ಹೊಂದಿದ್ದು ಉಚಿತ ತರಬೇತಿಯನ್ನು ಪಡೆದ ನಂತರ ಸ್ವ ಉದ್ಯೋಗವನ್ನು ಪ್ರಾರಂಭ ಮಾಡುವರಾಗಿರಬೇಕು. ತರಬೇತಿ ಅವಧಿಯಲ್ಲಿ ಉಚಿತ ಊಟ ವಸತಿ ವ್ಯವಸ್ಥೆ ಇರುತ್ತದೆ. ತರಬೇತಿ ಅವಧಿಯಲ್ಲಿ ಸಂಸ್ಥೆಯಲ್ಲಿ ಉಳಿದುಕೊಳ್ಳುವ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುವುದು. 30 ದಿನಗಳ ವಸ್ತ್ರಚಿತ್ರ ಕಲಾ ಉದ್ಯಮಿ ತರಬೇತಿ ಜೂನ್ 1ರಿಂದ ಆರಂಭವಾಗಲಿದೆ. 12 ದಿನಗಳ ಹೈನುಗಾರಿಕೆ ತರಬೇತಿಯು ಜೂನ್ 4ರಿಂದ ಆರಂಭವಾಗಲಿದೆ. 30 ದಿನಗಳ ಎಲೆಕ್ಟ್ರಿಕ್ ಮೋಟಾರ್ ರಿವೈಂಡಿಂಗ್ ಮತ್ತು ರಿಪೇರಿ ಸರ್ವಿಸ್ ತರಬೇತಿಯು ಜೂನ್ 14ರಿಂದ ಆರಂಭವಾಗಲಿದ್ದು 12 ದಿನಗಳ ಕುರಿ ಸಾಕಾಣಿಕೆ ತರಬೇತಿಯು ಜೂನ್ 18ರಿಂದ ಆರಂಭವಾಗಲಿದೆ. ಆಸಕ್ತರು ಹೆಸರು, ವಿಳಾಸ, ಮೊಬೈಲ್ ನಂಬರ್, ವಿದ್ಯಾರ್ಥಿ ಮತ್ತು ವಯಸ್ಸಿನ ವಿವರಗಳೊಂದಿಗೆ ನಿರ್ದೇಶಕರು ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆ ಹೊನ್ನಾಳಿ ರಸ್ತೆ ಹೊಳಲೂರು 577216. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9481955721 ಈ ನಂಬರಿಗೆ ಸಂಪರ್ಕಿಸಬಹುದು. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಶಿವಮೊಗ್ಗ ಸಾಂಸ್ಕೃತಿಕ ಹಾಗೂ ಕಲೆಗಳ ತವರೂರು ಎಂದು ಮೈಸೂರಿನ ಕರ್ನಾಟಕ ರಾಜ್ಯ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಕೆ ರಾಮಕೃಷ್ಣಯ್ಯ ಹೇಳಿದರು. ಸಹ್ಯಾದ್ರಿ ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜಿನಲ್ಲಿ ನಡೆದ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಸಂಗೀತ ಹಾಗೂ ಪ್ರದರ್ಶಕ ಕಲೆಗಳ ವಿವಿಯ ಸಂಗೀತ ನೃತ್ಯ ತಾಳವಾದ್ಯ ಪರೀಕ್ಷಾ ಕೇಂದ್ರಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಮೈಸೂರು ಬಿಟ್ಟರೆ ಶಿವಮೊಗ್ಗವೇ ಪ್ರಮುಖ ಸಾಂಸ್ಕೃತಿಕ ನಗರಿಯಾಗಿದೆ. ಇದು ಕಲೆಗಳ ಬೀಡಾಗಿದ್ದು ಸಂಗೀತ ಸಾಹಿತ್ಯ ನೃತ್ಯಕ್ಕೆ ಹೆಸರಾಗಿದ್ದು ನಮ್ಮ ವಿವಿಯಿಂದ ನಡೆಯುತ್ತಿರುವ ಪರೀಕ್ಷಾ ಕೇಂದ್ರಕ್ಕೆ ಇದು ಸರಿಯಾದ ಸ್ಥಳ ಎಂದು ಮನಗೊಂಡು ಪರೀಕ್ಷಾ ಕೇಂದ್ರ ನೀಡಲಾಯಿತು. ಪರೀಕ್ಷೆಗಳು ಕೂಡ ಅತ್ಯಂತ ಯಶಸ್ವಿಯಾಗಿ ಇಲ್ಲಿ ನಡೆದಿದೆ ಎಂದರು. ಕಲೆಗಳು ವಿದ್ಯಾರ್ಥಿಗಳ ಬದುಕಿನಲ್ಲಿ ಅತ್ಯಂತ ಮಹತ್ವದ ಸ್ಥಾನ ಪಡೆದಿವೆ. ಅದರಲ್ಲೂ ವಿದ್ಯಾರ್ಥಿಗಳ ಓದಿನ ಜೊತೆಗೆ ಇಂತಹ ಪರೀಕ್ಷೆಗಳನ್ನು ಪಾಸು ಮಾಡುವುದರಿಂದ ಅವರ ಮುಂದಿನ ಜೀವನಕ್ಕೂ ಅನುಕೂಲ ಎಂದ ಅವರು, ಈ ಮೊದಲು ಪ್ರದರ್ಶನ ಕಲೆಗಳ ಪರೀಕ್ಷೆಗಳು ಪ್ರೌಢಶಿಕ್ಷಣ ಮಂಡಳಿಯಿಂದಲೇ ನಡೆಯುತ್ತಿತ್ತು. ಕಳೆದ 3 ವರ್ಷಗಳಿಂದ ನಮ್ಮ ವಿವಿಯ ವತಿಯಿಂದಲೇ ಪರೀಕ್ಷೆಗಳನ್ನು ನಡೆಸುತ್ತಿದ್ದು ರಾಜ್ಯದಲ್ಲಿ ಪ್ರತಿ ವರ್ಷ ಸುಮಾರು 18,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುತ್ತಿದ್ದಾರೆ. ಶಿವಮೊಗ್ಗ ಕೇಂದ್ರದಲ್ಲೂ ಕೂಡ 835ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿರುವುದು ಒಂದು ದಾಖಲೆಯೇ ಸರಿ ಎಂದರು. ಈ ಪರೀಕ್ಷೆಗಳು ನಡೆಯಲು ಸಹ್ಯಾದ್ರಿ ವಾಣಿಜ್ಯ ಕಾಲೇಜಿನ ಪ್ರಾಂಶುಪಾಲ ಟಿ ಅವಿನಾಶ್, ಶಿವಮೊಗ್ಗ ವಿಭಾಗದ ಸಂಚಾಲಕ ಡಾಕ್ಟರ್ ಗಣೇಶ್ ಕೆಂಚನಾಳ್ ಸೇರಿದಂತೆ ಹಲವು ವಿದ್ವಾಂಸರು, ಸ್ಥಳೀಯ ಕಲಾವಿದರು ಕಾರಣರಾಗಿದ್ದಾರೆ. ಪರೀಕ್ಷೆಗಳು ಯಶಸ್ವಿಯಾಗಿ ಸಂಪನ್ನಗೊಂಡಿವೆ ಎಂದರು. ಈ ಸಂದರ್ಭದಲ್ಲಿ ವಿವಿಯ ಪ್ರಾಧ್ಯಾಪಕ ಹಾಗೂ ಶಿವಮೊಗ್ಗ ಪರೀಕ್ಷಾ ಕೇಂದ್ರದ ಸಂಯೋಜಕರಾದ ಡಾಕ್ಟರ್ ಎಂ ಚಂದ್ರಪ್ಪ, ಪರಿವೀಕ್ಷಕ ಡಾಕ್ಟರ್ ಚಂದ್ರಶೇಖರ ಹೊಸಳ್ಳಿ ಹಾಗೂ ಸ್ಥಳೀಯ ಕಲಾವಿದರು ಹಾಜರಿದ್ದರು. ಮುಂದಿನ ವಿವರ. ಸಾಗರ ರಸ್ತೆ ಡಾಕ್ಟರ್ ಪಂಡಿತ ಪುಟ್ಟರಾಜ ಗವಾಯಿಗಳ ಪುಣ್ಯಾಶ್ರಮದಲ್ಲಿ 119ನೇ ಅಮಾವಾಸ್ಯೆ ಸಂಗೀತ ಸಂಜೆ ಕಾರ್ಯಕ್ರಮವು ವಿಶೇಷವಾಗಿ ನಡೆಯಿತು. ಅಧ್ಯಕ್ಷ ಸಂಗಮೇಶ್ವರ ಗವಾಯಿಗಳು ಅಧ್ಯಕ್ಷತೆ ವಹಿಸಿದ್ದರು. ಸಾಗರದ ಹಿಂದೂಸ್ತಾನಿ ಗಾಯಕಿ ಬಿಂದು ಗುರುಪ್ರಸಾದ್ರಿಂದ ಸಂಗೀತ ಸೇವೆ ನಡೆಯಿತು. ರಾಮಣ್ಣ ಭಜಯಂತ್ರಿ, ವೀರಭದ್ರಯ್ಯ ಶಾಸ್ತ್ರಿ, ತುಕಾರಾಮ್ ರಂಗದೋಳ್, ವಿನಾಯಕ ಭಟ್, ಸಿದ್ದಣ್ಣ ಬಡಿಗೇರ್ ಕಾರ್ಯಕ್ರಮ ನಡೆಸಿಕೊಟ್ಟರು. ರೇವಣ ಸಿದ್ದಯ್ಯ ಶಾಸ್ತ್ರಿ ನಿರೂಪಿಸಿದರು. ಇದರೊಂದಿಗೆ ಇಂದಿನ ಪೇಟೆ ಸಂಚಾರ ಕಾರ್ಯಕ್ರಮವು ಮುಕ್ತಾಯಗೊಳ್ಳಲಿದೆ. ನಾನು ಆರ್ಜೆ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹೇ, ಪಿಯುಸಿ ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
1: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
0: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
2: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ಗೆ ಬನ್ನಿ.
1: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
2: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
1: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
2: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ ಸಬ್ಜೆಕ್ಟ್ ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
3: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ? ತಕ್ಷಣ ಎನ್ರೋಲ್ ಮಾಡಿ.
2: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಂಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035587424 ಅಥವಾ 8884082.
3: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
4: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
5: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ, ಯಾಕಂದ್ರೆ ಸ್ವಾದಿಷ್ಟ.

0: ಸಿಬಿಎಸ್ಇ 10ನೇ ತರಗತಿಯಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ. ಪ್ರೀ ಕೆಜಿಯಿಂದ 10ನೇ ತರಗತಿವರೆಗೆ ಪ್ರವೇಶಾತಿ ಪ್ರಾರಂಭವಾಗಿದೆ.
1: ಸಂಪರ್ಕಿಸಿ 9164444493 ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್.
2: ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಡೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಮ್ಮ ಶಿವಮೊಗ್ಗದ ಕಣ್ಮನ ಸೆಳೆಯುವ ಕಣ್ಣೆದುರಿನ ಸೂರ್ಯ ಮುಳುಗ್ತಾ ಇದ್ದಾನೆ. ಮನೆಗೆ ವಾಪಸ್ ಹೋಗುವಂತಹ ಹಕ್ಕಿಗಳ ದಂಡು ಗೂಡು ಸೇರ್ತಾ ಇದೆ. ಇಂತಹ ಒಂದು ಬ್ಯೂಟಿಫುಲ್ ಸಂಜೆಯ ಹೊತ್ತಿನಲ್ಲಿ ಕಾಫಿ ಕಪ್ ಹಿಡಿದು ರಿಲ್ಯಾಕ್ಸ್ ಆಗ್ತಾ ಇರೋ ನಮ್ಮ ಶಿವಮೊಗ್ಗ ಜನರಿಗೆ, ಹಾಗೆ ಕರ್ನಾಟಕ ಜನತೆಗೆ ನಿಮ್ಮ ಪ್ರೀತಿಯ ಆರ್ಜೆ ಸ್ಮೈಲಿಂಗ್ ಶ್ವೇತಾ ಮಾಡುವ ನಮಸ್ಕಾರಗಳು. ಈಗ ತಾನೇ ಆಫೀಸ್ ಮುಗಿಸಿ ಬೈಕ್ ಹತ್ರ ಹೋಗ್ತಾ ಇದ್ದೀರಾ, ಇಲ್ಲ ಮಾರ್ಕೆಟ್ ಕಡೆಗೆ ಕಾರನ್ನ ತಿರುಗಿಸ್ತಾ ಇದ್ದೀರಾ? ಅಂದ ಹಾಗೆ ಮನೆಗೆ ಹೋಗುವಾಗ ಬರೀ ಕೈಯಲ್ಲಿ ಹೋಗಲ್ಲ ಅಲ್ವಾ? ಪತ್ನಿ ಕೇಳಿದ ತರಕಾರಿ, ಹಾಗೆ ಮಕ್ಕಳಿಗೆ ಇಷ್ಟವಾದ ಸ್ನ್ಯಾಕ್ಸ್ ಏನಾದ್ರೂ ತಗೊಂಡು ಹೋಗ್ಲೇಬೇಕು. ಆದ್ರೆ ಸ್ನೇಹಿತರೆ, ಒಮ್ಮೆ ನಿಮ್ಮ ಕೈಯಲ್ಲಿರೋ ಬ್ಯಾಗ್ ನೋಡಿ, ಅದು ಪ್ಲಾಸ್ಟಿಕ್ ಕವರಾ ಅಥವಾ ಬಟ್ಟೆ ಚೀಲನ? ಹೌದು, ನಮ್ಮ ಭಾರತವನ್ನು ಸ್ವಚ್ಛ ಭಾರತ ಮಾಡಬೇಕು ಅಂತಂದ್ರೆ ನಾವೆಲ್ಲರೂ ಈ ಸಂಜೆಯ ಶಾಪಿಂಗ್ ಟೈಮ್ನಲ್ಲಿ ಒಂದು ದೊಡ್ಡ ಶಪಥ ಮಾಡಬೇಕಾಗಿದೆ. ನಮ್ಮ ಶಿವಮೊಗ್ಗವನ್ನು ಪ್ಲಾಸ್ಟಿಕ್ ಮುಕ್ತ ಮಾಡೋದಕ್ಕೆ ಪ್ರಯತ್ನ ಪಡೋಣ. ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಪ್ಲಾಸ್ಟಿಕ್ ಮುಕ್ತ ಕಡೆಗೆ ಸಾಗೋಣ. ಎಸ್ ಸ್ನೇಹಿತರೆ, ಸ್ವಚ್ಛ ಭಾರತ ಅಂತ ಹೇಳಿದ ಕೂಡಲೇ ನಮ್ ತಲೆಗೆ ಬರೋದು ಕಸ ಗುಡಿಸೋದು ಅಂತ. ಆದ್ರೆ ಅಷ್ಟು ಮಾತ್ರ ಅಲ್ಲ ಸ್ನೇಹಿತರೆ, ನಮ್ಮ ಸುತ್ತಮುತ್ತಲನ್ನು ಪ್ಲಾಸ್ಟಿಕ್ ಮುಕ್ತ ಮಾಡೋದು ಕೂಡ ಹೌದು. ಇವತ್ತು ಪ್ಲಾಸ್ಟಿಕ್ ಬಗ್ಗೆ ಕಂಪ್ಲೀಟ್ ಅವೇರ್ನೆಸ್ ಮೂಡಿಸುವಂತಹ ಕಾರ್ಯಕ್ರಮ ಇದಾಗಿದೆ. ಸ್ನೇಹಿತರೆ, ನಮ್ಮೆಲ್ಲರಿಗೂ ಪ್ಲಾಸ್ಟಿಕ್ ಇಲ್ದೇನೆ ಒಂದು ದಿನವೂ ಕೂಡ ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯವಿಲ್ಲ ಅನ್ನೋ ಪರಿಸ್ಥಿತಿಗೆ ಬಂದಿದ್ದೀವಿ. ಬೆಳಗ್ಗೆ ಎದ್ದ ತಕ್ಷಣ ಹಾಲಿನ ಪ್ಯಾಕೆಟ್ನಿಂದ ಹಿಡಿದು ಕಸದ ಕವರ್ ವರೆಗೂ ಎಲ್ಲಾದ್ರಲ್ಲೂ ಪ್ಲಾಸ್ಟಿಕ್. ನಮ್ಮ ಮನೆಗಳಲ್ಲಿ ಇದರ ಬಳಕೆ ಎಲ್ಲೆಲ್ಲಿ ಆಗ್ತಾ ಇದೆ ಅಂತ ಗೊತ್ತಾ? ಎಸ್, ಮೊದಲನೇದಾಗಿ ಕಿಚನ್ನಲ್ಲಿ ಮಸಾಲೆ ಡಬ್ಬಿಗಳು, ಎಣ್ಣೆ ಕವರ್ಗಳು, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕಪ್ಪುಗಳು, ಹೀಗೆ ಸಾಕಷ್ಟು ವಸ್ತುಗಳಲ್ಲಿ ಪ್ಲಾಸ್ಟಿಕ್ ಬಳಕೆ ಆಗಿರುತ್ತೆ. ಇನ್ನ ಮಾರ್ಕೆಟ್ನಲ್ಲಿ ಅಂತಂದ್ರೆ ತರಕಾರಿ ತರೋದಕ್ಕೆ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದೇ ಮರ್ತೋಗಿರುತ್ತೆ. ಪ್ರತಿಯೊಂದು ತರಕಾರಿಗೂ ಒಂದೊಂದು ಪ್ಲಾಸ್ಟಿಕ್ ಕವರ್ ಇಸ್ಕೊಂಡು ವಾಪಸ್ ಬರ್ತೀವಿ. ಇನ್ನ ಬಾತ್ರೂಮ್ನಲ್ಲಿ ಟೂತ್ ಬ್ರಷ್ನಿಂದ ಹಿಡಿದು ಶಾಂಪು ಸ್ಯಾಚೆಟ್ಗಳವರೆಗೆ ಎಲ್ಲವೂ ಪ್ಲಾಸ್ಟಿಕ್ ಮಯ ಅಂತಾನೆ ಹೇಳ್ಬಹುದು. ಸೊ ನಾವು ಸುಲಭ ಅಂತ ಬಳಸೋ ಈ ಬಿಸಾಡುವ ಸಂಸ್ಕೃತಿ ಅಂದ್ರೆ ಯೂಸ್ ಅಂಡ್ ಥ್ರೋ ನಮ್ಮ ಮನೆಯನ್ನಷ್ಟೇ ಅಲ್ಲ ನಮ್ಮ ಪರಿಸರವನ್ನು ಕೂಡ ಹಾಳ್ ಮಾಡ್ತಾ ಇದೆ ಸ್ನೇಹಿತರೆ. ಸೊ ಹಾಗಾದ್ರೆ ಈ ಪ್ಲಾಸ್ಟಿಕ್ ಬಳಕೆಯಿಂದ ಆಗುವ ಭೀಕರ ಪರಿಣಾಮಗಳು ಏನು ಅಂತ ಹೇಳೋದಾದ್ರೆ, ಈಗ ಈಸಿ ಅನ್ಸೋದು ಆಮೇಲೆ ಕಷ್ಟ ಆಗುತ್ತೆ ಅನ್ನೋದು ಇದಕ್ಕೆ ಸೂಕ್ತ ಅಂತಾನೆ ಹೇಳ್ಬಹುದು. ಈ ಪ್ಲಾಸ್ಟಿಕ್ ಬಳಕೆಯಿಂದ ಮತ್ತು ಅದನ್ನ ಎಲ್ಲೆಂದ್ರಲ್ಲಿ ಬಿಸಾಡೋದ್ರಿಂದ ಸದ್ಯಕ್ಕೆ ಮತ್ತು ಭವಿಷ್ಯದಲ್ಲಿ ಆಗುವ ಪರಿಣಾಮಗಳು ಏನಪ್ಪಾ ಅಂತಂದ್ರೆ, ಆರೋಗ್ಯದ ಮೇಲೆ ಪರಿಣಾಮಕಾರಿ. ಅಂದ್ರೆ ಈಗ ಬಿಸಿ ಬಿಸಿ ಆಹಾರವನ್ನ ಪ್ಲಾಸ್ಟಿಕ್ ಕವರ್ ಅಥವಾ ಬಾಕ್ಸ್ಗಳಲ್ಲಿ ಹಾಕಿದಾಗ ಮೈಕ್ರೋ ಪ್ಲಾಸ್ಟಿಕ್ ನಮ್ಮ ಹೊಟ್ಟೆಗೆ ಸೇರಿ ಕ್ಯಾನ್ಸರ್ನಂತಹ ಕಾಯಿಲೆಗಳಿಗೆ ಕಾರಣವಾಗ್ತಾ ಇದೆ. ಇನ್ನ ಪ್ಲಾಸ್ಟಿಕ್ ಕರಗೋದಕ್ಕೆ ಕನಿಷ್ಠ 400-500 ವರ್ಷಗಳು ಬೇಕಾಗುತ್ತೆ. ಇದು ಮಣ್ಣಿನ ಫಲವತ್ತತೆ ನಾಶ ಮಾಡುತ್ತೆ, ಮಳೆ ನೀರು ಭೂಮಿಗೆ ಇಳಿಯದಂತೆ ತಡೆಯುತ್ತೆ. ನಂತರ ರಸ್ತೆಯಲ್ಲಿ ಚೆಲ್ಲುವ ಪ್ಲಾಸ್ಟಿಕ್ ಕವರ್ಗಳನ್ನು ತಿಂದು ಎಷ್ಟೋ ಹಸುಗಳು ನಾಯಿಗಳು ಪ್ರಾಣ ಬಿಡ್ತಾ ಇದಾವೆ ಗೊತ್ತಲ್ವಾ? ಹಾಗೆ ಚರಂಡಿಗಳು ಬ್ಲಾಕ್ ಆಗಿ ಸಾಂಕ್ರಾಮಿಕ ರೋಗಗಳು ಹರಡ್ತಾ ಇದೆ ಅಂತಾನೆ ಹೇಳ್ಬಹುದು. ಸೊ ಹಾಗಾದ್ರೆ ಸ್ನೇಹಿತರೆ, ಇದನ್ನ ತಡೆಯೋದಕ್ಕೆ ನಮ್ಮ ಮನೆಯಲ್ಲೇ ಮಾಡಬಹುದಾದಂತಹ ಸರಳ ಉಪಾಯಗಳ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲೊಂದು

ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್ ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಮ್ಮ ನಡೆ ಪ್ಲಾಸ್ಟಿಕ್ ಮುಕ್ತ ಕಡೆ. ಸ್ನೇಹಿತರೆ, ಪ್ಲಾಸ್ಟಿಕ್ ಏನೋ ಎಲ್ಲಂದ್ರಲ್ಲಿ ಈಸಿಯಾಗಿ ಬಳಸ್ತೀವಿ, ಆದ್ರೆ ಸ್ನೇಹಿತರೆ ಪ್ಲಾಸ್ಟಿಕ್ ಅನ್ನ ಯೂಸ್ ಮಾಡ್ತಾ ಇರೋದ್ರಿಂದ ಪರಿಣಾಮಗಳು ನಿಜಕ್ಕೂ ಭಯಾನಕವಾಗಿವೆ. ಆದ್ರೆ ಇದಕ್ಕೆ ಪರಿಹಾರ ನಮ್ಮ ಕೈಯಲ್ಲೇ ಇದೆ ಅಲ್ವಾ? ನಮ್ಮ ಕೇಳುಗರು ತಮ್ಮ ದಿನನಿತ್ಯದ ಜೀವನದಲ್ಲಿ ಪ್ಲಾಸ್ಟಿಕ್ ಅನ್ನ ಹೇಗೆ ತಡೆಗಟ್ಟಬಹುದು ಅಥವಾ ನಿಯಂತ್ರಿಸಬಹುದು ಅಂತ ಹೇಳೋದಾದ್ರೆ, ಎಸ್, ದೊಡ್ಡ ಬದಲಾವಣೆ ನಮ್ಮ ಮನೆಯಿಂದಲೇ ಶುರುವಾಗಬೇಕು. ಅದಕ್ಕೆ ನನ್ನದೊಂದು R3 ಸೂತ್ರ ಇದೆ ಸ್ನೇಹಿತರೆ. ಏನು R3 ನ ಹಂಗಂದ್ರೆ ಏನು ಶ್ವೇತಾ ಅಂತ ನೀವು ಕೇಳ್ಬಹುದು. ಎಸ್, ಮೊದಲನೇದಾಗಿ ರೆಡ್ಯೂಸ್ ಅಂದ್ರೆ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಿ. ಅಂಗಡಿಗೆ ಹೋಗುವಾಗ ತಪ್ಪದೆ ನಿಮ್ಮದೇ ಆದ ಬಟ್ಟೆ ಬ್ಯಾಗ್ ಅಥವಾ ಸೆಣಬಿನ ಚೀಲ ತಗೊಂಡು ಹೋಗಿ. ಅಂಗಡಿಯವನು ಪ್ಲಾಸ್ಟಿಕ್ ಕವರ್ ಕೊಟ್ರೆ ಬೇಡ ಅಂತ ಹೆಮ್ಮೆಯಿಂದ ನಿರಾಕರಿಸಿ ಸ್ನೇಹಿತರೆ. ಇನ್ನ ಎರಡನೆಯದು ರೀಯೂಸ್, ಮರುಬಳಕೆ ಮಾಡಿ. ಅನಿವಾರ್ಯವಾಗಿ ಮನೆಗೆ ಬಂದ ಪ್ಲಾಸ್ಟಿಕ್ ಡಬ್ಬಗಳನ್ನ ಅಥವಾ ಕವರ್ಗಳನ್ನ ಮತ್ತೆ ಮತ್ತೆ ಯೂಸ್ ಮಾಡಿ ಹಾಗೆ ಬಿಸಾಕ್ಬೇಡಿ. ಮೂರನೇದಾಗಿ ರೆಫ್ಯೂಸ್, ಪ್ಲಾಸ್ಟಿಕ್ ಯೂಸ್ ಮಾಡೋದನ್ನ ನಿರಾಕರಿಸಿ ಸ್ನೇಹಿತರೆ. ಈ ಮದುವೆ ಮನೆಯಲ್ಲಿ ಅಥವಾ ಪಾರ್ಟಿಗಳಲ್ಲಿ ಪ್ಲಾಸ್ಟಿಕ್ ಲೋಟ ಆಗಿರ್ಬಹುದು, ಪ್ಲಾಸ್ಟಿಕ್ ಎಲೆಗಳ ಬದಲಿಗೆ ಅಡಿಕೆ ತಟ್ಟೆ ಬಾಳೆ ಎಲೆ ಬಳಸಿ. ಹಾಗೆ ಮನೆಯಿಂದ ಹೊರಗೆ ಹೋಗುವಾಗ ಸ್ಟೀಲ್ ವಾಟರ್ ಬಾಟಲ್ ತಗೊಂಡು ಹೋಗುವ ಹವ್ಯಾಸ ಮಾಡ್ಕೊಳ್ಳಿ. ಸೊ ಇದೆ R3 ಸೂತ್ರ, ರೆಡ್ಯೂಸ್, ರೀಯೂಸ್, ರೆಫ್ಯೂಸ್. ಹಾಗೆ ಸ್ನೇಹಿತರೆ, ಇಂಪಾರ್ಟೆಂಟ್ ವಿಷಯ ಏನ್ ಗೊತ್ತಾ, ನಮ್ಮ ಮುಂದಿನ ಪೀಳಿಗೆಗೆ ನಾವು ನೀಡಬೇಕಾದ ಸಂದೇಶ ಏನು ಅಂತ ಹೇಳೋದಾದ್ರೆ, ಎಸ್, ನಮ್ಮ ಮಕ್ಕಳಿಗೆ ನಾವು ಈ ಸ್ವಚ್ಛ ಭಾರತ ಮತ್ತು ಪ್ಲಾಸ್ಟಿಕ್ ಮುಕ್ತ ಪರಿಕಲ್ಪನೆಯನ್ನ ಹೇಗೆ ದಾಟಿಸಬೇಕು, ಅವರಿಗೆ ನಾವು ಏನನ್ನ ತಿಳಿಸ್ಬೇಕು ಅಂತ ಹೇಳೋದಾದ್ರೆ, ಮಕ್ಕಳು ನಾವು ಹೇಳೋದನ್ನ ಕೇಳೋದಕ್ಕಿಂತ ನಾವು ಮಾಡೋದನ್ನ ನೋಡಿ ಕಲಿತಾರೆ. ನಾವು ಮನೆಯಲ್ಲೇ ಪ್ಲಾಸ್ಟಿಕ್ ಅನ್ನ ಯೂಸ್ ಮಾಡದೇ ಇದ್ರೆ ಮಕ್ಕಳು ಸಹ ಅದನ್ನೇ ಪಾಲಿಸ್ತಾರೆ. ಅವರಿಗೆ ಪ್ರಕೃತಿಯ ಮಹತ್ವವನ್ನ ತಿಳಿಸಬೇಕು. ಇನ್ನ ಶಾಲೆಗಳಲ್ಲಿ ಮಕ್ಕಳಿಗೆ ಪ್ಲಾಸ್ಟಿಕ್ ನಿಂದ ಆಗುವ ಹಾನಿಯ ಪ್ರಾಜೆಕ್ಟ್ಗಳನ್ನ ನೀಡಬೇಕು. ಹುಟ್ಟುಹಬ್ಬದ ದಿನ ಪ್ಲಾಸ್ಟಿಕ್ ಆಟಿಕೆಗಳ ಬದಲಿಗೆ ಸಣ್ಣ ಸಣ್ಣ ಗಿಡಗಳನ್ನ ಗಿಫ್ಟ್ ಕೊಡುವ ಸಂಸ್ಕೃತಿ ಬೆಳೆಸಬೇಕು. ಹಾಗೆ ನೆನ್ಪಿಡಿ ಸ್ನೇಹಿತರೆ, ನಾವು ನಮ್ಮ ಮಕ್ಕಳಿಗೆ ಆಸ್ತಿ ಅಂತಸ್ತು ಮಾಡದೇ ಇದ್ರೂ ಪರವಾಗಿಲ್ಲ, ಆದ್ರೆ ಅವರು ಉಸಿರಾಡೋದಕ್ಕೆ ಸ್ವಚ್ಛವಾದ ಗಾಳಿ, ಕುಡಿಯೋದಕ್ಕೆ ಶುದ್ಧವಾದ ನೀರು ಮತ್ತು ಬದುಕಲು ಪ್ಲಾಸ್ಟಿಕ್ ಮುಕ್ತವಾದ ಮಣ್ಣನ್ನು ಬಿಟ್ಟು ಹೋಗ್ಬೇಕಾದ್ದು ನಮ್ಮ ಕರ್ತವ್ಯ ಅಂತಾನೆ ಹೇಳ್ಬಹುದು. ಸೊ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ, ನಮ್ಮ ನಡೆ ಪ್ಲಾಸ್ಟಿಕ್ ಮುಕ್ತ ಕಡೆ ಕಾರ್ಯಕ್ರಮದಲ್ಲೊಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್ ವೆಲ್ಕಮ್ ಬ್ಯಾಕ್. ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಮ್ಮ ನಡೆ ಪ್ಲಾಸ್ಟಿಕ್ ಮುಕ್ತ ಕಡೆ ಕಾರ್ಯಕ್ರಮದಲ್ಲಿ ದಿನ ಬಳಸುವಂತಹ ಪ್ಲಾಸ್ಟಿಕ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದೆ. ಸೊ ಸ್ನೇಹಿತರೆ, ಹಸಿ ಕಸ ಮತ್ತು ಒಣ ಕಸದ ವರ್ಗೀಕರಣ ಏನಪ್ಪ ಅಂತಂದ್ರೆ, ಮಹಾನಗರ ಪಾಲಿಕೆಯ ಕಸದ ಗಾಡಿ ನಿಮ್ಮ ಮನೆ ಮುಂದೆ ಬಂದಾಗ ದಯವಿಟ್ಟು ಹಸಿ ಕಸ ಮತ್ತು ಒಣ ಕಸವನ್ನ ಬೇರ್ಪಡಿಸಿ ಕೊಡಿ. ಪ್ಲಾಸ್ಟಿಕ್ ಕವರ್ಗಳು, ಬಾಟಲಿಗಳನ್ನು ಒಣ ಕಸದ ಬಕೆಟ್ನಲ್ಲೇ ಹಾಕಿ. ಎಲ್ಲವನ್ನು ಮಿಕ್ಸ್ ಮಾಡಿ ಕೊಟ್ಟರೆ ಅದನ್ನು ರೀಸೈಕಲ್ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗೆ ಸ್ನೇಹಿತರೆ, ಸಾರ್ವಜನಿಕ ಸ್ಥಳಗಳಲ್ಲಿ ಪ್ಲಾಸ್ಟಿಕ್ ಎಸೆಯೋದಕ್ಕೆ ನಿಷೇಧ ಅಂತ ಗೊತ್ತಿದೆ. ನಮ್ಮ ಶಿವಮೊಗ್ಗದ ತುಂಗಾ ನದಿ ತೀರ ಇರಬಹುದು, ಹಾಗೆ ಪಾರ್ಕ್ಗಳು ಅಥವಾ ಬಸ್ ಸ್ಟ್ಯಾಂಡ್ ಇರಬಹುದು, ಎಲ್ಲೂ ಕೂಡ ನೀರಿನ ಬಾಟ್ಲಿ ಅಥವಾ ಚಿಪ್ಸ್ ಪ್ಯಾಕೆಟ್ಗಳನ್ನ ಎಸಿಬೇಡಿ. ನಿಮ್ಮ ಜೇಬ್ನಲ್ಲಿ ಅಥವಾ ಬ್ಯಾಗ್ನಲ್ಲಿ ಇಟ್ಕೊಂಡು ಡಸ್ಟ್ ಬಿನ್ ಸಿಕ್ಕಾಗ ಮಾತ್ರ ಅಲ್ಲಿ ಹಾಕಿ. ನಿಮ್ಮ ನಗರವನ್ನು ಸ್ವಚ್ಛವಾಗಿಡೋದು ನಿಮ್ಮದೇ ಜವಾಬ್ದಾರಿ. ಹಾಗೆ ಸ್ನೇಹಿತರೆ, ಸರ್ಕಾರ ಮತ್ತು ಸ್ಥಳೀಯ ಆಡಳಿತ 100 microns ಕಡಿಮೆ ಇರುವ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಗಳನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಿದೆ. ಸೊ ವರ್ತಕರೇ ಮತ್ತು ಗ್ರಾಹಕರೇ, ಇದನ್ನ ಉಲ್ಲಂಘಿಸಿದರೆ ಕಾನೂನು ಪ್ರಕಾರ ದಂಡ ತರಬೇಕಾಗುತ್ತೆ. ಎಚ್ಚರ, ದಂಡದ ಭಯಕ್ಕಿಂತ ಪರಿಸರದ ಮೇಲಿನ ಪ್ರೀತಿಯಿಂದ ಪ್ಲಾಸ್ಟಿಕ್ ಬಳಸೋದನ್ನ ನಿಲ್ಲಿಸೋಣ. ಹಾಗೆಯೇ ತುಂಬಾ ಜನ ಮನೆಯಲ್ಲಿ ಉಳಿದ ಅನ್ನ ಮತ್ತು ಸಾರನ್ನು ಪ್ಲಾಸ್ಟಿಕ್ ಕವರ್ ಒಳಗೆ ಹಾಕಿ ಗಂಟು ಕಟ್ಟಿ ರಸ್ತೆಗೆ ಎಸಿತಾರೆ. ಆಗ ಹಸುಗಳು ಆ ಕವರ್ ಸಮೇತ ಆಹಾರವನ್ನ ತಿಂದು ಹೊಟ್ಟೆಯಲ್ಲಿ ಪ್ಲಾಸ್ಟಿಕ್ ಬ್ಲಾಕ್ ಆಗಿ ನರಳಿ ಪ್ರಾಣ ಬಿಡ್ತಾವೆ. ದಯವಿಟ್ಟು ಆಹಾರ ಪದಾರ್ಥಗಳನ್ನು ಪ್ಲಾಸ್ಟಿಕ್ ಕವರ್ನಲ್ಲಿ ಕಟ್ಟಿ ಎಸಿಬೇಡಿ. ಹಾಗೆ ಸ್ನೇಹಿತರೆ, ಪ್ಲಾಸ್ಟಿಕ್ಗೆ ಇರುವ ಸುಲಭ ಹಾಗೂ ಪರಿಸರ ಸ್ನೇಹಿ ಪರ್ಯಾಯಗಳೇನು ಅಂತ ನೀವು ಕೇಳಬಹುದು. ಎಸ್, ಪ್ಲಾಸ್ಟಿಕ್ ಬೇಡ ಅಂತಂದ್ರೆ ಜನ ಕೇಳ್ತಾರಾ? ಹಾಗಾದ್ರೆ ನಾವು ಬೇರೆ ಏನನ್ನ ಯೂಸ್ ಮಾಡಬಹುದು ಅಂತ ಹೇಳೋದಾದ್ರೆ, ಎಸ್, ಪ್ಲಾಸ್ಟಿಕ್ ಬ್ಯಾಗ್ ಬದಲು ಬಟ್ಟೆ ಚೀಲವನ್ನ ಬಳಸಬಹುದು ಅಥವಾ ಸೆಣಬಿನ ಚೀಲವನ್ನ ಬಳಸಬಹುದು. ನಂತರ ಪ್ಲಾಸ್ಟಿಕ್ ಡಬ್ಬಿಗಳ ಬದಲು ಗಾಜಿನ ಅಥವಾ ಸ್ಟೀಲ್ ಡಬ್ಬಗಳನ್ನ ಯೂಸ್ ಮಾಡಬಹುದು. ಪ್ಲಾಸ್ಟಿಕ್ ಕಪ್ಗಳು, ಪ್ಲೇಟ್ಗಳನ್ನ ಬಳಸೋ ಬದಲು ಅಡಿಕೆ ತಟ್ಟೆ, ಬಾಳೆ ಎಲೆ, ಪೇಪರ್ ಕಪ್ಗಳನ್ನ ಬಳಸಬಹುದು. ನಂತರ ಪ್ಲಾಸ್ಟಿಕ್ ಟೂತ್ ಬ್ರಷ್ ಬಳಸೋ ಬದಲು ಬಿದಿರಿನ ಬ್ರಷ್ಗಳನ್ನ ಯೂಸ್ ಮಾಡಬಹುದು. ಸ್ನೇಹಿತರೆ, ಇವು ಸ್ವಲ್ಪ ದುಬಾರಿ ಅನಿಸಿದ್ರು ಕೂಡ ನಮ್ಮ ಆರೋಗ್ಯ ಮತ್ತು ಪರಿಸರದ ದೃಷ್ಟಿಯಿಂದ ತುಂಬಾನೇ ಲಾಭದಾಯಕ ಅಂತ ಹೇಳ್ತಾ ಬಟ್ಟೆ ಬ್ಯಾಗ್ ಹಿಡಿಯೋಣ ಹೆಮ್ಮೆಯಿಂದ, ಪ್ಲಾಸ್ಟಿಕ್ ಮುಕ್ತ ಮಾಡೋಣ ಪ್ರೀತಿಯಿಂದ ಅಂತ ಹೇಳ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ, ನಮ್ಮೂರ ಭಾಷೆ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹಂಗೆ ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನೋ.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
1: ಏನಾರು ಉಪಯೋಗಿಸಿದ್ರೆ
0: ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ ಮನೆ ಮೋರಿನಾಗ್ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ.
0: ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡ್ ಅಂಗಡಿಗೆ ಹೋಯ್ತೀನಿ. ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

0: ಪಿಯು ವಿದ್ಯಾರ್ಥಿಗಳಿಗೆ ವಾರಕ್ಕೊಮ್ಮೆ ಟೆಸ್ಟ್, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಮಾಕ್ ಟೆಸ್ಟ್ ಇರುವ ಸಂಸ್ಥೆ ನಿಮಗೆ ಗೊತ್ತಾ?
1: ಕಾಲೇಜು ಆಪ್ನ ಮುಖಾಂತರ ರಿವಿಷನ್ಗೆ ಅನುಕೂಲವಾಗುವ ವಿಡಿಯೋ ರೆಕಾರ್ಡಿಂಗ್ ನೀಡುವ ಸಂಸ್ಥೆ ನಿಮ್ಮ ಆಯ್ಕೆ ಆಗಲಿ.
2: ಟ್ಯಾಬ್ ಮುಖಾಂತರವಾಗಿ ನವೀನ ತಂತ್ರಜ್ಞಾನದೊಂದಿಗೆ ಶಿಕ್ಷಣ ನೀಡುವ ಸಂಸ್ಥೆ ಶಿವಮೊಗ್ಗ ನಗರದಲ್ಲಿಯೇ ಇದೆ.
3: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
4: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.seipuc.org.in. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ.
5: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
6: ಅವತ್ತು ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
7: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
6: ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನು ಬಂದಿದ್ದೀನಿ, ಅರ್ಜ ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಿರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ, ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ, ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದರೂ ಚರ್ಚೆ ಮಾಡ್ತಿರೋ ಅಂದ್ರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದ್ರೆ ನಮ್ಮ ಸಂಖ್ಯೆಗೆ ವಾಟ್ಸ್ಆಪ್ ಅಲ್ಲಿ ವಾಯ್ಸ್ ನೋಟ್ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ ನ ನಾವಿಲ್ಲಿ ಓದ್ತೀವಿ. ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9689-8602-79. ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ, ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದ್ರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನ್ಸ್ಬಹುದು. ಹಾಗಾದ್ರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನ್ ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಆ್ಯಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ವಿಷಯ ಏನು ಅಂತ ಕೇಳ್ತಾ ಇದ್ದೀರಾ? ನೋಡಿ, ನಮ್ಮ ಸುತ್ತಮುತ್ತದಲ್ಲಿ ಎಷ್ಟೊಂದು ಜೀವಿಗಳನ್ನು ನೋಡಬಹುದು ನಾವು. ಚಿಕ್ಕ ಚಿಕ್ಕ ಜೀವಿಗಳಿಂದ ಹಿಡಿದು ದೊಡ್ಡ ದೊಡ್ಡ ಪ್ರಾಣಿ ಪಕ್ಷಿಗಳವರೆಗೂ ಕೂಡ ನೋಡೋದಕ್ಕೆ ಸಾಧ್ಯ ಇದೆ. ಅಂತಹದ್ರಲ್ಲಿ ನಾವು ಎಷ್ಟೊಂದು ಪ್ರಾಣಿಗಳನ್ನು ಈಗಾಗಲೇ ಹತ್ತಿರದಿಂದ ನೋಡಿರೋದಕ್ಕೆ ಸಾಧ್ಯ ಇದೆ, ಇನ್ನು ಕೆಲವೊಂದಷ್ಟು ಜೀವಿಗಳನ್ನು ನೋಡಿರೋದಕ್ಕೆ ಸಾಧ್ಯವೇ ಇಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಕೆಲವೊಂದಷ್ಟು ಸಮುದ್ರ ಜೀವಿಗಳು ಬಹಳನೇ ವಿಶಿಷ್ಟವಾಗಿರ್ತವೆ, ಆ್ಯಂಡ್ ಅವುಗಳು ಸಿಗುವಂಥದ್ದು ಭಾಳ ಕಷ್ಟ. ಆ್ಯಂಡ್ ಹಾಗೆ ನಾವು ನೋಡಿರುವಂತಹ ಜೀವಿಗಳು ಇನ್ನೂ ಕೂಡ ಎಷ್ಟೊಂದು ಇರಬಹುದು. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಏನಪ್ಪ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನೀವು ಕೇಳ್ತಾ ಇದ್ರೆ, ಈಗ ನಮಗೆಲ್ಲ ಗೊತ್ತಿದೆ ಒಂದು ದೊಡ್ಡ ಗಾತ್ರದ ಪಕ್ಷಿ ಅಂತ ಅಂದರೆ ಯಾವುದು ಅಂತ ಹೇಳಿ ನಿಮಗೆ ಕೇಳಿದ್ರೆ ಖಂಡಿತವಾಗ್ಲೂ ನೀವು ಹೇಳೋದು ಆಸ್ಟ್ರಿಚ್ ಅಂತೇಳಿ. ಸೊ ಈ ಒಂದು ಆಸ್ಟ್ರಿಚ್ ಏನಿದೆ ಆಫ್ರಿಕಾದ ಒಂದು ಅತ್ಯಂತ ದೊಡ್ಡ ಪಕ್ಷಿ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಪಕ್ಷಿ ಎಲ್ಲಿಂದ ಎಲ್ಲಿಗೆ ಹಾರೋಗುತ್ತೆ ಅಂಥೇಳಿ ನೀವು ಏನಾದ್ರು ಯೋಚನೆ ಮಾಡಿದ್ರೆ ನಿಮ್ಗೆ ಅನ್ಸುತ್ತೆ ಪಕ್ಷಿಗಳು ಅಂತಂದರೆ ಹಾರತಾನೆ ಇರ್ತವೆ ಅಂಥೇಳಿ. ಆದರೆ ಈ ಪಕ್ಷಿ ತುಂಬಾ ದೊಡ್ಡದಾದಂತಹ ಪಕ್ಷಿ ಆಗಿರೋದ್ರಿಂದ ಇದಕ್ಕೆ ಹಾರೋದಕ್ಕೆ ಕಷ್ಟ ಆಗುತ್ತೆ, ಆ್ಯಂಡ್ ಹಾರುವ ಸಾಮರ್ಥ್ಯವೂ ಕೂಡ ಇಲ್ಲ ಅಂತಲೇ ಹೇಳ್ಬೋದು. ಹಾಗಾದರೆ ಇವತ್ತು ಯಾಕೆ ಆಸ್ಟ್ರಿಚ್ನ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದರೆ, ಆಸ್ಟ್ರಿಚ್ ಪಕ್ಷಿಯಲ್ಲಿರುವಂತಹ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸೋಕೆ ಬಂದಿದ್ದೀನಿ. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ಕೇಳೋದಕ್ಕೆ ನೀವು ಕೂಡ ಕಾತರದಲ್ಲಿದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಕೂಡ ನಿಮಗೋಸ್ಕರ ಪ್ಲೇ ಮಾಡ್ತೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ಹಾಗೆ ಆಸ್ಟ್ರಿಚ್ ಪಕ್ಷಿ ಬಗ್ಗೆ ನಿಮಗೆ ಯಾರು ಗೊತ್ತಿದೆ ಅಂತಂದರೆ ಅದನ್ನು ಕೂಡ ನಮಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಈ ಒಂದು ಸಾಂಗ್ ನಿಮಗೋಸ್ಕರ ನಾನು ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ, ಕೇಳ್ತಾ ರೀ ರೇಡಿಯೋ ಶಿವಮೊಗ್ಗ ರಾಣಿಪುರ ಎಫ್ ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ ರಾಣಿಪುರ ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ ನಿಮಗೆ, ನಮ್ಮ ಪಕ್ಷಿ ಪ್ರಾಣಿಗಳನ್ನು ನೋಡ್ತಾ ಇದ್ರೆ ನಮಗೆ ಅದರಲ್ಲಿ ಒಂದೊಂದು ವಿಶೇಷವಾಗಿ ಒಂದು ವಿಸ್ಮಯಕಾರಿ ವಿಚಾರಗಳನ್ನು ಇಟ್ಕೊಂಡಿರುವಂತಹ ಪ್ರಾಣಿ ಪಕ್ಷಿಗಳನ್ನು ನೋಡೋಕ್ಕೆ ಸಾಧ್ಯ ಇದೆ. ಸೊ ಅಂತಹದರಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಒಂದು ದೊಡ್ಡ ಗಾತ್ರದ ಪಕ್ಷಿ ಅಂತ ಹೇಳಿದ್ರೆ ತಕ್ಷಣಕ್ಕೆ ಎಲ್ರಿಗೂ ನೆನಪು ಬರುವಂಥದ್ದು ಆಸ್ಟ್ರಿಚ್ ಅಂತೇಳಿ. ಈ ಆಸ್ಟ್ರಿಚ್ ಅನ್ನುವಂತಹ ಪಕ್ಷಿ ಏನಿದೆ, ಸೊ ಇದು ಪಕ್ಷಿಗಳಲ್ಲೇ ಅತ್ಯಂತ ದೊಡ್ಡ ಪಕ್ಷಿ ಅಂತಲೇ ಹೇಳ್ಬೋದು.

ಈ ಪಕ್ಷಿಗೆ ಹಾರುವಂತಹ ಸಾಮರ್ಥ್ಯ ಇರೋದಿಲ್ಲ. ಹಾಗೆ ಈಗಿರುವಂತಹ ಪಕ್ಷಿಗಳಲ್ಲಿ ಅತ್ಯಂತ ದೊಡ್ಡ ಪಕ್ಷಿ ಅಂದ್ರೇ ಈ ಒಂದು ಆಸ್ಟ್ರಿಚ್ ಆಗಿದೆ. ಇದರ ಎತ್ತರವನ್ನು ನೋಡ್ತೀವಿ ಅಂತಂದರೆ 2.4 ಮೀಟರ್ನಷ್ಟಿರುತ್ತೆ. ಹಾಗೆ ಇದರ ತೂಕ 133 ಕಿಲೋಗ್ರಾಂನಷ್ಟಿರುತ್ತೆ. ಈ ಪಕ್ಷಿಯ ಭಾರ ತುಂಬ ಹೆಚ್ಚಾಗಿರೋದ್ರಿಂದ ಗಾಳಿಯಲ್ಲಿ ಹಾರಾಡೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾದರೆ ಈ ಒಂದು ಪಕ್ಷಿ ಇಷ್ಟೊಂದು ಭಾರವಾಗಿರುತ್ತೆ, ಹಾಗೆ ಇಷ್ಟೊಂದು ಎತ್ತರವಾಗಿರುತ್ತೆ, ಮತ್ತು ಇಷ್ಟೊಂದು ತೂಕ ಇರುತ್ತೆ, ಇದೇ ರೀತಿಯ ದೊಡ್ಡದಾದಂತಹ ಪಕ್ಷಿಗಳು ಇನ್ನೂ ಇರ್ಬೋದಾ ಅನ್ನುವಂತಹ ಕ್ವಶನ್ ನಿಮಗೂ ಕೂಡ ಬಂದಿರ್ಬೋದು. ಖಂಡಿತವಾಗ್ಲೂ ಅದಕ್ಕೆ ಉತ್ತರ ಇದೆ. ಇಲ್ಲಿ ಒಂದು ಪಕ್ಷಿ ಇದೆ, ಇದು ಹಾರುವಂತಹ ಪಕ್ಷಿಗಳಲ್ಲೇ ಅತ್ಯಂತ ದೊಡ್ಡದಾದಂತಹ ಪಕ್ಷಿ ಅಂತಲೇ ಹೇಳ್ಬೋದು. ಅಲೆದಾಡುವಂತಹ ಇದರ ಹೆಸರು ಆಲ್ಬಟ್ರಾಸ್. ಅಲೆದಾಡುವ ಆಲ್ಬಟ್ರಾಸ್ ಹಾರುವ ಪಕ್ಷಿಗಳಲ್ಲೇ ಅತ್ಯಂತ ದೊಡ್ಡದಾದಂತಹ ಪಕ್ಷಿ. ಇದರ ರೆಕ್ಕೆ ಬಿಚ್ಚಿದಾಗ ಅದರ ಅಗಲ 3.3 ರಿಂದ 3.6 ಮೀಟರ್ನ ವರೆಗಿರುತ್ತೆ. ಆಲ್ಬಟ್ರಾಸ್ಗೆ ಅತಿ ಉದ್ದದಾದಂತಹ ಮತ್ತು ಭಾರವಾದಂತಹ ಕೊಕ್ಕು ಇರುತ್ತೆ. ಅದಕ್ಕೆ ಉದ್ದವಾದ ಮತ್ತು ಕಿರಿಯಾಗಲದ ರೆಕ್ಕೆಗಳಿರ್ತವೆ. ಈ ಪಕ್ಷಿ ಹೆಚ್ಚಾಗಿ ಸಮಭಾಜಕ ವೃತ್ತದ ದಕ್ಷಿಣ ಭಾಗದ ಪ್ರದೇಶಗಳಲ್ಲಿ ಕಂಡುಬರುತ್ತೆ. ಆ್ಯಂಡ್ ನಾವು ಈ ಒಂದು ಪಕ್ಷಿನ ಸಮುದ್ರ ಪಕ್ಷಿಯಾಗಿ ನೋಡೋದಕ್ಕೆ ಸಾಧ್ಯ ಇದೆ. ಹಾರೋದಕ್ಕೆ ಮುಂಚೆ ಅದಕ್ಕೆ ಗಾಳಿಯೂ ಬೇಕಾಗತ್ತೆ. ಸ್ವಲ್ಪ ದೂರದವರೆಗೆ ಓಡ್ ಬಂದು ನಂತರದಲ್ಲಿ ಇದು ಮೇಲಕ್ಕೆ ಹಾರುತ್ತೆ. ಈ ರೀತಿಯಲ್ಲಿ ಪಕ್ಷಿಗಳಲ್ಲಿ ಹಲವಾರು ಪಕ್ಷಿಗಳನ್ನ ನಾವು ನೋಡೋದಕ್ಕೆ ಸಾಧ್ಯ ಇದೆ. ಒಂದೊಂದು ಪಕ್ಷಿಯಲ್ಲೂ ಕೂಡ ಒಂದೊಂದು ಇಂಟ್ರೆಸ್ಟಿಂಗ್ ವಿಷಯಗಳಿದೆ ಅಂತಲೇ ಹೇಳ್ಬೋದು. ಹಾಗೆಯೇ ಹಾರುವ ಸಾಮರ್ಥ್ಯಗಳುಳ್ಳಂತಹ ಇನ್ನೊಂದು ಪಕ್ಷಿಯನ್ನ ನಾವು ನೋಡ್ತೀವಿ ಅಂತಂದ್ರೆ ಆ ಪಕ್ಷಿ ಕ್ಯಾಂಡರ್ ಆಗಿರುತ್ತೆ. ಇದು ರೆಕ್ಕೆ ಬಿಚ್ಚಿದಾಗ ಅದರ ಅಗಲ 3 ರಿಂದ 3.3 ಮೀಟರ್ಗಳಷ್ಟಿರುತ್ತೆ. ಜಗತ್ತಿನಲ್ಲೇ 2 ಜಾತಿಗಳ ಕ್ಯಾಂಡರ್ಗಳಿದ್ದಾವೆ. ಅವುಗಳಲ್ಲಿ ಒಂದು ಆಂಡಿಯನ್ ಕ್ಯಾಂಡರ್, ಇವು ದಕ್ಷಿಣ ಅಮೆರಿಕದ ಆಂಡೀಸ್ ಪರ್ವತಗಳಲ್ಲಿ ವಾಸ ಮಾಡ್ತವೆ. ಇನ್ನೊಂದು ಕ್ಯಾಲಿಫೋರ್ನಿಯಾ ಕ್ಯಾಂಡರ್ ಅಂತ ಹೇಳಿ, ಸೊ ಇದು ಕ್ಯಾಲಿಫೋರ್ನಿಯಾದ ದಕ್ಷಿಣದಲ್ಲಿರುವಂತಹ ಪರ್ವತ ಪ್ರದೇಶಗಳಲ್ಲಿ ವಾಸ ಮಾಡುತ್ತೆ. ಈ ಹಾರುವಂತಹ ಸಾಮರ್ಥ್ಯ ಇರುವಂತಹ ದೊಡ್ಡ ಪಕ್ಷಿಗಳಲ್ಲಿ ಮೂರನೆಯದು ಭಾರಿ ಗಾತ್ರದ ರಣಹದ್ದು. ಇದು ದಕ್ಷಿಣ ಅಮೆರಿಕದಲ್ಲಿ ಕಂಡುಬರುತ್ತೆ. ಮಧ್ಯ ಅಮೆರಿಕ ಮತ್ತು ಮೆಕ್ಸಿಕೋದಲ್ಲೂ ಕೂಡ ಈ ರೀತಿಯ ರಣಹದ್ದುಗಳು ಇದ್ದಾವೆ. ಅದರ ರೆಕ್ಕೆಯ ಉದ್ದ 2.7 ರಿಂದ 3 ಮೀಟರ್ಗಳವರೆಗೆ ಇರುತ್ತೆ. ಈ ಪಕ್ಷಿಗಳ ಸಾಲಿನಲ್ಲಿ ನಾವು ನೋಡ್ತೀವಿ ಅಂತಂದರೆ ಇನ್ನೊಂದು ಪಕ್ಷಿ, ಅದು ನೀರ್ಕೋಳಿ ಆಗಿರುತ್ತೆ. ಇದರ ರೆಕ್ಕೆಗಳ ವಿಸ್ತಾರ 2.4 ರಿಂದ 2.7 ಮೀಟರ್ನಷ್ಟಾಗಿರುತ್ತೆ. ಇದು ಹೆಚ್ಚಾಗಿ ಕೆನಡಾದಲ್ಲಿ ಕಂಡುಬರುತ್ತೆ. ಸೊ ಈ ರೀತಿಯಲ್ಲಿ ಪಕ್ಷಿಗಳಲ್ಲಿರುವಂತಹ ವಿಶಿಷ್ಟತೆಗಳನ್ನು ನೋಡ್ತೀವಿ ಅಂತಂದರೆ ಸಾಕಷ್ಟಿದೆ. ಹಾಗೆ ಈಗ ಎಲ್ಲ ಪಕ್ಷಿಗಳು ಕೂಡ ಒಂದೊಂದು ಯುನಿಕ್ ಆಗಿರುವಂತಹ ಪಕ್ಷಿಗಳು ಅಂತಲೇ ಹೇಳ್ಬೋದು. ಹಾಗೆ ಕೆಲವೊಂದು ಪಕ್ಷಿ ಚೆನ್ನಾಗಿ ಕೂಗ್ತಾ ಇದ್ದರೆ ಇನ್ನು ಕೆಲವೊಂದಿಷ್ಟು ಪಕ್ಷಿಗಳು ನೋಡೋದಕ್ಕೆ ಸುಂದರವಾಗಿರುತ್ತೆ. ಇನ್ನು ಕೆಲವೊಂದಿಷ್ಟು ಪಕ್ಷಿಗಳು ಬೇಟೆ ಆಡೋದು ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಸೊ ಈ ರೀತಿಯಲ್ಲಿ ಬಹಳಷ್ಟು ಪಕ್ಷಿ ಪ್ರಾಣಿಗಳಲ್ಲಿ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನೋಡೋದಕ್ಕೆ ಸಾಧ್ಯ ಇದೆ. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾ ತಿಳಿಸಿದಂತಹ ಈ ಒಂದು ಇಂಟ್ರೆಸ್ಟಿಂಗ್ ವಿಷಯ ನಿಮಗೂ ಕೂಡ ಇಂಟ್ರೆಸ್ಟಿಂಗ್ ಅಂತ ಅನಿಸಿದರೆ ಸೊ ನಿಮಗೇನಿಸ್ತು ಮೆಸೇಜ್ನ ಮಾಡಿ ತಿಳಿಸ್ಕೊಡಿ. ನಮ್ಮ ಸಂಖ್ಯೆ 9686029 9 ಈ ಸಂಖ್ಯೆ ತಿಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಸಾಂಗ್ನ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಈ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜಿ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜಿ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಆಗಲೇ ಹೇಳ್ತಾ ಇದ್ದೆ, ಒಂದು ಸ್ಪೆಷಲ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯ ಅಂದರೆ ಪಕ್ಷಿಗಳ ಬಗ್ಗೆ ಹೇಳ್ತಾ ಇದ್ದೆ. ಸೊ ಪಕ್ಷಿಗಳಲ್ಲಿ ದೊಡ್ಡ ಪಕ್ಷಿ ಯಾವುದು, ಮತ್ತು ಪಕ್ಷಿಗಳಲ್ಲೇ ಹಾರುವಂತಹ ದೊಡ್ಡ ಪಕ್ಷಿ ಯಾವುದು ಅಂತೆಲ್ಲ ಹೇಳ್ತಾ ಇದ್ದೆ. ಸೊ ಹಾಗೆ ಈಗ ನಮ್ಮ ವೆದರ್ನಲ್ಲಿ ಎಷ್ಟೊಂದು ಚೇಂಜಸ್ ಆಗ್ತಾ ಇರುತ್ತೆ. ವೆದರ್ ಚೇಂಜ್ ಆದಾಗೆಲ್ಲ ನಮಗೆ ಒಂದೊಂದು ರೀತಿಯ ಅನುಭವಗಳಾಗ್ತಾ ಇರುತ್ತೆ. ಅಂದರೆ ಈಗ ಚಳಿ ಆಯಿತು ಅಂತಂದರೆ ಸ್ವೆಟರ್ ಹಾಕೊಂಬಿಡ್ತೀವಿ, ಸ್ವಲ್ಪ ಶೆಕೆ ಆಯಿತು ಅಂತಂದರೆ ಫ್ಯಾನ್ ಅಥವಾ ಎ ಸಿ ಹಾಕೊಳ್ತೀವಿ, ಇಲ್ಲಾಂದರೆ ತಣ್ಣಗಿರುವಂತಹ ಜ್ಯೂಸು, ನೀರು ಅಥವಾ ಐಸ್ಗಳನ್ನ ತಿನ್ನೋದಕ್ಕೆ ಶುರು ಮಾಡಿಬಿಡ್ತೀವಿ. ಹಾಗೆ ನೋಡಿ, ಈಗ ಹೊರಗಡೆ ಏನಾದ್ರು ಮಂಜುಗಡ್ಡೆ ಅಥವಾ ಐಸ್ ಏನಾದ್ರು ತೊಗೊಂಡು ಬಂದ್ವಿ ಅಂತಂದರೆ ಆ ಒಂದು ಟೆಂಪ್ರೇಚರ್ಗೇ ಅದು ಕೂಲ್ ಆಗೋದಕ್ಕೆ ಶುರು ಆಗಿಬಿಡುತ್ತೆ. ಹಾಗೆ ಈಗ ನಾವು ಬೇರೆ ಬೇರೆ ಕಡೆಗೆಲ್ಲ ಔಟ್ಸೈಡ್ ಹೋಗ್ತೀವಿ ಅಂತಂದರೆ ಈ ಮಜ್ಜಿಗೆ ಪ್ಯಾಕೆಟ್ಗಳನ್ನ ಒಂದು ಐಸ್ಗಳ ಮೇಲುಗಡೆ ಇಟ್ಕೊಂಡು ಮಾರಾಟ ಮಾಡ್ತಾ ಇರ್ತಾರೆ. ಇಂಥದನ್ನೆಲ್ಲ ನೋಡಿದಾಗ ಅಲ್ಲಿ ಯಾಕೆ ಕರಗಲ್ಲ ಅಂತ ನೀವು ಯೋಚನೆ ಮಾಡಿದ್ರೆ, ಸೊ ಅದಕ್ಕೆ ಬೇರೆದೇ ರೀಸನ್ ಇರುತ್ತೆ. ಆದರೆ ಈ ಒಂದು ಮಂಜುಗಡ್ಡೆಗಳು ಕರಗೋದಕ್ಕೆ ಇನ್ನೊಂದು ಪದಾರ್ಥವನ್ನು ಕೂಡ ಬಳಸ್ಬೋದು. ಬೇಗನೆ ಮಂಜುಗಡ್ಡೆ ಕರಗಬೇಕು ಅಂತಂದರೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿದ್ರೆ ಸಾಕಾಗತ್ತೆ. ಉಪ್ಪು ಹಾಕಿದ ತಕ್ಷಣ ಅದು ಕರಗಿ ನೀರಾಗಿ ಹೋಗ್ಬಿಡುತ್ತೆ. ಈ ಮಂಜುಗಡ್ಡೆ ಉಪ್ಪು ಹಾಕಿದರೆ ಕರಗೋದು ಯಾಕೆ ಅನ್ನುವಂತಹ ಒಂದು ಕ್ವಶನ್ನು ನನಗೂ ಬಂದಿತ್ತು. ಆ್ಯಂಡ್ ಇವತ್ತಿನ ಕಾರ್ಯಕ್ರಮದ ಮೂಲಕ

ಆ ಒಂದು ಕ್ವಶನ್ಗೆ ಆನ್ಸರ್ನ ರಿವೀಲ್ ಮಾಡ್ತಾ ಇದ್ದೀವಿ. ಸೊ ನೋಡಿ, ಈಗ ನೀರಿನ ಉಷ್ಣತೆಯನ್ನು ನಾವು 0 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಮತ್ತು ಅದಕ್ಕಿಂತಲೂ ಕಡಿಮೆ ಡಿಗ್ರಿ ಸೆಲ್ಸಿಯಸ್ನಲ್ಲಿ ಇಟ್ಟಾಗ ಅದು ಮಂಜುಗಡ್ಡೆ ಆಗಿ ಅಥವಾ ಐಸ್ ಆಗಿ ಕನ್ವರ್ಟ್ ಆಗುತ್ತೆ. ಇದು ನಮಗೆಲ್ಲ ಗೊತ್ತಿರುವಂತಹ ವಿಷಯ. ಆದರೆ ಈ ಲಿಕ್ವಿಡ್ ಫಾರ್ಮ್ನಲ್ಲಿರುವಂತಹ ನೀರು ಯಾವ ರೀತಿ ಐಸ್ ಆಗುತ್ತೆ ಅಂತ ನಾವು ನೋಡಿದ್ರೆ, ಇದರಲ್ಲಿರುವಂತಹ ಬಿಲಿಯನ್ ಗಟ್ಟಲೆ ಕಣಗಳೇನಿರ್ತವೆ, ಫ್ರೀಜಿಂಗ್ ಆರಂಭ ಆಗ್ತಿದ್ದ ಹಾಗೇ ಅದರ ಮೂಮೆಂಟ್ ಕಡಿಮೆ ಆಗುತ್ತೆ. ಒಂದು ಹಂತದಲ್ಲಿ ಅದೆಲ್ಲದೂ ಕೂಡ ಸ್ತಬ್ಧ ಆಗಿಬಿಡುತ್ತೆ. ಇದನ್ನು ನಾವು ಮಂಜುಗಡ್ಡೆ ಅಂಥೇಳಿ ಅಥವಾ ಐಸ್ ಅಂಥೇಳಿ ಕರಿಬಹುದು ಅಲ್ವಾ. ಈಗ ಐಸ್ನ ನಾವು ಬೇರೆ ಬೇರೆ ಫಾರ್ಮಲ್ಲಿ ಕೂಡ ನೋಡ್ಬೋದು. ತುಂಬಾ ಗಟ್ಟಿಯಾಗಿರುವಂತಹ ಐಸ್ ಕ್ಯೂಬ್ಗಳನ್ನು ಕೂಡ ನೋಡ್ಬೋದು. ಹಾಗೆ ಒಂದು ಕ್ರೀಮಿ ಟೆಕ್ಸ್ಚರಲ್ಲಿರುವಂತಹ ಐಸ್ಗಳನ್ನು ಕೂಡ ನೋಡೋದಕ್ಕೆ ಸಾಧ್ಯ ಇದೆ. ಹಾಗೆಯೇ ನೀವು ನಿಮ್ಮ ಮನೆಯಲ್ಲಿರುವಂತಹ ರೆಫ್ರಿಜರೇಟರ್ನ ಒಳಗಡೆ ನೋಡ್ತೀರಿ ಅಂತಂದರೆ, ಐಸ್ ಕಂಪಾರ್ಟ್ಮೆಂಟ್ ಏನಿರುತ್ತೆ ಆ ಕಂಪಾರ್ಟ್ಮೆಂಟ್ನ ಒಳಗಡೆ ಒಂದಷ್ಟು ಐಸು ನಮಗೆ ಗಟ್ಟಿಯಾಗಿ ಕೂತ್ಕೊಂಡಿರುತ್ತೆ. ನೀವು ಅದನ್ನು ಫ್ರೀಕ್ವೆಂಟಾಗಿ ಕ್ಲೀನ್ ಮಾಡದೇ ಇದ್ದರೆ ಐಸು ನಿಮಗೆ ಹೆಚ್ಚಾಗ್ತಾನೆ ಹೋಗ್ತಾ ಇರುತ್ತೆ. ಅಲ್ಲಿರುವಂತಹ ಐಸ್ ಏನಾಗಿರುತ್ತೆ, ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಆ ಒಂದು ಕಂಟೈನರ್ನ ಬಿಟ್ಟು ಬರೋದಕ್ಕೆ ತುಂಬಾ ಟೈಮ್ ನಾವು ಫ್ರಿಡ್ಜ್ನ ಆಫ್ ಮಾಡಿರಬೇಕಾಗತ್ತೆ. ಹಾಗಾದರೆ ಈ ಒಂದು ಐಸ್ನ ಕರಗಿಸೋದಕ್ಕೆ ಏನಪ್ಪ ಸುಲಭವಾದಂತಹ ಮಾರ್ಗ ಇದೆ ಅಂತ ನಾವು ಯೋಚನೆ ಮಾಡಿದ್ರೆ, ಒಂದು ಮಾರ್ಗ ಒಂದು ಐಸ್ ಕರಗಬೇಕು ಅಂತಂದರೆ ಸ್ವಲ್ಪ ಶಾಖ ಕೊಟ್ಟರೆ ಅಥವಾ ಏನು ರೂಮ್ ಟೆಂಪ್ರೇಚರ್ಗೆ ಬಂದರೆ ತನ್ನಿಂದಾನೇ ನಿಧಾನವಾಗಿ ಕರಗತ್ತೆ. ಇಲ್ಲ ಅಂತಂದರೆ ಅದಕ್ಕೆ ಇನ್ನೊಂದು ಟ್ರಿಕ್ನ ಕೂಡ ಯೂಸ್ ಮಾಡ್ಬೋದು. ಆ ಟ್ರಿಕ್ ಏನಪ್ಪ ಅಂತಂದರೆ, ಉಪ್ಪನ್ನು ಆ ಒಂದು ಐಸ್ ಏನಿರುತ್ತೆ ಅದರ ಮೇಲುಗಡೆ ಸುರಿದ್ರೆ ಅದು ಸ್ವಲ್ಪ ಸ್ವಲ್ಪವಾಗಿಯೇ ಕರಗೋದಕ್ಕೆ ಶುರುವಾಗುತ್ತೆ. ನಮಗೆಲ್ಲ ಗೊತ್ತಿರೋ ಹಾಗೆ ಉಪ್ಪಿನಲ್ಲಿರುವಂತಹ ಅಂಶ ಸೋಡಿಯಂ ಮತ್ತು ಕ್ಲೋರಿನ್ ಆಗಿರುತ್ತೆ. ಈ ಎರಡು ಕಣಗಳೇನಿದ್ದಾವೆ, ಇದು ನೀರಿನ ಸಡಿಲವಾಗಿರುವಂತಹ ಕಣಗಳ ಜೊತೆಗೆ ಸೇರಿ ಈ ಐಸ್ ಏನಾಗಿರುತ್ತೆ ಅದರ ಕಣಗಳನ್ನು ಸಡಿಲಗೊಳಿಸುತ್ತೆ. ಹೀಗಾಗಿ ಆ ಒಂದು ಐಸ್ ಅಥವಾ ಮಂಜುಗಡ್ಡೆ ಬೇಗನೆ ಕರಗೋದಕ್ಕೆ ಶುರುವಾಗುತ್ತೆ. ಈ ಒಂದು ಟ್ರಿಕ್ನ ಕೂಡ ಒಂದು ಸರಿ ಫಾಲೋ ಮಾಡಿ ನೋಡಿ ಹೇಗನ್ನಿಸ್ತು ಅಂಥೇಳಿ ನೀವು ಕೂಡ ನಮಗೆ ತಿಳಿಸ್ಕೊಡಿ. ಹಾಗೆ ಇನ್ನೊಂದು ವಿಚಾರವನ್ನು ಹೇಳಬೇಕು ಅಂತ ಅಂದ್ಕೊಂಡೆ. ಏನಪ್ಪ ಅಂತಂದರೆ, ನಮಗೆಲ್ಲ ಗೊತ್ತಿರೋ ಹಾಗೆ ನಾವೆಲ್ಲ ನೋಡಿರೋ ಹಾಗೆ ಈಗ ಒಂದು ಮಗು ಜನನ ಆಯಿತು ಅಂತಂದರೆ ಆ ಮಗು ಬಾಯಲ್ಲಿ ಯಾವುದೇ ರೀತಿ ಹಲ್ಲಿರಲ್ಲ ಅಂಥೇಳಿ ನಮಗೆಲ್ಲ ಗೊತ್ತಾಯಿದೆ. ಬೆಳೀತಾ ಬೆಳೀತಾ ಹಾಲು ಹಲ್ಲು ಆ ಥರ ಎಲ್ಲ ಬೆಳೀತಾ ಹೋಗುತ್ತೆ. ಅದಾದ ನಂತರದಲ್ಲಿ ಗಟ್ಟಿಯಾಗಿ ಹಲ್ಲು ಉಳ್ಕೊಳ್ಳುತ್ತೆ. ಆದರೆ ಮಕ್ಕಳು ಹುಟ್ಟುವಾಗ ಹಲ್ಲುಗಳಿರೋದಿಲ್ಲ ಅನ್ನೋದು ನಮಗೆಲ್ಲ ಗೊತ್ತಿರೋ ಹಾಗೇ ಈ ವಿಷಯನೂ ಕೂಡ ಗೊತ್ತಿರಬೇಕಾಗತ್ತೆ. ಏನಂತಂದರೆ, ಜಗತ್ತಿನಲ್ಲಿ ಪ್ರತಿ 2000ಕ್ಕೆ ಒಂದು ಮಗು ಒಂದು ಹಲ್ಲಿನ ಜೊತೆಗೆ ಹುಟ್ಟುತ್ತೆ ಅಂಥೇಳಿ ಒಂದು ಇನ್ಫಾರ್ಮೇಷನ್ ಇದೆ. ಸೊ ಇದೇನಾದ್ರು ಫಸ್ಟ್ ಟೈಮ್ ನೀವು ಕೇಳಿದ್ರೆ ಅಂತಂದರೆ ನಿಮಗೂ ಇದು ಆಶ್ಚರ್ಯ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ನಿಮ್ಮ ಅನಿಸಿಕೆಯನ್ನು ನಮಗೆ ಮೆಸೇಜ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗಿದೆ. ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಬಾಯ್. ಇಷ್ಟು ತನಕ ನೀವು ಕೇಳಿದ್ದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ನಾನು ಆರ್ಜೆ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಪಿಯು ವಿದ್ಯಾರ್ಥಿಗಳಿಗೆ ವಾರಕ್ಕೊಮ್ಮೆ ಟೆಸ್ಟ್, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಮಾಕ್ ಟೆಸ್ಟ್ ಇರುವ ಸಂಸ್ಥೆ ನಿಮಗೆ ಗೊತ್ತಾ?
1: ಕಾಲೇಜು ಆಪ್ನ ಮುಖಾಂತರ ರಿವಿಷನ್ಗೆ ಅನುಕೂಲವಾಗುವ ವಿಡಿಯೋ ರೆಕಾರ್ಡಿಂಗ್ ನೀಡುವ ಸಂಸ್ಥೆ ನಿಮ್ಮ ಆಯ್ಕೆ ಆಗಲಿ.
2: ಟ್ಯಾಬ್ ಮುಖಾಂತರವಾಗಿ ನವೀನ ತಂತ್ರಜ್ಞಾನದೊಂದಿಗೆ ಶಿಕ್ಷಣ ನೀಡುವ ಸಂಸ್ಥೆ ಶಿವಮೊಗ್ಗ ನಗರದಲ್ಲಿಯೇ ಇದೆ.
3: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
4: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.seipuc.org.in. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ.
5: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
6: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
5: ಪರಿಶುದ್ಧವಾದ ಹಾಲು?
7: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
8: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
9: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
10: ಹೂನೆ, ರೆಡಿ ಆಗ್ತಾ ಇದೆ.
9: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
4: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
11: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ಯಾಕೆ ತಡ? ಹಿಂದೆ ಬನ್ನಿ,

0: ಮತ್ತೊಂದು ಬಿಸ್ನೆಸ್ ವಿಭಿನ್ನವಾಗಿರುತ್ತೆ, ಹಾಗೆ ವಿಶೇಷವಾಗಿ ಕೂಡ ಇರುತ್ತೆ. ಇವತ್ತು ಕೂಡ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡೋಣ ಅಂತ. ನಾವು ಮನೆಗೇನಾದ್ರು ಸಾಮಾನು ಬೇಕು ಅಂದ್ರೆ ಮೊದಲು ದಿನಸಿ ಅಂಗಡಿಗೆ ಹೋಗ್ತಿವಾಯ್ತಾ. ಸೊ ದಿನಸಿ ಅಂಗಡಿಲಿ ವ್ಯಾಪಾರವನ್ನ ಹೇಗ್ ಮಾಡ್ತಾರೆ ಏನು ಅನ್ನೋದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಅಂತ. ಸೊ ನಾನೀಗ ಇರೋದು LBS ನಗರದಲ್ಲಿರುವಂತಹ ಗುರು ಪ್ರಾವಿಷನ್ ಸ್ಟೋರ್ ನಲ್ಲಿ. ಸೊ ಇದರ ಓನರ್ ಆಗಿರುವಂತಹ ಜಯದೇವ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದಾರೆ. ಅವರ 43 ವರ್ಷದ ದಿನಸಿ ವ್ಯಾಪಾರದ ಅನುಭವವನ್ನ ನಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದಾರೆ. ಸೊ ಅವ್ರ ಜೊತೆ ಮಾತುಕತೆಯನ್ನ ಪ್ರಾರಂಭಿಸೋಣವಾ. ಜಯದೇವ್ ಸರ್, ನಮಸ್ತೆ.
1: ನಮಸ್ತೆ.
0: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ಥ್ಯಾಂಕ್ಸ್.
0: ಓಕೆ ಜಯದೇವ್ ಸರ್, ಹೇಗಿದ್ದೀರಾ?
1: ಆರಾಮಿದ್ದೀವಿ.
0: ಆರಾಮಿದ್ದೀರಾ? ಓಕೆ, ನನಗೆ ನಿಮ್ಮ ಪರಿಚಯ ಮಾಡ್ಕೊಡಿ ಸರ್. ನೀವು ಹುಟ್ಟಿದ್ದು ಬೆಳೆದಿದ್ದು ಓದಿದ್ದೆಲ್ಲ ಎಲ್ಲಿ?
1: ಎಲ್ಲ ಶಿಕಾರಿಪುರ. ಬೆಳೆದದ್ದು ಇಲ್ಲೇ ಶಿವಮೊಗ್ಗ. ಅಂಗಡಿ ಮಾಡ್ತಾ ಇರೋದು ಶಿವಮೊಗ್ಗನೇ.
0: ಏನ್ ಓದಿದ್ರಿ ಸರ್?
1: PUC ಓದಿದ್ರು.
0: PUC ಓದಾದ್ಮೇಲೆ ಏನ್ ಮಾಡಿದ್ದು?
1: ಏನಿಲ್ಲಿದೆ,
0: ಅಂಗಡಿ ವ್ಯಾಪಾರ
1: 82 ಮಾಡ್ತಾ ಇದ್ರು.
0: ಸೊ PUC ಮುಗಿದ ತಕ್ಷಣ ಅಂಗಡಿ ವ್ಯಾಪಾರಕ್ಕೆ ಬಂದ್ರಿ. ಇದಕ್ಕಿಂತ ಮುಂಚೆ ನಿಮ್ ತಂದೆಯವರು ಅಣ್ಣವರು ಯಾರಾದ್ರೂ ಈ ವ್ಯಾಪಾರ ಮಾಡ್ತಿದ್ರಾ?
1: ಇಲ್ಲ, ಯಾರೂ ಇಲ್ಲ. ನಾನೇ ಫಸ್ಟ್.
0: ನಿಮಗೆ ಯಾಕೆ ಇದೇ ವ್ಯಾಪಾರ ಮಾಡ್ಬೇಕಂತ ಅನ್ನಿಸ್ತು?
1: ಇದೆ ಒಂದು ದಾರಿ ಕಾಣ್ತು ಮಾಡಿದ್ವಿ ಅಷ್ಟೇ.
0: ಇದೇ ಮಾಡಿದ್ರಿ. ಓಕೆ, ಈಗ ಈ ಒಂದು ದಿನಸಿ ಅಂಗಡಿ ವ್ಯಾಪಾರ ಪ್ರಾರಂಭ ಮಾಡಿ ಎಷ್ಟು ವರ್ಷ ಆಗಿದೆ?
1: 43 ವರ್ಷ ಆಯ್ತು.
0: ಸೂಪರ್ ಸರ್, 43 ವರ್ಷದಿಂದ ಇದೇ ವ್ಯಾಪಾರ ಮಾಡ್ತಿದ್ದೀರಾ. ಹಾಗಿದ್ರೆ 43 ವರ್ಷದ ಹಿಂದೆ ವ್ಯಾಪಾರ ಹೇಗಿತ್ತು, ಈಗ ಹೇಗಿದೆ ಸರ್?
1: ಅವಾಗ ಎಲ್ಲ ಬೇರೆ ತರ, ಈಗೆಲ್ಲ ಈಜಿ ಮಾಡೋದು.
0: ಈಜಿ?
1: ಅವಾಗ ಬಹಳ ಕಷ್ಟ, ಚೀಲ ಹೋರ್ಬೇಕಾಯ್ತು ಎಲ್ಲ. ಈಗೆಲ್ಲ ಪ್ಯಾಕೆಟ್ ಸಿಸ್ಟಮ್ ಎಲ್ಲ ನಡೀತೈತೆ, ಎಲ್ಲ ಇಲ್ಲಿಗೆ ಬಂದು ಕೊಡ್ತಾರೆ. ಅವಾಗ ನಾವು ಹೋಗಿ ಖರೀದಿ ಮಾಡ್ಬೇಕಾಯ್ತು, ಈಗೆಲ್ಲ ಇಲ್ಲೇ ಬಂದು ಕೊಡ್ತಾರೆ.
0: ಅವಾಗೆಲ್ಲ ನೀವೇ ಈ ರೇಷನ್ ಐಟಮ್ ಸಿಗೋ ಸ್ಥಳಕ್ಕೆ ಹೋಗಿ ಖರೀದಿ ಮಾಡಿಕೊಂಡು ಚೀಲ ಎಲ್ಲ ಹೊತ್ಕೊಂಡ್ ಬರ್ಬೇಕಿತ್ತು. ಆದ್ರೆ ಈಗ ನೀವಿರೋ ಹತ್ರನೇ ಎಲ್ಲ ತಂದು ಕೊಡ್ತಾರಲ್ಲ ಸರ್.
1: ಈಗ ಅವಾಗಿಗೂ ಇವಾಗಿಗೂ ಲಾಭ ಕಡಿಮೆ ಅನ್ನೋದು ಬಿಟ್ರೆ ಕೆಲಸ ಈಜಿ.
0: ಅಂದ್ರೆ ಅವಾಗ ಲಾಭ ಹೆಚ್ಚಿಗೆ ಮಾಡ್ಬೋದಿತ್ತು ಅಥವಾ ಇವಾಗ
1: ಮಾಡ್ಬೋದಿತ್ತು? ಈಗ ಲಾಭ ಮಾಡಕ್ ಆಗಲ್ಲ, ಕಾಂಪಿಟೇಷನ್. ಆದ್ರೆ ಜನರ ಹತ್ರ ನಾವ್ ಹೆಂಗಿರ್ತಾವ ಹಂಗೆ ವ್ಯಾಪಾರ ಆಗತ್ತೆ ಅಷ್ಟೇ.
0: ಸುಮಾರು 42 ವರ್ಷ ಆಯ್ತಾ?
1: 43 ವರ್ಷ.
0: 43 ವರ್ಷದಿಂದ ವ್ಯಾಪಾರ ಮಾಡ್ತಿದ್ದೀರಾ ಸರ್. ಈಗ ಈ LBS ನಗರದಲ್ಲಿ ಈ ದಿನಸಿ ಅಂಗಡಿ ಪ್ರಾರಂಭ ಮಾಡಿ ಎಷ್ಟು ವರ್ಷ ಆಗಿದೆ? ಇದಕ್ಕಿಂತ ಮುಂಚೆ ಎಲ್ಲಿ ಮಾಡ್ತಿದ್ರಿ?
1: ಶಿಕಾರ್ಪುರ ತಾಲೂಕು ಹಿತ್ಲ ಕಲ್ಮನೆ ಚಿರ್ಚಿಗುಂಡಿ 3 ಊರಾಗೂ ಮಾಡ್ತೇವೆ.
0: ಸೊ ಅಲ್ಲಿ ಶಿಕಾರಿಪುರದಿಂದ ಈಗ ಶಿವಮೊಗ್ಗದಲ್ಲಿ ಒಂದು ಪ್ರಾವಿಷನ್ ಸ್ಟೋರ್ ಇಡಬೇಕಂತ ಯಾಕೆ ಅನ್ನಿಸ್ತು?
1: ಇಲ್ಲ, ಮಕ್ಳು ಓದ್ಸಕ್ಕೆ ಅಂತ ಇಲ್ಲಿಗೆ ಬಂದ್ವಿ. ನಮ್ಗೆ 2 ಹೆಣ್ಣು ಮಕ್ಕಳು, ನನ್ನ ಮನೆಯವರು ಓದಿಸ್ಬೇಕು ಅಂದ್ರೆ ಅವಾಗ ಇಲ್ಲಿ ಶಿಫ್ಟ್ ಆದ್ವಿ. ಓದಿಸಿ ಆಯ್ತು, ಮದುವೆ ಮಾಡಿ ಆಯ್ತು, ಈಗ ಮಾಡ್ತಾ ಇದ್ದೀವಿ.
0: ಈ ಮಳಿಗೆ ಸ್ವಂತನ ಬಾಡಿಗೆನಾ ಸರ್?
2: ಬಾಡಿಗೆ
0: ಮಳಿಗೆಯಲ್ಲಿ ಮಾಡ್ತಾ ಇದ್ರಾ? ವ್ಯಾಪಾರ ಹೇಗಿದೆ ಸರ್?
1: ಚೆನ್ನಾಗಿದೆ.
0: ಚೆನ್ನಾಗಿದೆ ಸರಿ. ಈ ಗುರು ಪ್ರಾವಿಷನ್ ಸ್ಟೋರ್ ಅಲ್ಲಿ ಏನೇನೆಲ್ಲ ಸಿಗುತ್ತೆ ಸರ್?
1: ಮನೆಗೆ ಬೇಕಾಗಿರೋದು ದಿನಸಿ ಐಟಮ್ ಎಲ್ಲ ಸಿಗ್ತದೆ.
0: ಓಕೆ, ಸೊ ಇಲ್ಲಿ ನೀವು ಒಬ್ಬರೇ ವ್ಯಾಪಾರ ಮಾಡದ, ನಿಮಗೆ ಸಹಾಯಕರಾಗಿ ಯಾರು ಇದ್ದಾರಾ?
1: ತಮ್ಮ ಇದ್ದಾನೆ, ಅಳಿಯ ಇದ್ದಾನೆ, ಮಗ ಇದ್ದಾನೆ. ಮಗ ಅಂದ್ರೆ ತಮ್ಮನ ಮಗ, ನನ್ನ ಮಗ, ನನಗೆ 2 ಹೆಣ್ಣು ಮಕ್ಕಳೇ.
0: ಸೊ ತಮ್ಮ ತಮ್ಮನ ಮಕ್ಕಳು ಸೇರಿ ಎಲ್ಲರೂ ಸೇರಿ ವ್ಯಾಪಾರ ಮಾಡ್ತಾ ಇದ್ದೀರಾ. ಕಾಂಪಿಟೇಷನ್ ಹೇಗಿದೆ ಸರ್?
1: ಚೆನ್ನಾಗಿ, ಬಹಳ ಕಾಂಪಿಟೇಷನ್. ಅವ್ರಕ್ಕಿಂತ ನಾವು ಕಡಿಮೆ ಕೊಡ್ಬೇಕು, ನಮ್ಗಿಂತ ಅವ್ರು ಕಡಿಮೆ, ಹಿಂಗೆ ಜನ ಕೇಳ್ತಾರೆ ಅಲ್ಲಿ ಕಡಿಮೆ ಕೊಡ್ತಾರೆ ಅಂತ, ನಾವು ಅದಕ್ಕೆ ಅಡ್ಜಸ್ಟ್ ಆಗಿ ಹೋಗ್ತಿರ್ಬೇಕು.
0: ಸೊ ನಿಮಗೆ ತುಂಬಾ ಕಾಂಪಿಟೇಷನ್ ಕೊಡೋಕೆ ಅಂತ ಎದುರುಗಡೆ ಒಂದು ಸೂಪರ್ ಮಾರ್ಕೆಟ್ ಆಗಿದೆ.
1: ಸೂಪರ್ ಮಾರ್ಕೆಟ್ ಐತಿ, ಅದು ಓಪನ್ ಆದ್ಮೇಲೆ ನಾನು ಮಾಡಿರೋದು.
0: ಹೌದಾ? ನಿಮ್ ಧೈರ್ಯ ಜಾಸ್ತಿ ಸರ್.
1: ಅವ್ರು ಮಾಡಿದ್ಮೇಲೆ ನಾವು ಮಾಡಿದ್ವಿ
0: ಸರ್. ಇದಪ್ಪ ಮಾತಂದ್ರೆ, ಸೂಪರ್ ಮಾರ್ಕೆಟ್ಗೆ ಕಾಂಪಿಟೇಷನ್ ಕೊಡ್ಬೇಕಂತ ಹೇಳಿ ಪ್ರಾವಿಷನ್ ಸ್ಟೋರ್ ಮಾಡಿದೀರ.
1: ಮಾತಾಡೋದು ಗೊತ್ತಿಲ್ಲ, ನಮಗೆ ಮಾತಾಡೋದು ಗೊತ್ತೈತೆ ಅಷ್ಟೇ ವ್ಯತ್ಯಾಸ.
0: ಸೊ ಮಾತೇ ಬಂಡವಾಳ ಅಲ್ವಾ ಸರ್?
1: ವ್ಯಾಪಾರದ ಮಾತು ಬಂಡವಾಳ, ನಾವ್ ಹೆಂಗೆ ರಿಯಾಕ್ಷನ್ ಮಾಡ್ತಾವ ಹಂಗಿರ್ತದೆ ಅಷ್ಟೇ.
0: ಓಕೆ, ಕೇಳಿಸ್ಕೊಳ್ತಾ ಇದ್ದಿಲ್ಲ ಸ್ನೇಹಿತರೆ. ಜಯದೇವ್ ಸರ್ ಹೇಳ್ತಾ ಇದ್ರು ಅವರ ಬಿಸ್ನೆಸ್ ಕಾನ್ಫಿಡೆನ್ಸ್ ಲೆವೆಲ್ ಎಲ್ಲಿದೆ ಅಂದ್ರೆ ಸೂಪರ್ ಮಾರ್ಕೆಟ್ಗೆ ಕಾಂಪಿಟೇಷನ್ ಕೊಡ್ತೀನಿ ಅನ್ನೋ ತರ ಮಾತಾಡ್ತಾ ಇದ್ರು. ಹಾಗಿದ್ರೆ ಜಯದೇವ್ ಸರ್ ಜೊತೆ ಮಾತುಕತೆಯನ್ನ ಮುಂದುವರೆಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತೆಗೆದುಕೊಂಡು ಸೂಪರ್ ಆಗಿರೋ ಸಾಂಗ್ ಅನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಬಿಸ್ನೆಸ್ ಪ್ಲಸ್ ಕಾರ್ಯಕ್ರಮ, ನಾನು ನಿಮ್ಮ RJ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಡಿಯರ್ ಲಿಸನರ್ಸ್, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಗುರು ಪ್ರಾವಿಷನ್ ಸ್ಟೋರ್ಸ್ ಬಗ್ಗೆ ಮಾತಾಡ್ತಾ ಇದೆ. ಹಾಗೆ ಇದರ ಮಾಲೀಕರಾಗಿರುವಂತಹ ಜಯದೇವ್ ಸರ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಅವರೊಟ್ಟಿಗೆ ಮಾತುಕತೆಯನ್ನ ಮುಂದುವರೆಸೋಣ. ಜಯದೇವ್ ಸರ್, ಈಗ ನೀವು 43 ವರ್ಷದಿಂದ ಕೂಡ ವ್ಯಾಪಾರ ಮಾಡ್ತಾ ಇದ್ದೀರಾ. ಈ 43 ವರ್ಷದಲ್ಲಿ ಯಾವತ್ತೊಂದಿನ ತುಂಬಾ ಖುಷಿ ಆಯ್ತು, ಪರವಾಗಿಲ್ಲ, ನಾನು ಪಿ ಯು ಮುಗಿದ ತಕ್ಷಣ ಈ ಒಂದು ದಿನಸಿ ವ್ಯಾಪಾರನೇ ಆಯ್ಕೆ ಮಾಡ್ಕೊಂಡಿದ್ಕೆ ಒಂದು ಸಾರ್ಥಕತೆ ಸಿಕ್ತು ಅಂತ ಯಾವಾಗ ಅನಿಸ್ತು ಸರ್?
3: ಅನಿಸ್ತು ಅಂದ್ರೆ ನನ್ನ ಮಗಳು ಒಬ್ಬಕ್ಕೆ ಇನ್ಫೋಸಿಸ್ ಓದ ಸಿಕ್ತು, ಇಬ್ಬರದ್ದು ಮದುವೆ ಮಾಡಿದ್ಮೇ ಸಿಕ್ತು, ಇಬ್ಬರಿಗೂ ಮಕ್ಕಳನ್ನ ಇನ್ನೂ ಸಿಕ್ತು.
2: ಸೊ ತಂದೆ ಜವಾಬ್ದಾರಿಯಾಗಿ ಮಕ್ಕಳನ್ನ ಚೆನ್ನಾಗಿ ಓದಿಸಿದ್ರಿ, ಇದೇ ವ್ಯಾಪಾರ ಮಾಡ್ತಾ ಮಕ್ಕಳನ್ನ ಚೆನ್ನಾಗಿ ಓದಿಸಿದ್ರಿ, ಅದಾದ್ಮೇಲೆ ಮಕ್ಕಳು ಒಳ್ಳೆ ಕಡೆ ಕೆಲ್ಸಕ್ಕೆ ಸೇರ್ಕೊಂಡು ಮದುವೆ ಆಗಿ ಮಗು ಕೂಡ ಆಗಿದೆ, ಇವಾಗ ತುಂಬಾ ಖುಷಿ ಇದೆ.
3: ಬಹಳ ಖುಷಿ ಆಯ್ತು, ಈಗ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು.
2: ಓಕೆ, ಯಾವಾಗ ಸರ್ ತುಂಬಾ ಚಾಲೆಂಜಿಂಗ್ ಅಥವಾ ತುಂಬಾ ಸವಾಲ್ ಅಂತ ಅನ್ಸಿತ್ತು ಸಮಯ ಅಂದ್ರೆ?
3: ಸಿಕ್ತು ಅಂದ್ರೆ ಮಕ್ಕಳನ್ನ ಓದಿಸಬೇಕಾರೆ ಸುಮ್ಕೆ ಖರ್ಚು ಜಾಸ್ತಿ, ಅವಾಗ ದುಡಿಮೆ ಕಡಿಮೆ, ಸ್ವಲ್ಪ ಖರ್ಚು ಜಾಸ್ತಿ, ಆದ್ರೂ ತೋರಿಸ್ಕೊಳಂಗಿಲ್ಲ ಅಪ್ಪ ಆಗಿ, ಅವಾಗ ಚಾಲೆಂಜ್ ಅನ್ನಿಸ್ತು. ಓದೆಲ್ಲ ಮುಗಿದು ಅವ್ರೆಲ್ಲ ಸೆಟ್ಲ್ ಆದ್ಮೇಲೆ ಖುಷಿ ಅನ್ನ.
2: ಈಗ ಮಕ್ಕಳನ್ನ ಇಬ್ಬರೂ ಚೆನ್ನಾಗಿ ಓದಿಸಿದ್ರೆ ಅವ್ರಿಗೆ ಹೇಳಲ್ವಾ ಈಗ ಸಾಕು ದುಡಿಮೆ ಮಾಡಿದ್ದು, ಈಗ ಮನೇಲಿ ಇರಿ ಆರಾಮಾಗಿ ಅಂತ ಹೇಳಲ್ಲ?
3: ಮನುಷ್ಯ ಆರಾಮಾಗಿ ಫ್ರೀ ಆಗಿದ್ದ ಅಂದ್ರೆ ದರಿದ್ರ ಆಗ್ಬಿಡ್ತಾನೆ, ಕೆಲಸ ಬೇಕು ಕೈಗೆ, ಆಮೇಲೆ ಇರೋದು ಇದ್ದದ್ದೇ ಕೈಲಿ ಆಗಲ್ಲ ಅಂದಾಗ ಆರಾಮಾಗಿರೋದು ಇದ್ದದ್ದೇ ಆಗ ತನಕ ಮಾಡ್ತಾ ಇರ್ಬೇಕು.
2: ಸೊ ಕೈಯಲ್ಲಿ ಆಗ ತನಕ ಕೆಲಸ ಮಾಡ್ತಾ ಇರಬೇಕು, ಆಮೇಲೆ ರೆಸ್ಟ್ ಮಾಡೋದು ಇದ್ದಿದ್ದೆ ಅಲ್ವಾ ಸರ್?
3: ರೆಸ್ಟ್ ಮಾಡೋದು ಇದ್ದದ್ದೇ, ಫಸ್ಟ್ ಕೆಲಸ ಆಮೇಲೆ ರೆಸ್ಟ್. ಈಗ ದಿವಸ 42 ಗಂಟೆ ವಾಕಿಂಗ್ ಮಾಡೋಕೆ, ನಾನು ಇಲ್ಲಿ ದಿವಸಕ್ಕೆ ಅದಕ್ಕಿಂತ 10 ಗಂಟೆ ವಾಕಿಂಗ್ ಮಾಡ್ತೀನಿ.
2: ಸರ್, ಈಗ ಇಲ್ಲಿ ದಿನಸಿ ಸಾಮಾನು ನೋಡ್ತಾ ಇದೀವಿ, ಮನೆಗೆ ಬೇಕಾಗುವಂತಹ ಎಲ್ಲ ದಿನಸಿ ಸಾಮಗ್ರಿಗಳಾಗಿರ್ಬೋದು, ಸೋಪು, ಶಾಂಪು, ಎಲ್ಲ ರೀತಿಯ ಐಟಮ್ಸ್ಗಳನ್ನು ಕೂಡ ಇಟ್ಕೊಂಡಿದ್ದೀರಾ, ಆಯ್ತಾ? ಇದನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡ್ತೀರಾ ಅಂದ್ರೆ, ಒಂದು ಖಾಲಿ ಆದ ತಕ್ಷಣ ಇನ್ನೊಂದು ಆರ್ಡರ್ ಮಾಡೋದೆಲ್ಲ ಹೇಗೆ ಮಾಡ್ತೀರಾ?
3: ಮಾಡ್ತಾನೆ ಇರ್ತೀನಿ, ದಿವಸ ಹಿಂಗೆ ನೋಡ್ತಾ ಇರ್ತೀನಿ, ಯಾವ ಡೇಟ್ ಆಗ್ಯಾತಿ, ಡೇಟ್ ಆಗಿದ್ದು ಕೊಟ್ಟರೆ ಜನ ಪ್ರಾಬ್ಲಮ್ಮು, ಎಲ್ಲ ಡೇಟ್ ಆಗಿದ್ದು ತೆಗಿತಾ ಇರ್ತೀವಿ, ಯಾವ್ದು ನೋಡಿದ್ರೆ ಅವ್ನ ಕಂಪ್ನಿಯನ್ನು ಬಂದಿಟ್ಟು ಯಾವ್ದಾದ್ರು ಒಂದೊಂದೇ ಖಾನಿ ಇರ್ತೈತಿ, ಯಾವ್ದು ಬೇಕು ಯಾವ್ದು ಬೇಡ ಅನ್ನೋ ದಿವಸ ಲೀಸ್ಟ್ ಮಾಡ್ತಿರ್ತೀವಿ.
2: ಸೂಪರ್. ನಿಮಗೆ ಎಷ್ಟೀಗ ವಯಸ್ಸು?
3: 63.
2: 63, 63 ವರ್ಷದಲ್ಲೂ ಕೂಡ ಜೋಶಲ್ಲಿ ಕೆಲಸ ಮಾಡ್ಬೇಕಂತ ಇದ್ದೀರಾ? ಇನ್ನೂ ಮಾಡಿ ಸರ್, ನಾವು ಒಳ್ಳೆ ವಿಶ್ ಮಾಡ್ತೀವಿ, ಇನ್ನೂ ಕೂಡ ಹೆಚ್ಚು ಹೆಚ್ಚು ಕೆಲಸ ಮಾಡಿ ಅಂತ. ಸೊ ಈಗ ನಿಮಗೆ ಸಹಾಯಕರಾಗಿ ತಮ್ಮ ಮತ್ತೆ ತಮ್ಮನ ಮಗ ಇಬ್ರು ಕೂಡ ಇದ್ದಾರೆ,
3: ಮನೆಯವರು, ಮಕ್ಕಳು,
2: ಎಲ್ಲರೂ ಬಂದು ಸಹಾಯ ಮಾಡ್ತಾರೆ,
3: ಎಲ್ಲರೂ ಜವಾಬ್ದಾರಿ ಮಾಡ್ತಾರೆ.
2: ಸೊ ಮುಖ್ಯವಾಗಿ ಬಂಡವಾಳ ಹಾಕಿರುವಂತದ್ದು ನೀವೇನಾ ಸರ್? ನೀವೇ ಬಂಡವಾಳ ಹಾಕಿರೋದು. ಸರ್, ಈಗ ದಿನಸಿ ವ್ಯಾಪಾರದಲ್ಲಿ ಟರ್ನ್ ಓವರ್ಗಳು ಹೆಚ್ಚಾಗುತ್ತಾ ಅಥವಾ ಲಾಭ ಹೆಚ್ಚಾಗುತ್ತಾ?
3: ಟರ್ನ್ಓವರ್ ಹೆಚ್ಚಿಗೆ ಆಗುತ್ತೆ, ಲಾಭ ಕಡಿಮೆ ಆಗುತ್ತೆ.
2: ಈ ಟರ್ನ್ ಓವರ್ ಹೆಚ್ಚಿಗೆ ಮಾಡೋದ್ರಿಂದ ಕೂಡ ನಾವು ಜೀವನದಲ್ಲಿ ಸೆಟಲ್ ಆಗ್ಬೋದಾ?
3: ಆರಾಮಾಗಬಹುದು. ಯಾಕೆಂದ್ರೆ ನಾವು 100 ರೂಪಾಯಿ ಬ್ಯಾಂಕ್ನಾಗ ಇಟ್ಟರೆ 1 ರೂಪಾಯಿನೂ ಸಿಗಲ್ಲ, ಇಲ್ಲಿ 100 ರೂಪಾಯಿಗೆ ದಿವಸ 1 ರೂಪಾಯಿ ದುಡ್ಕೋಬಹುದು, ತಿಂಗಳಿಗೆ 30 ರೂಪಾಯಿ ಆಗಿ ಹಾಕತ್ತಿ. ಆ ಲೆಕ್ಕದಾಗಿ ಒಂದೇ ಸರಿಗೆ ಸಿಗ್ಲದ್ರು ತಿಂಗಳಿಗೆ 30 ರೂಪಾಯಿ ಸಿಗ್ತದೆ. 10 ರೂಪಾಯಿ ಖರ್ಚಿಗೆ ತೆಗೆದು 5 ರೂಪಾಯಿ ಬಾಡಿಗೆ ತೆಗೆದ್ರೆ 15 ರೂಪಾಯಿ ನಾವು ಉಳಿಸ್ಕೋಬಹುದು.
2: ಖಂಡಿತ, ಈಗ ನಾವು ಗಳಿಸುವಂತ ಸಂಪಾದನೆಯಲ್ಲಿ ಬಾಡಿಗೆಗೆ ಅಂತಾನೆ ಒಂದಿಷ್ಟು ಇಡಬೇಕು, ಬಂಡವಾಳಕ್ಕೆ ಅಂತಾನೆ ಒಂದಿಷ್ಟು ಎತ್ತಿಡಬೇಕು, ಅವಾಗ ಮಾತ್ರ ಮಾಡಕ್ಕಾಗುತ್ತೆ.
3: ಹೋಗಿ ನಾನು 100 ರೂಪಾಯಿ ದುಡಿತೇನೆ ಅಂದ್ರೆ ಇವತ್ತಿನ ಮಾರ್ಕೆಟ್ನ ಸಾಧ್ಯನೇ ಇಲ್ಲ, 1 ರೂಪಾಯಿನೇ ದುಡ್ಕೊಂತ ಹೋಗ್ಬೇಕು. ಇದ್ರಾಗ 1 ರೂಪಾಯಿ, ಇದ್ರಾಗ 1 ರೂಪಾಯಿ, ಅದ್ರಾಗ 1 ರೂಪಾಯಿ ಅಂದ್ರೆ ಇರ್ಬೋದು.
2: ಖಂಡಿತ ಸರ್, ನಿಮ್ಮ ಪ್ರಕಾರ ಒಬ್ಬ ವ್ಯಾಪಾರಸ್ಥನಿಗೆ, ಯಾಕಂದ್ರೆ ನೀವು 43 ವರ್ಷದ ವ್ಯಾಪಾರದ ಅನುಭವ ಇದೆ ಆಯ್ತಾ, ಒಬ್ಬ ವ್ಯಾಪಾರಸ್ಥನಿಗೆ ಒಂದಿಷ್ಟು ಗುಣಗಳು, ಗುಣಲಕ್ಷಣಗಳು ಇರಬೇಕು ಅನ್ನೋದಾದ್ರೆ ಏನಿರ್ಬೇಕು ಸರ್?
3: ಏನು ಅಂದರೆ ಜನಕ್ಕೆ ಲೆಕ್ಕದ ಮೋಸ ಮಾಡಬಾರ್ದು, ತೂಕದ ಮೋಸ ಮಾಡಬಾರ್ದು, ಸುಳ್ಳು ಹೇಳಿ ತಗೊಂಡಿದ್ದು ಭಾಳ ಚೆನ್ನಾಗಾಯ್ತು ವೈರಿ ಅನ್ನಬಾರ್ದು. ನಾನೇನೇ ದಿನಸಿ ಐಟಮ್ ಕೊಟ್ಟರು ಇಲ್ಲಿ ಕೊಟ್ಟು 1/2 ಗಂಟೆಗೆ ನನ್ನ ಹಣೆ ಬರ ಗೊತ್ತಾಗ್ಬಿಡ್ತದೆ ಅವನಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡಿದಾಗ. ಇಲ್ಲಿ ನಾನು ಅಕ್ಕಿ ಭಾಳ ಚೆನ್ನಾಗಾಯ್ತು ವೈರಿ ಅಂದರೆ ಅಲ್ಲೇ ಮುದ್ದೆ ಆಗ್ಬಿಡ್ತು ಅಂದರೆ ಅಲ್ಲೇ ಬೈತಾ ನಾವು. ಅದಕ್ಕೆ ನಾವು ಹೇಳೋ ರೀತಿ ಸತ್ಯ ಇರ್ಬೇಕು ಅಷ್ಟೇ. ಇದರ ದಿನಸಿ ವ್ಯಾಪಾರದ ಸತ್ಯನೇ ಮೇನು, ಸತ್ಯ ನಾವು ಎಲ್ಲಿ ಮಟ್ಟ ಹೇಳ್ತವೋ ಅಲ್ಲಿ ಮಟ್ಟ ಕೈ ಹಿಡಿತೈತಿ. ನಾವು ಯಾವಾಗ ಸುಳ್ಳಿಗೆ ಹೋಗ್ತವೋ ಅವಾಗ ಹಿಂದಕ್ಕೆ ಹೋಗ್ತವೋ ಅಷ್ಟೇ ವ್ಯತ್ಯಾಸ.
2: ಸರ್, ಪ್ರಾಮಾಣಿಕತೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಅಂತ ಹೇಳಿ.
3: ಜನಕ್ಕೆ ನಮ್ಮ ನಂಬಿಕೆ ಗಳಿಸೋದು ಭಾಳ ಕಷ್ಟ, ಕಳ್ಕೊಳ್ಳೋದು ಒಂದೇ ದಿವಸ. ಅದಕ್ಕೆ ಇಲ್ಲಿ ಹೋದ್ರೆ ಇವರು ಇರೋದು ಹೇಳ್ಕೊಡ್ತಾರೆ, ಚೆನ್ನಾಗಿಲ್ಲದ್ರು ವಾಪಸ್ ತಗೊಂತಾರೆ, ಇದು ತಲೆಯ ಬಂತು ಅಂದ್ರೆ ಬರ್ತಾರೆ. ಅಂದ್ರೆ ಇವತ್ತಿನ ನಾನಲ್ಲ ಮತ್ತೊಬ್ಬನೀಗ,
2: ಹೌದೌದು,
3: ಒಂದು ಹೆಜ್ಜೆ ಇಟ್ಟರು ಮತ್ತೊಬ್ರು. ಹಂಗಾಗಿ ಉಳಿಸ್ಕೋಬೇಕು ಅಂದ್ರೆ ಜನದ ಹತ್ರ ಚೆನ್ನಾಗಿರ್ಬೇಕು, ಪ್ರಾಮಾಣಿಕತೆ ಇರ್ಬೇಕು, ಅಷ್ಟೇ ವ್ಯತ್ಯಾಸ.
2: ಖಂಡಿತ ಸರ್, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ವ್ಯಾಪಾರದಲ್ಲಿ ಪ್ರಾಮಾಣಿಕತೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಪ್ರಾಮಾಣಿಕವಾಗಿದ್ರೆ ವ್ಯಾಪಾರ ಕೈ ಹಿಡಿಯುತ್ತೆ, ಸಾಧನೆ ಮಾಡಬಹುದು, ಯಶಸ್ಸನ್ನ ಕಾಣಬಹುದು ಅಂತ ಹೇಳ್ತಾ ಇದಾರೆ. ಹಾಗಿದ್ರೆ ಜೈದೇವ್ ಸರ್ ಜೊತೆ ಇನ್ನೊಂದಿಷ್ಟು ಮಾತುಕತೆ ಆಡೋದು ಬಾಕಿ ಇದೆ. ಖಂಡಿತವಾಗ್ಲೂ ಮಾತುಕತೆನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ, ಇನ್ನೊಂದು ಸಾಂಗ್ ಅನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇದ್ದೀರಾ ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಸೂಪರ್ ಸಾಂಗಿನ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಬಿಸ್ನೆಸ್ ಬಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕೇಳುಗರೆ, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಗುರು ಪ್ರಾವಿಷನ್ ಸ್ಟೋರ್ಸ್ ಬಗ್ಗೆ ಮಾತಾಡ್ತಿದ್ವಿ. ಇದರ ಮಾಲೀಕರಾಗಿರುವಂತಹ ಜಯದೇವ್ ಸರ್ ಅವರು 43 ವರ್ಷದ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಳ್ತಾ ಇದಾರೆ. ಸೊ ಅವ್ರ ಜೊತೆ ಮಾತುಕತೆಯನ್ನ ಮುಂದುವರೆಸೋಣ. ಜಯದೇವ್ ಸರ್, ಈಗ ನಿಮ್ಮ ಕಸ್ಟಮರ್ ಸುಮಾರು 43 ವರ್ಷದಿಂದ ಕೂಡ ಪರಿಚಯ ಇರೋರು ಇದಾರ, ಈಗ್ಲೂ ಕೂಡ ಇಲ್ಲಿಗೆ ಬಂದು ವ್ಯಾಪಾರವನ್ನ ಮಾಡ್ತಾರ, ಅವ್ರ ಬಗ್ಗೆ ಏನ್ ಹೇಳ್ತೀರಾ?
3: ಊರಾಗಿಂದನೂ ಬರ್ತಾರೆ. ಅಲ್ಲಿನ 82ರ ಏನು ಓಪನ್ ಮಾಡಿದ್ನಲ್ಲ, ಅಲ್ಲಿರೂ ಐಟಮ್ ಜಾಸ್ತಿ ಬೇಕಾದ ಬಂದು ತಗೊಂಡು ಹೋಗ್ತಾರೆ. ಇಲ್ಲಿಂದ 33 ಕಿಲೋಮೀಟ್ರ್. ಅವತ್ತು ವಿಶ್ವಾಸ ಹಂಗೆ ಉಳಿಸ್ಕೊಂಡೇವಿ, ಇವತ್ತು ಹಂಗೆ ಉಳಿಸ್ಕೊಂಡೇವಿ. ನನಗೆ ಜಯದೇವ ಅಂದರೆ ಯಾರಕ್ಕೂ ಗೊತ್ತಾಗಲ್ಲ, ಅಂಗಡಿ ಜಯಣ್ಣ ಅಂದರೆ ಎಲ್ಲರಿಗೂ ಗೊತ್ತು, ಅಲ್ಲಿ ಪೂರ್ತಿ ಇಡೀ ಒಂದು 10 ಹಳ್ಳಿಗೂ ಗೊತ್ತು.
2: ಓಕೆ ಓಕೆ, ನೋಡಿ, ಜಯದೇವ ಅಂದ್ರೆ ಯಾರಿಗೂ ಗೊತ್ತಾಗಲ್ಲ, ಆದ್ರೆ ಅಂಗಡಿ ಜಯಣ್ಣ ಅಂದ್ರೆ ಎಲ್ರಿಗೂ ಗೊತ್ತು.
3: ಅಂದ್ರೆ ಎಲ್ಲರಿಗೂ ಗೊತ್ತು. ಅರಿ, ಅದ್ರ ಮಕ್ಕಳು ಆದ್ರೂ ಯಾರ ಮಗ ಜಯದೇವನ ಮಕ್ಕಳು ಅಂದ್ರೆ ಗೊತ್ತಾಗಲ್ಲ, ಅಂಗಡಿ ಜಯಣ್ಣನ ಮಕ್ಕಳು ಅಂದ್ರೆ ಎಲ್ಲರಿಗೂ ಗೊತ್ತು.
2: ನೋಡಿ, ನಿಮ್ಮ ಒಂದು ವ್ಯಾಪಾರ ನಿಮ್ಮ ಹೆಸರಿನೊಂದಿಗೆ ಬೆರೆತು ಹೋಗ್ಬಿಡಿದೆ ಅಲ್ವಾ ಸರ್?
3: ವ್ಯಾಪಾರ ಅನ್ನೋದು ಉಳಿಸ್ಕೊಂಡು ಬಹಳ ಕಷ್ಟ, ಕಳ್ಕೊಳ್ಳೋದು ಬಹಳ ಈಜಿ. ಅದು ಒಂದೇ ದಿವಸ ಸಾಕು.
2: ಸರ್, ಈಗ ಇಲ್ಲಿಗೆ ಬರುವಂತ ಗ್ರಾಹಕರು ಕೆಲವರು ಸಾಲ ಕೊಡಿ ನಾವು ಆಮೇಲೆ ದುಡ್ಡು ಕೊಡ್ತೀವಿ ಆ ರೀತಿ ಎಲ್ಲ ಮಾಡ್ತಾರೆ, ನೀವು ಗ್ರಾಹಕರಿಗೆ ಸಾಲವನ್ನ ಕೊಡ್ತೀರಾ? ಸಾಲ ಕೊಡೋದು ಒಳ್ಳೇದಾ? ಏನು
3: ಕೊಡಲ್ಲ, ಸಾಲನೂ ತರಲ್ಲ. ನಾನು ಸಾಲ ತಂದಾಗ ನಾನು ಸಾಲ ಕೊಡ್ಬೇಕು, ನಾನು ಸಾಲ ತರ್ಲಲ್ದಾಗ ಇಲ್ಲಿ ಸಾಲ ಕೊಡೋದಿರಲ್ಲ. ಅಲ್ಲಿಂದ ನಾನು ಸಾಲ ನನಗೆ ಕೊಡೋರು ಸಿಕ್ಕರು ಅಂದ್ರೆ ನಾನು ಇಲ್ಲಿ ಕೊಡ್ತಿರ್ತಾನೆ, ಕೊಟ್ಟರೆ ಆತ್ ಬಿಡು ಅಂತ. ಇವನ್ ಕೊಡ್ಲಿಲ್ಲ ಅಂದ್ರೆ ಅವನಿಗೆ ಗಂಟು ಹಾಕ್ಬೇಕು. ಇಲ್ಲಿ ಇವನ ಹತ್ರನೂ ನಿಷ್ಠೂರ ಅಲ್ಲ, ಅವ್ರ ಹತ್ರನೂ ನಿಷ್ಠೂರು. ನಾನೇ ಸಾಲ ತರ್ಲಲ್ದಾಗ ನಾನು ಇಲ್ಲಿ ಕೊಡೋ ಪ್ರಮೇಯನೇ ಬರಲ್ಲ.
2: ಸೂಪರ್ ಸರ್, ವ್ಯಾಪಾರದಲ್ಲಿ ಸಾಲ ಮಾಡಿ ಐಟಮ್ ತರೋದು ಇಲ್ಲ, ಸಾಲ ಮಾಡಿ ವ್ಯಾಪಾರ ಮಾಡೋದು ಇಲ್ಲ, ನೀಚ. ಅದು ಒಳ್ಳೇದಲ್ಲ. ಅಂದ್ರೆ
3: 50 ಪೈಸೆ ಸಿಗ್ಲಿ ಅಷ್ಟೇ ಮಾಡ್ಬೇಕು. ಸಾಲ ಸಿಗ್ತಾ ಇತ್ತು ಬಿಡು, ಕಂಪ್ನಿಯವ್ರು ಎಷ್ಟಾದ್ರೂ ಇಳಿಸ್ತಾರೆ, ನಾಳೆ ದಿವಸ ಅವ್ನು ಬಂದು ಕೂಗಾಡಕತ್ತಿದ್ರೆ ನಮ್ಮ ಗ್ರಾಹಕರೆದುರಿಗೆ ನಮ್ಮ ರೇದು.

0: ಅಕಸ್ಮಾತ್ ಯಾರೋ ಬಂದ್ರು ಸಾಲ ಕೊಡಿ ಅಂತ ಕೇಳ್ತಾರೆ, ಅವಾಗ ಏನ್ ಹೇಳ್ತೀರಾ?
1: ಅದೊಂದು ಸಾಧ್ಯ ಇಲ್ಲ ಅಂತಾನೆ ಹೇಳ್ತೀನಿ. ಅವತ್ತೊಂದೇ ದಿವಸ ನಾವು ಬೇಜಾರಾಗೋದು, ಸಾಲ ಕೊಟ್ಟರು ಪ್ರತಿ ದಿವಸ ಬೇಜಾರಾಗಬೇಕು. ಇಲ್ಲ ಅಂದಾಗ ಅವತ್ತೊಂದೇ ದಿವಸ ಬೇಜಾರಾಗತ್ತೆ, ಅವನಿನ್ನ 8 ದಿವಸಕ್ಕೆ ಮರ್ತು ಬಿಡ್ತಾನೆ. ನನಗೂ ಅಲ್ಲಿ ಸಾಲ ಕೊಟ್ಟಲ್ದಾಗ ಅವತ್ತೊಂದೇ ದಿವಸ ಬೇಜಾರಾಗೋದು. ಅವ್ರು ಕೊಡ್ತಾ ಇದ್ರೆ ಅವ್ನು ಬರ್ಕೊಡ್ರಿ ಅಂತೀವಿ, ಇಲ್ಲ ಕೊಡಲ್ಲ ಅಂದಾಗ ಒಂದು ದಿವಸ ಬೇಜಾರಾಗತ್ತೆ. ಎರಡನೇ ದಿವಸ ನಾನು ಹೋದಾಗ 100 ರೂಪಾಯಿದ್ದ ಅವ್ನು 99 ರೂಪಾಯಿ ಅಂದ್ರೆ ಸುಮ್ಮಕ್ಕೆ ತಂದು ಬಿಡ್ತೀನಿ, ಸಾಲ ಅಂದಾಗ ಅವ್ನು 110 ರೂಪಾಯಿ ಹೇಳ್ತಾನೆ. ಇಷ್ಟೇ ವ್ಯತ್ಯಾಸ. ಸಾಲ ಕೊಡೋರು ಯಾರು ಸುಮ್ಕೆ ಕೊಡಲ್ಲ, ಅದಕ್ಕೆ ಇಟ್ಟೇ ಕೊಡ್ತಾರೆ. ನಾವು ಹಂಗ್ ಮಾಡಕ್ ಬರಲ್ಲ.
0: ಸೂಪರ್ ಜಯದೇವ್ ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಈಗ ವ್ಯಾಪಾರದಲ್ಲಿ ಸಾಲ ಕೊಡೋದ್ರಿಂದ ಅಲ್ಲಿ ಸಂಬಂಧ ಕೂಡ ಹಾಳಾಗುತ್ತೆ, ಗಿರಾಕಿಗಳು ಮತ್ತೆ ಕೆಲವರು ಕೊಡ್ತಾರೆ, ಕೆಲವರು ಬರಲ್ಲ, ಈ ರೀತಿ ಎಲ್ಲ ಆಗುವಂತದ್ದು.
1: ರೋಡ್ನೆ ಮರ್ತು ಬಿಡ್ತಾರೆ, ಇಲ್ಲಿ ನಾನು ಕೊಟ್ಟೆ ಅಂದ್ರೆ ಆ ರೋಡ್ನೆ ಓಡಾಡ್ತಾರೆ, ನಾನಾಗಿ ಬರಬಾರ್ದ್ರಿ ಅನ್ನಂಗ ಆಗ್ಬಿಡ್ತೈತಿ. ಹಂಗಾಗಿ
0: ಹಾಗೆ ನಿಮಗೆ ಸುಮಾರು 43 ವರ್ಷದ ವ್ಯಾಪಾರದ ಅನುಭವ ಇದೆ ಆಯ್ತಾ. ಹೀಗಿರುವಾಗ ಈಗಿನ ಯುವಕ ಯುವತಿಯರು ಹೊಸದಾಗಿ ಯಾರಾದರೂ ಈ ರೀತಿ ದಿನಸಿ ವ್ಯಾಪಾರ ಪ್ರಾರಂಭ ಮಾಡಬೇಕು ಅಂತಿರ್ತಾರೆ, ಅಂಥವ್ರಿಗೆ ಏನು ಸಲಹೆ ಕೊಡ್ತೀರಾ?
1: ಅವು ಮಾಡ್ತೀವಿ, ಪ್ರಾಮಟ ಮಾಡೋಕ್ಕಿದ್ರೆ ಮಾಡಿರಿ, ಆಮೇಲೆ ನಾನು ಆಳು ಇಟ್ಕೊಂಡು ಮಾಡ್ತೀನಿ ಅಂದರೆ ಸಾಧ್ಯ ಇಲ್ಲ. ನಾನು ಕೆಲಸ ಮಾಡ್ಬೇಕು, ಅವಾಗ ಆಳು ನನ್ನ ನೋಡಿ ಮಾಡ್ತಾನೆ. ನಾನು ಬಂಡವಾಳ ಹಾಕಿದ್ದೀನಿ ಕುತ್ಕೊತೀನಿ, ನಾ ಕುಡ್ರನ್ನ ಇಟ್ಕೊಂಡು ಕಟ್ಟಾಕಿ ಕೇಳ್ತೀನಿ, ಅದು ಆಗಲ್ಲ. ಅವರಿಗೆ ಏನಾಕತಿ ಅಂದರೆ ಕಸ್ಟಮರ್ ಹತ್ರ ಹೆಂಗೆ ಮಾತಾಡೋಕೆ ಅನ್ನೋದು ಗೊತ್ತಿರಲ್ಲ. ಏನು ಬೇಕು ಅಂತಾರೆ, ಹಣ ಏನು ಬೇಕು ಅಂದ್ರೆ ಅದೇ ಬೇರೆ, ಏನು ಬೇಕು ಅಂದರೆ ಅದೇ ಬೇರೆ ವ್ಯತ್ಯಾಸ. ಅದಕ್ಕೆ ಅವ್ರ ಅವಶ್ಯಕತೆ ಹೆಂಗಿರ್ತದೆ ನಾನೆಲ್ಲ ಕಲ್ತಿರ್ಬೇಕು, ಅವಾಗ ಅವ್ರನ್ನ ಇಟ್ಕೊಂಡು ಮಾಡಿರಿ. ನೀವು ಮಾಡೋಕ್ಕೆ ಬೇಡ ಅಂತ ನನಗೆ, ನನ್ನ ಹತ್ರ ಕೆಲಸ ಮಾಡಿದ್ರು 13-14 ಜನ ಅಂಗಡಿ ಮಾಡ್ಕೊಂಡು ಆರಾಮಾಗದಾರೆ, ಗೌರವ ಕೊಡ್ತಾರೆ, ನಮ್ಮ ಹೆಸರು ಹೇಳ್ಕೊಂಡು ಇವತ್ತು ಜೀವನ ಮಾಡ್ತಾರೆ. ಏನು ಖುಷಿ, ಅವ್ರು ನಮ್ಮ ಹತ್ರ ಕಲ್ತಾರಲ್ಲ, ಅಷ್ಟೇ ಸಾಕು, ಅವರು ಅದನ್ನೇ ಕಲ್ತಾರೆ. ಅದಕ್ಕೆ ಮಾಡಿರಿ, ನೀವು ಮೈ ಮುರಿದು ಮಾಡಂಗಿದ್ರು ಮಾಡಿರಿ. ನಾನು ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 10 ಗಂಟೆ ಮಟ್ಟ ಕೆಲಸ ಮಾಡ್ತೀನಿ. ಎಷ್ಟು ಗಂಟೆ ಆಗೈತಿ ಇವತ್ತಿನವ್ರು? 8 ಗಂಟೆ ಆದಟ್ಟು 8 ಗಂಟೆ ಡ್ಯೂಟಿ ಮುಗಿದೋಗ್ಬಿಡ್ತೀನಿ, ಮೊದಲೇ ಪ್ಯಾಕಪ್ ಆಗ್ತಾರೆ. ಇದಕ್ಕೆ ಟೈಮಿಂಗ್ಸ್ ಇಲ್ಲ, ಇವ್ರಿಗೆ ಟೈಮಿಂಗ್ಸ್ ಇಲ್ಲ. ಇದಕ್ಕೆ ಮಾಡಂಗಿದ್ರೆ ಬರ್ರಿ, ಯಾವ್ದಕ್ಕಾದ್ರೂ ಹೋಗ್ರಿ. ಇದೇ ಅಂತಲ್ಲ, ಯಾವ್ದು ಬಿಸ್ನೆಸ್ ಅರ ಮಾಡ್ರಿ ಕೈ ಹಿಡಿತೈತಿ. ಪೂರ್ತಿ ಕೆಲಸ ಮಾಡೋಕ್ಕೆ ತಾಕತ್ತಿದ್ರೆ ಹೋಗ್ರಿ. ಇಲ್ಲಿ ಮಾಡಿದೆ, ಒಂದು ಗಂಟೆ ಬಾಗಿಲು ಹಾಕಿದೆ. ನಾನು ಬಾಗಿಲೇ ಹಾಕಲ್ಲ, ಬೆಳಗ್ಗೆ 7 ಗಂಟೆಗೆ ಓಪನ್ ಆದರೆ ರಾತ್ರಿ 10 ಗಂಟೆಗೆ ಕ್ಲೋಸು. ಎಷ್ಟಾರ ಕಷ್ಟ ಆಗಿರಲಿ ಫಸ್ಟ್ ಅದು, ಹಂಗಿದ್ರು ಮಾಡಿರಿ. ಮಾಡೋಕ್ಕೇನು ತೊಂದರೆ ಇಲ್ಲ, ಮಾಡ್ಬೋದು, ಜೀವನ ಮಾಡ್ಬೋದು, ಏನಿಲ್ಲ. ಯಾವುದು ಅಸಲು ರೇಟಿಗೆ ಯಾರೂ ಕೊಡಲ್ಲ, ತಂದದ್ದಕ್ಕೆ 1 ರೂಪಾಯಿ ಲಾಭ ಇದ್ದೇ ಇರ್ತದೆ, ದುಡಿಮೆ ಆಗ್ತದೆ.
0: ಖಂಡಿತ ಸರ್, ತುಂಬ ಚೆನ್ನಾಗಿ ಹೇಳಿದ್ರಿ. ವ್ಯಾಪಾರ ಮಾಡಿ ಯಾರು ಬೇಕಾದರೂ ವ್ಯಾಪಾರ ಮಾಡ್ಬೋದು, ಆದರೆ ಓನರ್ ಅಂತ ಸುಮ್ಮನೆ ಕೂರೋ ಬದಲು ನಾವು ಆಳು ಅಂತಾನೆ ಕೆಲಸವನ್ನ ಮಾಡಬೇಕು. ಜೊತೆಗೆ ಮಾಡಿದಾಗ ಮಾತ್ರ ಖಂಡಿತ
1: ಯಾವತ್ತೂ ತಲೆಯಾಗೇ ಬರ್ಬೋದು. ನಾನು ಯಾರ ಬಂದು ಕೇಳಿದ್ರು, ಸಾಲ ಕೇಳಿದ್ರು ನೇರವಾಗಿಲ್ಲ ಅನ್ನೋದಕ್ಕಿಂತ ಇಲ್ಲ ನಮ್ಮ ಮಗನ ಕೇಳಬೇಕು, ನಮ್ಮ ತಮ್ಮನ ಕೇಳಬೇಕು, ಅವ್ರ ಮೇಲೆ ಜವಾಬ್ದಾರಿ ಇರ್ತೀವಿ. ಅವ್ರನ್ನ ಕೇಳಿದಾಗ ಅವರು ನಮ್ಮ ಅಣ್ಣನ ಜವಾಬ್ದಾರಿ ಅಂತ ಹಿಂಗೆ ಮೇಂಟೈನ್ ಮಾಡಬೇಕು. ನಾನು ಓನರು ನನ್ನ ಕೇಳಿ ಮಾಡಬೇಕು, ಅದು ತಲೆಯಾಗ ಬಂತು ಅಂದರೆ ಅದೊಂಥರ ಕೆಟ್ಟದ್ದು. ಅದು ಬರಬಾರ್ದು.
0: ನಿಮ್ಮ ಸಮಯನ ಬಿಡುವು ಮಾಡಿಕೊಂಡು ನಿಮ್ಮ ವ್ಯಾಪಾರದ ಅನುಭವವನ್ನು ಹಾಗೆ ಈಗಿನ ಯುವ ಪೀಳಿಗೆಗೆ ಒಂದಿಷ್ಟು ಸಲಹೆಗಳನ್ನ ನೀಡಿದ್ರಿ. ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಸರ್.
1: ಓಕೆ, ನಮಸ್ಕಾರ.
0: ಆಲ್ ರೈಟ್, ಕೇಳಿಸ್ಕೊಂಡಿಲ್ಲ ಸ್ನೇಹಿತರೆ, ಜಯದೇವ್ ಸರ್ ಅವರು ಅವರ ಬಿಸ್ನೆಸ್ ಜರ್ನಿಯನ್ನ ಚೆನ್ನಾಗಿ ಶೇರ್ ಮಾಡಿಕೊಂಡ್ರು ಅಲ್ವಾ? ಖಂಡಿತವಾಗ್ಲೂ ಪ್ರಾವಿಷನ್ ಸ್ಟೋರ್ ಮಾಡಬೇಕು ಅಂದ್ರಲ್ಲಿ ಮುಖ್ಯವಾಗಿ ಪ್ರಾಮಾಣಿಕತೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಹಾಗೆ ಸಾಲ ತರಲೂಬಾರ್ದು, ಸಾಲ ಕೊಡಲೂಬಾರ್ದು ಅಂತ ಹೇಳ್ತಾ ಇದ್ರು. ಹಾಗಿದ್ರೆ ಇವತ್ತಿನ ಬಿಸ್ನೆಸ್ ಜರ್ನಿ ನಿಮಗೆ ಹೇಗೆ ಅನಿಸ್ತು? ಈ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ RJ ಅರ್ಪಿತಾ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಬಿಸ್ನೆಸ್, ಮತ್ತೊಬ್ರು ಬಿಸ್ನೆಸ್ ಮೆನ್ ಅಥವಾ ಬಿಸ್ನೆಸ್ ವುಮೆನ್ ಜೊತೆ ಭೇಟಿಯಾಗ್ತೀನಿ. ಆಂಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್ ಅಂಡ್ ಕೀಪ್ ಲಿಸನಿಂಗ್ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ, ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
5: ನಂದಿನಿ
6: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
7: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
6: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
7: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
6: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ ಪಿಎಂ ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
7: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
6: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
7: ಎಸ್ಎಸ್ ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
6: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ ಎಸ್ಎಸ್ ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ. ಎಲ್ರಿಗೂ ನಮಸ್ಕಾರ, ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ. ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ, ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅನ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರ ಅಂತಂದರೆ ನಾವೇ ನಿಮ್ಮನ್ನ ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686279687962799. ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇರುವಂತಹ ಒಂದು ವಿಷಯ ತುಂಬಾನೇ ವಿಶೇಷವಾಗಿದ್ದು ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ನಮ್ಮ ಎಲ್ಲ ರೈತರಿಗೆ ತುಂಬಾನೇ ಉಪಯುಕ್ತವಾಗಿರುವಂಥದ್ದು, ಜೊತೆಗೆ ಅವರ ಕೃಷಿಯಲ್ಲಿ ಇದು ಒಂದು ರೀತಿ ಉಪಕಸುಬಾಗಿ ರೂಢಿಸ್ಕೊಳ್ಬಹುದು. ಉಪಕಸುಬಾಗಿ ಮಾಡಿಕೊಂಡಾಗ ನಮಗೆ ಅದರಿಂದ ಆದಾಯ ಕೂಡ ಬರುತ್ತೆ, ನಮ್ಮ ಇಳುವರಿಗೂ ಕೂಡ ಸಹಕಾರಿಯಾಗುತ್ತೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ನಿಮಗೆ ಗೊತ್ತಾಗಿರಬಹುದು ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂಥೇಳಿ. ಸೊ ಇವತ್ತು ವಿಶ್ವ ಜೇನು ದಿನ ಇದೆ. ಪ್ರತಿ ವರ್ಷದ May 20 ವಿಶ್ವ ಜೇನು ದಿನವಾಗಿ ಆಚರಣೆ ಮಾಡಲಾಗುತ್ತೆ. ರೈತರ ಉಪಕಸುಬಾಗಬೇಕಾಗಿರುವಂತಹ ಜೇನು ಕೃಷಿ ಇವತ್ತು ಎಲ್ಲರೂ ಕೂಡ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಜೇನು ಕೃಷಿಯನ್ನು ಮಾಡೋದ್ರಿಂದ ಏನೆಲ್ಲ ಉಪಯೋಗಗಳಾಗುತ್ತೆ, ಮತ್ತು ಜೇನು ಕೃಷಿ ಯಾಕೆ ಅಷ್ಟು ಉಪಯುಕ್ತವಾಗಿದ್ದು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೀನಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದಷ್ಟು ವಿಚಾರಗಳನ್ನು ಕೂಡ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈಗ ನಮಗೆಲ್ಲ ಗೊತ್ತಾ ಇದೆ ಎರೆಹುಳು ರೈತನ ಮಿತ್ರ ಅನ್ನುವಂಥದ್ದು. ಈ ಅಂಶವನ್ನು ನಾವು ಪ್ರಾಥಮಿಕ ಹಾಗೆ ಮಾಧ್ಯಮಿಕ ವಿದ್ಯಾಭ್ಯಾಸಗಳಲ್ಲೂ ಕೂಡ ಓದಿ ತಿಳ್ಕೊಂಡಿದ್ದೇವೆ. ಹಾಗೆಯೇ ಜೇನುನೊಣವು ಕೂಡ ರೈತನ ಮಿತ್ರ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಬಹುತೇಕ ಬೆಳೆಗಳು ಪರಕೀಯ ಪರಾಗಸ್ಪರ್ಶದ ಬೆಳೆಗಳಾಗಿರ್ತವೆ. ಅಂತಹ ಪರಕೀಯ ಪರಾಗಸ್ಪರ್ಶಕ್ಕೆ ಅನುವು ಮಾಡಿಕೊಡೋದು ಹೂವನ್ನು ಮುತ್ತಿಕ್ಕಿ ಮಕರಂದ ಹೀರುವಂತಹ ಜೇನುನೊಣಗಳು ಮತ್ತಿತರ ಕೆಲವು ಉಪಯೋಗಿ ದುಂಬಿಗಳು ಅಂತ ಹೇಳ್ಬೋದು. ಸೊ ಇದರಿಂದಾಗಿ ನಮ್ಮ ಕೃಷಿ ಭೂಮಿನಲ್ಲೂ ಕೂಡ ಒಂದು ಉತ್ತಮವಾದಂತಹ ಇಳುವರಿ ಬರುತ್ತೆ. ಕೃಷಿಯಲ್ಲಿ ಅವರಿಗೆ ಒಂದು ರೀತಿಯ ಖುಷಿ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಜೇನು ಕೃಷಿಯ ಕುರಿತಂತೆ ಹಾಗೆ ಜೇನುನೊಣಗಳಲ್ಲಿ ನಾವು ಏನೆಲ್ಲ ಗಮನಿಸಬಹುದು ಮತ್ತೆ ಜೇನುನೊಣಗಳಲ್ಲಿರುವಂತಹ ಪ್ರಭೇದಗಳೇನೇನಿದೆ, ಜೇನುನೊಣಗಳಲ್ಲಿ ಸಂತಾನೋತ್ಪತ್ತಿ ಹೇಗಾಗುತ್ತೆ ಮತ್ತೆ ಜೇನುತುಪ್ಪದ ಸಂಯೋಜನೆಯನ್ನು ಹೇಗೆ ಮಾಡ್ಬೋದು, ಜೇನು ಕಟ್ಟುವ ಅವಧಿ ಹೇಗಿರುತ್ತೆ, ನಾವು ಹೇಳಿದ್ವಿ ರೈತನ ಮಿತ್ರ ಜೇನುನೊಣ ಅಂಥೇಳಿ, ಸೊ ಹಾಗಿದ್ರೆ ಯಾಕೆ ಈ ರೀತಿ ಕರೀತಾರೆ, ಜೇನುಗೂಡಿನ ವಾತಾವರಣ ಹೇಗಿರಬೇಕು, ಜೇನುನೊಣದ ವಿಷದ ಉಪಯೋಗ ಹೇಗಾಗುತ್ತೆ, ಜೇನುತುಪ್ಪದ ದರ ಏನು, ಪ್ರಸಿದ್ಧ ಜೇನು ವಿಜ್ಞಾನಿಗಳು ಹೇಳುವಂತಹ ಮಾತೇನು, ಈ ರೀತಿ ಎಲ್ಲ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದೀವಿ. ಹಾಗೆ ನಿಮಗೂ ಕೂಡ ಜೇನು ಕೃಷಿಯ ಬಗ್ಗೆ ಮಾಹಿತಿಗಳು ಗೊತ್ತಿದೆ ಅಂತಂದ್ರೆ ನಮಗೆ ಮೆಸೇಜ್ ಮಾಡಿ ತಿಳಿಸ್ಕೊಡಿ. ಅಥವಾ ನೀವು ಮಾಡ್ತಾ ಇರುವಂತಹ ಜೇನು ಕೃಷಿಯ ಬಗ್ಗೆ ಒಂದು ದಿನದ ಕಾರ್ಯಕ್ರಮವನ್ನೇ ಮಾಡಬೇಕು ಅಂತಂದ್ರೆ ಖಂಡಿತವಾಗ್ಲೂ ನಿಮ್ಮ ಮೊಬೈಲ್ ನಂಬರ್ ಇಂದ ನಮಗೆ ವಾಟ್ಸಪ್ ಅಲ್ಲಿ ಕೃಷಿ ಅಂತ ಮೆಸೇಜ್ ಮಾಡಿದ್ರೆ ನಾವೇ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಕೂಡ ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ಕಾರ್ಯಕ್ರಮ ಮುಂದುವರೈತೆ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವಾ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077555. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೆ, ಎರೆಹುಳು ರೈತನ ಮಿತ್ರ ಅನ್ನುವಂತಹ ವಿಷಯ ನಮಗೆಲ್ಲ ಕೂಡ ಗೊತ್ತಿದೆ. ಅದೇ ರೀತಿನಲ್ಲೇ ಜೇನುನೊಣವು ಕೂಡ ರೈತನ ಮಿತ್ರ ಅಂತಲೇ ಹೇಳ್ಬೋದು. ಬಹುತೇಕ ಬೆಳೆಗಳು ಪರಕೀಯ ಪರಾಗಸ್ಪರ್ಶದ ಬೆಳೆಗಳಾಗಿದ್ದಾವೆ. ಸೊ ಹಾಗೆಯೇ ನಮ್ಮ ಭೂಮಿನಲ್ಲಿ ಕೂಡ ಒಂದು ಫಲವತ್ತತೆ ಹೆಚ್ಚಾಗೋದಕ್ಕೆ ಅಥವಾ ಈ ರೀತಿಯ ಒಂದು ಕೃಷಿ ಭೂಮಿಗೆ ಅನುಕೂಲ ಆಗುವ ರೀತಿಯಲ್ಲಿ ಕೆಲಸ ಮಾಡುವಂಥದ್ದು ಜೇನುನೊಣವು ಕೂಡ ಅಂತಲೇ ಹೇಳ್ಬೋದು. ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮದಲ್ಲಿ ಜೇನುನೊಣಗಳ ಬಗ್ಗೆ ಮಾಹಿತಿಯನ್ನು ತಿಳಿಸಿ ಅಂತ ಹೇಳ್ತಾ ಇದ್ದೆ. ಸೊ ಹಾಗೆ ಇವತ್ತು ವಿಶ್ವ ಜೇನು ದಿನದ ಅಂಗವಾಗಿ ದೇಶದಾದ್ಯಂತ, ರಾಜ್ಯದಾದ್ಯಂತ ಬೇರೆ ಬೇರೆ ಕಡೆಗಳಲ್ಲಿ ಪ್ರದರ್ಶನವನ್ನು ಏರ್ಪಡಿಸಿರ್ತಾರೆ. ಲೈಕ್ ಅದು ಚಾಮರಾಜನಗರ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಕೊಡಗು, ಚಿತ್ರದುರ್ಗ, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ ಮತ್ತಿತರ ಜಿಲ್ಲೆಗಳ ಜೇನು ಸಾಕಾಣಿಕೆಯ ರೈತರು ಕೂಡ ವಸ್ತು ಪ್ರದರ್ಶನದಲ್ಲಿ ಪಾಲ್ಗೊಳ್ತಾರೆ. ಆಸಕ್ತ ರೈತರು ವಸ್ತು ಪ್ರದರ್ಶನಕ್ಕೆ ಆಗಮಿಸ್ತಾರೆ. ಜೊತೆಗೆ ಜೇನು ಕೃಷಿಯ ಬಗ್ಗೆ ಹಲವಾರು ವಿಚಾರಗಳನ್ನ ಅಲ್ಲಿ ತಿಳ್ಕೊಳ್ತಾರೆ. ಜೇನು ಕೃಷಿಯಿಂದ ರೈತರಿಗೆ ಡಬಲ್ ಧಮಾಕ ಅಂತಲೇ ಹೇಳ್ಬೋದು. ಒಂದು ಕಡೆ ಜೇನುತುಪ್ಪದ ಉತ್ಪಾದನೆ ಆದರೆ ಮತ್ತೊಂದು ಕಡೆ ತಮ್ಮ ಬೆಳೆಗಳಿಗೆ ಜೇನುನೊಣಗಳಿಂದ ಪರಕೀಯ ಪರಾಗಸ್ಪರ್ಶವಾಗೋದ್ರಿಂದ ಅಧಿಕ ಇಳುವರಿ ಕೂಡ ಸಿಗುತ್ತೆ, ಅಷ್ಟೇ ಅಲ್ಲದೆ ಅಧಿಕ ಲಾಭ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಇಷ್ಟೆಲ್ಲ ಜೇನುನೊಣದಿಂದ ನಮಗೆ ಸಹಾಯ ಆಗುತ್ತೆ ಅಂತ ಇದ್ರು ಕೂಡ ಕೆಲವೊಂದಷ್ಟು ಜನ ಇನ್ನೂ ಕೂಡ ಜೇನುನೊಣಗಳನ್ನು ಸಾಕಾಣಿಕೆ ಮಾಡೋದನ್ನು ಅಭ್ಯಾಸ ಮಾಡಿಕೊಂಡಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿರೋದನ್ನು ಈಗಲೇ ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಜೇನಿನ ನೊಣಗಳ ಕೆಲಸ ಏನಪ್ಪ ಅಂತಂದರೆ ತಮ್ಮ ಆಹಾರವಾದ ಮಕರಂದವನ್ನು ಕೂಡಿ ಹಾಕಿ ಜೇನುತುಪ್ಪವನ್ನು ಉತ್ಪಾದಿಸುವಂಥದ್ದು. ಹೂಗಳಲ್ಲಿ ಸಿಗುವಂತಹ ಮಕರಂದ ಅವುಗಳ ಆಹಾರ. ಆಹಾರ ಹುಡುಕಾಟಕ್ಕೆ ಹೊರಟಂತಹ ಜೇನುನೊಣ ಜೇನುಗೂಡಿನ ಸಂಸಾರಕ್ಕೆ ಆಹಾರ ಲಭ್ಯತೆಯನ್ನು ಸೂಚಿಸೋದಕ್ಕೆ ಜೇನುಗೂಡಿನ ಬಳಿ ಎರಡು ರೀತಿಯ ನೃತ್ಯ ಭಾಷೆಯನ್ನು ಕೂಡ ಪ್ರದರ್ಶಿಸುತ್ತೆ. ಮೊದಲನೆಯದು ಚಕ್ರಾಕಾರದ ನೃತ್ಯ ಅಂತಲೇ ಹೇಳ್ಬೋದು, ಅಂದರೆ ರೌಂಡ್ ಡ್ಯಾನ್ಸ್ ಅಂತ ಕರೀತಾರೆ. ಈ ನೃತ್ಯದಂತೆ 100 ಮೀಟರ್ ದೂರದಲ್ಲಿ ಯಾವುದೇ ದಿಕ್ಕಿನಲ್ಲಿ ಆಹಾರ ಲಭ್ಯತೆ ಇದ್ದರೂ ಕೂಡ ಗೊತ್ತಾಗುತ್ತೆ. ಇನ್ನು ಎರಡನೆಯದು ತೂಗಾಡುವ ನೃತ್ಯ ಆಗಿರುತ್ತೆ. ಅದರಂತೆ ನಿರ್ದಿಷ್ಟ ದಿಕ್ಕಿನಲ್ಲಿ 100 ಮೀಟರ್ಗಳ ಆಚೆ ಆಹಾರ ಸಿಗುತ್ತೆ ಅಂತ ಅರ್ಥ. ಜೇನುನೊಣಗಳ ಇಂತಹ ನೃತ್ಯ ಭಾಷೆಯನ್ನು ನಿರೂಪಿಸಿದ ಆಸ್ಟ್ರಿಯಾ ದೇಶದ ಕಾರ್ಲ್ ವಾನ್ ಫ್ರಿಶ್ ಅವರಿಗೆ 1973 ನೊಬೆಲ್ ಪ್ರಶಸ್ತಿ ಕೂಡ ಸಿಗುತ್ತೆ. ವೈದ್ಯಕೀಯ ವಿಜ್ಞಾನ ವಿಭಾಗದ ನೊಬೆಲ್ ಪ್ರಶಸ್ತಿಯನ್ನು ಉಳಿದ ಇಬ್ಬರು ಪ್ರಾಣಿ ವರ್ತನೆಯ ಅಧ್ಯಯನ ವಿಜ್ಞಾನಿ ಅಂದರೆ ಎಥೋಲಾಜಿಸ್ಟ್ಗಳಾದ ನಿಕೋಲಾಸ್ ಟಿನ್ಬರ್ಗನ್ ಮತ್ತು ಕೋನ್ರಾಡ್ ಲೋರೆಂಜ್ ಅವರೊಂದಿಗೆ ಫ್ರಿಶ್ ಅವರು ಕೂಡ ಹಂಚಿಕೊಳ್ತಾರೆ. ಸೊ ಈ ಒಂದು ಅಧ್ಯಯನ ಕೂಡ ಎಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತೀರ ನೀವು? ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಆಗಿರ್ಬೋದು ಅಥವಾ ಜೇನು ಸಾಕಾಣಿಕೆ ಮಾಡುವಂಥವ್ರ ಹತ್ರ ಹೋಗಿ ಅವರ ಅನುಭವಗಳನ್ನು ಕೇಳಿದಾಗ ನಿಮಗೆ ಅದರ ಒಂದು ವಿಚಾರಗಳು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ. ಅಲ್ಲಿ ಕೂಡ ಅವ್ರ ಹತ್ರ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಹಾಗೆ ಜೇನುನೊಣಗಳನ್ನು ಸಾಕಾಣಿಕೆ ಮಾಡುವಂಥವ್ರು ಅಥವಾ ಜೇನುನೊಣವನ್ನು ಸಾಕಿರುವಂಥವ್ರು ಜೇನುನೊಣಗಳ ಬಗ್ಗೆ ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಕೇಳಬೇಕಲ್ವಾ? ಅವರ ಒಂದು 4 ಮಾತನ್ನು ಕೂಡ ಕೇಳೋಣ ನಮ್ಮ ಕಾರ್ಯಕ್ರಮದಲ್ಲಿ. ಹಾಗೆ ನಾನು ಆಗಲೇ ಹೇಳ್ತಾ ಇದ್ದೆ, ಜೇನು ಕೃಷಿ ಅನ್ನೋಂಥದ್ದು ಉಪಕಸಬಾಗಿ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಹಾಗೆ ಉಪಕಸುಬಿನ ಬಗ್ಗೆ ತಿಳಿಸೋದಕ್ಕೆ ಜೇನು ಕೃಷಿ ತಜ್ಞರು ಕೂಡ ಮಾತಾಡಿದರೆ, ಅವ್ರ ಮಾತನ್ನ ಕೇಳೋಣ.
5: ಕೃಷಿಯಲ್ಲಿ ಉಪಕಸುಬುಗಳು ಬಹಳಷ್ಟಿದೆ, ಅದರಲ್ಲಿ ಜೇನು ಕೃಷಿನೂ ಸಹ ಒಂದು. ಇವತ್ತು ಹೆಚ್ಚಾಗಿ ಮಾತಾಡ್ತಾ ಇರೋದು ಸಮಗ್ರ ಕೃಷಿ ಪದ್ಧತಿ ಅಂತ ಹೇಳ್ತೀವಿ. ಯಾವುದೇ ಒಬ್ಬ ರೈತನಿಗೆ ಬರೀ ಕೃಷಿ ಒಂದರಿಂದನೇ ಆಗೋದಿಲ್ಲ, ಕೃಷಿ ಜೊತೆಗೆ ಹೈನುಗಾರಿಕೆ ಇರಬೇಕು, ಅರಣ್ಯ ಕೃಷಿ ಇರಬೇಕು, ತೋಟಗಾರಿಕೆ ಇರಬೇಕು, ಪಶುಪಾಲನೆ ಇರಬೇಕು, ಹಾಗೆ ಅದೇ ರೀತಿಯಾಗಿ ಜೇನು ಕೃಷಿ, ರೇಷ್ಮೆ ಕೃಷಿ, ಹೀಗೆ ಹಲವಾರು ಉಪಕಸುಬುಗಳನ್ನು ರೈತ ಹಮ್ಮಿಕೊಂಡಾಗ ಒಂದರಿಂದ ಅಲ್ಲದೆ ಮತ್ತೊಂದರಿಂದ ಆದರೂ ಅವನಿಗೆ ಒಂದು ಆರ್ಥಿಕವಾಗಿ ಸದೃಢವಾಗಲಿಕ್ಕೆ ಸಹಾಯ ಆಗುತ್ತೆ.
4: ಕೇಳಿದ್ರಲ್ಲ, ಕೃಷಿನಲ್ಲಿ ಉಪಕಸುಬಾಗಿ ಜೇನು ಕೃಷಿ ಹಾಗೆ ಸಮಗ್ರ ಕೃಷಿಯನ್ನ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ನೋಡ್ತಾ ಇರೋದ್ರಿಂದ ಅದರಲ್ಲಿ ಜೇನು ಸಾಕಾಣಿಕೆಯನ್ನು ಕೂಡ ನಾವು ಅಳವಡಿಸ್ಕೊಂಡ್ರೆ ಅದು ನಮಗೆ ಒಳ್ಳೆಯ ಒಂದು ಆದಾಯವನ್ನು ತಂದುಕೊಡುತ್ತೆ, ಉತ್ತಮ ಇಳುವರಿಯನ್ನು ಕೂಡ ತಂದುಕೊಡುತ್ತೆ ಅಂತ ಹೇಳ್ತಾ ಇದ್ರು. ಸೊ ಹಾಗಾದ್ರೆ ಜೇನುನೊಣಗಳಲ್ಲಿ ಇರುವಂತಹ ಪ್ರಭೇದಗಳನ್ನ ನಾವು ನೋಡೋದಾದ್ರೆ ಜೇನುನೊಣಗಳಲ್ಲಿ ಒಟ್ಟು 5 ಪ್ರಭೇದಗಳಿದಾವೆ. ಅವುಗಳಂತಂದ್ರೆ ಹೆಜ್ಜೇನು, ಕಡ್ಡಿ ಜೇನು, ತುಡುವೆ ಜೇನು, ಯುರೋಪಿಯನ್ ಜೇನು ಅಂದ್ರೆ ಇದನ್ನ ಮಿಲ್ಲಿಫೆರಾ ಅಂತ ಕೂಡ ಕರೀತಾರೆ, ಹಾಗೆಯೇ ನಸೂರು ಜೇನು, ಈ ರೀತಿಯ ಜೇನಿನ ಪ್ರಭೇದಗಳಿದಾವೆ. ಮೊದಲ 2 ಪ್ರಭೇದಗಳನ್ನ ಸಾಕೋದಕ್ಕೆ ಆಗೋದಿಲ್ಲ, ಕೊನೆಯ 3 ಪ್ರಭೇದಗಳನ್ನ ಸಾಕೋದಕ್ಕೆ ಆಗತ್ತೆ. ಸೊ ಹಾಗಾದ್ರೆ ಜೇನುನೊಣಗಳಲ್ಲಿ ಸಂತಾನೋತ್ಪತ್ತಿ ಹೇಗಾಗುತ್ತೆ ತಿಳ್ಕೊಬೇಕಲ್ವಾ? ಜೇನುನೊಣಗಳಲ್ಲಿ 3 ವಿಧಗಳಿದಾವೆ. ಒಂದು ಗೂಡಿನಲ್ಲಿ 50-100 ಗಂಡು ಜೇನುಗಳಿರ್ತವೆ. ಅವುಗಳ ಆಯಸ್ಸು 2 ತಿಂಗಳು. ಒಂದು ರಾಣಿ ಹುಳು ಮಾತ್ರ ಇರುತ್ತೆ, ಅದರ ಆಯಸ್ಸು 4-5 ವರ್ಷಗಳು. ಒಂದು ಗೂಡಿನಲ್ಲಿ ಸುಮಾರು 5,000-50,000 ಕೆಲಸಗಾರ ಹೆಣ್ಣು ಹುಳುಗಳು ಇರ್ತವೆ. ಅವುಗಳ ಆಯಸ್ಸು 2-3 ತಿಂಗಳು ಮಾತ್ರ. ರಾಣಿ ಹುಳು ಗಂಡು ಜೇನು ಹುಳುಗಳೊಂದಿಗೆ ಮಿಲನವಾಗುತ್ತೆ. ರಾಣಿ ಹುಳು ಗಂಡು ಜೇನು ಹುಳುಗಳ ಜೊತೆಗೆ ಮಿಲನ ಆಗೋದು ತಾನು ಹಾರಾಡುವಾಗ. ಅಂತಹ ಮಿಲನವನ್ನ ತನ್ನ ಜೀವಿತಾವಧಿಯಲ್ಲಿ ಒಮ್ಮೆ ಮಾತ್ರ ಅದು ಹೊಂದಿರುತ್ತೆ. ಅದು ಕೂಡ ಒಂದು ಸಾರಿಗೆ 10-15 ಗಂಡು ಹುಳುಗಳ ಜೊತೆಗೆ ಆಗುತ್ತೆ. ಗಂಡು ಹುಳುಗಳನ್ನ ಡ್ರೋನ್ಗಳು ಅಂತ ಹೇಳಿ ಕೂಡ ಕರೀತಾರೆ. ಬೇರೆ ಬೇರೆ ಜೇನುಗೂಡಿನ ಡ್ರೋನ್ಗಳ ಜೊತೆನಲ್ಲಿ ರಾಣಿ ನೊಣ ಒಂದಾದ ಮೇಲೆ ಒಂದರಂತೆ ಮಿಲನ ಕ್ರಿಯೆಯನ್ನ ನಡೆಸಿಕೊಳ್ಳುತ್ತೆ. ಅಂಡ್ ಮಿಲನದ ನಂತರ ಡ್ರೋನ್ಗಳು ಸತ್ತು ಬೀಳ್ತವೆ. ಗೂಡಿನಲ್ಲಿ ರಾಣಿ ಹುಳು ಒಂದು ದಿನಕ್ಕೆ 150-1,500 ಮೊಟ್ಟೆಗಳನ್ನ ಇಡುತ್ತೆ. ಅವು 15-20 ದಿನಗಳಲ್ಲಿ ಮರಿ ಆಗುತ್ತವೆ. ಮೊಟ್ಟೆ ಇಡುವಿಕೆಯ ನಿರಂತರವಾಗಿ ಸಾಕ್ತಾ ಇರುತ್ತೆ. ಮೊಟ್ಟೆಗಳಲ್ಲಿ 2 ವಿಧಗಳಿದಾವೆ. ಹ್ಯಾಪ್ಲಾಯ್ಡ್ ಅಂದ್ರೆ ಫಲಿತವಾದಂತಹ ಮೊಟ್ಟೆಗಳು ಗಂಡು ಹುಳುಗಳಾದ್ರೆ ಡಿಪ್ಲಾಯ್ಡ್ ಅಂತ ಹೇಳ್ತಾರೆ, ಫಲಿತಗೊಂಡ ಮೊಟ್ಟೆಗಳು ಹೆಣ್ಣು ಹುಳುಗಳಾಗಿರ್ತವೆ. ಹೆಣ್ಣು ಹುಳುಗಳು ತಿನ್ನುವಂತಹ ಆಹಾರವನ್ನ ಅವಲಂಬಿಸಿ ಕೆಲವೇ ಸಂಖ್ಯೆಯಲ್ಲಿ ಸಂತಾನೋತ್ಪತ್ತಿ ಸಾಮರ್ಥ್ಯದ ಹೆಣ್ಣು ಹುಳುಗಳಾಗ್ತವೆ. ಅವು ರಾಣಿ ಹುಳುಗಳಾಗ್ತವೆ. ಉಳಿದವು ಬಂಜೆ ಹೆಣ್ಣು ಹುಳುಗಳಾಗಿ ಕೆಲಸಗಾರ ಹುಳುಗಳಾಗ್ತವೆ. ಗಂಡು ಹುಳುಗಳು ಡ್ರೋನ್ಗಳಾಗಿ ಸಂತಾನೋತ್ಪತ್ತಿಗಾಗಿ ರಾಣಿ ಜೇನುನೊಣದೊಂದಿಗೆ ಮಿಲನ ಕ್ರಿಯೆ ನಡೆಸ್ತವೆ. ಸೊ ಈ ರೀತಿಯಲ್ಲಿ ಈ ಜೇನುನೊಣಗಳ ಕ್ರಿಯೆ ನಡೀತಾ ಇರುತ್ತೆ. ಸೊ ಜೇನುಗಳ ಬಗ್ಗೆ ಮಾಹಿತಿನ ತಿಳಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶೋ ಮುಗ್ಗಾನಾಡಿ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ ನಾಡಿ ಪೋನಡ ಫೆಮ್ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜಿ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಜೇನು ದಿನದ ಬಗ್ಗೆ ಮಾತಾಡ್ತಾ ಇದ್ವಿ, ಆ್ಯಂಡ್ ಹಾಗೆ ಜೇನು ದಿನದ ಜೊತೆಯಲ್ಲಿ ಸೊ ಈಗ ಜೇನು ಕೃಷಿಯನ್ನು ಕೂಡ ಸುಮಾರು ಜನ ಮಾಡ್ತಾ ಇದ್ದಾರೆ. ಜೇನು ಕೃಷಿಯನ್ನು ಮಾಡ್ತಾ ಜೊತೆಗೆ ಆ ಜೇನಿನ ಹಾವಭಾವ ಹೇಗಿರುತ್ತೆ, ಅದರ ಲೈಫ್ ಸ್ಟೈಲ್ ಹೇಗಿರುತ್ತೆ, ಮತ್ತು ಅದು ಯಾವಾಗ ಮೊಟ್ಟೆ ಇಡುತ್ತೆ, ಹಾಗೆ ಜೇನುನೊಣಗಳನ್ನ ಮೇಂಟೆನೆನ್ಸ್ ಹೇಗೆ ಮಾಡಬೇಕು, ಇದೆಲ್ಲದರ ಬಗ್ಗೆ ತಿಳ್ಕೊಂಡಿರ್ತಾರೆ. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡೋದಾದರೆ ರೈತನ ಮಿತ್ರ ಜೇನುನೊಣ ಅಂತ ಆಗಲೇ ಹೇಳ್ತಾ ಇದ್ದೆ. ಎರೆಹುಳು ರೈತನ ಮಿತ್ರ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ಅದೇ ರೀತಿಯಲ್ಲೇ ಜೇನುಹುಳು ಕೂಡ ರೈತನ ಮಿತ್ರ ಆಗಿದೆ. ಈ ಜೇನುನೊಣಗಳು ಪರಕೀಯ ಪರಾಗಸ್ಪರ್ಶಕ್ಕೆ ಅನುವು ಮಾಡಿಕೊಡುತ್ತೆ. ಹೂವನ್ನು ಮುತ್ತಿಕ್ಕಿ ಮಕರಂದ ಹೀರುವ ಜೇನುನೊಣಗಳು ಮತ್ತಿತರ ಕೆಲವು ಉಪಯೋಗಿ ದುಂಬಿಗಳು ಅಂತಹ ಪ್ರಕ್ರಿಯೆಯಲ್ಲಿ ಹೂಗಳಿಗೆ ಪರಾಗ ರೇಣುಗಳು ಸಿಕ್ಕಿ ಪರಕೀಯ ಪರಾಗಸ್ಪರ್ಶಕ್ಕೆ ಒಳಗಾಗಿ ಕಾಯ್ಕಟ್ತವೆ. ಹೂಗಳು ವೃಥ ಉದುರಿ ಹೋಗೋದಿಲ್ಲ, ರೈತರಿಗೆ ಬಂಪರ್ ಬೆಳೆ ಸಿಕ್ಕಂತಾಗತ್ತೆ. ಏನಿಲ್ಲ ಅಂತಂದ್ರೂ ಕೂಡ 30-100% ಅಧಿಕ ಫಸಲು ದೊರೆಯುತ್ತೆ. ಎಣ್ಣೆಕಾಳಿನ ಬೆಳೆಗಳು, ಹಣ್ಣಿನ ಬೆಳೆಗಳು, ತರಕಾರಿಗಳು ಮತ್ತಿತರ ಬೆಳೆಗಳಿಗೆ ಇಂತಹ ಪರಕೀಯ ಪರಾಗಸ್ಪರ್ಶ ಅತ್ಯಗತ್ಯ ಅಂತಾನೆ ಹೇಳ್ತಾರೆ. ಪಾಲಿಹೌಸ್ಗಳಿಗೆ, ವಿವಿಧ ಬೆಳೆಗಳ ಕೃಷಿ ಮಾಡುವವರಿಗೆ ಪಾಲಿಹೌಸ್ನ ಒಳಗೆ ಜೇನುನೊಣಗಳು ಮತ್ತಿತರ ಕೀಟಗಳ ಪ್ರವೇಶಕ್ಕೆ ಆಸ್ಪದ ಇಲ್ಲದೆ ಇರೋದ್ರಿಂದ ಜೇನುನೊಣಗಳ ಕಾಲೋನಿಯೊಂದನ್ನ ಸಾಕಿಕೊಳ್ತಾರೆ. ಜೇನುನೊಣವನ್ನ ಸಂಘಜೀವಿ ಅಥವಾ ಸಾಮಾಜಿಕ ಕೀಟ ಅಂತ ಕೂಡ ಕರೆಯಲಾಗುತ್ತೆ. ಅತಿ ಮುಖ್ಯವಾಗಿ ಕುಕುರ್ಬಿಟ್ಸ್ ಸಸ್ಯ ಸಂಸಾರಕ್ಕೆ ಸೇರಿದಂತಹ ಹೀರೆಕಾಯಿ, ಸೋರೆಕಾಯಿ, ತೊಂಡೆಕಾಯಿ, ಕುಂಬಳಕಾಯಿ, ಹಾಗಲಕಾಯಿ, ಸೌತೆಕಾಯಿಯಂತಹ ಬೆಳೆಗಳಲ್ಲಿ ಹೂಗಳು ಕಾಯಿ ಕಟ್ಟೋದಕ್ಕೆ ಜೇನುನೊಣ ಮತ್ತಿತರ ಉಪಯೋಗಿ ದುಂಬಿಗಳಿಂದ ಪರಕೀಯ ಪರಾಗಸ್ಪರ್ಶ ಕ್ರಿಯೆ ನಡೀಲೇಬೇಕಾಗತ್ತೆ. ಕಾಫಿ ಆಗಿರ್ಬೋದು, ದಾಳಿಂಬೆ, ಡ್ರ್ಯಾಗನ್ ಹಣ್ಣುಗಳು ಬೆಳೆಗಳಿಗೆ ಜೇನುನೊಣಗಳಿಂದ ಆಗುವಂತಹ ಪರಕೀಯ ಪರಾಗಸ್ಪರ್ಶ ಬೇಕೇ ಬೇಕು ಅಂತ ಅನುಭವಸ್ಥರು ಹಾಗೆ ತಜ್ಞರು ಕೂಡ ಹೇಳ್ತಾರೆ. ಸೊ ಹಾಗಾದ್ರೆ ಈಗ ಜೇನುನೊಣಗಳು ಕಟ್ಟುವಂತಹ ಅವಧಿ ಏನಾಗಿರುತ್ತೆ ಅಂತ ನೋಡೋದಾದ್ರೆ, ಜೇನುನೊಣಗಳಿಗೆ ಹೂಗಳಿಂದ ಸಾಕಷ್ಟು ಪ್ರಮಾಣದಲ್ಲಿ ಆಹಾರ ಸಿಕ್ಕರೆ ಗೂಡು ಕಟ್ಟಿದ 15 ದಿನಗಳಲ್ಲೇ ಜೇನುಗೂಡಿನಲ್ಲಿ ತುಪ್ಪ ಶೇಖರಣೆ ಆಗುತ್ತೆ. ಆಹಾರ ಪ್ರಮಾಣದ ಲಭ್ಯತೆ ಕಡಿಮೆ ಇರುವ ದಿನಮಾನಗಳಲ್ಲಿ ಜೇನುತುಪ್ಪದ ಶೇಖರಣೆಗೆ 2-3 ತಿಂಗಳ ಅವಧಿ ಬೇಕಾಗುತ್ತೆ. ಸಾಮಾನ್ಯವಾಗಿ ನವೆಂಬರ್ ಡಿಸೆಂಬರ್ ತಿಂಗಳಿನಿಂದ ಜೂನ್ ತಿಂಗಳವರೆಗೆ ಬಹುತೇಕ ಮರ ಗಿಡ ಸಸ್ಯಗಳ ಹೂ ಬಿಡುವಂತಹ ಹಂತ ಆಗಿರೋದ್ರಿಂದ ಜೇನುನೊಣಗಳಿಗೆ ಮಕರಂದ ಅನ್ನುವಂಥದ್ದು ಆಹಾರ ಹೇರಳವಾಗಿ ಸಿಗೋದ್ರಿಂದ ಅತಿ ಕಡಿಮೆ ಅವಧಿನಲ್ಲೇ ಜೇನು ಕಟ್ಟತ್ತೆ. ಸೊ ಹಾಗಾದ್ರೆ ನಮಗೀಗ ಜೇನು ಕಟ್ಟೋದು ನವೆಂಬರ್ ಡಿಸೆಂಬರ್ ತಿಂಗಳಿನಿಂದ ಜೂನ್ ತಿಂಗಳವರೆಗೆ ಅಂತ ಹೇಳಿ ಗೊತ್ತಾಗಿದೆ. ಸೊ ಈ ಜೇನು ಸಾಕಾಣಿಕೆನೆ ಮಾಡುವಂಥವ್ರು ಯಾವ ರೀತಿ ಅದನ್ನ ಸಾಕಾಣಿಕೆ ಮಾಡ್ತಾರೆ, ಸೊ ಅವರು ಕಾಲಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಕಾಲಗಳನ್ನ ಯಾವ ತರ ಮಾಡ್ಕೊಂಡಿದ್ದಾರೆ, ಯಾಕೆ ಜೇನುನೊಣಗಳಿಗೆ ಕಾಲಗಳನ್ನು ಮಾಡ್ಕೊಂಡಿದ್ದಾರೆ, ಮತ್ತೆ ಯಾವ್ಯಾವ ಕಾಲಗಳಿದೆ, ಅದ್ರ ಬಗ್ಗೆ ಸ್ವಲ್ಪ ವಿಚಾರ ತಿಳ್ಕೊಬರೋಣ. ಸೊ ನಮ್ಮ ರೈತರು ಕೂಡ ಇದ್ರ ಬಗ್ಗೆ ಹೇಳಿದರೆ, ಅವರ ಮಾತನ್ನ ಕೇಳೋಣ.
3: ಜೇನು ಕೃಷಿಯಲ್ಲಿ ನೋಡೋದಾದ್ರೆ ಅಭಾವ ಕಾಲ, ಅಭಿವೃದ್ಧಿ ಕಾಲ, ಜೇನು ಕಾಲ ಅಂತ 3 ರೀತಿಯಲ್ಲಿ ವಿಭಾಗವನ್ನು ಮಾಡ್ಬೋದು. ಅಭಾವ ಕಾಲ ಮಳೆಗಾಲ, ಮಳೆಗಾಲದಲ್ಲಿ ಅದಕ್ಕೆ ಹೆಚ್ಚು ಆಹಾರಗಳು ಸಿಗಲ್ಲ, ಹಾಗಾಗಿ ಅಭಾವ ಕಾಲ ಅಂತ ಕರಿತೀವಿ. ಆ ನಂತರದಲ್ಲಿ ಚಳಿಗಾಲ ಅಥವಾ ನಾವು ಅಭಿವೃದ್ಧಿ ಕಾಲ, ಆ ಸಂದರ್ಭದಲ್ಲಿ ಹೆಚ್ಚು ಹೆಚ್ಚು ಮೊಟ್ಟೆಗಳನ್ನು ಇಟ್ಟು ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ಹಾಗೆ ಅಭಿವೃದ್ಧಿ ಕಾಲ, ಆ ಸಂದರ್ಭದಲ್ಲೇ ನಾವು ಜೇನನ್ನ ಡಿವೈಡ್ ಮಾಡುವಂಥದ್ದು ಅಂದರೆ ಪಾಲು ಮಾಡುವಿಕೆ ಅಂತ ಕರಿತೀವಿ. ಪಾಲು ಮಾಡುವಂಥದ್ದು ಆ ಸಂದರ್ಭದಲ್ಲೇ ಮಾಡ್ತೀವಿ. ಮತ್ತು ಜೇನುಕಾಲ, ಜೇನುಕಾಲದಲ್ಲಿ ನಾವು ಅಂದರೆ ಡಿವೈಡನ್ನು ಮಾಡ್ತಾ ಹೋಗಲ್ಲ, ಜೇನು ತುಪ್ಪವನ್ನು ತೆಗಿತೀವಿ.
2: ಗೊತ್ತಾಯ್ತಲ್ಲ ಜೇನುನೊಣಗಳ ಕಾಲ ಹೇಗೇಗಿರುತ್ತೆ, ಯಾಕೆ ಈ ರೀತಿ ಕಾಲಗಳನ್ನ ಡಿವೈಡ್ ಮಾಡ್ಕೊಂಡಿದ್ದಾರೆ ರೈತರು ಅಂತ ಹೇಳಿ ತಿಳ್ಕೊಂಡಿದ್ದೀರಾ. ಸೊ ಹಾಗಾದ್ರೆ ಜೇನುನೊಣಗಳ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ಹಾಗೆ ನಿಮಗೇನಾದ್ರು ಗೊತ್ತಿದೆ ಅಂತಂದ್ರೆ, ನೀವು ಕೂಡ ಜೇನು ಸಾಕಾಣಿಕೆಯನ್ನು ಮಾಡ್ತಾ ಇದ್ದೀರಾ ಅಂತಂದ್ರೆ ನಮ್ಮ ಕೃಷಿಯ ಕಾರ್ಯಕ್ರಮದಲ್ಲಿ ಕೂಡ ಮಾತಾಡಬಹುದು. ನಿಮಗೂ ಕೂಡ ಆಸಕ್ತಿ ಇದ್ರೆ ನಮ್ಮ ಸಂಖ್ಯೆಗೆ ಮೆಸೇಜ್ ಮಾಡಿ. ನಮ್ಮ ಸಂಖ್ಯೆ 9686-269-9680-9627-9. ಈ ಸಂಖ್ಯೆಗೆ ಮೆಸೇಜ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಹಾಡು ನಿಮಗೋಸ್ಕರ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾಡಿ ಪೋನಡ ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.4 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಜೇನು ದಿನದ ಬಗ್ಗೆ ಹೇಳ್ತಾ ಇದ್ದೆ. ವಿಶ್ವ ಜೇನು ದಿನವನ್ನ ಪ್ರತಿ ವರ್ಷ 20ನೇ ತಾರೀಕು ಆಚರಣೆ ಮಾಡ್ತಾರೆ, ಅದು ಕೂಡ ಮೇ ತಿಂಗಳಲ್ಲಿ. ಹಾಗಾದ್ರೆ ಜೇನು ಯಾವ್ಯಾವ ಕಾಲದಲ್ಲಿ ಯಾವ್ಯಾವ ರೀತಿ ಇರುತ್ತೆ, ಮತ್ತೆ ಯಾಕೆ ಕಾಲಗಳನ್ನ ಡಿವೈಡ್ ಆಗಿ ಮಾಡ್ಕೊಳ್ತಾರೆ ರೈತರು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ರಿ. ಹಾಗೀಗ ನಾವು ಜೇನು ನೊಣದ ಗೂಡಿನ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಗೂಡಿನ ವಾತಾವರಣ ಹೇಗಿರಬೇಕಾಗತ್ತೆ ಅಂತ ನಾವು ಯೋಚನೆ ಮಾಡಿದ್ರೆ, ಜೇನುಗೂಡಿನಲ್ಲಿ ವರ್ಷದ ಎಲ್ಲಾ ಕಾಲದಲ್ಲೂ ಕೂಡ 33 ಡಿಗ್ರಿಯಿಂದ 34 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶವನ್ನ ಜೇನು ನೊಣಗಳು ಕಾಪಾಡಿಕೊಳ್ತವೆ. ಜೇನು ನೊಣಗಳು ನೀರನ್ನ ಹುಡುಕಿ ನೀರನ್ನ ಕುಡಿತವೆ. ಜೇನು ಗೂಡಿಗೆ ನೀರನ್ನ ತರುತ್ತೆ, ತಂಪಾದ ವಾತಾವರಣವನ್ನ ಉಂಟು ಮಾಡಿಕೊಳ್ಳುತ್ತೆ. ಜೇನುಗೂಡನ್ನ ಇಂಗ್ಲಿಷ್ನಲ್ಲಿ ಕಾಲೋನಿ ಅಥವಾ ಕುಂ ಎನ್ನುವಂತಹ ಹೆಸರಿನಿಂದ ಕೂಡ ಕರೆದ್ರೆ, ಕನ್ನಡದಲ್ಲಿ ಪ್ರಾದೇಶಿಕ ನುಡಿಗಟ್ಟುಗಳಲ್ಲಿ ಎರಿ, ರಾಡೆ, ರೊಟ್ಟಿ, ಕುಟ್ಟಿ, ಕುಟ್ಟು ಮುಂತಾದ ಹೆಸರುಗಳಿಂದ ಕರೀತಾರೆ. ಹಾಗಾದ್ರೆ ಅಷ್ಟು ಸ್ವೀಟ್ ಸ್ವೀಟ್ ಆಗಿರುವಂತಹ ಜೇನಿನ ಹನಿಯನ್ನು ಕೊಡುವಂತಹ ಜೇನು ನೊಣಗಳು ವಿಷವನ್ನು ಕೂಡ ಇಟ್ಕೊಂಡಿರ್ತಾರೆ. ನೀವು ಕೇಳಿರ್ತೀರಾ, ಜೇನು ನೊಣ ಕಡಿದು ಸಾವು ಅಂತ ಹೇಳಿ. ಸೊ ಜೇನು ನೊಣದ ವಿಷದ ಬಗ್ಗೆನೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಬೇಕಾಗತ್ತೆ. ಏಕಪ್ಪ ಅಂತಂದ್ರೆ, ಜೇನು ಕಚ್ಚಿದಾಗ ಕೊಂಡಿಯಿಂದ ಬಿಡುಗಡೆಯಾಗುವಂತಹ ಜೇನು ನೊಣದ ವಿಷ ಒಂದು ಸಂಕೀರ್ಣ ಸಸಾರಜನಕದಿಂದ ಕೂಡಿದೆ ಅಂತಾನೆ ಹೇಳ್ಬೋದು. ಅದನ್ನ ಮೆಲಿಟಿನ್ ಅಂತ ಹೇಳಿ ಕರೀತಾರೆ.

ಮನುಷ್ಯರ ಕೀಲು ನೋವಿಗೆ ಉಪಶಮನಕಾರಿಯಾಗಿ ಇದನ್ನ ಬಳಸಲಾಗುತ್ತೆ. ಅದು ಉರಿಯೂತ ನಿವಾರಕವಾಗಿ ಕೂಡ ಕಾರ್ಯವನ್ನ ನಿರ್ವಹಿಸುತ್ತೆ ಅಂತ ಹೇಳ್ತಾರೆ. ಸೊ ನೋಡಿ, ಜೇನುನೊಣ ಕಚ್ಚಿದಾಗ ಸಾಯೋದು ಒಂದು ಕಡೆಗಾದ್ರೆ, ಜೇನುನೊಣದ ವಿಷದಿಂದ ಈ ರೀತಿ ಉಪಯೋಗ ಕೂಡ ಇದೆ. ಅದು ಕೂಡ ಮನುಷ್ಯನಿಗೆ ಅವಶ್ಯಕವಾಗಿ ಬೇಕಾಗಿರುವಂತಹ ಔಷಧಗಳಾಗಿ ಸಿಗುತ್ತೆ. ಕೋಶಗಳು ದ್ವಿಗುಣಗೊಳ್ಳೋದನ್ನ ಮೆಲಿಟೈನ್ ತಡೆಯೋದ್ರಿಂದ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಕೂಡ ಬಳಸುವಂತಹ ಪ್ರಯತ್ನಗಳು ನಡೆದಿದ್ದಾವೆ ಅಂತ ಹೇಳಿ ತಜ್ಞರು ಹೇಳ್ತಾರೆ. ಸೊ ನೋಡಿ, ಜೇನುನೊಣದ ಉಪಯೋಗ ಬರೀ ಕೃಷಿ ಭೂಮಿಗಾಗಿರ್ಬೋದು ಅಥವಾ ನಮಗೆ ತಿನ್ನೋದಕ್ಕೆ ಆರೋಗ್ಯಕ್ಕೆ ಹನಿಯ ರೀತಿಯಲ್ಲಿ ಸಿಗುವಂಥದ್ದಾಗಿರ್ಬೋದು ಅಷ್ಟೇ ಅಲ್ಲದೆ ಅದರ ವಿಷ ಕೂಡ ಉಪಯೋಗಕ್ಕೆ ಬರುತ್ತೆ. ಇನ್ನು ಜೇನುತುಪ್ಪದ ದರವನ್ನು ನಾವೇನಾದ್ರೂ ನೋಡ್ತೀವಿ ಅಂತ ಹೋದ್ವಿ ಅಂದರೆ, ಜೇನುತುಪ್ಪಕ್ಕೆ ನಿಗದಿತ ದರ ಇರೋದಿಲ್ಲ. ಅದರ ಗುಣಮಟ್ಟದ ಜೊತೆಗೆ ಯಾವ ಪ್ರಾಂತ್ಯದಲ್ಲಿ ಅದನ್ನು ತಯಾರಿಸಲಾಗಿದೆ ಅನ್ನೋದು ಅದರ ದರವನ್ನು ನಿರ್ಧಾರ ಮಾಡುತ್ತೆ. ಪಶ್ಚಿಮಘಟ್ಟ ಪ್ರದೇಶಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಜೇನುತುಪ್ಪದ ಉತ್ಪಾದನೆ ಇದೆ. ರೈತರು 1 ಕಿಲೋ ಜೇನುತುಪ್ಪವನ್ನು 800 ರಿಂದ 900 ರೂಪಾಯಿಗಳವರೆಗೆ ಆಸುಪಾಸಿನ ದರದಲ್ಲಿ ಮಾರಾಟ ಮಾಡ್ತಾರೆ. ಕೆಲವು ರೈತರು ಜೇನು ಸಾಕಾಣಿಕೆಯಲ್ಲಿ ಲಾಭದಾಯಕವಾದಂತಹ ಉದ್ದಿಮೆದಾರರಾಗಿದ್ದಾರೆ. ನಮ್ಮ ದೇಶ ಜೇನುತುಪ್ಪದ ಉತ್ಪಾದನೆಯಲ್ಲಿ ಜಾಗತಿಕವಾಗಿ 6ನೇ ಸ್ಥಾನದಲ್ಲಿದೆ. ಹಾಗಿದ್ರೆ ಇನ್ನುಳಿದ ದೇಶಗಳು ಯಾವ್ದ್ಯಾವುದು ಅಂತ ಕೇಳಿದ್ರೆ, ಅದು ಅಮೆರಿಕಾ, ಕೆನಡಾ, ಅರಬ್ ದೇಶಗಳು ಮತ್ತಿತರ ದೇಶಗಳಿಗೆ ಜೇನುತುಪ್ಪ ರಫ್ತಾಗತ್ತೆ. ಇನ್ನು ನಮ್ಮ ಪ್ರಸಿದ್ಧ ಜೇನು ವಿಜ್ಞಾನಿಗಳು ಯಾರ್ಯಾರಿದ್ದಾರೆ ಅಂತ ಹೇಳೋದಾದ್ರೆ, ನಮ್ಮ ರಾಜ್ಯದ ಪ್ರಸಿದ್ಧ ಜೇನು ಸಾಕಾಣಿಕೆಯ ವಿಜ್ಞಾನಿಗಳಂತಂದ್ರೆ ಡಾಕ್ಟರ್ GK ವೀರೇಶ್, ಡಾಕ್ಟರ್ NS ಭಟ್, ಡಾಕ್ಟರ್ ಗವಿಗೌಡ, ಡಾಕ್ಟರ್ ಪ್ರಭುಸ್ವಾಮಿ, ಡಾಕ್ಟರ್ VV ಬೆಳವಾಡಿ ಮತ್ತು ಡಾಕ್ಟರ್ KT ವಿಜಯಕುಮಾರ್. ಪ್ರಸ್ತುತ ಡಾಕ್ಟರ್ KT ವಿಜಯಕುಮಾರ್ ಅವರು ಜೇನು ಸಾಕಾಣಿಕೆಯ ಹಲವು ತರಬೇತಿ ಶಿಬಿರಗಳಲ್ಲಿ ತಜ್ಞ ವಿಜ್ಞಾನಿಯಾಗಿ ಭಾಗವಹಿಸಿ ರೈತರಿಗೆ ಉತ್ತೇಜನ ಮತ್ತು ಪ್ರೇರಣೆಯನ್ನು ನೀಡ್ತಾ ಇದ್ದಾರೆ. ಇವರು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ GK VK ಆವರಣದಲ್ಲಿ ಜೇನು ಉತ್ಪಾದನೆ ಮತ್ತು ಮಾರಾಟ ನಡೆಯುತ್ತೆ. ಭಾರತದಲ್ಲಿ ಮೊಟ್ಟ ಮೊದಲಿಗೆ 1996 ಆರಂಭವಾದಂತಹ ಜೇನು ಕೃಷಿ ವಿಭಾಗವಾಗಿದೆ. ಅಖಿಲ ಭಾರತ ಸುಸಂಘಟಿತ ಜೇನುನೊಣ ಮತ್ತು ಪರಾಗಸ್ಪರ್ಶಿಗಳ ಸಂಶೋಧನಾ ಪ್ರಾಯೋಜನೆಯು 2009 ನಡೀತಾ ಇದೆ. ಜೇನು ಕೃಷಿನಲ್ಲಿ ಮಾಸ್ಟರ್ಸ್ ಪದವಿ ವ್ಯಾಸಂಗ ಕೂಡ ಇದೆ ಅಂತಲೇ ಹೇಳ್ಬೋದು. ಹಾಗೇ ತಜ್ಞರು ಕೂಡ ಹೇಳೋದೇನಂತಂದ್ರೆ, ಜೇನು ಸಾಕಾಣಿಕೆ ಅನ್ನೋದು ಒಂದು ಮುಖ್ಯ ಕಸುಬಾಗಿದೆ. ರೈತರು ಜೇನು ಸಾಕಾಣಿಕೆಯನ್ನ ಉಪಕಸುಬಾಗಿ ಕೈಗೊಂಡ್ರೆ ಜೇನುತುಪ್ಪದ ಮಾರಾಟದಿಂದ ತಾವು ಆರ್ಥಿಕವಾಗಿ ಸಬಲರಾಗೋದಲ್ಲದೆ ಊರಿನ ರೈತರ ಬೆಳೆಗಳ ಉತ್ಪಾದನೆಗೆ ಅಧಿಕವಾಗೋದಕ್ಕೆ ಸಹಾಯ ಮಾಡುವಂತದಾಗುತ್ತೆ. ಜೇನು ಸಾಕಾಣಿಕೆಗಾಗಿ ತೋಟಗಾರಿಕೆ ಇಲಾಖೆಯಲ್ಲಿ ಲಭ್ಯ ಇರುವಂತಹ ಸೌಲಭ್ಯಗಳನ್ನ ರೈತರು ಪಡ್ಕೊಳ್ಳಿ ಅಂತ ಹೇಳಿ ತಜ್ಞರು ಕೂಡ ಹೇಳ್ತಾರೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇವತ್ತು ನಾವು ತಿಳಿಸಿದಂತಹ ಇನ್ಫಾರ್ಮೇಶನ್ ಕೂಡ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊಳ್ತಾ, ನಿಮಗೆ ಇವತ್ತಿನ ಕಾರ್ಯಕ್ರಮ ಹೇಗನ್ನಿಸ್ತು ಮೆಸೇಜ್ ಮಾಡಿ ತಿಳಿಸ್ಕೊಡಿ. ನಮ್ಮ ಸಂಖ್ಯೆ 9686092279 ಈ ಸಂಖ್ಯೆ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಇದೇ ರೀತಿಯ ಕೃಷಿ ವಿಚಾರಗಳನ್ನ ತೊಗೊಂಡ್ಬರ್ತೀವಿ. ಕೇಳ್ತಾರಿ ಅಂತ ಹೇಳ್ತಾ ಇಷ್ಟೊತ್ತು ನೀವು ಕೇಳಿದ್ದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನಾನು ಆರ್ಜೆ ಶ್ರೀಧರ್, ಕೇಳ್ತಾರಿ ರೇಡಿಯೋ ಶೋಮೊಗ್ಗ 90.5 ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
4: ಕರಿಮುಡಿ ಎಂಬ ನೀಲಸುಂದರಿ ಮೊನಾರ್ಕ್ ಪಕ್ಷಿ. ಮಲೆನಾಡಿನಲ್ಲಿ ಮುಂಗಾರು ಮಳೆ ಸುರಿಯತೊಡಗಿದರೆ ಒಂದು ಕಾಲಕ್ಕೆ ಸಂಭ್ರಮದ ಚಟುವಟಿಕೆಗಳು ಶುರುವಾಗುತ್ತಿದ್ದವು. ರೈತರಲ್ಲಿ ಚುರುಕು ಉತ್ಸಾಹ ಉಕ್ಕುತ್ತಿದ್ದವು. ಮಳೆ ನಿಧಾನವಾಗಿ ಸುರಿಯುತ್ತಾ ರಭಸ ಹೆಚ್ಚಿಸಿಕೊಳ್ಳುತ್ತಿತ್ತು. ನೆರೆಹಾವಳಿ, ಪ್ರವಾಹ, ಬಿರುಗಾಳಿ ಯಾವಾಗಲೂ ಒಮ್ಮೆ ತಲೆದೋರುತ್ತಿದ್ದವು. ಕಳೆದ 4-5 ವರ್ಷಗಳಲ್ಲಿ ಮಳೆ ಬಿರುಗಾಳಿಯ ಜೊತೆಗೆ ಸೇರಿಕೊಂಡು ಅಪಾರ ಹಾನಿ ಉಂಟಾಗುತ್ತಿದೆ. ಬೀಳುವ ಮಳೆಗೂ ಪಕ್ಷಿಲೋಕಕ್ಕೂ ಎಲ್ಲಿಲ್ಲದ ನಂಟು. ಈಗ ನಾನು ಹೇಳ ಹೊರಟಿರುವುದು ರಾಜಹಕ್ಕಿಯ ಬಗ್ಗೆ. ರಾಜಹಕ್ಕಿ ಮತ್ತು ರಾಜಹಂಸ ಪಕ್ಷಿ ಇವು ಬೇರೆ ಬೇರೆ. ರಾಜಹಕ್ಕಿಗೆ ಮತ್ತೊಂದು ಹೆಸರು ಮೊನಾರ್ಕ್. ಕಡುನೀಲಿ ಬಣ್ಣದ ಈ ಪಕ್ಷಿಗೆ ಕಪ್ಪು ಮಣಿ, ಕರಿಮುಡಿಯ ಪಕ್ಷಿ, ನೀಲಸುಂದರಿ ಹಾಗೂ ಇಂಗ್ಲಿಷ್ನಲ್ಲಿ ಬ್ಲ್ಯಾಕ್ ನೇಪ್ಡ್ ಮೊನಾರ್ಕ್, ಫ್ಲೈ ಕ್ಯಾಚರ್ ಎಂದು ಕರೆಯುತ್ತಾರೆ. ಟೋಮ್ ಟಾಯ್ ಎಂದು ಸದ್ದು ಮಾಡುವ ಈ ಪಕ್ಷಿ ಅತ್ಯಂತ ಸುಂದರವಾದದು. ಇದಕ್ಕೆ ನೆತ್ತಿಯ ಮೇಲೊಂದು ವರ್ತುಳಾಕಾರದ ಕಪ್ಪು ಟೋಪಿ ಇದೆ. ಈ ಟೊಪ್ಪಿಗೆ ಮುಖದಲ್ಲಿ ನಾವು ನೋಡುವಂಥ ಒಂದು ಕಿರೀಟವನ್ನು ಭಾವಿಸಿಕೊಳ್ಳಬಹುದು. ರಾಜಪಕ್ಷಿ ಎಂದ ಮೇಲೆ ಕೊರಳಿಗೊಂದು ಮುತ್ತಿನ ಹಾರ ಇರಲೇಬೇಕು. ಈ ರಾಜಪಕ್ಷಿಗೂ ಕೂಡ ಒಂದು ಕೊರಳಿನ ಸರ ಇದೆ, ಅದು ಕೂಡ ಕೊರಳ ಸುತ್ತ ಸುತ್ತಿಕೊಂಡಿದೆ. ಗುಬ್ಬಚ್ಚಿಗಿಂತ ತುಸು ದೊಡ್ಡದ ಗಾತ್ರದ ಈ ಪಕ್ಷಿ ನೀಲಿ ಬಣ್ಣದ್ದು. ಹೊಟ್ಟೆ ಮತ್ತು ಬಾಲ ಮಾತ್ರ ಬೂದು ಬಣ್ಣದಲ್ಲಿರುತ್ತವೆ. ನೆತ್ತಿ ಮಾತ್ರ ಕಪ್ಪು, ಮುಡಿ ಕಟ್ಟಿದಂತೆ, ಟೋಪಿ ಹಾಕಿದಂತೆ, ಕಿರೀಟ ಧರಿಸಿದಂತೆ ಕಾಣುತ್ತದೆ. ಇವೆಲ್ಲ ಆಕರ್ಷಕ ಲಕ್ಷಣಗಳು ಗಂಡಿಗೆ ಮಾತ್ರ ಮೀಸಲು. ಹೆಣ್ಣು ಪಕ್ಷಿಯ ಮೈಬಣ್ಣ ತಿಳಿ ನೀಲಿ ಹಾಗೂ ಅದಕ್ಕೆ ನೆತ್ತಿಯ ಮೇಲೆ ಕಪ್ಪು ಟೋಪಿ, ಕಿರೀಟ ಯಾವುದೂ ಇರುವುದಿಲ್ಲ. ಹೆಸರಿಗೆ ರಾಜಪಕ್ಷಿ ಮೊನಾರ್ಕ್ ಎಂದು ಕರೆದರೂ ಕೂಡ ಆ ಪಕ್ಷಿ ಕಷ್ಟದ ಬದುಕನ್ನು ಮಳೆಗಾಲದಲ್ಲಿ ಕಳೆಯುತ್ತದೆ. ಭಾರೀ ಮಳೆ, ಬಿರುಗಾಳಿಯ ಸಂದರ್ಭದಲ್ಲಿಯೇ ಅದು ತನ್ನ ಸಂತಾನಾಭಿವೃದ್ಧಿಯನ್ನು ಆರಂಭಿಸುತ್ತದೆ. ನೆಲದಿಂದ 8-10 ಅಡಿ ಎತ್ತರದಲ್ಲಿ ಈ ಪಕ್ಷಿ ಬಟ್ಟಲಿನಾಕಾರದ ಗೂಡು ನಿರ್ಮಿಸುತ್ತದೆ. ಮರಗಳ ಕೌಲಿನಲ್ಲಿ ಇದರ ಗೂಡು ನಿರ್ಮಾಣವಾಗುತ್ತದೆ. ಗೂಡು ನಿರ್ಮಾಣದಲ್ಲಿ ಹೆಣ್ಣು ಪಕ್ಷಿ ಹೆಚ್ಚು ಆಸಕ್ತಿ ವಹಿಸುತ್ತದೆ. ಹೆಣ್ಣು ಪಕ್ಷಿ ವಾರಗಟ್ಟಲೆ ಹಾರಾಟ ನಡೆಸಿ ದಾರ, ನೂಲು, ಶಿಲೀಂಧ್ರ, ಜೇಡರ ಬಲೆಯನ್ನು ಎಲ್ಲಿಂದಲೂ ಹೆಕ್ಕಿ ತಂದು ಮರದ ಕವಲಿನ ನಡುವೆ ಬಿಗಿ ಬಂಧನದ ಗೂಡು ನಿರ್ಮಿಸುತ್ತದೆ. ಹುಟ್ಟುವ ಮರಿ ಹಕ್ಕಿಗಳಿಗೆ ಹೊರಗಿನ ಯಾವುದೇ ಸೋಂಕು ತಗಲಬಾರದೆಂದು ಹೆಣ್ಣು ಹಕ್ಕಿ ಜಾಗರೂಕವಾಗಿ ಗೂಡು ನಿರ್ಮಿಸಿ ಸಂಸಾರ ಹೂಡುತ್ತದೆ. ಬೆಚ್ಚಗಿನ ಗೂಡಿನಲ್ಲಿ ಗಂಡು ಹೆಣ್ಣು ಕೂಡಿ ಸಲ್ಲಾಪ ನಡೆಸುತ್ತವೆ. ಅದರ ಪರಿಣಾಮವಾಗಿ ಹೆಣ್ಣು ಹಕ್ಕಿ 2 ಅಥವಾ 3 ಮೊಟ್ಟೆಗಳನ್ನಿಡುತ್ತದೆ. ಮೊಟ್ಟೆಗಳಿಗೆ ಗಂಡು ಹೆಣ್ಣು ಒಟ್ಟಿಗೆ ಸೇರಿ ಸರದಿಯಲ್ಲಿ ಕಾವು ಕೊಡುತ್ತವೆ. ಆಹಾರ ತರಲು ಗಂಡು ಹೆಣ್ಣು ಹಕ್ಕಿಗಳಿಗೆ ಹೊರಗೆ ಹೋಗಲು ಅವಕಾಶವಾಗುತ್ತದೆ. 12 ದಿನಗಳಿಗೆ ಮೊಟ್ಟೆಗಳು ನಕ್ಷತ್ರದ ಆಕಾರದಲ್ಲಿ ಬಿರಿಬಿಟ್ಟು ಮರಿಗಳು ಹೊರಬರುತ್ತವೆ. ಹಸಿದ ಮರಿಗಳಿಗೆ ತಂದೆ ತಾಯಿಗಳು ಗುಟುಕು ನೀಡಿ ಪೋಷಿಸುತ್ತವೆ. ವಿಶೇಷವೆಂದರೆ ಕೋಟೆಯಂತಹ ಸುಭದ್ರ ಗೂಡಿನೊಳಗೆ ಮರಿಗಳು ಮಲವಿಸರ್ಜನೆ ಮಾಡುತ್ತವೆ. ಆ ಹಿಕ್ಕೆಗಳನ್ನು ತಂದೆ ತಾಯಿ ಹಕ್ಕಿಗಳು ಗೂಡಿನಿಂದ ಹೊರಹಾಕಿ ಸ್ವಚ್ಛಗೊಳಿಸುತ್ತವೆ. ಇಂಥ ತಂದೆ ತಾಯಿ ಪಕ್ಷಿಗಳು ಮನುಷ್ಯರ ಲೋಕದಲ್ಲಿ ಇರಲಿಕ್ಕಿಲ್ಲ. ಮಳೆ ಬಂದರೆ ಮಾತ್ರ ಮರಿಗಳಿಗೆ ಬಹಳ ಚಳಿ ಆವರಿಸುತ್ತದೆ. ಆಗ ತಂದೆ ತಾಯಿ ತಮ್ಮ ರೆಕ್ಕೆಗಳನ್ನು ಬಿಚ್ಚಿ ಅಗಲಿಸಿ ಅದರೊಳಗೆ ಮರಿಗಳಿಗೆ ಛತ್ರಿಯಂತೆ ಹಿಡಿದು ಆಸರೆ ನೀಡುತ್ತವೆ. ಮುಂಗಾರು ಮಳೆಗಾಲದಲ್ಲಿ ಗಾಳಿ ಮಳೆ ಶೀತ ಎದುರಿಸಿ ಮರಿಗಳು ಬಲಿಯುತ್ತವೆ. ಆಗ ಮರಿಗಳು ಸ್ವತಂತ್ರವಾಗಿ ಗೂಡು ಬಿಟ್ಟು ಹೊರಹಾರುತ್ತವೆ. ಹುಟ್ಟಿದ ಮರಿಗಳಿಗೆ 8 ದಿನಗಳಲ್ಲಿ ರೆಕ್ಕೆಗಳು ಬಲಿಯುತ್ತವೆ. ಮರಿ ಸಂತಾನಕ್ಕಾಗಿ ಅದರ ಬೆಳವಣಿಗೆ ಆರೋಗ್ಯ ಕಾಪಾಡಲು ರಾಜಹಕ್ಕಿ ತಂದೆ ತಾಯಿ ಗೂಡನ್ನು ಸ್ವಚ್ಛಗೊಳಿಸುವುದು ಅತ್ಯಂತ ಅಪರೂಪದ ಸಂಗತಿ. ಗೂಡಿನ ಸ್ವಚ್ಛತೆಯೇ ಮರಿಗಳನ್ನು ತಿನ್ನಲು ಗೂಡಿಗೆ ಬರುವ ಶತ್ರುಗಳಿಗೆ ದೂರ ಇರಿಸಲು ಸಹಾಯಕವಾಗುತ್ತವೆ. ವೈರಿಗಳು ಸಾಮಾನ್ಯವಾಗಿ ವಾಸನೆ ಗ್ರಹಿಸಿ ಗೂಡಿಗೆ ಬರುತ್ತವೆ. ಹಲವಾರು ಬಾರಿ ಗೂಡಿನ ಸ್ವಚ್ಛತೆ ಮಾಡುವ ತಂದೆ ತಾಯಿಗಳ ವಂಶಾಭಿವೃದ್ಧಿ ಅಂದರೆ ಏನು ಎಂಬುದನ್ನು ಮೊನರ್ ಪಕ್ಷಿಯ ಜೈವಿಕ ಗಡಿಯಾರ ನೋಡಿ ತಿಳಿಯಬೇಕು. ಭದ್ರಕೋಟೆಯಂಥ ಗೂಡಿನ ನಿರ್ಮಾಣ ಕೂಡ ಈ ಪಕ್ಷಿಯ ಮತ್ತೊಂದು ವೈಶಿಷ್ಟ್ಯ. ಸಾಮಾನ್ಯವಾಗಿ ಮೊನರ್ ಪಕ್ಷಿಗಳು ಮಳೆಗಾಲದ ಮೇ ತಿಂಗಳಿನಿಂದ ಜುಲೈ ತಿಂಗಳಿನವರೆಗೆ ಸಂತಾನ ಅಭಿವೃದ್ಧಿ ಮಾಡುತ್ತವೆ. ಸಂಸಾರ ಹೂಡಲು ಸಜ್ಜಾಗುತ್ತವೆ. ಇಂಥ ಪಕ್ಷಿಗಳ ಸಂಭ್ರಮ ಅತ್ಯಂತ ಕುತೂಹಲಕಾರಿಯಾದದು. ಇಂಥ ಮೊನಾರ್ಕ್ ಪಕ್ಷಿಗಳನ್ನು ನಾನು ದಾಂಡೇಲಿಯ ಕಾಡಿನ ಓಲ್ಡ್ ಮ್ಯಾಗ್ಜಿನ್ ಹೌಸಿನಲ್ಲಿ ನೋಡಿ ಸಂಭ್ರಮಿಸಿದ್ದೇನೆ. ಅವುಗಳ ಗೂಡನ್ನು ನೋಡಿದ್ದೇನೆ. ಅವುಗಳ ವಂಶಾಭಿವೃದ್ಧಿಯನ್ನು ಕೂಡ ಕಂಡಿದ್ದೇನೆ. ಹಾಗಾಗಿ ಈ ಮೊನಾರ್ಕ್ ಪಕ್ಷಿಯ ಬದುಕು ನನಗೆ ಅತ್ಯಂತ ರೋಚಕ ಎನಿಸಿದೆ.
3: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರವರಿಗೆ ಧನ್ಯವಾದಗಳು.

0: ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
3: ಕಲಾಭಿಮಾನಿಗಳೇ, ಕಲಾ ಬಂಧುಗಳೇ, ಕಲಾ ರಸಿಕರೇ, ಕಲಾ ಪ್ರೇಕ್ಷಕರೇ, ಇಂದು ಇದೇ ಒಳಾಂಗಣ ಗಡಗದಲ್ಲಿ ಇನ್ನು ಕೆಲವೇ ಕ್ಷಣದಲ್ಲಿ ಅದ್ದೂರಿಯಾದ ಗಾನ ಭಜಾನ ಕೇಳಲು ಮರೆಯದಿರಿ. ಮರೆತು ನಿರಾಶರಾಗದಿರಿ, ಕೊರಗದಿರಿ, ಕೊರಗಿ ಸೊರಗದಿರಿ, ಸೊರಗಿ ಅಲ್ಲೇ ಹೊರಗದಿರಿ.
4: ಬಾಸೋ,
5: ಏ ಬಾರ್ಸೋ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಎಂಟಾಣಿ ಜೇಬಲ್ ಇಟ್ಕೊಂಡು ನಾಕಾಣಿ ಆಟ ಆಡೋ 10 ಪೈಸೆ ಜನದ ಹತ್ರ 5 ಪೈಸದ ಪ್ರೀತಿನ ಎಕ್ಸ್ಪೆಕ್ಟ್ ಮಾಡಬಾರ್ದಂತೆ. ನಾನು ಮಾಡೋಣ ಅನ್ಕೊಂಡಿದ್ದೀನಿ, ನೀವೇನು ಹೇಳ್ತೀರಾ? ಆ

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ. ಬನ್ನಿ, ಅವ

0: ಅವಕಾಶ ಪಡೆದುಕೊಳ್ಳಿ.
1: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ ಮನೆಯವ್ರಿಗೊಂದ್ ಸ್ವೀಟ್ ಮಾಡ್ಕೊಟ್ಟಿದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಆರ್ಡರ್ ಆರ್ಡರ್
1: ಸಾಹೇಬರಿಗೆ ಒಂದು ಬೆಳೆ ಮಸಾಲೆ ಆರ್ಡರ್
0: ಆರ್ಡರ್.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹಂಗೆ ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗ್ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ಮ ಮನೆ ಮೋರಿನಾಗ್ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡ್ ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಉಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹಂಗೆ ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನೋ?
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂಗಾರೆ.
1: ಏನು ಏನ್ ವಿಷಯ ಅಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದ್ ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ನಾಟಕವನ್ನು ಕೇಳಲಿದ್ದೀರಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಪ್ರಸಾರವಾಗಲಿದೆ ಹಾಸ್ಯ ಲಹರಿ. ಹಾಸ್ಯ ಪ್ರವೀಣ ಆಕಾಶವಾಣಿ ಕಲಾವಿದರಾದ ಶ್ರೀ ಸೋಮಶೇಖರ ಜಾಡರವರ ಬೂದಿ ಬಸಪ್ಪ. ಕಥೆ ಸಂಭಾಷಣೆ ನಿರ್ದೇಶನ ಸೋಮಶೇಖರ ಜಾಡರ. ಈಗ ಕೇಳಲಿದ್ದೀರಿ ಹಾಸ್ಯ ಲಹರಿ.

ಹಾಸ್ಯ ಪ್ರವೀಣ ಆಕಾಶವಾಣಿ ಕಲಾವಿದ ಶ್ರೀ ಸೋಮಶೇಖರ್ ಜಾಡರ್ ಅವರ ಹಾಸ್ಯ ಲಹರಿ ಬೂದಿ ಬಸಪ್ಪ. ನಮಸ್ಕಾರ ರೀ, ನಾನು ಆಕಾಶವಾಣಿ ಸೋಮಣ್ಣ. ನಾ ಈಗ ಬೂದಿ ಬಸಪ್ಪನ ಬಗ್ಗೆ ಕಥೆ ಹೇಳ್ತೇನೆ. ನಮ್ಮ ಬಸಪ್ಪಗ ಬೂದಿ ಬಸಪ್ಪ ಅಂತ ಹೆಸರು ಹೆಂಗ್ ಬಂತು ಹೇಳ್ತೇನೆ ಕೇಳು. ನಮ್ಮ ಬಸಪ್ಪನ ಮನಿದೇವರು ಸುಡುಗಾಡು ಸಿದ್ದೇಶ್ವರ, ಸ್ಮಶಾನ ರುದ್ರೇಶ್ವರ. ಅವ ಮಾಡು ದಂಧೆ ಏನಿತ್ತು ಅಂದ್ರ, ಅವ ಒಂದು ಅಂಗಡಿ ಇಟ್ಟಿದ್ರಿ. ಎಂಥ ಅಂಗಡಿ ಅಂತೀರಿ? ಅಂತಿಂಥ ಕಿರಾಣಿ ಅಂಗಡಿ, ಬಟ್ಟೆ ಅಂಗಡಿ, ಬೀಡಿ ಅಂಗಡಿ ಅಲ್ರಿ. ಇವ ಸತ್ತಾಗ ಹೆಣ ಹೊರಾಕ ಯಾವ್ಯಾವ ಸಾಮಾನು ಬೇಕು ಅಂಥ ಸಾಮಾನಿನ ಅಂಗಡಿ ಅಂದ್ರ, ಬಂಬು, ಬಿದಿರು, ದಂಟು, ಕಾತಿ, ಇಬತ್ತಿ ಉಂಡಿ, ಉದಿನಕಡ್ಡಿ, ನೀಲಗಿರಿ ಎಣ್ಣೆ, ಚಾಪಿ, ಬಿಳೆ ಅರಿವಿ, ಗಡಿಗಿ, ಬರೇ ಇಂಥ ಹೆಣ ಹೊರಾಕ ಬೇಕಾಗೋ ಸಾಮಾನ ಇಟ್ಟಿದ್ರಿ. ಅದಕ್ಕೆ ಇವಂಗ ಊರಾಗೆಲ್ಲರೂ ಬೂದಿ ಬಸಪ್ಪ, ಬೂದಿ ಬಸಪ್ಪ, ಬೂದಿ ಬಸಪ್ಪ ಅಂತಿದ್ರು. ಬರೇ ಅಂಗಡಿ ಇಷ್ಟ ಅಲ್ರಿ, ನಾವೆಲ್ಲ ಪಂಚಾಂಗ ನೋಡೋದು ಎದಕ್ರಿ? ಶುಭ ದಿನ, ಶುಭಯೋಗ ಯಾವಾಗ ಐತಿ ಅಂತ. ಹೌದಲ್ರಿ, ಆದ್ರೆ ಇವ ಹಂಗಲ್ರಿ ನಮ್ಮ ಬಸಪ್ಪ. ಪಂಚಾಂಗದಾಗ ಕೆಟ್ಟ ದಿನ ಎಂದೈತಿ, ಯಮಗಂಡ ಕಾಲ ಎಂದೈತಿ, ರಾಹುಕಾಲ ಯಾವಾಗ ಐತಿ, ಯಾವ ಹೊತ್ತಿನಾಗ ಜನ ಹೆಚ್ಚಿಗೆ ಸಾಯು ಯೋಗ ಐತಿ ಅಂತ ಬರೇ ಜನ ಸಾಯು ನಕ್ಷತ್ರನ ನೋಡವ. ಯಾಕಂದ್ರ ಹೆಚ್ಚೆಚ್ಚು ಜನ ಸತ್ರ ಇವನ ಅಂಗಡಿಯಾಗ ಹೆಚ್ಚೆಚ್ಚು ವ್ಯಾಪಾರ ಆಕತ್ ನೋಡ್ರಿ. ಅದಕ್ಕ ಅಕಸ್ಮಾತ್ ಸರ್ಕಾರಿ ಆಸ್ಪತ್ರೆಗೆ ಯಾರ ಸೇರ್ಯಾರ ಅಂದ್ರ ಸಾಕ್ರಿ, ಇವಂಗ ಬಹಳ ಖುಷಿ. ಅಂತ ಮನುಷ್ಯರ ಮೇಲೆ ಕಣ್ಣಿಟ್ಟ ಬಿಡವ. ಯಾಕಂದ್ರ ಸರ್ಕಾರಿ ಆಸ್ಪತ್ರೆ ಸೇರಿದವರು ವಾಪಸ್ ಜೀವಂತ ಬರುದಿಲ್ಲ, ಹೆಣ ಹಾಗೆ ಬರ್ತಾರ ಅನ್ನೋ ನಂಬಿಕೆ ಇವಂದು. ಪೇಪರ್ನಾಗ ಬರೇ ಯಾರು ಸತ್ತಾರ, ಎಲ್ಲಿ ಆಕ್ಸಿಡೆಂಟ್ ಆಗೈತಿ ಇದನ್ನ ನೋಡವ್ರಿ. ಹೆಣದ ಮುಂದೆ ಹಲಗಿ ಬಾರಿಸೋರು ಇರ್ತಾರ ನೋಡ್ರಿ, ಹಲಗಿ ಬಾರಿಸೋರು.

ಇಷ್ಟ ಅಲ್ರಿ. ಇನ್ನೊಂದ್ ಸುದ್ದಿ ಏನಪ್ಪಾ ಅಂದ್ರ, ಎಲ್ಲಾ ಅಂಗಡಿಯವರು ಮುಂಜಾನೆ ಎದ್ದ ಕೂಡ ಸುಪ್ರಭಾತ ಹಚ್ಚಿದ್ರ ಈ ಮಗ ಬಸಪ್ಪ ಬೆಳಗ್ಗೆ ಬೆಳಗ್ಗೆನ ಆ ದಿಲ್ಲಿ ಸೆಟ್ನಾಗ ಆ ಟೇಪ್ ರೆಕಾರ್ಡ್ರು ಸರಿ ಇರ್ಲಿಲ್ಲ, ಅದ್ರಾಗ ಶುರು ಮಾಡವ್ರಿ. ಈ ದೇಹದಿಂದ ದೂರವಾದ ಏಕೆ ಆತ್ಮನೆ ಈ ಸಾವು ನ್ಯಾಯವೇ ಅಂತ ಅನ್ನೋ ಕ್ಯಾಸೆಟ್ ಹಾಕ್ತಿದ್ದ ಮಗ. ಇಷ್ಟ ಅಲ್ರಿ, ಜನರ ಮುಂದ ಊರಾಗ ವೀರಪ್ಪನ್ನು ನನ್ನ ಸ್ವಾದರ ಮಾವ ಅಂತ ಹೇಳ್ತಿದ್ದ. LTTEದವರು ನನ್ನ ದೊಡ್ಡಪ್ಪನ ಮಕ್ಕಳು, ನಕ್ಸಲೈಟ್ರು ನನ್ನ ಕಕ್ಕನ ಮಕ್ಕಳು, ಪಂಜಾಬ ಕಾಶ್ಮೀರದ ಭಯೋತ್ಪಾದಕರು ನನ್ನ ಅಗದಿ ಸಂಬಂಧಿಕರು ಅಂತ ಹೇಳ್ತಿದ್ದ. ಯಾಕಂದ್ರೆ ಇವರೆಲ್ಲ ಬರೀ ಜನರನ್ನ ಕೊಲ್ಲೋ ಜನ ನೋಡ್ರಿ, ಜನ ಸತ್ತಷ್ಟು ಈ ಬಸಪ್ಪಗೆ ಲಾಭ. ಬಸಪ್ಪ ಭಾರಿ ಭಾರಿ ಮಟ್ಟದಾಗ ಸಂಬಂಧ ಇಟ್ಕೊಂಡಿದ್ರ ಅನ್ರಲ್ರ, ಎಂತೆಂಥವ್ರಿಗೆ ಅಂದ್ರೆ ಪೊಲೀಸರು, ಡಾಕ್ಟರು, ಡ್ರೈವರು ಇಂಥವ್ರು ಕುಟಾಗ ಭಾಳ ಚಲೋ ಸಂಬಂಧ ಇತ್ರಿ. ಯಾಕಂದ್ರೆ ಪೊಲೀಸರು ಲಾಕಾಪ್ನಾಗ ಹೊಡೆದು ಆರೋಪಿನ ಕೊಂದ್ರ ಇಷ್ಟು ಕಮಿಷನ್ನು, ಡಾಕ್ಟ್ರು ಯಾಕಂದ್ರೆ ಆಸ್ಪತ್ರೆ ಒಳಗೆ ಬಂದು ಪೇಷಂಟನ್ನು ಕೊಂದ್ರ ಇಷ್ಟು ಕಮಿಷನ್ನು, ಡ್ರೈವರ್ ಯಾಕಂದ್ರೆ ಆಕ್ಸಿಡೆಂಟ್ ಮಾಡಿ ಕೊಂದ್ರೆ ಇಷ್ಟು ಕಮಿಷನ್ನು ಅಂತ ಕಮಿಷನ್ ಮೇಲೆ ಕೆಲಸ ನಡೆಸಿದ್ದ. ಆದರೂ ಇವನ ಅಂಗಡಿಗೆ ಗಿರಾಕಿ ಬರ್ತಿದ್ದಿಲ್ಲ ಅನ್ರಲ್ಲ, ಕಡೀಗೆ ಲಾಸ್ ಆಗಿ ಅಂಗಡಿ ಮುಚ್ಚೋ ದಿನ ಬಂದೇ ಬಿಡ್ತು. ಅಂಗಡಿ ಮುಚ್ಚಿ ಕೆಲಸ ಇಲ್ದಾನ ಪಿರಿ ಪಿರಿ ಪಿರಿ ತಿರುಗಾಕ ಹತ್ತಿದ. ಒಂದು ವಿಚಾರ ಮಾಡಿದ, ವರದಕ್ಷಿಣೆ ತಗೊಂಡು ರೊಕ್ಕ ಗಳಿಸಿಬಿಟ್ರಾತು ಅಂತ. ಒಮ್ಮೆ ತನ್ನ ಗೆಳೆಯನ ಜೊತೆಗೆ ಹೆಣ್ಣು ನೋಡಾಕಂತ ಒಬ್ಬರು ಮನೆಗೆ ಹೋಗ್ತಾನೆ. ಆವಾಗ ಆ ಹುಡುಗಿಯರ ಅಪ್ಪ ಅಂಗಡಿಯನ್ನು ಸಾಮಾನಿಗೆ ಬೆಲೆ ಕಟ್ಟಿದಂಗೆ ಬಡ ಬಡ ಬಡ ಬಡ ಹೇಳಿಬಿಟ್ಟ. ಸಣ್ಣ ಹುಡುಗಿನ ಮಾಡ್ಕೊಂಡ್ರೆ 25,000, ನಡುವಿನ ಹುಡುಗಿನ ಮಾಡ್ಕೊಂಡ್ರೆ 50,000, ಹಿರೇ ಹುಡುಗಿನ ಮಾಡ್ಕೊಂಡ್ರೆ 100,000 ವರದಕ್ಷಿಣೆ ಕೊಡ್ತೀನಿ ಅಂತ ಹೇಳಿದ. ಹಿರೇ ಹುಡುಗಿ ಭಾಳ ಚಂದ ಇದ್ಲು, ಆದರೂ ಆಕೆಗೆ ಜಾಸ್ತಿ ಯಾಕೆ ವರದಕ್ಷಿಣೆ ಅಂತ ಅನ್ಕೊಂಡು ಈ ನಮೂನಿ ಯಾಕೆ ಅಂತ ಬಸಪ್ಪ ಕೇಳಿದ್ದಕ್ಕೆ, ನೋಡ್ರಿಪ್ಪ ಸಣ್ಣ ಹುಡುಗಿ ಕುಂಟಿ ಅದಕ್ಕೆ ಆಕೆಗೆ 25,000, ನಡುವಿನ ಹುಡುಗಿ ಕುರುಡಿ ಅದಕ್ಕೆ 50,000 ಅಂತ ಅಂದ. ಅಲ್ರಿ ಮತ್ತೆ ಈಕಿನ ಕುಂಟಿ ಈಕಿ ಕುರುಡಿ ಇದ್ರೂ ಅವರಿಗೆ ಕಡಿಮೆ ವರದಕ್ಷಿಣೆ, ಹಿರೇ ಮಗಳು ಎಷ್ಟು ಚಂದದಾಳಲ್ರಿ ಆಕೆಗೆ ಯಾಕೆ ಹೆಚ್ಚಿಗೆ ವರದಕ್ಷಿಣೆ ಅಂತ ಕೇಳಿದ. ಅವ ಹೇಳ್ತಾನ, ಹಿರೇ ಹುಡುಗಿ ಸ್ವಲ್ಪ ಹೊಟ್ಟಿಲೆ ಅದಾಳ್ರಿ ಅದಕ್ಕೆ 100,000 ಅಂತ ಹೇಳಿದ. ಇವ ಸ್ವಲ್ಪ ಅಂದ್ರೆ ಎಷ್ಟು ರೀ ಅಂತ ಕೇಳಿದ್ದಕ್ಕೆ, ಬರೇ 3 ತಿಂಗಳು ಹೊಟ್ಟಿಲೆ ಅದಾಳ್ರಿ ಅಂತ ಹೇಳಿದ. ಅಲ್ಲ ಇವನ ಅನಾಹುತ ಆಗೈತಿಲ್ಲ ಯಪ್ಪ ಅಂತ ಹೊರಗೆ ಬಂದ. ಅವಾಗ ಬಸಪ್ಪನ ಗೆಳೆಯ ಹೇಳ್ತಾನ, ಲೇ ಬಸಪ್ಪ ನೀ ಮಾಡ್ಕೊಂಡ್ರೆ ಹಿರೇ ಹುಡುಗಿನೇ ಮಾಡ್ಕೊಯೇನಪ್ಪ ಅಂತಂದಿದ್ದಕ್ಕೆ ಬಸಪ್ಪ, ಏಯ್ ಯಾಕಲಿ ನೀನು ತೆಲಿಗಿಲಿ ಕೆಟ್ಟೈತೇನ ಅಂತಂದ. ಆವಾಗ ಅವನ ಗೆಳೆಯ ಹೇಳಿದ, ಅಲ್ಲಪ್ಪ ನೀನು ಹಿರೇ ಹುಡುಗಿನ ಮಾಡ್ಕೊಂಡ್ರೆ ಹೆಚ್ಚಿಗೆ ವರದಕ್ಷಿಣೆ ಸಿಗುವುದಷ್ಟ ಅಲ್ಲ, ನಿನಗೆ ಏನೂ ತ್ರಾಸು ಇಲ್ಲದ ರೆಡಿಮೇಡ್ ಮಕ್ಕಳು ಸಿಗ್ತಾವೇನಪ್ಪ, ಮತ್ತೆ ಇದು ಲಾಭ ಅಲ್ಲೇನಲ್ಲಿ ಅಂತ ಹೇಳಿದ್ದಕ್ಕೆ ಅವನು ಬೈದು ಬಸಪ್ಪ ಮನೆಗೆ ಬಂದ. ಹೊಟ್ಟಿ ಉಪಜೀವನಕ್ಕೆ ಮತ್ತೊಂದು ಕಳ್ಳದಾರಿ ಹುಡುಕಿದ ನಮ್ಮ ಬೂದಿ ಬಸಪ್ಪ. ಏನಂದ್ರೆ ಕೆಲವೊಂದು ಗುಳಿಗಿ ಹೆಸರು ತಿಳ್ಕೊಂಡು ಬೇರೆ ಊರಿಗೆ ಹೋಗಿ ಕಳ್ಳ ಡಾಕ್ಟರ್ ಆದ. ಆದರೂ ಈ ದಂಧೆ ಭಾಳ ದಿನ ನಡೀಲಿಲ್ಲರಿ, ಯಾಕಂದ್ರೆ ಕ್ರೋಸಿನ್ ಅನ್ನೋ ಬದಲಿ ಕೆರೋಸಿನ್ ತಗೊಳ್ರಿ ಅಂತಿದ್ದ, ಡಾಲ್ಪರ್ ಅನ್ನೋ ಬದಲಿ ದೋ ಲೋಪರ್ ಅಂತಿದ್ದ, ನವಲ್ಜಿನ್ ಅನ್ನೋ ಬದಲಿ ನೋವಾ ಜಿನ್ ತಗೊಳ್ರಿ ಅಂತಿದ್ದ. ಒಮ್ಮೆ ಏನಾಯ್ತು ಅಂದ್ರೆ ಒಬ್ಬ ಹೆಣ್ಮಗಳು ಇವನ ಹತ್ರ ಬಂದಿದ್ಲು, ಆಕಿನ ಚೆಕ್ ಮಾಡಿ ಬೋರ್ ನೀರು ತುಂಬಿದ ಇಂಜೆಕ್ಷನ್ ಮಾಡಿ ಸಾರಿ ಡೌನ್ ಅಂದ. ಆಕಿ ಏನ್ರಿ ಅಂತ ಕೇಳಿದ್ಲು, ಅವ ಮತ್ತೆ ಸಾರಿ ಡೌನ್ ಅಂದ. ಆಕಿ ಬಸಪ್ಪನ ಕಪಾಳಕ್ಕೆ ಚಟಾರ್ ಅಂತ ಹೊಡೆದ, ಯಾಕಲ ಭಾಡ್ಯ ನನಗ ಸಾರಿ ಡೌನ್ ಅಂತೀಯ ಅಂತ ಸಿಟ್ಟಿನಿಂದ ಕೇಳಿದ್ಲು. ಪಾಪ ನಮ್ಮ ಬೂದಿ ಬಸಪ್ಪ ಸಾರಿ ಡಾನ್ ಗುಳಿಗಿ ಅಂತ ಹೇಳು ಬದಲು ಸಾರಿ ಡೌನ್ ಅಂತ ಹೇಳಿ ಕಪಾಳಕ್ಕೆ ಹೊಡೆದ ತಿಂದು ಡಾಕ್ಟರ್ಗೆ ತಂದೆ ಬಂದ್ ಮಾಡಿದ್ದ. ಒಂದು ದಿನ ಬಸಪ್ಪಗ ಒಬ್ರು ಕೇಳಿದ್ರು, ಬಸಪ್ಪ ನೀನು ಬೆಂಗಳೂರು ನೋಡಿ ಏನಪ್ಪ ಅಂತ. ಅವ ಓ ಬೆಂಗಳೂರಾಗ ಮೂಲಿ ಮೂಲಿ ಸಂಧಿ ಸಂಧಿ ಎಲ್ಲ ನೋಡೀನಿ ಅಂತಂದ. ಅದಕ್ಕೆ ಅವರು ಹಂಗಾದ್ರೆ ಬೆಂಗಳೂರಾಗ ಟಿವಿ ಭಾಳ ಸೋವಿ ಸಿಗ್ತಾವಂತ, ನಾನು ರೊಕ್ಕ ಕೊಡ್ತೀನಿ ತಂದು ಕೊಡ್ತೀಯೇನಪ್ಪ ಅಂತ ಕೇಳಿದರು. ಚಲೋ ಅವಕಾಶನ ಸಿಕ್ತು ರೊಕ್ಕ ಉಳಿಸ್ಕೊಳ್ಳಕ್ಕ ಅಂತ ಅವನ ಕಡೆ ರೊಕ್ಕ ಇಸ್ಕೊಂಡು ಬೆಂಗಳೂರಿಗೆ ಹೊಂಟ. ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಬಸ್ಸಿಗೆ ಹೋದ್ರೆ ಚಾರ್ಜ್ ಹೆಚ್ಚಿಗೆ ಆಕೈತಿ ಅಂತ
ಟ್ರಕ್ಕಿಗೆ ಹೋದ್ರಾತು ಅಂತ ವಿಚಾರ ಮಾಡಿ.

0: ಹೇಳಿ ಬಂದು ರಸ್ತಾದಾಗ ನಿಂತ. ಅತ್ಲಾಗಿಂದ ಒಂದು ತಮಿಳ್ನಾಡಿನ ಟ್ರಕ್ ಅಂತ ಬಂತ್ರಿ. ಬಸಪ್ಪ ಕೈ ಮಾಡಿದ. ಟ್ರಕ್ಕಿನವ ಇವನು ಮುಂದೆ ನಿಲ್ಲಿಸ್ದ, ಸ್ವಲ್ಪ ಮುಂದೆ ಹೋಗಿ ನಿಲ್ಲಿಸಿದ. ಬಸಪ್ಪ ತನ್ನ ಸಲುವಾಗಿ ಟ್ರಕ್ ನಿಂತೈತಿ ಅಂತ ತಿಳ್ಕೊಂಡು ಓಡಿ ಹೋಗಿ ಹತ್ತದ್ರೊಳಗ ಮತ್ತೆ ಟ್ರಕ್ಕಿನವ ಚಾಲೂ ಮಾಡಿಕೊಂಡು ಇನ್ನಷ್ಟು ಮುಂದೆ ಹೋಗಿ ನಿಂತ. ಇವ ಓಡಿ ಹೋಗವ ಟ್ರಕ್ ಮುಂದೆ ಹೋಗೋದು, ಇವ ಓಡಿ ಹೋಗವ ಟ್ರಕ್ ಮುಂದೆ ಹೋಗೋದು, ಇವ ಮತ್ತೆ ಓಡಿ ಹೋಗಿ ಹತ್ತದ್ರೊಳಗ ಮತ್ತೆ ಟ್ರಕ್ ಮುಂದೆ ಹೊಂಟಿತು. ಬಿಡಬಾರ್ದಲ್ಲಿ ಅಂದವನ ಜೋರು ಓಡಿ ಹೋಗಿ ಹತ್ತೇ ಬಿಟ್ಟ. ಒಳಗೆ ಕುಂತ್ಕೊಳ್ಳೆ ಟ್ರಕ್ಕಿನ ಡ್ರೈವರ್ ಏ ಕೆಳಗಿಳಿ ಅಂದ. ಅದಕ್ಕೆ ಬಸಪ್ಪನ ಸಿಟ್ಟಾಗಿ ಯಾಕೆ ಕೆಳಗಿಳಿಬೇಕು ಅಂದ. ಡ್ರೈವರ್ ಸುಮ್ಮನೆ ಕೆಳಗೆ ಇಳಿತೀಯೋ ಏನ ಅಂತ ಜಬರು ಮಾಡಿದ. ಅದಕ್ಕೆ ಬಸಪ್ಪ ಡ್ರೈವರ್ಗ ಯಾಕಪ್ಪ ಡ್ರೈವರ ಈ ಟ್ರಕ್ಕಿನ ನಿನ್ನ ಹೆಂಡ್ತೀನ ಅಲ್ಲ, ನಿನ್ನ ಮಗಳೇನ ಅಲ್ಲ, ನಿನ್ನ ಅಕ್ಕೇನ ಅಲ್ಲ, ನಿನ್ನ ತಂಗಿನ ಅಲ್ಲ, ಹಂಗಾದ್ರೆ ನನಗೆ ಯಾಕೆ ಹತ್ತಾಕ್ ಕೊಡುವಲ್ಲಿ ಅಂತ ಹೇಳಿದ್ದಕ್ಕ ಡ್ರೈವರು ತಲೆ ಕೈ ಹಚ್ಕೊಂಡು ಕುಂತ. ಮತ್ತೇನಾರ ಹಿಂಗ ಪ್ರಶ್ನೆ ಕೇಳಿಗಿಳಿ ಅನ್ನೋ ಅಂತ ಅವನು ಹತ್ತಿಸಿಕೊಂಡು ಬೆಂಗಳೂರು ಮುಟ್ಟಿಸಿದ. ಬೆಂಗಳೂರಿಗೆ ಬಂದು ಒಂದು ಅಂಗಡಿಗೆ ಹೋಗಿ ಈ ಟಿವಿ ರೇಟ್ ಏನ್ರಿ ಅಂತ ಕೇಳಿದ ಕೂಡಲೇ ಅಂಗಡಿಯವ ನಿನ್ನ ಹೆಸರು ಏನಪ್ಪ ಅಂತಂದ. ನನ್ನ ಹೆಸರು ಬಸಪ್ಪ ಬಸಪ್ಪ ಅಂದ. ಏ ಬಸಪ್ಪ ಟಿವಿ ಇಲ್ಲಿ ಹೋಗನ್. ಬಸಪ್ಪ ವಿಚಾರ ಮಾಡಿದ, ಹಿಂಗ ಹಳ್ಳಿ ಎಬಡನಂಗ ಡ್ರೆಸ್ ಮಾಡ್ಕೊಂಡು ಹೋದ್ರೆ ಇವರು ಬೆಂಗಳೂರಾಗ ಟಿವಿ ಕೊಡೋದಲ್ಲಿ ತಡಿಲಿ ಅಂದವನ. ಸೀದಾ ಬಾಡಿಗೆ ಡ್ರೆಸ್ ತಗೊಳಕಂತ ಸಿನಿಮಾ ಸ್ಟುಡಿಯೋಕ್ಕೆ ಹೋಗಿ ಒಳ್ಳೆ ಸಫಾರಿ ಡ್ರೆಸ್ ಬಾಡಿಗೆಗೆ ತಗೊಂಡು ಹಾಕ್ಕೊಂಡು ಹೋದ. ಅಂಗಡಿಗೆ ಮತ್ತೆ ಹೋಗಿ ಈ ಟಿವಿ ರೇಟ್ ಏನ್ರಿ ಅಂತ ಕೇಳಿದ. ಅದಕ್ಕೆ ಮತ್ತೆ ಅಂಗಡಿಯವ ಬಸಪ್ಪ ಮತ್ತೆ ಬಂದ್ಯಾಪ್ಪ ಡ್ರೆಸ್ ಬದಲಿ ಮಾಡಿಕೊಂಡು ಕೊಡದಲ್ಲಿ ಹೋಗ ಅಂದ. ಬಸಪ್ಪ ಮತ್ತೆ ವಿಚಾರ ಮಾಡಿದ, ಸಫಾರಿ ಡ್ರೆಸ್ ಹಾಕ್ಕೊಂಡ್ರು ಅಂಗಡಿಯವ ನನ್ನ ಮುಖ ಗೊತ್ತು ಹಿಡಿದು ಇಲ್ಲ ಅನ್ನಕ್ಕೆ ಹತ್ಯಾನ ಅಂತ ತಿಳ್ಕೊಂಡು ಮತ್ತಿವ ಸಿನಿಮಾ ಸ್ಟುಡಿಯೋಕ್ಕೆ ಹೋಗಿ ಈ ಸಲ ಒಂದು ಬುರ್ಕ ಹಾಕ್ಕೊಂಡು ಮುಖ ಮುಚ್ಕೊಂಡ ಪಾಂಟ್ರಿ. ಅಂಗಡಿಗೆ ಹೋಗಿ ಹೆಣ್ಮಕ್ಳಂಗ ಈ ಟಿವಿ ರೇಟ್ ಏನ್ರಿ ಅಂತ ಕೇಳಿದ. ಅವಾಗು ಅಂಗಡಿಯವ ಏ ಬಸಪ್ಪ ಬುರ್ಕ ಹಾಕೊಂಡು ಮುಖ ಮುಚ್ಕೊಂಡು ಬಂದೇನು ಈ ಸಲ, ಏನ್ ತಲೆ ಕೆಡ್ಸೋ ಗಂಟಿವಿ ದೇವ ಮಾರಯ್ಯ ಕೊಡದ್ಲೋಗ ಅಂತಂದಿದ್ದಕ್ಕ ಬಸಪ್ಪ ಗಲ್ಲಾ ಬಿಲ್ಲಿಯಾಗಿ ಅಲ್ರಿ ಕೊಡದಿದ್ರು ಅಷ್ಟೋ ಹೋತು, ಈ ಸಲ ನಾನು ಬುರ್ಕ ಹಾಕೊಂಡು ಮುಖ ಮುಚ್ಕೊಂಡು ಬಂದ್ರೂ ನೀವು ನನ್ನ ಗುರ್ತು ಹೆಂಗ್ ಹಿಡಿಯಕತ್ತೀರಿ ಅಂತ ಕೇಳಿದ್ದಕ್ಕೆ ಅಂಗಡಿಯವ ಏ ಅದು ಟಿವಿ ಅಲ್ಲೋ ವಾಷಿಂಗ್ ಮಷೀನು ಅಂದ್ರ ಅರ್ಬಿ ಒಗೆ ಯಂತ್ರ ಅಂತ ಹೇಳಿದ. ಅದಕ್ಕೆ ಬಸಪ್ಪ ಬಾಯಿ ಮುಚ್ಕೊಂಡು ಹೊರಗೆ ಬಂದ. ಅಲ್ಲೇ ಇಲ್ಲೇ ಅಡ್ಡಾಡಿ ಕೈಯಾಗ ರೊಕ್ಕೆಲ್ಲ ಖರ್ಚಾತು. ದಾರ್ಯಾಗ ಬರಬೇಕಾದ್ರ ಕೆಳಗ ಬಿದ್ದ ಪೇಪರ್ನಾಗ 40 ಲಕ್ಷ ಅಂತ ಬರೆದಿದ್ದನ್ನ ಓದಿದ. ಆ ಪೇಪರ್ ಕೈಯಾಗ ತಗೊಂಡು ನೋಡ್ತಾನ, ಅದ್ರಾಗ ಬರೆದಿತ್ತು ದಂತ ಚೂರ ವೀರಪ್ಪನನ್ನು ಹಿಡಿದು ಕೊಟ್ರೆ 40 ಲಕ್ಷ ರೂಪಾಯಿ ಬಹುಮಾನ ಗಳಿಸ್ಬೋದು ಅಂತ. ಹೆಂಗೂ ಬೆಂಗಳೂರಿಗೆ ಬಂದಿದ್ದ, ಒಂದು ಭಾರಿ ವಿಚಾರ ಬಂತ್ರಿ ಬಸಪ್ಪಗ. ಲಕ್ಷಗಟ್ಟಲೆ ಹಣ ಗಳಿಸ್ಬೋದು ಅಂತ ಪ್ಲಾನ್ ಹಾಕಿದ್ರಿ. ಏನಂದ್ರೆ ದಂತ ಚೂರ ವೀರಪ್ಪನನ್ನ ಹಿಡಿದು ಕೊಟ್ರೆ 40 ಲಕ್ಷ ರೂಪಾಯಿ ಬರ್ತೈತಿ ಅಂತ ಅನ್ಕೊಂಡು ಪೊಲೀಸ್ ಆಫೀಸ್ಗೆ ಹೋಗಿ ಡಿ ಆರ್ ಜಿ ಸಾಹೇಬ್ರಿಗೆ ಭೇಟಿಯಾಗಿ ಹೇಳ್ದ, ಸಾಹೇಬ್ರ ವೀರಪ್ಪನ್ನ ನಾ ಹಿಡಿದು ಕೊಡ್ತೇನ್ರಿ, ನಾ ಹಿಡಿದು ಕೊಡ್ತೇನೆ, ಆದ್ರ ಬಹುಮಾನ ಮಾತ್ರ ನನಗ ಸಿಗಬೇಕು ಅಂತ ಹೇಳಿದ್ದಷ್ಟ ತಡ ಡಿ ಐ ಜಿ ಸಾಹೇಬ್ರು ಬೂದಿ ಬಸಪ್ಪಗ ಭಾರಿ ಸ್ವಾಗತ ಮಾಡಿ ಕುರ್ಚಿಯ ಮ್ಯಾಲ ಕುಂದ್ರಿಸಿ ಕೋಕೋ ಕೋಲಾ ಕುಡ್ಯಾಕ್ ತರಿಸಿಕೊಡ್ತಾರ. ಅಷ್ಟ್ರಾಗ ಡಿ ಐ ಜಿ ಸಾಹೇಬ್ರು ಎಲ್ಲ ಪೊಲೀಸ್ ಆಫೀಸರ್ ಕರೆಸಿ, ನೋಡ್ರಿ ನೀವಿಷ್ಟು ಜನ ಇದ್ರು ವೀರಪ್ಪನ್ನ ಹಿಡಿಯಕಾಗ್ಲಿಲ್ಲ, ನಿಮ್ಗೆ ನಾಚಿಗೆ ಬರಬೇಕು, ಇಲ್ಲಿ ನೋಡ್ರಿ ಒಬ್ಬ ಹಳ್ಳಿ ಯುವಕ ನಾ ಹಿಡಿದು ಕೊಡ್ತೇನೆ ಅಂತ ಬಂದಾನ ಅಂತಂದ್ರು. ಅದಕ್ಕೆ ಬಸಪ್ಪ ನಾ ಹಳ್ಳಿಯವ ಆದ್ರೆ ಏನಾತ್ರಿ ನಿಮಗಿಂತ ಜಾಸ್ತಿ ಬುದ್ಧಿ ಐತಿ ಅಂದೆ. ಅದಕ್ಕೆ ಡಿ ಐ ಜಿ ಹೌದ್ರಿಪ್ಪ ಬಸಪ್ಪ ನೀವು ವೀರಪ್ಪನ್ನ ಹೆಂಗ್ ಹಿಡಿತೀರಿ ಅನ್ನೋದನ್ನ ಹೇಳ್ರಿ ಅಂತ ಕೇಳಿದಕ್ಕೆ ಬಸಪ್ಪ ಶುರು ಮಾಡಿದ್ರಿ. ನೋಡ್ರಿ ಸಾಹೇಬ್ರ ಅದು ಬಹಳ ಹಗರ್ ಕೆಲಸ ಏನ್ರಿಪ್ಪ, ನಾ ಹೇಳ್ದಂಗೆ ಮಾಡಿದ್ರೆ ಸಾಕು, ಹೇಳ್ರಿ ನಾವ್ ಏನ್ ಬೇಕಾದ್ರೂ ಮಾಡ್ತೇವಿ, ನೀವ್ ಹೇಳ್ದಂಗ ಮಾಡ್ತೇವಿ, ಹೇಳ್ರಿ ಏನ್ ಮಾಡಬೇಕು. ನೋಡ್ರಿ ಈಗ ವೀರಪ್ಪನ್ನು ಹಾನಿ ಕೊಲ್ತಾನೇನ್ರಿ, ಕೊಲ್ಲಿ ಬಿಡ್ರಿ, ಎಲ್ಲ ಹಾನಿ ಕೊಂದ ಮೇಲೆ ಈ ಮಲೆ ಮಹದೇಶ್ವರ ಬೆಟ್ಟದಾಗ ಒಂದು ಹಾನಿ ಇರುವುದಿಲ್ಲ. ಆಮೇಲೆ ವೀರಪ್ಪನ್ನು ಗಿಡ ಕಡಿತಾನೇನ್ರಿ, ಕಡಿಲಿ ಬಿಡ್ರಿ, ಗಂಧದ ಗಿಡ ತೇಗದ ಗಿಡ ಹಿಂಗೆಲ್ಲ ಗಿಡಗಳನ್ನ ಕಡದ ಮೇಲೆ ಈ ಮಲೆ ಮಹದೇಶ್ವರ ಬೆಟ್ಟ ಬಟಾ ಬೈಲಾಕೇನ್ರಪ್ಪ, ಬಟಾ ಬೈಲಾದ ಮೇಲೆ ವೀರಪ್ಪನ್ನ ಟೆಂಟ್ ಹಾಕೊಂಡು ಉಣ್ಣಾಕೊಂಡಿರ್ತಾನ. ಸಾಹೇಬ್ರ
1: ನೀವು ಬರೇ ಬರೇ ಇಬ್ರು ಪಿಸಿಗಳನ್ನ ನನ್ನ ಜೊತೆ ಕಳಿಸ್ಕೊಡ್ರಿ. ನಾವ ಉಣ್ಣಾ ಕುಂತಾಗ ಹೋಗಿ ಅವನ ಕೈಗೆ ಬೇಡಿ ಹಾಕಿ ಬರೇ ಒಂದು ಆಟೋದಾಗ ಹೊತ್ಕೊಂಡು ಬರ್ತೀನಿ. ಅವಾಗ ನೀವು ನನಗ 40 ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀರಿ ಹೌದಲ್ಲ ಅಂತಂದಿದ್ದಕ್ಕ ಡಿ ಐ ಜಿ ಸಾಹೇಬ್ರು ಸಿಟ್ಟಿಗೆ ಎದ್ದು ಬಹುಮಾನ ಬೇಕ ಆ ಮಗನ ಬಹುಮಾನ ತಗೋ ಮಗನ ಬಹುಮಾನ ತಗೋ ಮಗನ ಬಹುಮಾನ ಅಂತ ಬೂಟುಗಾಲಿಲಿ ಒದ್ದು ಒದ್ದು ಒದ್ದು ಏರೋಪ್ಲೇನ್ ಏರಿಸಿ ಮೈ ಹಣ್ಣ ಹಣ್ಣ ಹಣ್ಣ ಮಾಡಿ ಹೊರಗೆ ದುಗಿಸ್ತಾರ. ಏನು ಮಾಡುದ್ರಿ ಬಸಪ್ಪನ ಪರಿಸ್ಥಿತಿ, ಬೆಂಗಳೂರಾಗ ಇರಾಕು ಬರುವುದಿಲ್ಲ, ಊರಿಗೆ ಒಳ್ಳಿ ಹೋಗಾಕು ಬರುವುದಿಲ್ಲ, ಅದಕ್ಕೆ ಅಲ್ಲೇ ಇಲ್ಲೇ ಪಿರಿ ಪಿರಿ ಪಿರಿ ಪಿರಿ ತಿರುಗಾಕ ಹತ್ತಿದ. ಊರು ತಿರುಗಾಕ ಹತ್ತಿದ್ದ ಅರೆದವ್ರ ಮುಂದೆ ಸುಳ್ಳಂದು ಸೊಟ್ಟಂದು ಹೇಳಿ ಹಂಗೂ ಹಿಂಗೂ ಹೊಟ್ಟೆ ತುಂಬಿಸ್ಕೊಳ್ತಿದ್ದ. ಇದ ರೂಢಿಯಾಗಿ ಬಸಪ್ಪ ಒಬ್ಬ ದಗಾಬಾಜಿ ಅಂದ್ರ ದಗಾಖೋರ ಅಂದ್ರ ತಗಲಾಬಾಜಿ ಅಂದ್ರ ತಗಲು ಹೇಳೋದ್ರಾಗ ಸುಳ್ಳು ಹೇಳೋದ್ರಾಗ ನಂಬರ್ 1 ಆಗಿದ್ರಿ. ಒಮ್ಮೆ ಏನಾಯ್ತು ಅಂದ್ರ 2 ದಿವಸದಿಂದ ತಿನ್ನಾಕ ಕೂಳ ಸಿಕ್ಕಿದ್ದಿಲ್ಲ. ಬಿಸಿಲಾಗ ಪಿರಿ ಪಿರಿ ಪಿರಿ ಹೊಂಟಾಗ ದೂರದಿಂದ ಒಂದು ಆಶ್ರಮ ನೋಡಿದ. ಅರಳಿ ಗಿಡದ ಬುಡಕ್ಕ ಒಬ್ಬ ಸಾಧು ತನ್ನ ಶಿಷ್ಯಂದ್ರಿಗೆ ಉಪನ್ಯಾಸ ಕೊಡಾಕ ಹತ್ತಿದ್ದ. ಅಲ್ಲೇ ಇನ್ನೊಂದು ಗಿಡದ ಕೆಳಗ ಅನ್ನ ಸಾರು ಪ್ರಸಾದ ತಯಾರಾಗತ್ತಿತ್ರಿ. ಹಸದ ಕಂಗಾಲಾದ ಬಸಪ್ಪನ ಮೂಗಿಗೆ ಘಮ ಘಮ ಘಮ ಘಮ ಘಮ ಸಾರಿನ ವಾಸನೆ ಬಡದ ಕೂಡ್ಲೆ ಓಡಿ ಹೋಗಿ ಸಾಧುವಿನಗೆ ಅಡ್ಡ ಬಿದ್ದು ಸ್ವಾಮ್ಯರ ನಾನು ನಿಮ್ಮ ಶಿಷ್ಯ ಆಗಿ ಪಾದ ಸೇವಾ ಮಾಡ್ಕೊಂತ ಇಲ್ಲೇ ಇದ್ದು ಬಿಡ್ತೀನಿ ಅಂತ ಬೇಡ್ಕೊಂಡ. ಪಾಪ ಸಾಧು ಶ್ರೀಗಳು ಆಗಲಿ ಅಂತ ಒಪ್ಪಿಕೊಂಡ್ರು. ಬಸಪ್ಪ ಶಿಷ್ಯ ಆಗಿ ಹೊಟ್ಟೆ ತುಂಬ ಉಣ್ಕೋಂತ ದಿನ ಕಳೆಯಕ್ಕೆ ಹತ್ತಿದ. ಹೊಟ್ಟೆ ತುಂಬ ಉಣ್ತಿದ್ದೇನೋ ಖರೆ, ಆದ್ರೆ ಆಶ್ರಮದ ನಿಯಮಗಳು ಇವಂಗ ಭಾಳ ತ್ರಾಸ ಅನಿಸಿದ್ವು. ಮುಂಜಾನೆ ನಸಿಕ್ನ್ಯಾಗ 4 ಗಂಟೆ ಕೇಳ್ಬೇಕ್ರಿ, ನದಿಯಾಗ ಮುಳುಗಿ ಹೂ ಪತ್ರಿ ಹರ್ಕೊಂಡು ಬರಬೇಕು, ಕೆಲಸ ಬಗೆಹರಿಲಿಲ್ಲ. ಅದಕ್ಕ ಒಂದು ಉಪಾಯ ಹುಡಿದ. ಆಶ್ರಮ ಹುಲ್ಲು ಕಟ್ಟಿಗೆಯಿಂದ ತಯಾರು ಮಾಡಿದ್ದು, ಇದಕ್ಕ ಬೆಂಕಿ ಹಚ್ಚಿಬಿಟ್ರೆ ಈ ಸಾಧುವಿನಿಂದ ತಪ್ಪಿಸಿಕೊಂಡು ಹೋಗ್ಬೋದು ಅಂತ ವಿಚಾರ ಮಾಡಿ ಹೊತ್ತು ಸಾಧಿಸಿ ಬೆಂಕಿ ಹಚ್ಚಿ ಹೊರಗೆ ಬಂದು ನಿಂತ. ಇವನಂಗ ಸಾಧುವಿನ ಉಪನ್ಯಾಸ ಕೇಳಿ ಕೇಳಿ ಕೇಳಿ ಬ್ಯಾಸರಾದ ಉಳು ಶಿಷ್ಯಂದ್ರಿಗೂ ಬಹಳ ಖುಷಿಯಾತ್ರಿ. ನಕ್ಕೋಂತ ಶಿಟಿ ಹೊಡ್ಕೋಂತ ಕುಣ್ಯಾಕ ಹತ್ತಿದ್ರು. ಇದನ್ನ ನೋಡಿದ ಸಾಧುಗ ಹೊಟ್ಟ್ಯಾಗ ಖಾರ ಕಲಿಸಿದಂಗಾತ್ರಿ. ಆದರೂ ಪಂಚೇಂದ್ರಿಯಗಳನ್ನ ಹತೋಟಿ ಒಳಗೆ ಇಟ್ಟುಕೊಂಡಂತ ಸಾಧು ನಕ್ಕೋಂತ ಕುಣಿದಾಡೋ ಶಿಷ್ಯಂದ್ರ ಹತ್ರ ಬಂದು, ಅಲ್ರಿಪ್ಪ ಆಶ್ರಮಕ್ಕ ಬೆಂಕಿ ಹತ್ತೈತಿ, ನೀವು ಹೋಗಿ ನದಿಯೊಳಗಿಂದ ನೀರು ತಂದು ಬೆಂಕಿ ಆರಿಸೋದು ಬಿಟ್ಟು ನಗಾಕ ಹತ್ತಿರಲ್ಲ ಅಂತ ಕೇಳಿದ್ದಕ್ಕ ಒಬ್ಬ ಅಡಮೂಟು ಶಿಷ್ಯ, ನಿಮ್ ಪವಾಡ ಶಕ್ತಿಯಿಂದ ಆರಿಸ್ರಿ, ಇಲ್ಲ ನಮ್ ಜೊತೆಯಿಂದ ನೀವು ನಗರಿ ಶಿಟಿ ಹೊಡಿರಿ ಅಂದ. ಅದಕ್ಕೆ ಸಾಧುಗಳು, ಇಷ್ಟು ದಿವಸ ನಾ ಉಪನ್ಯಾಸ ಹೇಳಿದ್ದು ಹೊಳ್ಯಾಗ ಹುಣಸೆ ಹಣ್ಣು ತೊಳೆದಂಗಾತು, ಬೊರ್ಗಲ್ ಮ್ಯಾಲೆ ನೀರು ಎರೆದಂಗಾತು, ಇಲ್ಲೇ ಕಾಲಹರಣ ಮಾಡೋ ಬದಲು ಕಾಶಿಗೋ ರಾಮೇಶ್ವರಕ್ಕೋ ಹೋಗಿ ದೇವ್ರ ಪಾದ ಸೇರೋದು ಒಳ್ಳೇದು ಅಂತ ವಿಚಾರ ಮಾಡಿ ದಂಡಿ ಕಮಂಡಲ ಕೈಯಾಗ ಹಿಡ್ಕೊಂಡು ಹೊಂಟ್ರು. ಇವ್ರನ್ನ ನೋಡಿದ ಕೂಡಲೇ ಬಸಪ್ಪ ಲಭ ಲಭ ಲಭ ಲಭ ಹೊಯ್ಕೊಂತ ಎದಿ ಎದಿ ಬಡ್ಕೊಂತ ಅಳಾಕ ಶುರು ಮಾಡಿದ್ರಿ. ಬಸಪ್ಪ ಅಳಾಕ ಹತ್ತಿದ್ದು ನೋಡಿ ಸಾಧು ಶ್ರೀಗಳಿಗೆ ಬಹಳ ಸಂತೋಷ ಆತು. ವರ್ಷಾನ್ಗಟ್ಲೆ ಉಳು ಶಿಷ್ಯಂದ್ರಿಗೆ ಉಪದೇಶ ಹೇಳಿದ್ದು ಗಾಳಿ ಮಾತಾಗಿ ಹೋತು. ಮನಮನೆ ಬಂದ ಆಶ್ರಮ ಸೇರಿದ ಬಸಪ್ಪ ತನ್ನ ಬಗ್ಗೆ ತನ್ನ ಆಶ್ರಮಕ್ಕ ಬೆಂಕಿ ಹತ್ತಿದ ಬಗ್ಗೆ ಎಷ್ಟು ಕಳಕಳಿ ಇಟ್ಕೊಂಡು ಅಳಾಕ ಹತ್ತಾನಲ್ಲ, ಇವನ ನನ್ನ ನಿಜವಾದ ಶಿಷ್ಯ ಅಂತ ತಿಳ್ಕೊಂಡು, ಯಾಕಪ್ಪ ಬಸಪ್ಪ ಯಾಕೆ ಅಳಾಕ ಹತ್ತಿದ್ದಿ, ಆಶ್ರಮ ಸುಟ್ಟು ಹೋತು, ಅತ್ತೇನು ಪ್ರಯೋಜನ, ಯಾಕೆ ಅಳಾಕ ಹತ್ತಿದ್ದಿ ಅಂದ್ರು. ಅದಕ್ಕೆ ಬಸಪ್ಪ ಇನ್ನೂ ಜೋರಾಗಿ, ಆಶ್ರಮ ಸುಟ್ರೇನಾತ್ರಿ, ಆ ಬೆಂಕಿಯಾಗ ಸಿಕ್ಕು ನೀವಿನ್ನೂ ಸತ್ತಿಲ್ಲಲ್ಲ, ಅದಕ್ಕೆ ಬಹಳ ದುಃಖ ಆಗೈತ್ರಿ, ನಿಮ್ಮಿಂದ ತಪ್ಪಿಸ್ಕೊಂಡೆ ಅಂತ ತಿಳ್ಕೊಂಡಿದ್ದೆ, ಆದ್ರ ನೀವಿನ್ನೂ ಸತ್ತೇ ಇಲ್ಲಲ್ರಿ ಅಪ್ಪ ಅಂತ ಅಳಾಕ ಹತ್ತಿದ. ಅವಾಗ ಸಾಧು ಶ್ರೀಗಳು ತೂ ಮುಂಡೆ ಇದೆ ಅಂತಂದು ಕಾಶಿ ಯಾತ್ರೆಗೆ ಹೋಗ್ಬಿಟ್ರು. ಹೆಂಗೂ ಬಸಪ್ಪಗ ಆಶ್ರಮದಾಗ ಕಾವಿ ಬಟ್ಟೆ ಸಿಕ್ಕಿದ್ವು, ತಾನ ಒಬ್ಬ ಸ್ವಾಮಿ ಅಂತ ತಿಳಿದು ಕಳ್ಳ ಸ್ವಾಮಿ ವೇಷ ಹಾಕಿದ. ಇನ್ನೊಂದು ಊರಿಗೆ ಬಂದು ಗಿಡದ ಬುಡಕ್ಕ ಪದ್ಮಾಸನ ಹಾಕೊಂಡು ಕುಂತು ಸುಳುಸುಳೆ ಗುನು ಗುನು ಗುನು ಗುನು ಮಂತ್ರ ಹೇಳಾಕತ್ತಿದ. ಜನ ಇವನ್ ನೋಡಿ ಮೋಸದ್ರು. ಪ್ರತಿದಿನ ಇವಂಗ ತರ ತರದ ಎಡಿ ಮಾಡಿ ತಾಟ ಬರಾಕತ್ತಿದ್ವು ರೀ. ಹೇ ಚಲೋ ಚಾನ್ಸ್ ಆದಲೇ ಅಂದವನ ಮೈ ತುಂಬ ಬೂದಿ ಬಡ್ಕೊಂಡು ಬಂದು ಭಕ್ತರಿಗೆ ಮಂತ್ರ ಮಾಡಿ ಬೂದಿ ಕೊಟ್ಟು ಕಳ್ಸಾಕತ್ತಿದ. ಅವಾಗಿಂದ ಅಂಕರು ಬೂದಿ ಸ್ವಾಮಿಯರು, ಬೂದಿ ಸ್ವಾಮಿಯರು, ಬೂದಿ ಬಸಪ್ಪಜ್ಜನವರು ಅಂತ ಭಾರಿ ಪ್ರಖ್ಯಾತ ಅದ್ರಿ. ಜನ ಇವಂಗ ಎಡಿ ಕೊಟ್ರೆ ಹಿಮ ಅವರಿಗೆ ಬೂದಿ ಕೊಡಕ್ ಹತ್ತಿದ. ಹಿಂಗ ಆರಾಮಾಗಿ ಸಾಗಿತ್ತು ನಮ್ಮ ಬೂದಿ ಬಸಪ್ಪನ ಜೀವನ. ಒಂದೂರಿಂದ ಇನ್ನೊಂದೂರು, ಇನ್ನೊಂದೂರಿಂದ ಮತ್ತೊಂದೂರು, ಮತ್ತೊಂದೂರಿಂದ ಮುಗದೊಂದೂರು ನಡೆಯಿತು ಬೂದಿ ಬಸಪ್ಪನ ಪ್ರವಾಸ. ಬೂದಿ ಬಸಪ್ಪ ಬೀಡು ಬಿಟ್ಟು ಊರಾಗ ಒಬ್ಬ ದೈವಿಕ ಮನುಷ್ಯ ಇದ್ರಿ. ಅವ ದಿನಾಲು ಕೂಲಿ ಮಾಡಿ ಹಣ ಸಂಪಾದಿಸಿ ಪ್ರತಿದಿನ ಒಬ್ಬ ಜಂಗಮರಿಗೆ ಊಟ ಮಾಡಿಸಿದ ಮೇಲೆ ತಾವು ಊಟ ಮಾಡವ. ಗಂಡ ಹೆಂಡತಿ ಕೂಡಿ ಮಾತಾಡುವಾಗ ದೈವಿಕ ಮನುಷ್ಯ ಅಂದ, ಏನ ನಾನು ಮಾಡೋ ಸ್ವಾಮಿ ಕಾರ್ಯಕ್ಕೆ ನನಗೆಷ್ಟು ಪುಣ್ಯ ಬರ್ತೈತಿ ಅಂತ ನಿನಗೆ ಗೊತ್ತೈತೇನೋ ಅಂತ ಕೇಳಿದ. ಅದಕ್ಕೆ ಅವನ ಹೆಂಡತಿಗೆ ಸಿಟ್ಟು ಬಂತ್ರಿ. ಅದಕ್ಕಾಕಿ ಅಲ್ರಿ, ಬರೇ ನೀವು ನಾ ಮಾಡಿದ್ದು ಸ್ವಾಮಿ ಕಾರ್ಯ, ನಾ ಮಾಡಿದ್ದು ಸ್ವಾಮಿ ಕಾರ್ಯ ಅಂತ ಅಂತೀರಿ ಹೊರತು ನಾವಿಬ್ರು ಮಾಡಿದ್ದು ಅಂತ ಯಾಕೆ ಅನ್ನೋದಲ್ಲ ಅಂತ ಕೇಳಿದ್ಲು. ಅದಕ್ಕೆ ಸಿಟ್ಟಿಗೆದ ಗಂಡ, ನೀ ಏನು ಮಾಡ್ತೀಯ, ನೀ ಏನು ಮಾಡ್ತೀಯ, ನಿಮ್ಮ ಅಪ್ಪನ ತಲಿ ದುಡ್ಯಾವ ನಾನು, ಸ್ವಾಮಿಯವರಿಗೆ ಪ್ರಸಾದ ನೀಡಾವ ನಾನು, ಅದ್ರಾಗ ನಿಂದೇನಾಯ್ತು ಕಿಸಾಮತಿ ಅಂತ ಅಂದ. ಅದಕ್ಕೆ ಹೆಂಡತಿ ಮನಸ್ಸಿನಾಗ ಅಂದ್ಕೊಡ್ಲು, ಎಲ್ಲ ಬಾಡ್ಕು, ಎಲ್ಲ ಪುಣ್ಯ ನೀನ ಪಡ್ಕೋಬೇಕು ಅಂತ ಮಾಡಿಯಲ್ಲ, ಆಗಲಿ ನೋಡೇ ಬಿಡ್ತೀನಿ ನಿಂದು ಒಂದು ಕೈ ಅಂತ. ಗಂಡ ಹೆಂಡತಿ ಅನ್ಯೋನ್ಯವಾಗಿ ಕೂಡಿ ಸಂಸಾರ ನಡೆಸಿದ್ರೆ ಮಾತ್ರ ಅದು ಜೀವನ, ಇಲ್ಲ ಅಂದ್ರೆ ಅದು ಹಳಿ ತಪ್ಪಿ ನಡೀತೈತಿ ಅಂತ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ. ಸಂಸಾರದೊಳಗೆ ಗಂಡಿಗೆ ಎಷ್ಟು ಪ್ರಾಧಾನ್ಯತೆ ಆಯಿತೋ ಅಷ್ಟೇ ಪ್ರಾಧಾನ್ಯತೆ ಹೆಣ್ಣಿಗೂ ಐತಿ. ಮನ್ಯಾಗ ಹೆಣ್ಣು ಒಲದ್ರೆ ಸಂಸಾರದ ಕಣ್ಣಾಗ್ತಾಳೆ, ಇಲ್ಲ ಅಂದ್ರೆ ಸಂಸಾರಕ್ಕೆ ಮುಳ್ಳು ಹುಣ್ಣಾಗ್ತಾಳ ಅಂತ ಅನ್ನೋದ ಇದ್ರ ಸ್ವಾರಸ್ಯ. ಹೆಂಡತಿ ಛಲ ತೊಟ್ಲು, ನಿನ್ನ ಪೂಜಾ ಸ್ವಾಮಿ ಕಾರ್ಯ ಹೆಂಗ ನಡೀತೈತಿ ನಾನು ನೋಡೇ ಬಿಡ್ತೇನೆ ಅಂತ. ಮರುದಿನ ಗಂಡ ದೈವಿಕ ಮನುಷ್ಯ ಕೂಲಿ ಮಾಡಿ ಕಾಳು ಕಡಿ ತಂದು ಅಡಿಗೆ ಮಾಡ, ನಾನು ಸ್ವಾಮಿಯವ್ರನ್ನ ಕರ್ಕೊಂಬರ್ತೇನೆ ಅಂತ ಅಂದಿದ್ದಕ್ಕ ಆಗ್ಲಿ ರೀ ಅಂತ ಒಪ್ಪಿಕೊಂಡು ಎಲ್ಲ ಅಡಿಗೆ ಮಾಡಿದ್ಲು. ಹೊರಗೆ ಹೋದಾಗ ಗಿಡದ ಕೆಳಗೆ ಕುಂತು ಬೂದಿ ಬಸಪ್ಪ ಕಣ್ಣಿಗೆ ಬಿದ್ದ, ಕಾಲಿಗೆ ಅಡ್ಡಿ ಬಿದ್ದು, ಸ್ವಾಮಿಯರ ನೀವು ಇವತ್ತ ನಮ್ಮ ಮನ್ಯಾಗ ಪ್ರಸಾದ ಸ್ವೀಕಾರ ಮಾಡಬೇಕ್ರಿ ಅಂತ ಬೇಡ್ಕೊಂಡ. ನಮ್ಮ ಬೂದಿ ಬಸಪ್ಪಗೂ ಇಷ್ಟ ಬೇಕಾಗಿತ್ತು, ಆಗ್ಲಿ ಅಂತ ಆಶೀರ್ವಾದ ಮಾಡಿದ. ಅವನ ಮನೆಗೆ ಹೋಗಿ ಪೂಜಾ ಪುನಸ್ಕಾರ ಮಾಡಿದ ಮೇಲೆ ಪ್ರಸಾದ ಸ್ವೀಕಾರಕ್ಕ ಅಂತ ಕುಂತ. ಅಷ್ಟರಾಗ ದೈವಿಕ ಮನುಷ್ಯ, ಅಲ್ಲ ಇವನ ಸ್ವಾಮಿಯವ್ರ ಊಟ ಆದ ಮೇಲೆ ತಿನ್ನಕ್ಕೆ ಅಡಿಕೆ ಎಲಿ ಇಲ್ಲಲ್ಲ ಅಂತ ನೆನಪು ಮಾಡಿಕೊಂಡು ಹೆಂಡತಿಗೆ ಹೇಳಿ ಅಡಿಕೆ ಎಲಿ ತರಕ್ಕೆ ಹೋದ. ಹೊತ್ತು ಸಾಧಿಸಿ ಗತ್ತು ಮಾಡಿ ಹೆಂಡತಿ ಇದ ಹೊತ್ತಲೆ ಅಂದಾಕಿನ ಒಂದು ಒಣಕಿ ಮೂಲ್ಯಾಗ ನಿಲ್ಲಿಸಿ ಹೂ ಏರಿಸಿ ಕುಂಕುಮ ಭಂಡಾರ ಹಚ್ಚಿ, ಅಯ್ಯೋ ಯಪ್ಪ ನಿನಗೆ ಉಣ್ಣಾಕಿದ ಮನಿ ಬೇಕಾಗಿತ್ತೇನೋ ದೇವ್ರ, ನಿಂದೆಂತ ಕೆಡಗಾಲ ಓಯಪ್ಪ, ನಿನ್ನ ಆಯುಷ್ಯ ತುಂಬಿ ಬಂದಾಗ ನಾ ಏನು ಮಾಡಕ್ಕೆ ಸಾಧ್ಯ ಆಯ್ತು ಓಯಪ್ಪ ಅಂತ ಜೋರಾಗಿ ಅಳಾಕತ್ತಿದ್ಲ್ರಿ. ಬೂದಿ ಬಸಪ್ಪನ ಲಂಗೋಟಿನ ಢೀಲಾತ್ರಿ. ಉಣ್ಣಾಕ್ ಕುಂತಾವ ಒಳಗೆ ಎದ್ದು ಹೋಗಿ ಯಾಕೆ ವಾತಾಯಿ ಅಂತ ಕೇಳಿದ. ಅದಕ್ಕಾಕಿ ಏನು ಹೇಳಿರಿ ಸ್ವಾಮಿಯರ, ಏನು ಹೇಳಿ, ನನ್ನ ಗಂಡ ಪ್ರತಿದಿನ ಒಣಕಿ ಪೂಜಾ ಮಾಡಿ ಸ್ವಾಮಿಯವ್ರನ್ನ ಕರ್ಕೊಂಡು ಬಂದು ಉಣಿಸಿ ಒಣಕಿಲೆ ಸ್ವಾಮಿಯವ್ರ ತಲೆ ಒಡೆದ ಊಟ ಮಾಡ್ತಾನ್ರಿ ಅಪ್ಪ, ಇವತ್ತ ನಿಮ್ಮ ಪಾಳೆ ಬಂದೈತಿ ಅಷ್ಟ, ಸುಖ ಸುಮ್ಮನ ನೀವು ತಲೆ ಒಡಿಸಿಕೊಂಡು ಸಾಯ್ತ್ರಿ ಅಲ್ಲ ಅಂತ ದುಃಖ ಆಗೈತಿ ಅಂದ್ಲು. ಈ ಮಾತು ಕೇಳಿ ಬೂದಿ ಬಸಪ್ಪಗೆ ಸಿಡ್ಲು ಬಡ್ದಂಗೆ ಆತ್ರಿ. ಆಕಿ ಕಾಲಿಗೆ ಬಿದ್ದು ಯವ್ವ ತಾಯಿ ಈಗ ಹೆಂಗೆ ಮಾಡೋದು ವಾ ತಾಯಿ ಅಂದ. ಅದಕ್ಕಾಕಿ ನೀವೇನು ಚಿಂತೆ ಮಾಡಬೇಡ್ರಿ, ನೀವು ನನ್ನ ಗಂಡು ಬರೋದ್ರೊಳಗೆ ಹಿತ್ತಲು ಬಾಗಲಿಂದ ಹಾಸಿ ಓಡಿ ಪಾರಾಗ್ರಿ, ಮುಂದಿಂದ ನಾನು ಹುಡ್ಕೊಂತೀನಿ ಅಂತ ಅಂದಿದ್ದಷ್ಟ ತಡ ಅಲ್ಲಿಂದ ಬಸಪ್ಪ ಕೆತ್ತು ಓಡಿ ಹೊಂಟ. ಅಷ್ಟರಾಗ ಗಂಡ ಅಡಿಕೆ ಎಲಿ ಲವಂಗ ಯಾಲಕ್ಕಿ ಕೈಯಾಗಿ ಹಿಡ್ಕೊಂಡು ಬಂದು ನೋಡ್ತಾನ, ಸ್ವಾಮಿಯರ್ ಇಲ್ಲ. ಏ ಏನ ಸ್ವಾಮಿಯರ್ ಎಲ್ಲಿ ಅಂದ. ಆಕೆ ಸಮಾಧಿಯಿಂದ ಏನು ಮಾಡ್ತೀರಿ, ಸ್ವಾಮಿಯರ್ ಮಠದಾಗ ಒಣಕಿಲ್ಲಂತ, ಅದಕ್ಕೆ ಅವರು ಈ ಒಣಕಿ ಕೊಡು ಅಂತ ಕೇಳಿದರು. ಅದಕ್ಕೆ ನಾವು ಬಡವ್ರಿ, ಕೂಲಿ ಮಾಡಿ ತಿನ್ನೋರು, ನನ್ನ ಗಂಡಕ್ಕೆ ಕೇಳ್ದನ ಒಂದು ಕಡ್ಡಿನ ಹೊರಗೆ ಕೊಡೋದಿಲ್ಲ ಅಂತ ಹೇಳಿದೆ. ಅದಕ್ಕೆ ಅವ್ರು ಸಿಟ್ಟಾಗಿ ಹಿತ್ತಲು ಬಾಗಲದಿಂದ ಹೋಗಿಬಿಟ್ರಿ ಅಂತಂದ್ಲು. ಈ ಮಾತು ಕೇಳಿ ಗಂಡ ಭಾಳ ನೊಂದ್ಕೊಂಡ. ಸ್ವಾಮಿಯರು ತನ್ನ ಮನೆಯಾಗ ಪ್ರಸಾದ ಸ್ವೀಕಾರ ಮಾಡದಿದ್ರು ಅಷ್ಟ ಹೋತು, ಅವ್ರು ಕೇಳಿದ ಒಣಕಿನಾದರೂ ಅವ್ರಿಗೆ ಕೊಟ್ರಾತು ಅಂತ ಆ ಒಣಕಿ ಹಿಡ್ಕೊಂಡು ಸ್ವಾಮಿಯರ್ ಬೆನ್ನ ಹತ್ತಿ ಓಡಿ ಹೊಂಟ. ಹಿತ್ತಲಾಗ ತಪ್ಪಿಸಿಕೊಂಡ ಬೂದಿ ಬಸಪ್ಪ ಬದುಕಿದೆಯ ಬಡ ಜೀವವೇ ಅಂತ ಅನ್ಕೊಂಡು ಓಡಾಕತ್ತಿದ್ದ. ಹಿಂದಿನಿಂದ ಸ್ವಾಮಿಯರ ಒಣಕಿ, ಸ್ವಾಮಿಯರ ಒಣಕಿ ಅಂತ ಒದರು ಧ್ವನಿ ಕೇಳ್ತು. ಹಿಂದ ಹೊಳ್ಳಿ ನೋಡ್ತಾನ, ಅವ ಒಣಕಿ ಹಿಡ್ಕೊಂಡು ಓಡಿ ಬರಾಕತ್ತಾನ, ಇವನ ಕೈಯಾಗ ಸಿಕ್ಕ್ರ ತಲಿ ಒಡೆದ ಬಿಡ್ತಾನಲೇ ಅಂತ ಅಂದವನ. ಮತ್ತ ಬಸಪ್ಪ ಕಚ್ಚಿ ಕೈಯಾಗಿ ಹಿಡ್ಕೊಂಡು ಓಡಾಕತ್ತಿದ. ಅವ ಸ್ವಾಮಿಯರ ಒಣಕಿ ಅನ್ನವ, ಇವ ಕಿತ್ತು ಓಡವ ಸ್ವಾಮಿಯರ ವಣಿಕಿ ಅನ್ನವ ಇವ ಕಿತ್ತೋಡವ ಹಂಗ ಹಂಗ ಹಂಗ ಹಂಗ ಚಿಗರಿ ಹಂಗ ಓಡಿ ಬುದಿ ಬಸಪ್ಪ ಅಲ್ಲಿಂದ ತಪ್ಪಿಸಿಕೊಂಡ. ಮುಂದ ಹೋಗ್ತಾ ಹೋಗ್ತಾ ಬುದಿ ಬಸಪ್ಪಗ ಒಂದು ನದಿ ಅಡ್ಡ ಬಂತ್ರಿ. ನದಿ ನೋಡಿದ ಕೂಡಲೇ ಮೈ ಜುಮ್ ಅಂತ. ಯಾಕಂದ್ರ ನಮ್ ಬೂದಿ ಬಸಪ್ಪಗ ಇಸಾಕ್ ಬರ್ತಿರ್ಲಿಲ್ಲ. ನದಿ ನೋಡಿ ಹೆದರಿ ನದಿಯಾಗ ಒಂದ ಮಾಡಿಬಿಟ್ಟ. ಒಂದ ಮಾಡಿ ಹೊರಗೆ ಬಂದು ನಿಂತ. ಅದ ಹೊತ್ತಿಗೆ ಬಸಪ್ಪ ಎಲ್ಲಿ ಒಂದ ಮಾಡಿದ್ದೋ ಅಲ್ಲೇ ನೀರ್ ತುಂಬಾಕಂತ ಅದ ಊರಿನ ಹೆಣ್ಮಕ್ಳು ಬಂದ್ರು. ಅವಾಗ ಬಸಪ್ಪ ಸೂಕ್ಷ್ಮ ಆಗಿ ಯವ್ವ ತಾಯಿಗಳಿರ ಇಲ್ಲಿ ನೀರು ತುಂಬ್ಕೋಬೇಡ್ರಿ ವಾ ಅಂತಂದಿದ್ದಕ್ಕ ಒಬ್ಬಾಕಿ ಅಲ್ರಿ ಸ್ವಾಮಿಯರ ಇದೇನು ನಿಮ್ಮ ನೀರೇನ ಅಂತ ಕೇಳಿದ್ದಕ್ಕೆ ಬಸಪ್ಪ ಅದ್ರಾಗ ಸ್ವಲ್ಪ ನೀರು ನಂದವ ಅಂತಂದ. ಆದರೂ ಅವರು ನೀರು ತುಂಬಿಕೊಂಡು ಹೋಗಿಬಿಟ್ರು. ಅಷ್ಟರಾಗ ಆ ಕಡೆ ದಂಡಿಯಿಂದ ಒಬ್ಬ ನಾವಿಕ ಅಂದ್ರ ಒಬ್ಬ ಅಂಬಿಗೆ ದೋಣಿ ತಗೊಂಡು ಬಂದ. ದೋಣಿ ನೋಡಿದ ಕೂಡಲೇ ಬೂದಿ ಬಸಪ್ಪ ಐಡಿಯಾ ಮಾಡಿದ್ರಿ. ಮಂತ್ರ ಜಪ್ಪಿಸಿಕೋ ಅಂತ ದಾಸರ ಪದ ಶುರು ಮಾಡಿದ. ಅಂಬಿಗ ನಾ ನಿನ್ನ ನಂಬಿದೆ, ಅಂಬಿಗ ನಾ ನಿನ್ನ ನಂಬಿದೆ, ಜಗದಂಬಾ ರಮಣ ನಿನ್ನ ನಂಬಿದೆ, ನಿನ್ನ ನಂಬಿದೆ, ನಿನ್ನ ನಂಬಿದೆ. ಈ ಹಾಡು ಕೇಳಿದ ಅಂಬಿಗೆ ದೋಣಿ ನಿಲ್ಲಿಸಿ ಇಳಿದು ಬಂದ. ಬೂದಿ ಬಸಪ್ಪನ ಕಾಲಿಗೆ ಅಡ್ಡ ಬಿದ್ದು, ನೀವು ಯಾವ ಮಠದ ಸ್ವಾಮಿಗಳು ಅಂತ ನಂಗೆ ಗೊತ್ತಿಲ್ಲ, ಆದ್ರೆ ನಿಮ್ಮ ಸೇವಾ ಮಾಡಾಕ ನಂಗೆ ಅವಕಾಶ ಮಾಡಿಕೊಡ್ರಿ ಅಂದ. ವೈದ್ಯ ಹೇಳಿದ್ದು ಹಾಲುವನ್ನ, ರೋಗಿ ಬಯಸಿದ್ದು ಹಾಲುವನ್ನ ಅಂದಂಗ ಬೂದಿ ಬಸಪ್ಪ ಸ್ವಾಮಿಯರು, ಭಕ್ತ ನನ್ನನ್ನಿಂದು ಈ ನದಿ ಪಾರು ಮಾಡಿಸು ಸಾಕು ಅಂದ. ಖುಷಿಯಿಂದ ಅಂಬಿಗೆ ಬೂದಿ ಬಸಪ್ಪನ ನಿಜವಾದ ಶ್ರೀಗಳು ಅಂತ ತಿಳ್ಕೊಂಡು ದೋಣ್ಯಾಗ ಕುಂದ್ರಿಸಿ ಹುಟ್ಟು ಹಾಕಾಕತ್ತಿದ. ಅವಾಗ ನಮ್ಮ ಬೂದಿ ಬಸಪ್ಪನ ದಿಮಾಕದ ಡಿಗ್ರಿ ಏರಿ ಸ್ವಕ್ಕ ಬಂದಿತ್ರಿ. ಅಲ್ಲಪ್ಪ ಅಂಬಿಗೆ ನೀನು ಓದಾಕ ಬರ್ಯಾಕ ಕಲ್ತಿಯೇನಪ್ಪ ಅಂತ ಕೇಳಿದ ನಮ್ಮ ಹೆಬ್ಬೆಟ್ಟಿನ ಗುರುತಿನ ಬೂದಿ ಬಸಪ್ಪ. ಪಾಪ ಅಂಬಿಗೆ ವಿನಯದಿಂದ ಇಲ್ರಿ ಅಪ್ಪ ಅಂದ. ಅದಕ್ಕೆ ನಮ್ಮ ಬಸಪ್ಪ, ತೂ ನಿನ್ನ ಮನೆ ಹಾಳಾಗ, ನಿನ್ನ ಜನ್ಮ ಹಾಳಾಗಿ ಹೋತು ಅಂದ. ಮತ್ತೆ ಬೂದಿ ಬಸಪ್ಪ ಕೇಳಿದ, ಹೋಗ್ಲಿಪ್ಪ ಅಂಬಿಗೆ ನೀನು ದಾನ ಧರ್ಮ ಪರೋಪಕಾರ ಮಾಡಿಯೇನಪ್ಪ? ಅಂಬಿಗೆ ಅಂದ, ಇಲ್ರಿ ಅಪ್ಪ. ಮತ್ತೆ ಬಸಪ್ಪ, ತೂ ನಿನ್ನ ಮನೆ ಹಾಳಾಗ, ನಿನ್ನ ಜನ್ಮ ಹಾಳಾಗಿ ಹೋತು ಅಂದ. ಅಂಬಿಗೆಯಾಗ ಲೆಕ್ಕ ಹತ್ತತ್ರಿ. 108 ಜನರಿಗೆ ಹೊಳಿ ದಾಟಿಸಿ 108 ತರದ ಮೀನಾ ಹಿಡಿಯೋ ಜಾಲಗಾರ ಅಂಬಿಗೆಯಾಗ ಇವ ಕಳ್ಳು ಸ್ವಾಮಿ ಅಂತ ಗೊತ್ತಾಗಿ ಇವಗೊಂದು ಕೈ ತೋರಿಸಬೇಕು ಅಂತ ನಿರ್ಧಾರ ಮಾಡಿ ದೋಣಿ ತುದಿಗೆ ಹೋಗಿ ನಿಂತು ವಜ್ಜಾ ಮಾಡಿ ಉಲ್ಟಾ ಪಲ್ಟಾ ಮಾಡಿಬಿಟ್ಟ. ಬೂದಿ ಬಸಪ್ಪ ನೀರಾಗ ದಪ್ಪ ಅಂತ ಬಿದ್ದ. ಬಿದ್ದ ಬಸಪ್ಪ ಗುಟ್ಟಕ್ಕ ಗುಟ್ಟಕ್ಕ ಗುಟ್ಟಕ್ಕ ಗುಟ್ಟಕ್ಕ ಗುಟ್ಟಕ್ಕ ಗುಟ್ಟಕ್ಕ ಅಂತ ನೀರು ಕುಡಿಯಾಕ ಹತ್ತಿದ್ದ. ಅವಾಗ ಅಂಬಿಗೆ ಕೇಳಿದ, ಸ್ವಾಮಿಯರ ಈಸಾಕ್ ಕಲ್ತೀರೇನ್ರಿ ಅಂತ. ಅದಕ್ಕೆ ಬೂದಿ ಬಸಪ್ಪ, ಇಲ್ಲಪ್ಪ ಇಲ್ಲ ಅಂತ ಅಂದ ಕೂಡಲೇನ. ಅದಕ್ಕೆ ಅಂಬಿಗೆ, ತೂ ನಿನ್ನ ಮನೆ ಹಾಳಾಗ, ನಿನ್ನ ಜನ್ಮ ಪೂರ್ತಿ ಹಾಳಾಗಿ ಹೋತು ಅಂದ. ಇನ್ನೇನು ಬೂದಿ ಬಸಪ್ಪ ಮುಳುಗಿ ಸಾಯೋ ಸ್ಥಿತಿ ಒಳಗಿದ್ದ. ಅವಾಗ ಕರುಣಾಮಯಿ ಅಂಬಿಗೆ ಅವನ ನೀರಿಂದ ಹೊರಗೆತ್ತಿ ತಂದು ದಡ ಸೇರಿಸಿದ. ಅಂಬಿಗೆ ಬಸಪ್ಪನ್ನ ಗಿಡದ ಕೆಳಗೆ ದಪ್ಪ ಅಂತ ಒಗೆದು ಹೋಗಿದ್ದ. ಒಂದೆರಡು ತಾಸಿನ ಮೇಲೆ ನಮ್ಮ ಬೂದಿ ಬಸಪ್ಪಗ ಜ್ಞಾನ ಬಂತ್ರಿ, ಅಂದ್ರೆ ಎಚ್ಚರಿಕೆ ಆತು. ಸುತ್ತಮುತ್ತ ನೋಡಿದ, ಎದ್ದು ಕುಂತ. ಮಾವಿನ ಗಿಡದ ಬುಳಕ ಕುಂತಿದ್ದ. ಅಲ್ಲೇ ಸುತ್ತ ಬಳ್ಳ್ಯಾಗ ಕುಂಬಳಕಾಯಿ ಬಳ್ಳಿನೂ ನೋಡಿದ. ಮ್ಯಾಲೆ ತಲೆ ಎತ್ತಿ ನೋಡ್ತಾನ, ಗಿಡ ತುಂಬೆಲ್ಲ ಸಣ್ಣ ಸಣ್ಣ ಮಾವಿನಕಾಯಿ. ಸುತ್ತ ನೋಡ್ತಾನ, ಬಳ್ಳ್ಯಾಗ ಬಲತ್ ನಿಂತ ದೊಡ್ಡ ದೊಡ್ಡ ಕುಂಬಳಕಾಯಿ. ವಿಚಾರ ಮಾಡಿದ, ದೇವ್ರ ಮೇಲೆ ಭಾಳ ಸಿಟ್ಟು ಬಂತು. ಆ ದೇವರಿಗೆ ಜವಾಬ್ದಾರಿನೇ ಇಲ್ಲ. ದೇವರು ಅಂದ್ರೆ ಬೇಜವಾಬ್ದಾರಿ ಮನುಷ್ಯ ಆಗಿಬಿಟ್ಟಾನ. ಯಾವ ಕೆಲಸ ಹೆಂಗೆ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ಅಲ್ಲ, ಇಂಥ ದೊಡ್ಡ ಮಾವಿನ ಮರಕ್ಕೆ ಸಣ್ಣ ಸಣ್ಣ ಮಾವಿನಕಾಯಿ ಕೊಟ್ಟು ಸುತ್ತ ಇದ್ದ ಸಣ್ಣ ಬಳ್ಳಿಗೆ ದೊಡ್ಡ ದೊಡ್ಡ ಕುಂಬಳಕಾಯಿ ಕೊಟ್ಟಾನ ಹುಚ್ಚು ದೇವರು. ಅಕಸ್ಮಾತ್ ನಾನಾ ದೇವ್ರು ಆಗಿರ್ತಿದ್ರೆ ಇಂಥ ದೊಡ್ಡ ಮಾವಿನ ಮರಕ್ಕೆ ದೊಡ್ಡ ದೊಡ್ಡ ಗಾತ್ರದ ಕುಂಬಳಕಾಯಿ ಅಂತ ಮಾವಿನಕಾಯಿ ಕೊಡ್ತಿದ್ದೆ. ಹಿಂಗೆ ಮಾಡಿದ್ರೆ ಇವರಪ್ಪನ ಅಂದ್ರೆ ದೇವರಪ್ಪನ ಗಂಟು ಏನು ಹೊಕ್ಕಿತ್ತು ಅಂತ ವಿಚಾರ ಮಾಡು. ಅಷ್ಟರೊಳಗ ಸ್ವಯಂತ ಗಾಳಿ ಬಿಟ್ಟು ಗೊಪ್ಪಾದ ಒಂದು ಮಾವಿನಕಾಯಿ ಬೂದಿ ಬಸಪ್ಪನ ತಲೆ ಮೇಲೆ ಟಕ್ ಅಂತ ಬಿತ್ತು. ಬಸಪ್ಪ ಹೊಡೆದ ತಾಳ್ಲಾರ್ದ, ಅಯ್ಯೋ ಯಪ್ಪ ಸತ್ತೇ ಅಂತ ಚೀರಿ ನೆಲಕ್ಕೆ ಬಿದ್ದ. ತಲೆಗೆ ಪೆಟ್ಟು ಬಿದ್ದು ತಲೆ ಮೇಲೆ ದೊಡ್ಡದೊಂದು ಬುಗುಟ್ ಎದ್ದಿತ್ತು. ಅದಕ್ಕೆ ಬೂದಿ ಬಸಪ್ಪ, ಯಪ್ಪ ದೇವ್ರ ನೀನ ಸರಿಯಪ್ಪ, ಅಕಸ್ಮಾತ್ ಕುಂಬಳಕಾಯಿ ಗಾತ್ರದ ಗೊಪ್ಪದ ಮಾವಿನಕಾಯಿ ನನ್ನ ತಲೆ ಮೇಲೆ ಬಿದ್ದಿತ್ತು ಅಂದ್ರೆ ನಾ ಇಲ್ಲೇ ಗೊಟಕ್ಕಂತಿದ್ದೆ ಅಂತಂದು ಮುಂದೆ ನಡೆದ. ಬಹಳ ವಿಚಿತ್ರ ಊರಿಗೆ ಬಂದಿರಿ. ಆ ಊರಿನ ಹೆಸರು ಎದ್ದ ಬಡಿ ಅಂತ. ಹ್ಞೂನ್ರಿ, ನಗಬೇಡ್ರಿ, ಕೇಳ್ರಿಲ್ಲೇ. ಆ ಊರಿನ ಹೆಸರೇ ಎದ್ದ ಬಡಿ ಅಂತಿತ್ತು. ಇನ್ನ ಊರಾನ್ ಜನ ಹೆಂಗಿರಬಾರ್ದ್ರಿ? ಅವರು ಒಂದು ನಮೂನಿ ವಿಚಿತ್ರ ಇದ್ರು. ಈ ಎದ್ದ ಬಡಿ ಊರಾಗ ಒಳ್ಳೆಯವ ಅಂತ ನಾವು ಒಬ್ಬನು ಇರಲಿಲ್ಲ. ಹಗಲು ಹೊತ್ತಿನಾಗ ದೀಪ ಹಚ್ಚಿ ಹುಡುಕಿದ್ರು ಸಿಗ್ತಿದ್ದಿಲ್ಲ. ಭಾರಿ ಕೆಟ್ಟ ಜನ ರೀ. ಪುಂಡು ಪೋಕ್ರಿತನ, ಮೋಸತನ, ಸುಳ್ಳುತನ, ಟಪಿಗೆ ಹಾಕೋದು, ಇಂಥ ವಿದ್ಯೆ ಒಳಗೆ ಒಬ್ಬರಿಗಿಂತ ಒಬ್ಬರು ನಿಪುಣರು. ಭಾಳ ಎಟ್ಟಿ ಜನ ರೀ. ಹುಟ್ಟಿದಾಗಿಂದ ಒಬ್ಬರು ಒಂದು ಚಲೋ ಕೆಲಸನ ಮಾಡಿದ್ದಿಲ್ಲ. ಇಂಥ ಎದ್ದು ಬಡಿ ಊರಾಗ ಹೋಗಿ ನಮ್ಮ ಬೂದಿ ಬಸಪ್ಪ ಸಿಕ್ಕಿಬಿದ್ದ. ಚಾವಡಿ ಕಟ್ಟಿ ಹಿಡಿದ ಕುಂತ ಬೂದಿ ಬಸಪ್ಪನ್ನ ವಿಚಿತ್ರದ ರೀತಿಯಿಂದ ನೋಡಕ್ ಹತ್ತಿದ್ರಿ. ಕಾವಿ ಬಟ್ಟೆ ಹಾಕೊಂಡು ಬಸಪ್ಪ ಅವ್ರ ಕಣ್ಣಿಗೆ ಭಯೋತ್ಪಾದಕ ಕಣ್ಣಂಗೆ ಕಂಡ. ಪಾಪ ಬಸಪ್ಪಗ ಹೊಟ್ಟ ಹಸಿವು ತಾಳ್ಲಾರ್ದ ಒಬ್ಬನ್ ನೋಡಿ, ಯಜಮಾನ್ರ ನನಗ ಹೊಟ್ಟಿ ಭಾಳ ಹಸ್ದೈತಿ ಅಂದ. ಅದಕ್ಕವ ಕಣ್ಣು ಕೆಂಪಗೆ ಮಾಡಿ, ಅದಕ್ಕೆ ನಮಗೇನು ಮಾಡಂದಿ ಅಂದ. ಅಷ್ಟ್ರಾಗ ಇನ್ನೊಬ್ಬ ಬಂದು, ಏನಂತ ಕಲ್ಲಪ್ಪ ಇವನ್ ಹಕಿಕತ್ ಅಂತ ಕೇಳಿದ್ದಕ್ಕ, ಇವನಿಗೇನೋ ಹೊಟ್ಟೆ ಹಸ್ತೈತೆ ಅಂತ ತತ್ಸಾರ ಮನೋಭಯದಿಂದ ಉತ್ತರ ಕೊಟ್ಟ. ಅದಕ್ಕವ, ನೀ ಯಾವ ಊರವಲೇ ಬೇ ವರ್ಷಿ, ಮುನ್ನೋಡಿ ಮುಂದೆ ಹೋಗು ಅಂತ ಸಿಟ್ಟಿನಿಂದ ಭಿಕ್ಷುಕಿಗೆ ಹೇಳಿದಂಗ ಹೇಳಿ ಹೋಗ್ಬಿಟ್ಟ. ಬಸಪ್ಪಗ ಸುಂಕದ ಕಟ್ಟಿಯವ್ರ ಮುಂದೆ ಸುಖ ದುಃಖ ಹೇಳಿದಂಗೆ ಆಗಿತ್ತು. ಸುಮ್ಮನೆ ಮಾರಿ ಒಣಿಸ್ಕೊಂಡು ಕುಂತ. ಅಷ್ಟ್ರಾಗ ಇನ್ನೊಬ್ಬ ಬಂದು ಚಾವಡಿ ಕಟ್ಟಿ ತನ್ನ ಹೆಗಲ ಮೇಲಿನ ಟಾವೆಲಿಂದ ಹಸನ ಮಾಡಿ ಕುಂತು, ಏನ್ರಿಪ್ಪ ಐಗೋಳ್ರ ನೆಟ್ಟಗ ನಿಗಿರಿಸಿಕೊಂಡು ಇಲ್ಲೇ ತಳ ಊರಿರಲ್ಲ, ನಡಕ್ಕೆ ಯಾವ ಊರು ಸಿಗಲಿಲ್ಲೇನ ಅಂತ ಕೇಳಿದ. ಅವಾಗ ಚಾಲಾಕ ಬಸಪ್ಪ ಅವ್ರ ಮಾತಿನ ದಾಟಿ ಹಿಡ್ದಿದ್ದ. ಹ್ಞೂನ್ರಿಪ್ಪ, ನೆಟ್ಟಗ ನಿಗಿರಿಸಿಕೊಂಡು ಇಲ್ಲಿಗೆ ಬಂದು ತಳ ಊರೇವಿ, ನೀವೆತ್ಲಾಗ ಹೊಂಟಿದ್ರಿ ನಿಮ್ ಬುಡಾಕಿ ತಗೊಂಡು ಅಂತಂದ. ಅವಾಗ ಆ ಮನುಷ್ಯ ಬಸಪ್ಪ ಮಾತಾಡಿದ ದಾಟಿ ನೋಡಿ ಅವನು ಅದ ಊರಾವ ಅಂತ ತಿಳ್ಕೊಂಡು, ಸೊಳೆ ಮಗಂದು ಸುಡುಗಾಡ್ ಹೊಲ ಆಯ್ತಲ್ರಿಪ್ಪ, ಕಾಯಕ್ ಹೊಂಟೇನಿ ಅಂತ ವಿನಯದಿಂದ ಉತ್ತರ ಕೊಟ್ಟ. ನಮ್ ಬೂದಿ ಬಸಪ್ಪ ಎಳಿ ಸಿಕ್ರ ಹಚಡ ನುಂಗೋ ಮನುಷ್ಯ, ಇಷ್ಟು ಸಿಕ್ರ ಕೇಳ್ತಾನೇನ್ರಿ. ಮಾತು ಮುಂದುವರಿಸಿದ, ಮತ್ತೇನ್ರಿಪ್ಪ ನಿಮ್ ಹಾಳಾದ ಹೊಲಸ ಮನೆತನ ಹೆಂಗ ನಡೆದೈತಿ ಅಂತಂದಿದ್ದಕ್ಕ ಅವ, ಅಡ್ಡಿ ಇಲ್ರಿಪ್ಪ, ಎಲ್ಲ ಮಗ ದೇವ್ರ ಆಶೀರ್ವಾದ. ಮನ್ಯಾಗ ದರಿದ್ರ ಮೋತಿ ಹೆಂಡತಿ, ಸತ್ಯಣದಂತ ಮಗ, ಹರಕ್ ಮುಗಿನ ಮಗಳು, ಎಲ್ಲಾರು ಆರಾಮ ಅದಾರ, ನಾ ಇನ್ ಬರ್ತೇನೆ ಅಂತ ಎದ್ದು ಹೋಗೇ ಬಿಟ್ಟ. ಚಾಲಕ ಬಸಪ್ಪ ಲೆಕ್ಕ ಹಾಕಿದ್ರಿ, ಈ ಊರ ಮಂದಿಗೆ ಬುದ್ಧಿ ಕಲಸೇ ಹೋಗಬೇಕು ಅಂತ ನಿರ್ಧಾರ ಮಾಡಿದ. ಚಾವಡಿ ಕಟ್ಟಿ ಮೇಲೆ ಎದ್ದು ನಿಂತು, ಬರ್ರಿಲೇ ಎಲ್ಲಾರು ಬರ್ರಿಲೇ, ನಿಮಗೊಂದು ಮಾತು ಹೇಳ್ತೇನೆ ಬರ್ರಿಲೇ ಅಂತ ಕೂಗಾಕ್ ಹತ್ತಿದ. ಜನ ಬಂದು ಸೇರಿದ್ರು. ಅವಾಗ, ಈ ಊರಾಗ ಪಂಡಿತರು ಅನ್ನೋರು ಯಾರದಾರು ಹೇಳ್ರಿ, ಅವರು ನನ್ನ ಮುಂದೆ ಪಾಂಡಿತ್ಯ ತೋರಿಸ್ಲಿ, ನನ್ನ ಸೋಲಿಸುವಂತ ಶಾಣ್ಯ ಪಂಡಿತ ಈ ಜಗತ್ನಾಗ ಹುಟ್ಟಿಲ್ಲ ಅಂತ ಎದಿ ತಟ್ಟಿ ತಟ್ಟಿ ಹೇಳಿದ. ಅದಕ್ಕೊಬ್ಬವ, ಈ ಊರಾಗ ಎಲ್ಲಾರು ಪಂಡಿತ್ರ, ಇಂಥ ಪಂಡಿತರಿಗೆ ನೀವೇನು ಗೆಣಸ್ ಕರೆಯಕ್ ಬಂದಿರಪ್ಪ, ಚಲೋ ಸಿಕ್ಕಿ ತಡಿ ನಮ್ಮ ಕೈಯಾಗ ಅಂತ ಅಂದು ಎಲ್ಲಾರು ಸೇರಿ ಬೂದಿ ಬಸಪ್ಪನ ಸಾವಿರ ತಲಿ ಗುಂಡು ಭಟ್ರ ಕಡೆ ಹೊತ್ತುಕೊಂಡು ಹೋಗಿ ನಿಲ್ಲಿಸಿದ್ರು. ಸಾವಿರ ತಲಿ ಗುಂಡು ಭಟ್ರ ಬಗ್ಗೆ ಹೇಳಬೇಕಂದ್ರೆ, ಈ ಭಟ್ರಿಗೆ ಸಾವಿರ ತಲಿ ಇರಲಿಲ್ಲರಿ, ಆದ್ರೆ ಸಾವಿರ ತಲಿಯಷ್ಟು ಬುದ್ಧಿ ಐತಿ ಅಂತ ಎದ್ದು ಬಡಿ ಊರಾನ್ ಜನ ತಿಳ್ಕೊಂಡಿದ್ರು. ಗುಂಡು ಭಟ್ರು ಸಣ್ಣವರಿದ್ದಾಗ ಸಾಲಿಗೆ ಹೆಸರು ಹಚ್ಚದನ, ದೊಡ್ಡ ಭಿನ್ನತಿ ಒಳಗೆ ಕುಂತು ಸಾಲಿ ಕಲ್ತವ್ರು. ಇಂಥ ಸಾವಿರ ತಲಿ ಗುಂಡು ಭಟ್ರ ಮುಂದೆ ಬಸಪ್ಪನ ವೈದ್ಯ ನಿಲ್ಲಿಸಿ, ಭಟ್ರ ಇವ ಮಹಾಪಂಡಿತ್ ಅಂತ ನೋಡ್ರಿ, ಅದಕ್ಕೆ ನಿಮ್ಮ ಪಾಂಡಿತ್ಯ ಪರೀಕ್ಷೆ ಮಾಡಕ್ ಬಂದಾನ, ಸ್ವಲ್ಪ ನಿಮ್ಮ ಕೈ ತೋರಿಸ್ರಿ ಅಂದ್ರು. ಭಟ್ರು ಬಾಳ ಸಿಟ್ಟಿಗೆದ್ದ, ಇವ ಪಂಡಿತೇನ, ಇವ ಎಲ್ಲಿ ಕಸಮರಿಗಿ ಪಂಡಿತ ಅಂತ ನಾನು ಪರೀಕ್ಷೆ ಮಾಡಕ್ ಬಂದಾನ. ಹ್ಮ್ ಕೇಳಪ್ಪ ಪಂಡಿತ, ಏನು ಕೇಳ್ತಿ, ಒಮ್ಮೆಲೆ ಕೇಳಿಬಿಡು, ಇಲ್ಲ ಅಂದ್ರೆ ನಮ್ ಕೈಯಾಗ ಸಿಕ್ಕ ಹರ ಚಿಪ್ಪಾಡಾಗಿ ಅಂತ ಗುಡುಗಿದ್ರು ಭಟ್ರು. ಬಸಪ್ಪಗ ಖಾತ್ರಿ ಆತು, ಈ ಊರವರು ತಿಳಿಗೇಡಿಗಳು, ಇವ್ರ ಜೊತೆ ವಾದ ಮಾಡೋದಕ್ಕಿಂತ ಜಾಣತನದಿಂದ ಪಾರಾಗಿ ಹೋಗೋದ ಒಳ್ಳೇದು ಅಂದು ಗುಂಡು ಭಟ್ರ ಕಾಲಿ ನಮಸ್ಕಾರ ಮಾಡ್ತಾನ. ನಿಮ್ಮ ಹಳ್ಳಿಯೊಳಗೆ ಇಂಥ ದೊಡ್ಡ ಪಂಡಿತರು ಅದಾರಂತ ನಂಗೆ ಗೊತ್ತಿರಲಿಲ್ಲರಿ ಭಟ್ರ, ಗುಂಡು ಭಟ್ರು ನನ್ನ ಸೋಲಿಸಿದ್ರು,
0: ನಾ ಶರಣಾಗತ ಆಗ್ತಾನೆ, ನೀವೆಲ್ಲರೂ ಸೇರಿ ಇವ್ರ ಮೆರವಣಿಗೆ ಮಾಡಬೇಕು, ನಾನು ಜಯ ಜಯಕಾರ ಮಾಡ್ತೇನೆ ಅಂತ ಅಂದ. ಊರಾನ್ ಜನ ಎಲ್ಲ ಸೇರಿ ಗುಂಡು ಭಟ್ರನ್ನ ಪಲ್ಲಕ್ಕಿ ಒಳಗೆ ಕುಂದರಿಸಿ ಸನಾದಿ ಭಜಂತ್ರಿ ಮೇಳದ ಜೊತೆ ಮೆರವಣಿಗೆ ಶುರು ಮಾಡಿದ್ರು. ಎಲ್ಲರೂ ಸಾವಿರ ತಲಿ ಗುಂಡು ಭಟ್ ಮಹಾರಾಜರಿಗೆ ಜೈವಾಗಲಿ ಅಂತ ಜಯ ಜಯಕಾರ ಮಾಡಕ್ ಹತ್ತಿದ್ರು. ಈ ಗದ್ದಲದಾಗ ಏನಾರ ಉಪಾಯ ಮಾಡಿ ಇಲ್ಲಿಂದ ಪಾರಾಗಬೇಕು ಅಂತ ಬಸಪ್ಪ ಎಲ್ಲರಿಗೂ ಕಾಣುವಂಗ ಒಂದು ಕಾಗದದ ಚೀಟಿ ಕಟ್ಟಾಕತ್ತಿದ. ಅದನ್ನು ನೋಡಿ ಎಲ್ಲಾ ಜನ ಇದೇನು ಚೀಟಿ ಯಾಕೆ ಕಟ್ಟಾಕತ್ತೀರಿ ಅಂತ ಕೇಳಿದ್ರು. ಅವಾಗ ಬಸಪ್ಪ ಅವರಿಗೆ, ನೋಡ್ರಿಪ್ಪ, ಇದು ಗುಂಡು ಭಟ್ರ ಮೈಯಾಗಿನ ಒಂದು ಕೂದ್ಲ, ಇದನ್ನ ನಮ್ಮ ಊರಿಗೆ ಹೋಯ್ತೇನೆ ಅಂದು ಆ ಚೀಟಿ ತನ್ನ ಹಣೆಗೆ ಹಚ್ಚಿಕೊಂಡು ನಮಸ್ಕಾರ ಮಾಡಿದ. ಅದಕ್ಕೆಲ್ಲಾರು ಯಾಕ ಅಂತ ಕೇಳಿದ್ರು. ಅವಾಗ ಬಸಪ್ಪ, ನಿಮ್ ಸಾವಿರ ತಲಿ ಗುಂಡು ಭಟ್ರು ಬಹಳ ಪವಿತ್ರದಾರ, ಹುಡುಗರಿಗೆ ಜ್ವರ ಬಂದ್ರ ಭೂತ ಬಡದ್ರ ಹುಚ್ಚಿಡಿದ್ರ ಈ ಕೂದ್ಲ ಅವ್ರ ಕೊರಳಿ ಕಟ್ಟಿಬಿಟ್ರ ಆತು, ಎಲ್ಲ ಬಿಟ್ಟು ಹೋಕೈತಿ ಅಂತ ಅನ್ನೋದು ಒಂದ ತಡ ಜನ ಎಲ್ಲಾರು ಮೆರವಣಿಗೆ ನಿಲ್ಲಿಸಿ ಭಟ್ರನ್ನ ಪಲ್ಲಕ್ಕಿಯಿಂದ ಕೆಳಕ್ ಕೆಡವಿ ನನಗ ನಿನಗ ನಿನಗ ನನಗ ನನಗ ನಿನಗ ಅಂತ ಭಟ್ರ ಮೈಯಾಗಿನ ಒಂದು ಕೂದ್ಲ ಉಳಿದಂಗ ಕಿತ್ತೊಳಕ್ ಶುರು ಮಾಡಿದ್ರಿ. ಇದ ಹೊತ್ತಲೆ ಅಂದವನ ಬಸಪ್ಪ ಆ ಗದ್ದಲದಾಗಿಂದ ಪಾರಾಗಿ ಓಡಿ ಹೋದ. ಅಲ್ಲಿಂದ ಬಸಪ್ಪ ಮುಂದ ಒಂದು ಊರಿಗೆ ಬಂದು ಕಟ್ಟಿ ಹಿಡಿದು ಕುಂತ. ಆ ಊರಿನ ಸಾಹುಕಾರ ತನ್ನ ಮಗಳಿಗೆ ವರ ನೋಡಿ ನೋಡಿ ನೋಡಿ ಸಾಕಾಗಿ ಹೋಗಿದ್ದ. ಯಾಕಂದ್ರ ಸಾಹುಕಾರನ ಹೆಂಡತಿ ಗುಣ ನೋಡಿ ಯಾರೂ ಅವನ ಮಗಳನ್ನ ಮದುವೆಯಾಗಿದ್ದಿಲ್ಲ. ಕಟ್ಟಿ ಮೇಲೆ ಕುಂತ ಬಸಪ್ಪನ ನೋಡಿ ಸಾಹುಕಾರಗ ಮನಸ್ಸಿಗೆ ಬಂತ್ರಿ, ಹಂಗಾರ ಮಾಡಿ ಇವನು ಒಪ್ಪಿಸಿ ಮದುವೆ ಮಾಡಿಬಿಟ್ರಾತು ಅಂತ ಬಸಪ್ಪನ ಕಡೆ ಬಂದು, ಏನ್ರಪ್ಪ ಮತ್ತ ನೀವು ಯಾವ ಊರಿನವರು ಅಂತ ಕೇಳಿದ. ಅದಕ್ಕೆ ಬಸಪ್ಪ, ಯಾವ ಊರು ಅಂತ ಹೆಂಗ ಹೇಳಿರಿಪ್ಪ, ಎಂಟತ್ತು ಊರಾಗ ಎಂಟತ್ತು ಮನಿ ಅದಾವು ಅಂದ. ಸಾಹುಕಾರ ಅಲೆಲೆಲೆಲೆಲೆ ಒಳ್ಳೆ ಶ್ರೀಮಂತ ಅಳಿಯಾನ ಸಿಕ್ಕ ಅಂತ ಅನ್ಕೊಂಡು, ನೋಡ್ರಿಪ್ಪ ನಾನು ಈ ಊರಿಗೆ ಭಾರಿ ಶ್ರೀಮಂತ ಅದೇನೆ, ನನಗ ಒಬ್ಬಕಿನ ಮಗಳದಾಳ, ಭಾಳ ಚಂದದಾಳ, ಏನ್ರಿಪ್ಪ ಬಣ್ಣ ಸ್ವಲ್ಪ ಕರ್ರಗಿದ್ರು ಮಾರಿ ಮೇಲೆ ಸ್ವಲ್ಪ ಚಿಕ್ಕ ಚಿಕ್ಕಿದ್ರು ಭಾಳ ಕಳ ಐತ್ರಿ, ಮತ್ತ ಮಾಡ್ಕೊಂತೀರೇನು ಅಂತ ಕೇಳಿದ. ಬಸಪ್ಪ ಮನಸ್ನಾಗ ಲೆಕ್ಕ ಹಾಕಿದ, ಹೆಂಗೂ ತನಗೂ ದಿಕ್ಕಿಲ್ಲ, ಇಲ್ಲೇ ಈ ಸಾಹುಕಾರ ಮಗಳ ಮದ್ವೆ ಮಾಡ್ಕೊಂಡ್ಬಿಟ್ರೆ ನಾಳೆ ಸಾಹುಕಾರ ಸತ್ತ ಮೇಲೆ ಅವನ ಸರ್ವ ಆಸ್ತಿಗೂ ತಾನ ಹಕ್ಕದಾರ ಆಗಬಹುದು ಅಂತ ತಿಳ್ಕೊಂಡು ಗತ್ತನ್ಯಾಗ, ಮತ್ತ ನಿಮ್ಮ ಮಂಥನ ಎಂಥದ್ದು ನಡೆನುಡಿ ಹೆಂಗ ಅಂತಂದ. ಅದಕ್ಕೆ ಸಾಹುಕಾರ, ಭಾರಿ ಒಳ್ಳೆ ಮಂಥನ್ರಿಪ್ಪ ನಮ್ಮದು, ಮತ್ತ ಮನ್ಯಾಗ ಒಳ್ಳೆ ಸಂಪ್ರದಾಯ ಅದಾವು, ಎಲ್ಲ ಗಂಡಸೂರದ ಹಿರೇತನ, ಹೆಣ್ಮಕ್ಳು ನಮ್ಮ ಮನ್ಯಾಗ ತುಟಿ ಪಿಟಕ್ ಅನ್ನೋದಿಲ್ಲ ಅಂದ. ಹಂಗಾರ ಆಗ್ಲಿ ನಡೀರಿ, ನಿಮ್ ಮಗಳ ನೋಡಿ ಒಪ್ಪಿಗೆ ತಿಳಿಸ್ತೇನೆ ಅಂತ ಬಸಪ್ಪ ಹೇಳಿದ. ಅದಕ್ಕೆ ಸಾಹುಕಾರ, ಒಂದು 5 ನಿಮಿಷ ಇಲ್ಲೇ ಕುಂತಿರ್ರಿ, ನಮ್ಮ ಮನೆಗೆ ಹೋಗಿ ಎಲ್ಲ ತಯಾರಿ ಮಾಡಿಕೊಂಡು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತೇಳಿ ಸಾಹುಕಾರ ಮನೆಗೆ ಬಂದ. ಮಗಳು ಖರ್ಚಾದ್ರೆ ಸಾಕು ಅಂತ ಸಾಹುಕಾರ ಮನೆತನದ ನಡೆ ನೋಡಿ ಭಾಳ ಸಂಪ್ರದಾಯಬದ್ಧದಾವು ಅಂತ ಹೇಳಿದ್ದ. ಆದ್ರೆ ಮನ್ಯಾನ ಪರಿಸ್ಥಿತಿ ಇವ ಹೇಳಿದ್ದಕ್ಕೆ ತದ್ವಿರುದ್ಧನ ಐತ್ರಿ. ಸಾಹುಕಾರನ ಹೆಂಡತಿ ಸಾಕ್ಷಾತ್ ಬ್ರಹ್ಮ ರಾಕ್ಷಸಿ ಇದ್ದಂಗಿದ್ಲು, ಆಕೆ ಅವತಾರ ನೋಡಿ ಯಾರೂ ಮಗಳನ್ನ ಮದುವೆ ಆಗಿದ್ದಿಲ್ಲ. ಇವತ್ತ ಹೆಂಗಾದ್ರೂ ಮಾಡಿ ಹೆಂಡತಿ ಬಾಯಿ ಮುಚ್ಚಿಸಿ ಮಗಳನ್ನ ತೋರಿಸಿಬಿಟ್ರೆ ತನ್ನ ಜವಾಬ್ದಾರಿ ಮುಗೀತೈತಿ ಅಂತ ತಿಳಿದು ಸೀದಾ ಮನೆಗೆ ಬಂದು ಹೆಂಡತಿ ಕಾಲಿಗೆ ಬಿದ್ದ. ಹೆಂಡತಿ, ಯಾಕೆ ಕಸ್ಟಮರಿಗೆ ಕಾಲಿಗೆ ಯಾಕೆ ಬೀಳ್ತಿ, ಹೇಳ್ಬೇಕ ಹಿಕ್ಕಟ್ಟ ಕಚ್ಚಾ ಪಚ್ಚ ತುಳಿದು ಬಿಟ್ಟೇನು ಅಂತಂದ್ಲು. ಮಾರಾಯಳ, ಇಷ್ಟು ದಿನ ಅದನ್ನ ಮಾಡಿದ್ದಿ, ವದಿ ತುಳಿ ಬೇಕಾದ ಮಾಡು, ನಾನು ಬೇಡ ಅನ್ನೋದಿಲ್ಲ, ಇವತ್ತ ಮಗಳು ನೋಡಾಕ ವರ ಕಳ್ಕೊಂಡು ಬರ್ತೀನಿ, ಇವತ್ತು ಒಂದು ದಿನ ಒಂದೇ ದಿನ ಬಾಯಾಗ ಉಪ್ಪು ಹಾಕ್ಕೊಂಡು ಸುಮ್ಮನಿರ್ತೀಯ ಅಂತ ಬೇಡ್ಕೊಂಡ. ಯಾಕೋ ಏನೋ ಆಕಿಗೆ ಸ್ವಲ್ಪ ಕರಣ ಬಂತ್ರಿ. ಏನು ಮಾಡ್ಕೊಂತೀಯೋ ನೀನ ಮಾಡ್ಕೋ, ಆ ಹುಡುಗ ಬಂದು ಹೋಗುತ್ತನಕ ಅಷ್ಟ, ನಾಳೆ ಅಂದ್ರೆ ನಾ ಕೇಳಕ್ಕಿಲ್ಲ, ಹಂಗ ಹಂಗ ನೀನು ಚಿಪ್ಪಾಡಿ ಮಾಡಿಬಿಟ್ಟೇನು ಅಂದ್ಲು. ಮತ್ತೇನ್ರಿ ಇದ್ರೀಗ ಹೇಳ ಅಂದಿದ್ದಕ್ಕೆ ಸಾಹುಕಾರ, ಇನ್ನೇನು ಇಲ್ಲ, ನಮ್ಮ ಮನೆತನ ಪುರುಷ ಪ್ರಾಧಾನ್ಯವಾಗಿದ್ದು ಅಂತ ಸುಳ್ಳು ಹೇಳೇನಿ, ಅದಕ್ಕೆ ಆ ಹುಡುಗ ಬಂದಾಗ ಅವನ ಮುಂದೆ ನಿನಗೇನಾದರೂ ಬೈದ್ರೆ ನೀ ತಿರುಗಿ ಬೈಬೇಡ, ಸಮಾಧಿಯಿಂದ ಇರಬೇಕು ಅಷ್ಟ ಅಂದ. ಹೆಚ್ಚಂದ್ರೆ ನೀ ಎಷ್ಟು ಬೈಗಳ ಬೈಬಹುದು ಅಂತ ಈಗ ನಿಕ್ಕಿ ಹೇಳಿಬಿಡು ಅಂದ್ಲು. ಭಾಳೇನಿಲ್ಲ, ಹೆಚ್ಚಂದ್ರೆ ಒಂದು 20-30 ಬೈಗಳ ಬೈಬಹುದು ಅಷ್ಟ. ಕರೆ ಹೇಳ, ಒಮ್ಮೆಲೆ ಹೇಳಿಬಿಡು, ಹೇಳಿದ್ದಕ್ಕಿಂತ ಹೆಚ್ಚಿಗೆ ಬೈದಿ ಅಂದ್ರ ನಿನ್ ಚಟ್ಟ ಕಿತ್ ಕೈಯಾಗ ಕೊಟ್ಟೇನಿ ಅಂದ್ಲು. ನೋಡ ಹೆಚ್ಚಂದ್ರ ಒಂದ್ 50 ಬೈಗಳ ಬೈಬೇಡು, ಇನ್ನು ವಿಚಾರ ಮಾಡಿ ಹೇಳೋ. ಆಮ್ಯಾಕ ಹೆಚ್ಚು ಕಡಿಮೆ ಆತು ಅಂದ್ರ ನಾ ಏನು ಸುಮ್ಮನೆ ಇರಾಕಿಲ್ಲ, ನಿನ್ ಚಡ್ಡಿ ಕಿತ್ತು ಕೈಯಾಗ ಕೊಟ್ಟೇನಿ ಅಂತಂದಿದ್ದಕ್ಕ ಸಾವುಕಾರ ವಿಚಾರ ಮಾಡಿ ಸುಳ್ಳಾಕ್ ಹೇಳಿ ಅಗದಿ ಅಗದಿ ಭಾಳ ಅಂದ್ರ ಒಂದು 100 ಬೈಗಳ ಬೈತೇನಿ ಅಷ್ಟ ಅಂದ. ಸಾಕ ಭಾಳ ಅದು, ಆದ್ರ ಅಪ್ಪಿ ತಪ್ಪಿ 100 ಬೈಗಳ ಆದ್ಮೇಲೆ ಒಂದರ ಹೆಚ್ಚಿಗೆ ಬೈದಿ ಅಂದ್ರ ಈಗ ಯಾಕೆ ಹೇಳಿ, ಅವಾಗ ಹೇಳ್ತೇನೆ ಅಂತ ಹೆಂಡತಿ ಒಪ್ಪಿಕೊಂಡ್ಳು. ಸಾವುಕಾರ ಖುಷಿಯಿಂದ ಒಪ್ಪಿ ಹೋಳಿಗೆ ಹುಗ್ಗಿ ಕಟ್ಟಿನ ಸಾರು ಮಾಡಕ್ ಹೇಳಿ ಬಸಪ್ಪನ ಕರ್ಕೊಂಡು ಬರಕ್ ಹೋದ. ಇತ್ಲಾಗ ಬಸಪ್ಪ ಕಟ್ಟಿ ಮೇಲೆ ಕುಂತು ಹೆಂಡತಿನ ಮನಸ್ಸಿನಾಗ ನೆನದು ಮಂಡಿಗೆ ತಿನ್ನಾಕ ಹತ್ತಿದ್ದ. ಸಾವುಕಾರ ಬಂದು ಬರ್ರಿಪ್ಪ ಎಲ್ಲ ತಯಾರಾಗೈತಿ, ಇನ್ನೇನು ನೀವು ಬಂದು ನನ್ನ ಮಗಳು ನೋಡೋದು ಒಂದ ಬಾಕಿ. ನಮ್ಮ ಮಂತನ ಭಾಳ ಶ್ರೇಷ್ಠ ಮಂತನ ಏನ್ರಿಪ್ಪ, ಮನ್ಯಾಗ ಮುತ್ತು ನಿಂತ ಮಗಳು ಹೇಳ್ದಂಗೆ ಕೇಳು ಹೆಂಡತಿ ಸುಖವಾಗದನ್ ನೋಡ್ರಿ, ನನ್ನ ಹೆಂಡತಿ ನನ್ನ ಮುಂದೆ ತುಟಿ ಪೆಟ್ಟ ಅನ್ನೋದಿಲ್ಲ ಅಂತ ಹೇಳಿ ಮನೆ ಕರ್ಕೊಂಡು ಹೋಗಿ ಮನೆ ಬಂದ ಕುಳಿಂದ ಹೊರಗಿಂದ ಸಾವುಕಾರ, ಏ ಬುಕ್ಣಿ ಒಳಗೇನು ಮಾಡಾಕತ್ತಿದಿ, ಕಾಲಿಗೆ ನೀರು ತೊಂಬಾರ ಅಂದ. ಸಾವುಕಾರನ ಹೆಂಡತಿ ಬಂದು ಕಾಲಿಗೆ ನೀರು ಕೊಟ್ಟು ಒಳಗೆ ಹೋದ್ಲು. ಸಾವುಕಾರ, ಏ ಮಾನಗಡಿ ಕಂಬಳಿ ಹಾಸಿಲೇನ ಅಂದಿದ್ದಕ್ಕೆ ಅಕ್ಕಿ ಬಂದು ಕಂಬಳಿ ಹಾಸಿ ಹೋದ್ಲು. ಬಸಪ್ಪ ಕುಂತ, ಏ ಊರ್ ಕೋಡಿ ಬಿದ್ದಾಡಿ ಚಿಪ್ಪಾಡಿ ಮಗಳು ಕರ್ಕೊಂಡು ಬಾ ಅಂದ. ಅವಾಗ ಸಾವುಕಾರನ ಹೆಂಡತಿ, ಇವನ್ ಹಿಂಗ ಸೈಲ್ ಬಿಟ್ರ ಇವ ಅಳಿತಿಗೆಟ್ಟು ಬೈತಾನ ಅಂದಾಕೆ ಒಳಗ ಒಂದು ಉದ್ದನ ಸಣಬಿನ ದಾರ ತಗೊಂಡು ಬೈಗಳಕ್ ಒಂದು ಗಂಟ್ ಹಾಕಕ್ ಹತ್ತಿದ್ಲು. ಏ ಬುದ್ಧಿಗೇಡಿ ಮಾನಗೇಡಿ ಮಗಳು ಕರ್ಕೊಂಡು ಬಾರ ಅಂದಿದ್ದಕ್ಕ ಅವನ ಹೆಂಡತಿ ಮನಸ್ನಾಗ, ಈ ಹುಡುಗನ ಬಾಯಾಗ ಮಣ್ಣು ಹಾಕಲಿ, ಇವನ್ ಸಲುವಾಗಿ ನಾ ಎಷ್ಟು ಬಯಸ್ಕೋಬೇಕು ಅಂತ ಅಂದ್ಕೊಂಡು ಮತ್ತೆ ಸಣಬಿನ ದಾರಕ್ಕೆ ಗಂಟ್ ಹಾಕಿ ಮಗಳು ಕರ್ಕೊಂಡು ಬಂದ್ಲು. ಮಗಳು ಬಂದು ಮಣಿ ಮೇಲೆ ಕುಂತ್ಲು. ಸಾಹುಕಾರನ ಮಗಳ ಗೆಳತಿಗೆ ಈ ಸುದ್ದಿ ಬಡಿತ್ರಿ. ಅಕ್ಕಿ ತನ್ನ ಗಂಡನ ಹೆಗಲ ಮೇಲೆ ಕುಂತ ಗಂಡಗೆ ಲಗಾಮ ಹಾಕಿ ಕುದುರಿ ಮಾಡ್ಕೊಂಡು ಅಲ್ಲಿ ಬಂದು ಬಸಪ್ಪನ ಒಮ್ಮೆ ನೋಡಿ ನಕ್ಕ ತನ್ನ ಗೆಳತಿಗೆ ಹೇಳಿದ್ಲು, ಹೇ ನೋಡ ಹುಡುಗ ಚಲೋ ಅದಾನ, ಒಳ್ಳೆ ಕುದುರಿ ಮಾಡ್ಕೋಬಹುದು, ನೀನು ಹೂ ಅಂತ ಒಪ್ಪಿಗೆ ಕೊಟ್ಬಿಡು ಅಂಥೇಳಿ ಮತ್ತೆ ಹಲೇ ಹುಷ್ ಹಲೇ ಹುಷ್ ಅಂತ ತನ್ನ ಗಂಡನ್ನ ಹೊಡ್ಕೊಂಡು ಹೊರಗೆ ಹೋದ್ಲು. ನಮ್ಮ ಬಸಪ್ಪ ಈ ಕುದುರೆ ಆಟ ನೋಡಿ ಅಲೆಲೆಲೆಲೆ ಅಂದ. ಸಾವುಕಾರ ನಿಮ್ಮ ಮಗಳು ಒಳ್ಳೆ ಪರಿಸರದಾಗ ಬೆಳೆದಾಳ ಅಂದ. ಅದಕ್ಕೆ ಸಾವುಕಾರ, ಎಲ್ಲ ಆ ದೇವ್ರ ಆಶೀರ್ವಾದ ರೀಪ್ಪ ಅಂತಂದ. ಏ ಚೀಮಾರಿ ಬುದ್ಧಿಗೇಡಿ ನಾಲ್ಕು ಹೆಂಗಸ ಲಗು ಲಗು ಉಣ್ಣಾಕ್ ನೀಡ ಅಂತ ಹೆಂಡತಿ ಹೇಳಿದ. ಇವ ಬೈದಂಗ ಬೈದಂಗ ಆಕಿ ಒಳಗೆ ಸಣಬಿನ ದಾರಕ್ಕೆ ಗಂಟು ಹಾಕೊಂತ ಹೊಂಟಿದ್ಲು. ಇಬ್ಬರಿಗೂ ಹೋಳಿಗೆ ತುಪ್ಪ ನೀಡಿದ್ಲು. ಹೊಟ್ಟೆ ಹೆಸದು ಬಸಪ್ಪ ಗಪ್ಪ ಗಪ್ಪ ಗಪ್ಪ ತಿಂದು ಇನ್ನೊಂದು ಹೋಳಿಗೆ ಅಂತ ಸಾವುಕಾಶಿ ಸಾವುಕಾರನ ಕಿವ್ಯಾಕ್ ಕೇಳಿದ. ಅದಕ್ಕೆ ಸಾವುಕಾರ, ಏ ಅರ್ಹುಚ್ಚಿ ಇನ್ನೊಂದು ಹೋಳಿಗೆ ತೊಂಬಾ ಅಂತ ಕೂಗಿ ಹೇಳಿದ. ಅಷ್ಟೊತ್ತಿನಾಗ 99 ಬೈಗಳ ಆಗಿದ್ದು. ಸಾವುಕಾರನ ಹೆಂಡತಿ ಗಂಟೆ ಎಣಿಸಿ ಖಾತ್ರಿ ಮಾಡ್ಕೊಂಡಿದ್ಲು. ಹೊರಗಿಂದ ಸಾವುಕಾರ ಇನ್ನೊಂದು ಹೋಳಿಗೆ ಅಂತ ಕೂಗಿದ. ಅದಕ್ಕೆ ಅಕ್ಕಿ ಅಡುಗೆ ಮನೆಯಿಂದ ಇನ್ನು ಒಂದ ಉಳಿದೈತಿ ನೆನಪಿರಲಿ ಅಂತ ಉತ್ತರ ಕೊಟ್ಲು. ಬಸಪ್ಪಗ ಭಾಳ ನಾಚಿಗಾತ್ರಿ. ಎಲ್ಲ ಹೋಳಿಗೆ ಮುಗಿದು ಒಂದ ಉಳಿದೈತಿ ಅಂದಮೇಲೆ ಸಾವುಕಾರ ಹೋಳಿಗೆ ಬೇಡ ಅನ್ನ ತರಿಸ್ಬಿಡ್ರಿ ಅಂದ. ಅದಕ್ಕೆ ಸಾವುಕಾರ, ಏ ಹೋಳಿಗೆ ತಿನ್ರಿ ಬೇಕಾದಷ್ಟು ಅದಾವು, ಏ ಏನ ಹೋಳಿಗೆ ಅಂತ ಕೂಗಿದ. ಅಕ್ಕಿ ಮತ್ತೆ ಕೂಗಿ ಹೇಳಿದ್ಲು, ನೆನಪಿರ್ಲಿ ಇನ್ನು ಒಂದ ಒಂದು ಉಳಿದೈತ ಅಂತ. ಇದಕ್ಕೆ ಬಸಪ್ಪ ಏನ್ ತಿಳ್ಕೊಂಡಿದ್ದ ಅಂದ್ರ ಒಳಗೆ ಹೋಳಿಗೆ ಒಂದ ಉಳಿದೈತಿ ಆದರೂ ಸಾವುಕಾರ ಒತ್ತಾಯ ಮಾಡಕ್ ಹತ್ಯಾನ ಅಂತ. ಆದ್ರೆ ಸಾವುಕಾರನ ಹೆಂಡತಿ ಹೋಳಿಗೆ ಒಂದ ಉಳಿದೈತಿ ಅಂತ ಹೇಳಿದ್ದಿಲ್ರಿ, ಸಣಬಿನ ಗಂಟು 99 ಇನ್ನು ಒಂದ ಒಂದು ಬೈಗಳ ಬಾಕಿ ಐತಿ ಅಂತ ನೆನಪು ಮಾಡಕ್ ಹತ್ತಿದ್ಲು. ಯಾಕಂದ್ರ ಮೊದ್ಲ ಗಂಡ ಹೆಂಡತಿ ನಡುವೆ ಕರಾರಾಗಿತ್ತು ನೋಡ್ರಿ, ಬರೇ 100 ಬೈಗಳ ಬೈಯೋದು ಅಂತ. ಈ ಕರಾರು ಬಸಪ್ಪ ಗೊತ್ತಿರಲಿಲ್ಲ. ಅದಕ್ಕ ಬಸಪ್ಪ ಹೋಳಿಗೆ ಬ್ಯಾಡ್ರಿ ಸಾವುಕಾರ ಅನ್ನ ತರಿಸ್ರಿ ಅಂದ. ಸಾವುಕಾರ ಅನ್ನ ತಗೊಂಡ್ಬಾರ ಚೀಮಾರಿ ಎಷ್ಟು ಹೊತ್ತದು ಅಂತ ಅಂದಿದ್ದಕ್ಕೆ ಆಕಿ ನಕ್ಕೋಂತ ಬಂದು ಅನ್ನ ಬಡಿಸಿ ಗಂಡಕ್ಕೆ ತಾಕೀತು ಮಾಡಿದ್ಲು. ಇನ್ನು ಮುಗೀತು, ಇಷ್ಟಕ್ಕೆ ಮುಗಿಸ್ರೆ ಮುಂದುವರೆಸಿದ್ರಿ ಕೆಲಸ ಕೆಡತೈತಿ ಅಂತ ವಾರ್ನಿಂಗ್ ಮಾಡಿ ಹೋದ್ಲು. ಬಸಪ್ಪ ಮನಸ್ಸಿನಾಗ ಅನ್ಕೊಂಡ, ಇದೇನಪ್ಪ ಇದು, ಹೊಟ್ಟಿ ತುಂಬ ಉಂಡರ ಹೋದ್ರಾತು ಅಂತ ಅಂದ್ರೆ ಈ ಹೆಣ್ಮಗಳು ಇಷ್ಟಕ್ಕೆ ಮುಗಿಸ್ರಿ ಅಂದ್ಲಲ್ಲ ಅಂತ ಒಣ ಅನ್ನ ಉಣ್ಣಕ್ಕೆ ಶುರು ಮಾಡಿದ. ಸೌಕಾರ ತ ಎಷ್ಟು ಬೈಗಳ ಬೈದಾನ ಅಂತ ಲೆಕ್ಕನ ಇಟ್ಟಿದ್ದಿಲ್ಲ. ಬಸಪ್ಪ ಒಣ ಅನ್ನ ಉಣ್ಣೋದು ನೋಡಿ ಸಿಟ್ಟು ಗೆದ್ದು, ಏ ಚಿಮಾರಿ ಚುಮಾರಿ ಮನಿಮಾರಿ ಭ್ರಮ ರಕ್ಷಿಸಿ ಲಗುನ ಸಾರ್ ತಗೊಂಡ್ಬಾರ ಅಂತ ಅನ್ನೋದು ಒಂದ ತಡ ಹೇಳ್ತೀನಿ ನಿಮಗ. ಒಳಗಿಂದ ಸೌಕಾರನ ಹೆಂಡತಿ, ಏನು ನನ್ನ ಮಸಿ ಅರಿಬೆ ನೂರ ಬೈಗಳ ಬೈತೀನಿ ಅಂತ ಕಾಲಿಗೆ ಬಿದ್ದು ಕೇಳ್ಕೊಂಡು ನೂರ ನಾಲ್ಕು ಬೈದೆ, ಹಿಡಿಯೋ ಕಟಬೇಳಿ ಸಾರು ಉಣ್ಣು ಅಂದಾಕಿನ ಒಲಿ ಮೇಲೆ ಕತ ಕತ ಕತ ಕತ ಕುದಿಯೋ ಸಾರನ್ನ ಒಂದು ಗಡಿಗೆಗೆ ತುಂಬಿ ತಂದು ತಲೆ ಮೇಲೆ ಒಗದ್ಲು. ಗಡಿಗೆ ಒಡೆದು ಗಡಿಗೆ ಕಂಟ ಸೌಕಾರನ ಕೊರಳಾಗಿ ಬಿತ್ತರಿ, ಮೈ ತುಂಬ ಸುಟುಗುಳಿ ಎದ್ದು. ಹ್ಞೂ ಗಡಿಗೆ ಒಡೀತು ಗಡಿಗೆ ಗಡಿಗೆ ಗಡಿಗೆ ಕಿಮ್ಮತ್ ಹತ್ತು ರೂಪಾಯಿ, ಹತ್ತು ರೂಪಾಯಿ ಕೊಟ್ಟ ಮೇಲೆ ಹೇಳು ನನ್ನ ಕಸ್ಟಮರಿಗೆ, ಇಲ್ಲಾಂದ್ರೆ ಈ ಹುಡುಗನ ತಲೆ ಮೇಲೂ ಸಾರು ಸುರುತ್ತೆ ನೋಡು ಅಂಥೇಳಿ ಸಾರ್ ತರಾಕಂತ ಮತ್ತೆ ಒಳಗೆ ಹೋದ್ಲು. ಅಷ್ಟ್ರಾಗ ಬಸಪ್ಪ ಅಲ್ಲಿದ್ರ ಕೆಲಸ ಕೆಡ್ತೈತಿ ಅಂದವನ ಹಂಗ ಮುಸುರುಗೈಲೇನ ಮ್ಯಾಲೆದ್ದು ಓಡಿ ಹೊರಗೆ ಬಂದು ತಪ್ಪಿಸಿಕೊಂಡ. ಊರೂರು ತಿರುಗಿ ಮತ್ತೊಂದು ಊರಿಗೆ ಬಂದ. ಆ ಊರಿನ ಹೆಸರು ಕೆಪ್ಪೂರು ಅಂತ. ಕೆಪ್ಪೂರು ಅಂತ ಯಾಕೆ ಆ ಊರಿಗೆ ಹೆಸರು ಬಂದಿತ್ತು ಅಂದ್ರೆ, ಏನೋ ಹವಾಮಾನ ದೃಷ್ಟಿಯಿಂದ ಹೀರಾಫೇರಾಗಿ ಅಲ್ಲಿರೋ ಜನ ಎಲ್ಲ ಕೆಪ್ಪರಾಗಿದ್ರು ಅಂದ್ರೆ ಅವ್ರಿಗೆ ಸರಿಯಾಗಿ ಕಿವಿ ಕೇಳ್ತಿರಲಿಲ್ಲ, ಅದಕ್ಕೆ ಆ ಊರಿಗೆ ಕೆಪ್ಪೂರು ಅಂತ ಹೆಸರು ಬಂದಿತ್ತು. ಊರು ಹೊರಗೆ ಒಂದು ದೊಡ್ಡ ನೀರಾವರಿ ಹೊಲ, ಆ ಹೊಲದ ಹತ್ರ ಬಸಪ್ಪ ಬಂದು ನಿಂತ. ಆ ಹೊಲದ ಮಾಲೀಕ ಸಮೃದ್ಧವಾಗಿ ಬೆಳೆದು ನಿಂತಂಥ ಹೊಲದ ಬೆಳೆ ಕಂಡು ತನಗೆ ತಾನ ಆಹಾ ಆಹಾ ನನ್ನ ಹೊಲ ಎಷ್ಟೊಂದು ಬೆಳೆ ಕೊಟ್ಟೈತಿ ಅಂತ ಆನಂದದಿಂದ ಕುಂತಿದ್ದ. ಅವಾಗ ಬಸಪ್ಪ ಹೋಗಿ, ಅಲ್ರಿ ಮತ್ತೆ ಮುಂದೆ ಕಾಣ್ತೈತಲ್ಲ ಇದು ಯಾವ ಊರು ಅಂದ. ಶ್ರೀಮಂತ ರೈತ ತನ್ನ ಖಯಾಲಿ ಒಳಗೆ ತಾಕುಂತಿದ್ದ, ಬಸಪ್ಪನ ಮಾತು ಅವನ್ ಕೇಳಿಲ್ಲ. ಬಹುಶಃ ಇವಂಗ ಕಿವಿ ಕೇಳಕ್ಕಿಲ್ಲ ಅಂತ ತಿಳ್ಕೊಂಡು ಬಸಪ್ಪ ಆ ಶ್ರೀಮಂತನ ಡುಬ್ಬ ಹಿಡಿದು ಅಲ್ಲಾಡಿಸಿ ಜೋರಾಗಿ, ಅಲ್ರಿ ಮುಂದೆ ಕಾಣ್ತೈತಲ್ಲ ಇದು ಯಾವ ಊರು ಅಂದ. ಅದಕ್ಕೆ ಆ ರೈತ, ಇಲ್ಲಿ ಕಾಣೋದೆಲ್ಲ ಹೊಲ ನಂದ, ಭಾಳ ಕಷ್ಟಪಟ್ಟು ದುಡ್ದೇನ್ರಿಪ್ಪಾ ಅಂದ. ಅಲ್ಲ ಇವನ ನಾನೊಂದು ಕೇಳಿದ್ರೆ ಇವ ಒಂದು ಹೇಳ್ತಾನಲ್ಲ, ಇವಂಗೆ ಹುಚ್ಚ ಗಿಚ್ಚ ಏನಾರು ಹಿಡಿದೈತೇನು ಅಂತ ಅನ್ಕೊಂಡು ಮತ್ತೆ ಜೋರಾಗಿ ಕೈ ಮಾಡಿ ತೋರಿಸುವಂತ, ಅಲ್ರಿ ನಾನು ನಿಮ್ಮ ಹೊಲದ ಬಗ್ಗೆ ಕೇಳಿಲ್ಲ, ಮುಂದೆ ಕಾಣೋ ಊರು ಹಾ ಆ ಊರು ಯಾವುದು ಅಂತ ಕೇಳಿದೆ ಅಂತ ಅಂದ. ಅದಕ್ಕವ, ಓಹೋ ಆ ಮಹಡಿ ಮನಿ ಏನ ಅದು ನಂದ, ಬೇಕಾದ್ರೆ ಬಾ ತೋರಿಸ್ತೇನೆ, ಅದನ್ನು ಭಾಳ ಕಷ್ಟಪಟ್ಟು ಕಟ್ಟೇನ್ರಿಪ್ಪ ತೋರಿಸ್ತೇನೆ ಬಾ ಅಂತ ಬಸಪ್ಪನ ಕೈ ಹಿಡ್ಕೊಂಡು ಕರ್ಕೊಂಡು ಹೊಂಟ. ಬಸಪ್ಪಗೆ ಏನು ಮಾಡಬೇಕೋ ತಿಳಿಲಿಲ್ಲ, ಸುಮ್ಮನೆ ಅವನು ಹಿಂದೆ ಹೊಂಟ. ಮನೆಗೆ ಹೋದ ಕೂಡಲೇ ಆ ಶ್ರೀಮಂತ ರೈತ, ಏನ ಏ ಏನ ಬಾಯಿಲೆ ಅಂತ ಹೆಂಡತಿ ಕರೆದ. ಅವನ ಹೆಂಡತಿ ಹೊರಗೆ ಬಂದ್ಲು, ಈ ಹುಡುಗಗೆ ನೀನ ಒಂದಿಷ್ಟು ತಿಳಿಸೇಳು, ಊರು ಹೊರಗೆ ಬೆಳೆದು ನಿಂತಿರೋ ಹೊಲನೂ ನಂದ, ಈ ಮಹಡಿ ಮನೆನೂ ನಂದ ಅಂತ ಎಷ್ಟು ಹೇಳಿದ್ರು ಕೇಳುವಲ್ಲ, ನೀನ ಒಂದಿಷ್ಟು ತಿಳಿಸಿ ಹೇಳು ಅಂದ. ಅವನ ಹೆಂಡತಿನ ಕೆಪ್ಪಿ, ಅದಕ್ಕೆ ಅವನ ಹೆಂಡತಿ ಖುಷಿಯಾಗಿ, ಅಯ್ಯೋ ದೇವ್ರು ಎಂಥ ಚಲೋ ಬುದ್ಧಿ ಕೊಟ್ಟಾನ್ರಿ ನಿಮಗೆ, ಈ ಅಕ್ಸಾಲಿಗೆಯನ್ನ ನಮ್ಮ ಮನೆಗೆ ಕರ್ಕೊಂಡು ಬಂದಿರಲ್ಲ, ನೋಡ್ರಿ ನಿಮಗೇನು ಆಭರಣ ಮಾಡಿಸ್ಬೇಕು ಅನಿಸ್ತೋ ಅದನ್ನು ಮಾಡಿಸ್ರಿ, ನತ್ತರ ಮಾಡಿಸ್ರಿ, ಬೆಂಡವಾಲಿನರ ಮಾಡಿಸ್ರಿ, ವಂಕಿನರ ಮಾಡಿಸ್ರಿ, ತೋಡೆನರ ಮಾಡಿಸ್ರಿ, ಯಾರು ಬೇಡ ಅಂತಾರ, ಆದ್ರೆ ನನಗೆ ಮಾತ್ರ ನಾಲ್ಕು ಕೇಳಿ ಅವಲಕ್ಕಿ ಸರ ಬೇಕಾ ನೋಡ್ರಿ ಅಂದ್ಲು. ಬಸಪ್ಪಗ ಇವ್ರ ಮಾತು ಕೇಳಿ ದಿಕ್ಕ ತಿಳಿದಂಗಾತು. ನೋಡಪ್ಪ ಅಕ್ಸಾಲಿಗೆ ಊರಾಗ ಯಾರೂ ಹಾಕ್ಕೊಂಡಿರಬಾರ್ದು, ಅಂಥ ನಮೂನಿ ಮಾಡಬೇಕು ನೋಡಪ್ಪ, ಬೇಕಾದ್ರೆ ನೂರು ರೂಪಾಯಿ ಹೆಚ್ಚಿಗೆ ತಗೋ ಅಂದು ಬಸಪ್ಪಗ ಕಂಬಳಿ ಹಾಸಿ ಕುಂದ್ರಾಕ್ ಹೇಳಿ ತನ್ನ ಮಗಳನ್ನ ಕರೆದು, ಏ ಕಮಲವ್ವ ಕಮಲವ್ವ ಬಾಯಿಲೆ ಅಂತ ಕರೆದು ಕೂಡಲೇ ಮಗಳು ಬಂದು ನಾಚಿದಂತ ಕಾಲು ಕೈ ಅದನ್ನ ಇದನ್ನ ಅಳಗ್ಯಾಡಿಸ್ಕೋ ಅಂತ ನಿಂತ್ಲು. ನೋಡು ಮಗಳ, ನಿಮ್ಮಪ್ಪ ನಮಗೆ ಆಭರಣ ಮಾಡಿಸಾಕಂತ ಅಕ್ಸಾಲಿಗೆನ ಮನೆಗೆ ಕರ್ಕೊಂಡು ಬಂದಾನ, ನಿನಗೇನು ಬೇಕು ಅಂತ ಹೇಳಿಬಿಡು ಅಂದ್ಲು. ಹೇಳಿ ಕೇಳಿ ಮಗಳು ಕೆಪ್ಪಿ ವಯ್ಯಾರ ಮಾಡ್ಕೊಂತ, ಯವ ನಾನಂತೂ ಸಣ್ಣಕ್ಕೆ ನೀವು ಹಿಂಗೆ ಇವನ್ನ ಮದುವೆ ಆಗ್ತೀಯೇನು ಅಂತ ಕೇಳಿದ್ರೆ ನಾ ಹೆಂಗೆ ಹೇಳಿ, ನೀವು ಇವಂಗಾರ ಕೊಟ್ಟು ಮದುವೆ ಮಾಡಿರಿ, ಇಲ್ಲ ಇನ್ನೊಬ್ಬ ಅವಂಗಾರ ಕೊಟ್ಟು ಮದುವೆ ಮಾಡಿರಿ, ಕುರುಡುಗಾರ ಕೊಡ್ರಿ ಕುಂಟುಗಾರ ಕೊಡ್ರಿ, ಸಾಹುಕಾರಗಾರ ಕೊಟ್ಟು ಮದುವೆ ಮಾಡಿರಿ, ಬಡುಗರ ಕೊಟ್ಟು ಮದುವೆ ಮಾಡಿರಿ, ಒಟ್ಟಿನ ಮೇಲೆ ಮದುವೆ ಮಾಡಿರಿ ಅಂತ ಅಂದಾಕಿನ ಒಳಗಿದ್ದ ಕೆಲಸದ ಆಳು ಸಾವಂತ್ರವನ್ನು ಕರೆದ.
2: ನೋಡ ಸಾವಂತ್ರವ, ನಮ್ಮ ಅಪ್ಪ ಅವ್ವ ಈ ಹುಡುಗನ ಕರ್ಕೊಂಡು ಬಂದು ಇವನ್ನ ಮದುವೆ ಆಗ್ತೀಯನು ಅಂತ ಕೇಳಕ್ ಹತ್ತಾರ. ಸಣ್ಣ ಕೇಳ್ದ ನಾ ಏನ್ ಹೇಳ್ಬೇಕವ್ವ, ಯಾರ್ಗಾರ ಕೊಟ್ಟು ಮದುವೆ ಮಾಡ್ರಿ, ನಾ ತಯಾರದೇನಿ ಅಂದೆ. ಇದಕ್ಕ ನೀ ಏನಂತೀವ ಅಂತ ಕೇಳಿದ್ಲು. ಕೆಲಸದ ಆಳು ಕೆಪ್ಪೆ ಸಾವಂತ್ರವ್ವ, ನೀವು ಹಿಂಗೆ ಕೇಳಿದ್ರೆ ನಾ ಏನು ಹೇಳಿ, ನನಗೆ ಉಣ್ಣಕ್ಕೆ ಏನು ಬೇಕು ಅಂತ ಕೇಳಿದ್ರೆ ನಾ ಏನು ಹೇಳಿ, ತಂಗಳದ್ರ ಹಾಕ್ರಿ, ಬಿಸಿದಾರ ಹಾಕ್ರಿ, ಒಟ್ಟು ಹೊಟ್ಟೆ ತುಂಬ ಉಣ್ಣಕ್ಕೆ ಹಾಕ್ರಿ ಸಾಕು ಅಂತ ಅಂದು ಒಳಗೆ ಸಗಣಿ ಬಳೆ ಹಾಕಿ ಹೋದ್ಲು. ಸಾವಂತ್ರವನಿಂದ ರೈತನ ಮಗಳು ಹೆಂಡತಿ ಹೋದ್ರು. ಏ ಹೊಲ ಕಾಯಕ ಯಾರೂ ಇಲ್ಲ, ನಾ ಬರ್ತೇನೆ ಅಂತ ಬಸಪ್ಪನಲ್ಲೇ ಬಿಟ್ಟು ಅವನು ಹೋಗಿಬಿಟ್ಟ. ಬಸಪ್ಪ ಒಳೆ ಹುಚ್ಚರು ಸವಾಸ ಆತಲ್ಲ ಅಂತ ಅಂದ್ಕೊಂಡು ಮುಂದಿನ ಓಣಿಗೆ ಹೋದ. ಒಂದು ಹಳೆಯ ಮನೆ ಮುಂದೆ ಒಬ್ಬ ಮುದುಕ ಕುಂತಿದ್ದ. ಅವನ ಹತ್ರ ಹೋಗಿ, ಯಜ್ಜ ಈ ಊರಾಗ ಜನರಿಗೆ ಕಿವಿ ಕೇಳಿಸೋದಿಲ್ಲೇನ ಅಂತ ಕೇಳಿದ್ದು ಒಂದ ತಡ. ಆ ಮುದುಕ ಎದ್ದು ಬಸಪ್ಪನ ಗಟ್ಟಿಯಾಗಿ ಹಿಡ್ಕೊಂಡು, ನನಗೂ ವಯಸ್ಸಾಗೈತಪ್ಪ, ನನ್ನ ಕುರಿ ಕಾಯಕ ಯಾರೂ ಇಲ್ಲ, ನೀ ಕೆಲಸ ಕೇಳಕ್ ಬಂದಿದ್ದು ಭಾಳ ಚಲೋ ಆಯ್ತು. ನೋಡಪ್ಪ ನನ್ನ ಹತ್ರ ಬರೋಬ್ಬರಿ 200 ಕುರಿ ಅದಾವು, ನೀ ದಿನ ಅವನ್ ಮೇಯಿಸ್ಕೊಂಡು ಬಂದ್ರೆ ನಿನಗೆ 2 ಹೊತ್ತು ಊಟ, ವರ್ಷಕ್ಕೆ ಒಂದು ಜೋಡಿ ಧೋತ್ರ ಅಂಗಿ, ಒಂದು ಕಂಬಳಿ, ಒಂದು ಜೋಡಿ ಮೆಟ್ಟ ಕೊಡಿಸಿ ಮ್ಯಾಲೆ 4-20 ರೂಪಾಯಿ ಪಗಾರ ಕೊಡ್ತೇನೆ, ತಗೋ ಈ ಕೋಲು ಅಂತ ಕೈಯಾಗ ಒಂದು ಕೋಲು ಕೊಟ್ಟ. ಬೂದಿ ಬಸಪ್ಪ ಇದು ಒಂದು ನಮೂನೆ ಅನುಭವನ ಅಂದವನ. ಕೋಲು ಕೈಯಾಗಿ ಹಿಡ್ಕೊಂಡ ಕುರಿ ಹೊಡ್ಕೊಂಡು ಟ್ರ್ಯಾ ಅಂತ ಅಂದವನ ಕುರಿ ಮೇಯ್ಸಾಕಂತ ಅಡವಿಗೆ ಹೋದ. ಅಡವಿಯಾಗ ಕುರಿ ಮೇಯಾಕ ಬಿಟ್ಟು ತಾ ಒಂದು ಗಿಡದ ಬುಡಕ್ಕೆ ಕುಂತ. ಮಠ ಮಠ ಮಠ ಮಠ ಮಧ್ಯಾಹ್ನದ ಬಿಸಿಲು ನೀರಡಿಕಾತು. ಹೊಳಿ ಹತ್ರ ಹೋಗಿ ನೀರು ಹೆಂಗೆ ಕುಡಿದು ಬರೋದು ವಿಚಾರ ಮಾಡಕ್ಕತ್ತಿದ. ಕುರಿ ಕಡೆ ನೋಡ್ಕೊಳ್ಳಕ್ಕೆ ಯಾರಾದರೂ ಇದ್ದಿದ್ರೆ ಭಾಳ ಚಲೋ ಆಗ್ತಿತ್ತು ಅಂತ ವಿಚಾರ ಮಾಡುವಷ್ಟೊಳಗೆ ಅಲ್ಲೇ ಸಮೀಪದಾಗ ಒಬ್ಬವ ಹೊಲ ಹರಗಕ್ಕತ್ತಿದ್ದ. ಬಸಪ್ಪ ಅವನ ಕಡೆ ಹೋಗಿ, ಯಪ್ಪ ಯಜಮಾನ ಸ್ವಲ್ಪ ಕುರಿ ಕಡೆ ನೋಡ್ಕೊಂತಿರು, ನಾ ಹೋಗಿ ನೀರು ಕುಡಿದು ಬರ್ತೀನಿ ಅಂತ ಕೂಗಿ ಹೇಳಿದ. ಆ ಒಕ್ಕಲಿಗೆ ಇವನ ಕಡೆ ನೋಡ್ಕೊಂತ ಕೈ ಎತ್ತಿ ಬಾರ್ಕೋಲ್ನಿಂದ ಎತ್ತಿ ಹೊಡೆದು, ಹಲ್ಯಾ ಏಯ್ ಹಲ್ಯಾ ಅಂತ ಅಂದ. ಆವಾಗ ಬಸಪ್ಪ, ಓಹೋ ಆ ಒಕ್ಕಲಿಗೆ ಆಗಲಿ ಅಂತ ಬಾರ್ಕೋಲ್ ಎತ್ತಿ ಸೊನ್ನಿ ಮಾಡಿ ಹೇಳಿದ ಅಂತ ತಿಳ್ಕೊಂಡು, ಇನ್ಯಾಕ ಕುರಿ ಕಡೆ ಚಿಂತಿ ಅಂತ ಹೊಳಿ ಕಡೆ ಓಡಿ ಬಂದು ನೀರು ಕುಡಿದು ತಿರುಗಿ ಬಂದ. ಬಸಪ್ಪ ಕುರಿ ಎಲ್ಲ ಲೆಕ್ಕ ಮಾಡಿ ನೋಡಿದ, ಬರೋಬ್ಬರಿ 200 ಕುರಿ ಇದ್ದು. ಅದಕ್ಕೆ ಪಾಪ ಒಕ್ಕಲಿಗೆ, ನನ್ನ ಕುರಿ ಸರಿಯಾಕಾದಾನ, ಅದಕ್ಕೆ ಅವಂಗೆ ಬಹುಮಾನ ಅಂತ ಒಂದು ಕುರಿ ಕೊಟ್ಟು ಬಿಟ್ರೆ ಮತ್ತೆ ಮುಂದೆ ಹಿಂಗೆ ಆಸರಾಗ್ತಾನ ಅಂತ ತಿಳ್ಕೊಂಡು ಒಂದು ಕುಂಟು ಕುರಿಮರಿ ಅಂದ್ರೆ ಒಂದು ಕಾಲು ಮುರಿದಿತ್ತು, ಆ ಕುಂಟು ಕುರಿಮರಿ ಎತ್ಕೊಂಡೋಗಿ, ಯಪ್ಪ ಯಜಮಾನ ನೀನು ನನ್ನ ಕುರಿಗಳನ್ನು ಭಾಳ ಜವಾಬ್ದಾರಿಯಿಂದ ನೋಡ್ಕೊಂಡಿಯೇನಪ್ಪ, ಅದಕ್ಕೆ ನಾ ಬಹುಮಾನ ಅಂತ ನಿನಗೆ ಈ ಕುರಿಮರಿ ಕೊಡ್ತೀನಿ ತಗೋ. ಆದ್ರೇನಪ್ಪ ಈ ಕುರಿಮರಿದು ಒಂದು ಕಾಲು ಮುರಿದೈತಿ, ಸಂಭಾಳಿಸ್ಕೋಬೇಕು ಅಂತ ಮುರಿದು ಕಾಲು ತೋರಿಸಿದ. ಬಸಪ್ಪ ಮುರಿದು ಕುರಿಮರಿ ಕಾಲು ತೋರಿಸಿದ ಕೂಡಲೇ, ಏ ಇಲ್ಲಪ್ಪ ನಿನ್ನ ಕುರಿಮರಿ ಕಾಲು ನಾ ಮುರಿದಿಲ್ಲ, ನಿನ್ನ ಕುರಿ ಹಿಂಡಿನ ಕಡೆ ನಾ ಕಣ್ಣೆತ್ತಿಸುದ್ದ ನೋಡಿಲ್ಲ, ದೇವರ ಹಣೆಗೂ ನಾ ಮುರಿದಿಲ್ಲ, ಯಾರು ಮುರಿದಾರೋ ಏನೋ ಅಂದ. ಒಕ್ಕಲಿಗೆ ಹಂಗಂದಿದ್ ಕೇಳಿ ಬಸಪ್ಪಗೆ ದಿಗಲು ಬಡಿತ್ರಿ. ಅಲ್ಲ ನಾನು ಕುರಿಮರಿ ಕೊಡಕ್ ಹೋದ್ರೆ ಇವ ಈ ನಮೂನಿ ಮಾತಾಡಕ್ ಹತ್ತೇನಲ್ಲ ಅಂತ ಅಂದ್ಕೊಂಡವನ. ಹೇ ಯಜಮಾನ ಪುಗ್ಶೆಟ್ಟಿ ಕುರಿಮರಿ ನಿನಗೆ ಯಾರು ಕೊಡ್ತಾರೋ, ಯಾರು ಕೊಡ್ತಾರ ಅಂತಾದ್ರಾಗ ನಾ ಕೊಡಾಕ್ ಬಂದ್ರ ಇಲ್ಲದನ್ನೆಲ್ಲ ಮಾತಾಡ್ತೀಯಲ್ಲ, ಬೇಕಾದ್ರೆ ತಗೋ ಬೇಡಾದ್ರೆ ಬಿಡು, ನಿನ್ನ ಮೈಯನ್ ಸೊಕ್ಕ ನಾ ಏನು ಮಾಡಲಿ ಅಂದ ಜೋರಾಗಿ. ಹೇ ತಮ್ಮ ನಾನು ನಿನ್ನ ಕುರಿಮರಿ ಕಾಲು ಮುರಿದೇನೆ ಅಂತ ನನ್ನ ಮೇಲೆ ಕಟ್ಲೆ ಹಾಕ್ತೀಯ, ಕಟ್ಲೆ ಹಾಕೋಗು ಗಂಡು ಮಗನ ಹಾಕೋಗು, ನಾನು ನೋಡೇ ಬಿಡ್ತೇನೆ, ನನ್ನ ಹೊಲ ಮನೆ ಮಾರಿ ಆದರೂ ನಾನು ಕಟ್ಲೆ ನಡೆಸಿ ಗೆದ್ದು ತೋರಿಸ್ತೀನಿ ಅಂದ. ಅಷ್ಟರಾಗ ಪೊಲೀಸ ಸೈಕಲ್ ಹತ್ತಿ ಬಂದ. ಇವ್ರು ಜಗಳ ಮಾಡೋದನ್ನು ನೋಡಿದ. ಮೊದ್ಲ ಹೇಳಿ ಕೇಳಿ ಪೊಲೀಸ, ಯಾಕ್ರಲ್ಲೇ ಮಕ್ಕಳ ತಿಂದು ಮೈಯಾನ್ ಸೊಕ್ಕಳ ಏನು ಮಕ್ಕಳ, ಜಗಳ ಮಾಡಕತ್ತೀರಿ, ನಿಮಗೆ ಕೆಲಸ ಬಗಸಿ ಏನು ಇಲ್ಲ ಏನು ಮಕ್ಕಳ ಅಂದ. ಅದಕ್ಕೆ ಬಸಪ್ಪ, ನೋಡ್ರಿ ಪೊಲೀಸ್ ಸಾಹೇಬ್ರೆ, ನಾನು ನೀರು ಕುಡಿಯಕ್ಕೆ ಹೋದಾಗ ಇವ ಒಂದು ತಾಸು ನನ್ನ ಕುರಿ ಕಾದಾನ, ಅದಕ್ಕಂತ ಒಂದು ಕುರಿ ಪುಗ್ಸಟ್ಟಿ ಕೊಡಕ್ಕೆ ಹೋದ್ರೆ ಈ ನಮೂನಿ ಒದರ್ತಾನ ಅಂದ. ಅವಾಗ ಒಕ್ಕಲಿಗೆ, ಸಾಹೇಬ್ರೆ ದೇವರಾಣಿ ಮಾಡಿ ಹೇಳ್ತಾನೆ, ನಾ ಇವನ್ ಕುರಿ ಕಾಲು ಮುರಿದಿಲ್ಲ, ಇವ ಸುಳ್ಳು ಹೇಳಕತ್ತಾನ, ನೀವ ಸ್ವಲ್ಪ ನ್ಯಾಯ ಬಗೆಹರಿಸ್ರಿ, ತರಲಿಲ್ಲ ನಿಮ್ಮ ಸೈಕಲ್ ನಾ ಹಿಡ್ಕೊಳ್ತೇನೆ. ಅಂತ ಪೊಲೀಸನ್ ಸೈಕಲ್ ಹಿಡ್ಕೊಳ್ತಾನ. ಅವಾಗ ಬಸಪ್ಪ, ಬ್ಯಾಡ್ರಿ ಸಾಹೇಬ್ರೆ, ಈ ಸೈಕಲ್ ನಾ ಹಿಡ್ಕೊಂತೀನಿ ಅಂತ ಅವನು ಸೈಕಲ್ ಹಿಡ್ಕೊಂಡ. ಇಬ್ರು ಸೈಕಲ್ ಹಿಡ್ಕೊಂಡಿದ್ ನೋಡಿ ಪೊಲೀಸ ಘನ ಸಿಟ್ಟಿಗೆದ್ರಿ, ಯಾಕರ್ಲೇ ಮಂಗ್ಯನ ಮಕ್ಕಳ ಹಗರ್ಕ್ ನನ್ನ ಮೇಲೆ ಬಂದ್ರೇನ? ಈ ಸೈಕಲ್ ನಂದು ಸ್ವಂತದ್ದು, ಕದ್ಕೊಂಡು ಬಂದೇನಿ ಅಂತ ತಿಳಿದ್ರೇನ? ನನ್ನ ಮಾವ ಕೊಟ್ಟನೋಲೇ, ಬಿಡ್ರಿ ಕೈನ ಮಕ್ಕಳ ತಂದ. ನಾ ಅಂದ್ರ ಯಾರಂತ ತಿಳಿದ್ರಿ ಮಕ್ಕಳ? ನಾ ಪೊಲೀಸ್ ಅದೇನೆ, ಪೊಲೀಸ ಕೈ ಬಿಡ್ರಿ ನನ್ನ ಸೈಕಲ್ ಅಂತ ಚೀರ್ದ. ಅಷ್ಟ್ರಾಗ ಆ ಊರು ಗೌಡ ಮನ್ಯಾಗ ಏನೋ ಹೆಂಡತಿ ಕೂಡ ಜಗಳ ಮಾಡಿ ಹೆಂಡತಿನ ಸಿಕ್ಕಂಗೆ ಹೊಡೆದು ಬಂದಿದ್ದ, ಅದ ಸಿಟ್ಟಿನ್ಯಾಗ ಹೊಂಟಿದ್ದ. ಅವಾಗ ಒಕ್ಕಲಿಗ ಗೌಡ್ರು ನೋಡಿ ನಮಸ್ಕಾರ ಮಾಡಿ, ಗೌಡ್ರ ನೀವ ನ್ಯಾಯ ಬಗೆಹರಿಸ್ರಿ, ನಾ ಅವನ ಕುರಿ ಕಾಲು ಮುರಿದಿಲ್ಲ ಅಂತ ಕಾಲಿಗೆ ಬಿದ್ದ. ಅವಾಗ ಪೊಲೀಸ, ಮಾವರ ನೀವ ಹೇಳ್ರಿ, ನಿಮ್ಮ ಮಗಳ ಮದುವೆಯಾಗ ನೀವು ನನಗೆ ಈ ಸೈಕಲ್ ವರದಕ್ಷಿಣೆ ಅಂತ ಕೊಟ್ಟಿರಲ್ಲ? ಇವ್ರ ಮಾತು ಕೇಳಿ ಗೌಡ ಸಿಟ್ಟಿನಿಂದ, ಯಾಕರಲೇ ಬೇಬರ್ಸಿ ನನ್ನ ಮಕ್ಕಳ, ನಾ ನನ್ನ ಹೆಂಡತಿಗೆ ಹೊಡಿತೇನಿ ಬಡಿತೇನಿ, ನಮ್ಮ ಗಂಡ ಹೆಂಡತಿ ಜಗಳದಾಗ ಬಾಯಿ ಹಾಕಕ್ ನೀವ್ಯಾರಲಿ? ಅಷ್ಟಕ್ಕೆ ಬಿಟ್ಟೇನೆ ಅಕ್ಕಿನ, ಇನ್ನೊಮ್ಮೆ ಎದುರು ವಾದಿಸಿದ್ಲು ಅಂದ್ರ ಕುತ್ತಿಗೆ ಕುತ್ತಿಗೆ ಹಿಚ್ಚಿಗೆ ಹಾಕಿನ, ಊರು ಹೊರಗಿನ ಹುಣಸಿಗಿಡ ತೂಗು ಹಾಕ್ಯನ ಮಕ್ಕಳ, ಅದನ್ನ ಕೇಳಕ್ ನೀವ್ಯಾರು, ಸುಮ್ಮನೆ ಹೋಗ್ರಿ ಅಂತ ಹೇಳಿ ಹೋಗ್ಬಿಟ್ಟ ಗೌಡ. ಅವಾಗ ಪೊಲೀಸ ಒಕ್ಕಲಿಗೆ ಅವನ ಭುಜ ತಟ್ಟಿ, ನೋಡಿದನೋ ಅವ ನನಗೆ ಮಗಳು ಕೊಟ್ಟ ಮಾವ, ಇನ್ನೊಮ್ಮೆ ನನ್ನ ಸೈಕಲ್ ಸುದ್ದಿಗೆ ಬಂದಿ ಅಂದ್ರ ಅವಾಗ ಹೇಳ್ತಾನೆ ಮಂಗ್ಯನ ಮಕ್ಕಳ ಅಂತ ಸೈಕಲ್ ಹತ್ತಿ ಪೊಲೀಸ್ನೂ ಹೋದ. ಒಕ್ಕಲಿಗೆ ಹೇಳ್ತಾನ ಬಸಪ್ಪಗೆ, ಸಾಕೇನಪ್ಪ ಸಾಕ್ಷಿ, ಈಗರ ತಿಳಿತಿಲ್ಲೋ ನಿನಗ, ಪೊಲೀಸ್ ಸಾಹೇಬ್ರು ನನ್ನ ಭುಜ ತಟ್ಟಿ ಏನು ಹೇಳಿದ್ರು ಗೊತ್ತಾತಿಲ್ಲ, ನೀ ಭಾಳ ಒಳ್ಳೆಯವ, ನೀ ಏನು ಅವ್ರ ಕುರಿ ಮರಿ ಕಾಲು ಮುರಿದಿಲ್ಲ ಅಂತ ಹೇಳಿ ಹೋದ್ರಿಲ್ಲ, ಹಾಂ ಬೇಡ ನೀನು ಹಂಗ ಹಂಗ ಅಂತ ಅಂದವನ. ಅವನು ಹೋಗಿಬಿಟ್ಟ. ಇನ್ನು ಜಾಸ್ತಿ ಕೆಪ್ಪುರಾಗಿದ್ದರೆ ಬಸಪ್ಪ ತಾನು ಕೆಪ್ಪಾಗಿಬಿಟ್ಟಾನ ಇಲ್ಲ ಹುಚ್ಚಾಗಿಬಿಟ್ಟಾನ ಅಂತ ತಿಳಿದು ಕೆಪ್ಪುರಿಂದ ಸುಸ್ತೂರಿಗೆ ಬಂದ. ಈ ಸುಸ್ತೂರಾಗ ಎಲ್ಲರೂ ಭಾಳ ಸುಸ್ತಾಗೇ ಇರ್ತಿದ್ರು ರೀ. ಬಸಪ್ಪಗೆ ಆಶ್ಚರ್ಯ ಆಯ್ತು, ಅಲ್ಲ ಇವನ ಈ ಊರಾಗ ಎಲ್ಲರೂ ಜೋಲ್ ಮುಖ ಹಾಕ್ಕೊಂಡು ಯಾವಾಗಲೂ ಸುಸ್ತಾಗಿ ಇರ್ತಾರಲ್ಲ, ಕಾರಣ ಕಂಡು ಹಿಡಿಬೇಕು ಅಂತ ಅನ್ಕೊಂಡವನ. ಅಲ್ಲೇ ಒಬ್ಬ ಮುದುಕನ್ ಕೇಳಿದ, ಅಲ್ರಿ ಯಜಮಾನ್ರ, ಈ ಊರಾಗ ಜನ ಎಲ್ಲ ಭಾಳ ಸುಸ್ತು ಹೊಡೆದ ಇರ್ತಾರಲ್ಲ, ಯಾಕ್ರಿ ನೀವ್ಯಾಕೆ ಸುಸ್ತಾಗಿರ್ತೀರಿ ಅಂತ ಕೇಳಿದಕ್ಕೆ ಯಜಮಾನ, ಏನು ಮಾಡೋದ್ರಿಪ್ಪ, ನಿನ್ನೆ ನಮ್ಮ ಮನ್ಯಾಗ ಕಳತನ ನಡೀತು, ಕಳತನ ಆಗೈತಿ ಅಂತ ಪೊಲೀಸ್ರಿಗೆ ಕಂಪ್ಲೇಂಟ್ ಕೊಡಕ್ಕೆ ಹೊಂಟಾಗ ದಾರ್ಯಾಗ ನಾಯಿ ಕಡ್ದು ಬಿಡ್ತು, ನಾಯಿ ಕಡ್ದಿದ್ದಕ್ಕೆ ನಾ ಮತ್ತೆ 14 ಇಂಜೆಕ್ಷನ್ ಮಾಡಿಸ್ಕೋಬೇಕಾಯ್ತು, ಅದಕ್ಕೆ ಸುಸ್ತಾಗೇನು ನೋಡ್ರಿ ಅಂತ ಹೇಳಿದ್ದ. ಬೂದಿ ಬಸಪ್ಪ, ಹಂಗಾದ್ರೆ ನೀವು ಯಾವ ತುಪ್ಪ ತಿಂತೀರಿ ಅಂತ ಕೇಳಿದ. ಯಜಮಾನ, ನಾವು ಹಳ್ಳಿ ಜನ ರೀ, ಮನೆಯಾಗ ಹೈನಾ ಕಟ್ಟೇವಿ, ಒಳ್ಳೆ ಶ್ರೇಷ್ಠವಾದಂಥ ತುಪ್ಪನ ತಿಂತೇವಿ ಅಂದಾಗ ಅದ ತಪ್ಪು ನೋಡ್ರಿ ಯಜಮಾನ್ರ, ನೀವು ಶ್ರೇಷ್ಠ ತುಪ್ಪ ತಿನ್ನೋದ ತಪ್ಪು, ನೀವು ಅಕಸ್ಮಾತ್ ಡಾಲ್ಡಾ ತಿಂದಿದ್ರೆ ಎಲ್ಲ ಬರೋಬ್ಬರಿ ಆಕಿತ್ತು ಅಂತ ಹೇಳಿದ್ದಕ್ಕೆ ಮುದುಕ, ಇದೇನು ಹೇಳ್ತೀರಿ ನೀವು, ನಾವು ಸುಸ್ತಾಗೋದಕ್ಕೂ ಡಾಲ್ಡಾ ತಿನ್ನೋದಕ್ಕೂ ಸಂಬಂಧನೇ ಇಲ್ಲಲ್ರಿ. ಯಾಕಿಲ್ಲರಿ ಯಜಮಾನ್ರ, ಹೇಳ್ತೀನಿ ಕೇಳ್ರಿಲ್ಲೇ, ಜೇರ್ ಕರ್ತ ನೀವು ಡಾಲ್ಡಾ ತಿಂದಿದ್ರೆ ನಿಮಗೆ ನಾಯಿ ಕೆಮ್ಮು ಶುರು ಆಗ್ತಿತ್ತು, ರಾತ್ರಿ ಎಲ್ಲ ಅಂತ ಕೆಮ್ತಿದ್ರಿ, ನೀವು ರಾತ್ರಿ ಎಲ್ಲ ಕೆಮ್ಮಿದ್ರೆ ನಿಮ್ಮ ಕೆಮ್ಮಿನ ಅವಾಜ್ ಕೇಳಿ ಕಳ್ಳ ನಿಮ್ಮ ಮನೆಗೆ ಬರ್ತಿದ್ದಿಲ್ಲ, ಅಲ್ದ ಡಾಲ್ಡಾ ತಿನ್ನೋದ್ರಿಂದ ನಿಮ್ಮ ಕಣ್ಣು ಲಗುನ ಮಂಜಾಗ್ತಿದ್ವು, ಕಣ್ಣು ಮಂಜಾಗಿದ್ರೆ ನೀವು ಕೈಯಾಗ ಕೋಲ್ ಹಿಡಿತಿದ್ರಿ, ಕೈಯಾಗ ಕೋಲ್ ಹಿಡ್ಕೊಂಡು ದಾರ್ಯಾಗ ಅಡ್ಡಾಡಿದ್ರೆ ನಾಯಿ ಹೆದರಿ ನಿಮ್ಮ ಸಮೀಪ ಬರ್ತಿದ್ದಿಲ್ಲ, ಓಡಿ ಹೋಗ್ತಿದ್ವು. ಅಲ್ಲದ ಇನ್ನೊಂದು ದೊಡ್ಡ ಗುಣ ಆಯ್ತ್ರಿ ಡಾಲ್ಡಾದ್ದು, ಅದೇನಂದ್ರೆ ನೀವು ಇಷ್ಟು ವಯಸ್ಸಿನ ತನಕ ಬದುಕಿ ತ್ರಾಸ ತಗೊಳ್ಳೋ ಬದಲು ಇನ್ನೂ ಸಣ್ಣ ವಯಸ್ಸಿನಾಗ ಗೊಟ್ಟಕ್ಕಂತಿದ್ರಿ, ತಿಳಿತಲ್ರಿ ಈಗರ ನಿಮಗೆ ಡಾಲ್ಡಾದ ಮಹಿಮ, ಇನ್ಮೇಲೆ ತುಪ್ಪ ಬಿಟ್ಟು ಡಾಲ್ಡಾ ತಿನ್ನಕ್ಕೆ ಶುರು ಮಾಡ್ರಿ ಅಂತ ಉಪದೇಶ ಮಾಡಿದ. ಇವ ಇಷ್ಟು ಉಪದೇಶ ಮಾಡೋದನ್ನು ನೋಡಿ, ಅಲ್ರಿ ಆರೋಗ್ಯದ ಬಗ್ಗೆ ಎಷ್ಟು ತಿಳ್ಕೊಂಡ್ರಲ್ಲ, ನೀವು ಯಾವ ಖಾತೆದಾಗ ಕೆಲಸ ಮಾಡ್ತೀರಿ ಅಂತ ಕೇಳಿದ. ಬಸಪ್ಪ ಒಂದು ರೀಲ್ ಬಿಟ್ರಿ, ನೋಡ್ರಿ ಯಜಮಾನ್ರ, ನಾನು ಕುಟುಂಬ ಕಲ್ಯಾಣ ಖಾತೆಯೊಳಗೆ ಕೆಲಸ ಮಾಡ್ತೀನಿ ಅನ್ನಂಗ, ನಿಮಗೆ ಮಕ್ಕಳು ಎಷ್ಟ್ರಿ ಅಂತ ಕೇಳಿದ. 8 ಮಕ್ಕಳು. ಅಲ್ರಿ ಯಜಮಾನ್ರ, ಈ ರೇಡಿಯೋ ಟಿವಿ ಒಳಗೆ ಯಾಕೆ ನೀವು ಒಂದ ಮಾಡೋ ಜಾಗದಾಗೂ ಕುಟುಂಬ ಯೋಜನಾದವರು 2 ಮಕ್ಕಳು ಸಾಕು ಅಂತ ಬೋರ್ಡ್ ಹಾಕಿದ್ದನ್ನು ಓದಿಲ್ಲೇನ್ರಿ ಯಜಮಾನ್ರ ಅಂತ ಬಸಪ್ಪ ಕೇಳ್ತಾನ. ಅದೆಲ್ಲ ಓದೇನು ಬಿಡ್ರಿ ಅಂತ ಹೇಳಿದ್ದಕ್ಕೆ ಬಸಪ್ಪ, ಹಂಗಾದ್ರೆ ನೀವು ನಿರೋಧ ಯಾಕೆ ಉಪಯೋಗಿಸ್ಲಿಲ್ಲ? ಅದಕ್ಕೆ ಯಜಮಾನ್ ಹೇಳ್ತಾನ, ಅದನ್ನು 2 ವರ್ಷ ಉಪಯೋಗಿಸಿದ್ರಿ, 2 ಮಕ್ಕಳು ಹುಟ್ಟಿದ್ವು, ಒಂದು ಗಂಡು ಒಂದು ಹೆಣ್ಣು, ಅದಕ್ಕೆ ಅವರಿಗೆ ನಿರ್ಮಲ್ ಮತ್ತು ನಿರ್ಮಲ ಅಂತ ಹೆಸರಿಟ್ಟೇನ್ರಿ. ಬಸಪ್ಪ ಅದು ಯಾವುದೋ ಡುಪ್ಲಿಕೇಟ್ ನಿರೋದ್ ಇರ್ಬೇಕ್ರಿ, ಇಲ್ಲ ಯಾರೋ ಅದಕ್ಕೆ ತೂತ್ ಮಾಡಿರ್ಬೇಕು. ಹೋಗಲ್ ಬಿಡ್ರಿ, ಗುಳಿಗೆ ಸಿಗ್ತೈತಲ್ಲ ಅದನ್ನ ಯಾಕೆ ಉಪಯೋಗಿಸ್ಲಿಲ್ಲ ಅಂದಿದ್ದಕ್ಕೆ ಯಜಮಾನ ಉಪಯೋಗಿಸಿದೆ. 2 ವರ್ಷ ಗುಳಿಗೆ ಉಪಯೋಗಿಸಿದ್ದಕ್ಕ 2 ಹೆಣ್ಮಕ್ಳು ಹುಟ್ಟಿದ್ರಿ, ಅದಕ್ಕೆ ಅವರಿಗೆ ಮಾಲಾ ಸಿ ಮಾಲಾ ಡಿ ಅಂತ ಹೆಸರಿಟ್ಟೇನಿ ಅಂದ ಬೂದಿ ಬಸಪ್ಪ. ಅದಕ್ಕೂ ಬಿಡದನ, ಅದು ಹೋಗಲ್ ಬಿಡ್ರಿ. ಅಲ್ಲ ಕಾಪರ್ ಟೀ ಅಂತ ಬರ್ತೈತಲ್ಲ ಅದನ್ನ ಯಾಕೆ ಉಪಯೋಗಿಸ್ಬಾರ್ದು ಅಂತ ಕೇಳಿದ್ದಕ್ಕೆ ಯಜಮಾನ, ಕಾಪರ್ ಟೀನು ಉಪಯೋಗಿಸಿದ್ರಿ, ಅದಕ್ಕೆ 2 ಹುಟ್ಟಿದ್ವು, ಅದಕ್ಕೆ ಅವರಿಗೆ ಕುಪ್ಪು ಟಿಕ್ಕು ಅಂತ ಹೆಸರಿಟ್ಟೇನಿ ಅಂದ. ಇಷ್ಟೆಲ್ಲ ಮಾಡುವ ಬದಲು 2 ನಿಮ್ಮ ಹೆಂಡತಿಯಿಂದ ದೂರಿದ್ದು ಸುಮ್ಮನ ಇರಬಾರ್ದಿತ್ತೇನ್ರಿ ಅಂದಿದ್ದಕ್ಕೆ ಅದನ್ನೂ ಮಾಡಿದ್ರಿ. 2 ನನ್ನ ಹೆಂಡತಿಯಿಂದ ದೂರಿದ್ದು ಸುಮ್ಮನೆ ಇದ್ದಿದ್ದಕ್ಕೆ 2 ಹುಟ್ಟಿದ್ವು, ಅದಕ್ಕೆ ಅನಾಮಿಕ 1 ಅನಾಮಿಕ 2 ಅಂತ ಹೆಸರಿಟ್ಟೇನಿ ಅಂತ ಯಜಮಾನನ ಮಾತು ಕೇಳಿ ಬಸಪ್ಪ ಸುಸ್ತಾದ. ನಮ್ಮ ಬೂದಿ ಬಸಪ್ಪ ಸುಸ್ತಾಗಿ ಸುಸ್ತರು ಬಿಟ್ಟು ಮುಂದೆ ಎಲ್ಲಿ ಹೋದ ಏನು ಮಾಡಿದ ಅಂತ ಮುಂದೆ ಮತ್ತೊಮ್ಮೆ ಹೇಳ್ತೇನಂತ. ಈಗ ನನಗೆ ಅಪ್ಪಣೆ ಕೊಡ್ರಿ. ನಮಸ್ಕಾರ. ಹಾಸ್ಯ ಪ್ರವೀಣ ಆಕಾಶವಾಣಿ ಕಲಾವಿದ ಶ್ರೀ ಸೋಮಶೇಖರ್ ಜಾಡರ್ ಅವರ ಮುಂದಿನ ಹಾಸ್ಯ ಲಹರಿ ಅಡ್ಡ ಕಸಬಿ ಎಡವಟ್ಟರಾಯ.
3: ಇದುವರೆಗೂ ಹಾಸ್ಯಲಹರಿ ಬೂದಿ ಬಸಪ್ಪ ಇದನ್ನು ಕೇಳಿದಿರಿ. ಇದರ ಕಥೆ ಸಂಭಾಷಣೆ ನಿರ್ದೇಶನ ಸೋಮಶೇಖರ ಜಾಡರ್ ಇವರದಾಗಿತ್ತು. ಈಗ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
5: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
6: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
5: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
7: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
8: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಜನಪದ ಗೀತೆಯನ್ನ ಕೇಳಲಿದ್ದೀರಿ.

0: ಹೆಂಗಮ್ಮ ಮಲ್ಗೆ ಮಾರು?
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತಾ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಬನ್ನಿ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

ಬಾಳಬಾಡದು, ಕತ್ತಲದಾಗ ಒಬ್ಬನ ಬಂದು, ಹಿತ್ತಲದಾಗ ಬಾಗಲ ಬಡದು, ಕತ್ತಲದಾಗ ಒಬ್ಬನ ಬಂದು ಸುತ್ತ

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
1: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ದಾಸರ ಪದಗಳನ್ನು ಕೇಳಲಿದ್ದೀರಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ. ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.

Amen.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.